ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ಸುಪ್ರಭಾತ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳು. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ ಆಶ್ವೀಜ ಮಾಸದ 3ನೇ ದಿನ ಅಂದರೆ 2026 ಇಸ್ವಿ ಸೆಪ್ಟೆಂಬರ್ ತಿಂಗಳ 25ನೇ ತಾರೀಕು ಶುಕ್ರವಾರ. ಈಗ ಸಮಯ 5:58:45. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಪೂರ್ಣಿಮಾ ರಘುನಾಥ್ ಮಾಡುವ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ.

ಇದು ಆಕಾಶವಾಣಿ. ಇದೀಗ ಇಂದು ನಮ್ಮ ನಿಲಯದಿಂದ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಶುಭೋದಯ ಕರ್ನಾಟಕ ಭಕ್ತಿ ರಚನೆಗಳು, 6:30 ಚಿಂತನ ಹೊನ್ನಪ್ಪ ಕರೆಕಮ್ಮನವರ ಅವರಿಂದ ಧಾರವಾಡ ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆಗಳು, 6:50 ರೈತರಿಗೆ ಸಲಹೆ, 7:15 ಪ್ರತಿಮಾ ಅತ್ರೇಯ ಅವರು ಹಾಡಿರುವಂತಹ ಭಾವಗೀತೆಗಳು, 7:45 ಹಾಗೂ 8:30 ಚಿತ್ರಗೀತೆಗಳ ಪ್ರಸಾರವಿದೆ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು 25 ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 9:45 ಗಾನಗಂಗೆ. 10:30 ಸುನಹೆರೇಪಲ್ನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳು, 11:00 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. ಮಧ್ಯಾಹ್ನ 12:05 ಕೃಷಿ ಮೇಳ ಕುರಿತು ನೇರ ಪ್ರಸಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ, ಪ್ರಾಯೋಜಕರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಧಾರವಾಡ, ಇದು ಧಾರವಾಡ ಕೇಂದ್ರದ ಕೊಡುಗೆ. 1:20 ಪ್ರಗತಿ ಪಥ, ಪಿಎಂ ಅಗ್ರಿ ಉಡಾನ್ ಯೋಜನೆ ಕುರಿತು ಮಾತನಾಡುತ್ತಾರೆ ರೂಪಾಗೌಡ, ಕಾರವಾರ ಕೇಂದ್ರದ ಕೊಡುಗೆ. 1:30 ಚಿತ್ರಗೀತೆಗಳು, 1:40 ಸೇವಾ ಸಂಕಲ್ಪ ಅಭಿಯಾನ್ ಸರಣಿ ಕಾರ್ಯಕ್ರಮ, ವಿಷಯ ಅಟಲ್ ಇನ್ನೋವೇಷನ್, 2:40 ಗಾಂಧಿ ಸ್ಮೃತಿ. ಸಂಜೆಯ ಪ್ರಸಾರದಲ್ಲಿ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು, 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:30 ಅವಲೋಕನ, 6:50 ಹೆಲೋ ಕೃಷಿರಂಗ, ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಾಯೋಜಿತ ಕಾರ್ಯಕ್ರಮ ನೇರ ಫೋನ್ ಇನ್ ಕಾರ್ಯಕ್ರಮ, ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷತೆ, ಕೀಟನಾಶಕಗಳ ಬಳಕೆ. ಭಾಗವಹಿಸುತ್ತಾರೆ ಶ್ರೀ ಕೆಂಪೇಗೌಡ ಎಚ್, ಜಂಟಿ ಕೃಷಿ ನಿರ್ದೇಶಕರು ರಸಗೊಬ್ಬರ ಮತ್ತು ಸಸ್ಯ ಸಂರಕ್ಷಣೆ, ಮತ್ತು ಶ್ರೀ ರಾಮೇಗೌಡ, ಸಹಾಯಕ ಕೃಷಿ ನಿರ್ದೇಶಕರು ಸಸ್ಯ ಸಂರಕ್ಷಣೆ ನಡೆಸಿಕೊಡುತ್ತಾರೆ ತಿಮ್ಮಪ್ಪ ಎಚ್ ಗೌಡ. 7:20 ತುರ್ವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಕುಮಾರಯ್ಯ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಬಹುದು. 7:45 ಸಿರಿಗಂಧ. 9:15 ಎನ್ಆರ್ ವಿನಯ್ ಕುಮಾರ್ ಅವರು ಹಾಡಿರುವಂತಹ ಭಾವಗೀತೆಗಳು. 9:30 ಕರೆಂಟ್ ಅಫೇರ್ಸ್. 10:00 ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯ ಅಂಶಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ನಂತರ ಗೀತ ಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಆಕಾಶವಾಣಿ ಸಮಯ 6:05. ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಇದೀಗ ಕಾರ್ಯಕ್ರಮ ಶುಭೋದಯ ಕರ್ನಾಟಕ. ಭಕ್ತಿ ರಚನೆಗಳ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸುಮಾ ಮುತಾಲಿಕ್ ಅವರು ಹಾಡಿರುವಂತಹ ಪುರಂದರದಾಸರ ರಚನೆಗಳನ್ನು ಕೇಳೋಣ. ಆರಂಭದಲ್ಲಿ ಕಣ್ಣಾರೆ ಕಂಡೆನ ಪದ್ಮನಾಭನ.

ಇದುವರೆಗೆ ಸುಮಾ ಮುತಾಲಿಕ್ ಅವರು ಹಾಡಿದಂತಹ ದಾಸರ ಪದಗಳನ್ನು ಕೇಳಿದಿರಿ. ಇನ್ನು ಮುಂದೆ ಪದ್ಮನಾಭನೇ ನಿನ್ನ ಪಾದ ಕಿಂಕರ, ನನ್ನ ಕೈ ಬಿಡುವುದು ಉಚಿತವೇ ರಂಗ, ಹೆಳವನಕಟ್ಟೆ ಗಿರಿಯಮ್ಮ ಅವರ ರಚನೆಯನ್ನು ವೃಂದಗಾನದಲ್ಲಿ ಕೇಳೋಣ.

0: ಶುಭೋದಯ ಕರ್ನಾಟಕದಲ್ಲಿ ಭಕ್ತಿ ರಚನೆಗಳನ್ನು ಇದುವರೆಗೆ ಕೇಳುತ್ತಿದ್ದೀರಿ.
1: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
2: ನಮ್ಮ ಕನ್ನಡ ನಾಡು.
0: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
2: ನಮ್ಮ ಕನ್ನಡ ನಾಡು.

0: ಆಕಾಶವಾಣಿ ಚಿಂತನ ಹೊನ್ನಪ್ಪ ಕರಿಕನ್ನಮ್ಮನವರ್ ಅವರಿಂದ.
1: ಆಧುನಿಕ ಜಗತ್ತಿನ ಚಮತ್ಕಾರಗಳಲ್ಲಿ ಒಂದಾದ ಮೊಬೈಲ್ ಸಂಶೋಧನೆಯು ಇಂದು ಮಾನವನ ಅವಿಭಾಜ್ಯ ಅಂಗವಾಗಿ ಮಾರ್ಪಟ್ಟಿದೆ. ಮೊದಮೊದಲು ಕೇವಲ ಸಂಪರ್ಕ ಸಾಧನವಾಗಿದ್ದ ಈ ಮೊಬೈಲ್ ಮತ್ತಿತರ ಡಿಜಿಟಲ್ ವೇದಿಕೆಗಳು ಬಂದ ಮೇಲಂತೂ ಜ್ಞಾನ, ಮಾಹಿತಿ, ಶಿಕ್ಷಣ, ವ್ಯಾಪಾರ, ಮನರಂಜನೆ ಹೀಗೆ ದಿನನಿತ್ಯದ ಏನೆಲ್ಲ ಅಗತ್ಯತೆಗಳನ್ನು ಪೂರೈಸುವುದರ ಜೊತೆಗೆ ಒಂದು ಸ್ಪರ್ಶದಲ್ಲಿ ಇಡೀ ಜಗತ್ತನ್ನೇ ಕೈಗಿಡುವ ಶಕ್ತಿಯನ್ನು ಮಾನವನಿಗೆ ನೀಡಿವೆ. ಅದರ ಪರಿಣಾಮ ಅವು ಪ್ರತಿಯೊಬ್ಬನ ನಿತ್ಯದ ಬದುಕನ್ನು ನಿರ್ದೇಶಿಸುವಷ್ಟರ ಮಟ್ಟಿಗೆ ನಮ್ಮನ್ನು ಆವರಿಸಿಕೊಂಡಿವೆ ಮತ್ತು ಅವು ಕ್ಷಿಪ್ರಗತಿಯಲ್ಲಿ ಓಡುತ್ತಿರುವ ಇಂದಿನ ಕಾಲದ ಅಗತ್ಯವೂ ಕೂಡ ಹೌದು. ಏಕೆಂದರೆ ಅವು ಮನುಷ್ಯನಿಗೆ ಹಿಂದೆಂದಿಗಿಂತಲೂ ಶೀಘ್ರ ಸಂಪರ್ಕ, ಮುಕ್ತವಾದ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಹೊಸ ಹೊಸ ಪ್ರತಿಭೆಗಳಿಗೆ ಅವಕಾಶ, ಕ್ಷಣಾರ್ಧದಲ್ಲಿ ವಿಷಯವನ್ನು ಜಗತ್ತಿನ ಯಾವ ಮೂಲೆಗಾದರೂ ತಲುಪಿಸುವ ಸಾಮರ್ಥ್ಯ, ಸಂಕಷ್ಟದ ಸಮಯದಲ್ಲಿ ಸಹಾಯ, ಹೀಗೆ ಹತ್ತಾರು ರೀತಿಯಲ್ಲಿ ಅನುಕೂಲ ಸಿಂಧುವು ಆಗಿವೆ. ಆದರೆ ಪ್ರತಿಯೊಂದು ದೀಪದ ಕೆಳಗೆ ಕತ್ತಲೆ ಇರುವಂತೆ ಜನರನ್ನು ಒಟ್ಟುಗೂಡಿಸುವ ನೆಪದಲ್ಲಿ ಈ ತಂತ್ರಜ್ಞಾನ ಸತ್ಯ ಮತ್ತು ಭ್ರಮೆಯ ನಡುವಿನ ರೇಖೆಯನ್ನು ಮಸುಕುಗೊಳಿಸುತ್ತಿದೆಯೇ ಎಂಬ ಜಿಜ್ಞಾಸೆ ನಮ್ಮಲ್ಲಿಂದು ಮೂಡುತ್ತಿದೆ. ಇಂದು ಈ ತಂತ್ರಜ್ಞಾನಕ್ಕೆ ಮನುಷ್ಯ ಹತ್ತಿರವಾದಂತೆಲ್ಲ ಅಂತರ್ಮುಖಿಯಾಗುತ್ತಾ ಬಾಹ್ಯವಾಗಿ ಮನುಷ್ಯ ಮನುಷ್ಯರ ನಡುವೆ ಇರಬೇಕಾದ ಸಂಬಂಧಗಳ ಕೊಂಡಿಯನ್ನು ಕಳಚಿಕೊಳ್ಳುತ್ತಿರುವುದಕ್ಕೆ ನಿತ್ಯ ಜೀವನದಲ್ಲಿ ಈ ಮಾತು ಅನೇಕ ಕಡೆ ಸಾಕ್ಷಿಯಾಗಿ ನಿಲ್ಲುತ್ತಿದೆ. ಏಕೆಂದರೆ ಇಂದು ಅಬಾಲವೃದ್ಧರವರೆಗೂ ಎಲ್ಲರ ಕೈಯಲ್ಲಿ ಒಂದೊಂದು ಮೊಬೈಲು ಅತ್ಯಂತ ಅಗತ್ಯ ಪರಿಕರವಾಗಿ ರಾರಾಜಿಸುತ್ತಿದೆ. ಮನೆ, ಹೋಟೆಲ್ಲು, ಬಸ್ ಸ್ಟ್ಯಾಂಡು, ಆಸ್ಪತ್ರೆಯಲ್ಲಾಗಲಿ ಎಲ್ಲೆಂದರಲ್ಲಿ ಎಲ್ಲರೂ ತಮ್ಮದೇ ಆದ ಏಕಾಂತವನ್ನು ಸೃಷ್ಟಿಸಿಕೊಂಡು ಮೊಬೈಲ್ ಪರದೆಗೆ ಮುಖವನ್ನು ಹುದುಗಿಸಿಕೊಂಡು ಕುಳಿತವರೇ ಕಾಣಸಿಗುತ್ತಾರೆ ಹೊರತು ಮುಖಾಮುಖಿ ಸಂವಹನವೇ ಅಪರೂಪವಾಗಿದೆ. ಮೊದಲು ಕಷ್ಟ ಸುಖಗಳನ್ನು ಹಂಚಿಕೊಳ್ಳಲು ಪ್ರತಿಯೊಬ್ಬರಿಗೂ ಕುಟುಂಬದಲ್ಲಾಗಲಿ ಅಥವಾ ನೆರೆಹೊರೆಯವರಲ್ಲಾಗಲಿ ಎದೆ ಬಾಗಿಲು ಸದಾ ತೆರೆದಿರುತ್ತಿದ್ದವು. ಆದರೆ ಇಂದು ಒಂದೇ ಕೊಠಡಿಯಲ್ಲಿ ಕುಳಿತಿರುವ ನಾಲ್ವರು ನಾಲ್ಕು ಪ್ರಪಂಚಗಳಲ್ಲಿ ಬದುಕುತ್ತಿರುವ ದೃಶ್ಯ ಇಂದು ಸಾಮಾನ್ಯವಾಗಿರುವುದರಿಂದ ಪರಸ್ಪರ ಮುಕ್ತವಾಗಿ ಬೆರೆಯುವ ಅವಕಾಶಗಳ ಕೊರತೆಯಿಂದಾಗಿ ಇಂದಿನ ಸಂಬಂಧಗಳು ಆನ್ಲೈನ್ ಆಗುತ್ತಾ ಆತ್ಮೀಯತೆ ಅನ್ನೋದು ಆಫ್ಲೈನ್ ಆಗುತ್ತಿದೆ. ಬೆಳಿಗ್ಗೆ ಎದ್ದ ಕೂಡಲೇ ತಮ್ಮ ದೈನಂದಿನ ಜೀವನವನ್ನು ಪ್ರಾರಂಭಿಸುವ ಬದಲು ಈ ಸಾಮಾಜಿಕ ಮಾಧ್ಯಮಗಳನ್ನು ಪ್ರವೇಶಿಸುವ ಬಹುತೇಕ ಜಾಲತಾಣಿಗರು ರಾತ್ರಿ ಮಲಗುವವರೆಗೂ ಮೊಬೈಲಲ್ಲಿ ಒಂದಿಲ್ಲೊಂದು ಆ್ಯಪ್ಗಳನ್ನು ಸ್ಕ್ರಾಲ್ ಮಾಡುತ್ತಾ ಸಮಯವನ್ನು ವ್ಯಯಿಸುವುದು ಒಂದೆಡೆಯಾದರೆ, ಇನ್ನು ಬದುಕೆಂದರೆ ಬರೀ ಪ್ರದರ್ಶನವೆಂದು ಪರಿಭಾವಿಸಿಕೊಂಡಂತಿರುವ ಬಹುತೇಕ ಜನ ತಮ್ಮ ವಾಸ್ತವ ಬದುಕನ್ನು ಸ್ವಂತಕ್ಕಾಗಿ ಅನುಭವಿಸದೆ ನಿತ್ಯ ಜೀವನದ ಸಹಜ ಮತ್ತು ಸಣ್ಣ ಪುಟ್ಟ ಸಂಗತಿಗಳಾದ ನಗು ಕೂಡ ಕ್ಯಾಮ್ರಾಕ್ಕಾಗಿ, ಪ್ರವಾಸವು ಪೋಸ್ಟ್ಗಾಗಿ, ಊಟವು ಛಾಯಾಚಿತ್ರಕ್ಕಾಗಿ ಎಂಬ ಮನಸ್ಥಿತಿಯನ್ನು ರೂಢಿಸಿಕೊಂಡಿದ್ದು ಅವೆಲ್ಲವುಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳುತ್ತಾ ಅವುಗಳಿಗೆ ಬರುವ ವ್ಯೂಸು, ಲೈಕ್ಸು, ಕಮೆಂಟ್ಸು ಮತ್ತು ಶೇರ್ಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿರುವುದನ್ನು ನೋಡಿದರೆ ಅದು ಅವರಲ್ಲಿ ಒಂದು ರೀತಿಯ ಒಂಟಿತನ ಮತ್ತು ಪ್ರತ್ಯೇಕತೆಯ ಮನೋಭಾವನೆಯನ್ನು ಮೂಡಿಸದೇ ಇರದು. ಅಷ್ಟೇ ಅಲ್ಲದೆ ಈ ಜಾಲತಾಣಗಳಲ್ಲಿ ಹಾಕಿದ ಪೋಸ್ಟ್ಗೆ ಕಡಿಮೆ ಅಥವಾ ಋಣಾತ್ಮಕ ಪ್ರತಿಕ್ರಿಯೆಗಳೇನಾದರೂ ಬಂದರಂತೂ ಅವು ವ್ಯಕ್ತಿಯಲ್ಲಿ ಕೀಳರಿಮೆ ಮನೋಭಾವನೆಯನ್ನು ಹುಟ್ಟುಹಾಕುತ್ತಾ ಮಾನಸಿಕ ಪ್ರಲೋಭನೆಗೂ ತಳ್ಳುತ್ತಿವೆ. ಏಕೆಂದರೆ ಆನ್ಲೈನ್ ಜಾಲತಾಣಗಳಲ್ಲಿ ಪ್ರತಿಕ್ರಿಯಿಸುವವರೆಲ್ಲರೂ ಪ್ರತಿಯೊಬ್ಬರ ಆಚಾರ ವಿಚಾರಗಳನ್ನು ಇಷ್ಟಪಡುತ್ತಾರೆಂದು ಹೇಳಲಾಗುವುದಿಲ್ಲ. ಎಷ್ಟೋ ಸಾರಿ ಒಬ್ಬರ ಏಳಿಗೆ ಮತ್ತು ವರ್ತನೆಗಳು ಇನ್ನೊಬ್ಬರಲ್ಲಿ ದ್ವೇಷ, ಅಸೂಹೆಗಳನ್ನು ಕೂಡ ಹುಟ್ಟುಹಾಕಬಹುದು. ಇನ್ನು ಈ ಆನ್ಲೈನ್ ಜಾಲತಾಣಗಳನ್ನು ತೆರೆದರೆ ಸಾಕು, ವಿಷಯಗಳ ಮಹಾಪೂರವೇ ಹರಿದು ಬರುವುದರಿಂದ ಅಲ್ಲಿರುವ ಎಲ್ಲವೂ ಸತ್ಯವೇ ಆಗಿರುವುದೆಂದು ನಂಬಲಾಗುವುದಿಲ್ಲ. ಬಹುತೇಕ ಸಂದರ್ಭಗಳಲ್ಲಿ ವಿಕೃತ ಮನಸ್ಸುಗಳ ವಿಲಕ್ಷಣ ಅಭಿಪ್ರಾಯಗಳಿಗೂ ಈ ವೇದಿಕೆಗಳಲ್ಲಿ ಅವಕಾಶ ಇರುವುದರಿಂದ ಸುಳ್ಳು ಮತ್ತು ಕಪೋಲ ಕಲ್ಪಿತ ಸುದ್ದಿಗಳನ್ನು ಹಬ್ಬಿಸುವುದು, ಸೈಬರ್ ಅಪರಾಧಗಳನ್ನೆಸಗುವುದು, ಯಾರನ್ನೂ ಮೆಚ್ಚಿಸಲು ಒಬ್ಬರನ್ನು ಹೊಗಳಿ ಇನ್ನೊಬ್ಬರನ್ನು ತೆಗಳುವುದು ಮುಂತಾದ ಅಪಸವ್ಯಗಳು ಘಟಿಸುವುದರಿಂದ ಅಲ್ಲಿ ಯಾವುದು ಸತ್ಯ, ಯಾವುದು ಸುಳ್ಳು ಎಂಬುದರ ಗೊಂದಲವೂ ನಿರ್ಮಾಣವಾಗುವುದರಿಂದ ಅಂತಹ ಅನಿಶ್ಚಿತ ಸಂದರ್ಭಗಳಲ್ಲಿ ಅಂಧಾನುಕರಣೆಯೇ ಪ್ರಧಾನವಾಗಿ ನಿಲ್ಲುತ್ತದೆ. ಅದರಲ್ಲೂ ಇಂದಿನ ಯುವಕರು ಮತ್ತು ಮಕ್ಕಳ ವಿಷಯದಲ್ಲಿ ಗಂಭೀರ ಪ್ರಭಾವ ಬೀರುತ್ತಿರುವ ಈ ಜಾಲತಾಣಗಳು ಆಟ ಮತ್ತು ಪುಸ್ತಕದ ಪುಟಗಳನ್ನು ತೊರೆದು ಮೊಬೈಲ್ ಪರದೆಗೆ ಅಂಟಿಕೊಳ್ಳುತ್ತಿರುವುದರಿಂದ ಓದಿನಲ್ಲಿ ಹಿನ್ನಡೆ ಮತ್ತು ಏಕಾಗ್ರತೆಯ ಕೊರತೆ ಎದ್ದು ಕಾಣುತ್ತಿದೆ. ಹೀಗೆ ಪಟ್ಟಿ ಮಾಡುತ್ತಾ ಹೋದರೆ ಹತ್ತಾರು ಆಯಾಮಗಳಲ್ಲಿ ಈ ಸಾಮಾಜಿಕ ಜಾಲತಾಣಗಳು ಬದುಕಿಗೆ ಹೇಗೆ ಪೂರಕವೋ ಹಾಗೆ ಮಾರಕವೆಂದು ಸುಲಭವಾಗಿ ಹೇಳಿಬಿಡಬಹುದು. ಆದರೆ ಈ ಸಮಸ್ಯೆ ಕೇವಲ ಈ ಜಾಲತಾಣಗಳದಷ್ಟೇ ಅಲ್ಲ, ಅವುಗಳ ಬಳಕೆದಾರನಾದ ಮನುಷ್ಯನ ವಿವೇಚನೆಯ ಮೇಲೆಯೂ ನಿಂತಿದೆ. ಮನುಷ್ಯ ಇನ್ನಾದರೂ ತಾನೇ ಸೃಷ್ಟಿಸಿದ ಈ ಜ್ಞಾನದ ಮುಂದೆ ಸಂಪೂರ್ಣ ಅಡಿಯಾಳಾಗಿ ನಿಲ್ಲದೆ ಅವುಗಳ ಮಹತ್ವವನ್ನರಿತು ಎಷ್ಟು ಬೇಕೋ ಅಷ್ಟು ಬಳಸಿಕೊಂಡು ತನ್ನ ಸುಖ ದುಃಖಗಳಿಗೆ ನೈಜ ಧ್ವನಿಯಾಗುವ ಸುತ್ತಲಿನ ಪರಿಸರದಲ್ಲಿನ ಭಾವನಾತ್ಮಕ ಸಂಬಂಧಗಳ ಕಡೆಗೆ ಗಮನ ಹರಿಸುವುದು ಇಂದಿನ ತುರ್ತಾಗಿದೆಯಲ್ಲವೇ?
0: ಇದುವರೆಗೆ ಹೊನ್ನಪ್ಪ ಕರಿಕನ್ನಮ್ಮನವರ್ ಅವರಿಂದ ಚಿಂತನೆ ಕೇಳಿದ್ರಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ
2: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಚ್ ರಾಜಾರಾವ್ ಫ್ರೆಂಚ್, ಇಂಗ್ಲಿಷ್ ಹಾಗೂ ಕನ್ನಡ ಭಾಷೆಗಳಲ್ಲಿ ವಿದ್ವಾಂಸರು, ಭಾಷಾ ವ್ಯಾಕರಣ ಮತ್ತು ಭಾಷಾ ಪ್ರಯೋಗಗಳನ್ನು ಮಾಡಿದವರು. ಭಾರತೀಯ ಧರ್ಮ, ತತ್ವ, ಕಲೆ, ಭಾಷಾಶಾಸ್ತ್ರ ಇವುಗಳನ್ನು ಇಂಗ್ಲಿಷ್ಗೆ ಕೊಂಡು ಹೋದವರು. ರಾಜಾರಾವ್ ಅವರು ಪ್ಯಾರಿಸ್ನ ಪತ್ರಿಕೆಗಳ ಸಂಪಾದಕ ಮಂಡಳಿಗಳಲ್ಲಿ ಇದ್ದರು. 1930 ವೇಳೆಗೆ ಕಥೆಗಳನ್ನು ಬರೆಯಲು ಆರಂಭಿಸಿದರು. ಕಾಂತಾಪುರ ಅವರ ಜನಪ್ರಿಯ ಇಂಗ್ಲಿಷ್ ಕಾದಂಬರಿ ಲಂಡನ್ನಲ್ಲಿ ಪ್ರಕಟವಾಯಿತು. ಚೇಂಜಿಂಗ್ ಇಂಡಿಯಾ, ವೆದರ್ ಇಂಡಿಯಾ, ಮೀನಿಂಗ್ ಆಫ್ ಇಂಡಿಯಾ, ಹೀಗೆ ಭಾರತದ ಮಹತ್ವ ಸಾರುವ ಲೇಖನಗಳನ್ನು ಅವರು ಇಂಗ್ಲಿಷ್ನಲ್ಲಿ ಬರೆದರು. ಆಂಗ್ಲ ಕಥಾ ಸಾಹಿತ್ಯದಲ್ಲಿ, ಕಾದಂಬರಿ ಸಾಹಿತ್ಯದಲ್ಲಿ ತಮ್ಮ ಛಾಪು ತೋರಿಸಿದ ಹಾಸನದ ರಾಜಾರಾಯರು ಆ ಕಾಲದಲ್ಲೇ ಅಮೆರಿಕದ ವಿಶ್ವವಿದ್ಯಾಲಯಗಳ ಪ್ರಾಧ್ಯಾಪಕರಾಗಿದ್ದರು. ಕೇಳೋಣ ಎಚ್ ರಾಜಾರಾಯರ ಧ್ವನಿ.
3: ಶಬ್ದ ಅಂತನ್ಬಿಟ್ಟು ನಾವು ಸುಮ್ಮನೆ ಅಂತೀವಿ. ಒಂದು ಪದಾರ್ಥ ಇದೆ, ಒಂದು ಗ್ಲಾಸ್ ಇದೆ ನೋಡಿ, ಈ ಗ್ಲಾಸ್ ಅರ್ಥ ಮಾಡ್ಕೋಬೇಕಾದ್ರೆ ಅದು ಏನು, ಅದು ನೋಡೋದಕ್ಕೆ ನೋಡಿದಾಗ ನೋಡೋದು ಅದರ ಅದರ ಫಾರ್ಮ್ ಇದೆಯಲ್ಲ, ಅದಕ್ಕೆ ಏನು ಅದು ಎಲ್ಲಿ ಕಟ್ ಮಾಡ್ತೀರಿ ಅದನ್ನ, ಎಲ್ಲಿ ನೋಡದೆ ಇಲ್ಲದೆ ಹೋದರೆ ಗ್ಲಾಸ್ ಇಲ್ಲ, ಗ್ಲಾಸ್ ಇಲ್ಲದೆ ಹೋದ್ರೆ ನಾನು ನೋಡೋದಿಲ್ಲ, ಅದನ್ನ ಎರಡು ಒಂದೇ, ಅದು ಎಲ್ಲಿ ಕಟ್ ಮಾಡ್ತೀರಿ ಆಗೋದಿಲ್ಲ. ಅದಕ್ಕೆ ನಾನು ಹೇಳೋದು ಅದ್ವೈತ ವೇದಾಂತದಲ್ಲಿ ಏನು ಹೇಳ್ತಾರೆ ಅಂತಂದರೆ,

0: ಎಲ್ಲರೂ ಮೋಕ್ಷ, ಎಲ್ಲರಿಗೂ ಮೋಕ್ಷ ಆಗಿದೆ, ಆಗಲಿ ಮೋಕ್ಷ ಸಿಕ್ಕಿದೆ, ಆದರೆ ಅವ್ರಿಗೆ ಗೊತ್ತಿಲ್ಲ. ಯಾಕೆಂದ್ರೆ ಸುಮ್ಮನೆ ಅದು ಏನೋ ಅನುಭವ ನೋಡಿದ್ರೆ, ಈ ಗ್ಲಾಸ್ ನೋಡಿ ನನ್ನ ಕಣ್ಣ ಮೇಲಿಂದ ಹೋಗಿ ತಲೆ ಮೇಲೆ ನನ್ನ ಮನಸ್ಸಿಗೆ ಹೋಗಿ ಅಲ್ಲಿಂದ ಯಾವಾಗ ನಂಗೆ ತಿಳಿಯುತ್ತೋ ಆವಾಗ ಗ್ಲಾಸ್ ಆಗುತ್ತೆ ಅಂದರೆ ಅಲ್ಲಿಲ್ಲ ಇಲ್ಲಿದೆ. ಯಾಕಂದರೆ ನಾನು ಒಂದು ವಿಷಯ ನೋಡಿ, ನಾವು ಈಗ ಮಾತಾಡ್ತಿದ್ವಿ, ಆ ಶಬ್ದ ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರೆ ನನಗೆ ನಿಜವಾಗ್ಲೂ ಆಶ್ಚರ್ಯವಾಗುತ್ತೆ. ಶಬ್ದ ಎಲ್ಲಿಂದ ಬರುತ್ತೆ? ಅದು ಪರವಾಕ್ಯ ಅಂತಂತಾರಲ್ಲ, ಪರ ಮಧ್ಯಮ ಆಮೇಲೆ ಇದು ಹೇಳ್ಬಿಟ್ಟು ಫೋರ್ ಪಾರ್ಟ್ಸ್ ಇದೆ, ಪಶ್ಯಂತಿ, ಆಮೇಲೆ ಇನ್ನು ವೈಖಾರಿ, ಪರಾಪಶ್ಯಂತಿ, ಪರ ಮಧ್ಯಮ, ಪರ ಪಶ್ಯಂತಿ, ಮಧ್ಯಮ ವೈಖಾರಿ ಅಂದ್ಬಿಟ್ಟು ಆ ಫೋರ್ ಲೆವೆಲ್ಸನ್ನು ನೋಡಿದ್ರೆ ಪರವಾಕ್ಯನೇ ನಿಜವಾದ ವಾಕ್ಯ. ಅದು ಎಲ್ಲಿಂದ ಬರುತ್ತೆ ಅಂತ ಯೋಚನೆ ಮಾಡಿದ್ರೆ ತಲೆ ತಿರುಗುತ್ತೆ. ಅದನ್ನು ನಾನು ಹೇಳೋದು, ನಿಮ್ಗೆ ಯಾವಾಗ ನಿಮ್ಗೆ ನಿಮ್ಮ ಶರೀರ ಇಲ್ವೋ, ನಿಮ್ಮ ಮನಸ್ಸಿಲ್ವೋ, ಅದೇ ಆವಾಗ ನಾವೊಂದು ಒಂದು ಇದೇ ಮಂಡ್ಯಾನ ನಮ್ಮ ಗುರುದೊಂದು ಶ್ಲೋಕ ಹೇಳ್ತೀನಿ. ಜಾತಿ ನೀತಿ ಕುಲಗೋ ಕುಲಗೋತ್ರಮೆಲ್ಲಮೆ ನಾಮರೂಪ ಗುಣದೋಷ ಜಾತವಂ ದೇಶಕಾಲ ವಿಷಯಾದಿವರ್ತಿ ಜ್ಞಾನ್ ಏಕನ್ ಅದ್ವಯನ ನಾಮಯನ್ ಪರನ್. ಜಾತಿ ಇಲ್ಲ, ನೀತಿ ಇಲ್ಲ, ಕುಲ ಇಲ್ಲ, ಗೋತ್ರ ಇಲ್ಲ, ಕಾಲ ಇಲ್ಲ, ದೇಶ ಇಲ್ಲ, ಒಳ್ಳೆಯದಿಲ್ಲ, ಕೆಟ್ಟದಿಲ್ಲ, ಕುಲಗೋತ್ರ ನಾಮರೂಪಗಳು ದೇಶಕಾಲ ವಿಷಯಾದಿ ವಿಷಯಾದಿವರ್ತಿನ ಐ ಆಮ್ ಬಿಯಾಂಡ್ ಆಲ್ ಆಲ್ ಕ್ಯಾಟಗರೀಸ್ ಅವನ್ ಏಕನ್ ಅದ್ವಯನ್ ಅನಾಮಯನ್ ಪರನ್. ಅದು ನನ್ನ ನಿಜವಾದ ಸತ್ಯ. ಸುಖವಾಗಿರಿ ಅಂದ್ಬಿಟ್ಟು ಅವ್ರ ಸುಖಕ್ಕೋಸ್ಕರ ಅದನ್ನು ಪಬ್ಲಿಷ್ ಮಾಡ್ತಾನೆ. ನೀವು ಯೋಚನೆ ಮಾಡ್ತಿರುವ ಕಮ್ಯುನಿಕೇಷನ್ ನಿಮ್ಮ ಜೊತೆಲಿ ನಿಮ್ಮ ಕೈಲಿ ಮಾಡಿಸ್ಕೊಂಡ್ರೆ ಅಂದರೆ ನೀವು ಏನು ಯೋಚನೆ ಮಾಡ್ತೀನಿ ಅದು ನೀವು ಅರ್ಥ ಆದರೆ ಅವು ಇನ್ನೊಬ್ರಿಗೆ ಹೇಳ್ಬೋದು ಅಲ್ವೇ? ಅಲ್ವೇ, ಅದೇ ನಾನು ಅದೇ ಹೇಳೋದು. ನೀವು ಸರಿಯಾಗಿ ಗಾಂಧೀಜಿ ನೋಡಿ, ಯಾವಾಗಲೂ ತನಗೆ ತಾವೇ ಮಾತಾಡ್ತಾ ಇದ್ರು, ಹಾಗೆ ನಾವು ನಮಗೆ ತಾವೇ ಮಾತಾಡಿದ್ರೆ ಒಂದು ಪುಸ್ತಕ ಬರುತ್ತೆ. ಅದು ಅದು ನಾವು ಸರಿಯಾಗಿ ಶುದ್ಧವಾಗಿ ಭಾಳ ಭಾಳ ಸತ್ಯವಾಗಿ ನಾವು ಹೇಳಿದ್ರೆ ಅದು ಎಲ್ಲರಿಗೂ ಅರ್ಥವಾಗುತ್ತೆ. ಯಾರು ತಿಳ್ಕೋಬಹುದು ಶಕ್ತಿ ಇದೆಯೋ ಅವ್ರಿಗೆ ಅರ್ಥವಾಗುತ್ತೆ. ನಾನು ಮಾಡಿರೋಂಥ ಎಕ್ಸ್ಪೆರಿಮೆಂಟ್ ಇಂಗ್ಲೀಷ್ನಲ್ಲಿ ಯಾರೂ ಮಾಡಿಲ್ಲ ಈ ಥರ ಅಂತ ಹೇಳ್ತಾರಪ್ಪ, ಹೇಳ್ತಾರೆ. ಅದು ಭಾಳ ಭಾಳ ಒರಿಜಿನಲ್ ಅಂತ ಹೇಳ್ತಾರೆ. ಅಂದರೆ ಅವ್ರು ಹೇಳೋದು, ನಾನು ಹೇಳ್ತೀನಿ ನನಗೆ, ಅವ್ರು ಹೇಳೋದು ಹೇಳ್ತಾರೆ. ಬಹಳ ಕಷ್ಟಪಟ್ಟಿದ್ದೀನಿ ಅದಕ್ಕೋಸ್ಕರ, ಯಾಕೆಂದರೆ ನಾನು ಯಾವಾಗಲೂ ಸತ್ಯ ಹೇಳಬೇಕು ಅಂದ್ಬಿಟ್ಟು, ಏನು ಮಾಡೋದು ಸತ್ಯದಿಂದ ಮಾಡಬೇಕು ಅಂದ್ಬಿಟ್ಟು, ಆ ನಾನು ಯಾವ ವಾಕ್ ಇದೆಯೋ ಆ ವಾಕ್ಯನ ಸರಿಯಾಗಿ ಸತ್ಯವಾಗಿ ಹೇಳಬೇಕು ಅಂದ್ಬಿಟ್ಟು ಪ್ರಯತ್ನ ಪಟ್ಟಿದ್ದೀನಿ. ಅದರಿಂದ ಅದರ ಶಕ್ತಿ ಬರುತ್ತೆ, ಅಲ್ಲದೆ ಅದರ ಸತ್ಯವೂ ಬರುತ್ತೆ. ಅದು ಗುರುಗಳ ಆಶೀರ್ವಾದ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ವಿದ್ವಾಂಸರಾದ ಎಚ್ ರಾಜಾರಾವ್ ಅವರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಆಕಾಶವಾಣಿ ಇದೀಗ ದೇಶಭಕ್ತಿ ಗೀತೆಗಳು ವೃಂದಗಾನದಲ್ಲಿ ಮೂಡಿಬರಲಿವೆ. ಮೊದಲಿಗೆ ಭಾರತಾಂಬೆ ನಿನ್ನ ಹೊಗಳಿ ಹಾಡಲಿನಿಗೆ ಹರುಷವು, ವಿಸಿ ಐರಸಂಗಾವರ ರಚನೆ.

ವೃಂದಗಾನದಲ್ಲಿ ಪ್ರೊಫೆಸರ್ ಕೆ ಎಸ್ ನಿಸಾರ್ ಅಹ್ಮದ್ ವಿರಚಿತ ಮತ್ತೊಂದು ದೇಶಭಕ್ತಿ ರಚನೆ. ಈಗೋ ವಂದನೆ ನಿಮಗೆ, ಅಭಿನಂದನೆ ನಿಮಗೆ.

0: ಆಕಾಶವಾಣಿ ರೈತರಿಗೆ ಸಲಹೆ.
1: ಹೆಸರು ಬೆಳೆ ಬೇಸಾಯದಲ್ಲಿ ಸಸ್ಯ ಸಂರಕ್ಷಣಾ ಕ್ರಮಗಳು, ಕೀಟಗಳ ನಿರ್ವಹಣೆ. ಬೇಸಿಗೆಯಲ್ಲಿ ಆಳವಾಗಿ ಉಳುಮೆ ಮಾಡುವುದರಿಂದ ಭೂಮಿಯಲ್ಲಿರುವ ಕೀಟದ ಕೋಶಗಳು, ರೋಗಾಣುಗಳು ಮತ್ತು ಜಂತುಗಳು ಸೂರ್ಯನ ಬಿಸಿಲಿಗೆ ನಾಶವಾಗುತ್ತವೆ. ಬೇಗನೆ ಬಿತ್ತುವುದರಿಂದ ರಸ ಹೀರುವ ಕೀಟಗಳಾದ ಥ್ರಿಪ್ಸ್ ನುಸಿ, ಬಿಳಿನೊಣ ಹಾಗೂ ಹೇನುಗಳ ಬಾಧೆಯನ್ನು ಕಡಿಮೆ ಮಾಡಬಹುದು. 3-4 ಸಾಲು ಜೋಳ ಅಥವಾ ಸಜ್ಜೆ ಅಥವಾ ಗ್ಲಿಸ್ರಿಡಿಯಾವನ್ನು ಗಡಿ ಬೆಳೆಯಾಗಿ ಬೆಳೆಯುವುದರಿಂದ ರಸಹೀರುವ ಕೀಟಗಳ ಬಾಧೆ ಹಾಗೂ ನಂಜು ರೋಗದ ಪ್ರಮಾಣ ಕಡಿಮೆ ಮಾಡಬಹುದು. ಪ್ರತಿ ಎಕರೆಗೆ 8 ಹಳದಿ ಅಂಟುಬಲೆಗಳನ್ನು ಇಡೋದರಿಂದ ರಸಹೀರುವ ಕೀಟಗಳನ್ನು ಕಡಿಮೆ ಮಾಡಬಹುದು. ಕಂಬಳಿ ಹುಳದ ತತ್ತಿ ಹಾಗೂ ಮರಿ ಕೀಡೆಗಳು ಗುಂಪು ಗುಂಪಾಗಿರುವುದರಿಂದ ಅಂತಹ ಎಲೆಗಳನ್ನು ಅಥವಾ ಟೊಂಗೆಗಳನ್ನು ಹುಡುಕಿ ನಾಶ ಮಾಡಬೇಕು. ಎಲೆ ತಿನ್ನುವ ಹಾಗೂ ಕಾಯಿ ಕೊರೆಯುವ ಕೀಟಗಳ ಮುನ್ಸೂಚನೆಯನ್ನು ಅರಿಯಲು ಪ್ರತಿ ಎಕರೆಗೆ 2-3 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ಪ್ರತಿ ಎಕರೆಗೆ ಸ್ಪೊಡೆಪ್ಟೊರಾ ನಂಜಾಣು 100 LAE ಮತ್ತು ಹೆಲಿಕೋವರ್ಫಾ ನಂಜಾಣು 100 LE ಜೊತೆಗೆ 1 ಗ್ರಾಂ ನೀಲಿ ಪುಡಿ ಅಥವಾ 5 ಗ್ರಾಂ ಬೆಲ್ಲ ಇಲ್ಲವೇ 2 ಗ್ರಾಂ ಮೆಟರೈಜಿಯಂ ರಿಲೇ 1 ಲೀಟರ್ ನೀರಿನಲ್ಲಿ %.1 ಟ್ವಿನ್ 80 ಜೊತೆ ಬೆರೆಸಿ ಮರಿಕೀಡೆ ಹಂತದಲ್ಲಿ ಸಿಂಪರಣೆ ಮಾಡಬೇಕು. %5 ಬೇವಿನ ಬೀಜದ ಕಷಾಯ ಅಥವಾ ಪ್ರತಿ ಲೀಟರ್ ನೀರಿಗೆ 2-3 ಮಿಲಿಲೀಟರ್ ಬೇವಿನ ಮೂಲದ ಕೀಟನಾಶಕವನ್ನು 10-12 ದಿನಗಳ ಅಂತರದಲ್ಲಿ 2 ಸಲ ಅಥವಾ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಲೆಕಾನಿಸೀಲಿಯಂ ಲೆಖಾನಿ %.1 ಟ್ವಿನ್ 80 ಬೆರೆಸಿ ಸಿಂಪಡಿಸುವುದರಿಂದ ರಸ ಹೀರುವ ಮತ್ತು ಇನ್ನಿತರ ಕೀಡೆಗಳನ್ನು ನಿರ್ವಹಣೆ ಮಾಡಬಹುದು. ರೋಗಗಳ ನಿರ್ವಹಣೆ: ಬುಡ ಕೊಳೆ ರೋಗ, ಸಸಿ ಸಾಯುವ ರೋಗ, ಬಿತ್ತುವ ಸಮಯದಲ್ಲಿ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 4 ಗ್ರಾಂ ಪ್ರಮಾಣದಲ್ಲಿ ಟ್ರೈಕೋಡರ್ಮಾ ಹಾರ್ಜಿನಿಯಂನಿಂದ ಬೀಜೋಪಚಾರ ಮಾಡಬೇಕು. ಬೂದಿ ರೋಗ ಮತ್ತು ಸರ್ಕೋಸ್ಪೊರಾ ಎಲೆಚುಕ್ಕೆ ರೋಗ, ರೋಗ ಲಕ್ಷಣ ಕಂಡ ತಕ್ಷಣ ಟ್ರೈಕೋಡರ್ಮಾ ಹಾರ್ಜಿನಮ್ ಅಥವಾ ಶುಡೋನೋಮಾನಸ್ ಫ್ಲೋರೋಸೆನ್ಸ್ ಅಥವಾ ಬ್ಯಾಸಿಲಸ್ ಸಬ್ಟಿಲಿಸ್ 10 ಗ್ರಾಂ ಲೀಟರ್ ನೀರಿಗೆ ಬೆರೆಸಿ ತೀವ್ರತೆಗನುಸಾರವಾಗಿ 10 ದಿವಸಕ್ಕೊಮ್ಮೆ 3 ಸಲ ಸಿಂಪರಣೆ ಮಾಡಬೇಕು. ಸೋಯಾ ಅವರೆಯಲ್ಲಿ ಕೀಟಗಳ ನಿರ್ವಹಣೆ: ಸೋಯಾ ಅವರೆಯಲ್ಲಿ ಎಲೆ ತಿನ್ನುವ ಕೀಟಗಳು ಕಂಡುಬಂದಲ್ಲಿ 15-20 ದಿನಗಳ ಬೆಳೆಗೆ 5 ಮಿಲಿಲೀಟರ್ ಬೇವಿನ ಎಣ್ಣೆ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. 30-35 ದಿನಗಳ ಬೆಳೆ ಇದ್ದಾಗ ಮೆಣಸಿನಕಾಯಿ %.50 ಜೊತೆಗೆ ಬೆಳ್ಳುಳ್ಳಿ %.25 ಕಷಾಯ ತಯಾರು ಮಾಡಿ ಸಿಂಪರಣೆ ಮಾಡಬೇಕು. ಅಥವಾ ಪ್ರತಿ ಲೀಟರ್ ನೀರಿನಲ್ಲಿ 2 ಗ್ರಾಂ ಮೆಟರೈಜಿಯಂ ರಿಲೇ ಜೈವಿಕ ಶಿಲೀಂದ್ರನಾಶಕವನ್ನು %.1 ಟ್ವಿನ್ 80 ಜೊತೆ ಬೆರೆಸಿ ಸಿಂಪಡಿಸಬೇಕು. ಸೋಯಾ ಅವರೆ ಬೇಸಾಯ: ಸೋಯಾ ಅವರೆ ಒಂದು ಪ್ರಮುಖ ಎಣ್ಣೆಕಾಳಿನ ಬೆಳೆಯಾಗಿದ್ದು %20 ಎಣ್ಣೆ ಮತ್ತು %40 ಉತ್ತಮ ಗುಣಮಟ್ಟದ ಸಸಾರಜನಕ ಪ್ರೋಟೀನ್ ಅಂಶವನ್ನು ಹೊಂದಿದೆ. ತೃಣಧಾನ್ಯಗಳಲ್ಲಿ ಇಲ್ಲದಿರುವ ಲೈಸಿನ್ ಎಂಬ ಅಮೆನೋ ಆಮ್ಲ %6.4 ಹೊಂದಿರುತ್ತದೆ. ಇದು ಇದರ ವೈಶಿಷ್ಟ್ಯವಾಗಿದೆ. ಈ ಬೆಳೆಯು ತನ್ನ ಬೇರಿನಲ್ಲಿ ಕಟ್ಟುವ ಗಂಟುಗಳಿಂದ ವಾತಾವರಣದಲ್ಲಿರುವ ಸಾರಜನಕವನ್ನು ಹೀರಿಕೊಂಡು ತನ್ನ ಸಾರಜನಕದ ಬೇಡಿಕೆಯನ್ನು ಕಡಿಮೆಗೊಳಿಸುವುದಲ್ಲದೆ ಭೂಮಿಯ ಫಲವತ್ತತೆಯನ್ನು ಕೂಡ ಹೆಚ್ಚಿಸುತ್ತದೆ. ಇದೊಂದು ಉತ್ತಮ ಕಾಲಗೈ ಬೆಳೆಯಾಗಿದ್ದು ಸಾವಯವ ಕೃಷಿಗೆ ಸೂಕ್ತವಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಈ ಬೆಳೆಯನ್ನು 2.47 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗುತ್ತಿದ್ದು ಹೆಚ್ಚಿನ ಪ್ರಮಾಣದಲ್ಲಿ ಅಂತರ್ಬೆಳೆಯಾಗಿ ಬೆಳೆಯಲಾಗುತ್ತದೆ. ಇದನ್ನು ಮರಳು ಮಿಶ್ರಿತ ಗೋಡಿನಿಂದ ಜೇಡಿಮಣ್ಣಿನವರೆಗೆ ಎಲ್ಲ ಬಗೆಯ ಮಣ್ಣುಗಳಲ್ಲಿಯೂ ಬೆಳೆಯಬಹುದಾಗಿದೆ. ಆದರೆ ರಸಸಾರ 5ಕ್ಕಿಂತ ಕಡಿಮೆ ಇರುವ ಭೂಮಿ ಈ ಬೆಳೆಗೆ ಯೋಗ್ಯವಲ್ಲ. ಸೋಯಾ ಅವರೆಯ ತಳಿಗಳು: JS 335, ಬಿತ್ತನೆ ಕಾಲ ಜುಲೈ ಅಕ್ಟೋಬರ್, ಅವಧಿ 80-90 ದಿನಗಳು. ತಳಿಯ ಹೆಸರು DSB 21, 90-95 ದಿನಗಳ ಅವಧಿಯದಾಗಿದೆ. ತಳಿಯ ಹೆಸರು DSB 1, ಜುಲೈದಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಬೇಸಾಯ ಮಾಡಬಹುದು. ಅವಧಿ 90-95 ದಿನಗಳು. ಅಧಿಕ ಇಳುವರಿ, ಉತ್ತಮ ಬೀಜ, ಮೊಳೆಯುವಿಕೆ ಕೂಡ ಇರುತ್ತದೆ.
0: ಇದುವರೆಗೆ ರೈತರಿಗೆ ಸಲಹೆಯನ್ನು ಕೇಳಿದಿರಿ. ಇನ್ನೀಗ ಸಂಸ್ಕೃತದಲ್ಲಿ ವಾರ್ತೆಗಳು.
2: ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ರಿಚಾ ಝಾ. अथ वार्ताः. प्रधानमन्त्री नरेन्द्र मोदी उक्तवान् यत् सेवा भावना राष्ट्रस्य प्रगतेः बृहत्तमा प्रेरणा शक्तिः अस्ति. तेन प्रतिपादितं यत् प्रशासनस्य नवोन्मेषपूर्णाः योजनाः पञ्चविंशतिकोटि नागरिकान् दारिद्र्यात् बहिः आनेतुं सहायकाः भवन्ति. वडनगरतः वाराणसी पर्यन्तं सेवायात्रायां गच्छद्भिः सेवायात्रिभिः सह कृते आभासीय संवादे प्रधानमन्त्री उक्तवान् यत् पीएम किसान योजना भवतु उत वा पीएम सूर्यघर योजना, एतादृश्यः अनेकाः योजनाः जनेभ्यः प्रत्यक्षं लाभं प्रदास्यन्ति तथा लाभं अन्तिमजनपर्यन्तं प्रापयन्ति. प्रधानमन्त्री मोदी उक्तवान् यत् सप्तचत्वारिंशदधिकद्विसहस्रतमवर्षपर्यन्तं विकसितभारतस्य निर्माणे यूनां महत्वपूर्णां भूमिकां पूर्णशक्त्या अग्रे नेतव्यम्. सः उक्तवान् यत् वयं राष्ट्रनिर्माणाय समर्पिताः जनाः स्मः तथा विकसितभारतस्य निर्माणस्य संकल्पेन अग्रे प्रस्थितवन्तः. केन्द्रीय स्वास्थ्य परिवार कल्याण मन्त्री जेपी नड्डा अद्य नवदिल्ल्याम् आयोजिते ऐषमः आरोग्य मन्थ

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 7:14.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
0: ಇದೊಂದು ಪ್ರಕಟಣೆ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ MBA ಮಾರ್ಕೆಟಿಂಗ್ ಅಥವಾ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ನಲ್ಲಿ PG ಡಿಪ್ಲೊಮಾ ಮುಗಿಸಿ ಮೀಡಿಯಾ ಸೇಲ್ಸ್ನಲ್ಲಿ 1 ಅನುಭವ ಹೊಂದಿರುವ 35 ಒಳಗಿನ ಅಭ್ಯರ್ಥಿಗಳಿಗೆ ಪ್ರಸಾರ ಭಾರತಿಯು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿ ಆಹ್ವಾನಿಸಿದೆ. ಹುದ್ದೆಗಳ ವಿವರ: ಸೇಲ್ಸ್ ಡಿವಿಷನ್ ಬೆಂಗಳೂರು 2 ಹುದ್ದೆಗಳು, ದೂರದರ್ಶನ ಬೆಂಗಳೂರು 1 ಹುದ್ದೆ. ಈ ನೇಮಕಾತಿಯು ಶಾರ್ಟ್ ಟರ್ಮ್ ಅಲ್ಪಾವಧಿ ಒಪ್ಪಂದದ ಆಧಾರದಲ್ಲಿ ನಡೆಯಲಿದ್ದು ಇದು ಸಂಪೂರ್ಣವಾಗಿ ಗುತ್ತಿಗೆ ಆಧಾರದಲ್ಲಿ ಇರುತ್ತದೆ. ಸೇಲ್ಸ್ನಲ್ಲಿ ಅನುಭವ ಹಾಗೂ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಪ್ರಸಾರ ಭಾರತಿಯ ಅಧಿಕೃತ ಜಾಲತಾಣವನ್ನು ಆನ್ಲೈನ್ ಮೂಲಕ ಅಕ್ಟೋಬರ್ 5 ಒಳಗೆ ಸಂಪರ್ಕಿಸಿ ಅರ್ಜಿ ಸಲ್ಲಿಸಬಹುದು. ಪ್ರಕಟಣೆ ಕೇಳಿದಿರಿ. ಕೇಳುಗರೆ, ಪ್ರಕಟಣೆ. ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದ ಶಾಲಾ ಶಿಕ್ಷಣ ಹಾಗೂ ಸಂಪನ್ಮೂಲ ವಿಭಾಗವು ಜವಾಹರ್ ನವೋದಯ ವಿದ್ಯಾಲಯದ ಜಿಲ್ಲಾವಾರು 9 ಹಾಗೂ 11 ತರಗತಿಯಲ್ಲಿ ಖಾಲಿ ಇರುವ ಸೀಟುಗಳನ್ನು ಭರ್ತಿ ಮಾಡಲು 10/2027 ಪ್ರವೇಶ ಪರೀಕ್ಷೆಯನ್ನು ನಿಗದಿಪಡಿಸಿದೆ. ಇದಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/9/2026. ಆಸಕ್ತ ಅಭ್ಯರ್ಥಿಗಳು 9 ತರಗತಿ ಹಾಗೂ 11 ತರಗತಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗೆ ರಿಜಿಸ್ಟ್ರೇಷನ್ ಪೋರ್ಟಲ್ ಗಮನಿಸಬೇಕು ಎಂದು ಪ್ರಕಟಣೆ ತಿಳಿಸುತ್ತದೆ. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು. ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.
2: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
3: ಹಲ್ಲುಜ್ತಾ ಇದೀನಿ ಕಣಮ್ಮ.
2: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದೀಯಾ?
3: ಸರಿ, ನಿಲ್ಸಿದೀನಿ ಬಿಡು.
2: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
4: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
2: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಂಡ್ ಜಾಲ್ಸು.
4: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
5: ಏ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
6: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
7: ಜಲ ಜಲ ಜಲಧಾರೆಯಾಗಿ ಭುವಿಯಾಂತರಾಳದಿಂದ ಸುರಿದ ಜೀವದ ಹೊಳೆ.
8: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
9: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
10: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು, ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
11: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
10: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
12: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
10: ಹೌದಾ?
11: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
0: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ, ಅದು ಸೈಬರ್ ಮೋಸದ ಜಾಲವಿರಬಹುದು.
13: ಚಕ್ರವ್ಯೂಹ ಇದು, ಚಕ್ರವ್ಯೂಹ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ವಿಬಿ ಜಿರಾಮ್ಜಿ ಯೋಜನೆ, ರಾಜ್ಯದ ಬರ ನಿರ್ವಹಿಸಲು 1,60,00,000 ಮಾನವ ದಿನಗಳ ಕೂಲಿ ಸೃಜನೆ, ರೈತ ಸಿರಿ, ರೈತರ ಮೌಲ್ಯವರ್ಧಿತ ಉತ್ಪನ್ನಗಳ ಮಾರಾಟಕ್ಕೆ ಏಕೀಕೃತ ಬ್ರ್ಯಾಂಡಿಂಗ್ ವ್ಯವಸ್ಥೆ, ಸೇವಾ ಸಂಕಲ್ಪ ಅಭಿಯಾನ, ಸೆಮಿಕಂಡಕ್ಟರ್ ಮಿಷನ್ ಅಡಿ ಕಿತ್ತೂರು ಕರ್ನಾಟಕ ವಿಶೇಷ ವಲಯ, 138ನೇ ಮನ್ ಕಿ ಬಾತ್ ಸಂಚಿಕೆ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಈಗ ವಾರ್ತೆಗಳ ವಿವರ. ರಾಜ್ಯದ ತೀವ್ರ ಬರ ಪರಿಸ್ಥಿತಿ ನಿರ್ವಹಿಸಲು ವಿಕಸಿತ ಭಾರತ, ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿ ಜಿರಾಮ್ಜಿ ಯೋಜನೆ ಅಡಿ 1,60,00,000 ಮಾನವ ದಿನಗಳ ಕೂಲಿ ಸೃಜಿಸಲಾಗುತ್ತಿದೆ ಎಂದು ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ವಿಧಾನಸಭೆಗೆ ತಿಳಿಸಿದ್ದಾರೆ. ವಿಶೇಷ ಅಧಿವೇಶನದ 4ನೇ ದಿನ ಬರ ಕುರಿತ ಚರ್ಚೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಗ್ರಾಮೀಣ ಭಾಗದಲ್ಲಿ ಶ್ರಮದಾನದ ಮೂಲಕ ಸ್ಥಿರ ಆಸ್ತಿ ನಿರ್ಮಾಣ, ಅಂತರ್ಜಲ ಮರುಪೂರಣದ 318 ಕಾಮಗಾರಿಗಳಿಗೆ 2,900 ಕೋಟಿ ರೂಪಾಯಿ ಒದಗಿಸಲಾಗುತ್ತಿದೆ, 1,000 ಕೋಟಿ ರೂಪಾಯಿ ಜಿಲ್ಲೆಗಳಿಗೆ ಮುಂಗಡವಾಗಿ ನೀಡಲಾಗಿದೆ ಎಂದರು. ರಾಜ್ಯದ ರೈತರು ತಮ್ಮ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಎಲ್ಲೆಡೆ ಮಾರಲು ಅನುವಾಗುವಂತೆ ರೈತ ಸಿರಿ ಏಕೀಕೃತ ಬ್ರ್ಯಾಂಡಿಂಗ್ ವ್ಯವಸ್ಥೆ ರೂಪಿಸಲಾಗಿದೆ ಎಂದು

0: ಕೃಷಿ ಖಾತೆ ಸಚಿವ ಪಿಎಂ ನರೇಂದ್ರ ಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ರಾಜ್ಯ ರೈತ ಉತ್ಪಾದಕರ ಸಂಸ್ಥೆಗಳ ಸಹಕಾರ ಸಂಘದ ಏಕೀಕೃತ ಬ್ರ್ಯಾಂಡ್ ರೈತ ಸಿರಿ ಮೊದಲ ಮಳಿಗೆ ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಸ್ತುತ 162 ರೈತ ಉತ್ಪಾದಕರ ಸಂಸ್ಥೆಗಳು ಸಂಘದ ಸದಸ್ಯತ್ವ ಪಡೆದಿವೆ. 52,000ಕ್ಕೂ ಹೆಚ್ಚು ರೈತ ಷೇರುದಾರರು ಸಂಘದ ಭಾಗವಾಗಿದ್ದಾರೆ. ರೈತಸಿರಿ.co.in ಜಾಲತಾಣದ ಮೂಲಕ ಆನ್ಲೈನ್ ವೇದಿಕೆ ಕಲ್ಪಿಸಲಾಗಿದೆ ಎಂದರು. ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 4 ದಿನಗಳ ಕಾಲ ಕೃಷಿ ಮೇಳ ನಡೆಯಲಿದೆ. ಸಂಯುಕ್ತ ರಾಷ್ಟ್ರ ಸಂಘ ಯುಎನ್ಒ ಪ್ರಸಕ್ತ ವರ್ಷವನ್ನು ಅಂತಾರಾಷ್ಟೀಯ ಕೃಷಿಕ ಮಹಿಳೆಯರ ವರ್ಷ ಎಂದು ಘೋಷಿಸಿದ್ದು, ಈ ಬಾರಿಯ ಕೃಷಿ ಮೇಳ ಕೃಷಿಕ ಮಹಿಳೆಯರಿಗೆ ಸಮರ್ಪಿತವಾಗಿದೆ. ಕೃಷಿಕ್ ನವೋದ್ಯಮ್ ಕೇಂದ್ರದಲ್ಲಿ 100ಕ್ಕೂ ಹೆಚ್ಚು ನವೋದ್ಯಮಿಗಳು ಕೃಷಿ ಕೈಗಾರಿಕೆಗಳಿಗೆ ಸಂಬಂಧಿಸಿದ ಉತ್ಪನ್ನ ಮತ್ತು ಸೇವೆಗಳನ್ನು ಸಕ್ಷಮ ಕೃಷಿ ತಂತ್ರಜ್ಞಾನಗಳ ಪ್ರಾತ್ಯಕ್ಷಿಕೆ ಮಳಿಗೆ ಸಂಖ್ಯೆ 308ರಿಂದ 312ರವರೆಗೆ ಪ್ರದರ್ಶಿಸಲಿದ್ದಾರೆ. ವಿಶೇಷ ತಳಿಯ ಶ್ವಾನ ರಾಸುಗಳು ಕುಕ್ಕುಟ ಪ್ರದರ್ಶನ ಮೇಳದ ಆಕರ್ಷಣೆ. ಸೇವಾ ಸಂಕಲ್ಪ ಮಾಸಿಕ ಅಭಿಯಾನದ ಅಂಗವಾಗಿ ಮಹತ್ವದ ಯೋಜನೆಗಳ ಕುರಿತು ಜನಜಾಗೃತಿ ಸರಣಿ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸೆಮಿಕಂಡಕ್ಟರ್ ಮಿಷನ್ 2021 ಕುರಿತ ಒಂದು ನೋಟ. 2021 ಡಿಸೆಂಬರ್ 21ರಂದು 76,000 ಕೋಟಿ ರೂಪಾಯಿ ವೆಚ್ಚದ ಸೆಮಿಕಾನ್ ಇಂಡಿಯಾ ಯೋಜನೆಯನ್ನು ಕೇಂದ್ರ ಸರ್ಕಾರ ಘೋಷಿಸಿತು. ಚಿಪ್ಗಳ ವಿನ್ಯಾಸ, ತಯಾರಿಕೆ, ಫ್ಯಾಬ್ರಿಕೇಷನ್ ಮತ್ತು ಪ್ಯಾಕೇಜಿಂಗ್ ಸೇರಿದಂತೆ ಸಂಪೂರ್ಣ ಸೆಮಿಕಂಡಕ್ಟರ್ ಸರಪಳಿಯನ್ನು ಅಭಿವೃದ್ಧಿಪಡಿಸಲು ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಸ್ಥಾಪಿಸಲಾಯಿತು. ಇದುವರೆಗೆ 1.6 ಲಕ್ಷ ಕೋಟಿ ಮೌಲ್ಯದ 10 ಯೋಜನೆಗಳಿಗೆ ಅನುಮೋದನೆ ದೊರೆತಿದ್ದು, ಆ ಪೈಕಿ 2 ಫ್ಯಾಬ್ರಿಕೇಷನ್ ಮತ್ತು 8 ಪ್ಯಾಕೇಜಿಂಗ್ ಘಟಕಗಳು ಸೇರಿವೆ. 4 ಘಟಕಗಳಲ್ಲಿ ಈಗಾಗಲೇ ಪ್ರಾಯೋಗಿಕ ಉತ್ಪಾದನೆ ಆರಂಭವಾಗಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕೆಎಲ್ಇ ತಾಂತ್ರಿಕ ವಿಶ್ವವಿದ್ಯಾಲಯದ ಇಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿಎಲ್ಎಸ್ಐ ವಿನ್ಯಾಸ ಹಾಗೂ ತಂತ್ರಜ್ಞಾನ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ಸುಜಾತ ಸಂಜಯ್ ಕೊಟಬಾಗಿ ಸೆಮಿಕಂಡಕ್ಟರ್ ವಲಯವಾಗಿ ಕಿತ್ತೂರು ಕರ್ನಾಟಕ ಭಾಗವನ್ನು ವಿಶೇಷ ಕೈಗಾರಿಕಾ ಪ್ರದೇಶವಾಗಿ ಅಭಿವೃದ್ಧಿಪಡಿಸಲಾಗುತ್ತಿದ್ದು, ಪ್ರಸ್ತುತ ಸ್ಥಿತಿಗತಿಯ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಇಂದು ಭಾರತವು ಜಾಗತಿಕ ಸೆಮಿಕಂಡಕ್ಟರ್ ಉದ್ಯಮದಲ್ಲಿ ತನ್ನದೇ ಆದ ಸ್ಥಾನವನ್ನು ನಿರ್ಮಿಸಿಕೊಳ್ಳುವ ಹಂತದಲ್ಲಿದೆ. ಸೆಮಿಕಂಡಕ್ಟರ್ಗಳು ಕೇವಲ ಮೊಬೈಲ್ ಅಥವಾ ಕಂಪ್ಯೂಟರ್ಗಳಿಗೆ ಮಾತ್ರವಲ್ಲ, ಎಲೆಕ್ಟ್ರಿಕ್ ವಾಹನಗಳು, ರಕ್ಷಣಾ ತಂತ್ರಜ್ಞಾನ, ಬಾಹ್ಯಾಕಾಶ, ಕೃತಕ ಬುದ್ಧಿಮತ್ತೆ, ವೈದ್ಯಕೀಯ ಸಾಧನಗಳು ಮತ್ತು ಕೈಗಾರಿಕಾ ಆಟೋಮೇಷನ್, ಬಹುತೇಕ ಪ್ರತಿಯೊಂದು ಆಧುನಿಕ ತಂತ್ರಜ್ಞಾನಕ್ಕೂ ಅವು ಅತ್ಯಗತ್ಯ. ಉತ್ತರ ಕರ್ನಾಟಕಕ್ಕೂ ಬಹಳ ದೊಡ್ಡ ಅವಕಾಶವಿದೆ. ವಿಶೇಷವಾಗಿ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಕರ್ನಾಟಕದ ಬಿಯಾಂಡ್ ಬೆಂಗಳೂರು ತಂತ್ರಜ್ಞಾನವು ಮತ್ತು ಉತ್ಪಾದನಾ ಪರಿಸರ ವ್ಯವಸ್ಥೆಯಲ್ಲಿ ಪ್ರಮುಖ ಕ್ಲಸ್ಟರ್ ಆಗಿ ಬೆಳೆಯುತ್ತಿದೆ. ಈ ಪ್ರದೇಶದಲ್ಲಿ ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ESDM, ಎಲೆಕ್ಟ್ರಾನಿಕ್ಸ್ ಉತ್ಪಾದನೆ, ಎಂಬೆಡೆಡ್ ಸಿಸ್ಟಮ್ಸ್ ಮತ್ತು ಡೀಪ್ಟೆಕ್ ಕ್ಷೇತ್ರಗಳಿಗೆ ಈಗಾಗಲೇ ಉತ್ತಮ ನೆಲೆ ನಿರ್ಮಾಣವಾಗುತ್ತಿದೆ. ಧಾರವಾಡದ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ EMC2 ಮತ್ತು ಎಲೆಕ್ಟ್ರಾನಿಕ್ ಘಟಕಗಳ ತಯಾರಿಕೆಗೆ ಸಂಬಂಧಿಸಿದ ಹೊಸ ಕೈಗಾರಿಕಾ ಮೂಲ ಸೌಕರ್ಯಗಳು ಈ ಬೆಳವಣಿಗೆಗೆ ಮತ್ತಷ್ಟು ವೇಗ ನೀಡುವ ಸಾಧ್ಯತೆ ಇದೆ. 2025ರಲ್ಲಿ ಧಾರವಾಡದ ಇಟಗಟ್ಟಿ ಪ್ರದೇಶದಲ್ಲಿ ಎಲೆಕ್ಟ್ರಾನಿಕ್ಸ್ ಘಟಕಗಳ ತಯಾರಿಕೆಗೆ ವಿಶೇಷ SEZ ಕೂಡ ಆದಿಸೂಚಿತವಾಗಿದೆ. ಸೆಮಿಕಂಡಕ್ಟರ್ ಉದ್ಯಮವು ಎಂದರೆ ಕೇವಲ ಚಿಪ್ ಫ್ಯಾಬ್ರಿಕೇಶನ್ ಅಲ್ಲ, ಚಿಪ್ ಡಿಸೈನ್, ವೆರಿಫಿಕೇಶನ್, ಪ್ಯಾಕೇಜಿಂಗ್, ಟೆಸ್ಟಿಂಗ್, ಸೆಮಿಕಂಡಕ್ಟರ್ ಇಕ್ವಿಪ್ಮೆಂಟ್, ಮಟೀರಿಯಲ್ಸ್, ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸಪ್ಲೈ ಚೈನ್, ಇವೆಲ್ಲವೂ ಈ ಎಕೋಸಿಸ್ಟಮ್ನ ಭಾಗ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಅಕ್ಟೋಬರ್ 11ರಿಂದ 21ರವರೆಗೆ ನಡೆಯಲಿರುವ ಪ್ರಸಕ್ತ ವರ್ಷದ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವವನ್ನು ಕೊಪ್ಪಳ ಜಿಲ್ಲೆ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳು ಉದ್ಘಾಟಿಸಲಿದ್ದಾರೆ.

0: ಗುರುವಾರ ನಿಧನರಾದ ಖ್ಯಾತ ಮನೋ ಆರೋಗ್ಯ ತಜ್ಞ ವೈದ್ಯ ಡಾ ಆನಂದ್ ಪಾಂಡುರಂಗಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಧಾರವಾಡದಲ್ಲಿ ನಿನ್ನೆ ರಾತ್ರಿ ಸರ್ಕಾರಿ ಗೌರವಗಳೊಂದಿಗೆ ನಡೆಯಿತು. 74 ವರ್ಷ ವಯಸ್ಸಿನ ಡಾ ಆನಂದ್ ಪಾಂಡುರಂಗಿ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಡಾ ಬಿಸಿ ರಾಯ್ ಪುರಸ್ಕಾರಕ್ಕೆ ಭಾಜನರಾಗಿದ್ದರು. ಸಮಾಜಮುಖಿ, ವೈದ್ಯ ಸಾಹಿತಿ ಹಾಗೂ ಅಂಕಣಕಾರರಾಗಿದ್ದ ಅವರ ನಿಧನಕ್ಕೆ ಮುಖ್ಯಮಂತ್ರಿ, ವಿಪಕ್ಷ ನಾಯಕರು ಹಾಗೂ ಉಪನಾಯಕರು ಸೇರಿದಂತೆ ನಾಡಿನ ಅನೇಕ ಗಣ್ಯರು ಶ್ರದ್ದಾಂಜಲಿ ಅರ್ಪಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕು ಐಹೊಳೆಯಲ್ಲಿ ಸಿಡಿಲು ಬಡಿದು ಇಬ್ಬರು ಮೃತಪಟ್ಟಿದ್ದು 6 ಮಂದಿ ಗಾಯಗೊಂಡಿದ್ದಾರೆ. ಗಾಯಗೊಂಡ 4 ಜನರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು 2 ಐಹೊಳೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಜಿಲ್ಲಾಧಿಕಾರಿ ಸಂಗಪ್ಪ ಜಿಲ್ಲಾ ಆಸ್ಪತ್ರೆಗೆ ತೆರಳಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದರು. ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ವಿಭಾಗ ಹಾಗೂ ಶಿವಮೊಗ್ಗದ ವಿಕಾಸ್ ಪದವಿ ಪೂರ್ವ ಮಹಾವಿದ್ಯಾಲಯದ ಸಹಯೋಗದಲ್ಲಿ ಆಯೋಜಿಸಿದ್ದ ರಾಜ್ಯಮಟ್ಟದ ವೇಟ್ಲಿಫ್ಟಿಂಗ್ ಪಂದ್ಯಾವಳಿಗೆ ಶಾಸಕ ಎಸ್ಎನ್ ಚನ್ನಬಸಪ್ಪ ಚಾಲನೆ ನೀಡಿದರು. ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಚಂದ್ರಪ್ಪ ಗುಂಡಪಲ್ಲಿ ಮಾತನಾಡಿ, ವೇಟ್ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ 72 ಬಾಲಕಿಯರು ಮತ್ತು 113 ಬಾಲಕರು ಸೇರಿದಂತೆ ಒಟ್ಟು 185 ಕ್ರೀಡಾಪಟುಗಳು ಪಾಲ್ಗೊಂಡಿದ್ದಾರೆ ಎಂದರು. ಸಂಕ್ಷಿಪ್ತ ಸುದ್ದಿಗಳು. ಇಂದು ವಿಶ್ವ ಔಷಧ ವ್ಯಾಪಾರಿಗಳ ದಿನವನ್ನು ಆರೋಗ್ಯಕರ ಭವಿಷ್ಯಕ್ಕಾಗಿ ಫಾರ್ಮಾಸಿಸ್ಟ್ಗಳ ಸಬಲೀಕರಣ ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ರಾಯಚೂರಿನ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಸಚಿವ ಡಾ ಎ ಚನ್ನಪ್ಪ ವಿಕಸಿತ ಭಾರತ ರಸಪ್ರಶ್ನೆ ಸ್ಪರ್ಧೆಯ ಮಾಹಿತಿ ಪತ್ರಕ ಬಿಡುಗಡೆಗೊಳಿಸಿದರು. ಚಾಮರಾಜನಗರ ತಾಲೂಕು ಕುಳ್ಳೂರು ಗ್ರಾಮದ ಸುವರ್ಣಾವತಿ ಜಲಾಶಯದ ಹಿನ್ನೀರಿನಲ್ಲಿ ಕಾಡಾನೆ ದಾಳಿಗೆ ಮಹದೇವ ಮೃತಪಟ್ಟಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಸಕ್ರೆಬೈಲು ಆನೆ ಬಿಡಾರಕ್ಕೆ ನಾಳೆಯಿಂದ ಸಾರ್ವಜನಿಕರ ಪ್ರವೇಶವನ್ನು ಅರಣ್ಯ ಇಲಾಖೆ ಅನುಮತಿಸಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೂಲಿಬೆಲೆ ಹೋಬಳಿಯ ವ್ಯಾಪ್ತಿಯಲ್ಲಿ ಕ್ಯಾಟ್ ಫಿಶ್ ಸಾಕಣೆ ಹೊಂಡಗಳನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ವಾಸಂತಿ ಅಮರ್ ನೇತೃತ್ವದ ತಂಡ ನಾಶಪಡಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಬಿ ಜಿರಾಮ್ಜಿ ಯೋಜನೆ, ರಾಜ್ಯದ ಬರ ನಿರ್ವಹಿಸಲು 1,60,00,000 ಮಾನವ ದಿನಗಳ ಕೂಲಿ ಸೃಜನೆ. ರೈತ ಸಿರಿ, ರೈತರ ಮೌಲ್ಯವರ್ಧಿತ ಉತ್ಪನ್ನಗಳ ಮಾರಾಟಕ್ಕೆ ಏಕೀಕೃತ ಬ್ರ್ಯಾಂಡಿಂಗ್ ವ್ಯವಸ್ಥೆ. ಸೇವಾ ಸಂಕಲ್ಪ ಅಭಿಯಾನ, ಸೆಮಿಕಂಡಕ್ಟರ್ ಮಿಷನ್ ಅಡಿ ಕಿತ್ತೂರು ಕರ್ನಾಟಕ ವಿಶೇಷ ವಲಯ. 138ನೇ ಮನ್ ಕಿ ಬಾತ್ ಸಂಚಿಕೆ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ನಾನ್ನೂರ 90.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಇದೀಗ ಭಾವಗೀತೆಗಳು. ಹಿಂದಿನ ಕಲಾವಿದೆ ಪ್ರತಿಮಾ ಆತ್ರೇಯ. ಯಾವುದೀ ಹೊಸ ಸಂಚು ಎದೆಯಂಚಿನಲ್ಲಿ ಮಿಂಚಿ. ಡಾ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆಯೊಂದಿಗೆ ಕಾರ್ಯಕ್ರಮದ ಆರಂಭ.

0: ಇದುವರೆಗೆ ಪ್ರತಿಮಾ ಅತ್ರೇಯ ಅವರು ಹಾಡಿದಂತಹ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ ಸರಿಯಾಗಿ 7:30:20.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೇ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
3: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
0: ಶುಭೋದಯ ಕರ್ನಾಟಕ.
4: ತೊರೆದು ಜೀವಿಸಬಹುದೇ
3: ದಾಸರ ಪದಗಳು,
4: ಹರಿ ನಿನ್ನ ಚರಣಗಳ
0: ವಚನಗಳು,
4: ಉಳ್ಳವರು ಶಿವಾಲಯವ ಮಾಡುವರು
3: ಸಾಂಪ್ರದಾಯಿಕ ಗೀತೆಗಳು.
0: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ 6:10
3: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

0: ಪಾದದನಿ ನವಿರಾದ ಕಾವ್ಯ
1: ಮನದಾಳವನ್ನು ತಟ್ಟುವ ಸಂಗೀತ
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರಿ ಪಲ್ನಲ್ಲಿ
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ
0: ಸುನ್ಹೆರೆ ಪಲ್
1: ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಆಕಾಶವಾಣಿ ಸಮಯ 7:34 ಒಂದು ಪ್ರಕಟಣೆ, ನಂತರ 7:35 ರಾಷ್ಟ್ರೀಯ ವಾರ್ತೆಗಳು ಕನ್ನಡದಲ್ಲಿ.
1: ಕೇಳುಗರೆ, ಇದೇ ಶುಕ್ರವಾರ ಸೆಪ್ಟೆಂಬರ್ 25 ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಕೆಂಪೇಗೌಡ ಎಚ್ ಮತ್ತು ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ರಾಮೇಗೌಡ ಅವರು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237-0477 ಅಥವಾ 2237-0488. ಎಸ್ಟಿಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಸೆಪ್ಟೆಂಬರ್ 25 ಸಂಜೆ 6:50 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರವಾಗುವ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ರಾಷ್ಟ್ರೀಯ ಭದ್ರತೆಗೆ ರಾಜತಾಂತ್ರಿಕತೆ, ರಕ್ಷಣಾ ಸನ್ನದ್ಧತೆ ನಡುವೆ ಸಮತೋಲನ ಅಗತ್ಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದನೆ. ಪಾಲಿಲ್ಯಾಕ್ಟಿಕ್ ಆಸಿಡ್ ಆಧಾರಿತ ಜೈವಿಕ ವಿಘಟನೀಯ ಪ್ಲಾಸ್ಟಿಕ್ನ ವಾಣಿಜ್ಯ ಬಳಕೆಗೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಹಸಿರು ನಿಶಾನೆ. ಬೆಂಗಳೂರಿನ ಐಎಎಸ್ಸಿಯಲ್ಲಿ ಇಂದು ಸೇವಾ ಫಸ್ಟ್ ಇನೋವೇಷನ್ ಚಾಲೆಂಜ್ಗೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ. ಏಷ್ಯನ್ ಗೇಮ್ಸ್, ಭಾರತಕ್ಕೆ ರಿಲೇಯಲ್ಲಿ ಬೆಳ್ಳಿ, ಮಹಿಳೆಯರ 10,000 ಮೀಟರ್ ಓಟದಲ್ಲಿ ಕಂಚು. ವಾರ್ತೆಗಳ ವಿವರ: ಉತ್ತಮ ಭದ್ರತಾ ನೀತಿಗಾಗಿ ನೆಲದ ವಾಸ್ತವತೆ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದು ಅತ್ಯಗತ್ಯ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿ ಮಾಧ್ಯಮ ಸಂಸ್ಥೆಯೊಂದು ಆಯೋಜನೆ ಮಾಡಿದಂತಹ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಂತೆ ಸವಾಲುಗಳನ್ನು ಎದುರಿಸಲು ಸಮಗ್ರ ವಿಧಾನ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಬಲವಿಲ್ಲದೆ ಕೇವಲ ರಾಜತಾಂತ್ರಿಕತೆಯ ಆಧಾರದ ಮೇಲೆ ಮುಂದುವರಿಯುವುದು ದೌರ್ಬಲ್ಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮತ್ತು ರಾಷ್ಟ್ರೀಯ ಭದ್ರತೆಗೆ ಇದು ಮಾರಕವಾಗಿದೆ. ಆದ್ದರಿಂದ ರಾಜತಾಂತ್ರಿಕತೆ ಮತ್ತು ರಕ್ಷಣಾ ಸನ್ನದ್ಧತೆ ಎರಡರ ನಡುವೆ ಸಮತೋಲನ ಅತ್ಯಗತ್ಯ ಎಂದು ಅವರು ಪ್ರತಿಪಾದಿಸಿದ್ದಾರೆ. ರಾಜತಾಂತ್ರಿಕತೆಯ ಮೂಲಕ ಭಾರತ ಪ್ರಪಂಚದಾದ್ಯಂತ ಶಾಂತಿ ಸ್ಥಾಪಿಸುವ ಕೆಲಸವನ್ನ ಮಾಡುತ್ತಿದೆ. ಪ್ರತಿಯೊಂದು ಸಂಭಾವ್ಯ ಬೆದರಿಕೆ ಎದುರಿಸಲು ತನ್ನ ರಕ್ಷಣಾ ಮತ್ತು ಕಾರ್ಯತಂತ್ರದ ಸಾಮರ್ಥ್ಯ ಬಲಪಡಿಸುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಪಾಲಿಲ್ಯಾಕ್ಟಿಕ್ ಆಸಿಡ್ ಆಧಾರಿತ ಜೈವಿಕ ವಿಘಟನೀಯ ಪ್ಲಾಸ್ಟಿಕ್ನ ವಾಣಿಜ್ಯ ಬಳಕೆಗೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಚಾಲನೆಯನ್ನು ನೀಡಿದ್ದಾರೆ. ಭಾರತ ಮುಂದಿನ ಪೀಳಿಗೆಯ ಸುಸ್ಥಿರ ಉತ್ಪಾದನಾ ವ್ಯವಸ್ಥೆಯತ್ತ ಸಾಗುವಲ್ಲಿನ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಆರ್ಥಿಕತೆ, ಪರಿಸರ ಮತ್ತು ಉದ್ಯೋಗಕ್ಕಾಗಿ ಜೈವಿಕ ತಂತ್ರಜ್ಞಾನ ಚೌಕಟ್ಟಿನ ಅಡಿಯಲ್ಲಿನ ಈ ಉಪಕ್ರಮವನ್ನು ಬಲರಾಮ್ಪುರ್ ಚಿನ್ನಿ ಮಿಲ್ಸ್ ಲಿಮಿಟೆಡ್ ಮುನ್ನಡೆಸುತ್ತಿದೆ. ಉತ್ತರ ಪ್ರದೇಶದ ಕುಂಭಿಯಲ್ಲಿರುವಂತಹ ಇದರ ಸಮಗ್ರ ಉತ್ಪಾದನಾ ಸಂಕೀರ್ಣದಲ್ಲಿ ಪ್ರಾಯೋಗಿಕ ಮಟ್ಟದ ಘಟಕ ಸ್ಥಾಪನೆ ಮಾಡಲಾಗುವುದು. ಈ ಘಟಕವು ವಿಶೇಷ ಪಾಲಿಲ್ಯಾಕ್ಟಿಕ್ ಆಸಿಡ್ ಶ್ರೇಣಿಗಳು ಮತ್ತು ಸುಧಾರಿತ ಪಾಲಿಲ್ಯಾಕ್ಟಿಕ್ ಆಸಿಡ್ ಕೋ ಪಾಲಿಮರ್ಗಳನ್ನು ಅಭಿವೃದ್ಧಿಪಡಿಸುವುದರ ಮೇಲೆ ಗಮನ ಹರಿಸಲಿದೆ. ಅಲ್ಲದೆ ಈ ಘಟಕವು

0: ಉದ್ಯಮ, ಶಿಕ್ಷಣ ಕ್ಷೇತ್ರ ಮತ್ತು ಸಂಶೋಧನಾ ಸಂಸ್ಥೆಗಳ ನಡುವಿನ ಸಹಯೋಗವನ್ನು ಬಲಪಡಿಸಲಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಡಾ ಜಿತೇಂದ್ರ ಸಿಂಗ್, ಈ ಉಪಕ್ರಮವು ಭಾರತದ ಜೈವಿಕ ಆರ್ಥಿಕತೆಯ ಪಯಣದಲ್ಲಿ ಒಂದು ಮಹತ್ವದ ಮೈಲಿಗಲ್ಲಾಗಿದೆ. ಇದರಲ್ಲಿ ಜೈವಿಕ ತಂತ್ರಜ್ಞಾನವು ಕೇವಲ ಪ್ರಯೋಗಾಲಯದ ಸಂಶೋಧನೆಗೆ ಸೀಮಿತವಾಗದೆ ವಾಣಿಜ್ಯ ಉತ್ಪನ್ನ, ಸುಸ್ಥಿರ ಉತ್ಪಾದನೆ ಮತ್ತು ಉದ್ಯೋಗ ಸೃಷ್ಟಿಯತ್ತ ಸಾಗಲಿದೆ ಎಂದು ಹೇಳಿದ್ದಾರೆ. 2014ರಲ್ಲಿ ಸುಮಾರು 10 ಶತಕೋಟಿ ಡಾಲರ್ ಮೌಲ್ಯವಾಗಿದ್ದಂತಹ ಭಾರತದ ಜೈವಿಕ ಆರ್ಥಿಕತೆಯು ಈಗ ಸುಮಾರು 195 ಶತಕೋಟಿ ಡಾಲರ್ಗೆ ಬೆಳೆದಿದೆ. ಇದು ಜೈವಿಕ ತಂತ್ರಜ್ಞಾನ ಚಾಲಿತ ಆರ್ಥಿಕ ಚಟುವಟಿಕೆಯ ತ್ವರಿತ ವಿಸ್ತರಣೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ತಿಳಿಸಿದ್ದಾರೆ. ಜೈವಿಕ ಆರ್ಥಿಕತೆಯಲ್ಲಿ ಭಾರತ ಜಾಗತಿಕ ನಾಯಕನಾಗಿ ಹೊರಹೊಮ್ಮಲು ಮತ್ತು ಇತರ ದೇಶಗಳಿಗೆ ಪ್ರಾಯೋಗಿಕ ಪರಿಹಾರಗಳ ಮೂಲವಾಗಲು ಈ ಉಪಕ್ರಮವು ಕೊಡುಗೆಯನ್ನು ನೀಡಬಲ್ಲದು ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯಲ್ಲಿ ಸೇವಾ ಫಸ್ಟ್ ಇನೋವೇಷನ್ ಚಾಲೆಂಜ್ಗೆ ಚಾಲನೆಯನ್ನು ನೀಡಲಿದ್ದಾರೆ. ಸಮುದಾಯಗಳಲ್ಲಿ ಕಂಡುಬರುವ ಸಮಸ್ಯೆಗಳನ್ನು ಗುರುತಿಸಲು ಮತ್ತು ಅವುಗಳಿಗೆ ಪರೀಕ್ಷಿಸಬಹುದಾದಂತಹ, ಸುಧಾರಿಸಬಹುದಾದಂತಹ ಮತ್ತು ಅನುಷ್ಠಾನಕ್ಕೆ ತರಬಹುದಾದ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಯುವ ಜನರನ್ನು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಉದ್ದೇಶವಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಈ ಸ್ಪರ್ಧೆಯಲ್ಲಿ ಶಾಲೆ, ಕೈಗಾರಿಕಾ ತರಬೇತಿ ಸಂಸ್ಥೆ, ಪಾಲಿಟೆಕ್ನಿಕ್ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಭಾಗಿಯಾಗಲಿದ್ದಾರೆ. ಈ ಸ್ಪರ್ಧೆಯ ಅಂತಿಮ ಹಂತ ಡಿಸೆಂಬರ್ನಲ್ಲಿ ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯ, ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಮತ್ತು ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಜಂಟಿಯಾಗಿ ಈ ಸ್ಪರ್ಧೆಯನ್ನು ಆಯೋಜನೆ ಮಾಡುತ್ತಿವೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯು ನೋಡಲ್ ಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದ ಅಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತಾದಂತಹ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪಿಎಂ ಗತಿಶಕ್ತಿ ಯೋಜನೆಯ ಕುರಿತ ಒಂದು ನೋಟ ಮೂಡಿಬರಲಿದೆ. ಪಿಎಂ ಗತಿಶಕ್ತಿ ಯೋಜನೆಯು 2021ರಲ್ಲಿ ಪ್ರಾರಂಭವಾಯಿತು. ಇದರ ಜಿಐಎಸ್ ಆಧಾರಿತ ರಾಷ್ಟೀಯ ಮಾಸ್ಟರ್ ಪ್ಲಾನ್ 16 ಸಚಿವಾಲಯಗಳು ಮತ್ತು ಇಲಾಖೆಗಳಿಂದ ಮೂಲಸೌಕರ್ಯ ದತ್ತಾಂಶವನ್ನು ಸಂಯೋಜಿಸುತ್ತದೆ. ರೈಲ್ವೆ, ಬಂದರು, ವಿಮಾನ ನಿಲ್ದಾಣ, ಕೈಗಾರಿಕಾ ಕಾರಿಡಾರ್, ವಿದ್ಯುತ್ ಮಾರ್ಗ ಮತ್ತು ಲಾಜಿಸ್ಟಿಕ್ಸ್ ಜಾಲದೊಂದಿಗೆ ಹೆದ್ದಾರಿಗಳನ್ನು ಜೋಡಿಸಲು ಈ ಯೋಜನೆ ಸಹಕಾರಿಯಾಗಿದೆ. ಕೆಲವು ವರ್ಷಗಳ ಹಿಂದೆ ಭಾರತದ ಲಾಜಿಸ್ಟಿಕ್ಸ್ ವೆಚ್ಚ ಜಿಡಿಪಿಯ ಸುಮಾರು 13%-14%ರಷ್ಟಿತ್ತು. ಅಧಿಕೃತ ಅಂದಾಜಿನ ಪ್ರಕಾರ ಈಗ 8%. ಭಾರತೀಯ ಉತ್ಪನ್ನಗಳು ಜಾಗತಿಕವಾಗಿ ಉತ್ತಮವಾಗಿ ಸ್ಪರ್ಧಿಸುವಂತೆ ಆ ವೆಚ್ಚವನ್ನು ಕಡಿಮೆ ಮಾಡುವುದು ದೊಡ್ಡ ಗುರಿಯಾಗಿದೆ. ಪಿಎಂ ಗತಿಶಕ್ತಿ ಯೋಜನೆಯು ಈ ಬದಲಾವಣೆಯ ಹಿಂದಿನ ಪ್ರಮುಖ ಶಕ್ತಿಯಾಗಿದೆ. ಪಿಎಂ ಗತಿಶಕ್ತಿ ಯೋಜನೆಯ ಕುರಿತಾದಂತಹ ಅಭಿಪ್ರಾಯವನ್ನು ಹಿರಿಯ ಪತ್ರಕರ್ತರಾದಂತಹ ಡಾ ಆಶಾ ಕೃಷ್ಣಸ್ವಾಮಿ ಆಕಾಶವಾಣಿಯೊಂದಿಗೆ ಹಂಚಿಕೊಂಡಿದ್ದಾರೆ.
3: ಗತಿಶಕ್ತಿ ಅಂತ ಹೇಳಿದ್ರೆ, ಗತಿ ಅಂದ್ರೆ ಮೂಮೆಂಟ್ ಅಂದ್ರೆ ಚಲನೆ. ಚಲನೆ ಇದ್ರೇನೆ ಎಲ್ಲಾ ರೀತಿಯ ನಾವು ಒಂದು ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ನೋಡ್ಬೋದು. ಕೊನೆಗೆ ಇದ್ರದ್ದು ಫೋಕಲ್ ಪಾಯಿಂಟ್ ಅಂತ ಹೇಳಿದ್ರೆ ಫಾರ್ಮರ್ಸ್ ಬಂದ್ಬಿಡ್ತಾರೆ ಈ ಎಲ್ಲ ಗತಿಶಕ್ತಿ ಮೂಮೆಂಟ್ ಅಲ್ಲಿ. 21ರಲ್ಲಿ ಅಕ್ಟೋಬರ್ ಅಲ್ಲಿ ಇದು ಲಾಂಚ್ ಆಗುತ್ತೆ. ಗತಿಶಕ್ತಿ ಅದೊಂದು ಇನ್ಫ್ರಾಸ್ಟ್ರಕ್ಚರ್ ಪ್ಲಾನಿಂಗ್ ಸ್ಕೀಮ್. ಇದು ಎಲ್ಲಾನು ಇಂಟಿಗ್ರೇಟ್ ಮಾಡಬೇಕು, ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ.
0: 2,000 ರೂಪಾಯಿಗಳಿಗಿಂತ ಹೆಚ್ಚಿನ ವ್ಯಕ್ತಿಯಿಂದ ವ್ಯಾಪಾರಿಗೆ ನಡೆಯುವ ಯುಪಿಐ ವಹಿವಾಟುಗಳ ಮೇಲಿನ ವ್ಯಾಪಾರಿ ರಿಯಾಯಿತಿ ದರ MDR ಎಂಬುದು ಸೆಸ್ ಅಥವಾ ಸರ್ಚಾರ್ಜ್ ಅಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. MDRನ 1 ರೂಪಾಯಿಯೂ ಸರ್ಕಾರಕ್ಕೆ ಹೋಗುವುದಿಲ್ಲ, ಅದು MDR ಪಾವತಿ ಪರಿಸರ ವ್ಯವಸ್ಥೆಯೊಳಗೆ ಇರುತ್ತದೆ. ಎಲ್ಲ ಯುಪಿಐ ವ್ಯಾಪಾರಿ ವಹಿವಾಟುಗಳಲ್ಲಿ ಸುಮಾರು 96% ಮೇಲೆ

0: ಇದು ಪರಿಣಾಮ ಬೀರುವುದಿಲ್ಲ. ಗ್ರಾಹಕರು ಎಂಡಿಆರ್ ಪಾವತಿಸುವುದಿಲ್ಲ ಮತ್ತು ವ್ಯಾಪಾರಿಗಳು ಅದನ್ನು ಗ್ರಾಹಕರಿಗೆ ವರ್ಗಾಯಿಸದಂತೆ ನೋಡಿಕೊಳ್ಳಲು ಬ್ಯಾಂಕ್ಗಳಿಗೆ ಸೂಚನೆ ನೀಡಲಾಗಿದೆ. ಡೆಬಿಟ್ ಕಾರ್ಡ್ ಅಥವಾ ಯುಪಿಐ ಮೂಲಕ ಪಾವತಿಸಿದರೂ ಉತ್ಪನ್ನದ ಗರಿಷ್ಠ ಚಿಲ್ಲರೆ ಬೆಲೆ ಎಂಆರ್ಪಿ ಒಂದೇ ಆಗಿರುತ್ತದೆ ಎಂದು ಮೂಲಗಳು ತಿಳಿಸಿವೆ. ಪ್ರಧಾನಿ ನರೇಂದ್ರ ಮೋದಿಯವರು ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗುವಂತಹ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಸಮಸ್ತ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 138ನೆಯ ಸಂಚಿಕೆಯಾಗಿದ್ದು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಆಕಾಶವಾಣಿ, ದೂರದರ್ಶನ, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಜಪಾನ್ನ ಐಚಿ ನಗೋದೆಯಲ್ಲಿ ನಡೆಯುತ್ತಿರುವಂತಹ 2026 ಏಷ್ಯನ್ ಗೇಮ್ಸ್ನ ಮಿಶ್ರ 400x400 ಮೀಟರ್ ರಿಲೆಯಲ್ಲಿ ಭಾರತ ಬೆಳ್ಳಿ ಪದಕ ತನ್ನದಾಗಿಸಿಕೊಂಡಿದೆ. ಪೂವಮ್ಮ ರಾಜು, ವಿಶಾಲ್ ತೆನ್ನರಸು, ವಿತ್ಯಾ ರಾಮರಾಜ್ ಮತ್ತು ಮನು ಟಿಎಸ್ ಅವರನ್ನು ಒಳಗೊಂಡಂತಹ ತಂಡ 3:14.46 ಗುರಿಯನ್ನು ತಲುಪಿ ಬೆಳ್ಳಿ ಪದಕ ತನ್ನದಾಗಿಸಿಕೊಂಡಿತು. ಬಹರೇನ್ ತಂಡ ಚಿನ್ನದ ಪದಕವನ್ನು ಗೆದ್ದಿದೆ. ಇದೇ ವೇಳೆ ಮಹಿಳೆಯರ 10,000 ಮೀಟರ್ ಓಟದ ಫೈನಲ್ನಲ್ಲಿ ಭಾರತದ ಸೀಮಾ ಕುಮಾರಿ ಕಂಚಿನ ಪದಕ ವಿಜೇತರಾಗಿದ್ದಾರೆ. ಅವರು 32:50.5 ಓಟವನ್ನು ಪೂರ್ಣಗೊಳಿಸಿ ಕಂಚಿನ ಪದಕವನ್ನು ತಮ್ಮದಾಗಿಸಿಕೊಂಡರು. ಏಷ್ಯನ್ ಕ್ರೀಡಾಕೂಟದ ಮಹಿಳೆಯರ 10,000 ಮೀಟರ್ ವಿಭಾಗದಲ್ಲಿ ಕಳೆದ 16 ವರ್ಷಗಳಲ್ಲಿ ಭಾರತಕ್ಕೆ ಲಭಿಸಿದ ಮೊದಲ ಪದಕ ಇದಾಗಿದೆ. ಪದಕ ವಿಜೇತ ಕ್ರೀಡಾಪಟುಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಇತರೆ ಗಣ್ಯರು ಅಭಿನಂದಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಭದ್ರತೆಗೆ ರಾಜತಾಂತ್ರಿಕತೆ, ರಕ್ಷಣಾ ಸನ್ನದ್ಧತೆ ನಡುವೆ ಸಮತೋಲನ ಅಗತ್ಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದನೆ. ಪಾಲಿಲ್ಯಾಕ್ಟಿಕ್ ಆಸಿಡ್ ಆಧಾರಿತ ಜೈವಿಕ ವಿಘಟನೀಯ ಪ್ಲಾಸ್ಟಿಕ್ನ ವಾಣಿಜ್ಯ ಬಳಕೆಗೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಹಸಿರು ನಿಶಾನೆ. ಬೆಂಗಳೂರಿನ ಐಐಎಸ್ಸಿಯಲ್ಲಿ ಇಂದು ಸೇವಾ ಫಸ್ಟ್ ಇನೋವೇಷನ್ ಚಾಲೆಂಜ್ಗೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ. ಏಷ್ಯನ್ ಗೇಮ್ಸ್ ಭಾರತಕ್ಕೆ ರಿಲೆಯಲ್ಲಿ ಬೆಳ್ಳಿ, ಮಹಿಳೆಯರ 10,000 ಮೀಟರ್ ಓಟದಲ್ಲಿ ಕಂಚು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಇದು ಆಕಾಶವಾಣಿ ಬೆಂಗಳೂರು, 490.1 ಮೀಟರ್ಗಳು ಅಂದರೆ 612 kHz. ಇದೀಗ ಚಿತ್ರಗೀತೆಗಳು. ಆಂಧ್ರ ಹೆಂಡತಿ ಚಿತ್ರದ ಗೀತೆ ಹಾಡಿದ್ದಾರೆ ಗುರುರಾಜ್ ಹೊಸಕೋಟೆ ಹಾಗೂ ಸಂಗಡಿಗರು.

0: LIC ತಂದಿದೆ ಹೊಸ ಪ್ಲಾನ್ ಪ್ರೊಟೆಕ್ಷನ್ ಪ್ಲಸ್.
1: ಇದು ಒಂದು ಯೂನಿಟ್ ಲಿಂಕ್ ಪ್ಲಾನ್ ಆಗಿದ್ದು ಲಾಂಗ್ ಟರ್ಮ್ ಸೇವಿಂಗ್ಸ್ ಹಾಗೂ ಪ್ರೊಟೆಕ್ಷನ್ ಅನ್ನು ಒಟ್ಟಿಗೆ ನೀಡುತ್ತದೆ,
0: ಮತ್ತು 5 ವರ್ಷಗಳ ನಂತರ ಪಾರ್ಷಿಯಲ್ ವಿತ್ಡ್ರಾಲ್ ಸೌಲಭ್ಯ. ಎಲ್ಐಸಿಯ ಪ್ರೊಟೆಕ್ಷನ್ ಪ್ಲಸ್ ಪಾಲಿಸಿ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ಅಥವಾ ನಿಮ್ಮ ಹತ್ತಿರದ ಎಲ್ಐಸಿ ಬ್ರಾಂಚ್ ಗೆ ಸಂಪರ್ಕಿಸಿ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್.
2: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳೋಣ ದೀಪಾವಳಿ ಚಿತ್ರದ ಗೀತೆಯನ್ನು.

ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಸಮಯ 8 ಗಂಟೆಯಾಗಲಿದೆ. ಕೆಲವೇ ಕ್ಷಣಗಳಲ್ಲಿ ಹಿಂದಿ ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದಿಂದ.

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ. ಕಗ್ಗದ ಸಿರಿ

ಮುಸುಕಿಹುದು ಹುಟ್ಟಳಿವುಗಳ ಕಾರಣವ ಮಬ್ಬು, ಮಸಕಿನಲ್ಲಿ ಹುದುಗಿಹವು ಮೋಹಮೂಲಗಳು. ಮುಸುಕಿಹುದು ಹುಟ್ಟಳಿವುಗಳ ಕಾರಣವ ಮಬ್ಬು, ಮಸಕಿನಲ್ಲಿ ಹುದುಗಿಹವು ಮೋಹಮೂಲಗಳು. ನಿಸಿಮುಚ್ಚಿಹುದು ದಿನಪಚಂದಿರರ ಹುಟ್ಟೆಡೆಯ ಮಿಸುಕುವ ರಹಸ್ಯ ನೀ ಮಂಕುತಿಮ್ಮ. ನಿಸಿಮುಚ್ಚಿಹುದು ದಿನಪಚಂದಿರರ ಹುಟ್ಟೆಡೆಯ ಮಿಸುಕುವ ರಹಸ್ಯ ನೀ ಮಂಕುತಿಮ್ಮ.

ಮುಖ್ಯ ಕಾಣಿಸಿಲ್ಲ, ಯಾಕಂದ್ರೆ ಮುಸುಕಿ ಹೋದು ಹುಟ್ಟಳಿವುಗಳ ಕಾರಣವ ಮಬ್ಬು. ಮಸಕಿನಲ್ಲಿ ಹುದುಗಿಯುವ ಮೋಹ ಮೂಲಗಳು, ನಿಶಿ ಮುಚ್ಚಿ ಹೋದು ದಿನಪ ಚಂದಿರರ ಹುಟ್ಟೆಡೆಯ ಮಿಸುಕುವ ರಹಸ್ಯ ನಿಮ್ಮಂಕುತಿಮ್ಮ. ಎಷ್ಟು ಸುಂದರವಾದ ಹಿಂದಿನ ಪದ್ಯಕ್ಕೆ ಸಂವಾದಿಯಾಗಿ ಬರುವಂತಹದ್ದು ಮುಂದಿನದು. ಮುಸುಕಿ ಹೋದು ಹುಟ್ಟು

ಅಳಿವುಗಳ ಕಾರಣ ಮಬ್ಬು. ನಾನು ಯಾಕೆ ಹುಟ್ಟಿದೆ, ಯಾಕೆ ಸಾಯ್ತೀನಿ, ಇದರ ಕಾರಣ ಮಬ್ಬಾಗ್ಬಿಟ್ಟಿದೆ, ನನಗೆ ಮುಸುಕಾಗ್ಬಿಟ್ಟಿದೆ, ನನಗೇನೂ ಕಾಣಿಸಲ್ಲ, ಯಾಕೆ ಹುಟ್ಟಿದೆ ಅಂತ ಗೊತ್ತಿಲ್ಲ, ಯಾಕೆ ಸಾಯ್ತೇನೆ ಅಂತ ಗೊತ್ತಿಲ್ಲ, ಮಬ್ಬಾಗ್ಬಿಟ್ಟಿದೆ. ಮುಸುಕಿನಲ್ಲಿ ಹುದುಗಿ ಹೋ ಮೋಲ್ ಮೋಹ ಮೋಹ ಮೂಲಗಳು, ನನ್ನ ಮೋಹದ ಮೂಲಗಳಿದ್ದಾವಲ್ಲ ಮುಸುಕಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾವೆ. ನನ್ನ ಮೋಹ ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ ಸ್ವಾಮಿ. ನೋಡಿ, ಎಂತೆಂಥವ್ರಿಗೂ ಮೋಹ ಬಿಡಲಿಲ್ಲ. ಧಾರುಣಿ ಸುತೆಯವಲು ದೃಢ ಮನಸ್ಕರ ದಾರು. ಸೀತೆ ಧಾರುಣಿ ಸುತೆ, ದೃಢ ಮನಸ್ಸಿಗೆ ಒಂದು ಹೆಸರು ಹಾಕಿ. ಅಂಥವಳಿಗೆ ಮಾರೀಚ ಹರಿಣ ಅಡ್ಡಾಡಲಿ ಏನಾಯಿತು? ಮಾರೀಚ ಹರಿಣ ಬಂದ ತಕ್ಷಣ ಸೀತೆ ಮನಸ್ಸೇ ಕೆಡಬೇಕಾದ್ರೆ, ಆಕೆ ಮನಸ್ಸಿಗೆ ಮೋಹ ಬರಬೇಕಾದ್ರೆ ಈ ಮೋಹ ಎಲ್ಲಿತ್ತು ಸ್ವಾಮಿ? ಮೊದಲು ಮಗ ಹುಟ್ಟಿಲ್ಲ, ಗಂಡ ಹೆಂಡತಿ ಇಬ್ಬರೇ ಇದ್ರು, ಓಡಾಡ್ತಾ ಇದ್ರು. ಮಗು ಹುಟ್ಟಿದ ತಕ್ಷಣ ಹೋದು ಮತ್ತೊಂದು ಮೂಲ ಶುರುವಾಯಿತು. ಮೋಹದ ಮೂಲಗಳು ಹಾಗೆ ಬರ್ತಾ ಇರ್ತವೆ. ಅದಕ್ಕೆ ಹೇಳ್ತಾರೆ, ಮುಸುಕಿನಲ್ಲಿ ಹುದುಗಿ ಹೂ ಮೋಹದ ಮೂಲಗಳು, ನನ್ನ ಮೋಹದ ಎಲ್ಲ ಮೂಲಗಳು ಎಲ್ಲ ಮುಸುಕಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾವೆ. ನಿಶಿ ಮುಚ್ಚಿ ಹೋದು ದಿನಪ ಚಂದಿರರ ಹುಟ್ಟೆಡೆಯ. ಎಷ್ಟು ಚಂದ ಆಸ್ಟ್ರಾನಮಿ ಸ್ವಾಮಿ ಇದು. ದಿನಪ ಚಂದಿರ, ಸೂರ್ಯ ಚಂದ್ರರು ಹೇಗೆ ಹುಟ್ಟಿದ್ರು? ಇವತ್ತಿಗೆ ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ತೇವೆ, 4.5 ಬಿಲಿಯನ್ ವರ್ಷಗಳ ಹಿಂದೆ ಈ ಪ್ರಪಂಚ ಸೃಷ್ಟಿಯಾಯಿತು. ಏನೋ ಗ್ಯಾಸ್ ಇತ್ತು, ಡಬಾರ್ ಅಂತ ಹೊಡಿತು, ಅದು ಹೊಡೆದು ಅದೆಲ್ಲ ತಿರುಗ್ತಾ ತಿರುಗ್ತಾ ಗಟ್ಟಿಯಾಯಿತು. ಎಲ್ಲೆಲ್ಲ ವಾದಗಳನ್ನು ಕೊಡ್ತೇವೆ, ತಿಳುವಳಿಕೆಗಳನ್ನು ಕೊಡ್ತೇವೆ, ಆದರೂ ಯಾವುದೂ ಸ್ಪಷ್ಟ ಇಲ್ಲ. ಇವತ್ತಿಗೆ ಹುಡುಕಾಡ್ತೇವೆ ಅಲ್ಲೆಲ್ಲೋ ಮೂಲೆಯಲ್ಲಿ, ಭಾಳದೋ ಎಷ್ಟೋ ಲೈಟ್ ಇಯರ್ಸ್ ಮೇಲೆ ಇನ್ನೊಂದು ಗ್ರಹ ಇರ್ಬೋದಲ್ಲ ನಮ್ಮ ಹಾಗಿರುವಂಥದ್ದು, ಹುಡುಕ್ತಾನೇ ಇದ್ದೀವಿ. ಪ್ರಪಂಚ ಹುಟ್ಟಿ 4.5 ಬಿಲಿಯನ್ ವರ್ಷ ಆದರೂ ಹುಡುಗಾಟ ನಿಂತಿಲ್ಲ ನಮ್ದು ಇನ್ನೂ, ಅದೆಲ್ಲ ಮಬ್ಬನಲ್ಲೇ ಇದೆ. ಅದಕ್ಕೆ ಹೇಳ್ತಾರೆ, ನಿಶಿ ಮುಚ್ಚಿಹುದು ದಿನಪ ಚಂದಿರರ ಹುಟ್ಟೆಡೆಯ. ದಿನಪ ಸೂರ್ಯ ಚಂದ್ರರು ಹೇಗೆ ಹುಟ್ಟಿದ್ರು ಅನ್ನೋದೇ ನೀನು ಹುಡುಕ ಮಗಿದೆ. ಆದರೆ ಎಷ್ಟು ಚಂದದ ಮಾತು, ಕೊನೆ ಮಾತು, ಮಿಸುಕುವ ರಹಸ್ಯ ನೀ ಮಂಕುತಿಮ್ಮ. ನೀನು ಆ ಪ್ರಪಂಚದ ರಹಸ್ಯ ನೀನು, ಆದರೆ ಮಿಸ್ ಕಾಡ್ತಾ ಇದ್ದೀಯಾ. ಅಂದರೆ ನೀನೇ ಒಬ್ಬ ಅಲುಗಾಡುವಂಥ ರಹಸ್ಯ ಇದ್ದ ಹಾಗೆ, ಹೇಗೆ ಇಡೀ ಪ್ರಪಂಚ ರಹಸ್ಯದಲ್ಲಿದೆಯೋ ಹಾಗೆ ಅಲುಗಾಡುವಂಥ ತಿಳುವಳಿಕೆ ಉಳ್ಳಂಥ, ತಿಳುವಳಿಕೆ ಬರಬಹುದಾದಂಥ ರಹಸ್ಯ ನೀನೇ ಅನ್ನೋ ಮಾತನ್ನು ಹೇಳ್ತಾರೆ.

ಅವಧೂಳ್ ಕಣವ ಪತ್ತೆ ಹೋದೋ, ಆವಧೂಳಿನೊಳಾವ ಚೈತನ್ಯ ಕಣವೋ, ಆವಗಾಳಿಯದಾವಧೂಳ್ ಕಣವ ಪತ್ತೆ ಹೋದೋ, ಆವಧೂಳಿನೊಳಾವ ಚೈತನ್ಯ ಕಣವೋ, ಜೀವವಿಂತಜ್ಞಾತ ಸೂತ್ರದಾಟದ ಬೊಂಬೆ ಭಾವಿಸ ಸೂತ್ರಗಳ ಮಂಕುತಿಮ್ಮ, ಜೀವವಿಂತಜ್ಞಾತ ಸೂತ್ರದಾಟದ ಬೊಂಬೆ ಭಾವಿಸ ಸೂತ್ರಗಳ ಮಂಕು

0: ಇದು ಎಷ್ಟು ಚಂದ ಮಾತು. ಜೀವನದ ಕೆಲವು ಸೂತ್ರಗಳನ್ನು ಕೊಡ್ತಾರೆ ಡಿ ವಿ ಜಿ. ಆವ ಗಾಳಿ ಅದಾವ ಧೂಳ್ ಕಣವ ಪತ್ತಿ ಹುದೋ, ಆವ ಧೂಳಿನೋಳು ಆವ ಚೈತನ್ಯ ಕಣವೋ, ಜೀವವಿಂತು ಅಜ್ಞಾನ ಸೂತ್ರದ ಆಟದ ಬೊಂಬೆ. ಭಾವಿಸು ಆ ಸೂತ್ರಗಳ ಮಂಕುತಿಮ್ಮ. ಆವ ಗಾಳಿ ಆವ ಧೂಳ್ ಕಣವ ಪತ್ತಿ ಹುದೋ, ಗಾಳಿ ಬರ್ತದೆ, ಗಾಳಿ ಬಂದಾಗ ಧೂಳು ಬರ್ತದೆ ಅದ್ರ ಜೊತೆಗೆ. ಯಾವ ಧೂಳಿಯಲ್ಲಿ ಯಾವ ಕಣ ಇದೆಯೋ ಯಾರಿಗೊತ್ತು, ಗೊತ್ತಿಲ್ಲ ನಮಗೆ. ಯಾವ ಧೂಳಿಯಲ್ಲಿ ಯಾವ ಕಣ ಇದೆಯೋ ಗೊತ್ತಿಲ್ಲ. ಆವ ಧೂಳಿನೋಳು ಯಾವ ಚೈತನ್ಯ ಕಣವೋ, ಪ್ರತಿಯೊಂದು ಧೂಳಿಯಲ್ಲಿ ಚೈತನ್ಯ ಇದೆಯಲ್ಲ, ಯಾವ ಧೂಳಿ ಕಣದಲ್ಲಿ ಯಾವ ಚೈತನ್ಯ ಇದೆಯೋ ನನಗೆ ಗೊತ್ತಿಲ್ಲ. ಜೀವವಿಂತು ಅಜ್ಞಾನ ಸೂತ್ರದಾಟದ ಬೊಂಬೆ. ನಮ್ಮ ಜೀವ ನಡೆದಿದೆಯಲ್ಲ, ಇದು ಅಜ್ಞಾನ ಸೂತ್ರದ ಆಟದ ಬೊಂಬೆ. ಯಾವುದೋ ಅದು ಗೊತ್ತಿಲ್ಲದಂಥ ಜ್ಞಾನದ ಸೂತ್ರದ ಆಟದ ಬೊಂಬೆ ಆಗಿದ್ದೇವೆ ನಾವು. ಭಾವಿಸು ಆ ಸೂತ್ರಗಳ ಮಂಕುತಿಮ್ಮ. ಇದನ್ನು ಬಹಳ ಮುಖ್ಯವಾಗಿ ಹೇಳಬೇಕಾದ್ದು, ಪ್ರತಿಯೊಂದು ಧೂಳು ಕಣದಲ್ಲಿ ಏನು ಅಪಾರ ಶಕ್ತಿ ಇದೆ ಅವನು ತಿಳ್ಕೋಬೇಕಾಗ್ತದೆ. ಇಡೀ ಪರಮಾಣು ಸಿದ್ಧಾಂತವನ್ನು ಹೇಳ್ತಾರೆ. ಒಂದು ಕಣ, ಒಂದು ಪರಮಾಣು, ಎಷ್ಟು ಸಣ್ಣದಾಗಿರುವಂಥ ಪರಮಾಣು, ಆದರೆ ಪರಮಾಣುವಿನಿಂದ ಜಗತ್ತು ಸೃಷ್ಟಿಯಾದಂಥದ್ದು. ಆದ್ದರಿಂದ ಆ ಚೈತನ್ಯ ಕಣ, ಆ ಧೂಳಿನ ಚೈತನ್ಯ ಕಣ ಯಾವ ಧೂಳಿನಲ್ಲಿದೆಯೋ, ನಾವೆಲ್ಲ ಸೂತ್ರದ ಆಟದ ಬೊಂಬೆ, ಈ ಸೂತ್ರವನ್ನು ನೆನಪಿಟ್ಕೋ ಅನ್ನುವಂತ ಹೇಳ್ತಾರೆ.
1: ಕಗ್ಗದ ಸಿರಿ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ, ಸಂಯೋಜನೆ ಎಂ ಜಿ ಸಿ ಹರ್ಷನ್, ಎ ಬಿ ವಿನೋದ್ ಕುಮಾರ್ ಹಾಗೂ ಟಿ ವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.
2: ದೇಶದ ಸೇವೆಗೆ ನಿಲ್ಲಬೇಕು.
0: ಇದು ಆಕಾಶವಾಣಿ ಮುಖ್ಯವಾಹಿನಿ 409.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ ಸರಿಯಾಗಿ 9:34 ಸೆಕೆಂಡ್ಗಳು.

ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್

ಸ್ನೇಹಿತರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಗಿರ್ಮಿಟ್ ಹೊಸ ರಾಗ ಹೊಸ ತಾಳ
1: ರಾಜಲೇ ಸಂಜಾನು ಈ ರಾಜಂಗೀನೆ ಕುಯ್ನು
0: ಹೊಸ ಶೈಲಿ ಹೊಸ ಮಟ್ಟು ನವಪೀಳಿ

0: ಕೇಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ
1: ಶಿವಲ್ಲಿ ಮಾತೆ ಮಾಣಿಕ್ಯವಾಯಿತೆ
2: 490.1 ಮೀಟರ್ಗಳು
0: ಅಂದರೆ 612 ಕಿಲೋ ಹರ್ಟ್ಸ್ಗಳ
2: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯನ್ನು
1: ಕಣ್ಣಿಗೆ ಕಾಣೋ ಹೂಗಳೆಲ್ಲ ಏನೋ ಕೇಳುತ್ತಿವೆ.
0: ಪ್ರತಿದಿನ ಸಂಜೆ 5:30 ಕ್ಕೆ
2: ಗಿರ್ಮಿಟ್
1: ಚಳಿ.

0: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
1: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
3: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
1: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಇದೀಗ ಗೀತ ಪಲ್ಲವ, ಚಿತ್ರಗೀತೆ, ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ ಅವರು ಹಾಡಿರುವಂತಹ ಕಿಲಾಡಿ ಚಿತ್ರದ ಗೀತೆ.

ಆಕಾಶವಾಣಿ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು 25 ವರ್ಷ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವೇ ಕ್ಷಣಗಳಲ್ಲಿ

ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು 25 ವರ್ಷ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಪ್ರಸಾರದಲ್ಲಿ ಮೂಡಿಬಂತು. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗಾನಗಂಗೆ. ಚಿತ್ರಗೀತೆಗಳ ಪ್ರಸಾರ. ಇಂದಿನ ಗಾನಗಂಗೆಯಲ್ಲಿ ಆಯ್ದ ಕೆಲವು ಗೀತೆಗಳು ಪ್ರಸಾರವಾಗುತ್ತಿವೆ. ಮಾವ ಮಾವ ಮದುವೆ ಮಾಡೋ ಚಿತ್ರದಿಂದ ಆಯ್ದ ಗೀತೆ, ಹಾಡಿದ್ದಾರೆ ಸುಮಾ ಶಾಸ್ತ್ರಿ.

0: ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ, ನೀವು ಪ್ರಯಾಣಿಸುವಾಗ ಟಿಸಿ ಟಿಕೆಟ್ ಕೇಳಿದ್ರೆ ತೋರಿಸಿ, ಆದ್ರೆ ಯಾರೇ ಒಟಿಪಿ ಪಿನ್ ಅಥವಾ ಪಾಸ್ವರ್ಡ್ ಕೇಳಿದ್ರೆ ಅವರನ್ನು ತಕ್ಷಣ ಓಡಿಸಿ.
1: RBI ಹೇಳುತ್ತೆ, ಒಟಿಪಿ ಅಥವಾ ಪಿನ್ಗಾಗಿ ಕಾಲ್ ಅಥವಾ ಮೆಸೇಜ್ ಬಂದ್ರೆ ಸ್ವಲ್ಪ ಹುಷಾರಾಗಿರಿ.
2: ಮಹಾತ್ಮ ಚಿತ್ರದಿಂದ ಆಯ್ದ ಗೀತೆ, ಹಾಡಿದ್ದಾರೆ ಎಲ್ ಎನ್ ಶಾಸ್ತ್ರಿ ಹಾಗೂ ಸುಮಾ ಶಾಸ್ತ್ರಿ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಕವಿತಾ ಕೃಷ್ಣಮೂರ್ತಿ ಅವರು ಹಾಡಿರುವಂತಹ ಗೀತೆ ನಾಗದೇವತೆ ಚಿತ್ರದ್ದು.

0: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ನನ್ನವಳು ನನ್ನವಳು ಚಿತ್ರದಿಂದ ಆಯ್ದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.
3: ಮುಗಿಲೆ

ನಂದಿತಾ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿಬಂತು. ಇನ್ನು ಮುಂದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸುಮಾ ಶಾಸ್ತ್ರಿ ಅವರು ಹಾಡಿರುವಂತಹ ಗೀತೆಯನ್ನು ಕೇಳೋಣ. ಓ ನನ್ನಲ್ಲೇ ಚಿತ್ರದುರ್ಗ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಂಡ್ ಜಾಲ್ಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
6: ಜಲ ಜಲ ಜಲಧಾರೆಯಾಗಿ ಭುವಿಯ ಅಂತರಾಳದಿಂದ ಸುರಿದ
7: ಇದುವರೆಗೆ ಗಾನಗಂಗೆ ಆಯ್ದ ಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುನ್ಹೆರೇಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು. ಚೋರ್ ಮಚಾಯೇ ಶೋರ್ ಚಿತ್ರದಿಂದ ಆಯ್ದ ಗೀತೆ ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಹಾಡಿದ್ದಾರೆ.

ಕಿಶೋರ್ ಕುಮಾರ್ ಅವರು ಹಾಡಿದಂತಹ ಲಾಲ್ ಪತ್ತರ್ ಗೀತೆಯನ್ನು ಇದುವರೆಗೆ ಕೇಳಿದಿರಿ. ಇನ್ನು ಮುಂದೆ ಪರಿಚಯ ಚಿತ್ರದ ಗೀತೆ ಲತಾ ಮಂಗೇಶ್ಕರ್ ಹಾಗೂ ಭೂಪೇಂದ್ರ ಹಾಡಿದ್ದಾರೆ.

ಇದು ಇಂದಿನ ಸುನಿಹೆರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ ಸರಿಯಾಗಿ 11:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
1: ರಂಗನಾಯಕಿ ಚಿತ್ರದ ಗೀತೆ SP ಬಾಲಸುಬ್ರಹ್ಮಣ್ಯಂ ಹಾಗೂ SC ಜಾನಕಿ ಹಾಡಿದ್ದಾರೆ.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಪಿ ಸುಶೀಲ ಅವರು ಹಾಡಿರುವಂತಹ ಸಾಕ್ಷಾತ್ಕಾರ ಚಿತ್ರದ ಗೀತೆ.

ಗಾನಯೋಗಿ ರಾಮಣ್ಣ ಚಿತ್ರದ ಗೀತೆಯನ್ನ ಕೇಳಿದಿರಿ, ಬಾಲಮುರಳಿ ಕೃಷ್ಣ ಅವರ ಧ್ವನಿಯಲ್ಲಿ. ಸವಿನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಕೇಳುತ್ತಿರುವಿರಿ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವಿವಿಧ ತರಂಗಾಂತರ 490.1 ಮೀಟರ್ಗಳು ಅಂದರೆ 602 ಕಿಲೋ ಹರ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.

ಕೇಳುಗರೆ, ಮಧ್ಯಾಹ್ನ 12:05ಕ್ಕೆ ಕೃಷಿ ಮೇಳ ಕುರಿತ ನೇರ ಪ್ರಸಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳುತ್ತೀರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಧಾರವಾಡ. ಆಕಾಶವಾಣಿ ಬೆಂಗಳೂರು. ಇದೀಗ ಸಮಯ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕರ್ನಾಟಕದಿಂದ ಜಿಐ ಟ್ಯಾಗ್ ಮಾಡಲಾದ ಅಸಾಧಾರಣ ರುಚಿಗೆ ಹೆಸರುವಾಸಿಯಾಗಿರುವ ಕಲಬುರಗಿ ತೊಗರಿ ಬೇಳೆಯನ್ನು ಮಾಲ್ಡೀವ್ಸ್ ದೇಶಕ್ಕೆ ರಫ್ತು ಮಾಡಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕೆಗಳ ಖಾತೆ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಪ್ರೀಮಿಯಂ ದ್ವಿದಳ ಧಾನ್ಯಗಳ ಒಂದು ಮೆಟ್ರಿಕ್ ಟನ್ ಉತ್ಪನ್ನವನ್ನು ಮಾಲ್ಡೀವ್ಸ್ಗೆ ರಫ್ತು ಮಾಡಲಾಗಿದೆ. ರೈತರು ಅಂತಾರಾಷ್ಟೀಯ ಮಾರುಕಟ್ಟೆಗಳಲ್ಲಿ ತಮ್ಮ ಉತ್ಪನ್ನಗಳಿಗೆ ಶೇಕಡ 30ಕ್ಕಿಂತ ಹೆಚ್ಚಿನ ಬೆಲೆಯನ್ನು ಪಡೆಯುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಘಟ್ಟಗಳ ಪರಿಸರ ಸೂಕ್ಷ್ಮ ವಲಯಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಪರಿಸರ ಖಾತೆ ಸಚಿವ ಭೂಪೇಂದ್ರ ಯಾದವ್ ವಾಸ್ತವಾಂಶ ಮತ್ತು ಸಮರ್ಥನೀಯ ಆಧಾರಗಳ ಮೇಲೆ ಅನುಷ್ಠಾನ ಸಾಧ್ಯತೆ ಪರಿಶೀಲಿಸಲು ಸಮಿತಿ ರಚಿಸಿದ್ದಾಗಿ ಸ್ಪಷ್ಟಪಡಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ಕ್ಷೇತ್ರದ ಶಾಸಕ ಆರ್ವಿ ದೇಶಪಾಂಡೆ ಕೇಂದ್ರ ಪರಿಸರ ಖಾತೆ ಸಚಿವರಿಗೆ ಪತ್ರ ಬರೆದು ಕೇಂದ್ರದ 7ನೇ ಕರಡು ಅಧಿಸೂಚನೆ ಹಾಗೂ ಡಾ ಕೆ ಕಸ್ತೂರಿರಂಗನ್ ವರದಿಯ ಸಾಧಕ ಬಾಧಕಗಳನ್ನು ಸಮಗ್ರವಾಗಿ ಪರಿಶೀಲಿಸಿ ನಿರ್ಣಯಿಸುವಂತೆ ಮನವಿ ಮಾಡಿದ ಹಿನ್ನೆಲೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾಗಿ ಫೇಸ್ಬುಕ್ನಲ್ಲಿ ತಿಳಿಸಿದ್ದಾರೆ. ಸೇವಾ ಸಂಕಲ್ಪ ಮಾಸಿಕ ಅಭಿಯಾನ ದೇಶಾದ್ಯಂತ ಜರುಗುತ್ತಿದೆ. ಕೇಂದ್ರ ಸರ್ಕಾರ 2021 ಡಿಸೆಂಬರ್ 21 ಸೆಮಿಕಾನ್ ಇಂಡಿಯಾ ಯೋಜನೆಯನ್ನು ಘೋಷಿಸಿತು. ದೇಶದಲ್ಲೇ ಸೆಮಿಕಂಡಕ್ಟರ್ ಉತ್ಪಾದನೆಯ ಸಮಗ್ರ ಪರಿಸರ ವ್ಯವಸ್ಥೆ ನಿರ್ಮಿಸುವುದು ಈ ಯೋಜನೆ ಉದ್ದೇಶವಾಗಿದೆ. ಚಿಪ್ಗಳ ವಿನ್ಯಾಸ, ತಯಾರಿಕೆ, ಫ್ಯಾಬ್ರಿಕೇಷನ್ ಮತ್ತು ಪ್ಯಾಕೇಜಿಂಗ್ ಸೇರಿದಂತೆ ಸಂಪೂರ್ಣ ಸೆಮಿಕಂಡಕ್ಟರ್ ಸರಪಳಿಯನ್ನು ಅಭಿವೃದ್ಧಿಪಡಿಸಲು ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಸ್ಥಾಪಿಸಲಾಯಿತು. ವಿಶೇಷ ಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ 1 ಅಕ್ಟೋಬರ್ ಹಿರಿಯ ನಾಗರಿಕರ ದಿನಾಚರಣೆ ಹಾಗೂ ಪೂರ್ವಭಾವಿಯಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಈ ಕುರಿತು ಮಾಹಿತಿ ನೀಡಿದ್ದಾರೆ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ವಿಜಯನಗರ ಜಿಲ್ಲೆ ಅಧಿಕಾರಿ ಅನುಪಮ.
1: ಅಕ್ಟೋಬರ್ 1ನೇ ತಾರೀಕಿನಂದು ಹಿರಿಯ ನಾಗರಿಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಪೂರ್ವಭಾವಿಯಾಗಿ ಹಿರಿಯ ನಾಗರಿಕರಿಗೆ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೀವಿ. ಹಿರಿಯ ನಾಗರಿಕರಿಗೆ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ಸಹ ಆಯ್ಕೆ ಮಾಡಿ ಅವರಿಗೆ ಶಿಬಿರ ಕೂಡ ನಡೆಸಿದ್ದೀವಿ. ದೈಹಿಕ ಆರೋಗ್ಯಕ್ಕಾಗಿ, ಮಾನಸಿಕ ಆರೋಗ್ಯಕ್ಕಾಗಿ, ಸಾಮಾಜಿಕ ಸೇರ್ಪಡೆಗಾಗಿ ಹಾಗೂ ಅವರ ಪ್ರತಿಭೆಗಳನ್ನು ಗುರುತಿಸುವಿಕೆ, ಈ ಎಲ್ಲಾ ಉದ್ದೇಶಗಳಿಂದ ನಾವು ಹಿರಿಯ ನಾಗರಿಕರ ದಿನಾಚರಣೆಯನ್ನು ಪ್ರತಿ ವರ್ಷ ಅಕ್ಟೋಬರ್ 1ನೇ ತಾರೀಕಿನಂದು ನಾವು ಆಚರಣೆ ಮಾಡ್ತಾ ಇದ್ದೀವಿ.
0: ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕು ಕೊಳತೋಡು ಬೈಗೋಡು ಪ್ರದೇಶಕ್ಕೆ ಭೇಟಿ ನೀಡಿ ಬಾಲ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿ ನಿಷೇಧ ಕಾಯ್ದೆ ಕುರಿತು ಜನಜಾಗೃತಿ ಜರುಗಿತು. ತುರ್ತು ಸಹಾಯವಾಣಿ 112, ಮಕ್ಕಳ ಸಹಾಯವಾಣಿ 1098, ಮಹಿಳೆಯರ ಸಹಾಯವಾಣಿ 181, ಸೈಬರ್ ಸಹಾಯವಾಣಿ 1930 ಮೂಲಕ ಮಾಹಿತಿ ನೀಡುವಂತೆ ಕಾರ್ಮಿಕ ಅಧಿಕಾರಿ ಯತ್ನಟ್ಟಿ ಸಾರ್ವಜನಿಕರನ್ನು ಕೋರಿದರು. ಇಂದು ಏಕಾತ್ಮ ಮಾನವತಾವಾದದ ಪ್ರತಿಪಾದಕ ರಾಷ್ಟ್ರಚಿಂತಕ ದೀನದಯಾಳ್ ಉಪಾಧ್ಯಾಯ ಅವರ ಜನ್ಮದಿನ. ದೀನದಯಾಳ್ ಉಪಾಧ್ಯಾಯ ಅವರ ರಾಷ್ಟ್ರಪರ ಚಿಂತನೆಗಳನ್ನು ಸ್ಮರಿಸಿರುವ ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿದ್ದಾರೆ. ಇಂದು ಸಂಗೀತ ಲೋಕದ ದಿಗ್ಗಜ ಪದ್ಮವಿಭೂಷಣ ಡಾ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಪುಣ್ಯತಿಥಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಸಂಗೀತ ಕ್ಷೇತ್ರದ ಕೊಡುಗೆಗಳನ್ನು ಸ್ಮರಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ರಾಯಚೂರು ತಾಲೂಕು ಮಠಮಾರಿ ಗ್ರಾಮದಲ್ಲಿ ರಾಷ್ಟೀಯ ಹಾಗೂ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಆಯೋಜಿಸಿದ್ದ ಕಾನೂನು ಜಾಗೃತಿ ಅಭಿಯಾನಕ್ಕೆ ಜಿಲ್ಲಾ ನ್ಯಾಯಾಧೀಶ ಸಿದ್ದರಾಮಪ್ಪ ಕಲ್ಯಾಣರಾವ್ ಚಾಲನೆ ನೀಡಿದರು. ಆಯುಷ್ಮಾನ್ ಭಾರತ, ವೃದ್ಧಾಪ್ಯ ಹಾಗೂ ವಿಧವಾ ವೇತನ, ಕಾರ್ಮಿಕರ ಕಾರ್ಡ್ ವಿತರಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಜನಪರ ಯೋಜನೆಗಳ ಕುರಿತು ಮಾಹಿತಿ ನೀಡಿದರು. ಎಲ್ಲ ಮತದಾರರು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಖಚಿತಪಡಿಸಿಕೊಳ್ಳುವಂತೆ ಧಾರವಾಡ ಜಿಲ್ಲೆ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ಕೋರಿದ್ದಾರೆ. ಪಶ್ಚಿಮ ಪದವೀಧರ ಮತಕ್ಷೇತ್ರದ ಚುನಾವಣೆ ಹಿನ್ನೆಲೆ ಧಾರವಾಡ, ಗದಗ್, ಹಾವೇರಿ ಮತ್ತು ಉತ್ತರ ಕನ್ನಡ ಜಿಲ್ಲೆ ವ್ಯಾಪ್ತಿಯಲ್ಲಿ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿದ್ದು 6 ಅಕ್ಟೋಬರ್ವರೆಗೆ ನಾಮಪತ್ರ ಸಲ್ಲಿಸಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ಕೇಳುಗರೆ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಪ್ರಾಯೋಜಿತ ಕೃಷಿ ಮೇಳ 2026 ನೇರ ಪ್ರಸಾರ ಈಗ ನಡೆಸಿಕೊಡಲಿದ್ದಾರೆ ಕುಮಾರ್ ಫಕೀರೇಶ್ ಅಗಡಿ, ಮಾಲಾ ಸಾಮ್ರಾಣಿ, ಮಾಯಾರಾಮನ್ ಹಾಗೂ ಜಿ ಸುರೇಖಾ ಸುರೇಶ್. ಕೇಳಿ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಪ್ರಾಯೋಜಿತ ಕೃಷಿ ಮೇಳ 2026 ನೇರ ಪ್ರಸಾರ.
3: ಆತ್ಮೀಯರಿ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇಲ್ಲಿ ಇಂದಿನಿಂದ 28ನೇ ತಾರೀಖಿನವರೆಗೆ 4 ದಿನಗಳ ಕಾಲ ಕೃಷಿ ಮೇಳವನ್ನು ಆಯೋಜಿಸಿದೆ. ಸಂಯುಕ್ತ ರಾಷ್ಟ ಸಂಘ 2026 ವರ್ಷವನ್ನು ಅಂತಾರಾಷ್ಟೀಯ ಕೃಷಿ ಮಹಿಳೆಯ ವರ್ಷ ಅಂತ ಘೋಷಿಸಿದ ಪ್ರಯುಕ್ತ ಕೃಷಿ ಆಹಾರ ವ್ಯವಸ್ಥೆಗಳಲ್ಲಿ ಮಹಿಳೆಯರು ನಿರ್ವಹಿಸುವ ಪಾತ್ರಗಳನ್ನು ಗಮನಿಸಿ ಪ್ರಸ್ತುತ ವರ್ಷದ ಕೃಷಿ ಮೇಳವನ್ನು ಮಹಿಳಾ ರೈತರಿಗೆ ಸಮರ್ಪಿಸಿ ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಅನ್ನೋ ಘೋಷವಾಕ್ಯದೊಂದಿಗೆ ಈ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಕೃಷಿ ಮೇಳ 2026 ನೇರ ಪ್ರಸಾರ ಇದು ಕರ್ನಾಟಕ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರ ಪ್ರಾಯೋಜಿತ ಕಾರ್ಯಕ್ರಮವಾಗಿದ್ದು ಆಕಾಶವಾಣಿ ಧಾರವಾಡದ ಸಹಯೋಗದೊಂದಿಗೆ ಪ್ರಸ್ತುತಪಡಿಸಲಾಗ್ತಾ ಇದೆ. ಬರೀ ಕಿಡುಗುರಿ, ಕೃಷಿ ಮೇಳದಲ್ಲಿನ ಚಟುವಟಿಕೆಗಳು, ಅಲ್ಲಿ ಬಂದಿರುವ ಜನರ ಉತ್ಸಾಹ, ಅಲ್ಲಿನ ಆಕರ್ಷಣೆ, ಈ ಎಲ್ಲವನ್ನ ತಿಳಿದುಕೊಳ್ಳಲಿಕ್ಕೆ ನಾವೀಗ ನೇರವಾಗಿ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಆವರಣಕ್ಕೆ ತೆರಳೋಣ. ಶ್ರೋತೃ ಬಾಂಧವರೇ, ಕೃಷಿ ಮೇಳ 2026 ಈ ಸಂಭ್ರಮವನ್ನ ತಮ್ಮಲ್ಲಿ ಹಂಚಿಕೊಳ್ತಾ ಇದ್ದಾರೆ ಕುಮಾರ್ ಫಕೀರೇಶ್ ಅಗಡಿ, ಮಾಯಾ ರಾಮನ್, ಮಾಲಾ ಸಾಮ್ರಾಣಿ, ಸುರೇಖಾ ಸುರೇಶ್, ರಾಖಿ ಹಾನ್ಗಲ್, ನಿಶಾ ಕಮ್ಮಾರ್, ಪ್ರಜ್ಞಾ ಜೋಶಿ, ಸುಮಾ ಸುರೇಶ್, ತ್ರಿವೇಣಿ ಬೆಟಗೇರಿ. ತಾಂತ್ರಿಕ ಸಹಕಾರಕ್ಕಾಗಿ ನಮ್ಮೊಂದಿಗಿದ್ದಾರೆ ಸುರೇಶ್ ಕಾಂಬ್ಳೆ, ಬೈಜು ಎಂಕೆ ಹಾಗೂ ಎನ್ ಸುಬ್ಬಯ್ಯ. ಬನ್ನಿ, ನಾವು ಈಗ ನೇರವಾಗಿ ಕೃಷಿ ಮೇಳಕ್ಕೆ ಹೋಗೋಣ. ಹಲೋ, ಮಾಯಾ ಅವರೇ, ತಮಗೆ ನೇರವಾಗಿ ಸ್ವಾಗತವನ್ನ ಕೋರ್ತಾ ಕೃಷಿ ಮೇಳದಲ್ಲಿ ಏನ್ ನಡೀತಾ ಇದೆ ಅಂತ.
4: ನಮಸ್ಕಾರ, ನಮಸ್ಕಾರ ಶ್ರೋತೃಗಳೇ. ಧಾರವಾಡದಲ್ಲಿ ನಡೀತಾ ಇರುವಂತಹ ಕೃಷಿ ಮೇಳ 2026 ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೀತಾ ಇರುವ ಕೃಷಿ ಮೇಳ 2026 ನೇರ ಪ್ರಸಾರ. ಜ್ಞಾನದ ವಿಜ್ಞಾನದ ಕಲೆಯ ಸಾರ್ವೋದಯ ಧಾರಾಲಗರಿ ಅಂತ ಚೆಂಬೈಲಿಕೆಯ ಕವಿ ಚಂದ್ರ ಕರವಿ ಅವರು ಬಂದಿದ್ರು ಅಂತ. ಇಲ್ಲಿ ಜ್ಞಾನದ ವಿಜ್ಞಾನದ ಕೃಷಿ ಸಶಕ್ತ ಮಹಿಳೆ ಕೃಷಿ ಅನ್ನುವಂತಹ ಗೌರವ ವಾಕ್ಯದೊಂದಿಗೆ ಹಮ್ಮಿಕೊಂಡಿರುವ ಕೃಷಿ ಮೇಳ 2026 ನಾಲ್ಕು ದಿನಗಳ ಅವಧಿಯೊಳಗೆ ಇಲ್ಲಿ ಏನು ನಡೆಸುವ ಅನುಭವ ನಿಮ್ಮಿಂದ ಹೇಳ್ಬಿಡ್ತೀನಿ. ರೈತರಿಗೆ ಕ್ಷೇತ್ರದಲ್ಲಿನ ಅತ್ಯಾಧುನಿಕ ತಂತ್ರಜ್ಞಾನ, ನವೀನ ಆವಿಷ್ಕಾರಗಳು, ಪ್ರಾಯೋಗಿಕ ಪರಿಹಾರಗಳನ್ನು ಒದಗಿಸುವುದು ಈ ಕೃಷಿ ಮೇಳದ ಪ್ರಮುಖ ಉದ್ದೇಶ. ರೈತರು, ರೈತ ಮಹಿಳೆಯರು, ಗ್ರಾಮೀಣ ಯುವಜನರು, ಇತ್ತನ್ನ ಕಾರ್ಯಕರ್ತರು, ವಿಜ್ಞಾನಿಗಳು, ನೀತಿ ಯುವಕರು, ಉದ್ಯಮಿಗಳು ಹಾಗೂ ಕೃಷಿ ಉದ್ಯಮದ ಪ್ರತಿನಿಧಿಗಳು ಸೇರಿದಂತೆ ಜನ ಕೃಷಿ ಮೇಳದೊಳಗ ಭಾಗವಹಿಸುವಂತಹ ನಿರೀಕ್ಷೆಯಾದ ಸಂದರ್ಶಕರ ಅನುಕೂಲಕ್ಕಾಗಿ ಕಲೆಗಳಿರುವ ಕ್ಯೂಆರ್ ಕೋಡ್ ಮೂಲಕ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಇಲ್ಲಿಯ ಮಳಿಗೆಗಳ ವಿವರ ಈ ಬಗ್ಗೆ
5: ಹೇಳ್ತಾ ಇದ್ದಾರೆ. ಹಲೋ, ನಮಸ್ಕಾರ. ಇದು ಕರ್ನಾಟಕ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರ ಪ್ರಾಯೋಜಿತ ಕಾರ್ಯಕ್ರಮವಾಗಿದ್ದು ಆಕಾಶವಾಣಿ ಧಾರವಾಡದ ಸಹಯೋಗದೊಂದಿಗೆ ಪ್ರಸ್ತುತಪಡಿಸಲಾಗ್ತಾ ಇದೆ. ಕೃಷಿ ಮೇಳ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಆತ್ಮೀಯ ಶ್ರೋತೃ ಬಾಂಧವಗಳೇ, ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳು. ಕೃಷಿ ನಮ್ಮ ನಾಡಿನ ಜೀವನಾಡಿ, ಕೃಷಿ ನಮ್ಮ ನಾಡಿನ ಜೀವನಾಡಿ, ರೈತ ನಮ್ಮ ದೇಶದ ಅನ್ನದಾತ. ಕೃಷಿಯಲ್ಲಿ ಆಗ್ತಿರುವ ಹೊಸ ಸಂಶೋಧನೆಗಳು, ಆಧುನಿಕ ತಂತ್ರಜ್ಞಾನ, ಸುಧಾರಿತ ಕೃಷಿ ಪದ್ಧತಿಗಳು ಹಾಗೂ ಕೃಷಿ ಕ್ಷೇತ್ರದ ಸಾಧನೆಗಳು ರೈತರ ಬದುಕಿನಲ್ಲಿ ಮಹತ್ವದ ಬದಲಾವಣೆಯನ್ನ ತರಬಲ್ಲವು. ಈ ಮಹತ್ವದ ವಿಚಾರಗಳನ್ನ ರೈತರಿಗೆ ತಲುಪಿಸುವ ಉದ್ದೇಶದಿಂದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಿರುವ ಕೃಷಿ ಮೇಳಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ಕೃಷಿ ಮೇಳದಲ್ಲಿ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿವಿಧ ಸಂಶೋಧನೆಗಳು, ಹೊಸ ತಳಿಗಳು, ಆಧುನಿಕ ಕೃಷಿ ತಂತ್ರಜ್ಞಾನಗಳು, ಯಂತ್ರೋಪಕರಣಗಳು, ಬೆಳೆ ನಿರ್ವಹಣೆ, ಕೀಟ ಮತ್ತು ರೋಗ ನಿಯಂತ್ರಣ ಮತ್ತು ಮಣ್ಣು ನೀರಿನ ಸಂರಕ್ಷಣೆ ಸೇರಿದಂತೆ ರೈತರಿಗೆ ಉಪಯುಕ್ತವಾದಂತ ಹಲವು ಮಾಹಿತಿಗಳು ಇಲ್ಲಿ ಲಭ್ಯ ಇದ್ದಾವೆ. ಮಾಯಾ ಅವರೇ,
3: ಕೃಷಿ ಮೇಳದ ಅಂಗವಾಗಿ ಬೀಜ ಮೇಳದ ಉದ್ಘಾಟನಾ ಸಮಾರಂಭ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ನೆರವೇರಿದೆ. ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ರೈತರ ಗೀತೆ ವಂದೇ ಮಾತ್ರಂದೊಂದಿಗೆ ಸ್ವಾಗತವನ್ನ ಕೋರ್ತಿದ್ದವರು ಡಾ ಎಎಸ್ ಸಜ್ಜನ್ ಅವರು, ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕರು. ಈ ಸಮಾರಂಭವನ್ನು ಉದ್ಘಾಟಿಸಿದವರು ಮಾನ್ಯ ಆಯುಕ್ತರಾದಂಥ ಡಾ ಬಿಸಿ ಸತೀಶ್ ಅವರು, ಮುಖ್ಯ ಅತಿಥಿಗಳಾಗಿ ಕೃಷಿ ಇಲಾಖೆಯ ಕೃಷಿ ನಿರ್ದೇಶಕರಾದ ಡಾ ಜಿಟಿ ಪುತ್ರ ಅವರು ಭಾಗವಹಿಸಿದ್ದಾರೆ. ಶ್ರೇಷ್ಠ ಬೀಜೋತ್ಪಾದಕರಿಗೆ ಸನ್ಮಾನ ಕೂಡ ಇಲ್ಲಿ ನೆರವೇರ್ತಾ ಇದೆ. ಗೌರವಾನ್ವಿತ ಅತಿಥಿಗಳಾಗಿ ಅನೇಕ ಗಣ್ಯರು ಇಲ್ಲಿ ಉಪಸ್ಥಿತರಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಡಾಕ್ಟರ್ ಎನ್ ವಿ ಪ್ರಕಾಶ್ ಕುಲಪತಿಗಳು ವಹಿಸ್ತಾ ಇದ್ದಾರೆ.

0: ಕೃಷಿ ಮೇಳ 2020.
1: ಈ ಮೇಳದ ಪ್ರಮುಖ ಆಕರ್ಷಣೆ ಬಗ್ಗೆ ಹೇಳ್ತಾ ಇದ್ದೆ. ಕೃಷಿಯಲ್ಲಿ ಡ್ರೋನ್ ಬಳಕೆ, ಹೈಟೆಕ್ ತೋಟಗಾರಿಕೆ, ಫಲಪುಷ್ಪ ಪ್ರದರ್ಶನ, ವಿಸ್ಮಯಕಾರಿ ಕೀಟ ಪ್ರಪಂಚ ಅನ್ನೋದು ಕೂಡ ಬಹಳ ಪ್ರಮುಖ ಆಕರ್ಷಣೆ. ಇಲ್ಲೇ ನಮ್ಮ ರೈತ ಬಾಂಧವರೊಬ್ರು ಇದ್ದಾರೆ, ಅವರ ನಿಮ್ಮ

ಕೃಷಿ ಮೇಳ 2026. ಈ ಕಾರ್ಯಕ್ರಮದ ಪ್ರಾಯೋಜಕರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಜೀವನಾಡಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಬೆನ್ನೆಲುಬು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.

0: ಮಾಯಾ ಅವ್ರೆ, ಕೃಷಿ ಮೇಳದಲ್ಲಿ ಏನ್ ನಡೀತಾ ಇದೆ?
1: The person you are speaking with has...
2: ಹಲೋ ಹಲೋ,
0: ಮಾತಾಡಿ.
2: ಹಾ, ಕೃಷಿ ಮೇಳದ
3: ಇಲ್ಲಿ ನಮ್ಮ ನಮ್ಮ ಜೊತೆಗೆ ರೈತ ಬಾಂಧವರು ಇದ್ದಾರೆ. ತಮ್ಮ ಯಾವ ಶಂಕರ್ ಪಡ್ರಿ, ಮಾತಾಡಿ.

0: ಸಿಕ್ಕಿದೆ ಮೇಡಮ್, ಸಿಕ್ಕಿದೆ ಮೇಡಮ್, ಸಿಕ್ಕಿದೆ ಮೇಡಮ್.
1: ನಮಸ್ಕಾರ ಮೇಡಮ್. ಮಹಾಂತೇಶ್ ದಾಸ್ಗೌಂಡ್ ಅಂತಂದು, ನಾವು ನಿಮ್ಮ ತಾಲೂಕು ಸೇರ್ಕೊಳಕಾಮ. ನಾವು ಇಲ್ಲಿ ಒಂದು 80 ವರ್ಷದಿಂದ ಬರ್ತಾ ಇದ್ದೀವಿ. ಇಲ್ಲಿ ಎಲ್ಲಾ ತರ ಅನುಕೂಲಗಳಾಗಿದೆ ನಮಗೆ. ಕೃಷಿ ಮೇಳದಿಂದ ನಾವು ಯಾವ ಹೊಸ ಹೊಸ ಯಂತ್ರೋಪಕರಣಗಳನ್ನ ನಾವು ಅಲ್ಲೇ ಹೋಗಿ ನೋಡಕ್ ಆಗಲ್ಲ. ಅದು ಎಲ್ಲಾ ತರ ಇಕ್ವಿಪ್ಮೆಂಟ್ಸ್ ಎಲ್ಲ ನಮ್ಗೆ ಇಲ್ಲೇ ಕಣ್ಣು ಮುಂದೆ ನೋಡಕ್ ಸಿಗ್ತಾವು, ಮತ್ತ ಅದನ್ನ ಉಪಯೋಗಗಳು ಏನೋ ನಮ್ಗೆ ಗೊತ್ತಾಕವು. ಇವನ್ನೆಲ್ಲ ನೋಡಿದ್ ಮ್ಯಾಗ ನಾವು ಕೆಲವೊಂದು ನಮ್ಮಲ್ಲಿ ಅಡಾಪ್ಟ್
2: ಮಾಡ್ಕೊಂಡಿದ್ದೀವಿ.
1: ಇವು ನಾವು ಫಸ್ಟ್ ಸ್ಟಾರ್ಟಿಂಗ್ ಅಂತೂ ಇವ್ರು ರೋಟಾವೇಟರು ಇದು ಎಲ್ಲ ಗೊತ್ತಿದ್ದಿಲ್ಲ ನಮ್ಗೆ, ಅವು ಎಲ್ಲ ಗೊತ್ತಾವು. ಮತ್ತ ಹೊಸ ಹೊಸ ಇವು ರಾಶಿ ಮಿಷಿನ್ಗಳು ಯಾವ ತರ ಚೇಂಜಸ್ ಬಂದಿದಾವು, ಮತ್ತ ಇಂಪ್ಲಿಮೆಂಟ್ ಸಣ್ಣ ಮಿನಿ ಟ್ರ್ಯಾಕ್ಟರ್ಲಿಂದ ಯಾವ್ಯಾವ ತರ ಪ್ಲೇಯರ್ಸ್ ಎಲ್ಲ ಹೊಸ ಟೆಕ್ನಾಲಜಿ ಏನಿದೆ ಎಲ್ಲಾ ತರ ಅಳವಡಿಸ್ಕೊಳಕ್ ನಮ್ಗೆ ಅನುಕೂಲ ಆಗಿದೆ. ಮತ್ತೆ ಇಲ್ಲಿ ಯೂನಿವರ್ಸಿಟಿಯಿಂದ ಬೀಜೋಪಚಾರ ಮಾಡೋದು, ಇದು ಬೀಜ ಘಟಕಗಳಿಂದ ಏನು ಸೌಲಭ್ಯಗಳು ಇವೆ, ಎಲ್ಲ ತರ ಬೀಜದ ಬಗ್ಗೆ ಮಾಹಿತಿ, ಮತ್ತೆ ಸ್ಪ್ರೇ ಬಗ್ಗೆ, ಕೆಮಿಕಲ್ ಔಷಧಗಳು ಯಾವ ಬೇರೆ ಬೇರೆ ತರ ಯೂಸ್ ಮಾಡ್ಬೇಕು ಅದ್ರ ಬಗ್ಗೆ.
3: ಅಲ್ಲ, ಈ ಕೃಷಿ ಮೇಳದಲ್ಲಿ ವಿಶೇಷತೆ ಅಂದ್ರೆ ಅದೇ ಇದೆ. ಯಾಕಂದ್ರೆ ಇಲ್ಲಿ ಬೀಜಗಳು, ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳು, ರೋಗನಾಶಕಗಳು, ಕಳೆನಾಶಕಗಳು, ಹಾಗೆ ವಿವಿಧ ಕೃಷಿ ಪರಿಕರಗಳನ್ನ, ಮಳಿಗೆಗಳನ್ನ ನಾವೆಲ್ಲ ಕಾಣ್ತಾ ಇದೀವಿ ಇಲ್ಲಿ. ಅದೇ ರೀತಿ ವಿವಿಧ ಸಂಸ್ಥೆಗಳು ಮತ್ತು ಕೃಷಿ ಸಂಬಂಧಿತ ಸಂಸ್ಥೆಗಳು ತಮ್ಮ ಉತ್ಪನ್ನಗಳನ್ನ ರೈತರಿಗೆ ನೇರವಾಗಿ ಪರಿಚಯಿಸ್ತಾ ಇದ್ದಾರೆ. ಕೆಲವು ಸಂಸ್ಥೆಗಳ ಮೂಲಕ ಸಬ್ಸಿಡಿ ದರದಲ್ಲಿ ಕೃಷಿ ಯಂತ್ರೋಪಕರಣಗಳನ್ನ ಲಭ್ಯತೆಯನ್ನ ಇಲ್ಲಿ ಒದಗಿಸಿಕೊಟ್ಟಲಾಗಿದೆ. ಇದರಿಂದ ರೈತರಿಗೆ ಒಂದೇ ಸ್ಥಳದಲ್ಲಿ ವಿವಿಧ ಕೃಷಿ ಸಾಮಗ್ರಿಗಳು ಮತ್ತು ಅವುಗಳ ಕುರಿತು ಮಾಹಿತಿಯನ್ನು ಪಡೆಯಲು ಸಾಧ್ಯವಾಗ್ತದೆ. ಏನಂತೀರಿ ಇದಕ್ಕೆ?
1: ಇದು ನಿಜವಾದ ಸಂಗತಿ. ಇದು ನೀವೇನ್ ಹೇಳ್ತೀರಿ, ಇದು ಎಲ್ಲ ನಮಗೆ ಎಟ್ ಎ ಟೈಮ್ ನಾವು ಪರ್ಟಿಕ್ಯುಲರ್ ಆಗಿ ಒಂದೊಂದು ಕಡೆ ಹೋಗಿ ನೋಡಕ್ ಆಗಲ್ರಿ ನಾವು ರೈತರಿಗೆ. ನಮಗ ಇದನ್ನೆಲ್ಲ ಮಾಡೋದು ಬಿಟ್ಟು, ಒಕ್ಕಲ್ತನ ಮಾಡೋದು ಬಿಟ್ಟು, ಅಡ್ಡಾಡಿ ಬೇರೆ ಬೇರೆ ಕಡೆ ಯಂತ್ರೋಪಕರಣ ಕಡೆ ಒಂದ್ ಕಡೆ, ಮತ್ತ ರಾಸಾಯನಿಕ ಗೊಬ್ಬರಗಳ ಬಗ್ಗೆ ಮಾಹಿತಿ ಪಡೆಯಕ ಅದಕ್ಕೆ ಬೀಜೋಪಚಾರ ಇದ್ರ ಬಗ್ಗೆ ಎಲ್ಲ ಗೊತ್ತಾಗಲ್ಲ. ಇದು ಎಟ್ ಎ ಟೈಮ್ ಒಂದೇ ಕಡೆ ನಮಗ ದೊರಕಿದ್ದು ಬಹಳ ಅನುಕೂಲಕರ ಸಂಗತಿ. ಇದಕ್ಕಿನ್ನ ಇನ್ನೂ ಹೆಚ್ಚಿನ ಆವಿಷ್ಕಾರಗಳು ಅಳವಡಿಸ್ಕೊಂತಾರ, ನಮಗ ರೈತರಿಗೆ ಬಹಳ ಅನುಕೂಲ ಐತೆ.
3: ಅಲ್ಲ, ಈಗ ಕೃಷಿ ಮೇಳದಲ್ಲಿ ಖರೀದಿ ಮಾಡೋದಕ್ಕಿಂತಲೂ ಈಗ ನಿಮಗೆ ಹೆಚ್ಚು ಎಲ್ಲೆಲ್ಲ ಪ್ರಯೋಜನ ಆಗ್ತದೆ, ಹೊರಗಡೆ ಖರೀದಿ ಮಾಡೋದಕ್ಕೋ ಅಥವಾ ಇಲ್ಲಿ ಕೃಷಿ ಮೇಳದಲ್ಲಿ ಇರ್ತಕ್ಕಂತ ಸಲಕರಣೆಗಳನ್ನ, ಇಲ್ಲಿ ಔಷಧ ಉಪಚಾರ ಗೊಬ್ಬರಗಳಾಗಿರ್ಬೋದು, ಇಲ್ಲಿ ಖರೀದಿ ಮಾಡಿದ್ರೆ ಲಾಭ ಆಗುತ್ತೋ ಹೇಗೆ ತಮಗೆ?
1: ಈಗ ನಮಗೆ ಹೊರಗಿಲ್ಲಿಕ್ಕಿನ ಇಲ್ಲಿ ಸಬ್ಸಿಡಿ ಒಂದ್ ಸ್ವಲ್ಪ ಜಾಸ್ತಿ ಕೊಟ್ಟಿರ್ತಾರೆ. ಕೃಷಿ ಮೇಳ ಅನ್ನೋದನ್ನೇ ರೈತರ ಪರ ಅಂತ ಇರ್ತಾರೆ, ಹೊರಗೆ ಒಂದ್ ಸ್ವಲ್ಪ ಜಾಸ್ತಿ ಕೊಟ್ಟಿರೋದ್ರಿಂದ ನಾವು ಆಲ್ಮೋಸ್ಟ್ ಆಲ್ ಇಲ್ಲೇ ಖರೀದಿ ಮಾಡಿ ನಾವು ಒಂದ್ ಸ್ವಲ್ಪ ಲಾಭ ಹೆಚ್ಚಿಗೆ ಪಡ್ಕೊಂಡಂಗ.
3: ಇಲ್ಲಿ ನಮ್ಮ ಇನ್ನೊಬ್ಬರು
2: ಕೃಷಿ ಮೇಳದ ಬಗ್ಗೆ ಏನ್ ಹೇಳ್ತೀವಿ?
4: ಇದು ಹೊಸ ನಡೆಯುವಂತ ಕೃಷಿ ಮೇಳ. ನಾವೊಬ್ಬ ಸಾಮಾನ್ಯ ರೈತ, ನಾವು ಹೊಸ
2: ನಮ್ಮ ಹೆಸರು
4: ನಂದು ಪ್ರಭು ಬಸಪ್ಪ ಹಡ್ಪದ, ಊರು ಯಾದವಾಡ, ಧಾರವಾಡ ತಾಲೂಕು, ಧಾರವಾಡ ಜಿಲ್ಲೆ.
2: ಏನೇನ್ ಬೆಳೆ ಬೆಳಿತೀರಿ ಪ್ರಭು ಅವರು?
4: ನಾವು ಉದ್ದು, ಕಡ್ಲಿ, ಹೆಸರು ಎಲ್ಲಾನು ಬೆಳಿತೀವಿ. ನಮ್ ವಲಯಕ್ಕೆ ಏನ್ ಸಂಬಂಧಪಟ್ಟು ಎಲ್ಲ ಬೆಳಿತೀವಿ.
2: ಕೃಷಿ ಮೇಳದಿಂದ ಏನ್ ಪ್ರಯೋಜನ ಪಡ್ಕೊಂಡಿ?
4: ಇಲ್ಲಿ ಮೊದಲನೇದಾಗೆ ಡಾಕ್ಟರ್ ಎನ್ ಬಿ ಪ್ರಕಾಶ್ ಕುಲಪತಿಗಳು, ಮತ್ತೆ ಶಶಿಧರ್ ಟಿ ವಿಶೇಷ ಅಧಿಕಾರಿಗಳು, ಡಾಕ್ಟರ್ ವಿಜಯಕುಮಾರ್ ಬಿಜೋತ್ಪಾದಕರು ಇವ್ರ ಸಹಾಯದಿಂದ, ಮತ್ತೆ ಸಂಚಾಲಕರು ಕುಮಾರ್ ಸಾಹೇಬರು ಎಲ್ಲರೂ ಇವ್ರ ಸಹಾಯದಿಂದ ನಾವು ಬೇಕಾದಷ್ಟು ಇದ್ರೊಳಗೆ ಒಳ್ಳೆ ಒಳ್ಳೆ ಬೀಜಗಳನ್ನ ನಾವು ತಗೊಂಡ ನಾವು ಬೀಜೋತ್ಪಾದನೆ ಮಾಡಿ ಇಲ್ಲಿ ಕೊಡ್ತೇವೆ. ನಮ್ಗೆ ಅನೇಕ ಎಲ್ಲಾ ತರದಿಂದ ನಮ್ಗೆ ರೈತರಿಗೆ ಲಾಭ ಆಗೈತಿ, ಒಳ್ಳೆ ರೀತಿಯಿಂದ ನಡ್ಕೊಂಡು ಹೋಗ್ತೀವಿ.
2: ಈಗಾಗಲೇ ರೈತರು ಬರ್ಲಿಕ್ಕತ್ತಾರ, ಇನ್ನು ಎಷ್ಟು ಜನ ಬರಬಹುದು ಅನ್ನೋ ಒಂದು ನಿರೀಕ್ಷೆ?
4: ಇದು ಸುಮಾರು ಜನ ಬರ್ತಾರ್ರಿ ಮೇಡಮ್. ಇಲ್ಲಿ ಇಲ್ಲಿ ಅಷ್ಟಿಷ್ಟ ಅಂತ ಏನಲ್ಲ,
2: ಲಕ್ಷಾನುಗಟ್ಟಲೆ ಜನ,
4: ಲಕ್ಷಾನುಗಟ್ಟಲೆ ರೀ. ಇದ್ರದ್ದು ಬಹಳ ಸದುಪಯೋಗ ನೋಡಿ, ಸದುಪಯೋಗ ಆಗಿನೂ ಆಗತ್ತ.
3: ಅಲ್ಲ, ಈ ಇಷ್ಟೊಂದು ಮಳಿಗೆಗಳಿದಾವೆ ತಮಗೆ, ಇದು ಈ ಮಳಿಗೆಗಳಲ್ಲಿ ಯಾವ್ದು ಇಷ್ಟ ಆಯ್ತು, ಇದರಲ್ಲಿ ಯಾವ್ದು ತಮಗೆ ಅನುಕೂಲ ಅಂತಂದು ಹೇಳ್ತೀರಿ?
4: ಮಳಿಗೆ ಈಗಿರೋ ಸ್ಟಾಲ್ ಈಗ ಚಲೋ ಆಗ್ಯಾವ್ರಿ. ನಾವೀಗ ಬಿಜೋದ ಸಲುವಾಗಿ ಇದು ಬಂದಿದ್ದೇವೆ, ಅವನಿಂದ ನೋಡ್ತೇವ್ರಿ. ಆದ್ರೆ ಆ ಮಳಿಗೆಗಳಿಂದ ಬಹಳ ಲಾಭ ಆಗ್ಯಾವ್ರಿ. ಇಲ್ಲಿ ಒಂದೇದೇನಂದ್ರೆ ಬರೀ ನಾವು ಕಮರ್ಷಿಯಲ್ ತೋಳೋದಕ್ಕಿಂತ ಇಲ್ಲಿ ನಮ್ಗೆ ಲಾಭ ಆಗತ್ತೆ. ಸ್ಪೆಷಲ್ ಆಗಿ ಸಬ್ಸಿಡಿ ಕೊಡ್ತಾರೆ, ಒಳ್ಳೆ

0: ಹಲೋ
1: ಹಲೋ ಕುಮಾರ್ ಅವ್ರೆ, ಈಗ ಏನ್ ನಡೆದಿದೆ ಅಲ್ಲಿ?
0: ನಮ್ ಜೊತೆಗೆ ರೈತರು ನೇರವಾಗಿ ಮಾತಾಡ್ತಾ ಇದ್ದಾರೆ ನೋಡಿ.
1: ಮಾತಾಡಿ
0: ಮಾತಾಡಿ.
2: ನಾವು ನೌಲೂನ್ ತಾಲೂಕ ಅಣ್ಣಂರೆಡ್ಡಿ ರಾಜೇವರೆಡ್ಡಿ ಅವರು ಅಂತೇಳಿ ಧಾರವಾಡ ಜಿಲ್ಲಾದವರು, ಕೃಷಿಕರು. ನಾವು 20 ಎಕರೆ ಜಮೀನು ಇದೆ, ಅದರಲ್ಲಿ ಎಲ್ಲಾ ತರದ ಬೆಳೆಗಳನ್ನು ಮಾಡ್ತಾ ಇದ್ದೀವಿ. ಹೆಸರು, ಗೋಧಿ, ಕಡ್ಲಿ, ಜೋಳ, ಈರುಳ್ಳಿ ಮತ್ತು ಹಿಂಗಾರಿ ಗೋಧಿ, ಕಡ್ಲಿ, ಜೋಳ ಇವನ್ನೆಲ್ಲ ನಾವು ಮಾಡ್ತಾ ಇದೀವಿ.
0: ಅಂದ್ರೆ ನೀರಾವರಿನೂ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ?
2: ನಮ್ಮಲ್ಲಿ ಕೆನಾಲ್ ಇದೆ, ಅದ್ರ ಕೊರತೆ ನಾವು ಬೆನ್ನೆ ಹಳ್ಳದ ಏತ ನೀರಾವರಿ ಮೂಲಕ ಕೃಷಿ ಹೊಂಡ ತುಂಬಿಕೊಂಡು ಕೃಷಿ ಹೊಂಡದಿಂದ ನಾವು ನೀರಾವರಿ ಮಾಡ್ಕೊಂಡಿದ್ದೀವಿ.
0: ಅಂದ್ರೆ ಈಗ ಹೆಚ್ಚು ಸಾವಯವಕ್ಕೆ ಒತ್ತು ಕೊಡ್ತಾ ಇದ್ದೀರಾ, ಮತ್ತೆ ರಾಸಾಯನಿಕ ಗೊಬ್ಬರಗಳನ್ನು ತಾವು ಹೆಚ್ಚಾಗಿ ಬಳಸ್ತಾ ಇದ್ದೀರಾ, ಯಾವ್ದು ತಮಗೆ ಪ್ರಾಮುಖ್ಯತೆ ಇದೆ, ಮತ್ತೆ ಬೆಳೆಯಲ್ಲಿ ಇವುಗಳನ್ನ ಯಾವ್ದನ್ನ ಅಳವಡಿಸಿಕೊಂಡ್ರೆ ತಮಗೆ ಹೆಚ್ಚು ಬೆಳೆ ಬರುತ್ತೆ?
2: ಇಲ್ಲ, ಈಗ ನಾವು ಇನ್ನೂವರೆಗೂ ರಾಸಾಯನಿಕ ಗೊಬ್ಬರ ಮೇಲೆ ಅವಲಂಬನೆ ಇದ್ವಿ. ಇನ್ಮೇಲೆ ನಾವು ಸಿಗಲ್ಲ ನಮಗೆ, ಇನ್ಮೇಲೆ ಸ್ವಲ್ಪ ಕ್ರಮೇಣವಾಗಿ ನಾವು ರಾಸಾಯನಿಕ ಗೊಬ್ಬರವನ್ನು ಕಡಿಮೆ ಮಾಡಿ ಸಾವಯವ ಗೊಬ್ಬರ ಕಡಿಮೆ ಹೆಚ್ಚು ಒತ್ತು ಕೊಡಬೇಕಾಗಿದೆ.
0: ಅಲ್ಲ, ಎಷ್ಟು ವರ್ಷದಿಂದ ಈ ಕೃಷಿ ಮೇಳದಲ್ಲಿ ಬರ್ತಾ ಇದ್ದೀರಿ, ತಮಗೆ ಯಾವ್ಯಾವ ರೀತಿಯ ಲಾಭಗಳನ್ನ ಪಡ್ಕೊಂಡಿದ್ರಿ ಇಲ್ಲಿ?
2: ಇಲ್ಲ, ನಾವು 10-15 ವರ್ಷ ಕೃಷಿ ಮೇಳಕ್ಕೆ ಬರ್ತಿದ್ದು. ಇಲ್ಲಿ ಬೀಜ, ಗೊಬ್ಬರ, ತರತರದ ಔಷಧಗಳು ಮತ್ತು ಸಾವಯವ ಗೊಬ್ಬರದ ಬಗ್ಗೆ ಮಾಹಿತಿ ಮತ್ತು ಈ ಸಾಕಾಣಿಕೆ, ದನ ಸಾಕಾಣಿಕೆ, ಎಮ್ಮೆ ಸಾಕಾಣಿಕೆ ಇವೆಲ್ಲ ಎಲ್ಲ ಹೆಚ್ಚಾನೆಚ್ಚು ಎಲ್ಲ ಕೃಷಿಗೆ ಸಂಬಂಧಿಸಿದ ಎಲ್ಲ ಮತ್ತು ಪರಿಕರಗಳು ಅದರ ಬಗ್ಗೆ ಮಾಹಿತಿ ಪಡ್ಕೊಳ್ತಾ.
0: ಧನ್ಯವಾದಗಳು. ಧನ್ಯವಾದಗಳು. ಮಾಯವರಿದ್ದಾರೆ, ಮಾಯವರೇ.
3: ನನ್ನ ಜೊತೆ ಈಗ ರೈತ ಮಹಿಳೆ ಕಸ್ತೂರಿ ಅವರಿದ್ದಾರೆ. ನಮಸ್ಕಾರ ಕಸ್ತೂರಿ ಅವರೇ.
4: ನಮಸ್ಕಾರ ಮೇಡಮ್.
3: ಕೃಷಿ ಮೇಳದ ಅನುಭವವನ್ನ ಹಂಚಿಕೊಳ್ಳ್ರಿ, ಎಷ್ಟು ವರ್ಷದಿಂದ ಕೃಷಿ ಮೇಳದ ಬಂದಿದ್ದೀವಿ?
4: ನಾವು ಕೃಷಿ ಮೇಳದಿಂದ 35 ವರ್ಷದಿಂದ ಬರ್ತಾ ಇದೀವಿ ಮೇಡಮ್. ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಜಾಸ್ತಿ ಜಾಸ್ತಿನೇ ಆಗ್ತಾ ಇರ್ತದೆ. ನಾನು ಕೃಷಿ ಮಹಿಳೆ, ನಮ್ದು 3 ಕೂರಿಗೆ ಹೊಲ ಇದೆ.
3: ಏನ್ ಬೆಳೆ ಬೆಳಿತೀವಿ?
4: ನಮ್ದು ಸೂರ್ಯಪಾನ ಬೆಳಿತೀವಿ, ಆಮೇಲೆ ಗೊಂಜಾಳ ಬೆಳಿತೀವಿ, ಹತ್ತಿ, ಜೋಳ, ಕಡ್ಲೆ. ಹಿಂಗಾರಿನೂ ಬೆಳಿತೀವಿ, ಮುಂಗಾರಿನೂ ಬೆಳಿತೀವಿ ಮೇಡಮ್. ಆಲ್ಮೋಸ್ಟ್ ಅಲ್ಲಿ ಕೃಷಿ ಮೇಳದಿಂದನೇ ಎಷ್ಟೋ ನಾವು ಸಾವಯವ ಗೊಬ್ಬರನೂ ಮತ್ತೆ ಬೀಜನ ತಗೊಂಡೋಗಿದೀವಿ. ಚೆನ್ನಾಗಿ ಫಲವತ್ತಾಗಿದೆ ನಮ್ದು, ಚೆನ್ನಾಗಿದೆ ಈ ಧಾರವಾಡದ ನಮ್ದು ಕೃಷಿ ಮೇಳ. ಬಾಳ ಇದ್ದಿತ್ತು, ಈ ಸಲ 4 ದಿವಸ ಇಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ.
3: ಇಲ್ಲಿ ಬಹಳ ಇಷ್ಟ ಆಗೋದು ಯಾವ್ದು ಧಾರವಾಡ ಕೃಷಿ ಮೇಳದಾಗ?
4: ಎಲ್ಲ ಇಷ್ಟ ಆಗುತ್ತೆ ಮೇಡಮ್, ಆಹಾರದಿಂದ ಹಿಡ್ಕೊಂಡು ಬೀಜ, ಗೊಬ್ಬರ, ಹೊಲದ ಎಲ್ಲ ಫಲ ಪುಷ್ಪ ಅಂತೂ ಇನ್ನೂ ನೋಡ್ತಕ್ಕಂತಿರುತ್ತೆ ಮೇಡಮ್.
3: ಸಂಗಮನ ತಣಿಸುವಂತಹ ಫಲ ಪುಷ್ಪ ಪ್ರದರ್ಶನ
4: ಚೆನ್ನಾಗಿದೆ ಮೇಡಮ್. ಇನ್ನೂ ನೋಡಿಲ್ಲ, ಈ ಹೊಂಟಿದ್ದೆ ನಾನು, ಹಂಗಾಗಿ ಫಸ್ಟ್ ಡೇ ಇವತ್ತು ಗದ್ದಲ ಇರಲ್ಲ ಅಂತೇಳಿ. ಈ ಸಲ 4 ದಿವಸ ಇಟ್ಟಿದ್ದಾರೆ, ಶನಿವಾರ ಈ ತರ ತುಂಬಾ ರಶ್ ಇರುತ್ತೆ. ನಾವು ರೈತರ ಮಗಳು ನಾನು, ಹಂಗಾಗಿ ನಾವು ರೈತರನ್ನು ರೈತದ ನಾವು ಗೌರ್ಮೆಂಟ್ ಜಾಬ್ ಹೊರಡ್ರಿ ಇದ್ರು ಕೂಡ ನಾನು ಕೃಷಿ ಮೇಳದಲ್ಲಿ ನಾನು ಪ್ರತಿ ವರ್ಷನೂ ಭಾಗವಹಿಸ್ತೀನಿ.
3: ಕೃಷಿ ಮೇಳದ ಲಾಭವನ್ನ ಪಡಿತಾ ಇದ್ದೀರಿ ಕಸ್ತೂರಿ?
4: ಹೌದು.
3: ಧನ್ಯವಾದ, ಧನ್ಯವಾದ. ಮತ್ತೊಬ್ಬ ರೈತರು ನನ್ನ ಜೊತೆಗಿದ್ದಾರೆ, ತಾವು ಯಾವ ಊರಿಂದ ಬಂದಿರಿ?
5: ನಂಬಿ ಕೆಟ್ಟವರಿಲ್ಲ, ನಂಬಿ ಕೆಟ್ಟವರಿಲ್ಲ.
1: ಕೇಳುಗ್ರೆ, ಇವತ್ತು ಕೃಷಿ ಮೇಳದ ಬೀಜ ಮೇಳದ ಉದ್ಘಾಟನೆ ಆಗ್ಬಿಟ್ಟಿದೆ. ಈಗ ಕೃಷಿಯಲ್ಲಿ ರೈತ ಮಹಿಳೆಯರ ಮಹತ್ವ ಮತ್ತು ಸಬಲೀಕರಣ, ಈ ಕುರಿತು ರೈತರಿಂದ ರೈತರಿಗಾಗಿ ಅನ್ನುವಂತಹ ಕಾರ್ಯಕ್ರಮವನ್ನು ಕೂಡ ಇವತ್ತು 2:30 ಹಮ್ಮಿಕೊಳ್ಳಲಾಗಿದೆ.
6: ವಿಶೇಷ ಐತ್ರಿ, ಅದನ್ನ ಎಲ್ಲ ನೋಡ್ಕೊಂಡು ಆ ಪ್ರಕಾರ ನಾವು ಮಾಡ್ತೇವೆ, ಕೃಷಿ ಮಾಡ್ತೇವೆ.
3: ನಿಮ್ಮ ಕೃಷಿಗೆ ಅನುಕೂಲ ಆಗ್ತದ ಕೃಷಿ ಮೇಳ?
6: ಅನುಕೂಲ ಆಗತ್ರಿ, ಹೊಸ ಹೊಸ ಏನ
3: ತಂತ್ರಜ್ಞಾನಗಳು, ಆವಿಷ್ಕಾರಗಳು ಎಲ್ಲವನ್ನ ತಿಳ್ಕೊಳ್ತೀರಿ.
6: ಹಿಂಗಾಗಿ ಅದನ್ನ ನೋಡ್ಕೊಂಡು ಎಲ್ಲ ತಂತ್ರಜ್ಞಾನ.
3: ಧನ್ಯವಾದ. ಇದೀಗ ಸಮಾರಂಭದ ನೇರ ಪ್ರಸಾರ.
1: ಆತ್ಮೀಯರೇ, ಇವತ್ತಿನ ಒಂದು ಮಧ್ಯಾಹ್ನದ ಕೃಷಿಯಲ್ಲಿ ರೈತ ಮಹಿಳೆಯರ ಮಹತ್ವ ಮತ್ತು ಸಬಲೀಕರಣ, ಈ ವಿಚಾರಗೋಷ್ಠಿಯನ್ನ ರೈತರಿಂದ ರೈತರಿಗಾಗಿನೇ ಹಮ್ಮಿಕೊಳ್ಳಲಾಗಿದೆ. ಆವಿಷ್ಕಾರಿ ರೈತರ ಅನುಭವಗಳ ಹಂಚಿಕೆಯಲ್ಲಿ ನಡೀತಾ ಇರ್ತದೆ. ಈ ಕಾರ್ಯಕ್ರಮದಲ್ಲಿನೇ ಪ್ರಶಸ್ತಿ ಪ್ರದಾನ ಕೂಡ ಇದೆ. ಪುರಸ್ಕೃತ ಆವಿಷ್ಕಾರಿ ರೈತರಿಗೆ ಪ್ರಶಸ್ತಿ ಪ್ರದಾನವನ್ನ ಮಾಡಲಾಗ್ತದೆ. ಬಿಬಿಜಾನ್ ಹಳಿಮನಿ ಕುಂದಗೋಳ್ ಇವರು ಪ್ರಗತಿಪರ ರೈತ ಮಹಿಳೆ, ಹಾಗೆಯೇ ಶ್ರೀಮತಿ ಶಾರವಾ ದರೋಜಿ ಚಿಕ್ಕಾಲ್ಗುಡ್ಡ ಹುಕ್ಕೇರಿ ಬೆಳಗಾವಿ ಇವರು ಕೂಡ ಪ್ರಗತಿಪರ ರೈತ ಮಹಿಳೆ. ಇವರು ಸಂಪನ್ಮೂಲ ವ್ಯಕ್ತಿಗಳಾಗಿ ವಿಷಯವನ್ನ ಮಂಡಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ಡಾಕ್ಟರ್ ಎನ್ ಬಿ ಪ್ರಕಾಶ್ ಅವರು ನಡೆಸಿಕೊಡ್ತಾರೆ.
3: ಈಗ ಕೃಷಿ ಮೇಳದೊಳಗ ಹಲೋ ಹಲೋ ಹಲೋ
1: ಹಾ ಹಲೋ ಹೇಳಿ.
3: ಹಾ, ಕೃಷಿ ಮೇಳದೊಳಗೆ ಇರುವಂತಹ ಮಳಿಗೆಗಳು ಅಂತಂದ್ರ ಕೃಷಿ ಪರಿಕರಗಳು, ಬೀಜ, ರಾಸಾಯನಿಕ ಗೊಬ್ಬರ, ಕೀಟನಾಶಕ, ರೋಗನಾಶಕ, ಕಳೆನಾಶಕ, ಬೆಳೆ ವರ್ಧಕ, ಇದಲ್ದೇ ನರ್ಸರಿ ಪ್ರಕಟಣೆಗಳ ಮಳಿಗೆಗಳವ, ಹಣಕಾಸು ಸಂಸ್ಥೆಗಳವ, ನೀರಾವರಿ ಮತ್ತು ಕೃಷಿ ಉಪಕರಣಗಳವ, ಕೃಷಿ ಯಂತ್ರೋಪಕರಣಗಳ ಮಳಿಗೆಗಳವ, ಭಾರಿ ಯಂತ್ರೋಪಕರಣಗಳ ಮಳಿಗೆಗಳು ಕೂಡ ಅವ. ಕೃಷಿ ಬಳಕೆಯ ಪ್ಲಾಸ್ಟಿಕ್ ಮಳಿಗೆಗಳು, ಆಹಾರ ಮಳಿಗೆಗಳು, ಜಾನುವಾರು ಪ್ರದರ್ಶನ, ಬಹಳ ಕಣ್ಮನ ತಣಿಸುವಂತಹ ಜಾನುವಾರು ಪ್ರದರ್ಶನ, ಮತ್ತ ಕ್ಷೇತ್ರ ಪ್ರಾತ್ಯಕ್ಷಿಕೆಗಳು ಕೂಡ ನಡೀತಾ ಅವ. ವಿಶ್ವವಿದ್ಯಾಲಯದ ಮಳಿಗೆಗಳು ಕೂಡ ಅವ, ಬೀಜ ಘಟಕದ ಮಳಿಗೆಗಳು ಮತ್ತೆ ಬೇರೆ ಬೇರೆ ಮಳಿಗೆಗಳು ಕೂಡ ಇಲ್ಲವ. ಜೊತೆಗೆ ಕೃಷಿ ಎಬಿಐ ಸ್ಟಾರ್ಟ್ಅಪ್ಗಳು ಅಭಿವೃದ್ಧಿಪಡಿಸಿದಂತಹ ಸ್ಮಾರ್ಟ್ ಕೃಷಿ ತಂತ್ರಜ್ಞಾನದ ಪ್ರಾತ್ಯಕ್ಷಿಕೆಗಳು ಈ ಕೃಷಿ ಮೇಳದೊಳಗೆ ನಡೀತಾವ. 1 ಎಕರೆ ಪ್ರದೇಶದೊಳಗೆ ಸ್ಮಾರ್ಟ್ ಕೃಷಿ ತಂತ್ರಜ್ಞಾನಗಳಾದಂತಹ ಐಒಟಿ ಆಧಾರಿತ ಕೊಳವೆ ಬಾವಿ ನೀರು ನಿರ್ವಹಣಾ ವ್ಯವಸ್ಥೆ ಅದ, ಐಒಟಿ ಆಧಾರಿತ ಮೊಳಕೆ ಹಂತದ ಕಳೆ ತೆಗೆಯುವ ಯಂತ್ರ ಕೂಡ ಅದ. ಈಗ ನನ್ನ ಜೊತೆಗಿದ್ದಾರ,
7: ನಾವು ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯಿಂದ ಮಾತಾಡ್ತಾ ಇರೋದು. ನಿಮ್ಮ ಹೆಸರು? ಡಾಕ್ಟರ್ ದೀಪಾ ತೇರ್ದಾರ್, ಸಹಾಯಕ ಪ್ರಾಧ್ಯಾಪಕರು. ನಾವು ಈ ಕೃಷಿ ಮೇಳ ನೋಡಕ್ಕೆ ಇವತ್ತು ಇಲ್ಲಿ ಬಂದಿದ್ದೀವಿ. ತುಂಬಾ ಚೆನ್ನಾಗಿ ನಡೀತಾ ಇದೆ ಇಲ್ಲೆಲ್ಲನೂ. ಅದೇ ತರ ನಾನು ಎಲ್ಲಾ ಒಂದು ಬಾಂಧವರಲ್ಲಿ ವಿನಂತಿ ಮಾಡೋದೇನಂತಂದ್ರೆ, ಇದೇ December 23, 24, 25 ತೋಟಗಾರಿಕಾ ಮೇಳ ಇದೆ ನಮ್ಮ ಬಾಗಲಕೋಟೆಯಲ್ಲಿ, ತಾವೆಲ್ಲರೂ ಆಗಮಿಸ್ಬೇಕು ಅಂತ ಕೇಳ್ಕೊಳ್ಳಿ.
3: 2026 ಕೃಷಿ ಮೇಳ ಹೆಂಗ ಅನಿಸ್ತಾ ಇದೆ ದೀಪಾ?
7: ಬರದಲ್ಲೂ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತ ಅನಿಸ್ತಾ ಇದೆ. ರೈತರು ತುಂಬಾ ಉತ್ಸುಕತೆಯಿಂದ ಇಲ್ಲಿಗೆ ಬರ್ತಾ ಇದ್ದಾರೆ. ಉತ್ಸಾಹ, ಸಡಗರ, ಸಂಭ್ರಮ ಎಲ್ಲಾ ಕಡೆ ಅದ. ಅದೇ ಮೇಡಮ್, ತುಂಬಾ ಚೆನ್ನಾಗಿ ನಡೀತಾ ಇದೆ. ಅದರಲ್ಲಿ ಇಲ್ಲಿ ಕೀಟಶಾಸ್ತ್ರದ ವಿಭಾಗದಲ್ಲಿ ನೋಡಿದಾಗ ತುಂಬಾ ಚೆನ್ನಾಗಿ ಅನಿಸ್ತು. ಒಳ್ಳೆ ಒಳ್ಳೆ ಟೆಕ್ನಾಲಜಿಗಳನ್ನ ತಗೊಂಡ್ಬಂದಿದ್ದಾರೆ, ಒಳ್ಳೆ ಒಳ್ಳೆ ಬೀಜಗಳು, ಆಮೇಲೆ ಅದೇ ರೀತಿ ಉತ್ಸುಕತೆಯಿಂದ ಇರ್ತಕ್ಕಂತ ರೈತರ ಒಂದು ಖುಷಿ ವಿಚಾರವನ್ನ, ಇಲ್ಲಿ ಬರ್ತಾ ಇರೋ ವಿಚಾರವನ್ನ ಗಮನ ಸೆಳೀತಾ ಇದೆ.
2: ತಾವು ಬಾಗಲಕೋಟೆ ವಿಶ್ವವಿದ್ಯಾಲಯದ ತೋಟಗಾರಿಕೆ ಕೃಷಿ ವಿಶ್ವವಿದ್ಯಾಲಯದ ನೌಕರಸ್ಥರಾಗಿದ್ದೀರಿ, ಪ್ರೊಫೆಸರ್ ಆಗಿದ್ದೀರಿ, ತಾವು ನಮ್ಮ ರೈತ ಬಾಂಧವರಿಗೆ ಏನನ್ನ ಕಿವಿ ಮಾತು ಹೇಳಿಕೆ ಬಯಸ್ತೀರಿ?
7: ಬರದಲ್ಲಿ ಯಾವ ತರ ಬೆಳೆಗಳನ್ನ ನೀವು ತೆಗಿಬೇಕು ಅನ್ನೋದಕ್ಕ ಉತ್ತಮ ಎಕ್ಸಾಂಪಲ್ ನ ನಮ್ಮ ಮೇಳಗಳಲ್ಲಿ ನಾವು ನೀಡ್ತಾ ಇದೀವಿ. ತಾವೆಲ್ಲರೂ ಆಗಮಿಸಬೇಕು, ಇದರಲ್ಲಿ ಇರ್ತಕ್ಕಂಥ ಟೆಕ್ನಾಲಜಿನ ತಗೊಂಡು ಬರ ಇದ್ರೂ ಕೂಡ ನಮಗೆ ಏನು ಹೊರೆ ಇಲ್ಲ ಅನ್ನೋದ್ರ ಬಗ್ಗೆ ಗಮನ ಕೊಡಿ.
2: ಅಂದ್ರೆ ತಂತ್ರಜ್ಞಾನವನ್ನ ರೈತರು ಯಾವ ತರ ಬಳಕೆ ಮಾಡ್ಕೋಬೇಕಂತೀರಿ?
7: ತಂತ್ರಜ್ಞಾನಗಳನ್ನ ಸರಿಯಾದ ರೀತಿಯಲ್ಲಿ ಅಳವಡಿಸಿಕೊಳ್ಳೋದ್ರ ಬಗ್ಗೆ ಇಲ್ಲಿ ನಾವು ಮಾಹಿತಿಯನ್ನ ನೀಡ್ತಾ ಇರೋದ್ರಿಂದ ಅದನ್ನ ನೀವು ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದರ ಅರಿವು ಮೂಡಬೇಕು ಅಂದ್ರೆ ನೀವು ಇಲ್ಲಿ ತಂತ್ರಜ್ಞಾನ ನೋಡ್ಲಿಕ್ಕೆ ಬರಬೇಕು. ಮುಖ್ಯವಾಗಿ ಮಳೆ ನಿರ್ವಹಣೆ ಮತ್ತು ಮಳೆ ನೀರನ್ನ ಯಾವ ರೀತಿ ಕೊಯ್ಲು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಬಹಳ ಒತ್ತು ಕೊಟ್ಟಿದ್ದಾರೆ. ಅದಕ್ಕೆ ನೀವೆಲ್ಲ ಆಗಮಿಸ್ಬೇಕು ಅಂತ.
2: ಧನ್ಯವಾದಗಳು. ಧನ್ಯವಾದಗಳು ಮೇಡಮ್.
3: ದೀಪಾ ಅವರು ಬರಕ್ಕೆ ಬುಕ್ಕಿ ಕಟ್ಟೋದು ಹೆಂಗ ಅನ್ನೋದ್ರ ಬಗ್ಗೆ ಬಹಳ ಒಳ್ಳೆ ಮಾಹಿತಿಯನ್ನ ಕೊಟ್ಟರು. ಈಗ ನನ್ನ ಜೊತೆಗಿದ್ದಾರೆ ಪ್ರಾಧ್ಯಾಪಕರಾದಂತಹ ಮಹಾಬಲೇಶ್ವರ್ ಜಿ ಹೆಗಡೆ ಅವರು.
8: ಕೃಷಿ ಮೇಳದಲ್ಲಿ ನಾನು ಕೃಷಿ ಕೀಟಶಾಸ್ತ್ರ ವಿಭಾಗದ ಪ್ರೊಫೆಸರ್ ಮತ್ತು ಹೆಡ್ ಆಗಿ ಮಾತಾಡ್ತಾ ಇರೋದ್ರಿಂದ, ನಾವು ಪ್ರತಿ ವರ್ಷ ಕೀಟ ವಿಸ್ಮಯಕಾರಿ ಕೀಟ ಪ್ರಪಂಚ ಅಂತ ಒಂದು ಎಕ್ಸಿಬಿಷನ್ ಅರೇಂಜ್ ಮಾಡ್ತಾ ಇದ್ದೇವೆ.
3: ಬಹಳ ಆಕರ್ಷಕವಾದದ್ದು.
8: ಅದನ್ನ ಒಂದು

ಕೃಷಿ ಮೇಳ 2026. ಈ ಕಾರ್ಯಕ್ರಮದ ಪ್ರಾಯೋಜಕರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಜೀವನಾಡಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಬೆನ್ನೆಲುಬು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.

0: ಹಲೋ ಹಲೋ ಹಲೋ ಹಲೋ
1: ಹಲೋ ಕೇಳುಗರೆ, ಈ ಕೃಷಿ ಮೇಳದಲ್ಲಿ ಸುಮಾರು 168 ಹೈಟೆಕ್ ಮಳಿಗೆಗಳನ್ನ ಇಲ್ಲಿ ಏರ್ಪಡಿಸಲಿದ್ದಾರೆ. 293 ಸಾಮಾನ್ಯ ಮಳಿಗೆಗಳಿದ್ದಾವೆ, 75 ಯಂತ್ರೋಪಕರಣಗಳ ಮಳಿಗೆಗಳು, 28 ಟ್ರ್ಯಾಕ್ಟರ್ ಇತ್ಯಾದಿ ಭಾರಿ ಯಂತ್ರೋಪಕರಣಗಳ ಮಳಿಗೆಗಳನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಹಾಗೇನೆ 30 ಆಹಾರ ಮಳಿಗೆಗಳು ಇವೆ. ಪ್ರಮುಖ ಆಕರ್ಷಣೆಗಾಗಿ ಬೀಜ ಮೇಳ, ನೈಸರ್ಗಿಕ ಮತ್ತು ಸಾವಯವ ಕೃಷಿ ಬಗ್ಗೆ, ಆಹಾರ ಧಾನ್ಯಗಳ, ದ್ವಿದಳ ಹಾಗೂ ಎಣ್ಣೆಕಾಳುಗಳ ಸುಸ್ಥಿರ ಉತ್ಪಾದನೆಗೆ ತಾಂತ್ರಿಕತೆಗಳ ಬಗ್ಗೆ ಕೂಡ ಇಲ್ಲಿ ಸಾಕಷ್ಟು ಮಾಹಿತಿಯನ್ನ ನೀಡ್ತಾ ಇದ್ದಾರೆ.
0: ಹಲೋ, ನನ್ನ ಜೊತೆಗಿದ್ದಾರೆ ಮಹಾಬಳೇಶ್ವರ ಹೆಗಡೆ ಅವರು. ಅವರು ಕೃಷಿ ಮೇಳದ ಬಗ್ಗೆ, ವಿಸ್ಮಯಕಾರಿ ಕೀಟ ಪ್ರಪಂಚದ ಬಗ್ಗೆ ಹೇಳ್ತಾ ಇದ್ದಾರೆ, ಕೇಳೋಣ ಅಂತ.
2: ನಾವೀಗ 4 ಥೀಮ್ ಬಗ್ಗೆ ಹೇಳ್ತಾ ಇದ್ದೇವೆ. ಮೊದಲನೇದಾಗಿ ಕೀಟ ಜೀವ ವೈವಿಧ್ಯ, ಎರಡನೇದಾಗಿ ಕೀಟವನ್ನ ಕ್ರೈಮ್ ಸೆನ್ಸಿಲಿ ಯಾವ ರೀತಿಯಾಗಿ ಉಪಯೋಗ ಮಾಡ್ಕೊಳ್ತಾರೆ, ಜನರಿಗೆ ಅರಿವು ಮೂಡಿಸುವುದು. ಅದೇ ರೀತಿ ಇನ್ನು ತುಂಬಾ ಒಂದು ಈ ಸಲ ಹೊಸದಾಗಿ ಅಂದ್ರೆ ಬೇರೆ ಬೇರೆ ಸಸ್ಯಗಳು ಇನ್ಸೆಕ್ಟ್ ಅನ್ನ ಸಸ್ಯಗಳು ಇನ್ಸೆಕ್ಟ್ ಅನ್ನ ಯಾವ ರೀತಿ ರಿಪೆಲ್ ಮಾಡುತ್ತೆ ಅಥವಾ ದೂರ ತಳ್ತವೆ ಹೇಳುವಂತದ್ದು. ನಂತರ ಇತ್ತೀಚೆಗೆ ಈ ಬರಗಾಲ ತುಂಬಾ ಇರೋದ್ರಿಂದ ರೇಷ್ಮೆ ಕೃಷಿ ಬಗ್ಗೆ, ಅದಕ್ಕೆ ಮತ್ತೆ ಜೇನು ಕೃಷಿ, ಇದ್ರ ಬಗ್ಗೆ ಇಂಪಾರ್ಟೆನ್ಸ್ ಕೊಟ್ಟು ನಮ್ ಥೀಮ್ ಇಟ್ಕೊಂಡು ಮಾಡ್ತಾ ಇದ್ದೇವೆ ಈ ವರ್ಷ.
3: ಅಂದ್ರೆ ಈಗ ರೇಷ್ಮೆ ಕೃಷಿಯನ್ನ ನಮ್ಮ ರೈತರು ಈಗಿನ ಬರ ಪರಿಸ್ಥಿತಿಯಲ್ಲಿ ಯಾವ ರೀತಿ ಬೆಳೆಗಳನ್ನ ಬೆಳೀತಾ ಇದಾರೆ, ಯಾವ ರೀತಿ ಅದರಿಂದ ಲಾಭ ತಗೋಬಹುದು ಅಂತ?
2: ಅದು ತುಂಬಾ ಬೆಳೆ ಬರುತ್ತೆ, ಯಾಕಂದ್ರೆ ಈಗ ನೋಡಿ ರೇಷ್ಮೆ ಕೃಷಿಗೆ ಒಂದು ಸ್ವಲ್ಪ ನೀರಿದ್ರು ಕೂಡ ನಾವು ಕಂಟಿನ್ಯೂಸ್ ಆಗಿ ಅದನ್ನ ಬೆಳಿಬಹುದು. ವರ್ಷಿಡೀ ಮನೇಲಿ ಇರುವಂತ ಜನ ಅದನ್ನ ಉಪಯೋಗ ಮಾಡ್ಕೊಳ್ಬಹುದು. ಅದನ್ನ ಪ್ರತಿ ಒಂದು ಎಕರೆಗೆ ಅಥವಾ ಒಂದು 20 ಗುಂಟೆ ರೇಷ್ಮೆ ಇದು ಮಲ್ಬೆರಿ ಪ್ಲಾಂಟ್ ಎಸ್ಟಾಬ್ಲಿಷ್ ಮಾಡಿದ್ರು ಕೂಡ ನೀವು ಕಂಟಿನ್ಯೂಸ್ ಆಗಿ ನೀವು ಕ್ರಾಪ್ ಅನ್ನು ತಗೋಬಹುದು. ಅದಕ್ಕೆ ಮನೆಯಲ್ಲೇ ಕೂತು ಇವನ್ ರೈತ ಮಹಿಳೆಯರೇ ಕೂಡ ಇದನ್ನ ಮಾಡಬಹುದು. ನಂತರ ಈಗಿತ್ತಾಗ ಇಲ್ಲಿ ಎಲ್ಲ ಮಾರ್ಕೆಟ್ ಬಂದಿದೆ ಹತ್ರ, ಸೊ ತುಂಬಾ ಒಳ್ಳೆ ರೇಟ್ ಕೂಡ ಇದೆ. ಅದನ್ನ ಉತ್ತೇಜನ ನೀಡಬೇಕು ಅಂತ ನಮ್ಮ ಒಂದು ಅನಿಸಿಕೆ ಮಾಡ್ತಾ ಇದ್ದೇವೆ. ಮಹಿಳೆ ಸುಸ್ಥಿರ ಕೃಷಿ, ಅದಕ್ಕೆ ಅದಿಟ್ಕೊಂಡೆ ಅದಕ್ಕೆ ಆಧಾರಿತ ನಾವು ಮಾಡ್ತಾ ಇದ್ದೇವೆ.
3: ಧನ್ಯವಾದಗಳು. ಇಲ್ಲಿ ನಮ್ಮ ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಮಹಿಳೆಯರು ಕಾಯ್ತಾ ಇದ್ದಾರೆ. ಮೇಡಮ್, ತಮ್ಮ ಹೆಸರು?
4: ನಂದು ಅಕ್ಕಮಹಾದೇವಿ ಅಗ್ಚಿಮಿನಿ ಅಂತ ಹೇಳಿ ಇಲ್ಲಿ ತೋಟಗಾರಿಕಾ ತಜ್ಞೆಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈ ವರ್ಷದ ಥೀಮ್ ಏನಂತಂದ್ರೆ ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ. ಅಂದ್ರೆ ಮಹಿಳೆ ಅನ್ನೋರು ಎಲ್ಲಾ ಕ್ಷೇತ್ರದವರೆಗೂ ಸಹಿತ ಮುಂದಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಈಗ ಏನಾಗ್ತಿದೆ ಅಂತಂದ್ರೆ ತಂತ್ರಜ್ಞಾನ ಆಗಿರ್ಬೋದು ಕೃಷಿ ಮಾಡ್ಕೊಳ್ತಾನೆ ಬರ್ತಿದ್ದಾರೆ, ಬಟ್ ಅದಕ್ಕೆ ಸೈಂಟಿಫಿಕ್ ಟಚ್ ಅನ್ನ ಕೊಟ್ಟು ಈ ಸರಿ ನಾವು ಕೃಷಿಯನ್ನ ಮಾಡಿಸ್ತಾ ಇದ್ದೀವಿ. ಅಂದ್ರೆ ಏನಂತಂದ್ರೆ ತೊಟ್ಟಿಲನ್ನು ತೂಗುವಂತ ಕೈ ಜಗತ್ತನ್ನೇ ಆಳಬಹುದು ಅನ್ನುವಂತ ಒಂದು ನಿಟ್ಟಿನೊಳಗೆ ಇದನ್ನ ನಾವು ಮಾಡ್ತಾ ಇದ್ವಿ. ಏನು ಈ ಸಲದ ಕೃಷಿ ಮೇಳದ ವಿಶೇಷ ಅಂತೀರಿ ಅಕ್ಕಮಹಾದೇವಿ ಅವರಿಗೆ? ಮೇಡಮ್, ಆಕ್ಚುಲಿ ಸಶಕ್ತ ಮಹಿಳೆ ಸುಸ್ಥಿರ ಕೃಷಿದ ಥೀಮ್ ಬಂದ್ಬಿಟ್ಟು ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲೂ ಸಹಿತ ಮುಂದಿದ್ದಾರೆ. ಅಂದ್ರೆ ಬೀಜ ನಾಟಿಯಿಂದ ಬೀಜವನ್ನ ತೆಗೆದಿಕೊಂಡು ಅದನ್ನ ಬಿತ್ತೋದ್ರಿಂದ ಹಿಡಿದು ಅದ್ ಕಳೆ ತೆಗಿಯೋದಾಗಿರ್ಬೋದು, ಹಾರ್ವೆಸ್ಟಿಂಗ್ ಆಗಿರ್ಬೋದು, ಕಂಪ್ಲೀಟ್ ಮತ್ತೆ ಪೋಸ್ಟ್ ಹಾರ್ವೆಸ್ಟ್. ಯಾಕಂದ್ರೆ ಈಗೆಲ್ಲ ನೋಡ್ತಾ ಇದ್ವಿ ಅಂತಂದ್ರೆ ನಾವು ಮಾರ್ಕೆಟಿಂಗ್ ಮತ್ತೆ ಪೋಸ್ಟ್ ಹಾರ್ವೆಸ್ಟ್ ಅಲ್ಲಿ ನಾವು ಸ್ವಲ್ಪ ಕಡಿಮೆ ಆಗ್ತಾ ಇದೀವಿ. ಅಂದ್ರೆ ಅಲ್ಲಿ ನಮ್ಗೆ ಲಾಸ್ ಬಹಳ ಆಗ್ತಾ ಇದೆ. ಇದನ್ನ ಯಾವ ರೀತಿ ನಾವು ಅದನ್ನ ಉಳಿಸ್ಕೊಂಡು ಮುಂದುವರ್ಸ್ಕೊಳ್ಬಹುದು, ಅಥವಾ ಈ ಒಂದು ತರಕಾರಿ ಆಗಿರ್ಬೋದು ಅದನ್ನ ಜ್ಯೂಸ್ ಮಾಡಿ ನಾವು ಮಾರ್ಕೆಟಿಗೆ ಕೊಟ್ಟರೆ ಅದಕ್ಕೆ ಡಬಲ್ ಆಗ್ಬೋದು ರೇಟ್. ಆ ನಿಟ್ಟಿನೊಳಗೆ ನಾವು ಪೋಸ್ಟ್ ಹಾರ್ವೆಸ್ಟ್ ನ ಜಾಸ್ತಿ ಇರ್ಲಿ ಪ್ರೋತ್ಸಾಹವನ್ನ ಕೊಡ್ತಾ ಇದ್ವಿ.
0: ರೈತ ಮಹಿಳೆಯರ ಸ್ಪಂದನೆ ಹೆಂಗದ ಅಂತೀರಿ ಅಕ್ಕಮಹಾದೇವಿ?
4: ಮೇಡಮ್, ಬಹಳ ಜನ ಬರ್ತಾ ಇದ್ದಾರೆ ಈ ಸರಿ ಮಹಿಳೆಯರು. ಅಂದ್ರೆ ತಂಡ ತಂಡವಾಗಿ ಬರ್ತಾರೆ. ಇದು ಮೊದಲನೇ ದಿವಸ, ಇನ್ನು ಈಗ ಟೈಮ್ ನೋಡಿದ್ರೆ ಇನ್ನು 12 ಗಂಟೆ, ಬಟ್ ನೋಡ್ತಾ ಇದ್ರೆ ತಂಡ ತಂಡದಲ್ಲೇ ಬರ್ತಾ ಇದ್ದಾರೆ. ಇನ್ನು 2-3 ದಿವಸ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಲಕ್ಷ ಲಕ್ಷ ಜನ ಕೃಷಿ ಮೇಳಕ್ಕೆ
0: ಬರ್ತಾ ಇದ್ದಾರೆ ಮೇಡಮ್.
4: ಬಹಳ ಸಂತೋಷ, ಸಾಕಷ್ಟು ತಯಾರಿ ಮಾಡಿರ್ತೀರಿ. ಹೌದು, ಯಾಕಂದ್ರೆ ಇದು ಬರೀ 1 ದಿವಸದಲ್ಲ ತಯಾರಿ, ಆಲ್ಮೋಸ್ಟ್ 1 ತಿಂಗಳ ಹಿಂದಿಂದನೇ ಇದು ಏನ್ ಕಾನ್ಸೆಪ್ಟ್ ಯಾವ ತರ ಮಾಡ್ಬೇಕು ಎಲ್ಲಾ ಸ್ಟಾಫ್ ಆಗಿರ್ಬೋದು. ಅಂದ್ರೆ ಒತ್ತಡದವರೆಗೂ ಸಹಿತ ಸ್ಟಾಫ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಎಲ್ಲರೂ ಇನ್ವಾಲ್ವ್ ಆಗಿ ನಾವು ಇದನ್ನ ಕೃಷಿ ಮೇಳವನ್ನ ಆಯೋಜಿಸ್ತಾ ಇದೀವಿ. ಎಲ್ಲರೂ, ಎಲ್ಲಾ ರೈತ ಬಾಂಧವರು ಮತ್ತೆ ರೈತ ಮಹಿಳೆಯರಿಗೆ ಎಲ್ಲರೂ ಈ ಸದುಪಯೋಗವನ್ನ ತಗೊಳ್ಳಿ ಅಂತ ಹೇಳಿ ಈ ಕೃಷಿ ಮೇಳಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೀವಿ.
0: ಮಹಾದೇವಿರೇ, ಎಲ್ಲರಿಗೂ ಸ್ವಾಗತವನ್ನ ಕೋರಿದ್ರಿ, ಧನ್ಯವಾದ. ನನ್ನ ಜೊತೆಗೆ ಈಗ ಸಂಶೋಧನಾ ವಿದ್ಯಾರ್ಥಿನಿ ನಿವೇದಿತಾ ಇದ್ದಾರೆ. ನಿವೇದಿತಾ, ಏನ್ ಹೇಳ್ತೀರಿ ಕೃಷಿ ಮೇಳದ ಬಗ್ಗೆ?
5: ನಮಸ್ತೆ ಮ್ಯಾಮ್, ನನ್ನ ಹೆಸರು ನಿವೇದಿತಾ ಅಂತ, ಕೀಟಶಾಸ್ತ್ರ ವಿಭಾಗ, PhD ಸ್ಕಾಲರ್. ನಾವು ಇವತ್ ಈ ಬಾರಿ ಕೃಷಿ ಮೇಳ ಇನ್ನೂ ಲಾಸ್ಟ್ ಇಯರ್ಗಿಂತ ಇನ್ನೂ ಜಾಸ್ತಿನೇ ಈ ಸರಿ ಎಫರ್ಟ್ಸ್ ಹಾಕಿ ಎಲ್ಲಾ ಮಹಿಳೆಯರಿಗಾಗ್ಲಿ, ಪುರುಷರಿಗಾಗ್ಲಿ, ಸ್ಟೂಡೆಂಟ್ಸ್ಗಾಗ್ಲಿ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ನಾವು ತುಂಬಾ ಉಪಯೋಗಕರದ್ವಾದ ಅಂತದ ತಗೊಂಡ್ಬಂದಿದೀವಿ, ಮಾಹಿತಿ ತಗೊಂಡ್ಬಂದಿದೀವಿ. ಇವಾಗ ನನ್ನ ಡಿಪಾರ್ಟ್ಮೆಂಟ್ ಕೀಟಶಾಸ್ತ್ರ, ನಮ್ಮ ವಿಭಾಗದಿಂದ ನಾವು ಕೀಟ ಪ್ರಪಂಚ ಅಂತ ನೋಡಲಿಕ್ಕೆ ಸುಂದರವಾದ, ಅದ್ಭುತವಾದ ಎಲ್ಲಾ ಇನ್ಸೆಕ್ಟ್ಸ್ ಅಂದ್ರೆ ಎಲ್ಲಾ ಕೀಟಗಳನ್ನು ಕವರ್ ಮಾಡಿ ಅದ್ಭುತವಾಗಿ ನೋಡ್ಲಿಕ್ಕೆ ಮಾಡಿದೀವಿ. ಇದೆಲ್ಲ ಜೀವಂತ ಹುಳುಗಳನ್ನ ಯಾವ ತರ ನಾವು ಸುಂದರವಾಗಿ ಎಕ್ಸಿಬಿಷನ್ ತೋರಿಸಬಹುದು, ಆ ತರ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಒಂದು 15 ಡೇಸ್ ಬ್ಯಾಕ್ ಇಂದನೇ ಎಫರ್ಟ್ಸ್ ಹಾಕಿ ತುಂಬಾ ಚೆನ್ನಾಗಿ ಮಾಡಿದೀವಿ. ಎಲ್ಲರೂ ಇದನ್ನ ನೋಡ್ಲಿಕ್ಕೆ ಬರಬೇಕು. ಯಾವುದೇ ಅಂದ್ರೆ ನಮ್ಮ ಕೃಷಿ, ಕೃಷಿ ಅಂತಂದ್ರೆ ಒಂದು ಉನ್ನತ ವರ್ಡ್ ಅನ್ನ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಆ ತರ. ಅದು ಯಾವ ತರ ಅಂತಂದ್ರೆ ನಮ್ಗೆ ಉಣ್ಲಿಕ್ಕೆ ಅಂತ ಹಿಡಿದು ನಮ್ಗೆ ಉದ್ಯೋಗದವರೆಗೂ ಯಾವ್ದ್ರಲ್ಲೂ ಕಡಿಮೆ ಇಲ್ಲ. ನಾವು ಓದೋದಾಗಿರ್ಲಿ ಎಲ್ಲಾನು ಕೃಷಿ, ಇವಾಗ ಎಲ್ಲರೂ ಈ ತರ ಇದರಿಂದ ಉಪಯೋಗ ತಗೋಬೇಕಂತ ಕೇಳ್ಕೊಂತೀನಿ. ಅಂತಂದ್ರೆ ಇದರಿಂದ ಪೆಸ್ಟ್ ಮತ್ತೆ ಪ್ರಿಡೇಟರ್ ಎರಡೂ ಇದೆ. ಇವಾಗ ಪೆಸ್ಟ್ ಅಂತ ಅಂದ್ರೆ ಕ್ರಾಪ್ ಗಳಿಗೆ ಹಾನಿ ಮಾಡ್ತವೆ, ನಾವು ಅದನ್ನ ಯಾವ ತರ ಕಂಟ್ರೋಲ್ ಮಾಡ್ಬೇಕು, ಆ ಕೀಟಗಳು ಯಾವ ತರ ಇರುತ್ತೆ, ಯಾವ ತರ ಜೀವಿಸುತ್ತೆ ಅಂತ ಡೀಟೇಲ್ ಆಗಿ ನಾವು ತಿಳ್ಕೊಬಹುದು. ಇವಾಗ ಅದರಿಂದ ನಾವು ಉಪಯೋಗಕಾರಿ ಆದಂತದ್ದು ಮಾಡಿದೀವಿ, ಕೀಚೈನ್ ಮಾಡಿದೀವಿ, ರೇಷ್ಮೆ ಗೂಡಿನಿಂದ ಹೂ ಇದನ್ನ ಮಾಡಿದೀವಿ, ಹೂ ಇಡೋದನ್ನು ಅದ್ರ ಎಲ್ಲಾ ಮಾಡಿದೀವಿ. ಎಲ್ರೂ ಬಂದು ನೋಡಿ ತಗೊಂಡು ಎಲ್ಲಾ ಸಹಕರಿಸಬೇಕಾಗಿ ಕೇಳ್ಕೊತೇನೆ. ಎಲ್ಲರಿಗೂ ಕೃಷಿ ಮೇಳ 2026 ವೆಲ್ಕಮ್ ಮಾಡ್ತೀನಿ.
3: ರೈತ ಬಾಂಧವರೇ, ಇಲ್ಲಿ ನಮ್ಮ ಜೊತೆಗೆ ಪ್ರಾಧ್ಯಾಪಕರಾದಂತಹ ಬೇಸಾಯ ಶಾಸ್ತ್ರದ ಯೂನಿವರ್ಸಿಟಿ, ಕೃಷಿ ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಬೇಸಾಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂತ ಡಾಕ್ಟರ್ ಅರವಿಂದ್ ಕುಮಾರ್ BN ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಅರವಿಂದ್ ಕುಮಾರ್ ಅವರೇ, ನಮಸ್ಕಾರ.
6: ನಮಸ್ಕಾರ ಸರ್. ನಮಸ್ಕಾರ.
3: ಈ ಕೃಷಿ ಮೇಳದ ಬಗ್ಗೆ ತಮ್ಮ ಅಭಿಪ್ರಾಯ, ಈ ಬೇಸಾಯ ಶಾಸ್ತ್ರದ ಕುರಿತು ತಾವು ನಮ್ಮ ರೈತ ಬಾಂಧವರಿಗೆ ಯಾವ ರೀತಿ ಇದು ಉಪಯೋಗ ಆಗ್ತದೆ ಅಂತ ಹೇಳ್ತೀನಿ.
6: ನೋಡಿ, ಇದು ಕೃಷಿ ಮೇಳ ಅಂದ್ರೆ ಕೃಷಿ ಮೇಳ ಇದ್ದಾಗ ರೈತರಿಗೆ ಬಹಳಷ್ಟು ಖುಷಿ ತರೋದು. ಅಂದ್ರೆ ವರ್ಷ ವರ್ಷ ಆಯೋಜನೆ ಮಾಡ್ತೇವೆ, ಪ್ರತಿಯೊಂದು ಕೃಷಿ ಮೇಳಕ್ಕೂ ಒಂದು ಘೋಷವಾಕ್ಯ ಮಾಡಿರ್ತೇವೆ. ಈ ಸಲ ಮಹಿಳಾ ಸಬಲೀಕರಣದ ಮೇಲೆ ಇರೋದ್ರಿಂದ ಸುಶಕ್ತ ಮಹಿಳೆ ಸುಸ್ಥಿರ ಕೃಷಿ ಅಂತ ಹೇಳಿ. ಮತ್ತೆ ಬೇಸಾಯ ಶಾಸ್ತ್ರ ವಿಭಾಗಕ್ಕೆ ಸಂಬಂಧಪಟ್ಟಂತ ಹೇಳೋದಾದ್ರೆ, ನಾವು ಬಹಳಷ್ಟು ಒಂದು ತಂತ್ರಜ್ಞಾನವನ್ನ ರೈತರಿಗೆ ಸದುಪಯೋಗಕ್ಕೋಸ್ಕರ ನಾವು ಡಿಸ್ಪ್ಲೇ ಮಾಡಿದ್ದೀವಿ. ಅದು ಬರ ನಿರ್ವಹಣೆಯಿಂದ ಹಿಡಿದು ಪೋಷಕಾಂಶ ನಿರ್ವಹಣೆ ಇರ್ಬೋದು, ಕಳೆ ನಿರ್ವಹಣೆ ಇರ್ಬೋದು, ಪ್ರಚಲಿತ ವಿದ್ಯಮಾನದಲ್ಲಿ ಏನೇನು ನಡೀತಾ ಇದೆ, ನೂತನ ತಾಂತ್ರಿಕತೆಗಳನ್ನ ಅಳವಡಿಸ್ಕೊಳ್ಳಿಕ್ಕೆ ಯಾವ ರೀತಿ ರೈತರು ತಮ್ಮ ಒಂದು ಇದನ್ನ ಮಾಡಬಹುದು, ಮತ್ತೆ ರೈತರು ಕೂಡ ನಮ್ಮಲ್ಲಿ ಬಂದು ನಮ್ಮ ವಿಜ್ಞಾನಿಗಳೊಂದಿಗೆ ಸಂವಾದ ಮಾಡಿದ್ರೆ ಅಥವಾ ಸಮಾಲೋಚನೆ ಮಾಡಿದ್ರೆ ಬಹಳಷ್ಟು ಅವರು ಒಂದು ಜ್ಞಾನವನ್ನ ಪಡ್ಕೋಬಹುದು ಅಂತ ಈ ವಿಷಯ ಈ ಸಮಯದಲ್ಲಿ ಹೇಳಿ.
3: ಅಂದ್ರೆ ರೈತರಿಗೆ ಆಗ್ತಕ್ಕಂತ ಕುಂದು ಕೊರತೆಗಳು ಮತ್ತೆ ಬೇಸಾಯದಲ್ಲಿ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬೇಕು, ಯಾವುದೇ ಸಮಸ್ಯೆ ಇದ್ರೂ ತಂತ್ರಜ್ಞಾನ ವಿಜ್ಞಾನಿಗಳನ್ನ ಕಂಡಲ್ಲಿ ಅದು ಪರಿಹಾರ ಸಿಗುತ್ತಂತೆ.
6: ಹೌದೌದು. ಅದಕ್ಕೋಸ್ಕರ ಅವರು ಖುದ್ದಾಗಿ ಬಂದು ನಮ್ಮ ವಿಜ್ಞಾನಿಗಳನ್ನ ಯಾವುದೇ ಸಮಯದಲ್ಲಿ ಮೀಟ್ ಆದ್ರು ಅಥವಾ ಭೇಟಿ ಆದ್ರೂ ಕೂಡ ಅವರು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಪಡ್ಕೋಬಹುದು. ಮತ್ತೆ ಯಾವ್ದಾದ್ರು ಕೃಷಿ ವಿಸ್ತರಣಾ ನಿರ್ದೇಶನಾಲಯದ ಯಾವುದೇ ಅಧಿಕಾರಿಗೆ ಫೋನ್ ಮುಖಾಂತರ ಸಂಪರ್ಕ ಮಾಡಿದ್ದೆ ಆದಲ್ಲಿ ಅವರಿಗೆ ಬಹಳಷ್ಟು ಒಂದು ಸಮಸ್ಯೆಗೆ ಪರಿಹಾರಗಳು ಸಿಗ್ತ ಅಂತ ನಾ
3: ಈ ನಿಟ್ಟಿನಲ್ಲಿ ಕೃಷಿ ವಿಶ್ವವಿದ್ಯಾಲಯ ಯಾವ ರೀತಿ ಸಹಕಾರಕ್ಕೆ ನಮ್ಮ ರೈತರಿಗೆ ಯಾವ ರೀತಿ ಅನುಕೂಲಕರವನ್ನ ಮಾಡಿಕೊಟ್ಟಿದೆ?
6: ಈಗ ನೋಡಿ, ಪ್ರತಿಯೊಂದು ಜಿಲ್ಲೆಯಲ್ಲಿ ನಮ್ಮ ಒಂದು KVKಗಳ ಸಿಸ್ಟಮ್ ಇದೆ, ಕೃಷಿ ವಿಜ್ಞಾನ ಕೇಂದ್ರ ಇದೆ. ಪ್ರತಿಯೊಂದು ಕೆಲವೊಂದು ಹತ್ರ ಒಂದು ಒಟ್ಟಾರೆ ಒಂದು 27-28 ನಮ್ಮ ಕೃಷಿ ಸಂಶೋಧನಾ ಕೇಂದ್ರಗಳಿದ್ದಾವೆ. ಅಲ್ಲೆಲ್ಲಿ ಸಂಬಂಧಪಟ್ಟಂತ ರೈತರು ಅಲ್ಲಿಯ ತಾಲೂಕು ಅಥವಾ ಅಲ್ಲಿಯ ಜಿಲ್ಲೆಗೆ ಸಂಬಂಧಪಟ್ಟಂತ ರೈತರು ಅಲ್ಲಿ ಹೋಗಿ ರೈತರು ವಿಜ್ಞಾನಿಗಳ ಹತ್ರ ಸಮಾಲೋಚನೆ ಮಾಡಿದ್ರೆ ಅದರಲ್ಲಿ ಅವ್ರಿಗೆ ಬಹಳಷ್ಟು ಪರಿಹಾರ ಸಿಗುತ್ತೆ, ಮತ್ತೆ ಹೊಸ ಹೊಸ ತಂತ್ರಜ್ಞಾನಗಳ ಅಳವಡಿಕೆ ಕೂಡ ಮಾಡ್ಕೋಬಹುದು ಅಂತ ಈ ಸಮಯದಲ್ಲಿ ಹೇಳಿಕೆ ಇಚ್ಛಪಡ್ತೀನಿ ಸರ್.
3: ಧನ್ಯವಾದಗಳು ಸರ್. ತುಂಬಾ ಮಾಹಿತಿಗಳನ್ನ ನಮ್ಮ ಕೃಷಿ ಬಾಂಧವರಿಗೆ, ಕೃಷಿ ಮಿತ್ರರಿಗೆ ಮಾಡಿಕೊಟ್ಟಿದ್ರಿ.
6: ನಮಸ್ಕಾರ.
3: ನಮಸ್ಕಾರ. ನಮಸ್ಕಾರ. ಮಾಯ ಅವರೇ,
0: ನನ್ ಜೊತೆಗೆ ಅನುಪ್ರಿಯಾ ಇದ್ದಾರೆ. ನೀವು ಎಲ್ಲಿ ಎಲ್ಲಿ ಕಾರ್ಯ ಮಾಡ್ತಾ ಇದ್ದೀರಿ? ನಾನು ಇವಾಗ MSc ಅಗ್ರಿಕಲ್ಚರ್ ಇನ್ ಎಂಟಮಾಲಜಿ, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಧಾರವಾಡ. ಬಟ್ ನಮ್ಮ ಕಾಲೇಜ್ ಆಫ್ ಅಗ್ರಿಕಲ್ಚರ್ ವಿಜಯಪುರ. ನಮ್ದು ಇವಾಗ ಈ ಸಲ ಫ್ಯಾಸಿನೇಟಿಂಗ್ ವರ್ಲ್ಡ್ ಆಫ್ ಇನ್ಸೆಕ್ಟ್ ಅಂತ ನಾವು ಸ್ಟಾಲ್ ಹಾಕಿದೀವಿ. ಸೊ ಅದರಲ್ಲಿ ನಾನು ಎಕ್ಸಿಬಿಷನ್ ಅಲ್ಲಿ ಡ್ಯೂಟಿ ಅಲಾಟ್ ಮಾಡಿದರೆ, ಅದ್ರಲ್ಲಿ ಏನೇನೆಲ್ಲ ಹೊಸತನದಾಗಿ ತಂದಿದೀವಿ ನಾವು ಅಥವಾ ಹೊಸದಾಗಿ ಇಟ್ಟಿದೀವಿ ಜನರಿಗೆ ಪ್ರದರ್ಶನ ಮಾಡೋಕ್ಕೋಸ್ಕರ ಅಂತ ಹೇಳಿದ್ರೆ, ಈ ಸಲ ನಾವು ಫೋರೆನ್ಸಿಕ್ ಎಂಟಮಾಲಜಿ ಅಂತ ತೋರಿಸಿದೀವಿ. ಏನಂತಂದ್ರೆ, ಮನುಷ್ಯ ಸತ್ತ ಮೇಲೆ ಬಾಡಿ ಡಿಕಂಪೋಸ್ ಆಗುತ್ತೆ. ಡಿಕಂಪೋಸ್ಗೆ
5: ಇನ್ಸೆಕ್ಟ್ ಎಷ್ಟು ಹೆಲ್ಪ್ಫುಲ್ಲು, ಪ್ರತಿಯೊಂದು ಇನ್ಸೆಕ್ಟ್ ಕೂಡ ಎಷ್ಟು ಹೆಲ್ಪ್ಫುಲ್ ಅನ್ನೋದನ್ನ ತೋರಿಸಿದೀವಿ. ಅದ್ರ ಜೊತೆಗೆ ಮೆಗೋಟ್ ಯೂಸ್ ಮಾಡಿಕೊಂಡು ಕ್ಯಾನ್ಸರ್ ಪೇಷಂಟ್ಸ್ಗೆ ಕ್ಯೂರ್ಮೆಂಟ್ ಟ್ರೀಟ್ಮೆಂಟ್ ಮಾಡೋದನ್ನು ಕೂಡ ಹೇಳಿದೀವಿ ಜನರಿಗೆ. ಅದ್ರ ಜೊತೆಗೆ ನಾವು ಸಿಲ್ಕ್ ಕಕೂನ್ಸ್ ನ ಯೂಸ್ ಮಾಡಿಕೊಂಡು ಲಾಸ್ಟ್ ಟೈಮು ರೈತ ಮಹಿಳೆ ಮತ್ತೆ ರೈತಾಪಿ ಇದನ್ನ ಮಾಡಿದ್ವಿ ಮಾಡೆಲ್ ತರ. ಅದನ್ನೇ ನಾವು ಈ ಸಲ ಗಾರ್ಲೆಂಡ್ಸ್ ಮತ್ತೆ ಫ್ಲವರ್ ಬೊಕೇಸ್ ತರ ಕನ್ವರ್ಟ್ ಮಾಡಿ ಸೇಲ್ಸ್ ಇಟ್ಟಿದೀವಿ. ಜೊತೆಗೆ ಕೀ ಬನ್ಸ್ನ ನಾವು ಎಷ್ಟೋ ರೀತಿಯಲ್ಲಿ ಮಾಡ್ತೀವಿ ಬೇರೆ ಬೇರೆ ವಸ್ತುಗಳನ್ನ ಯೂಸ್ ಮಾಡಿಕೊಂಡು. ಸೊ ನಾವು ಈ ಸಲ ಇನ್ಸೆಕ್ಟ್ ನ ಯೂಸ್ ಮಾಡಿಕೊಂಡು ರೆಸಿನ್ ಅಲ್ಲಿ ಡಿಫ್ರೆಂಟ್ ಮೌಲ್ಡ್ಸ್ ಯೂಸ್ ಮಾಡಿಕೊಂಡು ಕೀ ಬನ್ಸ್ ಮಾಡಿದೀವಿ, ಅದನ್ನು ಕೂಡ ಸೇಲ್ಸ್ ಇಟ್ಟಿದೀವಿ. ಅದ್ರ ಜೊತೆಗೆ ಬ್ಲಾಕ್ ಸೋಲ್ಜರ್ ಫ್ಲೈ ಅಂತ, ಅದು ಕಿಚನ್ ವೇಸ್ಟ್ ಇರ್ಬೋದು ಮತ್ತೆ ಏನೇ ಒಂದು ಬಾತ್ರೂಮ್ ವೇಸ್ಟ್ ಇರ್ಬೋದು ಎಲ್ಲಾನು ಕೂಡ ಅದು ಕನ್ವರ್ಟ್ ಮಾಡಿ ಫರ್ಟಿಲೈಸರ್ ಕನ್ವರ್ಟ್ ಮಾಡುತ್ತೆ. ಸೊ ಅದರಿಂದ ನಮ್ಗೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಕಡಿಮೆ ಆಗುತ್ತೆ. ಅದನ್ನೇ ನಾವು ರೈತರಿಗೆ ಹೊಸದಾಗಿ ಹೇಳ್ತಾ ಇದೀವಿ. ಜೊತೆಗೆ ಇದು ಗೆದ್ಲು ಹುಳದು ಗೂಡು ಮತ್ತೆ ಚಗಳಿ ಇರುವೆ ಎಲ್ಲಾನು ಕೂಡ ನಾವು ರೈತರಿಗೆ ಪ್ರದರ್ಶನಕ್ಕೋಸ್ಕರ ಇಟ್ಟಿದೀವಿ. ಬಟರ್ಫ್ಲೈ ಪಾರ್ಕ್ ಅಂತ ಚಿಟ್ಟೆ ಉದ್ಯಾನವನ, ಲೈವ್ ಆಗಿ ನಾವು ಫ್ಲವರ್ಸ್ ಪಾಟ್ಸ್ ಎಲ್ಲ ಇಟ್ಟು ಬಟರ್ಫ್ಲೈ ಅದರಲ್ಲಿ ಯಾವ ತರ ನೆಕ್ಟರ್ ತಗೊಳುತ್ತೆ ಅನ್ನೋದನ್ನು ಕೂಡ ತೋರಿಸಿದೀವಿ. ಅದ್ರ ಜೊತೆಗೆ ಬೇರೆ ಬೇರೆ ಏನು ಇನ್ಸೆಕ್ಟಿವರಸ್ ಪ್ಲಾಂಟ್ಸ್ ನಾವು ಬೇರೆ ಕಡೆಯಿಂದ ತಂದು ಜನರಿಗೆ ಪ್ರದರ್ಶನಕ್ಕೆ ಇಟ್ಟಿದೀವಿ. ಸೊ ಅವ್ರಿಗೂ ಕೂಡ ಬರೀ ಇನ್ಸೆಕ್ಟ್ ಇಂದ ಹಾರ್ಮ್ಫುಲ್ ಅಲ್ಲ, ಎಷ್ಟು ಹೆಲ್ಪ್ಫುಲ್ ಇದೆ ಅನ್ನೋದನ್ನ ನಾವು ಈ ತರ ತೋರಿಸ್ಕೊಂಡಿದೀವಿ.
7: ಮತ್ತು ಕೃಷಿ ಮೇಳದ ಮೊದಲನೇ ದಿನ ಜನ ಇನ್ನು ಹರಿದ್ ಬರ್ತಾರೆ ಅಂತ ನಿಮ್ಗೆ ಒಂದು ನಿರೀಕ್ಷೆ?
5: ಮ್ಯಾಮ್, ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಇವಾಗ ಸ್ವಲ್ಪ ಸ್ವಲ್ಪ ಜನ ಬರ್ತಾ ಇದಾರೆ. ಇದನ್ನ ನೋಡ್ಕೊಂಡೋಗಿ ಇನ್ನಷ್ಟು ಜನಕ್ಕೆ ಅವರು ಹೇಳ್ದಾಗ ಅವರು ಕೂಡ ಇಂಟ್ರೆಸ್ಟ್ ಇಂದ ಬಂದು ಇದನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ನೋಡಿದ್ವಿ, ನಮ್ಗೂ ಕೂಡ ಇಲ್ಲೇ ಅಲಾಟ್ಮೆಂಟ್ ಇತ್ತು, ತುಂಬಾ ಜನ ಬಂದು ನೋಡಿದ್ರು, ತುಂಬಾ ಫೇಮಸ್ ಆಗಿತ್ತು ಆಕ್ಚುಲಿ ಎಂಟಮಾಲಜಿ. ಡಿಫ್ರೆಂಟ್ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಥೀಮ್ ಅಲ್ಲಿ ಮಾಡಿರೋದ್ರಿಂದ ಸೊ ಈ ಸಲ ತುಂಬಾ ಜನ ಬರ್ತಾರೆ. ಮ್ಯಾಮ್,
7: ಇನ್ನು ಮೂರು ದಿನ ಆದ ಸೋನುಪ್ರಿಯ, ಕೀಟ ಪ್ರಪಂಚದ ಬಗ್ಗೆ ಬಹಳಷ್ಟು ಆಸಕ್ತಿ ಹೊಂದಿದಂತಹ ಅನೇಕ ನಮ್ಮ ಬಾಂಧವರು ಬರಲಿ ಅಂತ ಹೇಳ್ತೀರಿ ಕೃಷಿ ಮೇಳಕ್ಕೆ. ಧನ್ಯವಾದ. ಇಲ್ಲಿ ನಮ್ಮ ರೈತ ಬಾಂಧವರು ಇದ್ದಾರೆ
3: ಮಾಯಾವರ, ಈಗ ನಮ್ಮ ಜೊತೆಗೆ ನಿರಂಜನ ಸಾಲಿಮಠ ಅವರು ರೈತರು ನಮ್ಮ ಕೃಷಿ ಮೇಳವನ್ನ ನೋಡ್ಲಿಕ್ಕೆ ಬಂದಿದ್ದಾರೆ. ಅವರ ಅನಿಸಿಕೆಗಳನ್ನ ಕೃಷಿ ಮೇಳದಲ್ಲಿ ಯಾವ ರೀತಿ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ತಾರಂತ ನೋಡೋಣ. ನಿರಂಜನ ಅವರೇ ನಮಸ್ಕಾರ.
8: ನಮಸ್ಕಾರ ಸರ್.
3: ತಾವು ಕೃಷಿ ಮೇಳಕ್ಕೆ ಯಾವಾಗ್ಲಿಂದ ಬರ್ತಾ ಇದ್ದೀರಿ? ತಾವು ಎಷ್ಟು ಎಕರೆಯಲ್ಲಿ ಕೃಷಿಯನ್ನ ಮಾಡ್ತಾ ಇದ್ದೀರಿ? ತಮ್ದು ಯಾವ ಊರು
8: ಸರ್? ಈ ನರೇಂದ್ರ ನಮ್ಮ ಊರು, ಇಲ್ಲೇ ಪಕ್ಕದ ಹತ್ರಾನೆ. ನಾನು ಸರಿಸುಮಾರು ಒಂದು 20 ವರ್ಷಗಳಿಂದ ಈ ಕೃಷಿ ಮೇಳಕ್ಕೆ ಬರ್ತಾ ಇದ್ದೇನೆ. ಮೊಟ್ಟ ಮೊದಲು ನಾನೇನು ಹೇಳ್ಬೇಕಂತಂದ್ರೆ, ಮೊಟ್ಟ ಮೊದಲು ಈ ಕೃಷಿ ಮೇಳವನ್ನು ಆಯೋಜಿಸಿದಂತ ಎಲ್ಲರಿಗೂ ನನ್ನ ಪೂರ್ವಕ ಅಭಿನಂದನೆಗಳು ಮತ್ತು ನಮಸ್ಕಾರಗಳು. ಯಾಕಂದ್ರೆ ಎಲ್ಲಾ ರೀತಿ ಇವತ್ತಿನ ದಿನ ನಾವು ನೋಡ್ಬೇಕಂದ್ರೆ ಎಲ್ಲ ಆರ್ಟಿಫಿಷಿಯಲ್ ಆಗಿಬಿಟ್ಟಿದೆ, AI ತಂತ್ರಜ್ಞಾನ ಬಂದ ನಂತರ. ಸೊ ಇವತ್ತು ನಮಗೆ ನ್ಯಾಚುರಲ್ ಆಗಿ ಒಂದು ನೋಡ್ಬೇಕಂತ ಸಿಕ್ಕಿರೋದು ಇದೆ. ಸೊ ಅದೆಲ್ಲ ಇಲ್ಲಿ ಬರುವಂತವ್ರು ಮತ್ತ ಏನೋ ಕೆಲಸಗಳನ್ನು ಬದಿಗಿಟ್ಟು ನೋಡ್ಬೇಕು. ಯಾಕಂದ್ರೆ ಇವತ್ತೆಲ್ಲ ಪ್ಲಾಸ್ಟಿಕ್ ಒಂಥರ ಜಮಾನ ಬಂದ್ಬಿಟ್ಟಿದೆ. ಅದರಲ್ಲಿ ಒಂಥರ ನ್ಯಾಚುರಲ್ ಆಗಿ ಮತ್ತೆ ಹೊಸ ತಂತ್ರಜ್ಞಾನಗಳು, ಎಷ್ಟೋ ದಿನ ಕೃಷಿ ವಿಶ್ವವಿದ್ಯಾಲಯದ ಇಲ್ಲೆಲ್ಲ ಸೈಂಟಿಸ್ಟ್ ಗಳು ಪಾಪ ಎಲ್ಲ ಕಷ್ಟಪಟ್ಟು ಎಲ್ಲ ಹೊಸ ಹೊಸ ತಂತ್ರಜ್ಞಾನಗಳನ್ನ ಹೊರಗಡೆ ತಂದಿರ್ತಾರ. ಮತ್ತೆ ಪ್ರತಿಯೊಂದು ಕೃಷಿ ಸಂಬಂಧ ಎಲ್ಲ ರೀತಿಯಲ್ಲಿನು ಒಂಥರ ಹೊಸ ಹೊಸ ರೀತಿಯ ಫಲ ಪುಷ್ಪಗಳಾಗ್ಲಿ, ಹಣ್ಣುಗಳಾಗ್ಲಿ, ಮತ್ತೆ ಹೊಲದಲ್ಲಿ ಬೆಳೆಯುವಂತ ಬೆಳೆಗಳಾಗ್ಲಿ, ತರಕಾರಿಗಳಾಗ್ಲಿ, ಮತ್ತೆ ಮನೆ ಬಳಕೆಗೆ ಬೇಕಾಗುವಂತ ವಸ್ತು ಸಾಮಗ್ರಿಗಳಾಗಲಿ, ಎಲ್ಲ ತರದ ಒಂದು ವಸ್ತುಗಳನ್ನು ನಮಗೆ ಇಲ್ಲಿ ನೋಡಲು ಮತ್ತು ಏಕಕಾಲದಲ್ಲಿ ಒಮ್ಮೆ ನೋಡಲು ನಮ್ಗೆ ಸಿಗುತ್ತದೆ. ನಾವು ಎಲ್ಲಿಯಾದ್ರೂ ಹೋದರೆ ನಮಗೆ ಸೀಮಿತವಾಗಿ ಒಂದೇ ಇರುತ್ತೆ, ಮತ್ತೆ ಅಲ್ಲಿ ಎಲ್ಲ ಟಿಕೆಟ್ಸ್ ಇರುತ್ತೆ. ಸೊ ಇದೆಲ್ಲ ಇರುತ್ತೆ, ಮತ್ತೆ ಇಲ್ಲಿ ಎಲ್ಲ ತರ ಸೇಫ್ಟಿನೂ ಇರುತ್ತೆ, ಯಾರಿಗೆ ಯಾವುದೇ ತರ ತೊಂದರೆ ಇರಲ್ಲ. ಸೊ ನಾವು ಇದರಿಂದ ನೋಡಿ, ನಾವು ಬೇರೆ ಬೇರೆ ದೇಶ ವಿದೇಶಗಳಲ್ಲಿ ನೋಡೋದಕ್ಕಿಂತ ಮುಂಚೆ ನಮ್ಮ ದೇಶದ ನಮ್ಮ ಕರ್ನಾಟಕ ರಾಜ್ಯದ ಧಾರವಾಡ ಜಿಲ್ಲೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನೋಡೋದು ಇದು ಉತ್ತಮ. ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು ಏನಂತಂದ್ರೆ, ಇದು ಧಾರವಾಡ ಜಿಲ್ಲೆಯಲ್ಲಿ ಧಾರವಾಡ ತಾಲೂಕಿನಲ್ಲಿರುವುದರಿಂದ ಸೊ ಕರ್ನಾಟಕದ ಎಲ್ಲ ಜನರು ಬಂದು ಈ ಕೃಷಿ ಮೇಳವನ್ನು ವೀಕ್ಷಿಸಿರಿ, ಮತ್ತು ಜೊತೆಗೆ ನಿಮ್ಮ ಮಕ್ಕಳಾಗಲಿ ಎಲ್ಲ ರೀತಿಯ ಒಂದಂತ ವಸ್ತುಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಸೊ ಆದ ಕಾರಣ ಮತ್ತೆ ಇಲ್ಲಿ ವಸ್ತುಗಳನ್ನು ನಾನು ಕೇಳ್ಪಟ್ಟೆ ರಿಯಾಯಿತಿ ದರದಲ್ಲಿನೂ ಇರುತ್ತೆ. ಸೊ ಯಾವುದೇ ರೀತಿ ಆ ತರ ಬೇರೆ ಬೇರೆ ಕಡೆ ಏನಿರುತ್ತೆ ಅದರ ತರ ಏನಿರಲ್ಲ. ಸೊ ಗೌರ್ಮೆಂಟ್ ಪ್ರಕಾರ ಒಂದೇ ರೀತಿಯಾದಂತ ದರಗಳನ್ನು ನಿಗದಿಪಡಿಸಿರುತ್ತಾರೆ. ಸೊ ಮತ್ತೆ ಎಲ್ಲಾ ತರದ ಒಳ್ಳೆ ರೀತಿಯಾಗಿ ಇರುತ್ತದೆ.
3: ಅಲ್ಲ, ಈಗ ನೀವು ಈ ಕೃಷಿ ಮೇಳದಿಂದ ಸುಮಾರು ಒಂದು 20 ವರ್ಷದಿಂದ ಬಂದು ಕೃಷಿ ಮೇಳದಲ್ಲಿ ಭಾಗವಹಿಸ್ತಾ ಇದ್ದೀರಿ, ಇದರ ಅನುಭವದ ಮೇಲೆ ಇಲ್ಲಿರ್ತಕ್ಕಂತ ಮಳಿಗೆಗಳಾಗಿರ್ಬೋದು, ನಮ್ಮ ಫಲಪುಷ್ಪ ಪ್ರದರ್ಶನ ಆಗಿರ್ಬೋದು, ವಿಶೇಷವಾಗಿ ಈ ವರ್ಷದಲ್ಲಿ ನಮ್ಮ ಧಾರವಾಡ ವಿಶ್ವವಿದ್ಯಾಲಯದ ಕುಲಪತಿಗಳು ಡಾಕ್ಟರ್ ಎನ್ ಬಿ ಪ್ರಕಾಶ್ ಅವರು ಈ ಕೃಷಿ ವಿಶ್ವವಿದ್ಯಾಲಯ ಪ್ರಾಯೋಜಕರ ತತ್ವದಲ್ಲಿ ನಮಗೆ ಈ ಆಕಾಶವಾಣಿ ಧಾರವಾಡದ ಜೊತೆಗೆ ಒಂದು ನೇರ ಕೃಷಿ ಮೇಳವನ್ನ ಪ್ರಸಾರ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದರ ಕುರಿತು ತಾವೇನು ಹೇಳ್ತೀವಿ
8: ಸರ್? ಅವರಿಗೆ ತುಂಬಾ ಧನ್ಯವಾದಗಳು. ಮತ್ತೆ ಅವರ ವಿಡಿಯೋಗಳು ಮುಂಚಿತವಾಗಿ ವೈರಲ್ ಆಗಿದ್ದವು. ಸೊ ಅವರು ಮುಂಚಿತವಾಗಿ ಇದಕ್ಕೆ ವೀಕ್ಷಕರಿಗೆಲ್ಲ ಮುಂಚಿತವಾಗಿ ತಿಳಿಸಿ ಹೇಳಿದ್ದರು. ಸೊ ಅವರಿಗೂ ನಮ್ಮ ತುಂಬಾ ಧನ್ಯವಾದಗಳು. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಆಗುವುದರಿಂದ ಇದನ್ನ ಇಷ್ಟೆಲ್ಲ ಮತ್ತೆ ಒಳ್ಳೆ ರೀತಿಯಾಗಿ ಮತ್ತು ಪ್ರತಿ ಸಲಕ್ಕಿಂತನೂ ಮತ್ತೆ ಈ ಸಲ ಅಂತೂ ಸುಂದರವಾಗಿದೆ. ಮತ್ತು ಪ್ರತಿ ಸಲನೂ ಆಗತ್ತೆ, ಬಟ್ ಈ ಸಲ ಇನ್ನೂ ಅತಿ ಸುಂದರವಾಗಿದೆ. ಸೊ ಎಲ್ಲಾ ರೀತಿಯ ಒಳ್ಳೆ ನಾವು ಎಲ್ಲಿ ಕಡೆನೂ ನೋಡಿದ್ರು ನಮ್ಗೆ ಒಳ್ಳೆ ತರಾನೇ ಕಾಣಿಸ್ತು. ಎಲ್ಲ ನೋಡಿದ್ರು ಬಹಳ ಚಲೋ ಆಯ್ತು. ಅವರಿಗೂ ನಮ್ಮ ತುಂಬಾ ಧನ್ಯವಾದಗಳು.
9: ಧನ್ಯವಾದ, ಧನ್ಯವಾದ. ಬರಿ ಬರಿ, ನಿಮ್ಮ ಹೆಸರೇನು?
10: ಸರ್ ಪ್ರಕಾಶ್ ಸುರಪ್ಪ ಅಂಗಡಿ ರೀ, ನಮ್ದು ಸುನವಾ ತಾಲೂಕು ಹಿರೇನಿಂಗಳ.
9: ಏನೇನ್ ನೋಡ್ಬೇಕ್ರಿ ಕೃಷಿ ಮೇಳದಾಗ?
10: ಕೃಷಿ ಮೇಳಕ್ಕೆ ಈ ಬಂದ್ರಿ, ನೋಡ್ಬೇಕ್ರಿ, ನಿಮ್ ಕ್ಯೂರಿಯಾಸಿಟಿ ಬಹಳ ಐತಿ. ಏನೇನ್
9: ಜಾನುವಾರು ಮೇಳ ಇತ್ತಲ್ಲ ಅಲ್ಲಿ?
10: ಜಾನುವಾರು ಮೇಳಕ್ಕೆ ಹೋಗ್ಬೇಕ್ರಿ, ಜಸ್ಟ್ ಇದ ಒಂದೇ ಡೇ ಅಂತ ಹೇಳ್ರಿ. ಬಹಳ
9: ಏನೇನ್ ಆಸೆ ಪಟ್ಕೊಂಡು ಆಸೆ ಇಟ್ಕೊಂಡ್ ಬಂದಿರಿ? ಏನೇನ್ ನೋಡ್ಬೇಕಂತೀರಿ? ಏನೇನ್ ಖರೀದಿ ಮಾಡ್ಬೇಕಂತೀರಿ?
10: ತೆರೆದೇನಿಲ್ರಿ, ಯಾವ್ಯಾವ ತಾಂತ್ರಿಕತೆ ಏನೇನ್ ನಮಗ್ ಯಾವ ಹೋಗ್ತಾವ ಅನ್ನೋದು ನೋಡಕ್ ಬಹಳ ಕ್ಯೂರಿಯಾಸಿಟಿ ಅಂತ ಬಂದೇವ್ರಿ. ವರ್ಷ ವರ್ಷ ವರ್ಷ ಚೇಂಜ್ ಇರ್ತೈತ್ರಿ, ಹೆಚ್ಚಿನ ಮಾಹಿತಿ ಇರ್ತೈತಿ, ತಾಂತ್ರಿಕತೆ ಇರ್ತೈತಿ. ಅದ ತಿಳ್ಕೊಂಡು ನಾವ್ ಹೆಂಗ್ ಇಂಪ್ಲಿಮೆಂಟ್ ಮಾಡ್ಕೋಬೇಕು ನಮ್ಗ್ ತಕ್ಕಂಗ ಅನ್ನೋದು ನೋಡ್ಕೋಬೇಕು. ಅಷ್ಟ ಮಾಹಿತಿ
9: ಉಪಯೋಗ ಆಗ್ತದಿಲ್ಲ ಕೃಷಿ ಮೇಳ?
10: ಉಪಯೋಗ ಆಗತ್ರಿ, ಉಪಯೋಗ ಆಗತ್ತ, ಬಹಳ ಚಲೋ ಇರ್ತೈತ್ರಿ.
9: ಇಲ್ಲಿ ಮತ್ತ ರೈತ ಬಾಂಧವರು
11: ಬಸವರಾಜ ಐಟಿ ಅಂತ, ತುಂಬಾ ಚೆನ್ನಾಗಿದ್ದಾರೆ.
9: ಯಾವ ಊರಿಂದ ಬಂದಿರಿ?
11: ನಮ್ದು ಕುಂದಗೋಳ ತಾಲೂಕು ಹಿರೇಗುಂಜಳ ಗ್ರಾಮದಿಂದ ಬಂದಿದ್ದೇವೆ. ಎಲ್ಲ ಇವಾಗ ಜಸ್ಟ್ ಬಂದಿದ್ದೇವೆ, ಈಗ ನೋಡ್ಕೊಂತ ಹೋಗ್ತಾ ಇದೇವ್ರಿ. ಈ ಚೆನ್ನಾಗಿದ್ದಾರೆ ಎಲ್ಲ, ವರ್ಷ ವರ್ಷ ಇದೇ ತರ ಇರ್ಲಿ, ಇನ್ನ ಬೆಳಿಲಿ ಅಂತ ಆಸೆ ರೀ.
12: ನಮ್ಮ ಹೆಸರು ಕುಬೇರ್ ಕೊಡ್ಲಿ ಅಂತ ಹೇಳಿ ಹಿರೇಗುಂದಳದ ನಾವು. ಯಾವ ಬಂದಿರಿ ನೋಡ್ತೇವೆ, ನಮ್ಗೆ ಯಾವ ನಮ್ ಕೃಷಿ ಇದಕ್ಕೆ ಯಾವ ಅನುಕೂಲ ಆಗ್ತಾವ.
3: ನಮ್ ಎಷ್ಟು ಎಕರೆ ಹೊಲ ಇದ್ರಿ ತಮ್ದು?
12: ನಮ್ದು ಒಂದು 10 ಎಕರೆ.
3: ನೀರಾವರಿ ಇದನ್ನ ಒಣ ಬೇಸಾಯ?
12: ಒಣ ಬೇಸಾಯ.
3: ಒಣ ಬೇಸಾಯದಲ್ಲಿ ಏನೇನ್ ಬೆಳೀತಾ ಇದಿರ್ತಾವ?
12: ನಾವು ಹೆಸರು ಬೆಳಿತೇವೆ, ಶೇಂಗಾ ಬೆಳಿತೇವೆ, ಮೆಣಸಿನ ಗಿಡ ಬೆಳಿತೇವೆ, ಹತ್ತಿ ಬೆಳಿತೇವೆ.
3: ಅಂದ್ರೆ ಬೀಜಗಳನ್ನೆಲ್ಲ ಇಲ್ಲಿ ಕೃಷಿ ಮೇಳದಿಂದ ಒಯ್ತೀರೋ? ಯಾವ ತರ ಅಥವಾ ನಮ್ಮ ಅಗ್ರಿ ಅಲ್ಲಿಂದ ತಗೋತೀರಿ? ಎಷ್ಟು ವರ್ಷದಿಂದ ತಾವು ಈ ಕೃಷಿಯಲ್ಲಿ ಅನುಭವ ಉಂಟಿದಿರಲ್ಲ, ಈ ಕೃಷಿ ಮೇಳದಿಂದ ತಮಗೇನ ಲಾಭ ಆಗಿದೆ?
12: ಲಾಭ ಅಂದ್ರೆ ಕೃಷಿ ಯಾವ ತರ ನಾವು ಈ ತರ ಮಾಡರ್ನ್ ಯಾವ ತರ ಚೇಂಜ್ ಮಾಡ್ಬೇಕು, ಆಳು ಕಮ್ಮಿ ಮಾಡ್ಬೇಕು, ಹೆಂಗ್ ನಾವು ಮಿಷಿನ್ ಯೂಸ್ ಮಾಡ್ಕೋಬೇಕು, ಹೊಸ ಹೊಸ ತಂತ್ರಜ್ಞಾನ ಹೆಂಗ್ ಯೂಸ್ ಮಾಡ್ಕೋಬೇಕು ಅದ್ ನೋಡ್ಕೊಂತೀವಿ.
3: ಹೊಸ ಹೊಸ ತಂತ್ರಜ್ಞಾನಗಳಂದ್ರೆ ಯಾವ ರೀತಿ ಅಳವಡಿಕೆ ಮಾಡ್ಕೊಂಡಿದ್ದೀರಿ?
12: ಈಗ ಎಣ್ಣೆ ಸ್ಪ್ರೇ ಮಾಡೋದ್ರಿ, ಮತ್ತೆ ಈಗ ಫಾರೆಸ್ಟ್ ಸ್ಪ್ರೇ ಯೂಸ್ ಮಾಡೋದು, ಇಲ್ಲ ನೇಗಿಲ ಹೊಡಿ ನೇಗಿಲ
10: ಕಟಾವ್ ಮಾಡ್ತೇವೆ. ಸರ್
3: ನಮ್ಮ ಹೆಸರು
10: ಪ್ರಕಾಶ್ ಸೂರಪ್ಪ ಅಂಗಡಿ ಇದೆ.
3: ನಮ್ದು ಎಷ್ಟು ಹೊಲ ಇದೆ?
10: ನಮ್ದು ಒಂದು 15 ಎಕರೆ.
3: 15 ಎಕರೆ ನೀರಾವರಿ
10: ಬೇಸಾಯ? ಅವ್ರ ಹೆಸರು ಶೇಂಗಾ ಮೆಣಸಿನ ಗಿಡ ಹಚ್ಚರಿ, ಕಡ್ಲಿ ಜೋಳ ಗೋಧಿ ಬೆಳಿತಾರ. ಮಳೆ ಆಗಿಲ್ರಿ ಸ್ವಲ್ಪ, ಅಷ್ಟೇ ಹೆಸರು ಬಿತ್ತಿದ್ರಿ, ಅವು ಏನು ಸ್ವಲ್ಪ ಭಾಗಕ್ ಮಳೆ ಆಗೈತಿ, ಅಷ್ಟ ಸ್ವಲ್ಪ ಬಂದಾವ್ರಿ ಅಷ್ಟೇ. ಇಳುವರಿ ಕಡಿಮೆ ರೀ, ಎಕರೆಕ್ ಒಂದ್ ಕ್ವಿಂಟಲ್ ಎರಡ್ ಕ್ವಿಂಟಲ್ ಬಂದಾವ. ಮಳೆ ಚಲೋ ಆಗತ್ರಿ, ಇನ್ನು ಮುಂದ ಕಡ್ಲೆ ಬೆಳೆ ಹಿಂಗಾರಿ ಗೋಧಿ ಜೋಳ ಆವರ ಆಗ್ಲಿ ಅನ್ನೋ ಆಸೆ.
3: ತುಂಬಾ ಸಂತೋಷ, ನಿಮ್ಮ ಆಸೆಗಳು ನೆರವೇರ್ಲಿ ಅಂತ ನಾವು ಈ ಸಂದರ್ಭದಲ್ಲಿ ಹಾರೈಸ್ತೇವೆ. ಯಾಕಂದ್ರೆ ನೀವು, ನಾನು ಇನ್ನೊಂದು ಪ್ರಶ್ನೆ ಕೇಳ್ಬೇಕು ತಮ್ಗೆ, ತಾವು ಮಣ್ಣು ಪರೀಕ್ಷೆಯನ್ನ ಮಾಡಿಸ್ಬಿಟ್ಟು ಕೃಷಿಯನ್ನ ಮಾಡ್ತಾ ಇದ್ರು, ಯಾವ ರೀತಿ ತಾವು ಕೃಷಿ?
10: ಇಲ್ಲ ಮಣ್ಣು ಪರೀಕ್ಷೆಯನ್ನು ಮಾಡಿಸಿಲ್ರಿ, ಮಾಡಿಸ್ಬೇಕು, ಅದು ಆಗುಲ್ಲ ನಮ್ಗೆ, ಅದೇನೋ ಒಟ್ಟ ಐತಿ ಮಾಹಿತಿ ಐತ್ರಿ. ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಅನ್ನೋದು ಯೂನಿವರ್ಸಿಟಿ ಬಂದಾಗ ಹೇಳ್ತಾರ, ಟ್ರೈನಿಂಗ್ ಎಲ್ಲ ಬಂದೇವ್ರಿ ನಾವು.
3: ಒಣ ಬೇಸಾಯ ಮಾತ್ರ ಮಾಡ್ತೇವೆ.
10: ಹಾ, ಒಣ ಬೇಸಾಯ.
3: ಸಮಗ್ರ ಕೃಷಿಯನ್ನ ತಾವು ಅಳವಡಿಸ್ಕೊಂಡಿಲ್ವಾ?
10: ಸಮಗ್ರ ಕೃಷಿ ಇಲ್ಲ ಸರ.
3: ಇಲ್ಲ, ಯಾಕೆ ಸಮಗ್ರ ಕೃಷಿ?
10: ಅದು ನಮ್ಗೆ ಕನ್ವಿನಿಯಂಟ್, ನಮ್ಗೆ ಅದು ಇದು ಆಗ್ವಲ್ರಿ, ಆಳಿನ ಲೇಬರ್ ಸಮಸ್ಯೆ ಆಕತ್ರಿ. ಮಾಡೋದೆಲ್ಲ 15 ಎಕರೆ ಜಮೀನ್ ಆಕತ್ತಲ್ರಿ, ಎಲ್ಲಾ ಮಾಡ್ಬೇಕಂದ್ರೆ ಸ್ವಲ್ಪ ಸಮಸ್ಯೆ ಆಕತ್ತಿ.
3: ಮನೇಲಿ ಎಷ್ಟು ಜನ ಇದ್ದೀರಿ ತಾವು?
10: ಸರ್ ನಾನು, ನಮ್ಮ ವೈಫ್, ನಮ್ಮ ತಂದೆ, ನಮ್ಮ ತಾಯಿ.
3: ನಿಮ್ಮ ಕೃಷಿಯಲ್ಲಿ ಯಾರ್ಯಾರು ಕೈ ಜೋಡಿಸ್ತಾ?
10: ನಮ್ ತಂದೆಯವರು, ನಮ್ಮ ಹೆಣ್ಮಕ್ಳು, ನಾವು 3 ಜನ ಮಾಡ್ತೇವ್ರಿ. ಆಳಿ ಲೇಬರ್ಸ್ ಬರ್ತಾರೆ.
3: ಮಕ್ಳು ಏನೇನ್ ಮಾಡ್ತಾರೆ?
13: ಮತ್ತೇನ ಸಣ್ಣ ಸಾಲಿ ಹೋಗ್ತಾರೆ ಸಾಲಿ ಹೋಗ್ತಾರೆ.
14: ಇನ್ನೊಬ್ಬರು ರೈತರು ತಮ್ಮ ಊರು ತಮ್ಮ ಹೆಸರು ಎಲ್ಲಿಂದ ಬಂದಿದ್ದೀರಿ?
13: ನಾವು ಹಿರೇಗುಂಜಳ್ರಿ, ಕುಂದಗೋಳ ತಾಲೂಕು ಹಿರೇಗುಂಜಳ ಅಂತಂದ್ರಿ. ಮುತ್ತು ಕೋಳಿಗಾಡ್ ಅಂತಂದ್ರಿ, ತಂದೆ ಬಸವರಾಜ್ ಕೋಳಿಗಾಡ್.
14: ಎಷ್ಟು ಎಕರೆ ಇದೆ ತಮ್ಮದು?
13: ನಮ್ದು ಒಂದ್ ಕೂರಿಗಿದೆ ರೀ, 4 ಎಕರೆ ಐತ್ರಿ. ಹ್ಮ್ ರೀ, 4 ಎಕರೆ ಐತೆ. ನೀರಾವರಿನ ಐತ್ರಿ, ಪರೀಕ್ಷೆ ಮಾಡ್ಸಿಲ್ರಿ ಅದನ್ ನೀರು, ಆಮೇಲೆ ಮಣ್ಣು ಪರೀಕ್ಷೆ ಮಾಡಿಲ್ರಿ. ಆಮೇಲೆ ಒಂದ್ 200 ಗಿಡ ಟೈಮ್
14: ಬೆಳೆ ವಿಮೆ ಮಾಡಿಸಿದೀರಾ?
13: ಬೆಳೆ ವಿಮೆ ಮಾಡಿಸಿದ್ದೀನಿ ಸರ್.
14: ಯಾಕಂದ್ರೆ ಬೆಳೆ ಒಮ್ಮೊಮ್ಮೆ ಕೈ ಕೊಟ್ಟಾಗ ಬರಗಾಲದ ಪರಿಸ್ಥಿತಿಯಿಂದಾಗಿ, ಮಳೆ ಒಂದು ಕೊರತೆಯಿಂದಾಗಿ, ಇಂತ ಒಂದು ಸಂದರ್ಭದಲ್ಲಿ ಏನಾದ್ರೂ ಕೈ ಕೊಟ್ಟರೆ, ಅಟ್ಲೀಸ್ಟ್ ನಿಮಗೆ ಬೆಳೆ ವಿಮೆ ಇದ್ರೆ ನೀವು ಏನು ಬೀಜ ಗೊಬ್ಬರಕ್ಕೆ ಹಾಕಿರ್ತೀರಿ, ಆದಾದ್ರೂ ನಿಮಗೆ
13: ಕೈಗೆ.
14: ಮತ್ತೆ ಏನೇನು ನೋಡಿದಿರಿ ಕೃಷಿ ಮೇಳದಲ್ಲಿ?
13: ಇನ್ನು ಈಗ ಬಂದಿದೀವಿ ಸರ್, ಈಗ ಇವಾಗ ನೋಡ್ಬೇಕ್ರಿ ಎಲ್ಲ ಚೆಕ್ ಮಾಡುವುದು.
14: ಪ್ರತಿ ಸಲ ಬರ್ತೀರಲ್ಲ ಆ ಒಂದು ಕೃಷಿ ಮೇಳಕ್ಕೂ ಈ ಕೃಷಿ ಮೇಳಕ್ಕೂ ಏನ್ ವ್ಯತ್ಯಾಸ ಇದೆ?
13: ಬಹಳ ಬಹಳ ಡಿಫ್ರೆನ್ಸ್ ಇದೆ ಸರ್. ಎಲ್ಲಾ ಸಲಕರಣೆಗಳು ಎಲ್ಲಾದು ಬಹಳ ಇಂಪ್ರೂವ್ಮೆಂಟ್ ಆಗಿಬಿಟ್ಟಿದೆ ಸರ್. ಅದ್ರ ಸಂಬಂಧ ನಾವು ಅದಕ್ಕೆ ಜೋಡಿಸ್ಕೊಂಡು ಮಾಡ್ಕೋಬೇಕಂತ.
14: ಅದೇನು ಹೇಳಕ್ ಬಯಸ್ತೀರಿ?
15: ಪ್ರತಿ ವರ್ಷನು ಹೆಚ್ಚಿನ ತಾಂತ್ರಿಕತೆ ರೈತರಿಗೆ ಅನುಕೂಲ ಆಗಂಗ ಕೃಷಿ ಮೇಳ ಅಂತ ಅನುಕೂಲ ಆಗತ್ತರಿ. ಹೌದ್ ರೀ, ನಾವು ತಾಂತ್ರಿಕತೆಗೆ ಹೆಂಗ್ ಹೋಗ್ಕೋಬೇಕು ರೈತರು ಅನ್ನೋದು ಕೃಷಿ ಮೇಳ ತೋರಿಸ್ಕೊಡತ್ತ.
14: ಈಗ ನಿಮ್ಮ ಮನೆಯಲ್ಲಿ ಕೃಷಿಗೆ
15: ನಮ್ ತಂದೆ ರೀ, ನಮ್ಮ ಹೆಣ್ಮಕ್ಳ
14: ಅಂದ್ರೆ ಎಲ್ಲರೂ ನಿಮ್ಗೆ ಸಹಕಾರ
15: ಸಹಕಾರ ಐತ್ರಿ. ಎಲ್ಲಾರು ಮಾಡಿದ್ರೆ ಖುಷಿ ಆಗತ್ರಿ, ಒಬ್ರು ಮಾಡಿದ್ರೆ ಖುಷಿ ಆಗಂಗಿಲ್ಲ.
14: ಅಂದ್ರೆ ಈಗೇನು ಒಂದು ವರ್ಷದಲ್ಲಿ ಬೆಳೆ ಬರೋದಿಲ್ಲ, ನಷ್ಟ ಆಗಿರುತ್ತೆ. ಅವಾಗ ಏನಾದ್ರು ತಮ್ಗೆ ಏನಾದ್ರು ಬೇರೆ ರೀತಿಯಲ್ಲಿ ಹೇಳ್ತಾರ? ಯಾವ ರೀತಿ
15: ಹೈನ್ ಐತ್ರಿ? ಆಕಳದಾವು ಹೈನುಗಾರಿಕೆನ ಐತಿ, ಇದು ಐತಿ
14: ಹೈನುಗಾರಿಕೆ. ತಮ್ಗೆ ಲಾಭ ಕೊಡ್ತಾ ಇದ್ದಾನ ಅದು ಮಣಿಪೂರ್ತಿ ಮಾತ್ರ?
15: ಮಣಿಪೂರ್ತಿ ಸ್ವಲ್ಪ ಆಗತ್ರಿ. ಅಂದ್ರೆ ಈಗ ಮನೆಗೆಲ್ಲ ಹೈನ್ ಬೇಕಲ್ರಿ, ಹಾ ಕಂತದ ಇದಕ್ಕ ವ್ಯವಸಾಯಕ್ಕ ಇದಾಗಿ ಅದ್ ಮಾಡ್ಕೊಳ್ಳಿ.
14: ಮಾಯವ್ರ
16: ಇಲ್ಲಿ ನಮ್ಮ ಹನುಮನಮಟ್ಟಿ ರೈತರ ಸಂಶೋಧನಾ ಕೇಂದ್ರದಿಂದ ಅಸ್ಲಂ ಅವ್ರು ಬಂದಾರ. ಅಸ್ಲಂ ಕೃಷಿ ಮೇಳಕ್ಕ ಅಡ್ಡಾಡಿ ಬಂದ್ರೆ?
17: ಹಾ ಮೇಡಮ್, ಅಡ್ಡಾಡಿ ಬಂದ್ರೆ ನಾವು ಭಾರಿ ಐತ್ರಿ. ನಾವು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕೃಷಿ ಮಹಾವಿದ್ಯಾಲಯ ಹನುಮಟ್ಟಿ ಸ್ಟೂಡೆಂಟ್ ಸರ್. ಮ್ಯಾಮ್ ಚಲೋ ಐತ್ರಿ ಓದ್ ಸರ್ಗಿಂತ ಈ ಸರ್ದಿ ಅಂತ ಎಕ್ಸ್ಪೀರಿಯನ್ಸ್.
16: ಯಾವ್ದು ಬಹಳ ಇಷ್ಟ ಆಗಿದ್ದು ಕೃಷಿ ಮೇಳದಾಗ?
17: ಕೃಷಿ ಮೇಳದಲ್ಲಿ ಇಲ್ಲಿ ಇನ್ಸೆಕ್ಟ್ ಐತಲ್ಲ ಮ್ಯಾಮ್, ಅದು ಭಾರಿ
16: ಕೀಟ ಪ್ರಪಂಚ.
17: ಕೀಟ ಪ್ರಪಂಚ ಭಾರಿ ನಾಲೆಜ್ ಗೇನ್ ಆಗ್ತೈತಿ, ಮತ್ತೆ ರೈತರಿಗೆ ಹೆಲ್ಪ್ ಸಪೋರ್ಟ್ ಆಗ್ತೈತಿ ಮ್ಯಾಮ್. ಯಾವ್ದ ನಾಲೆಜ್ ಸಿಕ್ಕಂದ್ರಿ, ಅಲ್ಲೆಲ್ಲ ಸ್ಟಾಲ್ಗಳು ಅದಾವಲ್ಲ ಮ್ಯಾಮ್, ಅವೆಲ್ಲ ಕರೆಕ್ಟ್ ಅದಾವ, ನಾಲೆಜ್ ಗೇನ್ ಆಗ್ತೈತಿ ಮ್ಯಾಮ್. ಚಲೋ ಐತ್ರಿ ಕೃಷಿ ಮೇಳ ಹಂಗೆ
16: ನೋಡಿರ. ಕೃಷಿ ಮೇಳ ಹೆಸರು
18: ಪವನ್ ಜಾದ.
16: ಪವನ್, ಎಲ್ಲಿಂದ ಬಂದಿರಿ?
18: ಇಲ್ಲೇ ಕೃಷಿ ಧಾರವಾಡ.
16: ಕೃಷಿ ಮೇಳದ ಬಗ್ಗೆ ಏನ್ ಹೇಳಿಕ್ ಇಷ್ಟಪಡ್ತೀರಿ?
18: ಏನಿಲ್ಲ, ಚೆನ್ನಾಗಿದೆ ಎಲ್ಲ ನೋಡಲು, ಕಲಿಯಲು ಎಲ್ಲ ಪ್ರಾಕ್ಟಿಕಲ್ ಆಗಿ ನಾಲೆಜ್ ಬಹಳ ಕಲಿಬಹುದು.
16: ಯಾವ ರೀತಿಯಿಂದ ಕಲಿಬಹುದು ಅಂತೀರಿ?
18: ಯಾವ ರೀತಿ ಅಂದ್ರ ಪ್ರಾಕ್ಟಿಕಲ್ ನಾಲೆಜ್ ಹೇಳ್ಕೊಡ್ತಾರೆ ಅವ್ರು, ಹೆಂಗ್ ಮಾಡ್ಬೇಕು ಏನು ಅಂದ್ರ ಕೀಟ ಹೆಂಗಿರ್ಬೋದು.
16: ಧನ್ಯವಾದ.
14: ನಮ್ಮಲ್ಲಿ ವಿಶೇಷವಾಗಿ ಕೃಷಿ ಮೇಳದಲ್ಲಿ ಮಂಗಳೂರಿನಿಂದ ಸಾಯಲ್ ಪರೀಕ್ಷೆಯನ್ನು ಮಾಡ್ತಕ್ಕಂತ ಸೈಂಟಿಸ್ಟ್ ಗಳು ನಮ್ ಜೊತೆಗಿದ್ದಾರೆ. ತಮ್ಮ ಹೆಸರು
17: ಡಾಕ್ಟರ್ ಮಲ್ಲಿಕಾರ್ಜುನ್ ಸರ್.
14: ಈ ಕೃಷಿ ಮೇಳಕ್ಕೆ ತಾವು ಬಂದಿದ್ದೀರಲ್ಲ, ಏನ್ ಅನ್ಸುತ್ತೆ ತಂದ್ರೆ?
17: ಈ ಒಂದು ಧಾರವಾಡದಲ್ಲಿ ಆಗ್ತಕ್ಕಂತ ಕೃಷಿ ಮೇಳ ದೇಶದಲ್ಲಿಯೇ ಒಂದು ಮಾದರಿ ಕೃಷಿ ಮೇಳ. ಇಲ್ಲಿ ಸಾಕಷ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ರೈತರು ಭಾಗವಹಿಸಿ ಈ ಕೃಷಿಯಲ್ಲಿ ಅಭಿವೃದ್ಧಿ ಆಗಿರ್ತಕ್ಕಂತ ಎಲ್ಲಾ ರೀತಿಯ ತಂತ್ರಜ್ಞಾನಗಳನ್ನ ತೋರ್ಪಡಿಸುವ ಅಥವಾ ಪ್ರದರ್ಶನ ಇಲ್ಲಿ ಕೈಗೊಳ್ಳಲಾಗುತ್ತೆ. ಮತ್ತು ಈ ರೈತರೆಲ್ಲ ಈ ಒಂದು ಪ್ರದರ್ಶನ ತಂತ್ರಜ್ಞಾನಗಳನ್ನ ತಮ್ಮ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಅಳವಡಿಸಿಕೊಳ್ಳಲು ಈ ಒಂದು ಕೃಷಿ ಮೇಳ ಸಾಕಷ್ಟು ರೀತಿಯಲ್ಲಿ ಸಹಾಯಕವಾಗುತ್ತೆ.
14: ಅಲ್ಲ, ಈಗ ಮಣ್ಣು ಪರೀಕ್ಷೆ ಮಾಡಿಸ್ಲಿಕ್ಕೆ ರೈತರು ಮುಂದೆ ಬರ್ತಾ ಇದಾರ? ಹೇಗೆ
17: ಸಾಕಷ್ಟು ಈ ಒಂದು ದೇಶಾದ್ಯಂತ ಈ ಒಂದು ರೈತರಲ್ಲಿ ಮಣ್ಣಿನ ಒಂದು ಆರೋಗ್ಯದ ಬಗ್ಗೆ ಮಾಹಿತಿ ಮಹತ್ವವನ್ನು ತಿಳಿಸ್ಲಿಕ್ಕೆ ರಾಷ್ಟ್ರೀಯ ಮಣ್ಣು ಆರೋಗ್ಯ ಚೀಟಿ ಯೋಜನೆಯನ್ನ ಕಳೆದ 10-11 ವರ್ಷಗಳಿಂದ ಇದು ಜಾರಿಯಲ್ಲಿದೆ. ರೈತರ ಒಂದು ಜಮೀನುಗಳಲ್ಲಿ ಯಾವ ರೀತಿ ಮಣ್ಣಿನ ಮಾದರಿಗಳನ್ನ ತೆಗೆದುಕೊಳ್ಬೇಕು, ಯಾವ ರೀತಿ ಸಮೀಪದ ಮಣ್ಣು ಪರೀಕ್ಷಾ ಕೇಂದ್ರಗಳಲ್ಲಿ ಮಣ್ಣು ಮಾದರಿಯನ್ನ ಪರೀಕ್ಷೆಗೆ ಒಳಪಡಿಸಬೇಕು, ಮಣ್ಣು ಮಾದರಿ ಪರೀಕ್ಷೆಯ ನಂತರ ಬಂದಿರ್ತಕ್ಕಂಥ

0: ಕಲಿತಕ್ಕಂಥ ಫಲಿತಾಂಶದ ಆಧಾರದ ಮೇಲೆ ಯಾವ ರೀತಿ ರಸಗೊಬ್ಬರಗಳನ್ನ ಬಳಕೆ ಮಾಡಬೇಕು ಅನ್ನೋದನ್ನ ಜಾಗೃತಿಯನ್ನ ಮೂಡಿಸ್ಲಿಕ್ಕೆ ದೇಶಾದ್ಯಂತ ಎಲ್ಲಾ ರೀತಿಯ ಒಂದು ಕೆಲಸಗಳು ಆಗ್ತಾ ಇದಾವೆ. ಇನ್ನು ಸಹ ರೈತರು ಹೆಚ್ಚು ಹೆಚ್ಚು ಒಂದು ಭಾಗಿಯಾಗಿ ಮಣ್ಣಿನ ಆರೋಗ್ಯವನ್ನು ಉತ್ತಮಪಡಿಸಿ ಈ ಒಂದು ದೇಶದ ಕೃಷಿಯನ್ನ ಮತ್ತು ಈ ಆಹಾರ ಭದ್ರತೆಯನ್ನ ನಾವು ರೈತರೆಲ್ಲ ಆಹಾರ ಭದ್ರತೆಯನ್ನು ಸಾಧಿಸಲು ಈ ಒಂದು ಕೃಷಿ ಮೇಳ ಸಹಾಯಕವಾಗುತ್ತೆ ಅಂತ ನಾನು ಹೇಳ್ಬೋದು.
1: ಈ ಮಣ್ಣು ಪರೀಕ್ಷೆಯಲ್ಲಿ ಕೃಷಿ ಅಧಿಕಾರಿಗಳು ಯಾವ ರೀತಿ ಪಾತ್ರವನ್ನು ವಹಿಸ್ತಾರೆ?
0: ಕೃಷಿ ಅಧಿಕಾರಿಗಳು ಈ ರೈತರ ಒಂದು ಮಾದರಿ ಗ್ರಾಮವನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ರೈತರ ತಾಕುಗಳಿಗೆ ಭೇಟಿ ನೀಡಿ ಮಣ್ಣಿನ ಮಾದರಿಗಳನ್ನ ಜಿಲ್ಲಾ ಮಟ್ಟದ ಒಂದು ಮಣ್ಣು ಪರೀಕ್ಷಾ ಕೇಂದ್ರಗಳಿಗೆ ರವಾನಿಸಿ ಅಲ್ಲಿ ಮಣ್ಣು ಪರೀಕ್ಷೆಗೆ ಅದನ್ನು ಒಳಪಡಿಸಿ ಆ ಒಂದು ಮಣ್ಣು ಆರೋಗ್ಯ ಚೀಟಿಯನ್ನ ರೈತರಿಗೆ ತಲುಪಿಸುವಂತಹ ಕೆಲಸಗಳನ್ನ ಈ ಕೃಷಿ ಅಧಿಕಾರಿಗಳು ಈ ಒಂದು ರೈತ ಸಂಪರ್ಕ ಕೇಂದ್ರದ ಮಟ್ಟದಲ್ಲಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಇನ್ನು ಸಹ ಈ ಒಂದು ಕಾರ್ಯ ಹೆಚ್ಚಿನ ಒಂದು ಮಹತ್ವದಿಂದ ಅಥವಾ ಹೆಚ್ಚಿನ ತೀವ್ರತೆಯಿಂದ ಆಗೋದ್ರಿಂದ ನಾವು ಇನ್ನು ರೈತರಲ್ಲಿ ಇನ್ನೂ ಹೆಚ್ಚಿನ ಒಂದು ಈ ಒಂದು ಅರಿವನ್ನು ನಾವು ಮೂಡಿಸ್ಬೋದು.
1: ತುಂಬಾ ಸಂತೋಷ, ಸಾಕಷ್ಟು ಮಾಹಿತಿಗಳನ್ನ ನಮ್ಮ ರೈತ ಬಾಂಧವರಿಗೆ ಮಾಡಿಕೊಟ್ಟಿದ್ದೀರಾ. ಈ ನಿಟ್ಟಿನಲ್ಲಿ ಮಣ್ಣು ಪರೀಕ್ಷೆಯನ್ನು ಹೆಚ್ಚು ಹೆಚ್ಚು ನಮ್ಮ ದೇಶದಾದ್ಯಂತ ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಲಿ ಅಂತ ಈ ಮೂಲಕ ಕೇಳ್ಕೊಳ್ಳೋಣ. ನಮಸ್ಕಾರ ಸರ್. ಮಾಯಾವ್ರೆ,
2: ಎಲ್ಲಾ ಮೂಲಕ ನಮ್ಮ ರೈತ ಬಾಂಧವರು ಹೇಳ್ರಿ.
3: ಸರ್ ನಮಸ್ಕಾರ, ನಾನು ಸಂತೋಷ್ ಹೆಗಳೇಕರ್ ಅಂತ ಹೇಳಿ.
2: ಸಂತೋಷ್ ಅವರ ಎಷ್ಟು ವರ್ಷದಿಂದ ಬರ್ಲಿಕ್ಕೆ?
3: ನಾಲ್ಕನೇ ವರ್ಷ, ನಾಲ್ಕು ವರ್ಷ ಬಂದಿದ್ದಾರೆ. ಐದನೇ ವರ್ಷ
2: ಯಾವ ರೀತಿ ನೀವು ಉಪಯೋಗ ಮಾಡ್ಕೊಳ್ಳಿ?
3: ಕೃಷಿ ಮೇಳ ದಿನಕ್ಕೆ ನಮ್ದು ಸಣ್ಣ ಹಳ್ಳಿಯಿಂದ ಬಂದಿದ್ದಕ್ಕೆ ಅಲ್ಲಿ ನಮ್ದು ಏನು ಟೆಕ್ನಾಲಜಿ ಅಥವಾ ಏನು ನಮ್ಗೆ ಪ್ರಾತ್ಯಕ್ಷಿಕೆ ಸಿಗುದಿಲ್ಲ ಅಂದ್ರೆ ನಮ್ಗೆ ರೈತ ಸಂಪರ್ಕದವರು ನಮ್ಗೆ ಮಾಹಿತಿ ಕೊಡ್ತಾರೆ, ಅವ್ರ ಪ್ರಮಾಣದಲ್ಲಿ ಒಂದು ಪ್ರಯತ್ನ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಿಗೆ ನಾವು ಸಾಕ್ಷಾತ್ ಪ್ರಾತ್ಯಕ್ಷಿಕೆ ಅಂತಿದ್ರೆ ಇಲ್ಲಿ ಅಲ್ಲಿ ಬಂದಾಗ ಮತ್ತು ವಿಜ್ಞಾನಿಗಳು ಸಮಕ್ಷಮ ಸಿಕ್ಕಿದಾಗ ಅವ್ರ ಮೂಲಕ ಏನು ಸರ್ಕಾರಿ ಸ್ಕೀಮ್ ಬಗ್ಗೆ ಆಗ್ಲಿ ಕೆಲವು ವೈಜ್ಞಾನಿಕರು AI ಕಾಲದಲ್ಲಿ ಏನೇನು ಅಭಿವೃದ್ಧಿ ಆಗ್ತಾ ಉಂಟು ಅದ್ರ ಮೂಲಕ ಅದು ಏನೇನು ಹೊಸ ಡೆವಲಪ್ಮೆಂಟ್ ನಮ್ಗೆ ಗೊತ್ತಾಗುದಿಲ್ಲ. ಮೊಬೈಲ್ ನೋಡಿದ್ರು ಬೇರೆನೆ ಕಾಣ್ತದೆ, ಇಲ್ಲಿ ಹೊಸದಾಗ ಬಂದ ನೋಡಿದ್ರೆ ನಮಗೆ ಕಾಣ್ತದೆ. ಪ್ರತ್ಯಕ್ಷ ನೋಡಿ ಸಮಕ್ಷ ಮುಟ್ಟಿ ನೋಡಿ ಮಾತಾಡ್ಲಿಕ್ಕೆ ಸಿಗ್ತದೆ, ಅನುಭವವನ್ನು ನಮ್ಗೆ ಸಾಕ್ಷಾತ್ ಸಿಗ್ತದೆ. ಹಾಗಾಗಿ ನಾವು ಇಲ್ಲಿ ಬರ್ತಾ
2: ಇದ್ದೇವೆ.
3: ಕೃಷಿ ಮೇಳ ಅಂದ್ರೆ ನಮ್ಮದು ಏನಿದೆ ತೋಟ, ಅಡಿಕೆ ತೋಟ ಇದೆ, ಪ್ಲಸ್ ಭತ್ತ ಇದೆ. ಅದು ಸ್ವಲ್ಪ ಜೌಗ ಆಗಿರೋದಕ್ಕೆ ನಾವು ಹೆಚ್ಚಾಗಿ ಅದನ್ನ ಕಾಳುಮೆಣಸು, ಕಾಫಿ ಮತ್ತು ಏಲಕ್ಕಿ ಅಂತನ್ನ ಬೆಳ್ಕೊಂಡಿದ್ದೇವೆ. ಅದ್ರ ಬೈಲ್ ಬಂದಾಗ ಅದ್ರ ಮಾರ್ಕೆಟಿಂಗ್ ಅದು ಒಣಗಿಸೋದು, ಪ್ಲಸ್ ಅದನ್ನ ವ್ಯಾಲ್ಯೂ ಅಡಿಷನ್ ಮಾಡೋದು, ಆ ತರ ಕೆಲವು ವಿಷಯ ಬಗ್ಗೆ ಸ್ವಲ್ಪ ಮತ್ತು ರೋಗರುಜಿನಗಳಿಗೆ ಏನೇನ್ ಬರ್ತಾ ಇದೆ, ಏನು ಹೋಗ್ತಾ ಇದೆ ಅದನ್ನ ತಿಳ್ಕೊಂಡು ಇವರಿಗೆ ಏನೇನು ಅಂದ್ರೆ ನಮ್ಮ ವಿಜ್ಞಾನಿಗಳು ಪ್ಲಸ್ ಮತ್ತೆ ಇಲ್ಲಿ ಇದ್ದಾರೆ ಅನುಭವಿಸ ರೈತರು ಏನ್ ಸಿಗ್ತಾರೆ ಅವ್ರ ಮೂಲಕ ಮಾಹಿತಿಯನ್ನು ಹಂಚ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಇದೆ. ಇಲ್ಲಿ ಫುಡ್ ಪ್ಲಸ್ ಆಹಾರ ಮಾಡಿದ್ದಾರೆ, ಬೆಲ್ಲ ಪುಷ್ಪಗಳದ್ದು ಒಳ್ಳೆ ಮಕ್ಕಳ ಪ್ರಯತ್ನದಿಂದ ಶ್ರಮದಿಂದ ತಯಾರು ಮಾಡಿದ್ದಾರೆ. ಪ್ಲಸ್ ಹಣ್ಣುಗಳು, ಕರ್ವಿಂಗು, ಪ್ಲಸ್ ಎಲ್ಲಾನು ಚೆನ್ನಾಗಿದೆ. ಅಂದ್ರೆ ಒಂಥರ ಹಬ್ಬ ತರನೇ ವಾತಾವರಣ ಇದೆ.
2: ಕೃಷಿ ಮೇಳದ ಒಂದು ಆಸ್ವಾದನ ಪಡಿತೀವಿ.
3: ಹೌದು ಮೇಡಮ್, ಖಂಡಿತವಾಗಿ.
2: ಈಗ ಧನ್ಯವಾದ ಸಂತೋಷ್. ಒಂದು ವಾಣಿಜ್ಯ ಪ್ರಕಟಣೆಗಾಗಿ ಒಂದು ಸಣ್ಣ ವಿರಾಮ.

ಕೃಷಿ ಮೇಳ 2026. ಈ ಕಾರ್ಯಕ್ರಮದ ಪ್ರಾಯೋಜಕರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಜೀವನಾಡಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಬೆನ್ನೆಲುಬು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.

0: ಹಲೋ
1: ಹಲೋ
0: ಹಲೋ. ಹೊಲದೊಳಗ ದುಡಿಯುವಂತಹ ರೈತ ಮಹಿಳೆಯರು ನನ್ನ ಜೊತೆಗಿದ್ದಾರೆ. ನಮಸ್ಕಾರ ಅಮ್ಮ, ನಿಮ್ಮ ಹೆಸರೇನು?
2: ನನ್ನ ಹೆಸರು ಗಿರ್ಜಾ ಅಂತ.
0: ಗಿರ್ಜಾ, ಯಾವ ಊರಿಂದ ಬಂದಿರಿ?
2: ಬೈಲಮಲ್ಲಿ ತಾಲೂಕಿನಿಂದ ಬಂದಿ.
0: ಏನೇನ್ ಕೆಲಸ ಮಾಡ್ತೀರಿ ಹೊಲದಾಗ?
2: ನಾವು ಕಳೆ ತೆಗೆಯೋದು, ಬೀಜ ಬಿತ್ತೋದು, ಇದೆಲ್ಲ.
0: ಕೃಷಿ ಮೇಳದಾಗ ಏನೇನ್ ನೋಡ್ಬೇಕಂತ ಆಸೆ ಅದ?
2: ಬೀಜ ಮೇಳದ ಬೀಜದ ಎಲ್ಲ ತರ ಕಾಳುಗಳನ್ನ ನೋಡ್ಬೇಕಂತ.
0: ಈಗಷ್ಟೇ ಬೀಜ ಮೇಳದ ಉದ್ಘಾಟನೆ ಆಗಿದೆ. ಮತ್ತೆ ಯಾವ ರೀತಿ ಕೃಷಿ ಮೇಳ ತಮ್ಗೆ ಉಪಯೋಗ ಆಗ್ತದೆ?
2: ಇಲ್ಲಿ ಸಿಗುವಂತ ಎಲ್ಲ ಬೀಜಗಳನ್ನ ನೋಡ್ಕೊಂಡು ಹೋಗಿ ಅಲ್ಲಿ ಬೀಜೋಪಕರಣ
0: ಮಾಡ್ತೀವಿ.
2: ನಾವು ಈಗ 4-5 ವರ್ಷ.
0: ಧನ್ಯವಾದ. ಇಲ್ಲೊಬ್ರು ಇದಾರೆ ರೈತ ಮಹಿಳೆ, ತನ್ನ ಹೆಸರು
2: ನಿರ್ಮಲಾ ಮುಖ್ಯ.

0: ಬಾಯಿಂದ ಬಂದಿರಿ.
1: ಬಯಲುಗಳಿಂದ ಬೇನ್ ಕೊಟ್ರಿ.
0: ಏನೇನ್ ಬೆಳೆಗಳನ್ನ ಬೆಳಿತೀರಿ?
1: ನಾವು ಹುರಿರಿ, ಕಡ್ಲಿ, ಜೋಳ ಎಲ್ಲಾ ತರ ಬೆಳಿತೇವ್ರಿ. ನಮ್ಗ್ ಬಾಳ ಅನುಕೂಲ ಆಗಿದಾರೆ.
0: ರೈತ ಮಹಿಳೆಯನ್ನ ನಾವು ಇಟ್ಕೊಂಡು ಈ ಸಲ ಮಾಡ್ತಾ ಇರೋದು ಕೃಷಿ ಮೇಳ. ಸಶಕ್ತ ಮಹಿಳೆ, ಸುಸ್ಥಿರ ಕೃಷಿ ಅನ್ನುವಂಥದ್ದು ಈ ಸಲದ ಧ್ಯೇಯವಾಕ್ಯ. ನಮ್ಮ ಪಾತ್ರ ಏನು ಕೃಷಿ ಮೇಳದಾಗ?
1: ನಾವು ಎಲ್ಲಾ ತರ ಬಿತ್ತೇವ್ರಿ. ಆದ್ರೆ ಹೊಲ್ದಾಗ ಬಹಳ ಉತ್ಪಾದನೆ ಮಾಡ್ತೇವೆ, ನಮ್ಗ ಅನುಕೂಲ ಆಗೈತ್ರಿ. ಕಾಳೆಲ್ಲ ಚಲೋ ಬರ್ತೈತ್ರಿ, ಅನುಕೂಲ ಆಗೈತ್ರಿ.
2: ಧನ್ಯವಾದ, ಒಳ್ಳೇದಾಗ್ಲಿ. ಕುಮಾರ್, ಸಾಕಷ್ಟು ಜನ ಈಗ ಬರ್ಲಿಕ್ಕತ್ತಾರ, ಬೇರೆ ಬೇರೆ ಊರುಗಳಿಂದ, ಮತ್ತೆ ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದ ಕೃಷಿ ಮೇಳಕ್ಕೆ ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಹೊರ ರಾಜ್ಯಗಳಿಂದ ಕೂಡ ನಮ್ಮ ಕೃಷಿ ಮೇಳಕ್ಕೆ ಬರ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳ ಅಂತಂದ್ರೆ 4 ದಿನ ನಡೆಯುವಂತಹ ಮಾಹಿತಿಯ ಹೂರಣ ಅದು. ಹಂಗಾಗಿ ಸಾಕಷ್ಟು ಜನ ಬರ್ಲಿಕ್ಕತ್ತಾರ. ಇವತ್ತು ಮೊದಲನೇ ದಿನ, ಇನ್ನಷ್ಟು ಜನ ಬರುವಂತಹ ಒಂದು ನಿರೀಕ್ಷೆ ಅದ.
3: ಮಾಯಾ, ನೀವು ಹೇಳ್ತಾ ಇರೋದು ತುಂಬಾ ಸತ್ಯ ಇದೆ. ಯಾಕಂದ್ರೆ ಇಲ್ಲಿ ಸಾಮಾನ್ಯವಾಗಿ ನಮ್ಮ ಈ ಕೃಷಿ ಮೇಳದಲ್ಲಿ ಲಭ್ಯ ಇರತಕ್ಕಂಥ ಮಳಿಗೆಗಳು, ಕೃಷಿ ಪರಿಕರಗಳು ಹಾಗೂ ಡ್ರೋನ್ಗಳ ಬಳಕೆ ಆಗಿರೋದು, ಸ್ಮಾರ್ಟ್ ಕೃಷಿ ತಂತ್ರಜ್ಞಾನಗಳ ಕುರಿತು ಬಹಳ ಉಪಯುಕ್ತ ಮಾಹಿತಿಯನ್ನ ಇಲ್ಲಿ ಪಡೆದುಕೊಳ್ತಾ ಇದ್ದಾರೆ ರೈತರು. ಹೆಚ್ಚಾಗಿ ರೈತ ಬಾಂಧವರು ಈ ಅವಕಾಶವನ್ನ ಸದುಪಯೋಗವನ್ನ ಪಡಿಸ್ಕೋಬೇಕು, ಕೃಷಿಯಲ್ಲಿ ಹೊಸ ಜ್ಞಾನ ಮತ್ತು ಹೊಸ ತಂತ್ರಜ್ಞಾನಗಳನ್ನ ಪರಿಚಯಿಸಿಕೊಳ್ಳಲಿ ಎಂಬುದು ನಮ್ಮ ಆಶಯ. ಹಾಗೆ ಆಕಾಶವಾಣಿ ಧಾರವಾಡದೊಂದಿಗೆ ಕೃಷಿ ಮೇಳದ ಈ ವಿಶೇಷ ಪ್ರಸಾರ ಮತ್ತೆ ಸತತವಾಗಿ ನಾಳೆ ನಾಡಿದ್ದು ಸೋಮವಾರದವರೆಗೂ ಇದು ಮುಂದುವರಿತಾನೆ ಇರುತ್ತೆ. ಎಲ್ಲಾ ರೈತ ಬಾಂಧವರು, ಇಲ್ಲಿ ಬಂದಂತಹ ನಮ್ಮ ಕೃಷಿ ಮೇಳದಲ್ಲಿ ಭಾಗವಹಿಸಿದಂತಹ ರೈತರು ಸಾಕಷ್ಟು ಈ ನೇರ ಪ್ರಸಾರದಲ್ಲಿ ಭಾಗವಹಿಸಬೇಕು. ಮತ್ತೆ ಇಲ್ಲಿ ಆಗ್ತಕ್ಕಂತ ತಾವು ನೋಡಿರ್ತಕ್ಕಂತ ಈ ಕೃಷಿ ಮೇಳದ ಆಗು ಹೋಗುಗಳ ಮತ್ತು ಮಳಿಗೆಗಳ ಕುರಿತು, ಕಾರ್ಯಕ್ರಮಗಳ ಕುರಿತು, ಇಲ್ಲಿ ಒದಗಿಸಿರತಕ್ಕಂತ ಸೌಲಭ್ಯಗಳ ಕುರಿತು ಸಾಕಷ್ಟು ಮಾಹಿತಿಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ಬೇಕು. ಮಾಯಾ, ತಮ್ಮ ಒಂದು
2: ಇವತ್ತಿನ ಕಾರ್ಯಕ್ರಮ ಮುಗಿಸೋ ಮುನ್ನ ನಾನು ನಾಳಿನ ಕಾರ್ಯಕ್ರಮದತ್ತ ಹೇಳ ಒಂದಷ್ಟು ಗಮನ ಹರಿಸೋಣ. 3 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಶ್ರೇಷ್ಠ ಕೃಷಿಕ, ಶ್ರೇಷ್ಠ ಕೃಷಿ ಮಹಿಳೆ, ಶ್ರೇಷ್ಠ ಯುವ ಕೃಷಿಕ, ಯುವ ಕೃಷಿ ಮಹಿಳೆ ಅನ್ನುವಂತಹ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೀತದೆ. ರೈತರಿಂದ ರೈತರಿಗಾಗಿ ನಡೆಯುವಂತಹ ಕಾರ್ಯಕ್ರಮ. ಇದರೊಳಗ ಹಾವೇರಿ, ಗದಗ್, ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಪ್ರಶಸ್ತಿ ಪುರಸ್ಕೃತ ರೈತರಿಂದ ಅನುಭವವನ್ನು ಹಂಚಿಕೊಳ್ಳುವಂತಹ ಒಂದು ಕಾರ್ಯಕ್ರಮ ಕೂಡ ಅದ. ಇವತ್ತ ಕಾರ್ಯಕ್ರಮವನ್ನ ತಾವೆಲ್ಲ ಕೇಳಿದ್ರಿ. ನಾಳೆ ಕೂಡ ಹಿಂಗದ ಕಾರ್ಯಕ್ರಮದೊಳಗ ಬರ್ತಾ ಇರುವಂತಹ ಎಲ್ಲರ ಒಂದು ಅನಿಸಿಕೆಗಳನ್ನ ನೀವು ಆಸ್ವಾದಿಸಬಹುದು. ಮತ್ತೆ ಇಲ್ಲಿ ಏನೇನ್ ನಡೀಲಿಕ್ಕೆ ಅನ್ನೋದ್ರ ಬಗ್ಗೆ ಕೂಡ ನಾವು ಮಾಹಿತಿ ಮಾಡಿಕೊಡ್ತಾ ಇದೀವಿ. ನನ್ ಜೊತೆಗಿದ್ದಾರೆ ನವೀನ್ ಮಹಾಲೆ, ಅನಂತ ಪಾಟೀಲ್ ಮತ್ತೆ ತ್ರಿವೇಣಿ ಅವರು. ಕುಮಾರ್, ನಾಳೆ ಮತ್ತೆ ಮುಂದಿನ ಕಾರ್ಯಕ್ರಮದೊಳಗ ಭೇಟಿಯಾಗೋಣ ಅಂತ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ನಮ್ಮ ಶ್ರೋತೃಗಳಿಗೆ?
3: ಅಲ್ಲ, ಖಂಡಿತವಾಗಿಯೂ ಇದು ಒಂದು ಹಬ್ಬ, ಇದು ಒಂದು ಜಾತ್ರೆ. ನಮ್ಮ ಉತ್ತರ ಕರ್ನಾಟಕದ ಹಬ್ಬ ಜಾತ್ರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಸಾಕಷ್ಟು ರೈತ ಬಾಂಧವರು ಇಲ್ಲಿ ಎಲ್ಲಿ ನೋಡಿದ್ರೆ ನಮ್ಮ ದೃಷ್ಟಿ ಎಲ್ಲಿವರೆಗೂ ಹೋಗುತ್ತೋ ಅಷ್ಟು ಜನಸಾಗರವೇ ಹರಿದು ಬರ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಾವಂತರೂ ತುಂಬಾ ಆನಂದವನ್ನ ಅನುಭವಿಸ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ರೈತರನ್ನ ನೋಡೋದೇ ಒಂದು ಸೌಭಾಗ್ಯ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ನಾವು ನಿಜಕ್ಕೂ ನಮ್ಮ ಕುಲಪತಿಗಳಿಗೆ ಧನ್ಯವಾದಗಳನ್ನ ಹೇಳಬೇಕು. ಯಾಕಂದ್ರೆ ಒಂದು ಪ್ರಾಯೋಜಕತ್ವ ಒಂದು ನಿಟ್ಟಿನಲ್ಲಿ ನಮಗೆ ಈ ಕಾರ್ಯಕ್ರಮವನ್ನ ಪ್ರಸಾರ ಮಾಡಕ್ಕೆ ಅನುವು ಮಾಡಿಕೊಟ್ರು. ಕೃಷಿ ವಿಶ್ವವಿದ್ಯಾಲಯಕ್ಕೆ ಧನ್ಯವಾದಗಳು.
2: ಇಷ್ಟೊತ್ತು ನಮ್ಮ ಕೃಷಿ ಮೇಳದ ಮಾಹಿತಿಯನ್ನ ಪಡ್ಕೊಂಡ್ರಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ. ನಮಸ್ಕಾರ. ಇದೀಗ ಸ್ಟುಡಿಯೋಕ್ಕೆ ನಿಮ್ಮನ್ನ ಕರೆದೊಯ್ತೀವಿ.
4: ಕೇಳುಗರೆ, ಇಷ್ಟೊತ್ತು ರೈತರ ಜೀವಾಳವೇ ಆಗಿರುವ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಆಯೋಜಿತವಾಗಿರುವ ಕೃಷಿ ಮೇಳ 2026 ಸಂಭ್ರಮವನ್ನ ಆಲಿಸ್ತಾ ಇದ್ರಿ. ಕೃಷಿ ಮೇಳದಲ್ಲಿನ ಚಟುವಟಿಕೆಗಳು, ಅಲ್ಲಿ ಬಂದಿರುವ ಜನರ ಉತ್ಸಾಹ, ಅಲ್ಲಿನ ಆಕರ್ಷಣೆ ಕುರಿತಂತೆ ತಾವೆಲ್ಲ ಇಷ್ಟೊತ್ತು ಕೇಳಿದ್ರಿ. ಮತ್ತೆ ನೇರ ಪ್ರಸಾರದಲ್ಲಿ ನಾಳೆ 12:05 ಭೇಟಿಯಾಗೋಣ. ನಮಸ್ಕಾರ.
5: ಇದುವರೆಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಪ್ರಾಯೋಜಿತ ಕೃಷಿ ಮೇಳ 2026 ನೇರ ಪ್ರಸಾರ ಕೇಳಿದಿರಿ. ನಡೆಸಿಕೊಟ್ಟವರು ಕುಮಾರ್ ಫಕೀರೇಶ್ ಅಗಡಿ, ಮಾಲಾ ಸಾಮ್ರಾಣಿ, ಮಾಯಾರಾಮನ್ ಹಾಗೂ ಜಿ ಸುರೇಖಾ ಸುರೇಶ್. ತಾಂತ್ರಿಕ ಸಹಕಾರ ಸುರೇಶ್ ಕಾಂಬ್ಳೆ, ಎನ್ ಸುಬ್ಬಯ್ಯ ಹಾಗೂ ಎಂಕೆ ಬೈಜು ಅವರದಾಗಿತ್ತು. ಇನ್ನು ಸಹಕಾರ ರಾಖಿ ಹಾನ್ಗಲ್, ನವೀನ್ ಮಹಾಲೆ, ಅನಂತ್ ಪಾಟೀಲ್, ಪ್ರಜ್ಞಾ ಜೋಶಿ, ತ್ರಿವೇಣಿ ಬೆಟಗೇರಿ, ನಿಶಾ ಕಮ್ಮಾರ್, ಮಂಜುಳಾ ವಡೇಕರ್ ಹಾಗೂ ಅಪೂರ್ವ. ರಾಜ್ಯವ್ಯಾಪಿ ಪ್ರಸಾರವಾದ ಈ ನೇರ ಪ್ರಸಾರ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
6: ಇದು ಆಕಾಶವಾಣಿ ಬೆಂಗಳೂರು.
7: ಅಮ್ಮ ಅಮ್ಮ, ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
8: ಹೌದು, ನನಗೂ ಬಂದಿದೆ ಕಣೆ.
7: ಅಮ್ಮ ಇರು ಇರು ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ ಏನು ಅಂತ ಕೇಳ್ತೀನಿ. ಹಲೋ
8: ಹಲೋ ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
7: ಅಯ್ಯೋ ನಿಂಗೂ ಬಂತಾ?
8: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
7: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
9: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
10: ಮರೆಗೆ ನಿಂತು ಕಾಯುತ್ತಿರುವ ಕೊರುಳು ಯಾವುದು?
11: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
2: ಎಲ್ಲೆಡೆ ತುಂಬಿದೆ ಆನಂದ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿಂದು ಸೇವಾ ಫಸ್ಟ್ ಇನ್ನೋವೇಷನ್ ಚಾಲೆಂಜ್ ಉದ್ಘಾಟಿಸಿದ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2.0 ಮುಂದಿನ ತಿಂಗಳಿನಿಂದ 70,000 ಗ್ರಾಮೀಣ ಯುವಕರಿಗೆ ಕೌಶಲ್ಯ ತರಬೇತಿ. ಅಮೆರಿಕದೊಂದಿಗೆ ಮಾತುಕತೆ ಪುನರಾರಂಭಿಸಲು ಸಿದ್ಧ, ಇರಾನ್ ಘೋಷಣೆ. ಏಷ್ಯನ್ ಗೇಮ್ಸ್ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತಕ್ಕೆ ಚಿನ್ನ. ಹಾಗೂ ಏಷ್ಯನ್ ಗೇಮ್ಸ್ ಭಾರತದ ಪುರುಷ ಮಹಿಳಾ ಕಬಡ್ಡಿ ತಂಡಗಳು ಫೈನಲ್ಸ್ಗೆ ಲಗ್ಗೆ. ವಾರ್ತೆಗಳ ವಿವರ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಟಿಯಲ್ಲಿ ಸೇವಾ ಫಸ್ಟ್ ಇನ್ನೋವೇಷನ್ ಚಾಲೆಂಜ್ಗೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಸಚಿವರು, ವಿದ್ಯಾರ್ಥಿಗಳು ಮೊದಲು ಸಮಾಜದಲ್ಲಿರುವ ಸಮಸ್ಯೆಗಳನ್ನು ಗುರುತಿಸಬೇಕು ಹಾಗೂ ನಾವೀನ್ಯತೆ ಮತ್ತು ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಅದಕ್ಕೆ ಸೂಕ್ತ ಪರಿಹಾರ ಕಂಡುಹಿಡಿಯುವಂತೆ ಸಲಹೆ ನೀಡಿದರು. ರಾಷ್ಟ್ರ ಮೊದಲು ಎಂಬ ಪರಿಕಲ್ಪನೆಯಲ್ಲಿ ಸಮಾಜ ಮತ್ತು ದೇಶಕ್ಕೆ ವಿದ್ಯಾರ್ಥಿಗಳು ಕೊಡುಗೆ ನೀಡಬೇಕು. ತಾವು ಕಲಿತ ವಿದ್ಯೆಯನ್ನು ಸಮಾಜದ ಒಳಿತಿಗೆ ಬಳಸಬೇಕು ಎಂದು ಅವರು ಕಿವಿಮಾತು ಹೇಳಿದರು. ನಂತರ ಸಚಿವ ಪ್ರಹ್ಲಾದ್ ಜೋಶಿ ಅವರು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಈ ಸ್ಪರ್ಧೆಯಲ್ಲಿ ಶಾಲೆಗಳು, ಕೈಗಾರಿಕಾ ತರಬೇತಿ ಸಂಸ್ಥೆಗಳು, ಪಾಲಿಟೆಕ್ನಿಕ್ಗಳು, ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಈ ಸ್ಪರ್ಧೆಯು ಅಂತಿಮ ಹಂತ ಡಿಸೆಂಬರ್ನಲ್ಲಿ ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯ, ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಮತ್ತು ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಜಂಟಿಯಾಗಿ ಈ ಸ್ಪರ್ಧೆಯನ್ನು ಆಯೋಜಿಸಿದೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯು ನೋಡಲ್ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2.0 ಅಡಿಯಲ್ಲಿ ಮುಂದಿನ ತಿಂಗಳಿನಿಂದ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 70,000 ಗ್ರಾಮೀಣ ಯುವಕರಿಗೆ ಕೌಶಲ್ಯ ತರಬೇತಿ ನೀಡಲಾಗುವುದು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆಯು ಬಡ ಗ್ರಾಮೀಣ ಯುವಕರಿಗೆ ಉದ್ಯೋಗಾವಕಾಶದೊಂದಿಗೆ ಕೌಶಲ್ಯ ತರಬೇತಿ ಒದಗಿಸುವ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. ಈ ತರಬೇತಿಯು ಅವಧಿಯ 3 ತಿಂಗಳಿನಿಂದ 12 ತಿಂಗಳವರೆಗೆ ಇರಲಿದೆ. ಈ ಯೋಜನೆಯಡಿ 2 ವರ್ಷಗಳ ಅವಧಿಗೆ ಎಲ್ಲಾ 31 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು 9 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ತರಬೇತಿ ನೀಡುವ ಗುರಿ ನಿಗದಿಪಡಿಸಲಾಗಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಮೇಕ್ ಇನ್ ಇಂಡಿಯಾ ಉಪಕ್ರಮಕ್ಕೆ ಇಂದು 12 ವರ್ಷಗಳು ತುಂಬಿವೆ. ಉತ್ಪಾದನೆ, ವಿನ್ಯಾಸ ಮತ್ತು ನಾವೀನ್ಯತೆಯ ಜಾಗತಿಕ ಕೇಂದ್ರವಾಗುವ ಮಹತ್ವಾಕಾಂಕ್ಷೆಯೊಂದಿಗೆ 2014ರ ಇದೇ ದಿನದಂದು ಈ ಉಪಕ್ರಮವನ್ನು ಪ್ರಾರಂಭಿಸಲಾಯಿತು. ವಿವಿಧ ಕೈಗಾರಿಕೆಗಳಲ್ಲಿ ಉತ್ಪಾದನೆ, ಹೂಡಿಕೆ ಮತ್ತು ಸಾಮರ್ಥ್ಯಗಳನ್ನು ವಿಸ್ತರಿಸುವ ಮೂಲಕ ಈ ಉಪಕ್ರಮವು ಭಾರತದ ಉತ್ಪಾದನಾ ವಲಯ ಚಿತ್ರಣವನ್ನೇ ಬದಲಾಯಿಸಿದೆ. ವ್ಯಾಪಾರಗಳು ಮತ್ತು ಹೂಡಿಕೆದಾರರಿಗೆ ಭಾರತದ ಉತ್ಪಾದನಾ ಪಯಣದಲ್ಲಿ ಪಾಲ್ಗೊಳ್ಳಲು ಮೇಕ್ ಇನ್ ಇಂಡಿಯಾ ಹೊಸ ಅವಕಾಶಗಳನ್ನು ಕಲ್ಪಿಸಿದೆ. ಮೇಕ್ ಇನ್ ಇಂಡಿಯಾ 2.0 ಅಡಿಯಲ್ಲಿ ಈ ಉಪಕ್ರಮವನ್ನು ವಿಸ್ತರಿಸಲಾಗಿದೆ. ಪ್ರಸ್ತುತ ಈ ಉಪಕ್ರಮವು 27 ವಲಯಗಳ ಮೇಲೆ ಗಮನ ಹರಿಸುತ್ತಿದ್ದು, ಇದರಲ್ಲಿ 15 ಉತ್ಪಾದನಾ ವಲಯಗಳು ಮತ್ತು 12 ಸೇವಾ ವಲಯಗಳು ಸೇರಿವೆ. ಹೂಡಿಕೆಗೆ ಅನುಕೂಲ ಕಲ್ಪಿಸುವುದು, ನಾವೀನ್ಯತೆಯನ್ನು ಉತ್ತೇಜಿಸುವುದು ಮತ್ತು ವಿಶ್ವದರ್ಜೆಯ ಮೂಲಸೌಕರ್ಯವನ್ನು ಅಭಿವೃದ್ಧಿಪಡಿಸುವುದರ ಮೇಲೆ ಈ ಉಪಕ್ರಮವು ಗಮನಹರಿಸಿದೆ. ಕನಿಷ್ಠ ಸರ್ಕಾರ ಗರಿಷ್ಠ ಆಡಳಿತ ತತ್ವದಡಿ ಇದು ಪ್ರಕ್ರಿಯೆಗಳನ್ನು ಮತ್ತು ನೀತಿಗಳನ್ನು ಆಧುನೀಕರಿಸುವ ಪ್ರಯತ್ನವೂ ಮಾಡಿದೆ. ಈ ಉಪಕ್ರಮದ ಅಡಿಯಲ್ಲಿ ಭಾರತದ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯು ಸುಮಾರು 7 ಪಟ್ಟು ಹೆಚ್ಚಾಗಿದೆ. ಅಂದರೆ 2014-15ರಲ್ಲಿ 1.9 ಲಕ್ಷ ಕೋಟಿ ರೂಪಾಯಿಗಳಷ್ಟಿದ್ದ ಉತ್ಪಾದನೆಯು 2025-26ರ ವೇಳೆಗೆ 13 ಲಕ್ಷ ಕೋಟಿ ರೂಪಾಯಿಗಳಿಗೂ ಅಧಿಕವಾಗಿದೆ. ಇದೇ ಅವಧಿಯಲ್ಲಿ ಮೊಬೈಲ್ ಫೋನ್ ಉತ್ಪಾದನೆಯೂ ಸುಮಾರು 33 ಪಟ್ಟು ಹೆಚ್ಚಾಗಿದೆ. 18,000 ಕೋಟಿ ರೂಪಾಯಿಗಳಿಂದ 6.27 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷ ಕೊನೆಗೊಳಿಸಲು ಹಾರ್ಮೋಸ್ ಜಲಸಂಧಿಯನ್ನು ಮತ್ತೆ ತೆರೆಯಲು ಮತ್ತು ತನ್ನ ಪರಮಾಣು ಕಾರ್ಯಕ್ರಮದ ಕುರಿತು ಅಮೆರಿಕದೊಂದಿಗೆ ಮಾತುಕತೆಗಳನ್ನು ಪುನರಾರಂಭಿಸಲು ಇರಾನ್ 7 ದಿನಗಳ ಯೋಜನೆಯನ್ನು ನೀಡಿದೆ ಎಂದು ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಅರ್ಜ್ವಿ ತಿಳಿಸಿದ್ದಾರೆ. ಈ ಪ್ರಸ್ತಾಪವನ್ನು ಮಧ್ಯವರ್ತಿಗಳ ಮೂಲಕ ಅಮೆರಿಕಕ್ಕೆ ತಿಳಿಸಲಾಗಿದೆ. 7ನೇ ದಿನದೊಳಗೆ ಹಾರ್ಮೋಸ್ ಜಲಸಂಧಿಯನ್ನು ಮತ್ತೆ ತೆರೆಯಲು ಮತ್ತು ಪರಮಾಣು ಮಾತುಕತೆಗಳನ್ನು ಪುನರಾರಂಭಿಸಲು ಕೆಲವು ಷರತ್ತುಗಳನ್ನು ಸೇರಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಇನ್ನೊಂದೆಡೆ ಈ ವರ್ಷದ ಜೂನ್ನಲ್ಲಿ ಆಗಿರುವ

0: ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪಿಎಂ ಗತಿಶಕ್ತಿ ಯೋಜನೆಯ ಕುರಿತು ಒಂದು ನೋಟ ಇಲ್ಲಿದೆ. ಪಿಎಂ ಗತಿಶಕ್ತಿ ಯೋಜನೆಯು 2021 ಪ್ರಾರಂಭವಾಯಿತು. ಇದರ ಜಿಐಎಸ್ ಆಧಾರಿತ ರಾಷ್ಟೀಯ ಮಾಸ್ಟರ್ ಪ್ಲಾನ್ 16 ಸಚಿವಾಲಯಗಳು ಮತ್ತು ಇಲಾಖೆಗಳಿಂದ ಮೂಲಸೌಕರ್ಯ ದತ್ತಾಂಶವನ್ನು ಸಂಯೋಜಿಸುತ್ತಿದೆ. ರೈಲ್ವೆಗಳು, ಬಂದರುಗಳು, ವಿಮಾನ ನಿಲ್ದಾಣಗಳು, ಕೈಗಾರಿಕಾ ಕಾರಿಡಾರ್ಗಳು, ವಿದ್ಯುತ್ ಮಾರ್ಗಗಳು ಮತ್ತು ಲಾಜಿಸ್ಟಿಕ್ ಜಾಲದೊಂದಿಗೆ ಹೆದ್ದಾರಿಗಳನ್ನು ಜೋಡಿಸಲು ಈ ಯೋಜನೆ ಸಹಕಾರಿಯಾಗಿದೆ. ಕೆಲವು ವರ್ಷಗಳ ಹಿಂದೆ ಭಾರತದ ಲಾಜಿಸ್ಟಿಕ್ಸ್ ವೆಚ್ಚ ಜಿಡಿಪಿಯ ಸುಮಾರು 13%-14% ಅಧಿಕೃತ ಅಂದಾಜಿನ ಪ್ರಕಾರ ಈಗ ಇದು 8%. ಭಾರತೀಯ ಉತ್ಪನ್ನಗಳನ್ನು ಜಾಗತಿಕವಾಗಿ ಉತ್ತಮವಾಗಿ ಸ್ಪರ್ಧಿಸುವಂತೆ ಆ ವೆಚ್ಚವನ್ನು ಕಡಿಮೆ ಮಾಡುವುದು ದೊಡ್ಡ ಗುರಿಯಾಗಿದೆ. ಪಿಎಂ ಗತಿಶಕ್ತಿ ಯೋಜನೆಯು ಈ ಬದಲಾವಣೆಯ ಹಿಂದಿನ ಪ್ರಮುಖ ಶಕ್ತಿಯಾಗಿದೆ. ಪಿಎಂ ಗತಿಶಕ್ತಿ ಯೋಜನೆಯ ಕುರಿತು ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಆಶಾ ಕೃಷ್ಣಸ್ವಾಮಿ ಅವರು ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಅದೊಂದು ಇನ್ಫ್ರಾಸ್ಟ್ರಕ್ಚರ್ ಪ್ಲಾನಿಂಗ್ ಸ್ಕೀಮ್ ಇದು ನಮ್ಮಲ್ಲಿ ಇದು. ಈ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ ಇಲ್ಲ, ಇದೆ. ರೋಡ್ ಇದೆ, ರೈಲ್ವೇಸ್ ಇದೆ, ಏರ್ ಇದೆ. ಆದರೆ ಇದೆಲ್ಲನೂ ಸೈಲೋ ಮೆಂಟಾಲಿಟಿ ಅಂತ ಹೇಳ್ತೀವಿ. ಅದ್ರ ಪಾಡಗ ಒಂದೊಂದೇ ಕಂಪಾರ್ಟ್ಮೆಂಟಲೈಸ್ ಆಗಿ ಯೋಜನೆ ಮಾಡ್ತಾರೆ, ವರ್ಕ್ ಮಾಡ್ತಾರೆ. ಈ ಪ್ಲಾಟ್ಫಾರ್ಮ್ ಏನಂದ್ರೆ ಗತಿಶಕ್ತಿ ಇದೊಳಗೆ ಎಲ್ಲಾನು ಇಂಟಿಗ್ರೇಟ್ ಮಾಡಬೇಕು, ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ.
0: ಜಪಾನ್ನ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನಲ್ಲಿ ಇಂದು ಭಾರತದ ಕಮಲ್ ಜೀತ್ ಮತ್ತು ಸುರುಚಿ ಸಿಂಗ್ ಜೋಡಿ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದಿದೆ. ಇದೇ ವೇಳೆ ರುದ್ರಾಂಶ್ ಪಾಟೀಲ್, ಐಶ್ವರ್ಯ ಪ್ರತಾಪ್ ತೋಮರ್ ಮತ್ತು ನೀರಜ್ ಕುಮಾರ್ ಅವರನ್ನೊಳಗೊಂಡ ಭಾರತದ ಶೂಟಿಂಗ್ ತಂಡ ಪುರುಷರ 50 ಮೀಟರ್ ರೈಫಲ್ 3 ಪೊಸಿಷನ್ ತಂಡದ ವಿಭಾಗದಲ್ಲಿ ಬೆಳ್ಳಿ ಪದಕ ವಿಜೇತವಾಗಿದೆ. ಪದಕ ವಿಜೇತ ಕ್ರೀಡಾಪಟುಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಯುವಜನ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯಾ ಸೇರಿದಂತೆ ಅನೇಕ ಗಣ್ಯರು ಅಭಿನಂದಿಸಿದ್ದಾರೆ. ಏಷ್ಯನ್ ಗೇಮ್ಸ್ನ ಸೆಮಿಫೈನಲ್ಸ್ ಪಂದ್ಯಗಳಲ್ಲಿ ಭರ್ಜರಿ ಜಯ ಸಾಧಿಸುವ ಮೂಲಕ ಭಾರತದ ಪುರುಷ ಮತ್ತು ಮಹಿಳಾ ಕಬಡ್ಡಿ ತಂಡಗಳು ಫೈನಲ್ ಪ್ರವೇಶಿಸಿದೆ. ಮಹಿಳೆಯರ ತಂಡ ನೇಪಾಳವನ್ನು 48-24 ಅಂತರದಿಂದ ಸೋಲಿಸಿದರೆ ಪುರುಷರ ತಂಡ ಥೈಲ್ಯಾಂಡ್ ವಿರುದ್ದ 66-28 ಅಂತರದಿಂದ ಜಯದೊಂದಿಗೆ ತಮ್ಮ ಅಜೇಯ ಓಟವನ್ನು ಮುಂದುವರಿಸಿತು. ಫೈನಲ್ಸ್ನಲ್ಲಿ ಭಾರತದ ಎರಡು ತಂಡಗಳು ಇರಾನ್ ಮತ್ತು ಚೈನೀಸ್ ತೈಪೆ ನಡುವಿನ ಪಂದ್ಯಗಳ ವಿಜೇತರನ್ನು ಎದುರಿಸಲಿವೆ. ಏಷ್ಯನ್ ಕ್ರೀಡಾಕೂಟಕ್ಕೆ 1990 ಕಬಡ್ಡಿ ಸೇರ್ಪಡೆಯಾದಾಗಿನಿಂದ ಭಾರತದ ಪುರುಷರ ತಂಡ 8 ಬಾರಿ ಚಿನ್ನದ ಪದಕ ಗೆದ್ದಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ ಭಾನುವಾರ 27 ಬೆಳಿಗ್ಗೆ 11 ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಸಮಸ್ತ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 138 ಸಂಚಿಕೆಯಾಗಿದ್ದು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ಜಾಲಗಳಲ್ಲಿ ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಆಪ್ ಮೊಬೈಲ್ನಲ್ಲಿ ಪ್ರಸಾರವಾಗಲಿದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿಂದು ಸೇವಾ ಫಸ್ಟ್ ಇನ್ನೋವೇಷನ್ ಚಾಲೆಂಜ್ ಉದ್ಘಾಟಿಸಿದ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2.0 ಮುಂದಿನ ತಿಂಗಳಿನಿಂದ 70,000 ಗ್ರಾಮೀಣ ಯುವಕರಿಗೆ ಕೌಶಲ್ಯ ತರಬೇತಿ. ಅಮೆರಿಕದೊಂದಿಗೆ ಮಾತುಕತೆ ಪುನರಾರಂಭಿಸಲು ಸಿದ್ಧ, ಇರಾನ್ ಘೋಷಣೆ. ಏಷ್ಯನ್ ಗೇಮ್ಸ್ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತಕ್ಕೆ ಚಿನ್ನ ಹಾಗೂ ಏಷ್ಯನ್ ಗೇಮ್ಸ್ ಭಾರತದ ಪುರುಷ ಮಹಿಳಾ ಕಬಡ್ಡಿ ತಂಡಗಳು ಫೈನಲ್ಗೆ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
2: ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಕೇಳಿ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ಅಗ್ರಿ ಉಡಾನ್ ಯೋಜನೆಯ ಕುರಿತು ಮಾಹಿತಿಯನ್ನ ಕೇಳಲಿದ್ದೀರಿ. ಮಾಹಿತಿಯನ್ನ ನೀಡಲಿದ್ದಾರೆ ರೂಪಾ ಗೌಡ.
4: ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಪ್ರಧಾನವಾದ ನಮ್ಮ ದೇಶದಲ್ಲಿ ರೈತರು ಬೆಳೆದ ಬೆಳೆಗಳು ಉತ್ತಮ ಗುಣಮಟ್ಟದ್ದಾಗಿದ್ದರೂ ಅವುಗಳನ್ನು ಸೂಕ್ತ ಸಮಯದಲ್ಲಿ ಸೂಕ್ತ ಮಾರುಕಟ್ಟೆಗೆ ತಲುಪಿಸುವುದು ದೊಡ್ಡ ಸವಾಲು. ವಿಶೇಷವಾಗಿ ಹಣ್ಣು, ತರಕಾರಿ, ಹೂವು, ಮೀನು, ಮಾಂಸ, ಹಾಲಿನ ಉತ್ಪನ್ನಗಳು ಸೇರಿದಂತೆ ಬೇಗ ಹಾಳಾಗುವ ಕೃಷಿ ಉತ್ಪನ್ನಗಳನ್ನು ದೂರದ ಮಾರುಕಟ್ಟೆಗೆ ಸಾಗಿಸುವಷ್ಟರಲ್ಲಿ ಗುಣಮಟ್ಟ ಕುಸಿಯಬಹುದು. ರೈತರಿಗೆ

ಉತ್ತಮ ಬೆಲೆ ಸಿಗದೆ ನಷ್ಟವೂ ಉಂಟಾಗಬಹುದು. ಇಂತಹ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಉದ್ದೇಶದಿಂದಲೇ ರೂಪುಗೊಂಡ ಮಹತ್ವದ ಯೋಜನೆಯೇ ಕೃಷಿ ಉಡಾನ್. ಹಾಗಾದರೆ ಈ ಕೃಷಿ ಉಡಾನ್ ಯೋಜನೆ ಎಂದರೇನು? ಇದು ರೈತರಿಗೆ ಹೇಗೆ ನೆರವಾಗುತ್ತದೆ? ಯಾವ ರೀತಿಯ ಉತ್ಪನ್ನಗಳಿಗೆ ಹೆಚ್ಚು ಉಪಯುಕ್ತ ಎಂದು ತಿಳಿದುಕೊಳ್ಳೋಣ. ಕೃಷಿ ಉಡಾನ್ ಎಂಬುದು ಕೃಷಿ ಉತ್ಪನ್ನಗಳನ್ನು ವಿಮಾನ ಸಾರಿಗೆ ಮೂಲಕ ದೇಶದ ವಿವಿಧ ಭಾಗಗಳಿಗೂ, ಅಗತ್ಯವಿದ್ದಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೂ ವೇಗವಾಗಿ ಸಾಗಿಸಲು ಸಹಾಯ ಮಾಡುವಂತಹ ಯೋಜನೆ. ಈ ಯೋಜನೆಯನ್ನು ಕೇಂದ್ರ ಸರ್ಕಾರದ ನಾಗರಿಕ ವಿಮಾನಯಾನ ಸಚಿವಾಲಯವು ಆರಂಭಿಸಿದೆ. ಈ ಕೃಷಿ ಉಡಾನ್ ಯೋಜನೆಯ ಮೊದಲ ಆವೃತ್ತಿ 2020ರಲ್ಲಿ ಆರಂಭವಾಯಿತು. ಮುಖ್ಯವಾಗಿ ಗುಡ್ಡಗಾಡು ಪ್ರದೇಶಗಳು, ಈಶಾನ್ಯ ರಾಜ್ಯಗಳು ಮತ್ತು ಬುಡಕಟ್ಟು ಪ್ರದೇಶಗಳ ರೈತರು ಹಾಗೂ ಕೃಷಿ ಉತ್ಪಾದಕರಿಗೆ ಮಾರುಕಟ್ಟೆ ಸಂಪರ್ಕ ಕಲ್ಪಿಸುವುದಕ್ಕೂ ಈ ಯೋಜನೆ ಒತ್ತು ನೀಡಿತು. ಈ ಯೋಜನೆಯ ಅಗತ್ಯ ಯಾಕೆ ಬಂತು ಅಂತಂದ್ರೆ, ಉತ್ತರ ಕರ್ನಾಟಕದ ರೈತರೊಬ್ಬರು ಉತ್ತಮ ಗುಣಮಟ್ಟದ ದ್ರಾಕ್ಷಿಯನ್ನ ಬೆಳೆದಿದ್ದಾರೆ. ಕರ್ನಾಟಕದ ಕರಾವಳಿಯಲ್ಲಿ ಮೀನುಗಾರರು ಉತ್ತಮ ಗುಣಮಟ್ಟದ ಮೀನನ್ನು ಹಿಡಿದಿದ್ದಾರೆ. ಈಶಾನ್ಯ ಭಾರತದ ರೈತರು ಅಪರೂಪದ ಹಣ್ಣುಗಳು ಮತ್ತು ಸಾವಯವ ಉತ್ಪನ್ನಗಳನ್ನು ಬೆಳೆದಿದ್ದಾರೆ. ಇವುಗಳಿಗೆ ದೂರದ ನಗರಗಳಲ್ಲಿ ಉತ್ತಮ ಬೇಡಿಕೆ ಇದೆ. ಆದರೆ ರಸ್ತೆ ಅಥವಾ ರೈಲು ಮೂಲಕ ಸಾಗಿಸಲು ಹೆಚ್ಚು ಸಮಯ ಬೇಕಾಗುತ್ತೆ. ಸಮಯ ಕಳೆದಂತೆ ಕೆಲವು ಉತ್ಪನ್ನಗಳು ಹಾಳಾಗಬಹುದು, ಗುಣಮಟ್ಟ ಕಡಿಮೆಯಾಗಬಹುದು, ಸಂಗ್ರಹಣೆ ಮತ್ತು ಸಾಗಣೆ ವೆಚ್ಚ ಹೆಚ್ಚಾಗಬಹುದು. ಇದರಿಂದ ರೈತರಿಗೆ ನಿರೀಕ್ಷಿತ ಬೆಲೆ ಸಿಗದೆ ಹೋಗಬಹುದು. ಇಂತಹ ಸಂದರ್ಭದಲ್ಲಿ ವಿಮಾನ ಸಾರಿಗೆ ಮೂಲಕ ವೇಗವಾಗಿ ಮಾರುಕಟ್ಟೆ ತಲುಪಿಸುವ ಅವಕಾಶ ಬಹಳ ಮಹತ್ವವನ್ನು ಪಡೆಯುತ್ತೆ. ಇದೇ ಈ ಕೃಷಿ ಉಡಾನ್ ಯೋಜನೆಯ ಪ್ರಮುಖ ಉದ್ದೇಶಗಳಲ್ಲಿ ಒಂದು. ಇನ್ನು ಕೃಷಿ ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆಯನ್ನು ಒದಗಿಸಬಹುದು. ರೈತರು ಉತ್ಪಾದಿಸಿದ ವಸ್ತುಗಳು ಹೆಚ್ಚು ದೂರದ ಮಾರುಕಟ್ಟೆಗೆ ತಲುಪಿದಾಗ ಅವರಿಗೆ ಹೆಚ್ಚಿನ ಗ್ರಾಹಕರನ್ನು ತಲುಪುವ ಅವಕಾಶವೂ ಕೂಡ ಸಿಗುತ್ತೆ. ಇನ್ನು ಬೇಗ ಹಾಳಾಗುವ ಉತ್ಪನ್ನಗಳನ್ನು ತ್ವರಿತವಾಗಿ ಸಾಗಿಸಬಹುದು. ಹಣ್ಣು, ತರಕಾರಿ, ಹೂವು, ಮೀನು ಮುಂತಾದ ಉತ್ಪನ್ನಗಳಲ್ಲಿ ಸಮಯ ಬಹಳ ಮುಖ್ಯವಾಗಿರುತ್ತೆ. ಇನ್ನು ರೈತರ ಆದಾಯ ಕೂಡ ಹೆಚ್ಚಿಸುವಲ್ಲಿ ನೆರವಾಗುತ್ತೆ. ಉತ್ತಮ ಮಾರುಕಟ್ಟೆ, ಉತ್ತಮ ಬೆಲೆ ದೊರೆತರೆ ರೈತರ ಆದಾಯಕ್ಕೂ ಸಹಾಯವಾಗುತ್ತೆ. ಸಾಗಣೆ ವಿಳಂಬದಿಂದ ಹಾಳಾಗುವ ಉತ್ಪನ್ನಗಳ ಪ್ರಮಾಣ ಕೂಡ ಕಡಿಮೆಯಾಗುತ್ತೆ. ಇನ್ನು ದೇಶದ ದೂರದ ಮತ್ತು ಹಿಂದುಳಿದ ಪ್ರದೇಶಗಳನ್ನು ದೊಡ್ಡ ಮಾರುಕಟ್ಟೆಗಳೊಂದಿಗೆ ಸಂಪರ್ಕಿಸಬಹುದು. ಈ ಕೃಷಿ ಉಡಾನ್ ಯೋಜನೆ ವಿಶೇಷವಾಗಿ ಹೆಚ್ಚು ಮೌಲ್ಯ ಹೊಂದಿರುವ, ಬೇಗ ಹಾಳಾಗುವ ಕೃಷಿ ಉತ್ಪನ್ನಗಳಿಗೆ ಸಹಾಯಕವಾಗಿದೆ. ಉದಾಹರಣೆಗೆ ಹಣ್ಣುಗಳು, ತರಕಾರಿಗಳು, ಹೂವುಗಳು, ಮೀನು ಮತ್ತು ಸಮುದ್ರ ಉತ್ಪನ್ನಗಳು, ಕೆಲವು ಹಾಲು ಉತ್ಪನ್ನಗಳು, ವಿಶೇಷ ಕೃಷಿ ಉತ್ಪನ್ನಗಳು, ಔಷಧೀಯ ಮತ್ತು ಸುಗಂಧ ಸಸ್ಯ ಉತ್ಪನ್ನಗಳು. ಇಂತಹ ಉತ್ಪನ್ನಗಳನ್ನು ಸೂಕ್ತ ಪ್ಯಾಕಿಂಗ್ ಮತ್ತು ಶೀತ ಸರಪಳಿ ವ್ಯವಸ್ಥೆಯೊಂದಿಗೆ ನೇರವಾಗಿ ಸಾಗಿಸುವುದರಿಂದ ಮಾರುಕಟ್ಟೆ ಮೌಲ್ಯವನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ಒಂದು ಪ್ರಮುಖವಾದ ವಿಷಯವನ್ನ ಗಮನಿಸಬೇಕು. ಕೃಷಿ ಉಡಾನ್ ಎಂದರೆ ರೈತರು ತಮ್ಮ ಉತ್ಪನ್ನಗಳನ್ನು ವಿಮಾನ ನಿಲ್ದಾಣಕ್ಕೆ ತೆಗೆದುಕೊಂಡು ಹೋದರೆ ಸಾಕು ಎಂಬುದಲ್ಲ. ಉತ್ಪನ್ನದ ಸಂಗ್ರಹಣೆ, ಪ್ಯಾಕಿಂಗ್, ಶೀತ ಸರಪಳಿ, ವಿಮಾನ ನಿಲ್ದಾಣದ ಸರಕು ನಿರ್ವಹಣೆ ಮತ್ತು ಕೊನೆಯ ಹಂತದ ಮಾರುಕಟ್ಟೆ ಸಂಪರ್ಕ ಇವೆಲ್ಲವೂ ಕೂಡ ಮುಖ್ಯವಾಗುತ್ತೆ. ಅಂದರೆ ರೈತನ ಹೊಲ, ಸಂಗ್ರಹಣೆ, ಪ್ಯಾಕಿಂಗ್, ಶೀತ ಸರಪಳಿ, ವಿಮಾನ ನಿಲ್ದಾಣ, ವಿಮಾನ ಗಮ್ಯಸ್ಥಾನ ಮತ್ತು ಮಾರುಕಟ್ಟೆ ಎಂಬ ಸಂಪೂರ್ಣ ಸರಪಳಿಯು ಪರಿಣಾಮಕಾರಿಯಾಗಿ ಕೆಲಸವನ್ನ ಮಾಡಬೇಕು. ಹೀಗೆ ಮಾಡಿದರಷ್ಟೇ ಕೃಷಿ ಉಡಾನ್ನ ನಿಜವಾದ ಪ್ರಯೋಜನ ರೈತರಿಗೆ ದೊರೆಯುತ್ತೆ. ಕೃಷಿ ಉಡಾನ್ ಯೋಜನೆಯಿಂದ ರೈತರಿಗೆ ಸಾಕಷ್ಟು ಪ್ರಯೋಜನವಾಗಲಿದೆ. ಒಂದು, ಮಾರುಕಟ್ಟೆ ವಿಸ್ತರಣೆ. ಸ್ಥಳೀಯ ಮಾರುಕಟ್ಟೆಯನ್ನಷ್ಟೇ ಅವಲಂಬಿಸದೆ ದೂರದ ನಗರಗಳ ಮಾರುಕಟ್ಟೆಗಳನ್ನು ತಲುಪಲು ರೈತರಿಗೆ ಸಾಧ್ಯವಾಗುತ್ತೆ. ದೂರದ ಮಾರುಕಟ್ಟೆಗೆ ವೇಗವಾಗಿ ಉತ್ಪನ್ನಗಳನ್ನು ತಲುಪಿಸಬಹುದು. ಸರಿಯಾದ ಶೀತ ಸರಪಳಿ ಮತ್ತು ಪ್ಯಾಕಿಂಗ್ ಇದ್ದರೆ ಉತ್ಪನ್ನದ ಗುಣಮಟ್ಟವನ್ನು ಹೆಚ್ಚು ಕಾಲ ಕಾಪಾಡಬಹುದು. ಬೇಡಿಕೆ ಇರುವ ಮಾರುಕಟ್ಟೆಗೆ ಉತ್ಪನ್ನ ತಲುಪಿದಾಗ ಉತ್ತಮ ಬೆಲೆ ಪಡೆಯುವ ಅವಕಾಶ ಕೂಡ ಹೆಚ್ಚಾಗಬಹುದು. ಜೊತೆಗೆ ಸಾಗಣೆ ಸಮಯ ಕಡಿಮೆಯಾದರೆ ಕೆಲವು ಉತ್ಪನ್ನಗಳ ಹಾಳಾಗುವ ಪ್ರಮಾಣವೂ ಕೂಡ ಕಡಿಮೆಯಾಗಬಹುದು. ಆದರೆ ಈ ಕೃಷಿ ಉಡಾನ್ ಯೋಜನೆಯು ಬಹಳ ಉಪಯುಕ್ತ ಯೋಜನೆಯಾದರೂ ಕೆಲವೊಂದು ಸವಾಲುಗಳಿವೆ. ವಿಮಾನ ಸರಕು ಸಾಗಣೆ ಸಾಮಾನ್ಯವಾಗಿ ರಸ್ತೆ ಅಥವಾ ರೈಲು ಸಾಗಣೆಗೆ ಹೋಲಿಸಿದರೆ ದುಬಾರಿಯಾಗಬಹುದು. ಹೀಗಾಗಿ ಕಡಿಮೆ ಮೌಲ್ಯದ ಉತ್ಪನ್ನಗಳಿಗೆ ಇದು ಯಾವಾಗಲೂ ಸೂಕ್ತವಾಗಿರೋದಿಲ್ಲ. ಅದೇ ರೀತಿ ಶೀತ ಸರಪಳಿ ವ್ಯವಸ್ಥೆ, ಸೂಕ್ತ ಪ್ಯಾಕಿಂಗ್, ವಿಮಾನ ನಿಲ್ದಾಣದ ಸಂಪರ್ಕ, ಸರಕು ನಿರ್ವಹಣೆ ಮತ್ತು ಮಾರುಕಟ್ಟೆ ಮಾಹಿತಿಯೂ ಕೂಡ ಅಗತ್ಯವಾಗಿ ಇರಬೇಕಾಗತ್ತೆ. ಅಂದರೆ ರೈತರು, ರೈತ ಉತ್ಪಾದಕ ಸಂಸ್ಥೆಗಳು, ಎಫ್ಪಿಒಗಳು,
ಸಹಕಾರ ಸಂಘಗಳು, ರಫ್ತುದಾರರು ಮತ್ತು ಸರ್ಕಾರದ ವಿವಿಧ ಸಂಸ್ಥೆಗಳು ಒಟ್ಟಾಗಿ ಕೆಲಸ

0: ಕೆಲಸ ಮಾಡುವುದು ಬಹಳ ಮುಖ್ಯ. ಈ ಕೃಷಿ ಉಡಾನ್ ಯೋಜನೆಯ ಲಾಭವನ್ನು ಯಾರೆಲ್ಲ ಪಡೆಯಬಹುದು ಅಂದರೆ, ಕೃಷಿ ಉತ್ಪನ್ನಗಳನ್ನು ವಿಮಾನದ ಮೂಲಕ ಸಾಗಿಸಲು ಬಯಸುವಂತಹ ರೈತರು, ಕೃಷಿ ಉತ್ಪನ್ನಗಳನ್ನು ನಿರ್ವಹಿಸುವ ಸರಕು ಸಾಗಣೆದಾರರು, ವಿಮಾನಯಾನ ಸಂಸ್ಥೆಗಳು, ಈಶಾನ್ಯ ಗುಡ್ಡಗಾಡು ಅಥವಾ ಬುಡಕಟ್ಟು ಪ್ರದೇಶಗಳ ರೈತರಿಗೆ ಆದ್ಯತೆಯನ್ನು ನೀಡಲಾಗುತ್ತೆ. ಇವರಿಗೆ ಅಗತ್ಯವಿರುವಂತಹ ಪ್ರಮುಖ ದಾಖಲೆಗಳು ಮತದಾರರ ಗುರುತಿನ ಚೀಟಿ, ಅರ್ಜಿದಾರರ ಬ್ಯಾಂಕ್ ಖಾತೆ ವಿವರಗಳು, ಕೃಷಿ ಉತ್ಪನ್ನಗಳ ವಿವರಗಳು, ಅದರ ಪ್ರಮಾಣ ಎಷ್ಟು, ಪ್ರಕಾರ ಎಷ್ಟು, ಈ ರೀತಿಯಾದಂತಹ ವಿವರಗಳು, ಜೊತೆಗೆ ಭೂ ಮಾಲೀಕತ್ವ ಅಥವಾ ಬಾಡಿಗೆ ಒಪ್ಪಂದ. ಈ ಯೋಜನೆಯ ಅಡಿಯಲ್ಲಿ ವಿಮಾನ ನಿಲ್ದಾಣದ ವ್ಯಾಪ್ತಿಯನ್ನು ಪರಿಶೀಲಿಸಿ ಅಗತ್ಯ ದಾಖಲೆಗಳನ್ನು ತಯಾರಿಸಿ ಲಾಜಿಸ್ಟಿಕ್ ಪಾಲುದಾರ ಅಥವಾ ವಿಮಾನಯಾನ ಸಂಸ್ಥೆಯನ್ನು ಸಂಪರ್ಕಿಸಬೇಕು. ಸಂಬಂಧಿತ ಪೋರ್ಟಲ್ ಅಥವಾ ವಿಮಾನ ನಿಲ್ದಾಣ ಪ್ರಾಧಿಕಾರದ ಮೂಲಕ ನೋಂದಾಯಿಸಿ ಅಥವಾ ಅರ್ಜಿಯನ್ನು ಸಲ್ಲಿಸಬೇಕು. ಅನುಮೋದಿತ ಮಾರ್ಗಗಳು ಮತ್ತು ಪ್ರೋತ್ಸಾಹಕಗಳನ್ನು ಬಳಸಿಕೊಂಡು ಸರಕುಗಳನ್ನು ಸಾಗಿಸಬಹುದು. ಇದು ಈ ಕುಶಾಲ್ನಂತಹ ಡಿಜಿಟಲ್ ವೇದಿಕೆಯೊಂದಿಗೆ ಏಕೀಕರಣಗೊಂಡಿದೆ. ಕೆಲವೊಮ್ಮೆ ವಿಮಾನ ನಿಲ್ದಾಣ ಅಥವಾ ಪ್ರದೇಶಕ್ಕೆ ಅನುಗುಣವಾಗಿ ಬದಲಾಗಬಹುದು. ಆದ್ದರಿಂದ ಯಾವಾಗಲೂ ಇತ್ತೀಚಿನ ಮಾರ್ಗಸೂಚಿಯನ್ನ ಪರಿಶೀಲಿಸಬೇಕು. ಒಟ್ಟಿನಲ್ಲಿ ಕೃಷಿ ಉಡಾನ್ನಂತಹ ಅವಕಾಶಗಳನ್ನು ಬಳಸಿಕೊಳ್ಳಲು ರೈತರು ತಮ್ಮ ಉತ್ಪನ್ನದ ಗುಣಮಟ್ಟ, ಪ್ಯಾಕಿಂಗ್ ಮತ್ತು ಮಾರುಕಟ್ಟೆ ಬೇಡಿಕೆಗಳ ಬಗ್ಗೆ ತಿಳಿದುಕೊಳ್ಳಬೇಕು. ರೈತ ಉತ್ಪಾದಕ ಸಂಸ್ಥೆಗಳೊಂದಿಗೆ ಸೇರಿಕೊಳ್ಳುವುದು ಸಹಾಯವಾಗಬಹುದು. ಉತ್ಪನ್ನವನ್ನು ದೊಡ್ಡ ಪ್ರಮಾಣದಲ್ಲಿ ಒಟ್ಟುಗೂಡಿಸಿ ಸಾಗಿಸಿದರೆ ಸಾಗಣೆ ವ್ಯವಸ್ಥೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ಸಾಧ್ಯತೆ ಇರುತ್ತೆ. ಹಾಗೆಯೇ ಕೃಷಿ ಇಲಾಖೆಗಳು, ಕೃಷಿ ಮಾರುಕಟ್ಟೆ ಸಂಸ್ಥೆಗಳು, ವಿಮಾನ ನಿಲ್ದಾಣದ ಕಾರ್ಗೋ ಸೇವೆಗಳು, ಸಂಬಂಧಿತ ಅಧಿಕಾರಿಗಳಿಂದ ಲಭ್ಯವಿರುವಂತಹ ಮಾಹಿತಿಯನ್ನು ಪಡೆದುಕೊಳ್ಳಬೇಕು. ರೈತನ ಹೊಲದಲ್ಲಿ ಬೆಳೆದ ಉತ್ಪನ್ನಕ್ಕೆ ಮೌಲ್ಯ ಸಿಗುವುದು ಕೇವಲ ಉತ್ತಮ ಇಳುವರಿಯಿಂದ ಮಾತ್ರವಲ್ಲ, ಉತ್ತಮ ಗುಣಮಟ್ಟ, ಸರಿಯಾದ ಸಂಗ್ರಹಣೆ, ವೇಗದ ಸಾಗಣೆ, ಸೂಕ್ತ ಮಾರುಕಟ್ಟೆ, ಇದರಿಂದ ಉತ್ತಮ ಆದಾಯ ಸಿಗುತ್ತೆ.
1: ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಪಿಎಂ ಅಗ್ರಿ ಉಡಾನ್ ಯೋಜನೆಯ ಕುರಿತು ಮಾಹಿತಿಯನ್ನ ಕೇಳಿದ್ರಲ್ಲ, ಮಾಹಿತಿಯನ್ನ ನೀಡಿದವರು ರೂಪಾ ಗೌಡ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಪ್ರಗತಿ ಪಥ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.
3: ಹರಿವ

ಪ್ರೇಮ, ಪ್ರೇಮ, ಪ್ರೇಮವೆಂದರೆ ಹೇಳಲು ಬಯಸಿ ಹೇಳಲು ಆಗದ ಮಧುರ ಭಾವನೆ, ಮಧುರ ಕಾಮನೆ, ಮಧುರ ಯೋಚನೆ, ಮಧುರ ಯಾತನೆ, ಅರ್ಪಣೆ, ಸಮರ್ಪಣೆ ಸೂಚನೆ.

ಯುಗ ಯುಗಗಳು ಕಳೆದರು, ಹಲವು ಜನ್ಮ ತಳೆದರು, ಓದಿ ಮುಗಿಸದ ಗ್ರಂಥ ಪ್ರೇಮ, ಹಾಡಿ ಮುಗಿಸದ ಗೀತೆ ಪ್ರೇಮ, ಎಂದೋ ಮುಗಿಯದ ಪಯಣ, ಒಂದುಗೂಡುವ ತಾಣ.

ಪ್ರೇಮವು ಅನುಭವಕ್ಕೆ ಮಾತ್ರ ನಿಲುಕುವ ಕೋಮಲ ಕಲ್ಪನೆ, ಸ್ಪರ್ಶಿಸಲಾಗುವುದಿಲ್ಲ ಆದರೆ ಮನಸ್ಸು ಹೇಳುತ್ತಿದೆ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ಇದುವರೆಗೂ ಚಿತ್ರಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನ ಹಿನ್ನೆಲೆಯಲ್ಲಿ ಅಟಲ್ ಇನೋವೇಷನ್ ಮಿಷನ್ ಕುರಿತಂತೆ ವಿಶೇಷ ಸಂವಾದ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಆಶಾ ಕೃಷ್ಣಸ್ವಾಮಿ ಹಿರಿಯ ಪತ್ರಕರ್ತರು, ನಡೆಸಿಕೊಡುತ್ತಾರೆ ನಾರಾಯಣಸ್ವಾಮಿ ಬಿಎಸ್ ಹಿರಿಯ ಪತ್ರಕರ್ತರು.
2: ಎಲ್ಲ ಶ್ರೋತೃಗಳಿಗೆ ನಮಸ್ಕಾರ. ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನ ಅಂಗವಾಗಿ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಅಟಲ್ ಇನ್ನೋವೇಷನ್ ಮಿಷನ್ ವಿಷಯ ಕುರಿತ ಇಂದಿನ ಸಂವಾದದಲ್ಲಿ ನಮ್ಮೊಂದಿಗೆ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಆಶಾ ಕೃಷ್ಣಸ್ವಾಮಿ ಅವರಿದ್ದಾರೆ. ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ.
3: ನಮಸ್ತೆ
2: ಮೇಡಮ್. ಈಗ ನಾವು ಈ ಡಿಜಿಟಲ್ ಯುಗ ಮತ್ತೆ ನಾವೀನ್ಯತೆಯ ಯುಗದಲ್ಲಿ ಬದುಕ್ತಾ ಇದ್ದೀವಿ.
3: ಹೌದು.
2: ಇವತ್ತು ಏನು ನಾವೀನ್ಯತೆ ಅಥವಾ ಇನ್ನೋವೇಷನ್ ಅಂತ ಹೇಳ್ತೀವಿ. ಈ ಇನ್ನೋವೇಷನ್ ನಮ್ಮ ಈ ತಂತ್ರಜ್ಞಾನದ ಬಳಕೆ ಮೂಲಕ ಜನರ ಜೀವನ ಮಟ್ಟ ಸುಧಾರಣೆ ಮಾಡೋದಕ್ಕೆ ಮತ್ತೆ ಜನರಿಗೆ ವೈವಿಧ್ಯಮಯವಾದ ಸೇವೆಯನ್ನು ಒದಗಿಸೋದ್ರಲ್ಲಿ ತುಂಬಾ ಹೆಚ್ಚಿನ ಕೊಡುಗೆಯನ್ನು ಕೊಡ್ತಾ ಇದ್ದಾವೆ. ಈ ಒಂದು ಇನ್ನೋವೇಷನ್ಗೆ ಉತ್ತೇಜನ ಕೊಡೋದಕ್ಕೆ 2016 ಅಂದರೆ 10 ವರ್ಷದ ಹಿಂದೆ ಕೇಂದ್ರ ಸರ್ಕಾರ ಅಟಲ್ ಇನ್ನೋವೇಷನ್ ಮಿಷನ್ ಅನ್ನು ಆರಂಭಿಸಿತು. ಈಗ ನಾವು ಒಂದು 10 ವರ್ಷದ ಹಿಂದೆ ನಾವು ಗಮನಿಸೋದಾದರೆ ಈ ಒಂದು ಪ್ರಗತಿಯನ್ನು, ಈ ದಶಕದ ಹಾದಿಯನ್ನು ನೋಡೋದಾದರೆ ನಾವು ಎಲ್ಲಿದ್ದೀವಿ ಅಂತ ತಾವು ಹೇಳ್ತೀರಿ?
3: ಇದರದ್ದು ನೀವು ನೀತಿ ಆಯೋಗಲ್ಲಿ ಇದನ್ನು ಬಂದ್ಬಿಡುತ್ತೆ, ಅವರೇನೆ ಇಂಪ್ಲಿಮೆಂಟಿಂಗ್ 2016 ನೀವು ಹೇಳಿದಂಗೆ ಶುರುವಾಗತ್ತೆ. ಇದು ಏನಂತ ಹೇಳಿದ್ರೆ, ಯಾರ್ಯಾರಿಗೆ ಬ್ರೈಟ್ ಐಡಿಯಾಸ್ ಇದೆ ಅಥವಾ ಏನಾರು ಮಾಡಬೇಕು ಅಂತ ಆಸೆ ಇದೆಯಲ್ಲ, ಅವ್ರನ್ನೆಲ್ಲ ಒಂದು ಕಡೆಗೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಗಿದೆ. ಇದರೊಳಗೆ ಡಿಫ್ರೆಂಟ್ ಹೆಡ್ಸಲ್ಲಿ ಬರುತ್ತೆ ಮತ್ತು ಈ ದೇಶದಲ್ಲಿ ಎಷ್ಟೋ ಜನಕ್ಕೆ ಐಡಿಯಾ ಇರುತ್ತೆ, ಆ ಐಡಿಯಾನ ಬೇರೆಯವ್ರ ಜೊತೆ ಹಂಚ್ಕೋಬೇಕು ಅಂತ ಇರುತ್ತೆ, ಟ್ರೈನ್ ಮಾಡಬೇಕು ಇನ್ನೊಬ್ಬರನ್ನ ಅಂತ ಇರುತ್ತೆ, ಎಸ್ಪೆಷಲಿ ಯಂಗ್ ಮೈಂಡ್ ಸ್ಕೂಲ್ ಮಕ್ಕಳಿಗೆ ಮಾಡಬೇಕು ಅಂತಿರುತ್ತೆ. ಆ ದಿಶೆಯಲ್ಲಿ ಈ ಏಮ್ ಅಂತ ಶಾರ್ಟ್ ಆಗಿ ಏನು ಹೇಳ್ತೀವಿ ಅಟಲ್ ಇನೋವೇಷನ್ ಮಿಷನನ್ನು, ಅದೊಳಗೆ ಡೇಟಾ ಹೇಳೋ ಪ್ರಕಾರ ಇಟ್ ಕರೆಂಟ್ಲಿ ಇಟ್ ರಿಪೋರ್ಟ್ಸ್ 72 AACs ಇದೆ, 3,500 ಸ್ಟಾರ್ಟ್ಅಪ್ಸ್ಗೆ ಸಪೋರ್ಟ್ ಮಾಡಿದೆ ಅಂತ ಹೇಳುತ್ತಿದ್ದಾರೆ. ಇದರದ್ದು ಮೇನ್ಲಿ ಇದರದ್ದು ಈ ಕಲ್ಚರ್ ಆಫ್ ಇನೋವೇಷನ್ ಆ್ಯಂಡ್ ಆಂಟ್ರಪ್ರಿನರ್ಶಿಪ್ನ ಎನ್ಕರೇಜ್ ಮಾಡೋಕ್ಕೇ ಇರೋದು. ಇದು ಆಂಟ್ರಪ್ರಿನರ್ಶಿಪ್ಗೆ ನಮ್ಮ ದೇಶದಲ್ಲಿ ಕೊರತೆ ಇಲ್ಲ, ಆದರೆ ಅದನ್ನು ಎಕ್ಸಿಬಿಟ್ ಎಲ್ಲಿ ಮಾಡಬೇಕು, ಅದಕ್ಕೊಂದು ಸ್ವಲ್ಪ ಫೈನಾನ್ಷಿಯಲ್ ಸಪೋರ್ಟು ಬೇಕಾಗತ್ತೆ, ಅದಕ್ಕೊಂದು ರೂಪರೇಷೆ ಬೇಕಾಗತ್ತೆ. ಇವಾಗ ಅರ್ಬನ್ ಏರಿಯಾಸ್ನಲ್ಲಿ ನಾನು ನೋಡಿದಂಗೆ ಶಾಲೆಗಳಲ್ಲಿ ಲ್ಯಾಬ್ಸ್ ಮಾಡಿಬಿಟ್ಟಿರ್ತಾರೆ, ಅದೇ ಸ್ವಲ್ಪ ನಾವು ಬೆಂಗಳೂರಲ್ಲೇ ಸ್ವಲ್ಪ ದೂರ ಹೋದರೆ ಸಿಟಿ ಸೆಂಟ್ರಿಂದ ಲ್ಯಾಬ್ ಅನ್ನೋ ಕಾನ್ಸೆಪ್ಟ್ ಗೊತ್ತಿದ್ರೂ ಏದೋ ವಿಡಿಯೋಲ್ಲಿ ನೋಡಿರ್ಬೋದು, ಬುಕ್ಕಲ್ಲಿ ಓದಿರ್ಬೋದು, ಆದರೆ ಲ್ಯಾಬ್ಗಳಿರಲ್ಲ. ಈಗ ಲ್ಯಾಬ್ಗಳು ಈ ಇನೋವೇಷನ್ ಇದೊಳಗೆ ಬರ್ತಾ ಇದೆ, ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಇದು ಒಂಥರ ಫಾಸ್ಟ್ರಿಂಗ್ ಇನೋವೇಷನ್, ಆಮೇಲೆ ಅದು ಡಿಫ್ರೆಂಟ್ ಸೆಕ್ಟರ್ಸ್ನಲ್ಲಿ ಬರ್ತಾ ಇದೆ. ಇದು ಫೈನಲಿ ಎಕಾನಮಿ ಇಂಪ್ರೂವ್ ಮಾಡಬೇಕು, ಈ ದೇಶದ ಆರ್ಥಿಕತೆನ ಇಂಪ್ರೂವ್ ಮಾಡಬೇಕು, ಅದು ಸ್ಟೇಕ್ ಹೋಲ್ಡರ್ಸ್ ಯಾರಿರಬೇಕು ಮಾಡಬೇಕಾದ್ರೆ, ಇಡೀ ಸಮಾಜ ಅದಕ್ಕೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇರೋದು ಅಂತಲ್ಲ, ಕನ್ಸ್ಯೂಮರ್ಸ್ ಕೂಡ ಸ್ಟೇಕ್ ಹೋಲ್ಡರ್ಸ್ ಆಗಿಬಿಡ್ತಾರೆ. ಇವಾಗ ಒಬ್ಬ ಕನ್ಸ್ಯೂಮರು ನನಗೆ ಈ ಥರ ಪ್ರಾಡಕ್ಟ್ಗೆ ನನಗೆ ಇಷ್ಟ ನನಗೆ ಬೇಕು ಅಂತ ಹೇಳಿದಾಗ ಅಲ್ಲಿ ಇನೋವೇಷನ್ ಶುರು ಆಗುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಲೆವೆಲಲ್ಲಿ. ಆ ಒಂದು ಥಿಂಕಿಂಗು ಇದು ಕೊಡ್ತಾ ಇದೆ. ಇದು ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಅಂತ ಸ್ಕೂಲಲ್ಲಿ ಲ್ಯಾಬೊರೇಟರೀಸ್ನ ಮಾಡೋದು ಮೇನ್ಲಿ ಫಾರ್ ಸ್ಟೂಡೆಂಟ್ಸ್. ಇದು ಕ್ಲಾಸ್ 6-12 ಅಂದರೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ, ಅದನ್ನು ಮಾಡ್ತಿದ್ದಾರೆ. ಇಲ್ಲಿ ಕೆಂಗೇರಿನಲ್ಲಿ ಒಂದು ಶಾಲೆ ಮೊನ್ನೆ ಇನಾಗ್ರೇಟ್ ಆಯಿತು, ಈ ಅಟಲ್ ಟಿಂಕರಿಂಗ್ ಲ್ಯಾಬ್ನ ತಗೊಂಡಿದ್ದಾರೆ. ಆಮೇಲೆ ಇದೊಳಗೆ ನೀವು ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಅಂತ, ಇದು ಸ್ಟಾರ್ಟ್ಅಪ್ಸ್ಗೆ ತುಂಬ ಬೇಕಾಗುತ್ತೆ ಇನ್ಕ್ಯುಬೇಷನ್ ಸೆಂಟರ್ಸು, ಇದು ಬಿಸ್ನೆಸ್ನವ್ರಿಗೆ ತುಂಬ ಇಂಪಾರ್ಟೆಂಟ್. ಹಾಗೆ ನಾನು ಹೇಳಿದೆ ಸ್ಟಾರ್ಟ್ಅಪ್ಸ್ನವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ. ಆಮೇಲೆ ಅಟಲ್ ಕಮ್ಯುನಿಟಿ ಇನೋವೇಷನ್ ಸೆಂಟರ್ ಅಂತ, ಇದೇನಂತ ಹೇಳಿದ್ರೆ ಇನೋವೇಷನ್ ತರೋದಕ್ಕೇನೆ ಇರೋದು. ಮತ್ತೆ ಆಂಟ್ರಪ್ರಿನರ್ಶಿಪ್ಲಿ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ ಇವರಿಗೆ ಇದ್ರ ಬಗ್ಗೆ ಇಂಟ್ರೆಸ್ಟೇ ಇಲ್ಲ ಅಂತ, ನಾವು ಎಕ್ಸ್ಪೋಜರೇ ಕೊಟ್ಟಿರಲ್ಲ, ಇಲ್ಲಿ ಕೊಡ್ತಾ ಇದ್ದಾರೆ. ಅನ್ಡಿಸರ್ವ್ಡ್ ಅಂಡ್ ಜಿಯೋಗ್ರಫಿಕಲಿ ಡಿಸ್ಅಡ್ವಾಂಟೇಜ್ಡ್ ಇದ್ದಾರೆ. ನಾರ್ದರ್ನ್ ಕರ್ನಾಟಕದಲ್ಲಿ ಎಲ್ಲೋ ಬೀದರಲ್ಲಿ ಕುತ್ಕೊಂಡು ಬಾಗಲಕೋಟೆಯಲ್ಲಿ ಕುತ್ಕೊಂಡು ಅವ್ರಿಗೆ ಐಡಿಯಾಸ್ ಇರ್ಬೋದು, ಆದರೆ ಒಂದು ಇನೋವೇಷನ್ ಸೆಂಟರ್ ಮಾಡಿದ್ರೆ ಅದನ್ನು ಯುಟಿಲಿಟಿ ಮಾಡ್ಕೋತಾ ಇದ್ದಾರೆ. ಆಮೇಲೆ ಆ ಇನೋವೇಷನ್ ಇಕೋಸಿಸ್ಟಮ್ನ ಇದು ಕ್ರಿಯೇಟ್ ಮಾಡ್ತಾ ಇದೆ, ಸಿಟೀಸಲ್ಲಿ ಆಗ್ಬೋದು ಮತ್ತು ಎಲ್ಲೆಲ್ಲಿ ಪ್ರಾವಿಷನ್ ಇದೆಯೋ ಅಂತ. ಇನ್ನೊಂದು ಅಟಲ್ ನ್ಯೂ ಇಂಡಿಯಾ ಚಾಲೆಂಜ್ ಅಂತ ಒಂದು ಮಾಡಿದ್ದಾರೆ, ಇದೊಳಗೆ ಬರುತ್ತೆ. ಅದೇನಂತ ಹೇಳಿದ್ರೆ ಟೆಕ್ನಾಲಜಿ ಬೇಸ್ಡ್ ಸೊಲ್ಯೂಷನ್ಸ್ ಬೇಕು ನಮಗೆ. ಆ ಸೊಲ್ಯೂಷನ್ಸ್ ನ ಕಂಡುಹಿಡಿಯಬೇಕು ಅಂತ ಹೇಳಿದ್ರೆ ಸೋಷಿಯಲ್ ಪ್ರಾಬ್ಲಮ್ಸ್ಗೆ, ಈಗ ನೋಡಿ ನಮ್ಮ ರಾಷನ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇರಬಹುದು ಅಥವಾ ಪೆನ್ಷನ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇರಬಹುದು, ಅದೆಲ್ಲಾನು ಆದಷ್ಟು ಮಿಡ್ಲ್ ಮ್ಯಾನ್ ಅನ್ನ ತೆಗೆದು ಹೊರಗಡೆ ಇಡೋದಕ್ಕೇನೆ ಮಾಡ್ತಾ ಇರೋದು. ಇವತ್ತು ರಾಷನ್ ತಗೋಬೇಕು ಅಂತ ಹೇಳಿದ್ರೆ ಎಷ್ಟು ಟೆಕ್ನಾಲಜಿನೂ ಅದರೊಳಗೆ ಇನ್ವಾಲ್ವ್ ಆಗ್ತಾ ಇದೆ. ಸ್ವಲ್ಪ ಹಿಕ್ಕಪ್ಸ್ ಇರುತ್ತೆ, ಇಲ್ಲ ಅಂತ ಹೇಳಲ್ಲ, ಬಟ್ ಅದನ್ನ ಓವರ್ಕಮ್ ಮಾಡಬೇಕು, ಆ ಸಿಸ್ಟಮ್ನ ನಾವು ವರ್ಕ್ ಆಗೋಂಗ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಸ್ಲೇವ್ಸ್ ಆಗ್ಬಿಡ್ತೀವಿ ಯಾರೋ ಒಬ್ಬ ಅಂಗಡಿಯವನ್ಗೆ. ಈಗ ರೈಟ್ ಆಗ್ತಾ ಇದೆ, ಜನರು ಕನ್ಸ್ಯೂಮರ್ಸ್ ಬಡವರು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರು ಇಲ್ಲ ನನಗೆ ಈ ತಿಂಗಳು ನೀನು ಇದು ಕೊಟ್ಟಿಲ್ಲ ಅಂತ ಕೇಳೋ ಅಂತದ್ದು. ಯಾಕಂದ್ರೆ ಅವ್ರಿಗೆ ಅವ್ನು ಬಾಗ್ಲು ಹಾಕೋ ಹಂಗಿಲ್ಲ, ಯಾಕಂದ್ರೆ ಕ್ಯಾಮ್ರಾಲ್ ಕ್ಯಾಪ್ಚರ್ ಆಗುತ್ತೆ, ಇವತ್ತು ಗೌರ್ಮೆಂಟ್ ರಿಪೋರ್ಟ್ ಹೋಗುತ್ತೆ. ಆಲ್ ದೀಸ್ ಥಿಂಗ್ಸ್ ಯುನೋ ಲೋಕಲಿ ನಾವು ಯಾವ ರೀತಿ ಯೋಚನೆ ಮಾಡಿ ಅದನ್ನ ಇನೋವೇಟ್ ಮಾಡಬಹುದು, ಹೆಂಗೆ ಒಂದು ಸಿಸ್ಟಮ್ನ ಇಂಪ್ರೂವ್ ಮಾಡಬಹುದು ಅನ್ನೋದು ಇದೊಳಗೆ ಬರುತ್ತೆ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅನ್ಸೋದು ಮೆಂಟರ್ ಇಂಡಿಯಾ, ಅದ ಮೆಂಟರ್ ಇಂಡಿಯಾ ಪ್ರೋಗ್ರಾಮ್ ಅದು ವಾಲಂಟ್ರಿ, ಅದು ಯಾರು ಬೇಕಾದ್ರೂ ಅದರೊಳಗೆ ಐಡಿಯಾಸ್ ಇದ್ರೆ ಅವರು ಅಡಾಪ್ಟ್ ಮಾಡ್ಕೋಬಹುದು, ವೆರಿನ್ ಸ್ಕಿಲ್ಡ್ ಪ್ರೊಫೆಷನಲ್ಸ್ನ ತಯಾರು ಮಾಡಬಹುದು. ಸೊ ದಿಸ್ ಇಸ್ ಎ ವೆರಿ ವೆರಿ ಕ್ರೂಷಿಯಲ್ ವಿಚ್ ವಾಸ್ ಮಚ್ ರಿಕ್ವೈರ್ಡ್ ಪ್ರೋಗ್ರಾಮ್ನ ಈಗ ನಾವು ನೋಡ್ತಾ ಇದ್ದೀವಿ.
2: ತಾವಾಗಲೇ ಹೇಳಿದ್ರಿ 3,500 ಸ್ಟಾರ್ಟ್ಅಪ್ಗಳಿಗೆ ಈ ಒಂದು ಅಟಲ್ ಇನ್ನೋವೇಷನ್ ಮಿಷನ್ ಸಪೋರ್ಟ್ ಮಾಡಿದೆ ಅಂತ. ಅದರಲ್ಲಿ 1,000 ಹೆಚ್ಚು ವಿಮೆನ್ ಲೆಡ್ ಸ್ಟಾರ್ಟ್ಅಪ್ಸ್ ಇರೋದು ಒಂದು ವಿಶೇಷ. ಮತ್ತೆ ಒಟ್ಟಾರೆ ಈ ಒಂದು ಅಟಲ್ ಇನ್ನೋವೇಷನ್ ಮಿಷನ್ ಮೂಲಕ ದೇಶಾದ್ಯಂತ ಈ ನಾವೀನ್ಯತೆ ಇನ್ನೋವೇಷನ್ ಐಡಿಯಾಗಳಿಗೆ ಉತ್ತೇಜನ ಕೊಡುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿರೋದ್ರಿಂದ ಇದು ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ಅತಿ ಹೆಚ್ಚು ಸ್ಟಾರ್ಟ್ಅಪ್ಗಳಿಗೆ ಮತ್ತೆ ಯುವಜನರ ಒಂದು ಏನ್ ಐಡಿಯಾಸ್ ಇರುತ್ತೆ ಅದು ಕಾರ್ಯರೂಪಕ್ಕೆ ಬರೋದಕ್ಕೆ ಸಹಾಯ ಮಾಡಿರೋದನ್ನ ನಾವು ಕಾಣ್ತೀವಿ. ಈಗ ನಾವು ಡೇಟಾವನ್ನ ನೋಡೋದಾದ್ರೆ 2014 ಈ ದೃಢೀಕೃತ ಸ್ಟಾರ್ಟ್ಅಪ್ಗಳ ಸಂಖ್ಯೆ ಇದ್ದಿದ್ದು 350 ಇಡೀ ದೇಶದಲ್ಲಿ. ಈಗ 212,000 ಹೆಚ್ಚು ರೆಕಗ್ನೈಸ್ಡ್ ಸ್ಟಾರ್ಟ್ಅಪ್ ಇದೆ. ಮತ್ತೆ ನಾವು ಯೂನಿಕಾರ್ನ್ ಅಂತ ಏನ್ ಹೇಳ್ತೀವಿ ಉದ್ಯಮ ವಲಯದಲ್ಲಿ ಅಂದ್ರೆ 100 crore ಹೆಚ್ಚು ಬಂಡವಾಳ ಇರುವಂತಹ ಒಂದು ಸ್ಟಾರ್ಟ್ಅಪ್ಗಳು. ಸೊ ಅವುಗಳ ಸಂಖ್ಯೆ ಆಗ 4 2014, ಈಗ ಅದು 125 ಏರಿಕೆ ಆಗಿದೆ. ಇದರಲ್ಲೂ ಕೂಡ 50 ಹೆಚ್ಚಿರೋದು ಬೆಂಗಳೂರು.
3: ಬೆಂಗಳೂರು
2: ಇಸ್ ದಿ ಹಬ್ ಆಫ್ ದಿಸ್ ಯೂನಿಕಾರ್ನ್. ಸೊ ಈ ಒಂದು ಬೆಳವಣಿಗೆ ಬಗ್ಗೆ ತಾವೇನ್ ಹೇಳ್ತೀರಿ?
3: ಅದು ಇದೇನಂದ್ರೆ ಒಂದು ಇನೋವೇಷನ್ ಇಕೋ ಸಿಸ್ಟಮ್ ಡೆವಲಪ್ ಮಾಡಿದೀವಿ. ಇನ್ನೊಂದು ಏನಂತ ಹೇಳಿದ್ರೆ ಕೊಲಾಬರೇಷನ್ ಅಂಡ್ ಪಾರ್ಟ್ನರ್ಶಿಪ್ ಅಲ್ಲಿ ಆಗ್ತಾ ಇದೆ. ಇದು ಸ್ಟಾರ್ಟ್ಅಪ್ಸ್ ಯೂಶಲಿ ಕೊಲಾಬರೇಷನ್ ಮತ್ತೆ ಪಾರ್ಟ್ನರ್ಶಿಪ್ ಅಲ್ಲಿ ಆಗುತ್ತೆ. ಇಕೋ ಸಿಸ್ಟಮ್ ನ ನಾವು ಇದ್ ಮಾಡ್ಬೇಕಲ್ಲ, ಹೊರಗಡೆಯಿಂದಾನೇ ತರೋದು ಅನ್ನೋದು ಬ್ರೇಕ್ ಆಗುತ್ತೆ ಇದೊಳಗೆ. ಜೊತೆಗೆ ಸರ್ವಿಸ್ ಸೆಕ್ಟರ್ ನಲ್ಲಿ ನಾವು ಸ್ಟ್ರಾಂಗ್ ಆಗ್ತೀವಿ ಇದು ಮಾಡ್ತಾ ಇರೋದ್ರಿಂದ. ದಟ್ ಈಸ್ ಅವರ್ ಮೇನ್ ಬ್ಯಾಕ್ ಬೋನ್ ನಮ್ಮ ಇಂಡಸ್ಟ್ರಿ ಇದು. ಅಂದ್ರೆ ಇವಾಗ ಮೇಜರ್ ಪ್ರಾಬ್ಲಮ್ಸ್ ಏನಂತ ಹೇಳಿದ್ರೆ ಇನೋವೇಷನ್ಗೆ ಏನು ತೊಂದರೆ ಇರಲಿಲ್ಲ, ಬಟ್ ಅದ್ರ ಬಗ್ಗೆ ಮಾತಾಡೋರು ಇರಲಿಲ್ಲ, ಇಲ್ಲ ನಿಮ್ಮ ಕಷ್ಟಗಳನ್ನ ನಾವು ಕೇಳ್ತೀವಿ ಅನ್ನೋದಿರಲಿಲ್ಲ ಯಾರೋ. ಸೊ ಈಗ ಆ ಥರದ್ದು ರೆಗ್ಯುಲರ್ಲಿ ಪ್ಲಾಟ್ಫಾರ್ಮ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ, ಅಲ್ಲಲ್ಲೇ ಡಿಸ್ಕಸ್ ಆಗುತ್ತೆ, ಆಫೀಸರ್ಸ್ನ ಕರೆಸ್ತಾರೆ, ಮಿನಿಸ್ಟರ್ಸ್ ಇರ್ತಾರೆ, ಯಂಗ್ಸ್ಟರ್ಸ್ ಎಸ್ಪೆಷಲಿ ದೇ ಕೆನ್ ಟಾಕ್ ಅಲ್ಲ ಇನೋವೇಷನ್ ಬಗ್ಗೆ ಇರ್ಬೋದು. ವಿಎಪಿ ಅಂದ್ರೆ ವರ್ನಾಕ್ಯುಲರ್ ಇನೋವೇಷನ್ ಪ್ರೋಗ್ರಾಮು ಇದೊಳಗೆ ಬಂದ್ಬಿಡುತ್ತೆ. ನೋಡಿ ಈ ಗೂಗಲ್ ಆಗ್ಬೋದು, ಯಾವುದು ವರ್ಲ್ಡ್ ಜಾಯಿಂಟ್ ಪ್ಲಾಟ್ಫಾರ್ಮ್ಸ್ ಎಲ್ಲ ಇವತ್ತು ಇಂಡಿಯನ್ ವರ್ನಾಕ್ಯುಲರ್ ಲ್ಯಾಂಗ್ವೇಜ್ ಬಗ್ಗೆನೂ ತಲೆ ಕೆಡಿಸ್ಕೊತಾ ಇದ್ದಾರೆ, ನಾವು ಮಾಡಲೇಬೇಕು ಅಂತ ಬರ್ತಾ ಇದೆ. ದಟ್ ಈಸ್ ಆಲ್ಸೋ ಈ ಏಮ್ ಅಲ್ಲೇ ಬರುತ್ತೆ, ವರ್ನಾಕ್ಯುಲರ್ ಇನೋವೇಷನ್ ಪ್ರೋಗ್ರಾಮು. ಹಾಗಾಗಿ ಬೇಸಿಕಲಿ ಎಲ್ಲಿನ ತಗೋಬಹುದು ಅಂತ ಹೇಳಿದ್ರೆ ಇದನ್ನ ಸ್ಟೂಡೆಂಟ್ ಸೆಂಟ್ರಿಕ್ ಮಾಡಿ ಐಡಿಯಾ ಪ್ರೋಟೋಟೈಪ್ ಆಗುತ್ತೆ, ಸ್ಟಾರ್ಟ್ಅಪ್ಸ್ಗೆ ಹೋಗುತ್ತೆ, ಕಮರ್ಷಿಯಲ್ ಪ್ರಾಡಕ್ಟ್ ಆಗುತ್ತೆ, ಸ್ಕೇಲ್ ಅಪ್ ಮಾಡಿದ್ರೆ ಜಾಬ್ಸ್ ಎಕ್ಸ್ಪೋರ್ಟ್ಸ್, ಜಾಬ್ಸ್ ಇಲ್ಲಿ ಜನರೇಟ್ ಆಗೋ ಜೊತೆಗೆ ಎಕ್ಸ್ಪೋರ್ಟ್ ಆಗಬೇಕು, ಅಲ್ಲಿ ತನಕ ಅದು ಏಮ್ ಹೋಗ್ತಾ ಇದೆ. ಹಾಗಾಗಿ ಇದು ಎಕಾನಮಿಗೆ ತುಂಬಾ ಅನುಕೂಲ ಆಗುತ್ತೆ.
2: ಹೌದು, ತಾವಾಗಲೇ ಹೇಳಿದ್ರಿ ಅಟಲ್ ನ್ಯೂ ಇಂಡಿಯಾ ಚಾಲೆಂಜ್ ಇವುಗಳ ಬಗ್ಗೆ. ಸೊ ಈ ರೀತಿಯ ಒಂದು ಚಾಲೆಂಜ್ಗಳ ಮೂಲಕ ಒಂದು ಆರೋಗ್ಯಕರವಾದ ಒಂದು ಸ್ಪರ್ಧೆಗೆ ಇಲ್ಲಿ ಹೆಚ್ಚಿನ ಅವಕಾಶವನ್ನ ಕೊಡಲಾಗಿದೆ. ಇದರಿಂದ ಯುವಜನರು ಕೂಡ ತಮ್ಮ ಐಡಿಯಾಗಳನ್ನ ಮತ್ತಷ್ಟು ಅದನ್ನ ಫೈನ್ ಟ್ಯೂನ್
3: ಮಾಡಿ 10,000 ATL ಲ್ಯಾಬ್ಸ್ ಇದೆ ಅಂತ ಹೇಳ್ತಾರೆ. ಅದೊಳಗೆ 1.1 crore ಪ್ಲಸ್ ಅದಕ್ಕಿಂತ ಜಾಸ್ತಿ ಸ್ಟೂಡೆಂಟ್ಸ್ 24-25 ರಿಪೋರ್ಟ್ ಹೇಳೋದು ನೀತಿ ಆಯೋಗದು. 16,00,000 ಜಾಸ್ತಿ ಇನೋವೇಷನ್ ಪ್ರಾಜೆಕ್ಟ್ಸ್ ಬಂದಿದೆ ಅಂತ ಹೇಳ್ತಾರೆ. ಇಟ್ಸ್ ಎ ಹ್ಯೂಜ್ ನಂಬರ್. ಸ್ಟಾರ್ಟ್ಅಪ್ಸ್ ಏನೇ ನೀವು ಅವೆಲ್ಲ ಹೇಳಿದಂಗೆ 3,500 ಪ್ಲಸ್ ಸ್ಟಾರ್ಟ್ಅಪ್ಸ್ ಆಗಿದೆ. ಸಪೋರ್ಟೆಡ್ ಇದೆಲ್ಲ, ಇನ್ಕ್ಯುಬೇಷನ್ ಆಗ್ಬೋದು, 22 ಅಟಲ್ ಇನ್ಕ್ಯುಬೇಷನ್ ಸೆಂಟರ್ಸ್ ಬಂದ್ಬಿಡ್ತಿದೊಳಗೆ. ಜಾಬ್ಸ್ ಅದು ಏಮ್ ರಿಪೋರ್ಟ್ ಪ್ರಕಾರ 32,000 ಜಾಬ್ಸ್ ಗಿಂತ ಜಾಸ್ತಿ ಕ್ರಿಯೇಟ್ ಆಗಿದೆ ಅಂತಾರೆ. ನೀವು ಅವಾಗ ಹೇಳಿದ್ರಿ ವುಮೆನ್ ಆಂಟರ್ಪ್ರಿನರ್ಸ್ಗೆ ಇದು ಬಹಳಾನೇ, 1,000 ವಿಮೆನ್ ಆಂಟರ್ಪ್ರಿನರ್ಸ್ದು ಸೆಂಟರ್ಸ್ ಬಂದಿದೆ, ಸ್ಟಾರ್ಟ್ಅಪ್ಸ್ ಬಂದಿದೆ. ಈ ಇದೆಲ್ಲ ನೋಡಿದಾಗ ಕಮರ್ಷಿಯಲೈಸೇಷನ್ ಆಗಬೇಕು ಇದು, ಮತ್ತು ಗ್ಲೋಬಲ್ ಕಾಂಪಿಟೇಟಿವ್ನೆಸ್ಗೆ ಬರುತ್ತೆ ಇದೆಲ್ಲ. ಮತ್ತೆ ನಾವು ಅಲ್ಲಿ ಎಕ್ಸ್ಪೋಜರ್ ಬೇಕಾದ ಬರೀ ಒಂದು ವಿತಿನ್ ದ ಕಂಟ್ರಿ, ನಮ್ಮ ಪಾಪ್ಯುಲೇಷನ್ ತುಂಬ ಇದೆ, ನಮ್ಮಲ್ಲಿ ಏನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರು ಕನ್ಸ್ಯೂಮ್ ಆಗುತ್ತೆ. ಬಟ್ ನೀಬರಿಂಗ್ ದೇಶಗಳು ಕಡಿಮೆ ವೆಚ್ಚಕ್ಕೆ ಪ್ರಾಡಕ್ಟ್ಸ್ ತಂದುಬಿಟ್ಟಾಗ ನಾವೆಲ್ಲಿ ಹೋಗ್ತೀವಿ? ಜನರಿಗೆ ಏನಂತ ಹೇಳಿದ್ರೆ ಕ್ವಾಲಿಟಿಗಿಂತ ಒಂದೊಂದ್ಸತಿ ಅಫೋರ್ಡೆಬಿಲಿಟಿ ನೋಡ್ಬಿಡ್ತಾರೆ. ಅಲ್ಲಿ ನಮ್ಮದು ಲಾರ್ಜ್ ಸ್ಕೇಲ್ ಅಪ್ ಆಗಬೇಕು, ನಾವು ಎಕ್ಸ್ಪೋರ್ಟ್ ಮಾಡೋಕ್ಕೆ ಶುರು ಮಾಡಿದಾಗ ಇಂಪೋರ್ಟ್ ಡಿಪೆಂಡೆನ್ಸ್ ಕಮ್ಮಿ ಆಗುತ್ತೆ. ವಿ ಹ್ಯಾವ್ ಪ್ರೂವ್ಡ್ ಇನ್ ದ ಲಾಸ್ಟ್ 4-5 ಇಯರ್ಸ್. ಆಮೇಲೆ ಈ ತ್ರಿಪುರಾಂತಹ ಒಂದು ಸಣ್ಣ ಊರಲ್ಲಿ, ಅಂದರೆ ಅದು ಭಾಳ ರಿಮೋಟಲ್ಲಿ ಇರೋದ್ರಿಂದ, ಅಲ್ಲಿ ಇಂಡಿಯಾಸ್ ಫಸ್ಟ್ ಸ್ಟೇಟ್ ಇನೋವೇಷನ್ ಮಿಷನ್ ಸಿಮ್ ಅಂತ ಹೇಳಿ ಅದನ್ನು ಫ್ರೇಮ್ವರ್ಕಲ್ಲಿ ತರ್ತಾರೆ. ಕೆಲವು ಸ್ಟೇಟ್ಸ್ಗಳು ನಾವು ಏನೋ ಮ್ಯಾಪಲ್ಲೇ ಇಲ್ಲ ಅನ್ನೋ ಥರದ ಇದೊಳಗೆ ಬಂದ್ಬಿಟ್ಟಿದೆ ಇದೊಳಗೆ. ಸೊ ಅಟಲ್ ಇನೋವೇಷನ್ ಮಿಷನ್ ಬೇಸಿಕಲಿ ಎಲ್ಲ ರಾಜ್ಯಗಳು ಎಲ್ಲ ಶಾಲೆಗಳನ್ನ ತರ್ಬೋದು. ಯಾವ ರಿಮೋಟ್ ಪ್ಲೇಸು ಇವ್ರಿಗೆ ಆಕ್ಸಸ್ಸೇ ಇಲ್ಲ ಅನ್ನೋರು ಕೊಲಾಬ್ರೇಷನ್ಲ್ಲೂ ಬಂದ್ಬಿಡ್ಬೋದು. ದಟ್ ಈಸ್ ದ ಬ್ಯೂಟಿ ಆಫ್ ಅಟಲ್ ಇನೋವೇಷನ್ ಮಿಷನ್.
2: ಮತ್ತೆ ಶಾಲೆಗಳಲ್ಲಿ ಈ ರೀತಿಯ ಟಿಂಕರಿಂಗ್ ಲ್ಯಾಬ್ ಬಗ್ಗೆ ತಾವೇನು ಹೇಳಿದ್ರಿ, ಈ ಎಲ್ಲ ಕ್ರಮಗಳು ನಮ್ಮ ಇಂಡಸ್ಟ್ರಿ ಮತ್ತೆ ಅಕಾಡೆಮಿ ಇವುಗಳ ನಡುವೆ ಒಂದು ಗ್ಯಾಪ್ ಏನಿತ್ತು ಅದನ್ನ ಕಡಿಮೆ ಮಾಡೋದಕ್ಕೆ, ಮತ್ತೆ ವಿದ್ಯಾರ್ಥಿಗಳು ಅವರ ಶೈಕ್ಷಣಿಕ ಜೀವನದಲ್ಲೇ ಈ ಇಂಡಸ್ಟ್ರಿ ಏನ್ ಡಿಮ್ಯಾಂಡ್ ಮಾಡುತ್ತೆ ಅವರಿಂದ ಅನ್ನೋದನ್ನ ಅವರು ಅದ್ರ ಬಗ್ಗೆ ಕೌಶಲ್ಯ ಮತ್ತೆ ತರಬೇತಿ ಸಿಗೋದ್ರಿಂದಾಗಿ ಅವರು ಮತ್ತೆ ವೃತ್ತಿಪರರಾದಾಗ ಹೆಚ್ಚಿನ ಕೊಡುಗೆ ಕೊಡೋದಕ್ಕೆ ಸಹಾಯ ಆಗುತ್ತೆ ಅಂತ ಅನ್ಸುತ್ತೆ.
3: ಇಲ್ಲಿ ನಾನು ಒಂದು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ. ರಾಮಕೃಷ್ಣ ಮಿಷನ್ ರಾಗಿಹಳ್ಳಿ ಬಹಳ ರಿಮೋಟ್ ಅಲ್ಲಿದೆ, ಒಂದು ಬ್ಯೂಟಿಫುಲ್ ಇಂಟರ್ನ್ಯಾಷನಲ್ ಲೆವೆಲ್ ಸ್ಕೂಲ್ಸ್ ನ ಎರಡು ಕಾರ್ಪೊರೇಟ್ ಬಾಡಿ ಅವರು ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಕೂಡ ಒಂದು ಟಿಂಕರಿಂಗ್ ಲ್ಯಾಬ್ ಇದೆ, ಆದರೆ ಅದು ಅಟಲ್ ಮಿಷಿನ್ ಅಲ್ಲಿ ತಗೊಂಡಿಲ್ಲ, ಹಾಗೆ ಶುರು ಮಾಡಿದ್ದಾರೆ. ಅಲ್ಲಿ ಮಕ್ಕಳಿಗೆ ಗೆಡ್ಜೆಟ್ಸ್ ಬಗ್ಗೆ, ಪಾಪ ಕಾಲ್ಗೆ ಶೂಸ್ ಇಲ್ಲದೆ ಬರ್ತವೆ ಶಾಲೆಗೆ, ಆದರೆ ಅವರು ಗೆಡ್ಜೆಟ್ಸ್ ಬಗ್ಗೆ ಎಷ್ಟೋ ಅವ್ರಿಗೆ ಇಂಟ್ರೆಸ್ಟು, ಮತ್ತು ಅವ್ರು ಏನೇನು ಇನೋವೇಷನ್ ಬಗ್ಗೆ ಯೋಚನೆ ಮಾಡ್ತಾರೆ. ನೀವು ಏನಾರು ಒಂದು ನಾಲ್ಕು ಸಾಮಾನು ಕೊಟ್ಟರೆ ಇದರೊಳಗೆ ಏನಾರು ಒಂದು ಪ್ರಾಡಕ್ಟ್ ನಾನು ಮಾಡ್ಬೋದಾ ಅನ್ನೋದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ತುಂಬ ಇಂಟ್ರೆಸ್ಟ್ ಬರ್ತಾ ಇದೆ. ಈ ಥರ ಟಿಂಕರಿಂಗ್ ಲ್ಯಾಬ್ಸ್ ಇರ್ಬೋದು, ಅಲ್ಲಿ ಒಂದು ಮಾಡುವಂಥ ಒಂದು ಸ್ಕೀಮ್ ಇದೆ ಸೈನ್ಸ್ ಪ್ರಮೋಷನ್ನು ಹಳ್ಳಿ ಶಾಲೆಗಳಲ್ಲಿ ಮಾಡೋದು. ಅದನ್ನೆಲ್ಲ ನೋಡ್ತಾ ಇದ್ರೆ ಅಯ್ಯೋ ಸೈನ್ಸ್ ಬಗ್ಗೆ ಇಷ್ಟು ಇಂಟ್ರೆಸ್ಟ್ ಇದೆಯಾ ಅಂತ ನೋಡಿ. ನಾವು ಇಲ್ಲಿ ಬೆಂಗಳೂರಲ್ಲಿ ಎಷ್ಟು ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಸ್ಮಾರ್ಟ್ ಬೋರ್ಡ್ಸ್ ಇರುತ್ತೆ? ಇಲ್ಲ, ಈಗಲೂ ಚಾಕ್ ಪೀಸ್ ಯೂಸ್ ಮಾಡ್ತಾರೆ ತುಂಬ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ. ಆದರೆ ರಾಮಕೃಷ್ಣ ಮಿಷನ್ ಹಳ್ಳಿ ಶಾಲೆಯಲ್ಲಿ ಸ್ಮಾರ್ಟ್ ಬೋರ್ಡ್ ಇದೆ, ಆ ಮಕ್ಕಳು ಹೆಂಗೆ ಇಂಟರ್ನೆಟ್ನ ಯೂಸ್ ಮಾಡಬೇಕು, ಎಲ್ಲರಿಗೂ ವಾಟ್ ಈಸ್ ನೆಟ್ವರ್ಕಿಂಗ್ ಅನ್ನೋದು ಗೊತ್ತಿದೆ ಅವ್ರಿಗೆ. ಕೈಯಲ್ಲಿ ಗೆಡ್ಜೆಟ್ ಇಲ್ಲದೆ ಇರ್ಬೋದು, ಆದರೆ ಶಾಲೆಗೆ ಬಂದಾಗ ಬಿಕಾಸ್ ಆಫ್ ದ ಲ್ಯಾಬ್ಸ್.
2: ಮತ್ತೆ ಆಗಲೇ ತಾವು ಈ ಮೆಂಟರ್ ಇಂಡಿಯಾ ಕ್ಯಾಂಪೇನ್ ಬಗ್ಗೆ ಹೇಳಿದ್ರಿ, ಈ ಒಂದು ಕ್ಯಾಂಪೇನ್ ಮೂಲಕ 2 ಮತ್ತು 3ನೇ ಸ್ತರದ ನಗರಗಳಲ್ಲಿ ಏನೊಂದು ಸ್ಟಾರ್ಟ್ಅಪ್ಗಳಿದ್ದಾವೆ ಅವುಗಳಲ್ಲಿನ ಉದ್ಯಮಿಗಳಿಗೆ ಇದು ಮೆಂಟರ್ಶಿಪ್ ಅಂದ್ರೆ ಅವುಗಳಿಗೆ ನೆರವು ಕೊಡುವಂತಹ ಮತ್ತೆ ಮಾರ್ಗದರ್ಶನ ಮಾಡುವಂತಹ ವಾತಾವರಣವನ್ನ ನಿರ್ಮಿಸಲಾಗಿದೆ. ಮತ್ತೆ ಅಟಲ್ ಕಮ್ಯುನಿಟಿ ಇನ್ನೋವೇಷನ್ ಸೆಂಟರ್ ಇವುಗಳನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ. ಈ ಸೆಂಟರ್ಗಳ ಮೂಲಕ ನಮ್ಮ ಏನು ಸೋಷಿಯಲ್ ಪ್ರಾಬ್ಲಮ್ಸ್ ಅಥವಾ ಏನೇನು ಒಂದು ಹೊಸ ಸವಾಲುಗಳು ಬರುತ್ತೋ ಅದನ್ನ ತಂತ್ರಜ್ಞಾನದ ಬಳಕೆ ಮೂಲಕ ಯಾವ ರೀತಿ ಅದಕ್ಕೆ ಪರಿಹಾರ ಕಂಡುಕೊಳ್ಳಬಹುದು ಅನ್ನುವುದರ ಒಂದು ಹೊಸ ಒಂದು ಐಡಿಯಾ ಬೇಸ್ಡ್ ಉಪಕ್ರಮ ಇದು. ಸೊ ಇವೆಲ್ಲವೂ ಕೂಡ ಅಲ್ಟಿಮೇಟ್ಲಿ ನಮ್ಮ ಸಮಾಜದಲ್ಲಿ ಯಾವ ರೀತಿ ಬದಲಾವಣೆ ತರಬಹುದು, ಮತ್ತೆ ನಮ್ಮ ಜನರ ಜೀವನ ಮಟ್ಟ ಯಾವ ರೀತಿ ಸುಧಾರಣೆ ಮಾಡಬಹುದು, ಮತ್ತೆ ನಾವೇನು 2047ಕ್ಕೆ ವಿಕಸಿತ ಭಾರತ ಅಂತ ಹೇಳ್ತೀವಿ. ವಿಕಸಿತ ಭಾರತ ಅಂದ್ರೆ ಕೇವಲ GDP ಅಭಿವೃದ್ಧಿ ಆಗಲಾಗಲಿ ಅಥವಾ ನಾವೇನು ಬಿಲ್ಡಿಂಗ್ಸ್ ರೋಡ್ಸ್ ಕನೆಕ್ಟಿವಿಟಿ ಮೂಲಸೌಕರ್ಯ ಅಷ್ಟೇ ಅಲ್ಲ, ಜನರ ಥಿಂಕಿಂಗ್ ಪ್ರಾಸೆಸ್ ಕೂಡ ಯಾವ ಎತ್ತರಕ್ಕೆ ಏರುತ್ತೋ ಅನ್ನೋದು ಕೂಡ, ಮತ್ತೆ ನಾವು ಸವಾಲುಗಳನ್ನ ಯಾವ ರೀತಿ ನಾವು ನೋಡ್ತೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ.
3: ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇರಬೇಕು ಜನರಿಗೆ. ಕೋವಿಡ್ ಅಲ್ಲಿ ನಾವು ವ್ಯಾಕ್ಸಿನ್ ತಂದ್ಬಿಟ್ವಿ, ಅದು ಮೇಕ್ ಇನ್ ಇಂಡಿಯಾನೇ ವೋಕಲ್ ಫಾರ್ ಲೋಕಲ್ನೇ ಆಯ್ತಲ್ಲ, ಎಲ್ಲಾನು ಬಂದ್ಬಿಡ್ತಲ್ಲ, ಅಲ್ಲಿ ಸೈನ್ಸ್ ಬಂದ್ಬಿಡ್ತು, ಇಡೀ ಪ್ರಪಂಚಕ್ಕೆ ತೋರಿಸಿದ್ವಿ ನಾವೊಂದು ಸೊಲ್ಯೂಷನ್. ಇವಾಗ ಹಾಗೇನೆ ಕ್ಯಾನ್ಸರ್ಗೆ ವರ್ಕ್ ಆಗ್ತಾ ಇದೆ, ಬಹಳ ಫಾರ್ಮಸ್ಯೂಟಿಕಲ್ ಸೈಡ್ ಅಲ್ಲಿ ತುಂಬಾ ಕೆಲಸಗಳಾಗ್ತಾ ಇದೆ. ನನಗನ್ಸುತ್ತೆ ನಮ್ಮಲ್ಲಿ ಟ್ಯಾಲೆಂಟ್ ಕೊರತೆ ಇಲ್ಲ, ಇನೋವೇಟಿವ್ ಐಡಿಯಾಸ್ಗಂತೂ ಕೊರತೆ ಇಲ್ಲ. ಜನ ಕಷ್ಟಪಟ್ಟು ದುಡಿಯಕ್ಕೆ 20 ಗಂಟೆ ಬೇಕಾದ್ರೆ ದುಡಿತಾರೆ, ಆದರೆ ಅವ್ರಿಗೆ ಒಂದು ಮಾರ್ಕೆಟಿಂಗು ಮತ್ತು ಅದು ಕ್ರಿಯೇಟ್ ಆಗಬೇಕು. ಇಲ್ಲ, ಒಂದು ವ್ಯಕ್ತಿಯಲ್ಲಿ ಟ್ಯಾಲೆಂಟ್ ಇದೆ, ಒಂದು ಹಳ್ಳಿನಲ್ಲಿ ಯಾವುದೋ ಒಂದು ಮಗುಗೆ ಏನೋ ಒಂದು ಹೊಸ ಐಡಿಯಾ ಬಂದರೆ ಅದು ಪಿಚ್ ಮಾಡ್ಬೋದು ಇವತ್ತು. ಆ ಪಿಚ್ ಮಾಡಿದ್ದನ್ನು ಯಾರೋ ಎಲ್ಲೋ ಅದನ್ನು ಪಿಕ್ ಮಾಡ್ಬೋದು, ಯಾವುದೋ ಕಂಪ್ನಿ ಇನ್ ದ ವರ್ಲ್ಡ್ ಪಿಕ್ ಮಾಡ್ಬೋದು, ಆ ಥರ ಆಗುತ್ತೆ. ಆ ಒಂದು ಎನ್ವೈರನ್ಮೆಂಟ್ ಇವಾಗ ಕ್ರಿಯೇಟ್ ಆಗಿದೆ. ಎಲ್ಲನೂ ಓವರ್ ನೈಟ್ ಆಗಲ್ಲ, ಆದರೆ ಒಂದು ಸೈಂಟಿಫಿಕ್ ಬೆಂಟ್ ಆಫ್ ಮೈಂಡ್ ಅಂತ ಹೇಳ್ತೀವಲ್ಲ, ಟೆಕ್ನಾಲಜಿನ ಎಲ್ಲಿ ಯೂಸ್ ಮಾಡಬೇಕೋ ಯೂಸ್ ಮಾಡಬೇಕು, ಕಲ್ಚರು ಟ್ರೆಡಿಷನ್ನು ಎಲ್ಲಿ ಯೂಸ್ ಮಾಡಬೇಕೋ ಅಲ್ಲಿ ಮಾಡಬೇಕು. ಅದನ್ನು ಯಾವುದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ಈ ಥರದ್ದು ಇದು ಬಂದಾಗ. ನಾನು ಹೇಳಿದ್ನಲ್ಲ, ರಾಗಿಹಳ್ಳಿ ಅನ್ನೋದು ಭಾಳ ರಿಮೋಟ್ ಪ್ಲೇಸು, ಅಂಥ ಕಡೆ ಮಕ್ಕಳು ಎಷ್ಟು ಖುಷಿಯಾಗಿ ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾರೆ. ಅವ್ರು ಮಾತಾಡೋ ಟರ್ಮ್ಸೇ ಬರೀ ಅವರೆಲ್ಲ ಜಾಸ್ತಿ ಅಕಾಡೆಮಿಕ್ ಇದಕ್ಕಿಂತ ನಾವು ಸ್ಕಿಲ್ ಹೆಂಗೆ ಅಕ್ವೈರ್ ಮಾಡಬೇಕು, ನಾನೇನು ಮಾಡಬಹುದು, ಆ ಥರ ಯೋಚನೆ ಮಾಡ್ತಾರೆ ಅವರು. ದಟ್ ಈಸ್ ವಾಟ್ ಈಸ್ ರಿಕ್ವೈರ್ಡ್. ಟೋಟಲಿ ಒಂದು ಅವೇರ್ನೆಸ್ ಆಗಿದೆ ಇವಾಗ. ಟೆಕ್ನಾಲಜಿನ ಒಪ್ಕೊಳ್ಬೇಕು, ಯಾವುದು ನಮಗೆ ಒಳ್ಳೇದಾಗತ್ತೆ ಅಂತ ಹೇಳಿ. ಯಾವ ಟೆಕ್ನಾಲಜಿನೂ ನಾವು ಪಕ್ಕಕ್ಕಿಡಕಲ್ಲ. ಟೆಕ್ನಾಲಜಿ ಯಾವತ್ತೂ ಒಳ್ಳೇದೇ ಇರುತ್ತೆ. ನಾನು ಹೆಂಗೆ ಯೂಸ್ ಮಾಡ್ಕೋತೀನಿ ಅನ್ನೋದು ನಮಗೆ ಬಿಟ್ಟಿದ್ದು. ನಾನು ಹೇಗೆ ಯೂಸ್ ಮಾಡ್ಕೋತೀನಿ ಅನ್ನೋದನ್ನು ಈ ಥರ ಇದನ್ನು ತೋರಿಸ್ಕೊಡುತ್ತೆ. ಇಲ್ಲಿ ಎಲ್ಲೂ ಬ್ಲೈಂಡಾಗಿ ನೀವು ಇದನ್ನು ಅಕ್ಸೆಪ್ಟ್ ಮಾಡಿ ಅಂತ ಹೇಳಲ್ಲ. ಆ ಮೆಂಟ್ರಿಂಗ್ ಇದೆಯಲ್ಲ, ದಟ್ ಈಸ್ ಅ ವೆರಿ ಗುಡ್ ಪ್ರೋಗ್ರಾಮ್ ನಾರಾಯಣ ಅವರೇ. ನನಗೆ ಅನಿಸುತ್ತೆ, ಯಾಕಂದರೆ ನಮ್ಮಲ್ಲಿ ತುಂಬ ಜನ ಟ್ಯಾಲೆಂಟೆಡ್ ಇದ್ದಾರೆ, ತುಂಬ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಇದ್ದಾರೆ. ಎಲ್ಲೋ ಫಾರಿನ್ನಲ್ಲಿ ಏನೇನೋ ಅಚೀವ್ ಮಾಡಿರೋರು ಇಲ್ಲಿ ಬಂದು 2-3 ತಿಂಗಳು ಬೇಕಾದ್ರೆ ಕೂತು ಕೆಲಸ ಮಾಡೋಕ್ಕೆ ರೆಡಿ ಇದ್ದಾರೆ. ಅವ್ರಿಗೆ ಎಲ್ಲಿ ಹೋಗಬೇಕು ಅಂತ ಗೊತ್ತಿರಲ್ಲ, ಅವರ ಟ್ಯಾಲೆಂಟ್ ಎಲ್ಲಿ ಯೂಸ್ ಮಾಡ್ಕೋಬೇಕು ಅಂತ ಗೊತ್ತಿರಲ್ಲ. ಅಲ್ಲಿ ಇದು ಈ ಥರದ್ದು ಒಂದು ಇನೋವೇಷನ್ ಏನಾದ್ರು ಒಂದು ಪಿಚ್ ಮಾಡಿದ್ರೆ ಅಥವಾ ಯಾವುದೋ ಒಂದು ಶಾಲೆನ ಅವ್ರು ಚೂಸ್ ಮಾಡಿಕೊಂಡ್ರೆ ಅಲ್ಲಿ ಹೋಗಿ ಅವರು ಮೆಂಟ್ರಿಂಗ್ ಮಾಡ್ಬೋದು. ಮೆಂಟ್ರಿಂಗಲ್ಲಿ ಭಾಳ ಖುಷಿ ಇರುತ್ತೆ, ಯಾಕಂದರೆ ಶೇರಿಂಗ್ ಇಸ್ ಕೇರಿಂಗ್ ಅಂತ ಹೇಳ್ತೀವಿ. ನಮ್ಮ ನಾಲೆಡ್ಜ್ನೋ ನಮ್ಮ ಸ್ಕಿಲ್ನೋ ನಾವು ಶೇರ್ ಮಾಡಿಕೊಂಡ್ರೆ ಅದು ಇಮಿಡಿಯೇಟ್ ಆಗಿ ಅದು ಅಪೀಲ್ ಆಗದೆ

0: ಬಹುದು ಅಥವಾ ಅಪೀಲ್ ಆದರೂ ಆಗಬಹುದು. ದಿಸ್ ಇಸ್ ವಾಟ್ ಈಸ್ ರಿಕ್ವೈರ್ಡ್. ಎಸ್ಪೆಷಲಿ ಹೆಣ್ಮಕ್ಳಿಗಂತೂ ಇದು ಭಾಳನೇ ನನಗನ್ಸುತ್ತೆ, ಈ ಟಿಂಕರಿಂಗ್ ಲ್ಯಾಬ್ಸು ಇದೆಲ್ಲ. ಮೊದಲಾದ್ರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂದರೆ ಅದು ಹುಡುಗರ ಡೊಮೈನ್ ಅಂತಿತ್ತು, ಈಗಿಲ್ಲ. ಹೆಣ್ಮಕ್ಳು ಬರ್ತಾರೆ ಲ್ಯಾಬ್ಗೆ, ಬಂದು ಕೂತ್ಕೊಂಡು ಅವ್ರಿಗೆ ಯಾರಿಗೆ ಇವತ್ತು ಕಂಪ್ಯೂಟರ್ನ ಆಪ್ರೇಟ್ ಮಾಡೋಕ್ಕೆ ಬರೋಲ್ಲ ಅನ್ನೋದೇ ಇಲ್ಲ ಇವತ್ತು. ಹೇಗೆ ನೋಡಿ ನಾವು ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟಿದ್ದೀವಿ ಕಂಪ್ಯೂಟರ್ ಇದನ್ನು ಬೇಸ್ಡ್ ವರ್ಕ್ನ. ಐ ಥಿಂಕ್ ಸ್ಕೇಲ್ ಅಪ್ ಆಗುತ್ತೆ ಇನ್ನೂ.
1: ಮತ್ತೆ ಈ ಬೆಂಗಳೂರು ಟೆಕ್ ಸಮಿತ್ ಅಂತ ನಡೆಯುತ್ತಲ್ಲ ಪ್ರತಿ ವರ್ಷ, ಆ ಸಂದರ್ಭದಲ್ಲಿ ನಾನು ಅಲ್ಲಿಗೆ ಭೇಟಿ ಕೊಟ್ಟಾಗ ಗಮನಕ್ಕೆ ಬಂದಿದ್ದು ಏನಂತಂದ್ರೆ, ಈ ಸಣ್ಣ ಸಣ್ಣ ನಗರಗಳು ಬಿಜಾಪುರ, ಬಾಗಲಕೋಟೆ ಮತ್ತೆ ಬೀದರ್, ರಾಯಚೂರು, ಇಲ್ಲಿಂದ ಬಂದಂತಹ ಯುವಜನರು ತುಂಬಾ ಅಮೇಝಿಂಗ್ ಆದ ಐಡಿಯಾಗಳನ್ನ ಪ್ರೆಸೆಂಟ್ ಮಾಡಿದ್ದನ್ನ ನಾನು ಗಮನಿಸಿದೆ. ಮತ್ತೆ ಹೊಸ ಹೊಸ ಆ್ಯಪ್ಗಳನ್ನ ಮಾಡಿದ್ದಾರೆ ಅವರು, ಮತ್ತೆ ಆ ಆ್ಯಪ್ಗಳು ಕೂಡ ನಮ್ಮ ದೈನಂದಿನ ಜೀವನದಲ್ಲಿ ಗ್ರಾಹಕರಿಗೆ ಬೇಕಾಗಿರುವಂತಹ ಆ್ಯಪ್ಗಳು, ಮತ್ತೆ ತುಂಬಾ ಕಡಿಮೆ ಖರ್ಚಿನಲ್ಲಿ ಮಾಡಿದ್ದಾರೆ. ಸೊ ಒಟ್ಟಾರೆ ಈ ಅಟಲ್ ಇನ್ನೋವೇಷನ್ ಮಿಷನ್ ನಿಂದಾಗಿ ತಾವಾಗಲೇ ಈ ತ್ರಿಪುರಾದ ಒಂದು ಉದಾಹರಣೆಯನ್ನ ಕೊಟ್ಟರೆ, ಈ ರೀತಿ ತುಂಬಾ ನಾವೇನು ರಿಮೋಟ್ ಅಂತ ಹೇಳ್ತೀವಲ್ಲ, ಅಲ್ಲಿನ ನಗರಗಳ ಅಲ್ಲಿನ ಭಾಗದ ಯುವಜನರ ಪ್ರತಿಭೆಗೆ ಕೂಡ ಇದೊಂದು ಅತ್ಯುತ್ತಮವಾದ ವೇದಿಕೆಯನ್ನ ಕಲ್ಪಿಸಿರೋದನ್ನ ನಾವು ಕಾಣ್ತೀವಿ. ಒಟ್ಟಾರೆ ಇಲ್ಲಿಯವರೆಗೆ ಅಟಲ್ ಇನ್ನೋವೇಷನ್ ಮಿಷನ್ ವಿಷಯ ಕುರಿತಾಗಿ ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಆಶಾ ಕೃಷ್ಣಸ್ವಾಮಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ.
0: ಥ್ಯಾಂಕ್ ಯು.
2: ಇದುವರೆಗೂ ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನ ಹಿನ್ನೆಲೆಯಲ್ಲಿ ಅಟಲ್ ಇನ್ನೋವೇಷನ್ ಮಿಷನ್ ಕುರಿತಂತೆ ವಿಶೇಷ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಆಶಾ ಕೃಷ್ಣಸ್ವಾಮಿ ಹಿರಿಯ ಪತ್ರಕರ್ತರು, ನಡೆಸಿಕೊಟ್ಟವರು ನಾರಾಯಣಸ್ವಾಮಿ ಬಿಎಸ್ ಹಿರಿಯ ಪತ್ರಕರ್ತರು, ಪ್ರಸಾರ ನಿರ್ವಹಣೆ ಚೇತನ್ ಸಿವಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತೆ.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ
2: ಆಕಾಶವಾಣಿ ಇದೀಗ ಸಮಯ 2 ಗಂಟೆಯಾಗಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
3: This is Akashvani and I am Valsa Williams with the midday news. The headlines. Prime Minister Narendra Modi says Vikasit Bharat can be realized only with the contribution of everyone. Interact with Seva Yatris under Seva Sankalp Abhiyan. Government decides to provide skill training to 70,000 rural youth under Deen Dayal Upadhyay Grameen Kaushalya Yojana from next month. Foreign ministers of South Africa and Brazil condemn Pahalgam terror attack, reaffirm zero tolerance towards terrorism during IBSA Dialogue Forum meeting on the sidelines of UNGA. Heavy rain due to depression wreaks havoc in several parts of Odisha, Andhra Pradesh and Telangana. IMD says depression likely to weaken into low pressure area in next 12 hours. And in Asian Games, Indian duo Kamaljeet and Suruchi Singh win gold.

0: ಇನ್ನೋವೇಶನ್ ಪ್ರಾಜೆಕ್ಟ್ 16 lakh. ಇಟ್ ಈಸ್ ಡನ್ ಇನ್ ಸ್ಕೂಲ್ಸ್, ಇಟ್ ಇಸ್ ನಾಟ್ ಡನ್ ಇನ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಆಫ್ ದಿ ಇಂಡಿಯಾ, ಇಟ್ ಇಸ್ ಡನ್ ಇನ್ ಸ್ಕೂಲ್ಸ್. ಸೊ ವಾಟ್ ಯು ಹ್ಯಾವ್ ಡನ್ ನೌ, ವಾಟ್ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಥಾಟ್, ದ ಗವರ್ಮೆಂಟ್ ಹ್ಯಾಸ್ ಅನೌನ್ಸ್ಡ್ 50,000 ಅಡಿಷನಲ್ ಅಟಲ್ ಥಿಂಕರಿಂಗ್ ಲ್ಯಾಬ್ಸ್ ಗವರ್ನಿಂಗ್ ದಿ ಸ್ಕೂಲ್ ಓವರ್ ದಿ ನೆಕ್ಸ್ಟ್ 5 years.
1: ಇದೇ ವೇಳೆ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಆನಂದರಾವ್ ಪಾಟೀಲ್, ಬೆಂಗಳೂರು ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದ್ದು ಅನೇಕ ಬಹುರಾಷ್ಟೀಯ ಕಂಪನಿಗಳ ನೆಲೆಯಾಗಿ ಭಾರತದ ಸಿಲಿಕಾನ್ ವ್ಯಾಲಿಯಾಗಿದೆ. 2047 ವೇಳೆಗೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟವಾಗಲು ಸೃಜನಶೀಲತೆ ಮತ್ತು ನಾವೀನ್ಯತೆಯೊಂದಿಗೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕು ಎಂದು ಹೇಳಿದ್ದಾರೆ.
2: It is a great opportunity to all of you. Yesterday I was seeing here, there was Bangalore Design special program was going on. I was seeing lot of innovations by the students. So the startups were there. Many startups by the students, by the faculties. They are showing lot of innovative suggestions and solutions. It is easy to find out problems, but very challenging to give the solutions.
1: ಈ ಸ್ಪರ್ಧೆಯಲ್ಲಿ ಶಾಲೆಗಳು, ಕೈಗಾರಿಕಾ ತರಬೇತಿ ಸಂಸ್ಥೆಗಳು, ಪಾಲಿಟೆಕ್ನಿಕ್ಗಳು, ಕಾಲೇಜುಗಳು ಮತ್ತು ಹಲವು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಭಾಗವಹಿಸಿದರು. ಈ ಸ್ಪರ್ಧೆಯು ಅಂತಿಮ ಹಂತ ಡಿಸೆಂಬರ್ನಲ್ಲಿ ನವದೆಹಲಿಯಲ್ಲಿ ನಡೆಯಲಿದೆ. ಬರದಿಂದ ಸಂಕಷ್ಟಗೊಳಗಾಗಿರುವ ರೈತರಿಗೆ ತಕ್ಷಣದ ನೆರವು ನೀಡುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಮೊದಲ ಹಂತದಲ್ಲಿ ಪ್ರತಿ ರೈತರಿಗೆ 2,500 ರೂಪಾಯಿಯಂತೆ ಇನ್ಪುಟ್ ಸಬ್ಸಿಡಿ ನೀಡಲು ನಿರ್ಧರಿಸಿದೆ. ಸುಮಾರು 45-50 lakh ರೈತರಿಗೆ ಈ ನೆರವು ತಲುಪಲಿದ್ದು ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಸುಮಾರು 1,250 crore ವೆಚ್ಚವಾಗಲಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರದಿಂದ ಎನ್ಡಿಆರ್ಎಫ್ ನೆರವು ನಿರೀಕ್ಷಿಸುತ್ತಿದ್ದರೂ ರೈತರ ಸಂಕಷ್ಟವನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ತಕ್ಷಣದ ನೆರವು ನೀಡಲು ನಿರ್ಧರಿಸಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರದಿಂದ ದೊರೆಯುವ ಪರಿಹಾರದ ಆಧಾರದ ಮೇಲೆ ಮುಂದಿನ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಬರದಿಂದ ರಾಜ್ಯದಲ್ಲಿ ಉಂಟಾಗಿರುವ ಒಟ್ಟು ನಷ್ಟದ ಪ್ರಮಾಣ 40,000 crore ಅಧಿಕವಾಗುವ ಸಾಧ್ಯತೆ ಇದೆ. ಈಗಾಗಲೇ ಮೊದಲ ಹಂತದ ಮೆಮೊರೆಂಡಮ್ ಅನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪೌರಕಾರ್ಮಿಕರ ದಿನಾಚರಣೆ ಅಂಗವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಬೆಂಗಳೂರಿನ ಜಿಬಿಎ ಕೇಂದ್ರ ಕಚೇರಿಯ ಆವರಣದಲ್ಲಿ ಪೌರಕಾರ್ಮಿಕರ ಧ್ವನಿಯಾಗಿದ್ದ ಮಾಜಿ ಶಾಸಕ ಐಪಿಡಿ ಸಾಲಪ್ಪ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಬಳಿಕ ಅರಮನೆ ಮೈದಾನದಲ್ಲಿ ನಡೆದ ಪೌರಕಾರ್ಮಿಕರ ದಿನಾಚರಣೆಯನ್ನು ಉದ್ಘಾಟಿಸಿದರು. ಇದೇ ವೇಳೆ ಪೌರಕಾರ್ಮಿಕರು ಧರಿಸುವ ಸಮವಸ್ತವನ್ನು ಧರಿಸಿ ಸಂವಿಧಾನದ ಪೀಠಿಕೆಯನ್ನು ಓದಿದರು. ಸಮಾರಂಭದಲ್ಲಿ ಸಚಿವರಾದ ಕೆಎಚ್ ಮುನಿಯಪ್ಪ, ಎಚ್ಸಿ ಬಾಲಕೃಷ್ಣ, ಯತೀಂದ್ರ ಸಿದ್ದರಾಮಯ್ಯ, ಕೆಎಸ್ ಬಸಂತಪ್ಪ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನದ ನೆರವಿನಿಂದ ಖಿನ್ನತೆಯನ್ನು ಆರಂಭಿಕ ಹಂತದಲ್ಲಿಯೇ ಪತ್ತೆ ಮಾಡಲು ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ಮುಂದಾಗಿದೆ. ಈ ಸಂಬಂಧ ಐಐಟಿ ಖರಗ್ಪುರ್ ಹಾಗೂ ಲೋಕಪ್ರಿಯ ಗೋಪಿನಾಥ್ ಬೋರ್ಡೋಲಾಯ್ ಪ್ರಾದೇಶಿಕ ಮಾನಸಿಕ ಆರೋಗ್ಯ ಸಂಸ್ಥೆ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡಿದೆ. ದೇಶದಲ್ಲಿ ಖಿನ್ನತೆಯಿಂದ ಬಳಲುತ್ತಿರುವ ಪ್ರತಿ 5 ವ್ಯಕ್ತಿಗಳಲ್ಲಿ ಒಬ್ಬರಿಗೆ ಮಾತ್ರ ಸೂಕ್ತ ಆರೈಕೆ ಮತ್ತು ಚಿಕಿತ್ಸೆ ಲಭ್ಯವಾಗುತ್ತಿದೆ. ಈ ಅಂತರ ಕಡಿಮೆ ಮಾಡಲು ನೂತನ ಯೋಜನೆ ಸಹಕಾರಿಯಾಗಲಿದೆ. ಎಐ ನೆರವಿನಿಂದ ಪ್ರಾದೇಶಿಕ ಭಾಷೆಗಳಲ್ಲಿ ಹಾಗೂ ಇಂಗ್ಲಿಷ್ನಲ್ಲಿ ಸಂದರ್ಶನ ನಡೆಸಲಾಗುತ್ತಿದೆ ಎಂದು ನಿಮ್ಹಾನ್ಸ್ ಸ್ಪಷ್ಟಪಡಿಸಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಅರಮನೆಯ ಆವರಣದಲ್ಲಿ ಸಾಂಪ್ರದಾಯಿಕ ಫಿರಂಗಿ ಗಾಡಿಗಳಿಗೆ ಮೈಸೂರು ನಗರ ಪೊಲೀಸ್ ಇಲಾಖೆಯ ವತಿಯಿಂದ ಇಂದು ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಲಾಯಿತು. ಮೈಸೂರು ನಗರ ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್, ಡಿಸಿಪಿ ಸುಂದರ್ ರಾಜ್ ಹಾಗೂ ಡಿಸಿಪಿ ಹರ್ಷ್ ಪ್ರಿಯಂವದಾ ಸೇರಿದಂತೆ ಉನ್ನತ ಪೊಲೀಸ್ ಅಧಿಕಾರಿಗಳು ಭಾಗವಹಿಸಿದ್ದರು. ವಿಜಯದಶಮಿಯ ಜಂಬೂ ಸವಾರಿ ಹಾಗೂ ಪೆರೇಡ್ ದಿನದಂದು ಒಟ್ಟು 21 ಬಾರಿ ಫಿರಂಗಿ ಸಿಡಿಸಿ ಗೌರವ ಸಲ್ಲಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ನಗರ ಸಶಸ್ತ ಮೀಸಲು ಪಡೆ ಪೊಲೀಸರು ಇಂದಿನಿಂದ ಕುಶಲ ತೋಪು ಸಿಡಿಸುವ ತಾಲೀಮನ್ನು ಅಧಿಕೃತವಾಗಿ ಆರಂಭಿಸಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ

0: ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಒಟ್ಟು 7 ಫಿರಂಗಿ ಗಾಡಿಗಳ ಮೂಲಕ 3 ಸುತ್ತುಗಳಲ್ಲಿ 21 ಕುಶಲ ತೋಪುಗಳನ್ನು ಸಿಡಿಸುವ ತಾಲೀಮನ್ನು 3 ಹಂತದಲ್ಲಿ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ಮೊದಲ ಬಾರಿಗೆ ಮೈಸೂರು ದಸರಾ ಮಹೋತ್ಸವದಲ್ಲಿ ಕಂಬಳ ಆಯೋಜಿಸಲಾಗಿದ್ದು ಸಿದ್ದತೆಗಳು ಭರದಿಂದ ಸಾಗಿವೆ ಎಂದು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಅಶೋಕ್ ಕುಮಾರ್ ರೈ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಕ್ಟೋಬರ್ 18 ಮತ್ತು 19 ಮೈಸೂರಿನ ವಿಟಿಯು ಕಾಲೇಜು ಬಳಿಯ ಕಂಬಳ ಮೈದಾನದಲ್ಲಿ ಸ್ಪರ್ಧೆ ನಡೆಯಲಿದ್ದು ಸುಮಾರು 160 ಜೋಡಿ ಕೋಣಗಳು ಭಾಗವಹಿಸಲಿವೆ ಎಂದು ಮಾಹಿತಿ ನೀಡಿದ್ದಾರೆ. ಕಂಬಳದ ಓಟಕ್ಕಾಗಿ 2 ಟ್ರ್ಯಾಕ್ಗಳನ್ನು ಸಿದ್ದಪಡಿಸಲಾಗುತ್ತಿದೆ. ಕಂಬಳದಲ್ಲಿ ಭಾಗವಹಿಸುವ ಕೋಣಗಳ ಮಾಲೀಕರಿಗೆ ಸರ್ಕಾರದಿಂದ ಪ್ರೋತ್ಸಾಹಧನ ನೀಡಲು ನಿರ್ಧರಿಸಲಾಗಿದೆ. ದೊಡ್ಡ ಜೋಡಿ ಕೋಣಗಳಿಗೆ 65,000 ರೂಪಾಯಿ ಹಾಗೂ ಸಣ್ಣ ಜೋಡಿ ಕೋಣಗಳಿಗೆ 50,000 ರೂಪಾಯಿ ಜೊತೆಗೆ ಚಿನ್ನದ ಪದಕಗಳನ್ನು ನೀಡುವ ವ್ಯವಸ್ಥೆ ಮಾಡಲಾಗಿದೆ. ಕಂಬಳ ವೀಕ್ಷಣೆಗೆ ಸಾರ್ವಜನಿಕರಿಗೆ ಉಚಿತ ಪ್ರವೇಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪಿಎಂ ಗತಿಶಕ್ತಿ ಯೋಜನೆಯ ಕುರಿತು ಒಂದು ನೋಟ ಇಲ್ಲಿದೆ. ಪಿಎಂ ಗತಿಶಕ್ತಿ ಯೋಜನೆಯು 2021 ಆರಂಭವಾಗಿದ್ದು ದೇಶದ ರೈಲ್ವೆಗಳು, ಬಂದರುಗಳು, ವಿಮಾನ ನಿಲ್ದಾಣಗಳು, ಕೈಗಾರಿಕಾ ಕಾರಿಡಾರ್ಗಳು, ವಿದ್ಯುತ್ ಮಾರ್ಗಗಳು ಮತ್ತು ಲಾಜಿಸ್ಟಿಕ್ ಜಾಲದೊಂದಿಗೆ ಹೆದ್ದಾರಿಗಳನ್ನು ಜೋಡಿಸಲು ಸಹಕಾರಿಯಾಗಿದೆ. ಭಾರತೀಯ ಉತ್ಪನ್ನಗಳು ಜಾಗತಿಕವಾಗಿ ಉತ್ತಮವಾಗಿ ಸ್ಪರ್ಧಿಸುವಂತೆ ಆ ವೆಚ್ಚವನ್ನು ಕಡಿಮೆ ಮಾಡುವುದು ಈ ಯೋಜನೆಯ ಗುರಿಯಾಗಿದೆ. ಮುಂದಿನ 3 ವರ್ಷಗಳಲ್ಲಿ ಗತಿಶಕ್ತಿ ಸರಕು ಟರ್ಮಿನಲ್ಗಳನ್ನು ನಿರ್ಮಿಸಲು ಹಾಗೂ ನವೀನ ಮೆಟ್ರೋ ವ್ಯವಸ್ಥೆ ನಿರ್ಮಾಣ ವಿಧಾನಗಳನ್ನು ಅನುಷ್ಠಾನಗೊಳಿಸಲು ನಿರ್ಧರಿಸಲಾಗಿದೆ. ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವ ಪಿ ಪುಟ್ಟರಂಗಶೆಟ್ಟಿ ಅಧ್ಯಕ್ಷತೆಯಲ್ಲಿ ಜಿಲ್ಲಾಡಳಿತ ಭವನದಲ್ಲಿ ಇಂದು ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಚಾಮರಾಜನಗರದ 5 ತಾಲೂಕುಗಳ ಬರಪೀಡಿತ ತಾಲೂಕು ಎಂದು ಘೋಷಣೆಯಾಗಿರುವ ಹಿನ್ನೆಲೆಯಲ್ಲಿ ಮುಂದಿನ ವಾರ ಕೇಂದ್ರದಿಂದ ಬರ ಅಧ್ಯಯನ ತಂಡ ಬರಲಿದೆ ಎಂದು ಜಂಟಿ ಕೃಷಿ ನಿರ್ದೇಶಕ ಭಾನುಪ್ರಕಾಶ್ ಸಭೆಯಲ್ಲಿ ಮಾಹಿತಿ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತಕ್ಕಾಗಿ ಮಾತ್ರವಲ್ಲ ಜಗತ್ತಿಗಾಗಿಯೂ ನಾವೀನ್ಯತೆ ಸಾಧಿಸಿ, ವಿದ್ಯಾರ್ಥಿಗಳಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಬರಪೀಡಿತ ಪ್ರದೇಶಗಳ ರೈತರ ತಕ್ಷಣದ ನೆರವಿಗಾಗಿ ಪ್ರತಿ ರೈತರಿಗೆ 2,500 ರೂಪಾಯಿ ನೆರವು, ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಪೌರಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೃತಕ ಬುದ್ದಿಮತ್ತೆ ನೆರವಿನಿಂದ ಖಿನ್ನತೆ ಮೌಲ್ಯಮಾಪನ, ಐಐಟಿ ಖರಗ್ಪುರ್ ಜೊತೆ ನಿಮಾನ್ಸ್ ಒಡಂಬಡಿಕೆ ಹಾಗೂ ಮೈಸೂರಿನ ಅರಮನೆ ಆವರಣದಲ್ಲಿ ಪೊಲೀಸರಿಂದ ಫಿರಂಗಿಗಳಿಗೆ ಪೂಜೆ. ದಸರಾ ಕಂಬಳದಲ್ಲಿ 160 ಜೋಡಿ ಕೋಣಗಳು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಸ್.
2: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
1: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
3: ಭಾರತೀಯರು ಹೋಗ್ತಾ ಇದ್ದಾರಲ್ಲ ಹುಡುಗರು ಕಲಿಯೋದಕ್ಕೆ, ಗಾಂಧೀಜಿ ನೆನೆಸ್ಕೋತಾರೆ. ಆ ಹುಡುಗರಿಗೊಂದು ಶೋಕಿ ಏನು ಅಂದರೆ, ಮದುವೆ ಆದವರು ಕೂಡ ನಾವು ಮದುವೆ ಆಗಿಲ್ಲ ಅಂತ ಹೇಳ್ಕೊತಾ ಇದ್ದಾರಂತೆ. ಮದುವೆ ಆಗಿದೆ ಅಂದರೆ ಓಲ್ಡ್ ಫ್ಯಾಷನ್ಡ್, ಅಯ್ಯೋ ಮದುವೆ ಆಯ್ತು ಇಷ್ಟು ಬೇಗ ನಿಂದು ಅಂತ ತಮಾಷೆ ಮಾಡ್ತಿದ್ರು. ಯಾರೂ ಹೇಳ್ಕೊತಾ ಇರಲಿಲ್ಲ, ಇವರು ಹೇಳ್ಕೊಳ್ಳಿಲ್ಲ ಮೊದಲು ಮದುವೆ ಆಗಿದೆ ಅಂತ ಹೇಳ್ಕೊಳ್ಳೋಕೆ ನಾಚಿಕೆ. ಎರಡು ಕಾರಣಕ್ಕೆ, ಒಂದು ಮದುವೆ ಆಗಿದೆ ಅಂದರೆ ಜನ ಟೀಕೆ ಮಾಡ್ತಾರೆ, ಎರಡನೇದು ಅಲ್ಲಿದ್ದ ಹುಡುಗಿಯರ ಜೊತೆಗೆ ಮಾತಾಡೋಕ್ಕಾಗಲ್ಲ, ಅವ್ರು ಮದುವೆ ಆಗಿದೆ ಬರೋಲ್ಲ ಇವ್ರ ಜೊತೆಗೆ ಆಡೋದಕ್ಕೆ. ಆದ್ದರಿಂದ ಆ ಹುಡುಗಿಯರ ಜೊತೆಗೆ ಅವ್ರು ಚಕ್ಕಂದ ಮಾಡೋದಕ್ಕೆ ಅವಕಾಶ ಬೇಕು ಅಂದರೆ ಮದುವೆ ಆಗಿಲ್ಲ ಅಂತ ಹೇಳ್ಕೋಬೇಕು. ಇವರಿಗೆ ಬಹಳ ಕಷ್ಟ ಆಗೋದೇನು ಅಂದರೆ, ಅವ್ರ ಹತ್ರ ಮಾತಾಡೋಕೆ ನಾಚಿಕೆ ಇವರಿಗೆ.

ಹೆಣ್ಮಕ್ಳ ಹತ್ರ ಮಾತಾಡೋಕ್ಕೆ ಇನ್ನೂ ನಾಚಿಕೆ. ಆ ಹುಡುಗರು ನೋಡಿದರು ಬೇರೆಯವ್ರನ್ನ, ಹುಡುಗರು ಅಡ್ಡಾಡೋದು ನೋಡಿದರು, ಆ ಸಾಂಕ್ರಾಮಿಕ ನನಗೂ ಸ್ವಲ್ಪ ಹರಡ್ಬಿಡ್ತು ಅಂತ ಹೇಳ್ತಾರೆ. ಮದುವೆಯಾಗಿ ಒಂದು ಮಗ ಆಗಿದ್ದರೂ ಕೂಡ ನಾನು ಬ್ರಹ್ಮಚಾರಿ ಅಂತ ಹೇಳ್ಕೊಳ್ಳೋಕೆ ಹಿಂದೆಗಿಲಿಲ್ಲ, ನಾನು ಸುಳ್ಳು ಹೇಳಿದೆ ಆವಾಗ. ಅದ್ರಿಂದ ಸುಖ ಏನಾಗಲಿಲ್ಲ, ಆದರೆ ಒಂದು ಸಲ ಅನ್ನಿಸ್ತು ನಾನು ಸರಿಯಾಗಿ ಮಾತಾಡದೆ ಹೋದರೆ ಯಾವ ಹುಡುಗಿನೂ ನಾನು ಮಾತಾಡ್ಸಲ್ಲ ಅನಿಸ್ಬಿಡ್ತು. ಈ ಹೇಳಿತನ ನನ್ನ ಸಂಕೋಚ ಸ್ವಭಾವಕ್ಕೆ ಒಂದು ಸಮಾನ ಆಗಿತ್ತು ಅಂತ. ವೆಂಟನಾರ್ ಅಂದ ಭಾಗದಲ್ಲಿ ಇದ್ದರಲ್ಲ ಇವರು, ಒಂದು ಸಲ ಆ ಯಜಮಾನಿ ಮಗಳು ಇವನು ಕರ್ಕೊಂಡು ಹೋದ್ರಂತೆ ಊರು ತೋರಿಸೋದಕ್ಕೆ ಹೋದರು. ಸುಂದರ ಗುಡ್ಡಗಳಿದ್ದಾವೆ ಹಿಂದೆ, ಗುಡ್ಡಕ್ಕೆ ಹೋದರು. ಇವ್ರ ನಡಿಗೆ ವೇಗವಾಗಿರುತ್ತೆ ಗಾಂಧೀಜಿದು, ಅದ್ರ ಹುಡುಗಿ ಇನ್ನೂ ಜೋರಾಗಿ ನಡೀತಿದ್ಲಂತೆ. ಆಕೆ ಒಂದು ಸಲ ಓಡೋ ಹಾಗೆ ಆಕೆ ಕೈ ಹಿಡಿದು ಎಳ್ಕೊಂಡು ಹೋಗ್ಬೇಕು ಇವ್ರನ್ನ. ಆಕೆ ಹತ್ತು ಮಾತು ಕೇಳಿದರೆ ನಾನು ಹೌದು ಅಥವಾ ಇಲ್ಲ ಅಂತಿದ್ದೆ, ಇಲ್ಲದೆ ಹೋದರೆ ಬಹಳ ಚೆನ್ನಾಗಿದೆ ಇಷ್ಟೇ ಹೇಳೋದು. ಹಾಕಿ ಹಕ್ಕಿ ಹಾಗೆ ಹಾರಿ ಹಾರಿ ಹೋಗ್ತಿದ್ಲು. ಆ ಎತ್ತರದ ಕಾಲಿನ ಬೂಟ್ ಹಾಕ್ಕೊಂಡಿದ್ರು ಕೂಡ ಆ 25 ವರ್ಷದ ತರುಣಿ ಗುಡ್ಡದಿಂದ ಗುಡ್ಡಕ್ಕೆ ಹಾರಿಕೊಂಡು ಹೋಗೋಕೆ ಹೋಗ್ತಿದ್ಲು, ಅಂಬಿನ ವೇಗದಲ್ಲಿ ಹೋಗ್ತಾ ಇದ್ಲು ಅಂತ. ಇವ್ರು ಇನ್ನೂ ಒದ್ದಾಡ್ತಾ ಇದ್ರು ಕೆಳಗೆ ಇಳಿಯೋದಕ್ಕೆ. ಆಕೆ ಮೇಲೆ ನಿಂತು ನಗ್ತಾ ಕೆಳಗೆ ಬಂದು ಕೈ ಹಿಡ್ಕೊಂಡು ಬರಲೆ, ನಾನು ಇನ್ನು ಮೇಲೆ ಕರ್ಕೊಂಡು ಹೋಗ್ಲಾ ಅಂತ ಕೇಳ್ತಿದ್ಲು. ಬೇಡ ಅನ್ನೋದು ಧೈರ್ಯ ಇಲ್ಲ, ಆಯಿತು ಶಬಾಷ್ ಶಬಾಷ್ ಅಂತಿದ್ಲಕ್ಕೆ ಅಷ್ಟೇ. ಹೀಗೆ ಎಲ್ಲ ಕಡೆ ಕಳಂಕವಿಲ್ಲದೆ ತಪ್ಪಿಸ್ಕೊಳ್ಳದೆ ಇರೋದಕ್ಕೆ ಸಾಧ್ಯ ಆಗಲಿಲ್ಲ ನನಗೆ. ಒಂದು ಸಲ ಸಮುದ್ರ ತೀರಕ್ಕೆ ಹೋದೆ ನಾನು. ಸಮುದ್ರ ತೀರಕ್ಕೆ ಹೋದಾಗ ಅಲ್ಲಿ ಏನಾಯಿತು ಅನ್ನೋದು ನೆನೆಸ್ಕೋತಾರೆ ಅವರು. ಒಂದು ಹೋಟೆಲ್ನಲ್ಲಿ ಒಬ್ಬ ಮುದುಕಿ ವೃದ್ಧ ವಿಧವೆ, ಆಕೆ ಪರಿಚಯ ಆಯಿತು. ಇವರು ತಿನ್ಬೇಕಾದ್ರೆ ಪರೀಕ್ಷೆ ಕೇಳಬೇಕಲ್ಲ, ಇದೇನು ಮಾಂಸ ಇದೆಯಾ, ಇದು ಮೊಟ್ಟೆ ಇದೆಯಾ ಅಂತೆಲ್ಲ ಕೇಳಬೇಕಲ್ಲ. ಆಕೆ ಕರೆದ್ಲು, ನಿನಗೇನು ಬೇಕು ಹೇಳೋ, ನಾವು ಹೆಲ್ಪ್ ಮಾಡ್ತೀನಿ, ನಿನಗೆ ಸಹಾಯ ಮಾಡ್ತೀನಿ ಅಂದ್ಲು. ನಾನು ಶಾಖಾಹಾರಿ, ಅದು ನನಗೆ ಅರ್ಥ ಆಗಲ್ಲ ಫ್ರೆಂಚ್ ಭಾಷೆಯಲ್ಲಿ ಬರೆದದ್ದು ಅಂತ. ಆಕೆ ಸಹಾಯ ಮಾಡಿ ನಿಮಗೇನು ಬೇಕು ಅಂತ ಕೊಟ್ಲು, ಸ್ನೇಹ ಆಯಿತು, ಪರಿಚಯ ಆಯಿತು, ತುಂಬ ಸಹಾಯದ ಹೆಣ್ಮಗಳು. ಅಡ್ರೆಸ್ ಕೊಟ್ಲು, ಇಂಗ್ಲೆಂಡ್ ಇರುವಾಗ ನಮ್ಮ ಮನೆಗೆ ಬಾ ಅಂದ್ಲು. ಪ್ರತಿ ಭಾನುವಾರ ಅವ್ರ ಮನೆಗೆ ಹೋಗೋದು, ಊಟ ಮಾಡೋದು. ಆಕೆ ಏನು ಮಾಡ್ತಿದ್ಲು ಅಂದರೆ ಊಟಕ್ಕೆ ಹೋದಾಗ ತಾನು ಕೂತ್ಕೊಂಡು ಹೊರಗೆ ಹೋಗ್ಬಿಡೋಳು, ತನ್ನ ಮಗಳ ಹತ್ರ ಮಾತಾಡೋಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದ್ಲು. ಸಾಕಷ್ಟು ಮಾತಾಡಿ ನೀವು ಅಂತ, ಅಂದರೆ ಇವರಿಬ್ಬರೇ ಸ್ನೇಹಿತರಾಗಿರಲಿ ಅಂತ. ಮೊದಮೊದಲು ಭಾಳ ಕಷ್ಟ ಅನ್ನಿಸ್ತು ಅವರಿಗೆ, ಸಂಭಾಷಣೆಯನ್ನು ಮಾತಾಡೋಕ್ಕೆ ಆಗಲ್ಲ. ಆದರೆ ಹುಡುಗಿ ಮಾತ್ರ ಚೆನ್ನಾಗಿ ಮಾತಾಡ್ತಾ ಇದ್ಲು. ಆಕೆಯಿಂದ ನಾನು ಸ್ವಲ್ಪ ಕಲ್ಕೊಂಡೆ. ಒಂದು ದಿವಸ ಅಮ್ಮ ಇದ್ರಲ್ಲ ವೃದ್ಧ ವಿಧವೆ, ಅವರೊಂದು ಏನು ಮಾಡಿದರು ಅಂದರೆ ಇಬ್ಬರನ್ನೂ ಒಂದು ಕಡೆ ಕಳಿಸ್ಬಿಟ್ರು, ಜೊತೆಗೆ ಹೋಗಿ ನೀವು ಬೇರೆ ಕಡೆ ಕರ್ಕೊಂಡು ಹೋಗಿ ಪ್ರವಾಸ ಮಾಡಿ ಅಂತ ಹೇಳಿದರು. ನನಗೆ ಸಂಶಯ ಬರೋಕ್ಕೆ ಶುರು ಆದದ್ದೇನು ಅಂದರೆ, ಬಹುಶಃ ಆಕೆ ಮನಸ್ಸಲ್ಲಿ ನಾನು ಆಕೆನ ಮದುವೆ ಆಗಬೇಕು ಅಂತ ಇರಬಹುದೇನೋ. ಅದಕ್ಕೆ ಇವ್ರು ಏನು ಮಾಡಿದ್ರು ಗೊತ್ತಾ, ಒಂದು ಸಲ ಕೂತ್ಕೊಂಡು ಪತ್ರ ಬರೆದ್ರು. ಸತ್ಯ ಹೇಳೋದು ಹೊರತು ಮುಕ್ತಿ ಇಲ್ಲ ನನಗೆ, ಎಲ್ಲಿವರೆಗೂ ಸತ್ಯ ಮುಚ್ಚಿಟ್ಕೋತೀನೋ ಅಲ್ಲಿವರೆಗೂ ಅದು ಬೆಂಕಿ ಹಾಗೆ ಒಳಗೆ ಸುಡ್ತಾ ಇರ್ತದೆ ಅಂತ ಅನಿಸ್ಬಿಡ್ತು. ಪತ್ರ ಬರೆದಿದ್ದಾರೆ, ತಾಯಿ ಬ್ರೈಟನ್ನಲ್ಲಿ ನಿಮ್ಮ ಪರಿಚಯ ಆದದ್ದರಿಂದ ನನ್ನ ಮೇಲೆ ತುಂಬ ಅಂತಃಕರಣ ಇಟ್ಟಿದ್ದೀರಿ, ನಾನು ಮದುವೆ ಆಗಬೇಕು ನಿಮಗೆ ಆಲೋಚನೆ ಇದೆ ಅಂತ ಗೊತ್ತು ನನಗೆ. ಆದ್ದರಿಂದ ಈ ಬೇರೆ ಬೇರೆ ಹುಡುಗಿಯರು ಪರಿಚಯ ಮಾಡ್ತಾ ಇದ್ದೀರಿ ನನಗೆ. ಇದು ಮುಂದುವರಿಯೋದಕ್ಕಿಂತ ಮೊದಲು ಒಂದು ಮಾತು ಹೇಳಬೇಕು ನಿಮಗೆ, ನನಗೀಗಾಗಲೇ ಮದುವೆ ಆಗಿದೆ, ಒಬ್ಬ ಮಗ ಇದ್ದಾನೆ ನನಗೆ. ಇಂಗ್ಲೆಂಡಿಂದ ಬರೋ ಹುಡುಗರು ಹೇಳೋ ಹಾಗೆ ನಾನು ಮುಚ್ಚಿಟ್ಟಿದ್ದೇನೆ ಅಂತ ಇಷ್ಟು ದಿವಸ ಮಾಡಿದ್ದೆ ನಾನು, ಆದರೆ ಇನ್ನು ಮಾಡಬಾರ್ದಾಯ್ತು ಅಂತ ಗೊತ್ತಾಗಿದೆ ನನಗೀಗ. ನನಗೆ ಮದುವೆ ಆಗಿ ಮಗು ಇದೆ ಅಂತ ಹೇಳಬೇಕು, ತಿಳಿಸದೇ ಇದ್ದದಕ್ಕೆ ನನಗೆ ಪಶ್ಚಾತ್ತಾಪ ಆಗಿದೆ. ಈಗ ಸತ್ಯವನ್ನು ಹೇಳುವಂಥ ಧೈರ್ಯ ದೇವರು ನನಗೆ ಕೊಟ್ಟಿದ್ದಾನೆ, ಅದಕ್ಕೆ ಆನಂದ ಆಗಿದೆ. ದಯವಿಟ್ಟು ನನಗೆ ಕ್ಷಮಿಸಿ, ನೀವು ಪರಿಚಯ ಮಾಡಿಕೊಟ್ಟಂಥ ಹುಡುಗಿ ಕೂಡ ನಾನು ವ್ಯವಹಾರವನ್ನು ಹೇಳಿ ಆಕೆಗೆ. ಆನಂತರ ಇನ್ನೊಂದು ಬಹಳ ಮುಖ್ಯ, ಸ್ವಾಭಾವಿಕವಾಗಿ ನಿಮಗೆ ಹೇಳದೇ ಇರೋದರಿಂದ ನಿಮಗೆ ಬೇಜಾರಾದರೂ ಆಗಿರಬೇಕು. ಇಷ್ಟಾದ ಮೇಲೆ ಕೂಡ ನೀವು ನನ್ನಿಂದ ದೂರ ಮಾಡದೆ ನಿಮ್ಮಲ್ಲಿ ಬಂದು ಸೇರೋದಕ್ಕೆ ಯೋಗ್ಯ ಅಂತ ಭಾವಿಸೋದಾದರೆ ನಿಮ್ಮ ವಾತ್ಸಲ್ಯದ ಕುರುಹು ಅಂತ ಅನ್ಕೋತೀನಿ ಅಂತ ಹೇಳಿದ್ರಂತೆ. ಬರೆಯೋದಕ್ಕಿಂತ 10 ಸಲ ಬರೆದು ಹರಿದು ಹಾಕಿ ಎಲ್ಲ ಸರಿ ಮಾಡಿ ಆ ಪತ್ರ ಕಳಿಸಿದರು. ಸ್ವಲ್ಪ ದಿವಸಕ್ಕೆ ಆ ಮುದುಕಿ ಉತ್ತರ ಬಂತು. ಆಕೆ ಹೇಳ್ತಾಳೆ, ನಿಮ್ಮ ಹೃದಯ ಬಿಚ್ಚಿ ಬರೆದಂಥ ಪತ್ರ ನನಗೆ ಬಂತು, ಸಂತೋಷ ಆಯಿತು. ನಾನು ನನ್ನ ಮಗಳು ಚೆನ್ನಾಗಿ ನಕ್ವಿ, ಆದರೆ ನೀವು ಅಸತ್ಯವಾಗಿ ನಡ್ಕೊಂಡಿದ್ದೇನೆ ಅಂತಿರಲ್ಲ, ಅದು ಕ್ಷಮಾರ್ಹವಾದಂಥ ತಪ್ಪದು, ಈಗಾದರೂ ಸತ್ಯ ಹೇಳಿದರಲ್ಲ ಅಂತ ಧೈರ್ಯ ಬಂತು. ನಮ್ಮ ಆಹ್ವಾನ ನಿಮಗಿದ್ದೇ ಇದೆ, ಬರುವ ಭಾನುವಾರ ತಪ್ಪದೇ ಬನ್ನಿ, ನಿಮ್ಮ ಬಾಲ್ಯ ವಿವಾಹದ ಕಥೆಯನ್ನು ನಾವು ಕೇಳಬೇಕು, ಸಂತೋಷ ಪಡಬೇಕು ಅಂತ ಉತ್ತರ ಬರೆದರು. ನನ್ನ ಮನಸ್ಸಿನ ಮೇಲೆ ದೊಡ್ಡ ಕಲ್ಲು ಸರಿದು ಹೋಯಿತು. ಅಂತರಂಗದಲ್ಲಿದ್ದಂಥ ಅಸತ್ಯ ಅನ್ನೋ ವೃಣ ಇತ್ತಲ್ಲ ನನ್ನೊಳಗೆ, ಅದರಿಂದ ನಾನು ತೆಗೆದು ಮುಕ್ತ ಆಗಿಬಿಟ್ಟೆ. ಮುಂದೆ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲಿ ನಾನು ಸಂಕೋಚ ಇಲ್ಲದೇನೆ ಹೇಳ್ತಿದ್ದೆ, ನನ್ನ ಮದುವೆ ಆಗಿದೆ, ನನಗೆ ಮಗ ಇದ್ದಾನೆ ಅಂತ. ಜನ ಯಾರು ತಪ್ಪು ತಿಳ್ಕೊಂಡ್ರೂ ಅಡ್ಡಿ ಇಲ್ಲ, ಸತ್ಯ ಹೇಳುವಂಥ ಧೈರ್ಯ ನನಗೆ ಬಂದದ್ದವತ್ತು. ಗಾಂಧೀಜಿ ಇಂಗ್ಲೆಂಡಿಗೆ ಹೋದ 2ನೇ ವರ್ಷದ ಕೊನೆಯೊಳಗೆ ಅವ್ರಿಗಿಬ್ಬರು ಥಿಯೋಸಫಿಸ್ಟ್ ಪರಿಚಯ ಆಯಿತು. ಅವರಿಬ್ಬರು ಅಣ್ಣ ತಮ್ಮಂದರು, ಮತ್ತು ಮದುವೆ ಆಗದೆ ಹಾಗೇ ಇದ್ದವರು. ಅವರು ಗಾಂಧೀಜಿ ಜೊತೆ ಮಾತಾಡ್ತಾ ಮಾತಾಡ್ತಾ ಭಗವದ್ಗೀತೆ ಬಗ್ಗೆ ಮಾತು ಬಂತು. ಅವರು ಎಡ್ವಿನ್ ಅರ್ನಾಲ್ಡ್ ಅವರು ಭಗವದ್ಗೀತೆ ಅನುವಾದವನ್ನು ಓದಿದ್ರಂತೆ. ನಮ್ಮ ಜೊತೆ ನೀನು ಓದ್ಬಾ ಅಂತ ಕರೆದ್ರು. ಇವರು ಭಗವದ್ಗೀತೆಯನ್ನಾಗಲಿ ಯಾವುದನ್ನು ಓದಿರಲಿಲ್ಲ, ಗುಜರಾತಿಯಲ್ಲೂ ಓದಿರಲಿಲ್ಲ. ಸಂಸ್ಕೃತ ಧ್ಯಾನ ಹೆಚ್ಚೇನಿಲ್ಲದೆ ಹೋದರೂ ಕೂಡ

0: ಮೂಲಕ್ಕೂ ಅನುವಾದದಲ್ಲಿ ವ್ಯತ್ಯಾಸ ಏನಾಗುತ್ತೆ ಅನ್ನುವಷ್ಟರ ಮಟ್ಟಿಗೆ ಸ್ವಲ್ಪ ಜ್ಞಾನ ಇತ್ತು. ಅದರಲ್ಲಿ ಅವರಿಗೆ ಎರಡನೇ ಅಧ್ಯಾಯದು ಶ್ಲೋಕಗಳು ಬಹಳ ಇಷ್ಟವಾದಂಥದ್ದು. ಧ್ಯಾಯತೋ ವಿಷಯಾನ್ ಪುಂಸ ಸಂಗಸ್ತೆ ಶೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮ ಕಾಮಾತ್ ಕ್ರೋಧೋಭಿ ಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹ ಸಮ್ಮೋಹ ಸ್ಮೃತಿ ವಿಭ್ರಮ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಮನುಷ್ಯ ಬರೀ ವಿಷಯಗಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ದರೆ ಅದರಲ್ಲಿ ಆಸಕ್ತಿ ಹುಡ್ತದೆ, ಆಸಕ್ತಿಯಿಂದ ಕಾಮ ಆಗ್ತದೆ, ಕಾಮದಿಂದ ಕ್ರೋಧ ಬರ್ತದೆ, ಕ್ರೋಧದಿಂದ ಮೋಹ ಬರ್ತದೆ, ವಿವೇಕ ಕಳೆದು ಹೋಗ್ತದೆ, ಸಮೂಹದಿಂದ ಸ್ಮೃತಿಭ್ರಮಣೆ ಸ್ಮೃತಿಭ್ರಮಣದಿಂದ ಬುದ್ಧಿನಾಶ ಆಗ್ತದೆ, ಬುದ್ಧಿನಾಶ ಆದಮೇಲೆ ಮನುಷ್ಯ ಪೂರ್ತಿ ನಾಶ ಆಗಿ ಹೋಗ್ತಾನೆ ಅನ್ನೋದು ಈ ಶ್ಲೋಕಗಳು ಹೃದಯ ಮುಟ್ಟಿಬಿಟ್ಟು ಅಂತೆ. ಅವ್ರು ಹೇಳ್ತಾರೆ ಗಾಂಧೀಜಿ, ಇನ್ನೂ ನನ್ನ ಕಿವಿಯೆಲ್ಲ ಧ್ವನಿಸ್ತಾ ಇದ್ದಾವೆ. ಭಗವದ್ಗೀತೆ ಅತ್ಯಂತ ಅಮೂಲ್ಯವಾದಂಥ ಗ್ರಂಥ ನನಗಂತ ಅನಿಸಿದ್ದು ಆವಾಗ. ಆದರೆ ಆ ಭಾವನೆ ನನ್ನ ಮನಸ್ಸಲ್ಲಿ ಇದುವರೆಗೂ ಬೆಳೀತಾನೇ ಬಂದಿದೆ, ಬೆಳೀತಾನೇ ಬಂದಿದೆ. ಸತ್ಯದ ಜ್ಞಾನ ಸಂಪಾದನೆಗೆ ಭಗವದ್ಗೀತೆ ಅಂತ ಸರ್ವೋತ್ಕೃಷ್ಟ ಗ್ರಂಥ ಇನ್ನೊಂದು ಯಾವುದೂ ಇಲ್ಲ. ನನಗೆ ನಿರಾಶೆ ಬಂದಾಗಲೆಲ್ಲ ಈ ಗ್ರಂಥ ಅಮೂಲ್ಯವಾದ ಸಹಾಯವನ್ನು ಮಾಡಿದೆ. ಅರ್ನಾಲ್ಡರ್ ಅನುವಾದ ಬಹಳ ಒಳ್ಳೆಯ ಅನುವಾದ ಅದು, ಅದೆಲ್ಲ ಕರೆಕ್ಟು. ಒಂದು ಸಲ ಆ ಮಿತ್ರರೊಬ್ಬರು ಕರ್ಕೊಂಡು ಹೋದ್ರಂತೆ, ಇವ್ರನ್ನ ಅರ್ನಾಲ್ಡ್ ಓದಿಸ್ತಿದ್ರೆಲ್ಲ ಕರ್ಕೊಂಡು ಹೋಗಿ ಒಬ್ಬರು ಬ್ಲವಾಡ್ಸಿ ಲಾಡ್ಜ್ ಅಂತಿದೆ, ಅಲ್ಲಿ ಹೋದಾಗ ಶ್ರೀಮತಿ ಬ್ಲವಾಡ್ಸಿ ಬೆಚ್ಚಿ ಮಾಡಿದರು. ಅಲ್ಲಿ ಆವಾಗ ಶ್ರೀಮತಿ ಆನಿ ಬೆಸೆಂಟ್ ಬಂದಿದ್ರಂತೆ, ಅವ್ರ ಪರಿಚಯ ಆಯಿತು. ಆನಿ ಬೆಸೆಂಟ್ರ ಆಗ್ತಾನೆ ಥಿಯೋಸಾಫಿಕಲ್ ಸೊಸೈಟಿಗೆ ಸೇರಿದರು. ಅವ್ರ ಮತಾಂತರವನ್ನು ಕುರಿದು ಪೇಪರಲ್ಲಿ ಬರುವಂಥ ಸಾಕಷ್ಟು ಚರ್ಚೆಯನ್ನು ಓದಿದ್ರು ಇವರು. ಈ ಮಿತ್ರರು ನೀವು ಸೇರ್ಕೊ ನೀವು ಸೇರ್ಕೊ ಅಂತ ಅಂದಿದ್ರು ಇವರಿಗೆ. ನನ್ನ ಧರ್ಮದ ವಿಚಾರೇ ನನಗೆ ಗೊತ್ತಿಲ್ಲ, ಇನ್ನು ಬೇರೆ ಧರ್ಮಕ್ಕೆ ಯಾಕೆ ಹೋಗಬೇಕು ಅಂತ. ಎಷ್ಟು ಚಂದದ ಮಾತು! ನಾನು ಹಿಂದೂ ಧರ್ಮವನ್ನೇ ಅರ್ಥ ಮಾಡಿಕೊಂಡಿಲ್ಲ, ಇನ್ನು ಬೇರೆ ಧರ್ಮಕ್ಕೆ ಯಾಕೆ ಹೋಗಬೇಕು ಅಂತ ನಾನು ಹೋಗಲಿಲ್ಲ. ಅದೇ ಕಾಲಕ್ಕೆ ಮ್ಯಾಂಚೆಸ್ಟರಲ್ಲಿ ಒಬ್ಬ ಒಳ್ಳೆ ಕ್ರಿಸ್ತನ ಪರಿಚಯ ಆಯಿತು ಅಂತ ಹೇಳ್ತಾರೆ. ಕ್ರೈಸ್ತ ಮತದ ಬಗ್ಗೆ ಆತ ಹೇಳಿದ. ರಾಜಕೋಟ್ ಇಲ್ಲದ ಅನುಭವ ನಾನು ಹೇಳಿದೆ ಅವನಿಗೆ. ಮಾರಾಯ, ನಿಮ್ಮ ರಾಜಕೋಟದಲ್ಲಿದ್ದವರು ಅವ್ರು ಬರೀ ಮದ್ಯಪಾನ ಮಾಡೋದಿಲ್ಲ ಅಂತ ಹೇಳ್ತಾರೆ, ಮಾಂಸ ತಿಂತಾರೆ, ಮದ್ಯ ಕುಡಿತಾರೆ ಅಂತ ಗೊತ್ತಾಯಿತು ನನಗೆ. ಧರ್ಮ ಗ್ರಂಥ ಹೇಳಿಲ್ಲ ಅಂತ ಕ್ರೈಸ್ತ ಹೇಳಿದ. ನೋಡಪ್ಪ, ನೀನು ಬೈಬಲ್ ಓದು ಅಂತಂದ್ಕೊಟ್ಟ. ಅವನು ಬೈಬಲ್ ಪ್ರತಿ ಹಂಚುತ್ತಿದ್ದ ಅನಿಸುತ್ತೆ. ಓಲ್ಡ್ ಟೆಸ್ಟಮೆಂಟ್ ಅಂತಿದೆ, ಅದರ ಪೂರ್ವಾರ್ಧ, ಅದನ್ನು ಕಡೆಯವರೆಗೆ ಓದೋಕೆ ಆಗಲೇ ಇಲ್ಲ ಅಂತ. ಇದು ನನಗೆ ಯಾಕೆ ಜೀವನ ಚರಿತ್ರೆ ಅಷ್ಟು ಹತ್ತಿರ ಆಗುತ್ತೆ ಅಂದರೆ, ಎಷ್ಟು ಪ್ರಾಮಾಣಿಕತೆ ಇದೆ ಅಂತ. ಆ ಬೈಬಲ್ ಕೊಟ್ಟ, ನನಗೆ ಓದೋಕೆ ಆಗಲಿಲ್ಲ. ಯಾಕಂದರೆ ಒಂದು ಅಧ್ಯಾಯ ಓದಿದ ತಕ್ಷಣ ನಿದ್ದೆ ಬರೋದು, ಆ ಜೆನೆಸಿಸ್ ಅಂತ ಬರ್ತದೆ. ನಾನು ಓದಿದ್ದೇನೆ ಅಂತ ಹೇಳೋಕ್ಕೋಸ್ಕರ ಸುಮ್ಮನೆ ಏನೋ ಅಷ್ಟು ಕಷ್ಟದಿಂದ ಒಂದೆರಡು ಭಾಗ ಓದಿದೆ, ಅದರ ಪೂರ್ತಿ ಓದೋಕ್ಕಾಗಲಿಲ್ಲ ನನಗೆ. ಆದರೆ ನ್ಯೂ ಟೆಸ್ಟಮೆಂಟ್ ಇದೆಯಲ್ಲ, ಹೊಸ ಒಡಂಬಡಿಕೆ ಅಂತಿದೆಯಲ್ಲ, ನನ್ನ ಮೇಲೆ ಬೇರೆ ಪರಿಣಾಮ ಬೀರ್ತು. ಅದರಲ್ಲೂ ಸರ್ಮನ್ ಆನ್ ದಿ ಮೌಂಟ್ ಅಂತಿದೆ, ನನ್ನ ಹೃದಯಕ್ಕೆ ಸೇರಿಬಿಡ್ತದೆ. ಭಗವದ್ಗೀತೆ ಶ್ಲೋಕ ಜೊತೆಗೆ ಅದನ್ನು ಹೋಲಿಸಿ ನೋಡೋಕ್ಕೆ ಶುರು ಮಾಡಿದೆ. ನೋಡಿದಾಗ ಅನ್ನಿಸ್ತು, ಅದ್ರ ಹೇಳ್ತಾನೆ, ಕೆಡಕಿಗೆ ಪ್ರತಿಯಾಗಿ ಕೆಡಕು ಮಾಡಬೇಡಿ, ನಿಮ್ಮ ಬೆಲಗೆನ್ನೆಗೆ ಯಾರಾದರೂ ಹೊಡೆದ್ರೆ ಎಡಗೆನ್ನೆಯನ್ನು ಕೊಡಿ, ನಿಮ್ಮ ಅಂಗಿಯನ್ನು ಯಾರಾದರೂ ಕಿತ್ಕೊಂಡ್ರೆ ನಿಮ್ಮ ನಿಲುವಂಗಿಯನ್ನು ಸಹ ಕೊಡಿ ಅಂತ ಸರ್ಮನ್ ಆನ್ ದಿ ಮೌಂಟ್ ಹೇಳಿದ್ದನ್ನು ನನಗೆ ತಕ್ಷಣ ಅನಿಸಿದ್ದು, ನಮ್ಮ ಶ್ಯಾಮಲ್ ಭಟ್ರು ಬರೆದಿದ್ದಾರಲ್ಲ, ಒಂದು ಬಟ್ಲ್ ನೀರು ಕೊಟ್ಟವರಿಗೆ ಊಟ ಕೊಡು ಅಂತ ಹೇಳಿದಾಗೆ ಆ ಮಾತು ನೆನಪಾಯಿತು. ನನ್ನ ಎಳೆ ಮನಸ್ಸು ಭಗವದ್ಗೀತೆ, ಬುದ್ಧ ಚರಿತೆ, ಬೆಟ್ಟದ ಮೇಲಿನ ಪ್ರವಚನ ಇವೆಲ್ಲವನ್ನು ಓದಿಸ್ತಿತ್ತು ಅಂತ ನೆನಪು ಮಾಡ್ಕೋತಾರೆ. ಮೂರನ್ನು ಹೋಲಿಸಿ ನೋಡ್ತಾ ಇತ್ತು. ಒಂದೇ ನಾನು ತಿಳಿದಿದ್ದು ಇದೆಲ್ಲ ಓದಿದ್ರಿಂದ ಅಂದರೆ ತ್ಯಾಗವೇ ಅತ್ಯಂತ ಶ್ರೇಷ್ಠ ಧರ್ಮ ಅಂತ ಗೊತ್ತಾದದ್ದು. ಆಗ ನನಗೆ ಇನ್ನೊಂದು ಪುಸ್ತಕ ಓದೋಕೆ ಕೊಟ್ಟರೊಬ್ಬರು, ಕಾರ್ಲೈಲನ ವಿಭೂತಿ ಪುರುಷರು ಮತ್ತು ಅವರ ಪೂಜೆ ಅಂತ, ಹೀರೋಸ್ ಆ್ಯಂಡ್ ಹೀರೋ ವರ್ಷಿಪ್ ಅಂತ ಪುಸ್ತಕ, ಅದನ್ನು ಓದು ಅಂತ ಕೊಟ್ಟರು. ಅದನ್ನು ಓದಿದಾಗ ಮೊಹಮ್ಮದ್ ಪೈಗಂಡ್ರ ಜೀವನದ ಬಗ್ಗೆ ತಿಳಿತು. ಅವ್ರ ಜೀವನ, ಅವರ ಧೀರತನ, ತಪಸ್ಸು ಎಲ್ಲ ಪರಿಚಯ ನನಗಾಯಿತು. ಇದಕ್ಕಿಂತ ಹೆಚ್ಚಾಗಿ ಬೇರೆ ಧರ್ಮಗಳ ಪರಿಚಯ ಮಾಡ್ಕೊಳ್ಳೋಕೆ ನನಗೆ ಆಗಲೇ ಇಲ್ಲ. ಆದರೆ ಪ್ರತಿ ಸಲ ಓದಿದಾಗ ಅದು ನಾನು ಹಿಂದೂ ಧರ್ಮ ಜೊತೆ ತುಲನೆ ಮಾಡಿ ನೋಡಿಕೊಳ್ಳೋದು ನನಗೆ ಅಭ್ಯಾಸ ಆಗೋಯ್ತು ಅಂತ ಹೇಳ್ತಾರೆ.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

ಅರುಣ ಸಾಯಿರಾಮ್ ಅವರಿಂದ ಮೀರಾ ಭಜನ್ ಕೇಳಿದ್ರಿ. ಆಕಾಶವಾಣಿ ಬೆಂಗಳೂರು. ಇದೀಗ ಕೇಳಿ, ಈ ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಈ ರೀತಿಯಾಗಿವೆ. ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:30 ಅವಲೋಕನ, 6:50 ಹಲೋ ಕೃಷಿ ರಂಗ, ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ, ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಕೆಂಪೇಗೌಡ, ಎಚ್ ಜಂಟಿ ಕೃಷಿ ನಿರ್ದೇಶಕರು, ರಸಗೊಬ್ಬರ ಮತ್ತು ಸಸ್ಯ ಸಂರಕ್ಷಣೆ, ಹಾಗೆ ರಾಮೇಗೌಡ ಸಹಾಯಕ ಕೃಷಿ ನಿರ್ದೇಶಕರು ಸಸ್ಯ ಸಂರಕ್ಷಣೆ. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ತಿಮ್ಮಪ್ಪ ಹೆಚ್ಗೌಡ. ಇನ್ನು ಸಂಜೆ 7:20 ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಕುಮಾರಯ್ಯ ಮತ್ತು ಸಂಗಡಿಗರಿಂದ ಭಜನೆ ಪದವನ್ನ ಕೇಳುತ್ತೀರಿ. 7:45 ಸಿರಿಗಂಧ ಕಾರ್ಯಕ್ರಮ ಮೂಡಿಬರುವುದು. ರಾತ್ರಿ 9:15 ಎನ್ಆರ್ ವಿನಯ್ ಕುಮಾರ್ ಅವರಿಂದ ಭಾವಗೀತೆಗಳು. 9:30 ಕರೆಂಟ್ ಅಫೈರ್ಸ್ ದೆಹಲಿ ಕೇಂದ್ರದಿಂದ. ರಾತ್ರಿ 10:00 ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ನಂತರ ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮ ಮೂಡಿಬರಲಿದೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀ ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
2: ನನ್ನೊಬ್ಬನಿಗಲ್ಲ, ನಮ್ಮಿಬ್ಬರಿಗೂ ಸೇರಿ.
1: ಅದ್ ಹೇಗೆ?
2: LIC ಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ಬರಿಗೂ ಜಾಯಿಂಟ್ ಲೈಫ್ ಕವರ್.
3: ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ.
4: LIC ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ಇದೆ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗ್ತಾ ಇದೆ 3:38:17. ಎಸ್, ನಾವಿದ್ದೀವಿ ಕಾರ್ಯಕ್ರಮ ಹೊಂಬಿಸಿಲಿನಲ್ಲಿ. ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ ಆಸ್ ಯೂಶುವಲ್ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ವೀಕೆಂಡ್ಸು ನಾನು ಬಂದಾಗ ಆಲ್ಮೋಸ್ಟ್ ಅಂತ್ಯಕ್ಷರಿನೇ ಹಾಡಿಸೋದು ಅಂತ ಹೇಳಿ ಖಂಡಿತವಾಗ್ಲೂ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಅಂತ್ಯಕ್ಷರಿಯನ್ನು ಹಾಡೋದಕ್ಕೆ. ಸೊ ಅಂತ್ಯಕ್ಷರಿ ಅಂತ ಹೇಳಿದ್ರೆ ಹಾಡುಗಳನ್ನು ಹಾಡಬೇಕು ಅಂತ ಇಲ್ಲ. ಸೊ ಅದರ ಬದಲಾಗಿ ಇಲ್ಲಿ ಕೆಲವೊಂದು ಮ್ಯೂಸಿಕ್ಗಳನ್ನು ಕೇಳಿಸ್ತೇನೆ, ಅದನ್ನು ಕಂಡಿಡಬಹುದು ಅಥವಾ ಪ್ರಶ್ನೆಗಳನ್ನು ಕೂಡ ರೆಡಿ ಮಾಡ್ಕೊಂಬಂದಿದ್ದೀನಿ. ಸೊ ಇವತ್ತಿನ ಮೊದಲ ಪ್ರಶ್ನೆ ಕೇಳುವಂತಹ ಸಮಯ ಇದಾಗಿದೆ. ಸೊ ಪ್ರಶ್ನೆ ಕೇಳೋಕ್ಕೂ ಮುಂಚೆ ಏನಪ್ಪ ಅಂತ ಹೇಳಿದ್ರೆ, ನೀವು ಮೆಸೇಜ್ ಮಾಡಬೇಕಲ್ವಾ? ಮೆಸೇಜ್ ಮಾಡಬೇಕಾಗಿರೋ ಸಂಖ್ಯೆ 9408090013. ಈ ಸಂಖ್ಯೆಗೆ ನೀವು ಸಂದೇಶವನ್ನು ಕಳಿಸಬಹುದು ಅಥವಾ 0802228216 ಈ ಸಂಖ್ಯೆಗೂ ಕೂಡ ನೀವು ಕರೆಯನ್ನು ಮಾಡಬಹುದು. ಸೊ ಕಾಲರ್ ರೆಡಿ ಇದ್ದರೆ ಮಾತಾಡಿಸ್ಬಿಡೋಣ ಅಂತ ಅನ್ಸುತ್ತೆ. ಓಕೆ, ಕಾಲರ್ ಪಿಕ್ ಮಾಡೋಕ್ಕೂ ಮುಂಚೆ ಏನಪ್ಪ ಅಂತ ಹೇಳಿದ್ರೆ, ಆ್ಯಸ್ ಯೂಶುವಲ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕಾಲ್ ಮಾಡಬೇಕಾದ್ರೆ ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ಕಾಲ್ ಮಾಡಿ ಮಾತಾಡಿ ಅಂತ ಹೇಳ್ತಾ. ಸೊ ಮೊದಲ ಪ್ರಶ್ನೆ ಕೇಳಲಾ ಅಥವಾ ಮ್ಯೂಸಿಕನ್ನು ಪ್ಲೇ ಮಾಡಲಾ, ನೀವು ಯಾವುದಕ್ಕೆ ರೆಡಿ ಇದ್ದೀರಾ ಅಂತ ಹೇಳಿ ನನಗೆ ಗೊತ್ತಾಗಬೇಕಲ್ವಾ? ಸೊ ಸಂದೇಶಗಳು ಬರ್ತಾ ಇದ್ದರೆ ಏನೋ ಒಂದು ಮ್ಯಾಜಿಕ್ ಮಾಡಬಹುದು, ಆದರೆ ಸಂದೇಶ ಬರಲಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ನಾವು ಕೂಡ ಕಾಯಬೇಕಾಗುತ್ತೆ. ಸೊ ಕಾಲ್ ಮಾಡಬೇಕು ಅಂದರೆ ನೆಟ್ವರ್ಕ್ ಇರೋ ಜಾಗಕ್ಕೆ ಬನ್ನಿ, ಅಥವಾ ಸಂದೇಶ ಕಳಿಸ್ತೀರಾ ಅಂತ ಹೇಳಿದ್ರೆ ಬೇಗ ಬೇಗ ನಿಮ್ಮ ಮೊಬೈಲನ್ನು ಕೈಯಲ್ಲಿಟ್ಕೊಳ್ಳಿ, ಕೈಯಲ್ಲಿಟ್ಕೊಂಡು ಬೇಗ ನಮ್ಮ ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸ್ಬೋದು. ಮತ್ತೊಮ್ಮೆ ನಂಬರನ್ನು ಹೇಳ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ, 9408091013. ಈ ಸಂಖ್ಯೆಗೆ ನೀವು ಸಂದೇಶವನ್ನು ಕಳಿಸ್ಬಹುದು. ಸೊ ಮೊದಲ ಪ್ರಶ್ನೆ ಕೇಳಲಾ? ಓಕೆ, ಕೇಳ್ಬಿಡೋಣ, ಇನ್ಯಾಕೆ ತಡ ಮಾಡೋದು ಬೇಡ. ಮೊದಲ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಗುಲಾಬಿ ಟಾಕೀಸ್ ಚಿತ್ರದಲ್ಲಿ ಎಂ ಡಿ ಪಲ್ಲವಿ ನಿರ್ವಹಿಸಿದ ಪಾತ್ರದ ಹೆಸರು ಏನು? ಮತ್ತೊಮ್ಮೆ ಪ್ರಶ್ನೆ ಹೇಳ್ತಾ ಇದ್ದೀನಿ, ಗುಲಾಬಿ ಟಾಕೀಸ್ ಚಿತ್ರದಲ್ಲಿ ಎಂ ಡಿ ಪಲ್ಲವಿ ಅವರು ನಿರ್ವಹಿಸಿದ ಪಾತ್ರದ ಹೆಸರು ಏನು? ಪ್ರಶ್ನೆ ಇದಾಗಿತ್ತು. ಸೊ ಇದಕ್ಕೆ ಸರಿಯಾದ ಉತ್ತರ ಗೊತ್ತಿರೋರು ಬೇಗ ಬೇಗ ನಿಮ್ಮ ಸಂದೇಶವನ್ನು ನನಗೆ ಕಳುಹಿಸಬಹುದು. ಒಂದು ಹಾಡಿನ ಕಾಲಾವಕಾಶ ನಿಮಗಾಗಿ ಕಾಯ್ತಾ ಇದೆ, ಕೇಳಿ, ಹಾಡನ್ನು ಎಂಜಾಯ್ ಮಾಡಿ, ತಲೆಯನ್ನು ಓಡಿಸಿ, ಉತ್ತರವನ್ನು ಕಳಿಸಿ.

0: ಎಸ್, ಅದ್ಭುತವಾದಂತಹ ಗೀತೆಯನ್ನ ಕೇಳ್ಕೊಂಡ್ಬಂದ್ರಿ ಭೈರತಿ ರಣಗಲ್ ಚಿತ್ರದಿಂದ. ನಾನು ಪ್ರಶ್ನೆಯನ್ನ ಕೇಳಿದೆ, ಗುಲಾಬಿ ಟಾಕೀಸ್ ಚಿತ್ರದಲ್ಲಿ ಎಂ ಡಿ ಪಲ್ಲವಿ ಅವರು ನಿರ್ವಹಿಸಿದ ಪಾತ್ರದ ಹೆಸರು ಏನು ಅಂತ ಹೇಳಿ. ಆಲ್ಮೋಸ್ಟ್ ಎಲ್ಲರೂ ಸರಿಯಾದ ಉತ್ತರವನ್ನೇ ಕಳಿಸಿದ್ದಾರೆ. ಮೊದಲು 10 ಹೆಸರು ಯಾರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ ಅವರ ಹೆಸರನ್ನ ಮಾತ್ರ ಓದ್ತೀನಿ, ಯಾರು ತಪ್ಪಾಗಿ ಭಾವಿಸಬಾರ್ದು. ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ, ಹಾಗೆಯೇ ನೇತ್ರಾ ಕೆಂಗೇರಿಯಿಂದ ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಜಗದಾಂಬಿಕಾ ಹಂಸವೇಣಿ, ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ಸುಬ್ರಹ್ಮಣ್ಯ ಜಯಂತ್ ಅವರು, ಹಾಗೆಯೇ ಮಂಜುನಾಥ್ ಲಗೇರಿಯಿಂದ, ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ, ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಹಾಗೆಯೇ ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಜಿ ಎನ್ ಬಸವರಾಜು ಚಿತ್ರದುರ್ಗದಿಂದ, ಹಾಗೆಯೇ ಆಶಾ ಶ್ರೀನಿವಾಸ್ ಅವರು ಬಿನ್ನಿಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಶೋಭಾ ಹಾಸನಿಂದ, ಹಾಗೆಯೇ ಹೊಸ್ಮನಿಯವರು ಬೀದರಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಜಾಫರ್ ಜ್ಯೋತಿ ಪುತ್ತೂರಿನಿಂದ, ಹಾಗೆಯೇ ಕಲಪ ಚನ್ನಪಟ್ಟಣ ಹೊಳಲ್ಕೆರೆ. ಸೊ ಇನ್ನೂ ಓದ್ತಾ ಹೋದರೆ ಹೆಸರುಗಳು ತುಂಬ ಉದ್ದ ಇದ್ದಾವೆ. ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದಾರೆ. ನೇತ್ರು ಅಂತ ಹೇಳಿ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ನಮ್ಮ ಮುಂದಿನ ಪ್ರಶ್ನೆಗೆ ಹೋಗುವಂತಹ ಸಮಯ ಇದು. ಹಾಡನ್ನ ಕೇಳಿಸ್ತೀನಿ, ಖಂಡಿತವಾಗ್ಲೂ ಹಾಡನ್ನ ಕೇಳಿಸಿ ಈ ಹಾಡು ಯಾವ ಚಿತ್ರದ್ದು, ಗಾಯಕರು ಯಾರು ಅಂತ ಹೇಳಿ ಕಂಡುಹಿಡಿಬೇಕು. ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ,
1: ಗುಡ್ ಈವ್ನಿಂಗ್ ಹರ್ಷಿತಾಜಿ.
0: ಓಕೆ, ಎನ್ ಆರ್ ಪ್ರಸಾದ್ ಸರ್.
1: ಹೌದು, ಎನ್ ಆರ್ ಪ್ರಸಾದ್ ಮಾತಾಡ್ತೀನಿ, ರಾಜಾಜಿನಗರದಿಂದ.
0: ಓಕೆ, ಸೊ ನೋಡಿ ಯಾವಾಗ್ಲೂ ಕಾಲ್ ನಿಮ್ಗೆ ಕನೆಕ್ಟ್ ಆಗುತ್ತೆ. ನಮ್ಮ ಲಿಸ್ನೆಸ್ ಎಲ್ಲ ನಮ್ಮನ್ನ ಕ್ವೆಶನ್ ಮಾಡ್ತಾರೆ, ಎನ್ ಆರ್ ಪ್ರಸಾದ್ ಅವ್ರಿಗೆ ಹೆಂಗ್ ಸಿಗುತ್ತೆ ಕಾಲು ಅಂತ.
1: ಅದಕ್ಕೊಂದು ಸೀಕ್ರೆಟ್ ಹೇಳ ನಾನು.
0: ಹಾ ಹೇಳಿ.
1: ನಾನು ಬಿ ಎಸ್ ಎನ್ ಎಲ್ ಲೈನ್ ಇಂದ ಫೋನ್ ಮಾಡ್ತೀನಿ.
0: ಓಕೆ,
1: ಸೊ ಬಿ ಎಸ್ ಎನ್ ಎಲ್ ಟು ಬಿ ಎಸ್ ಎನ್ ಎಲ್, ಆಕಾಶವಾಣಿಗೆ ಯಾವಾಗ್ಲೂ ಬಿ ಎಸ್ ಎನ್ ಎಲ್ ಲೈನ್ ಇರುತ್ತಲ್ವಾ, ಸೊ ಅದಕ್ಕೆ ಗೆಟ್ ಕನೆಕ್ಟೆಡ್ ಫಾಸ್ಟ್.
0: ಓಕೆ ಓಕೆ, ನಿಮ್ಮ ಸಾಂಗ್ ಪ್ಲೇ ಮಾಡ್ತೀನಿ, ರೆಡಿ ಇದ್ದೀರಾ ಸರ್?
1: ಹಾ ಹಾ, ಶೋರ್ ಶೋರ್, ಟ್ರೈ ಮಾಡ್ತೀನಿ.
0: ಓಕೆ, ಕೇಳಿಸ್ಕೊಳ್ಳಿ.

0: ಹಲೋ.
1: ಹಾ ಹಲೋ,
0: ಹಾಡ್ ಕೇಳಿಸ್ತಾ ಸರ್?
1: ಹಾಡ್ ಕೇಳಿಸ್ತು, ಕ್ಲಿಯರ್ ಆಗಿ ಕೇಳಿಸ್ತು.
0: ಓಕೆ, ಸೊ ಹೇಳಿ ಉತ್ತರ ಏನು?
1: ಇದು ಮಣ್ಣಿನ ದೋಣಿ ಸಿನಿಮಾ ಪಿಕ್ಚರ್ ಇದು.
0: ಓಕೆ,
1: 1999 ಅಲ್ಲಿ ಬಂದಿರೋದು. ಹಾಡಿರೋದು ಗ್ರೇಟ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅಂಡ್ ಕೆ ಎಸ್ ಚಿತ್ರ.
0: ಓಕೆ, ನೈಸ್. ಹಾಡ್ ಯಾವ್ದು? ಹಾಡ್ ಯಾವ್ದು? ಹಾಡ್ ಹೇಳ್ಬೇಕು.
1: ಹಾಡು ರಾಜಾನು ರಾಣಿ.
0: ಹಾಡ್ಬೇಕು
1: ರಾಜಾನು ರಾಣಿ.
0: ರಾಜಾನು ರಾಣಿ. ಓಕೆ, ಹಾಡ್ನ ಹಾಡ್ಬೇಕು.
1: ನೀವು ಹಿಂದಿ ಸಾಂಗ್ ಕೊಟ್ಟಿದ್ರೆ
0: ಇಲ್ಲ ಇಲ್ಲ, ನಮ್ದು ಈಗ ಕನ್ನಡ ಅಲ್ಲ, ನಮ್ದು ಕನ್ನಡ ಕಾಮನ ಬಿಲ್ಲು. ನೀವು ಆಬ್ವಿಯಸ್ಲಿ, ನಿಮಗೆ ಗೊತ್ತಿದೆ ಕನ್ನಡ ಕಾಮನ ಬಿಲ್ಲು, ನಾವು ಟೈಟಲ್ನೇ ಕನ್ನಡ ಅಂತ ಇಟ್ಕೊಂಡಿದೀವಿ.
1: ಅಲ್ಲ, ಐ ಅಗ್ರಿ ವಿತ್ ಯು. ನೀವು ಹಿಂದಿ ಹಾಡ್ ಹಾಕಿದ್ರೆ ಅದೇ ಟ್ಯೂನು ಅದೇ ರಾಗದಲ್ಲಿ ಹಾಡ್ತಾ ಇದ್ದೆ. ಕನ್ನಡ ಆಗಿದ್ರಿಂದ ಸ್ವಲ್ಪ ಕಷ್ಟ ಆಗತ್ತೆ.
0: ಓಕೆ ಸರ್, ಇರ್ಲಿ, ಪರವಾಗಿಲ್ಲ, ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ.
1: ನಾನು ಮೂರನ್ನ ಕರೆಕ್ಟ್ ಹೇಳಿದೆ. ರಾಜಾನು ರಾಣಿ ಹಾಡು, ಓಕೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಕೆ ಎಸ್ ಚಿತ್ರ ಹೇಳಿರೋದು, ಮುಂದಿನ ದೋಣಿ ಫಿಲಮ್ ಕೊಟ್ಟಿದ್ದೀನಿ ನಾನು.
0: ಓಕೆ, ಧನ್ಯವಾದ.
1: ಹರ್ಷಿತಾ ಅವ್ರೆ, ನಿಮ್ ರಕ್ಷಾಬಂಧನ್ ಗಿಫ್ಟ್ ದೂರ ಹೊಡಿತಾ ಕೂತಿದ್ದೆ ನಮ್ಮ ಮನೆಯಲ್ಲಿ.
0: ನೀವೇ ನಮ್ಮ ಆಫೀಸ್ ಹತ್ರ ಬಂದ್ ಕೊಡ್ಬೇಕು, ನಾವ್ ನಿಮ್ ಮನೆಗೆ ಬರಕ್ ಆಗಲ್ಲ.
1: ಇಲ್ಲ ಇಲ್ಲ ಇಲ್ಲ, ಒಂದೇ ಒಂದ್ ನಿಮ್ಗೊಂದು ಆಪ್ಷನ್ ಕೊಡ್ತೀನಿ ನೋಡಿ. ನಿಮ್ಮ ಮನೆಯಿಂದ ನಮ್ಮ ಅಲ್ಲ, ನಿಮ್ಮ ಸ್ಟುಡಿಯೋಯಿಂದ ನಮ್ಮ ಮನೆಗೆ ಜಸ್ಟ್ 4 kilometers.
0: ನೀವು
1: 5 ಗಂಟೆ ಮುಗಿಸ್ಕೊಂಡು ಬನ್ನಿ. 5:30 ಬಿಸಿ ಬಿಸಿ ಚಾಯ್ ಜೊತೆಗೆ
0: ನಾನು ತುಮಕೂರ್ವರೆಗೂ ತಲುಪಬೇಕಲ್ಲ ಸರ್, ನನ್ಗೆ ಟೈಮ್ ತುಂಬಾ ಆಗುತ್ತೆ.
1: ಅಲ್ಲಿಗೂ ಡ್ರಾಪ್ ಮಾಡ್ತೀನಿ, ಡ್ರಾಪ್ ಮಾಡ್ತೀನಿ.
0: ಖಂಡಿತವಾಗ್ಲೂ ಬರ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಹೀಗೆ ಕಾಲ್ ಮಾಡ್ತಾ ಇರಿ, ಕೇಳ್ತಾ ಇರಿ ಎಫ್ ಎಂ ರೈನ್ಬೋ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಎನ್ ಆರ್ ಪ್ರಸಾದ್ ಅವರು ಕಾಲ್ ಮಾಡಿದ್ರು, ಮನೆ ಖುಷಿ ಆಯ್ತು, ಕರೆಕ್ಟ್ ಆದ ಉತ್ತರವನ್ನೇ ಕೊಟ್ಟಿದ್ದಾರೆ. ಹಾಗೆಯೇ ಸಂದೇಶವನ್ನು ಕೂಡ ಕಳಿಸಿದ್ದಾರೆ ಹರೀಶ್ ಮಲ್ಲೇಶ್ವರ ಅವರು, ಹ್ಯಾಬಲ್ ರಾಘವೇಂದ್ರ ಅಪ್ಪರ್ ಹುತ್ತ. ಸೊ ಅವರು ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಮಣ್ಣಿನ ದೋಣಿ ಅಂತ ಹೇಳಿ ಹೆಸರು ಹಾಕಿಲ್ಲ ಇವರು. ಸಾರಿ, ಗಣೇಶ್ ರಾಜಾಜಿನಗರದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೇನೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದವರು ರಂಜು ರಾಣಿ ಎಸ್ ಪಿ ಬಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಕಲ್ಯಾಣ್ ಬೆಂಗಳೂರಿನಿಂದ, ಬಾಬಾ ಕಲ್ಯಾಣ್ ಅವರು ಬೆಂಗಳೂರಿನಿಂದ. ಹಾಗೆಯೇ ಎನ್ ಜಿ ಬಸವರಾಜು ಅವರು ಚಿತ್ರದುರ್ಗದಿಂದ ರಾಜಾನು ರಾಣಿ ಅಂತ ಹೇಳಿ ಮಣ್ಣಿನ ದೋಣಿ ಸಿನಿಮಾದ ಹಾಡು ಅಂತ ಹೇಳಿ. ಸುಧಾ ಬೂದಿಹಾಳ್ನಿಂದ, ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಉತ್ತರಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ, ಸೊ ಮತ್ತೊಂದು ಗೀತೆ ನಿಮಗಾಗಿ ಕಾಯ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ, ಟ್ಯೂನ್ ಮಾಡಿ ಎಫ್ ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3 MHz. ಮ್ಯೂಸಿಕಲ್ ಯರ್ಸ್, ಮ್ಯಾಜಿಕಲ್ ಯರ್ಸ್.

ಹಾಯ್, ಎಲ್ರಿಗೂ ನಮಸ್ಕಾರ. ನಾನ್ ಪ್ರಿಯಾಂಕ ತಿಮ್ಮೇಶ್. ಸೆಪ್ಟೆಂಬರ್ 25ನೇ ತಾರೀಕು ರಾಜ್ಯಾದ್ಯಂತ ನಮ್ಮ ರುದ್ರಾಭಿಷೇಕಂ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಈ ಸಿನಿಮಾನ ನಿರ್ದೇಶನ ಮಾಡಿರುವಂತದ್ದು ವಸಂತ್ ಕುಮಾರ್ ಸರ್ ಅವರು, ಹಾಗೆ ಸಂಗೀತ ನಿರ್ದೇಶನ ಕೊಟ್ಟಿರುವಂತದ್ದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ವಿ ಮನೋಹರ್ ಸರ್ ಅವರು. ನಿಮಗೆ ತುಂಬಾ ಇಷ್ಟ ಆಗತ್ತೆ, ಸಾಂಗ್ಸ್ ನ ನೀವು ಕೇಳ್ತಾ ಇರಿ, ನಾನು ಕೇಳ್ತಾ ಇರ್ತೇನೆ.

0: ಎಸ್, ಕೇಳ್ತಾ ಇದ್ದೀರಾ, ಇದು FM ರೇನ್ಬೋ ಕನ್ನಡ ಕಾಮನ ಬಿಲೋ 101.3 ಮೆಗಾ ಹರ್ಟ್ಸ್ ಮ್ಯೂಸಿಕಲಿ ಯರ್ಸ್. ಎಸ್, ನಾವು ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ವಿ. ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಒಳ್ಳೆ ಹಾಡುಗಳನ್ನು ಕೇಳ್ತಾ ಪ್ರಶ್ನೆ ಉತ್ತರ ಹಾಡುಗಳನ್ನು ಕಂಡುಹಿಡಿಯೋದು ಪ್ರತಿಯೊಂದು ಕೂಡ ಸುಂದರವಾದ ಮೂಮೆಂಟ್. ಸಾಕಷ್ಟು ಜನ ಕಾಲ್ಗಳನ್ನು ಟ್ರೈ ಮಾಡ್ತಾ ಇರ್ತೀರಾ. ಸೊ ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ಆರಾಮಾಗಿ ಕೂಲಾಗಿ ಮಾತಾಡಿ ಅಂತ ಹೇಳ್ತಾ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ ಅಂತ ಅನ್ಸುತ್ತೆ. ಮಾತಾಡ್ಸೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ಸುಬ್ರಹ್ಮಣ್ಯ ಜಯಂತ್, ಬೆಂಗಳೂರಿನಿಂದ.
0: ಸುಬ್ರಹ್ಮಣ್ಯ ಜಯಂತ್ ಅವರು,
1: ಎರಡು ಸತಿ ಕಾಲ್ ಮಾಡಿದೆ ಮೇಡಮ್, ಲೈನ್ ಕಟ್ ಆಗೋಯ್ತು.
0: ಓಕೆ, ಎಲ್ಲೋ ಸುಮಾರ್ ನೆಟ್ವರ್ಕ್ ಇಶ್ಯೂ ಆಗಿರ್ಬೋದು, ಮಳೆ ಬರ್ಸ್ಬಿಟ್ಟಿದ್ದೀರಲ್ಲ.
1: ನಾವ್ ಮಾಡ್ದಾಗ್ಲೇ ನೆಟ್ವರ್ಕ್ ಏನ ಇದಕ್ಕ ಕಟ್ ಆಗ್ಬಿಡುತ್ತೆ ಏನೋ ಗೊತ್ತಿಲ್ಲ ಮೇಡಮ್.
0: ಅಲ್ಲ ನೋಡಿ, ನೀವು ಕಾಲ್ ಮಾಡ್ದಾಗ್ಲೂ
1: ಚೆನ್ನಾಗಿರುತ್ತೆ,
0: ಮಳೆ ಬರೋದಕ್ಕೂ ಎಲ್ಲ ಒಂದೇ ಆಗಿರುತ್ತೆ.
1: ಸರಿ ಮೇಡಮ್, ಹಾಡು ಪ್ಲೇ ಮಾಡಿ ಮೇಡಮ್, ಬಹಳಷ್ಟು ಶ್ರೋತೃಗಳು ಕಾಯ್ತಾ ಇರ್ತಾರೆ, ಅವ್ರಿಗೂ ಲೈಕ್ ಸಿಗ್ಲಿ.
0: ಓಕೆ, ಸೊ ನಿಮ್ಮ ಹಾಡು ರೆಡಿ ಇದೆ, ಕೇಳಿಸ್ಕೊಡಿ ಸರ್.
1: ಓಕೆ.

ಹಲೋ. ಇವರು ತುಂಬಾನೇ ಬುದ್ಧಿವಂತರು ಅಂತ ಕಾಣಿಸುತ್ತೆ. ಹಾಡು ಕೇಳಿದ ತಕ್ಷಣ ಕಾಲ್ ಕಟ್ ಮಾಡಿದ್ದಾರೆ. ಸೊ ಇದು ರಾಂಗ್, ಆ್ಯಕ್ಚುಲಿ ಈ ಥರ ಮಾಡಬಾರ್ದು. ಸೊ ಹಾಡು ಯಾರೆಲ್ಲ ಕೇಳಿಸ್ಕೊಂಡಿದ್ದೀರಾ, ಸೊ ಮೆಸೇಜ್ ಕೂಡ ಮಾಡಬಹುದು. ಸರಿಯಾದ ಉತ್ತರವನ್ನು ಯಾರು ನೀಡ್ತಾರೆ ಅವ್ರಿಗೆ ಮತ್ತೊಮ್ಮೆ ಅವಕಾಶ ಇರುತ್ತೆ. ಸೊ ಯಾರೆಲ್ಲ ಕಾಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ನಮ್ಮ ಸಂಖ್ಯೆ ಗೊತ್ತೇ ಇದೆ, 0800228216 ಈ ಸಂಖ್ಯೆಗೆ ನೀವು ಕಾಲನ್ನು ಮಾಡಬಹುದು. ಸೊ ಕಾಲ್ ಮಾಡಬೇಕು ಅಂತ ಹೇಳಿದ್ರೆ ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ಕಾಲ್ ಮಾಡಿ ಅಂತ ಹೇಳ್ತಾ ಸುಬ್ರಹ್ಮಣ್ಯ ಅವ್ರು ಹೇಳಿದ್ರು ನನ್ನ ಕಾಲೇ ಈ ಥರ ಆಗುತ್ತೆ ಅಂತ ಹೇಳಿ. ಪಾಪ ಅವ್ರಿಗೆ ಎಷ್ಟು ಡಿಸಪಾಯಿಂಟ್ ಆಗಿದೆಯೋ ನನಗಂತೂ ಗೊತ್ತಿಲ್ಲ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಮತ್ತೊಮ್ಮೆ ಕಾಲ್ ಟ್ರೈ ಮಾಡಿ, ಖಂಡಿತವಾಗ್ಲೂ ಕಾಲ್ ಸಿಕ್ಕಿದಾಗ ಮಾತಾಡೋಣ ಅಂತ ಹೇಳ್ತಾ. ಸೊ ಈ ಒಂದು ಗೀತೆ ಯಾವ ಚಿತ್ರದ್ದು ಅಂತ ಹೇಳಿ ನಿಮ್ಮ ಪ್ರಶ್ನೆ ಆಗಿದೆ. ಮತ್ತೊಮ್ಮೆ ಹಾಡನ್ನು ಕೇಳಿಸ್ತೀನಿ, ಕೇಳಿಸ್ಕೊಳ್ಳಿ.

ಎಸ್, ಯಾವ ಚಿತ್ರದ ಹಾಡು ಇದಾಗಿತ್ತು ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ದೆ. ಸೊ ಸರಿಯಾದ ಉತ್ತರವನ್ನು ಕೆಲವೇ ಕೆಲವು ಬೆರಳೆಣಿಕೆ ಎಷ್ಟು ಮಂದಿ ಮಾತ್ರ ಕಳಿಸ್ಕೊಟ್ಟಿದ್ದೀರಾ. ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ, ಹಾಗೆಯೇ ನೇತ್ರಾ ಕೆಂಗೇರಿಯಿಂದ, ಚಿತ್ರದುರ್ಗದಿಂದ ಬಸವರಾಜ್ ಅವರು, ದೇವಿ ಸಿಂಗ್, ಸರೋಜಾ ಸಿಂಗ್, ಹಾಗೆಯೇ ಚಾಮರಾಜಪೇಟೆಯಿಂದ ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹರೀಶ್ ಮಲ್ಲೇಶ್ವರ ಅವರು, ಸಿದ್ಧಾರ್ಥ ಅವರು ಅವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಬಿಳಿಬಾವಿಯಿಂದ ಮಂಜುನಾಥ್ ಇಂದರಗಿ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಕಾಲರ್ ಒಬ್ಬರು ರೆಡಿ ಇದ್ದಾರೆ, ಮಾತಾಡ್ಸೋಣ. ಓಕೆ, ಸೊ ಬಹುಶಃ ಇದು ನೆಟ್ವರ್ಕ್ ದೇಶು, ಇಟ್ಸ್ ಓಕೆ, ಪರವಾಗಿಲ್ಲ. ಸೊ ಚಿತ್ರ ಯಾವುದು ಅಂತ ಹೇಳಿದ್ರೆ ಶಂಭು ಚಿತ್ರದ ಗೀತೆ ಇದಾಗಿತ್ತು. ಸೊ ಈ ಒಂದು ಗೀತೆಗೆ ಧ್ವನಿಯಾಗಿದ್ದವರು ಯಾರಪ್ಪ ಅಂತ ಹೇಳಿದ್ರೆ, ಕಾರ್ತಿಕ್ ಅವರ ಧ್ವನಿಯಲ್ಲಿ ಈ ಒಂದು ಗೀತೆ ಮೂಡಿಬಂದಿತ್ತು. ಏನೋ ಏನೋ ಏನಾಗಿದೆಯೋ. ಸೊ ಏನೋ ಆಗಿಲ್ಲ, ಎಲ್ಲನೂ ಆರಾಮಾಗಿದೆ. ಸೊ ಹಾಡು ಇದಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಯಾರೆಲ್ಲ ಕಳಿಸಿದ್ರಿ,

ಎಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತೊಂದಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸ್ತಾ ಇದ್ದೀರಾ. ಸಮಯ ಮುಗೀತು ಅಂತಾನು ಹೇಳ್ತಾ ಇದ್ದಾರೆ, ಕರೆಕ್ಟಾಗಿ ಹೇಳಿದ್ದೀರಾ ಬಿಡಿ. ಸುಜಾತ ಗಣೇಶ್ ಅವರು ರಾಜಾಜಿನಗರದಿಂದ, ಎಸ್ ಎಂ ಶೋಭಾ ಅವರು ಹಾಸನದಿಂದ, ಬಿಳಿಬಾವಿಯಿಂದ ಮಂಜುನಾಥ್ ಅವರು, ಹಾಗೆಯೇ ಉಸ್ಮಾನ್ ಅವರು ಸುಳ್ಯ ಶಂಭು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಧನ್ಯವಾದಗಳು. ನಿಮ್ಮೆಲ್ಲರ ಸಂದೇಶಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇವತ್ತಿನ ಹೊಂಬಿಸಲು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಮೆಸೇಜ್ ಮಾಡಿದ್ರಿ ಎಲ್ರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಯಾರೆಲ್ಲ ಕಾಲ್ ಟ್ರೈ ಮಾಡಿದ್ರಿ ಮಾತಾಡಿದ್ರಿ ನಿಮಗೂ ಕೂಡ ಧನ್ಯವಾದಗಳು. ಯಾರೆಲ್ಲ ಕಾಲ್ ಸಿಕ್ಕಿಲ್ಲ ಬೇಜಾರು ಮಾಡ್ಕೋಬೇಡಿ, ನಾಳೆ ಕೂಡ ಕಾರ್ಯಕ್ರಮ ಇದ್ದೇ ಇರುತ್ತೆ. ಸೊ ಕಾರ್ಯಕ್ರಮಕ್ಕೆ ಕರೆ ಮಾಡಿ, ಹೊಂಬಿಸಿಲುನಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಎಲ್ಲರೂ ಎಂಜಾಯ್ ಮಾಡಿ, ಈ ದಿನ ನಿಮಗೆ ಶುಭವಾಗಿರಲಿ ಅಂತ ಹಾರೈಸ್ತಾ, ಇಷ್ಟತ್ತು ಈ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜಿ ಗೆಳತಿ ಹರ್ಷಿತಾ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಈ ಒಂದು ಕೊನೆಯ ಹಾಡಿನೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಟ್ಯೂನ್ ಮಾಡಿ ಕೇಳ್ತಾನೆ ಇರಿ ದ ಎಫ್ ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್. ಮಧ್ಯಾಹ್ನ ಕಳೀತು, ಸಂಜೆ ಆಯಿತು, ಸಮಯ 4:05:17 ಆಗೇ ಹೋಯ್ತು. ಎಸ್, ಇವತ್ತಿನ ಫ್ರೈಡೇ, ಇನ್ನೇನು ವೀಕೆಂಡ್ ಅಲ್ವಾ, ವೀಕ್ ಮುಗೀತು, ವೀಕೆಂಡ್ ಸ್ಟಾರ್ಟ್ ಆಯಿತು, ವೀಕೆಂಡ್ ವೈಬಲ್ಲಿ ಚಿಲ್ ಮಾಡ್ತಾ ಆಫೀಸ್ ಟೆನ್ಷನ್ ಎಲ್ಲ ಮುಗೀತಪ್ಪ, ಆಲ್ಮೋಸ್ಟ್ ಮನೆಗೆ ಹೊರಡೋಣ ಅಥವಾ ಪಾರ್ಟಿಗೆ ಹೋಗೋಣ, ಟ್ರಿಪ್ಗೆ ಹೋಗೋಣ ಅಂಥೇಳಿ ಸಾಕಷ್ಟು ಜನ ಆಲ್ರೆಡಿ ತುಂಬ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೀರಾ. ಬ್ಯಾಕ್ ಟು ಬ್ಯಾಕ್ ಲೀವ್ಗಳು ಬೇರೆ ಇದೆ, ಸೊ 4 Saturday Sunday, ಸೊ ಈ ರಜಾ ಮಜಾ ಎಲ್ಲರೂ ನಿಮಗೆ ಖುಷಿ ಕೊಡಲಿ ಅಂತ ಹಾರೈಸ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಕರೆದೊಯ್ತಾ ಇದ್ದೀನಿ. ಎಸ್, ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಒಂದು ವಿಭಿನ್ನವಾದ ವಿಶೇಷವಾದಂಥ ಸ್ಥಳಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಕರ್ಕೊಂಡು ಹೋಗೋದು ಅಂತ ಹೇಳಿದ್ರೆ ಬಸ್ಸಲ್ಲೋ ಫ್ಲೈಟಲ್ಲೋ ಖಂಡಿತವಾಗ್ಲೂ ಅಲ್ಲ, ಇನ್ಫಾರ್ಮೇಷನ್ನ ಕೊಡ್ತೀನಿ, ನೀವು ಹೋಗಿ ವಿಸಿಟ್ ಮಾಡಿ ಅದು ಹೇಗಿತ್ತು ಅಂತ ಹೇಳಿ ಅನುಭವನ ಮತ್ತೆ ನನಗೆ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ತಿಳಿಸ್ಲೇಬೇಕು. ಇವತ್ತೆಲ್ಲ ಅಂದರೂ ಯಾವತ್ತಾರೂ ಒಂದಿನ ಕಾರ್ಯಕ್ರಮಕ್ಕೆ ಬಂದಾಗ ನಿಮ್ಮ ಮೆಸೇಜನ್ನು ನಾನು ಓದೇ ಓದ್ತೀನಿ. ಸೊ ಅಥವಾ ಈಗ ಆಲ್ರೆಡಿ ಯಾರಾದರೂ ಈ ಥರ ಪ್ಲೇಸಿಗೆ ವಿಸಿಟ್ ಕೊಟ್ಟಿದ್ರೆ, ಸೊ ಅದ್ರ ಬಗ್ಗೆ ಕೂಡ ನೀವು ಮಾತಾಡಬಹುದು. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾನು ಯಾವ ಪ್ರದೇಶದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹ್ಯಾಂಗ್ಸನ್ ಡುಂಗ್ ಅನ್ನೋ ಪ್ರದೇಶದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಇದೊಂದು ಗುಹಾಂತರವಾದಂತಹ ಪ್ರದೇಶ, ವಿಯೆಟ್ನಾಂ ದೇಶದಲ್ಲಿ ಇದು ಲೊಕೇಟ್ ಆಗಿದೆ. ಅಂದರೆ ವಿಯೆಟ್ನಾಮಲ್ಲಿ ಈ ಒಂದು ಹ್ಯಾಂಗ್ಸನ್ ಡುಂಗ್ ಅನ್ನುವಂತಹ ಪ್ರದೇಶ ಇದೆ. ಸೊ ಈ ಒಂದು ಪ್ರದೇಶದ ವಿಶಿಷ್ಟತೆ, ವಿಭಿನ್ನತೆ, ವೈಚಾರಿಕತೆ, ಅದರ ಕಂಪ್ಲೀಟ್ ಆದಂತಹ ಮಾಹಿತಿನ ಇವತ್ತು ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಸ್, ಹ್ಯಾಂಗ್ಸನ್ ಡೋಂಗ್ ಗುಹೆ ಇದು ನಾನು ಆಲ್ರೆಡಿ ಹೇಳ್ದಂಗೆ ವಿಯೆಟ್ನಾಂ ದೇಶದಲ್ಲಿ ಇರುವಂತಹ ವಿಶ್ವದ ಅತಿ ದೊಡ್ಡ ನೈಸರ್ಗಿಕವಾದಂತಹ ಗುಹೆ ಅಂತಲೇ ಹೇಳ್ಬಹುದು. ಹ್ಯಾಂಗ್ಸನ್ ಡೋಂಗ್ ಅಂತ ಅಂದರೆ ವಿಯೆಟ್ನಾಂ ಭಾಷೆಯಲ್ಲಿ ಬೆಟ್ಟದ ಹಿಂಭಾಗದ ನದಿಯ ಗುಹೆ ಅಂತ ಇದನ್ನು ಕರೀತಾರಂತೆ. ಹೌದು, ಸೊ ಖಂಡಿತವಾಗ್ಲೂ ಇದು ಬೆಟ್ಟದಲ್ಲಿ ಅಡಗಿರುವಂತಹ ಅಥವಾ ಬೆಟ್ಟದಲ್ಲಿ ಮರೆಯಾಗಿರುವಂತಹ ಒಂದು ನದಿಯ ಗುಹೆ. ಅಂದರೆ ಒಂದು ಗುಹೆಯ ಒಂದು ನದಿಯ ಸುತ್ತಲೂ ಒಂದು ಗುಹೆ ಆವರಿಸ್ಕೊಂಡಿದೆ. ಸೊ ಕಲ್ಲಿನ ಬಂಡೆಯಿಂದ ಆವೃತವಾದಂತಹ ನದಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಲ್ಲ. ಸೊ ಈ ಒಂದು ಪ್ರದೇಶವನ್ನು ಅದಕ್ಕೆ ಹ್ಯಾಂಗ್ಸನ್ ಡೋಂಗ್ ಅಂತ ಹೇಳಿ ಕರೀತಾರೆ. ಸೊ ಇದು ವಿಶ್ವ ದಾಖಲೆಯನ್ನು ಮಾಡಿದೆ ಅಂತಲೇ ಹೇಳ್ಬೋದು. ಜಗತ್ತಿನ ಅತ್ಯಂತ ದೊಡ್ಡ ಏಕೈಕ ಗುಹೆಯ ಮಾರ್ಗ ಇದಾಗಿದೆ ಅಂತ ಹೇಳಿ ವರ್ಲ್ಡ್ ರೆಕಾರ್ಡ್ ಮನ್ನಣೆ ಕೂಡ ಪಡೆದಿದೆ. ಸೊ ಇದು ಸರಿಸುಮಾರು 9 ಕಿಲೋಮೀಟರ್ ಉದ್ದ, 200 ಮೀಟರ್ ಎತ್ತರ ಹಾಗೂ 150 ಮೀಟರ್ ಅಗಲ ಇದೆ. ಇದರ ಒಳಗೆ ನ್ಯೂಯಾರ್ಕ್ ನಗರದ 40 ಮಹಡಿಗಳ ಸರಣಿ ಕಟ್ಟಡವನ್ನು ಅಥವಾ ಒಂದು ಇಡೀ ಬೋಯಿಂಗ್ 747 ವಿಮಾನವನ್ನು ಸುಲಭವಾಗಿ ಇರಿಸಬಹುದು. ಸೊ 747 ವಿಮಾನಗಳು ಅಲ್ಲ, ಸೊ ಅದರ ಹೆಸರು ಬೋಯಿಂಗ್ 747 ಅಂತ ಏನು ಹೇಳ್ತೀವ, ಅಥವಾ ಒಂದು ಪ್ಲೇನನ್ನು ಆರಾಮಾಗಿ ಅಲ್ಲಿ ಪಾರ್ಕ್ ಮಾಡುವಂಥ ಜಾಗ, ಅಷ್ಟು ದೊಡ್ಡದಾದಂತಹ ಗುಹೆ ಇದು ಅಂತ ಹೇಳಬಹುದು. ಅಷ್ಟು ಬೃಹತ್ ಆದಂತಹ ಗುಹೆ ಇದಾಗಿದೆ. ಸೊ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಈ ಒಂದು ಹ್ಯಾಂಗ್ಸನ್ ಡೋಂಗ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಎರಡು ಅದ್ಭುತವಾದಂತಹ ಗೀತೆಗಳು ನಿಮಗಾಗಿ ಕಾಯ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಎಸ್, ವೆಲ್ಕಮ್ ಬ್ಯಾಕ್ ಶ್ರೋತೃಗಳೇ. ಸೊ ವಿಯೆಟ್ನಾಂನ ಹ್ಯಾಂಗ್ಸಂಗ್ ಡೋನ್ ಬಗ್ಗೆ ಮಾತಾಡ್ತಾ ಇದ್ವಿ. ಅದ್ಭುತವಾದಂತಹ ಗೀತೆಗಳ ಜೊತೆ ಸಾಕ್ತಾ ಹೋಗ್ತಾ ಇದ್ದೀವಿ. ಎಸ್, ಹ್ಯಾಂಗ್ಸಂಗ್ ಡೋಂಗ್ ಈಗ ಆಲ್ರೆಡಿ ಹೇಳಿರೋ ಥರ ವಿಯೆಟ್ನಾಂನಲ್ಲಿ ಲೊಕೇಟ್ ಆಗಿದೆ. ಈ ವಿಯೆಟ್ನಾಂನಲ್ಲಿರುವಂತಹ ಈ ಒಂದು ಬೃಹತ್ತಾದ ಅದ್ಭುತವಾದಂತಹ ಹ್ಯಾಂಗ್ಸಂಗ್ ಡೋಂಗ್ ವಿಶಿಷ್ಟವಾದಂತಹ ಭೌಗೋಳಿಕ ರಚನೆಯನ್ನು ಹೊಂದಿದೆ. ಅಷ್ಟೇ ಅಲ್ಲದೆ ಪ್ರತ್ಯೇಕವಾದಂತಹ ಪರಿಸರ ವ್ಯವಸ್ಥೆ, ಬಹುಶಃ ಅಪರಿಚಿತವಾದಂತಹ ಪ್ರಭೇದಗಳನ್ನು ಕೂಡ ಇದು ಹೊಂದಿದೆ ಅಂತಲೇ ಹೇಳಬಹುದು. ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪತ್ತೆಯಾದ ಇದನ್ನ 2009ರಲ್ಲಿ ಸಂಪೂರ್ಣವಾಗಿ ಪರಿಶೋಧಿಸಲಾಯಿತು. ಅಂದರೆ 1990ರಲ್ಲೇ ಇದನ್ನು ಕಂಡುಹಿಡಿದಿರ್ತಾರೆ, ಆದರೆ ಅಫಿಷಿಯಲ್ ಆಗಿ 2009ರಲ್ಲಿ ಸಂಪೂರ್ಣವಾಗಿ ಇದನ್ನು ಸಂಶೋಧನೆಯನ್ನು ಮಾಡಲಾಗುತ್ತೆ. ಏನು ಆ 2009ರಲ್ಲಿ ಪರಿಪೂರ್ಣವಾಗಿ ಪರಿಶೋಧನೆಯನ್ನು ನಡೆಸ್ತಾರೆ, ಇದಾದ ನಂತರ ಇದು ವಿಶ್ವದ ಅತಿದೊಡ್ಡ ಗುಹೆ ವ್ಯವಸ್ಥೆಯಾಗಿ ಅದರ ಭವ್ಯತೆಯನ್ನು ಬಹಿರಂಗಪಡಿಸುತ್ತೆ. ಅಂದಾಜು 2-3 ಮಿಲಿಯನ್ ವರ್ಷಗಳಷ್ಟು ಹಳೆಯದಾದಂತಹ ಗಾತ್ರ ಮತ್ತು ವೈಭವದಲ್ಲಿ ಇದು ಇತರ ನೈಸರ್ಗಿಕ ಗುಹೆಗಳನ್ನು ಮೀರಿಸುತ್ತೆ ಅಂತಲೇ ಹೇಳಬಹುದು. ಎಸ್, ಎಲ್ಲ ಗುಹೆಗಳನ್ನು ಮೀರಿ ಅಷ್ಟು ಬೃಹದಾಕಾರದ ಬಂಡೆ ಮಧ್ಯೆ ರೂಪಿತಗೊಂಡಿರುವಂತಹ ಈ ಒಂದು ಹ್ಯಾಂಗ್ಸಂಗ್ ಡೋಂಗ್ ಅಂದರೆ ಏನಪ್ಪ ಅಂದರೆ ಇದನ್ನು ಗುಹೆ ಅಂತಲೇ ಆ್ಯಕ್ಚುಲಿ ಕರೆಯೋದು. ಕ್ವಾಂಗ್ ಬಿನ್ ಪ್ರಾಂತ್ಯದ ಪೋಂಗ್ನಾಂಗ್ ಬ್ಯಾಂಕ್ ರಾಷ್ಟ್ರೀಯ ಉದ್ಯಾನವನದಲ್ಲಿರುವಂತಹ ಹ್ಯಾಂಗ್ಸಂಗ್ ಡೋಂಗ್ ವಿಶ್ವದ ಅತಿದೊಡ್ಡ ಗುಹೆ ವ್ಯವಸ್ಥೆಯಾಗಿದೆ. ಪ್ರಕೃತಿಯ ಅದ್ಭುತ ಅಂತಲೇ ಹೇಳಬಹುದು. ಇದರ ಅತಿ ದೊಡ್ಡ ಗುಹೆಯೊಳಗೆ ಏನಿದೆ ಅಂತ ಅಂದರೆ ಏನಿದೆ ಗೆಸ್ ಮಾಡ್ತೀರಾ ನೀವೇನಾದರೂ? ಎಸ್, ನಾನು ಆವಾಗಲೇ ಹೇಳಿದೆ, ಇದರ ಗುಹೆಯೊಳಗೆ ಒಂದು ಸಣ್ಣದಾದಂತಹ ನದಿ ಹರಿಯುತ್ತೆ ಅಂತ ಹೇಳಿ. ಸೊ ಇದರ ಭೌಗೋಳಿಕ ರಚನೆ, ಹಾಗೆಯೇ ಪ್ರತ್ಯೇಕವಾದಂತಹ ಪರಿಸರ ವ್ಯವಸ್ಥೆ, ಹವಾಮಾನದಂತಹ ಮಾನವ ಕುಲಕ್ಕೆ ತಿಳಿದಿಲ್ಲದಂತಹ ಜಾತಿಗಳ ವಿಷಯಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಇಲ್ಲೂ ಕೂಡ ಅಂಥದ್ದೇ ಒಂದು ಯಾರಿಗೂ ಅರಿಯದ ಅಚ್ಚರಿಯದ ಸಂಗತಿಗಳು ಇಲ್ಲಿ ಇದೆ ಅಂತ ಹೇಳಿದರೆ ತಪ್ಪಾಗದಲ್ಲ. ಸೊ ಒಂದು ಪರ್ವತ ನದಿಯ ಗುಹೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. 1990ರಲ್ಲೇ ಇದನ್ನು ಹೋ ಖಾನ್ ಎಂಬ ಅಲ್ಲಿಯ ಸ್ಥಳೀಯ ರೈತ ಏನಿರ್ತಾನೆ ಅದನ್ನು ಕಂಡುಹಿಡಿತಾನಂತೆ. ಸೊ ಅದಾದ ನಂತರ ಹೋವರ್ಡ್ ಮತ್ತು ಡೆಬ್ ಲಿಂಬರ್ಟ್ ಅನ್ನುವಂತಹ ನೇತೃತ್ವದ ಬ್ರಿಟಿಷ್ ವಿಯೆಟ್ನಾಮೀಸ್ ಗುಹೆಯ ದಂಡಯಾತ್ರೆ 2009ರಲ್ಲಿ ಇದನ್ನು ಅನ್ವೇಷಿಸುವವರಿಗೆ ಇದರ ಗಾತ್ರವನ್ನು ಸಂಪೂರ್ಣವಾಗಿ ಅರಿತುಕೊಳ್ಳೋಕೆ ಸಾಧ್ಯ ಆಗಿರಲಿಲ್ಲ. ಇದರ ಆವಿಷ್ಕಾರದ ನಂತರ ಒಟ್ಟು 19 ವರ್ಷಗಳ ಕಾಲ ಬೇಕಾಯಿತು ಇದರ ಆವಿಷ್ಕಾರಕ್ಕೆ. ಅಂದರೆ ಅಷ್ಟು ವರ್ಷ ಇದನ್ನು ಅವರು ಹುಡುಕಿರ್ತಾರೆ. ಸೊ ಅದರ ಬಗ್ಗೆ ಸಂಶೋಧನೆಯನ್ನು ಮಾಡಿರ್ತಾರೆ. ಈ ಒಂದು ದಟ್ಟವಾದಂತಹ ಕಾಡಿನಲ್ಲಿ ಅಡಗಿರುವ ಗುಹೆಯ ಪ್ರವೇಶ ದ್ವಾರವು ಭೂಗತ ನದಿಯು ಅದರ ಮೂಲಕ ಹರಿಯುವುದರಿಂದ ಗುಡುಗಿನ ಘರ್ಜನೆ ಕೂಡ ಹೊರಸೂಸುತ್ತೆ ಅಂತ ಹೇಳ್ತಾರೆ ಕೆಲವರು. ಸೊ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಯುತ್ತಾ ಹೋಗೋಣ. ಮತ್ತೆರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಕೇಳ್ತಾನೇ ಇರಿ. ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

ಎಸ್, ನಾವು ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ವಿ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಇವತ್ತು ಹ್ಯಾಂಗ್ಸನ್ ಡೋಂಗ್ ಅನ್ನೋ ಪ್ರದೇಶದ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಒಂದು ಹ್ಯಾಂಗ್ಸನ್ ಡೋಂಗ್ ಪ್ರದೇಶ ವಿಯೆಟ್ನಾಮಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳಿದೆ. ಸೊ ನಾನು ಹೇಳಿದಾಗೆ ಆವಾಗಲೇ ಆ ಒಂದು ಗುಹೆಯ ಒಳಗೆ ಸುಮಾರು ಅಂತಸ್ತಿನ, ಅಂದರೆ ಒಂದು 40 ಅಡಿ ಅಂತಸ್ತಿನ ಗಗನಚುಂಬಿ ಕಟ್ಟಡವನ್ನು ಕೂಡ ಆ ಒಂದು ಗುಹೆಯೊಳಗೆ ಆರಾಮಾಗಿ ನಿರ್ಮಾಣ ಮಾಡಬಹುದು. ಅಷ್ಟು ದೊಡ್ಡದಾದಂತಹ, ಬೃಹತ್ ಆದಂತಹ ಗುಹೆ ಇದಾಗಿದೆ ಅಂತಲೇ ಹೇಳಬಹುದು. ಅಷ್ಟೇ ಅಲ್ಲದೆ ಒಂದು ದೊಡ್ಡ ವಿಮಾನ, ಈ ಬೋಯಿಂಗ್ 747 ಅಂತ ಏನು ಕರಿತೀವಿ ಆ ಥರ ವಿಮಾನನೂ ಕೂಡ ಅಲ್ಲಿ ಆರಾಮಾಗಿ ನಿಲ್ಲಿಸ್ಬೋದು, ಅಥವಾ ಫ್ಲೈಯಿಂಗ್ ಮಾಡೋದಕ್ಕೂ ಕೂಡ ಆರಾಮಾಗಿ. ಅಷ್ಟು ದೊಡ್ಡ ಬೃಹದಾಕಾರದಂತಹ ಗುಹೆ ಇದಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಗುಹೆ ಒಳಗೆ ಎರಡು ರೀತಿಯಾದಂತಹ ಬೃಹತ್ ಬಂಡೆಗಳಿಂದ ಆವೃತವಾದಂತಹ ಒಂದು ದೊಡ್ಡ ಸ್ಪೇಸ್ ಇದೆ ಅಂತಲೇ ಹೇಳಬಹುದು. ಕೆಲವೊಂದು ವರ್ಷದ ಕೆಲವೊಂದು ವಿಭಾಗಗಳಲ್ಲಿ, ಅಂದರೆ ಕೆಲವೊಂದು ಸಮಯದಲ್ಲಿ ಈ ಒಂದು ಗುಹೆಯ ಒಳಗೆ ಸೂರ್ಯನ ಬೆಳಕು ಬೀಳುತ್ತೆ ಅಂತಲೇ ಹೇಳಬಹುದು. ಯಾವ ತಿಂಗಳಲ್ಲಿ ಅಂತ ಹೇಳಿದ್ರೆ ಸುಮಾರು ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ ತಿಂಗಳಿನಲ್ಲಿ ಏನಿರುತ್ತೆ ಆ ಎರಡು ಗುಹೆಯ ಒಳಗೆ, ಅಂದರೆ ಮೊದಲ ಗುಹೆ ಏನು ಸಿಗುತ್ತೆ ಆ ಗುಹೆ ಒಳಗೆ ಮಾರ್ಚಿಂದ ಏಪ್ರಿಲ್ ಒಳಗೆ ಅಲ್ಲಿ ಸೂರ್ಯನ ಬೆಳಕು, ಪ್ರಕಾಶಮಾನವಾದಂತಹ ಬೆಳಕು ಬೀಳುತ್ತೆ. ಅದನ್ನು ಹೊರತುಪಡಿಸಿ, ಅಂದರೆ ಆ ತಿಂಗಳುಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ತಿಂಗಳಲ್ಲಿ ಅಲ್ಲಿ ಹೋಗಿ ನೋಡಿದ್ರೆ ದಟ್ಟವಾದ ಕಾರ್ ಮೋಡ ಆವರಿಸಿದಂತಹ ಕಗ್ಗತ್ತಲು ಅಲ್ಲಿ ತುಂಬಿಕೊಂಡಿರುತ್ತೆ ಅಂತಲೇ ಹೇಳಬಹುದು. ಯಾರೂ ಕೂಡ ಸಂಚಾರ ಮಾಡೋದಕ್ಕೂ ಕೂಡ ಆ ಒಂದು ಪ್ರದೇಶದಲ್ಲಿ ಸಾಧ್ಯ ಆಗೋದಿಲ್ಲ. ಇನ್ನು ಅದನ್ನು ಹೊರತುಪಡಿಸಿ ಎರಡನೇ ಗುಹೆ, ಅಂದರೆ ಈ ಮೊದಲನೇ ಗುಹೆಯನ್ನು ದಾಟಬೇಕು ಅಂತ ಹೇಳಿದ್ರೆ ಸುಮಾರು ಒಂದು 4-5 ಅಡಿಗಳಷ್ಟು ನೀರು ಅಲ್ಲಿ ಹರಿತಾ ಇರುತ್ತಂತೆ. ಅಂದರೆ ಅಲ್ಲಿ ಒಂದು ನದಿ ಕೂಡ ನಿರ್ಮಾಣವಾಗಿ ಹರಿತಾ ಇರೋದ್ರಿಂದ ಸೊ ಆ ನದಿಯನ್ನು ದಾಟಿ ಮತ್ತೊಂದು ಗುಹೆಗೆ ಹೋಗಬೇಕಾಗುತ್ತೆ. ಸೊ ಈ ಮೊದಲ ಗುಹೆಯನ್ನು ದಾಟಬೇಕು ಅಂತ ಹೇಳಿದ್ರೆ, ಬೆಳಕು ಬೇಕು ಅಂತ ಹೇಳಿದ್ರೆ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಮಾತ್ರ ಹೋಗಬಹುದು. ಸೊ ಆ ಸಮಯದಲ್ಲಿ ಬೆಳಕು ಇರೋದ್ರಿಂದ ಆರಾಮಾಗಿ ಆ ಗುಹೆಯನ್ನು ಕಂಪ್ಲೀಟಾಗಿ ನೋಡೋದಕ್ಕೆ ಲಭ್ಯ ಆಗುತ್ತೆ. ಅದನ್ನು ಹೊರತುಪಡಿಸಿ ಎರಡನೇ ಗುಹೆಯನ್ನು ನೋಡಬೇಕು ಅಂತ ಹೇಳಿದ್ರೆ, ಎರಡನೇ ಗುಹೆ ಯಾವಾಗಲೂ ಕೂಡ ಕತ್ತಲಿನಿಂದ ಆವೃತವಾಗಿರುತ್ತೆ. ಅಂದರೆ ಅಲ್ಲಿ ಬೆಳಕು ಸಂಪೂರ್ಣವಾಗಿ ನಿಷಿದ್ಧ ಅಂತಲೇ ಹೇಳಬಹುದು. ಸೂರ್ಯನ ಬೆಳಕು ಅಲ್ಲಿ ಇಷ್ಟು, ಅಂದರೆ ಅಷ್ಟು ಪ್ರಕಾಶಮಾನವಾಗಿ ಬೀಳೋದಿಲ್ಲ. ಅಲ್ಲಲ್ಲಿ ಮಸುಕಾದಂತಹ ಬೆಳಕು ಇರುತ್ತೆ ಅಂತ ಹೇಳಿ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿರ್ತಾರೆ. 2019ರಲ್ಲೂ ಕೂಡ ಇದರ ಮೇಲೆ ಮತ್ತೊಮ್ಮೆ ಸಂಶೋಧನೆ ನಡೆಯುತ್ತೆ. ಆದರೆ ಆವಾಗ ಕೂಡ ಬೆಳಕು ಇಲ್ಲದೆ ಇರೋದ ಕಾರಣ ಅಲ್ಲಿ ಸಾಕಷ್ಟು ಸಂಶೋಧನೆಗಳನ್ನು ಮಾಡೋಕ್ಕಾಗದೆ ಮೊದಲ ಗುಹೆ ಒಳಗಡೆನೆ ಸಾಕಷ್ಟು ಅದು ಇದು ಏನಿರುತ್ತೆ ಅವರ ನಾಲೆಡ್ಜನ್ನು ಬಳಸಿ ಅಲ್ಲಿದ್ದಂಥ ವಸ್ತುಗಳು, ಆ ಬಂಡೆಗೆ ಎಷ್ಟು ಆಯಸ್ಸಿರಬಹುದು, ಸೊ ಇದೆಲ್ಲವನ್ನು ಗುರುತು ಮಾಡಿಕೊಳ್ತಾರೆ. ಗುರುತು ಮಾಡಿ ಪ್ರಪಂಚಕ್ಕೆ ಅದನ್ನು ತೋರಿಸ್ತಾರೆ. ಸೊ ಆ ಕಂಡು ಹಿಡಿಯಬೇಕಾದಂತಹ ಸಮಯದಲ್ಲೇ ಗೊತ್ತಾಗೋದು ಇದು ವಿಶ್ವದ ಅತಿ ದೊಡ್ಡ ಗುಹೆ ಅಂತ ಹೇಳಿ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾ ಇದ್ದೀನಿ. ಮತ್ತೊಂದು ಗೀತೆ ನಿಮಗಾಗಿ ಕಾಯ್ತಾ ಇದೆ, ಹೇಳಿ ಎಂಜಾಯ್ ಮಾಡಿ.

ಎಸ್, ಸೂಪರ್ ಡೂಪರ್ ಗೀತೆಯನ್ನ ಕೇಳ್ಕೊಂಡು ಬಂದ್ವಿ. ಸೊ ನಾವಿವತ್ತು ವಿಸ್ಮಯ ಜಗತ್ತು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದು ತಲುಪಿಟ್ಟಿದ್ದೀವಿ. ಸೊ ಇವತ್ತಿನ ವಿಸ್ಮಯ ಜಗತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹ್ಯಾಂಗ್ಸ್ ಅಂಡ್ ಡೋಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಡೋಲಿನ್ ಟೂ ಅಥವಾ ಎಡಮ್ ಉದ್ಯಾನ ಅಂತ ಏನು ಕರೀತಾರೆ ಅಂದರೆ, ನಾನು ಆವಾಗಲೇ ಹೇಳ್ದಂಗೆ ಎರಡನೇ ಹಂತದ ಈ ಒಂದು ಡೋಲಿನ ತಲುಪಬೇಕು ಅಂತ ಹೇಳಿದ್ರೆ, ಎರಡನೇ ಶಿಬಿರ ಅಂತ ಹೇಳ್ಬೋದು ಇದನ್ನು. ಈ ಡೋಲಿನನ್ನು ತಲುಪಬೇಕು ಅಂತ ಹೇಳಿದ್ರೆ ಸುಮಾರು 30 ನಿಮಿಷಗಳ ಕಾಲ ಮಳೆ ಕಾಡಿನ ಮೂಲಕ ನಡೀಬೇಕಂತೆ. ಈ ಒಂದು ಪ್ರಾಚೀನವಾದಂತಹ ಈ ಒಂದು ಮಳೆಕಾಡು ಭೂಮಿ ಮೇಲೆ ಅತ್ಯಂತ ವಿಶಿಷ್ಟ ಸ್ಥಳಗಳಲ್ಲಿ ಒಂದಾಗಿದೆ. ಕುಸಿದ ಗುಹೆಯ ಛಾವಣಿಯಿಂದ ಸಾಕಷ್ಟು ಸೂರ್ಯನ ಬೆಳಕುಗಳು, ಜರಿಗಿಡಗಳು, ಹಾಗೆಯೇ ಬಿಗೋನಿಯಾಡಂತಹ ದೊಡ್ಡ ಮರಗಳ ಬೆಳವಣಿಗೆ ಕೂಡ ಇಲ್ಲಿ ಬೆಂಬಲ ನೀಡುತ್ತೆ ಅಂತಲೇ ಹೇಳಬಹುದು. ಈ ಒಂದು ಹ್ಯಾಂಗ್ಸ್ ಅಂಡ್ ಡೂಂಗ್ ಗುಹೆಯಲ್ಲಿರುವಂತಹ ಮುತ್ತುಗಳು ಗಾತ್ರದ ಬದಲಾವಣೆ ಆಗ್ತಾ ಇರ್ತವೆ. ಹಾಗೆಯೇ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ಒಂದು ವಿಭಿನ್ನವಾದಂತಹ ಮರಳು ಇದೆ ಅಂತ ಹೇಳಿ ಸಾಕಷ್ಟು ಸಂಶೋಧನೆಗಳು ನಡೆದಿದೆ. ಮರಳು ಅಷ್ಟೇ ಅಲ್ಲ, ಸೊ ಅದನ್ನು ಹೊರತುಪಡಿಸಿ ಕೆಲವೊಂದಷ್ಟು ವಿಭಿನ್ನವಾದಂತಹ ಅಂದರೆ ಈ ಬಂಡೆಯ ಚೂರುಗಳು ಅಂತ ಏನು ಕರಿತೀವಿ ಅದೆಲ್ಲವೂ ಕೂಡ ಇಲ್ಲಿ ಬೇರೆ ಕಡೆ ಇರೋದಕ್ಕಿಂತ ಇನ್ನೂ ವಿಶಿಷ್ಟವಾಗಿ ವಿಭಿನ್ನವಾಗಿ ಇರುತ್ತೆ ಅಂತಲೇ ಹೇಳಬಹುದು. ಹಾಗೆಯೇ ಅಲ್ಲಿ ಹರಿಯುವಂತಹ ನದಿ ಕೂಡ ತುಂಬ ಫೋರ್ಸ್ಫುಲ್ಲು ಇರೋದಿಲ್ಲ, ಹಾಗಂತ ತುಂಬ ಸಾಧಾರಣವಾದಂತಹ ನದಿನೂ ಅಲ್ಲ, ಮೀಡಿಯಂ ಆದಂತಹ ಒಂದು ನದಿ ಅಥವಾ ಜರಿ ಅಂತ ಹೇಳಬಹುದು. ಆ ರೀತಿ ನೀರು ಹರಿತಾ ಇರುತ್ತೆ. ಸೊ ಈ ಒಂದು ಪ್ಲೇಸ್ನ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ ವಿಯೆಟ್ನಾಮ್ಗೆ ಹೋಗಬೇಕು. ಸೊ ವಿಯೆಟ್ನಾಮ್ಗೆ ಹೋದಾಗ ಡೆಫಿನೆಟ್ ಆಗಿ ಈ ಪ್ಲೇಸ್ನ ವಿಸಿಟ್ ಮಾಡಿ ಅಂತ ಹೇಳ್ತಾ, ಹಾಗೆಯೇ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ರಿ ನಿಮಗೂ ಕೂಡ ಧನ್ಯವಾದಗಳು. ಪಾಸ್ಪೋರ್ಟು ವೀಸಾ ತಗೊಳ್ಳೋಕ್ಕೆಲ್ಲ ಲೇಟ್ ಆಗುತ್ತೆ, ನೀವೇ ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಂಥವ್ರು ಮಂಜುನಾಥ್ ಅವರು. ಸೊ ಖಂಡಿತವಾಗ್ಲೂ ಹೋಗಿ ಬಂದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಷಯ ನಿಮಗೆ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಈ ಪ್ಲೇಸ್ಗೆ ವಿಸಿಟ್ ಮಾಡಿ, ನಮ್ಮ ಆಕಾಶವಾಣಿನ ಕೇಳ್ತಾ ಇರಿ ಅಂತ ಹೇಳ್ತಾ. ಸೊ ಇವತ್ತಿನ ಚಂದವಾದಂತಹ ಗುಹೆಯನ್ನು ನೋಡುವ ಕುತೂಹಲ, ಚಂದದ ಮಾಹಿತಿಗೆ ಧನ್ಯವಾದ ಅಂತ ಹೇಳಿ ಅನುಷ ಅವರು ಸಂದೇಶವನ್ನು ಕಳಿಸಿದರು. ನಿಮ್ಮೆಲ್ಲರ ಮಾಹಿತಿಗೆ, ಹಾಗೆಯೇ ನಿಮ್ಮೆಲ್ಲರ ಪ್ರೀತಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆಚೆ ಗೆಳತಿ ಹರ್ಷಿತಾ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಗುಡ್ ಈವ್ನಿಂಗ್, ಶುಭ ಸಂಜೆ ಸ್ನೇಹಿತರೆ. ನೀವು ಟ್ಯೂನ್ ಮಾಡಿರೋ ಫ್ರೀಕ್ವೆನ್ಸಿ 101.3 ಮೆಗಾಹರ್ಟ್ಸ್, ಕೇಳ್ತಾ ಇರೋ ಮ್ಯೂಸಿಕಲ್ ಸ್ಟೇಷನ್ ಎಫ್ಎಂ ರೇನ್ಬೋ, ಕನ್ನಡ ಕಾಮನ ಬಿಲ್ಲು. ಶುಕ್ರವಾರದ ಸಂಜೆಯ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು, ನಿಮ್ಮ ಆರ್ಜೆ ಕುಸುಮಾ.

0: Idu Non-Stop Sanjay. Non-Stop Sanjay. Non-Stop Sanjay. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: Non-Stop Sanjay.
2: ಆಕಾಶವಾಣಿ FM Rainbow 101.3 MHz. Musically yours.
3: Yes. ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಹೊತ್ತಾಗಿದೆ. ನಮ್ಮ ಸ್ಟುಡಿಯೋ ಕ್ಲಾಕ್ನಲ್ಲಿ 5:12 ನಿಮ್ಮೆಲ್ಲರಿಗೂ ಈ ಸಂಜೆಯ ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆಗೆ ಪ್ರೀತಿಯ ಸ್ವಾಗತ. ಇವತ್ತು ಶುಕ್ರವಾರ. ಶುಕ್ರವಾರ ಅಂದರೆ ಸಿನಿಮಾಗಳ ವಾರ. ಸೊ ನಮ್ಮ ಕಾರ್ಯಕ್ರಮದ ವಿಷಯ ಸಿನಿಮಾ. ಹಾಗಾದರೆ ಟಾಪಿಕ್ ಏನು, ಸಬ್ಜೆಕ್ಟ್ ಏನು, ಸಿನಿಮಾ ಟಾಪಿಕ್ ಏನು ಅಂತ ಈಗಲೇ ನಾನು ಹೇಳಲ್ಲ, ಏನಿರಬಹುದು ಅಂತ ನೀವೇ ಗೆಸ್ ಮಾಡಿ ಸಿನಿಮಾಗೆ ಸಂಬಂಧಪಟ್ಟಂಥ ಒಂದು ವಿಷಯವನ್ನು ನಾವಿವತ್ತು ಮಾತಾಡ್ತೀವಿ. ಕ್ಲೂ ಏನೋ ಗೊತ್ತಾಗಿದೆ ನಿಮಗೀಗಾಗಲೇ, ಸಿನಿಮಾ ಅಂತ ಯೋಚನೆ ಮಾಡಿ ವಿಷಯ ಗೊತ್ತಾದರೆ ಸಂದೇಶ ಕಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489010013 9480010013. ಇನ್ನು ವಿಷಯದ ಬಗ್ಗೆ ಒಂದು ಹಿಂಟನ್ನು ಕೊಡೋದಾದರೆ, ಇದು ಇಲ್ಲದೆ ಸಿನಿಮಾ ಇರೋದೇ ಇಲ್ಲ. ಹಿಂಟ್ ಹೀಗಿದೆ, ಇದು ಇಲ್ಲದೆ ಸಿನಿಮಾ ಇರೋದೇ ಇಲ್ಲ. ಹಾಗಾದರೆ ಏನದು? ಮೆಸೇಜ್ ಮಾಡಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ

1013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ, ಹಾಗೆ ನಿಮ್ಮ ಸಂದೇಶದಲ್ಲಿ ನಿಮ್ಮ ಮುದ್ದಾದ ಹೆಸರು ಸಹ ಇರಲಿ. ಈಗ ಫೇರ್ ಅಂಡ್ ಲವ್ಲಿ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

ಉತ್ತರಿಸಲ್ಲ, ನಾ ಸುಮ್ಮನಿರಲ್ಲ ಅಂತ ನಮ್ಮ ಸ್ನೇಹಿತರು ಹಾಗೆ ಹೇಳೋದೇ ಇಲ್ಲ. ಕ್ಲೂವನ್ನು ಕೊಟ್ಟಿದ್ದ ಕೂಡಲೇ ಹಿಂಟನ್ನು ಕೊಡ್ತಾ ಇದ್ದ ಹಾಗೆ ತಮ್ಮ ಪ್ರಯತ್ನವನ್ನು ತಾವು ಮಾಡಿಯೇ ಮಾಡ್ತಾರೆ. ಹಾಗೆ ಇವತ್ತಿನ ವಿಷಯ ಏನಿರ್ಬೋದು ಅಂತ ಗೆಸ್ ಮಾಡಿ ತಿಳಿಸ್ತಾ ಇದ್ದಾರೆ. ಸಂಗೀತ ಇರಬಹುದಾ ಅಂತ ಶ್ರೀಮಂತ ಹೊಸಮನಿ ಬೀದರ್ನಿಂದ, ಸೆನ್ಸಾರ್ ಸರ್ಟಿಫಿಕೇಟ್ ಇರಬಹುದಾ ಅಂತ ಹರೀಶ್ ಮಲ್ಲೇಶ್ವರದಿಂದ ಕೇಳ್ತಾ ಇದ್ದಾರೆ. ಮೊದಲೆಲ್ಲ ಶುಕ್ರವಾರ ಯಾವ ಸಿನಿಮಾ ಬರಬಹುದು ಅಂತ ಪೋಸ್ಟರ್ಗಳನ್ನ ನೋಡಿ ತಿಳ್ಕೊಳ್ತಾ ಇದ್ವಿ. ಈಗೆಲ್ಲ ಅಂಗೈಲಿದೆ ಜಗತ್ತು, ಎಲ್ಲ ತಕ್ಷಣಕ್ಕೆ ಉತ್ತರ ಸಿಕ್ಕಿಬಿಡ್ತದೆ ಅಂತ ಅನುಷಾರ್ ಅವರು ಹೇಳ್ತಾ ಇದ್ದಾರೆ. ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ ಒಂದು ಗೆಸ್ಸನ್ನ ಮಾಡಿದ್ದಾರೆ. ಆನಂದ ಕುಲಕರ್ಣಿ ಸುಲೇಪೇಟದಿಂದ, ಶುಭ ಸಂಜೆ ಮೇಡಮ್, ಇದು ಇಲ್ಲದೆ ಸಿನಿಮಾ ಇಲ್ಲ ಅಂದ್ರೆ ನನಗೆ ಅನಿಸಿದ ಮಟ್ಟಿಗೆ ನಾಯಕ ನಾಯಕಿ ಇಲ್ಲದೆ ಸಿನಿಮಾ ಇರಲ್ಲ, ಇದಿರಬಹುದಾ ಅಂತ. ಹಾಗೆ ಕತೆ ಸಾಹಿತ್ಯ ಸಂಗೀತ ನಟ ನಟಿ ಇರದೆ ಸಿನಿಮಾನೇ ಇಲ್ಲ ಅಂತ ಮತ್ತೊಬ್ರು ಸಂದೇಶವನ್ನ ಕಳಿಸಿದ್ದಾರೆ. ನಂಬರ್ ನಿಮಗೆ 07024 ಸರಸ್ವತಿ ರವರ ಸಂದೇಶ. ಸ್ನೇಹಿತರೆ, ನಿಮ್ಮೆಲ್ಲರ ಗೆಸಸ್ಗೆ ಹಾಗೆ ನಿಮ್ಮ ಉತ್ತರಗಳಿಗೆ ಪ್ರೀತಿಯ ಧನ್ಯವಾದ. ಬಹಳ ಚೆನ್ನಾಗಿ ಬಹಳ ಫಾಸ್ಟಾಗಿ ಸ್ಪಂದಿಸಿದ್ದೀರಾ. ಏನಿರಬಹುದು ವಿಷಯ ಅಂತ ನಿಮಗೂ ಸಹ ಕುತೂಹಲ ಇರಬಹುದು. ಇದು ಇಲ್ಲದೆ ಸಿನಿಮಾ ಇರೋದಿಲ್ಲ ಅಂದರೆ ನಾಯಕ ನಾಯಕಿ ಇಲ್ಲದೇ ಕೂಡ ಸಿನಿಮಾ ಇರುತ್ತೆ. ಕಥೆಯೇ ನಾಯಕ ಆಗಿರುವಂತಹ ಸಿನಿಮಾಗಳನ್ನೂ ನಾವು ನೋಡಿದ್ದೀವಿ. ಆದರೆ ಇದಿಲ್ಲದೇ ಇರೋದೇ ಇಲ್ಲ. ಏನಿರಬಹುದು ಅಂತ ಈಗಲೂ ನಿಮಗೆ ಯೋಚನೆ ಬರ್ತಾ ಇರಬಹುದು. ಇನ್ನು ನಾವು ಯಾರನ್ನಾದರೂ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಏನಂತ ಕೇಳ್ತೀವಿ, ಏನಂತ ಮಾತನ್ನು ಶುರು ಮಾಡ್ತೀವಿ, ಈ ಒಂದು ಕ್ಲೂ ಕೊಟ್ಟಿದ್ರೆ ಬಹುಶಃ ನೀವೆಲ್ಲರೂ ಸರಿಯಾಗಿ ಉತ್ತರವನ್ನು ಗೆಸ್ ಮಾಡಿರ್ತಿದ್ರಿ. ಫಸ್ಟ್ ನಾವು ಕೇಳೋದೆ ಅವರ ಹೆಸರಲ್ವಾ? ಹಾಗಾಗಿ ಇವತ್ತು ನಾವು ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರೋದು ಸಿನಿಮಾ ಟೈಟಲ್ಸ್ ಬಗ್ಗೆ. ಹಾಗಂತ ಟೈಟಲ್ಗಳ ಬಗ್ಗೆ ಮಾತಾಡ್ತಾ ಸಾಗೋದಿಲ್ಲ. ಯಾವ ಸಿನಿಮಾದ ಟೈಟಲ್ನ ಕೇಳಿದ ಕೂಡಲೇ ನಿಮಗೆ ಆ ಸಿನಿಮಾ ನೋಡಬೇಕು ಅಂತ ಅನ್ನಿಸ್ತು, ಅಷ್ಟು ಆಕರ್ಷಕವಾಗಿ ಆ ಟೈಟಲ್ ಇತ್ತು. ಸಿನಿಮಾ ಟೈಟಲ್ ನಮಗೆ ಮೊದಲು ಪರಿಚಯ ಆಗುತ್ತಲ್ವಾ ಸಿನಿಮಾ ನೋಡೋದಕ್ಕಿಂತ ಮುಂಚೆ. ಸೊ ಆಗ ಟೈಟಲ್ ಕೇಳಿದ ತಕ್ಷಣ ನಿಮಗೆ ಹಾ ಇಷ್ಟು ಚೆನ್ನಾಗಿದೆಯಪ್ಪ ಟೈಟಲ್, ಈ ಮೂವಿ ಬಂದ ಕೂಡಲೇ ನಾನು ಥಿಯೇಟರ್ನಲ್ಲಿ ಹೋಗಿ ನೋಡಲೇಬೇಕು ಅಂತ ಅನಿಸಿದ್ದಾದರೆ ಅದು ಯಾವ ಸಿನಿಮಾ, ಯಾವ ಸಿನಿಮಾದ ಟೈಟಲ್ ನಿಮಗೆ ಅಷ್ಟೊಂದು ಅಟ್ರಾಕ್ಟ್ ಮಾಡ್ತು, ಥಿಯೇಟರ್ಗೆ ಕರ್ಕೊಂಡು ಹೋಯಿತು ಅಂತ ಇವತ್ತು ನೀವು ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಂಚ್ಕೋಬಹುದು. ಗೊತ್ತಾಯ್ತಲ್ವಾ ವಿಷಯ? ನಿಮಗೆ ಇಂಪ್ರೆಸ್ ಮಾಡಿದಂಥ ಸಿನಿಮಾ ಟೈಟಲ್ ಯಾವುದು, ಯಾವ ಒಂದು ಟೈಟಲ್ನ ಕೇಳಿದ ಕೂಡಲೇ ನಿಮಗೆ ಥಿಯೇಟರ್ಗೆ ಹೋಗಿ ಆ ಸಿನಿಮಾ ನೋಡಲೇಬೇಕು, ಮಿಸ್ ಮಾಡಲೇಬಾರ್ದು ಅಂತ ಅನ್ನಿಸ್ತು ಅಂತ ನಮಗೆ ಮೆಸೇಜ್ ಮಾಡಿ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಚಂದ್ರಲೇಖಾ ಸಿನಿಮಾದ ಒಂದು ಪೆಪ್ಪಿ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಾನ್ಸ್ಟಾಪ್ ಸಂಜೆ.

0: ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿವತ್ತು ಮಾತಾಡ್ತಾ ಇರುವಂತಹ ವಿಷಯ ಇವತ್ತು ಶುಕ್ರವಾರ, ಹಾಗಾಗಿ ಶುಕ್ರವಾರದ ವಿಶೇಷ ಸಿನಿಮಾ ಸ್ಪೆಷಲ್. ಹಾಗಾಗಿ ನಾವು ಮಾತಾಡ್ತಾ ಇರೋದು ಸಿನಿಮಾಗಳ ಟೈಟಲ್ಸ್ ಬಗ್ಗೆ. ಟೈಟಲ್ ಇಲ್ಲದೆ ಸಿನಿಮಾ ಇರೋದೇ ಇಲ್ಲ. ಹಾಗಾಗಿ ಇವತ್ತಿನ ವಿಷಯ ಸಿನಿಮಾ ಟೈಟಲ್ಸ್ ಅಂತ ನಿಮ್ಗೆಲ್ರಿಗೂ ಗೊತ್ತಾಗಿದೆ. ಇನ್ನು ನಿಮಗೆ ಯಾವ ಒಂದು ಸಿನಿಮಾ ಟೈಟಲ್ನ ಕೇಳಿದ ಕೂಡಲೇ ಈ ಸಿನಿಮಾ ನೋಡಲೇಬೇಕು ಅಂತ ಅನಿಸಿದ್ದೆ ಅನ್ನೋದಾದರೆ ನಮಗೆ ತಿಳಿಸಿ ಅಂತ ಕೇಳಿದೆ. ಸಂದೇಶಗಳು ಬರ್ತಿವೆ. ಯಾಕೆ ಅಂತ ಅಂದರೆ ಈ ಟೈಟಲ್ಸ್ ನಮ್ಮನ್ನು ಬೇಗ ಅಟ್ರಾಕ್ಟ್ ಮಾಡಿಬಿಡುತ್ತೆ. ಈಗ ಯಾರಾದರೂ ಹೆಸರು ಕೇಳಿದ ತಕ್ಷಣ ನಾವು ಪರಿಚಯ ಆಗಿದ ಕೂಡಲೇ ನಾವು ಕೇಳೋದೇ ಅವರ ಹೆಸರು. ಸೊ ಅವ್ರ ಹೆಸರು ಚೆನ್ನಾಗಿದ್ರೆ ವಾವ್, ನಿಮ್ಮ ಹೆಸರು ತುಂಬ ಚೆನ್ನಾಗಿದೆ, ಏನು ನಿಮ್ಮ ಹೆಸರಿನ ಅರ್ಥ ಅಂತೆಲ್ಲ ಕೇಳಿ ತಿಳ್ಕೊಳ್ತೀವಿ. ಕಾಮನ್ ಆಗಿರೋ ಹೆಸರಾದರೆ ಓಕೆ, ನಮಗೆ ಇದರ ಅರ್ಥ ಗೊತ್ತೇ ಇದೆಯಲ್ವಾ ಅಂತ ಅಂದ್ಕೊಳ್ತೀವಿ. ಆದರೆ ಸಿನಿಮಾದ ಟೈಟಲ್ಗಳು ಹೇಗೆ ಅಂದರೆ ಡೈರೆಕ್ಟಾಗಿ ಅದು ಕಥೆಯನ್ನು ಹೈಲೈಟ್ ಮಾಡಬಹುದು, ಅಥವಾ ಕತೆ ನಡೆಯುವಂಥ ಒಂದು ಸ್ಥಳದ ಹೆಸರಾಗಿರ್ಬೋದು, ಅಥವಾ ನಾಯಕ ನಾಯಿಕೆಯ ಹೆಸರು ಕೂಡ ಆಗಿರ್ಬೋದು ಟೈಟಲ್. ಹಾಗೆ ಫೀಲ್ ಗುಡ್ ಟೈಟಲ್ಗಳಿರುತ್ತೆ. ಅಂಥದ್ದು ಏನು ಮಾಡುತ್ತೆ ಅಂದರೆ ಆಡಿಯನ್ಸ್ನ ಬಹಳ ಬೇಗ ಆಕರ್ಷಣೆ ಮಾಡುತ್ತೆ. ಅಂದರೆ ಸಿನಿಮಾಗೆ ಹೋಗಲೇಬೇಕು, ನೋಡಲೇಬೇಕು ಅಂತ ಅನಿಸೋ ಅಷ್ಟರ ಮಟ್ಟಿಗೆ ನಮ್ಮನ್ನು ಸೆಳೆಯುವಂಥ ಶಕ್ತಿ ಆ ಟೈಟಲ್ಸ್ಗೆ ಇರುತ್ತೆ. ಸಿನಿಮಾದ ಹೆಸರಲ್ಲಿರುವಂಥ ಪಾಸಿಟಿವ್ ಅಂಶವನ್ನು ಟೈಟಲ್ ತಿಳಿಸಿದಾಗ ಏನಾಗುತ್ತೆ, ಆ ಸಿನಿಮಾ ರಿಲೀಸ್ ಆದರೆ ನೋಡಬೇಕು ಅನ್ನೋ ಒಂದು ಥಾಟ್ ವೀಕ್ಷಕರಿಗೆ ಬರುತ್ತೆ. ಹಾಗೇನಾದರೂ ನಿಮಗೆ ಯಾವುದಾದ್ರೂ ಒಂದು ಸಿನಿಮಾ ಟೈಟಲ್ ಅಟ್ರಾಕ್ಟ್ ಮಾಡಿದ್ದು, ಆ ಟೈಟಲ್ ಕೇಳಿದ ಕೂಡಲೇ ನಾನು ಸಿನಿಮಾ ನೋಡಬೇಕು, ರಿಲೀಸ್ ಆಗೋದನ್ನೇ ಕಾಯ್ತಾ ಇದ್ದೀನಿ ಅಂತ ಅನಿಸಿದ್ರೆ ಅದು ಯಾವ ಸಿನಿಮಾ ಅಂತ ಇವತ್ತು ನೀವು ನಮ್ಮ ಜೊತೆಗೆ ಹಂಚ್ಕೋಬಹುದು. ಸಂದೇಶಗಳು ಬರ್ತಾ ಇವೆ. ಹರೀಶ್ ಮಲ್ಲೇಶ್ವರದಿಂದ ಹೇಳ್ತಾ ಇದ್ದಾರೆ, ನನಗೆ ಸ್ವಸ್ತಿಕ್ ಚಿತ್ರದ ಹೆಸರು ಆಗಿನ ಕಾಲಕ್ಕೆ ಹೊಸದಾಗಿ ಕಂಡಿತ್ತು, ನಂತರ ಸೂಪರ್ ಚಲನಚಿತ್ರ ಹೆಸರು ಹೊಸದಾಗಿ ಕಂಡಿತ್ತು ಮೇಡಮ್ ಅಂತ ಹರೀಶ್ ಮಲ್ಲೇಶ್ವರದಿಂದ ಹೇಳ್ತಾ ಇದ್ದಾರೆ. ಓಕೆ, ಎಲ್ಲವೂ ಉಪೇಂದ್ರಾರವರ ನಿರ್ದೇಶನದ ಚಿತ್ರಗಳನ್ನೇ ನೀವು ತಿಳಿಸಿದ್ದೀರಾ. ಹಾಗೆ ಅನುಷಾರವರ ಸಂದೇಶ ಬಂದಿದೆ, ನಾವೆಲ್ಲ ಯಾರೋ ಒಬ್ಬರು ಸಿನಿಮಾ ಟಿಕೆಟ್ಗಳನ್ನ ಕೊಂಡುಕೊಂಡು ಬಂದರೆ ಸ್ನೇಹಿತರ ಒಟ್ಟಿಗೆ ಗಲಾಟೆಗೆ ಬಿದ್ದು ಆ ಸಿನಿಮಾಗಳಿಗೆ ಕರೆದುಕೊಂಡು ಹೋಗ್ತಿದ್ರು, ಈಗ ಇದೆಲ್ಲ ಆಗ್ತಾ ಇಲ್ಲ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹಾಗೆ ನಮಸ್ತೆ ಸಂಜೆಯ ಬಾನಿನಲ್ಲಿ ಸುಮಧುರವಾದ ಹಾಡುಗಳು ಅದ್ಭುತವಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಪುರದ ಶ್ರೀಧರ್ ಪದ್ಮ ಪನ್ನಗ ಟಿ ಅನಂತಕುಮಾರ್ ಅವರ ಸಂದೇಶ ಬಂದಿದೆ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇದೆ. ಯಾವ ಒಂದು ಸಿನಿಮಾದ ಟೈಟಲ್ ನಿಮಗೆ ಅಟ್ರಾಕ್ಟ್ ಮಾಡಿ ಥಿಯೇಟರ್ಗೆ ಕರ್ಕೊಂಡು ಹೋಯಿತು ಅಂತ ನೀವು ನಮ್ಮ ಜೊತೆಗೆ ಇವತ್ತು ಹಂಚ್ಕೋಬಹುದು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಈಗ ಜಂಗ್ಲಿ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.
1: ಶೋಭ ಕೊಳ್ಳು, ಮೈಯುಚ್ಕೊಳ್ಳು, ಬಾಗ್ಲಾಕೊಂಡು ಸ್ನಾನ ಮಾಡ್ಕೊಳ್ಳು,
2: ತಲೆ ಬಚ್ಕೊಳ್ಳು, ಪೌಡ್ರಾಕೊಳ್ಳು.

ಎಲ್ಲರಿಗೂ ನಮಸ್ಕಾರ. ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಈ ಸಂಜೆಯ ಪ್ರಸಾರವನ್ನು ಪ್ರಾರಂಭಿಸುತ್ತಿದ್ದೇವೆ. ಇದೀಗ ಸಮಯ 5:30:20. ಆತ್ಮೀಯ ಕೇಳುವರಿಗೆಲ್ಲ ಕಿರಣ್ ಜಿಎಂಎಸ್ ಮಾಡುವ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಏನೀಗ ಕೇಳಿ, ಪಲ್ಲವಿ MD ಹಾಗೂ ಅಭಿನವ್ ಭಟ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಗುಬ್ಬಿ ಮರಿ ಚಿತ್ರದ ಗೀತೆ, ನಾಗರಾಜ್ LC ಮತ್ತು ಬಸವಲಿಂಗಯ್ಯ C ಅವರ ಸಾಹಿತ್ಯಕ್ಕೆ ಸಂಗೀತ, ರವೀಶ್ AT ಅವರ

0: ಶ್ರೋತೃ ಬಾಂಧವರೇ, ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯೋ ಕೃಷಿ ಮೇಳ 2026 ಇದೇ ದಿನಾಂಕ 25-28 ತನಕ
1: ಏಕಿಲ ಹಿಡಿಯುತ್ತ ನಡೆ ಮುಂದು ಧರ್ಮವೇ ನಿಲ್ಲೋದು ಎಂದೆಂದು.
0: ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಅನ್ನೋದು ಈ ಸಲದ ಘೋಷವಾಕ್ಯ. ಎಲ್ಲ ರೈತ ಬಾಂಧವರು ಹಾಗೂ ಕೃಷಿ ವಿಷಯಾಸಕ್ತರು ಈ ಮೇಳದ ಸದುಪಯೋಗ ಪಡೆದುಕೊಳ್ಳ್ರಿ ಅನ್ನೋ ವಿನಂತಿ. ಇದೇ ದಿನಾಂಕ 25-28 ತನಕ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದೊಳಗ ಕೃಷಿ ಮೇಳ 2026.
2: ಸರ್ವರಿಗೂ ಆದರದ ಸ್ವಾಗತ,
0: ಸುಸ್ವಾಗತ.
3: ಸಿದ್ ಶ್ರೀರಾಮ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಏಳುಮಳೆ ಚಿತ್ರದ ಗೀತೆ.

0: ಇದುವರೆಗೂ ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್, ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೇ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಕೆಲಸವೋ.
1: ಶ್ರೋತೃ ಬಾಂಧವರೇ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯುವ ಕೃಷಿ ಮೇಳ 2026 ಇದೇ ದಿನಾಂಕ 25, 26, 27 ಹಾಗೂ 28 ನಿಮ್ಮ ಅಚ್ಚುಮೆಚ್ಚಿನ ಧಾರವಾಡ ಆಕಾಶವಾಣಿ ಕೃಷಿ ಮೇಳದ ಸಂಭ್ರಮವನ್ನು ನಿಮ್ಮವರೆಗೆ ತಲುಪಿಸುತ್ತಿದೆ ನೇರ ಪ್ರಸಾರದ ಕಾರ್ಯಕ್ರಮದೊಂದಿಗೆ. ದಿನಾಂಕ 25, 26 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಿಬರಲಿದೆ ನೇರ ಕಾರ್ಯಕ್ರಮ. ಮಧ್ಯಾಹ್ನ 12:05 ದಿಂದ 1 ಗಂಟೆಯವರೆಗೆ

0: ದಿನಾಂಕ 27 ಹಾಗೂ 28ರಂದು ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ ನೇರ ಪ್ರಸಾರದ ಕಾರ್ಯಕ್ರಮ. ದೂರದ ಶ್ರೋತೃಗಳಿಗೂ ಕೃಷಿ ಮೇಳ 2026ರ ಸಂಭ್ರಮವನ್ನು ನಿಮ್ಮವರೆಗೆ ತಲುಪಿಸುತ್ತಿದೆ ನಿಮ್ಮ ಮೆಚ್ಚಿನ ಧಾರವಾಡ ಆಕಾಶವಾಣಿ ಹಾಗೂ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
1: ಕೃಷಿ ಮೇಳವನ್ನು ದಯವಿಟ್ಟು ಎಲ್ಲಾ ರೈತ ಬಾಂಧವರು, ಕೃಷಿಯಲ್ಲಿ ಆಸಕ್ತಿ ಇರುವಂತಹ ಜನರು, ಜೊತೆಗೆ ಕೃಷಿಯಲ್ಲಿ ತೊಡಗಿಸ್ಕೊಡ್ಬೇಕು ಅಂತ ಇಚ್ಛೆ ಪಟ್ಟಂತಹ ಜನರು ಸಹ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಲಿ. ಉತ್ತರ ಕರ್ನಾಟಕದ ರೈತರ ಜಾತ್ರೆ ಅಂತ ಕೃಷಿ ವಿಶ್ವವಿದ್ಯಾಲಯದ ಧಾರವಾಡದವರು ಹಮ್ಮಿಕೊಂಡಿರುವ ಕೃಷಿ ಮೇಳಕ್ಕೆ ಆಗಮನಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಸಹ ವಿನಂತಿಸಿಕೊಳ್ತೀನಿ.
2: ಸರ್ವರಿಗೂ ಆದರದ ಸ್ವಾಗತ,
0: ಸುಸ್ವಾಗತ. ತಪ್ಪದೇ ಕೇಳಿ ಕೃಷಿ ಮೇಳ 2026ರ ಸಂಭ್ರಮವನ್ನ ಪಡೆದುಕೊಳ್ಳಿ.
3: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
4: ಹಲ್ಲುಜ್ತಾ ಇದೀನಿ ಕಣಮ್ಮ.
3: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದೀಯಾ?
4: ಸರಿ, ನಿಲ್ಸಿದೀನಿ ಬಿಡು.
3: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
5: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
3: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಂಡ್ ಜಾಲ್ಸು.
5: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
4: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
6: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
7: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: New York. He welcomed the adoption of the UN Declaration on Sea Level Rise and highlighted India's efforts on coastal resilience, mangrove conservation and disaster resilient infrastructure. In Asian Games, Indian duo Kamaljeet and Surujit Singh won gold in the mixed team 10-meter air pistol event in Nagoya, Japan today. The pair shot 484.6 in the final to finish 6.6 points ahead of South Korea's Soo Hyun Hong and Gaon Chu, who took silver with 478. India's Indian long-distance runner Gulveer Singh won the silver medal in the men's 10,000-meter race at the Asian Games. Indian athlete Bharanika Elangovan won the bronze medal in the women's pole vault at the Asian Games. Another Indian athlete, Manpreet Kaur, won the bronze medal in the women's shot put. In table tennis, Indian mixed doubles pair of Diya Chitale and Manoj Shah settled for a bronze medal after losing to world champions and Chinese combination Wang Huihing and Sung Hing Ha, 0-3. Indian men's and women's kabaddi team have also entered the finals at the Asian Games. And that is the end of this news bulletin.
1: ಆಕಾಶವಾಣಿ ಬೆಂಗಳೂರು. ಇದೀಗ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇಂದು ಸಂಜೆ 6:15 ಕನ್ನಡ ರತ್ನಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. ಇನ್ನು 6:30 ಅವಲೋಕನ, 6:50 ಹಲೋ ಕೃಷಿರಂಗ, ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ಭಾಗವಹಿಸುತ್ತಾರೆ ಕೆಂಪೇಗೌಡ ಹೆಚ್ ಜಂಟಿ ಕೃಷಿ ನಿರ್ದೇಶಕರು, ರಸಗೊಬ್ಬರ ಮತ್ತು ಸಸ್ಯ ಸಂರಕ್ಷಣೆ, ಮತ್ತು ರಾಮೇಗೌಡ ಸಹಾಯಕ ಕೃಷಿ ನಿರ್ದೇಶಕರು ಸಸ್ಯ ಸಂರಕ್ಷಣೆ. ಕಾರ್ಯಕ್ರಮ ನಡೆಸಿಕೊಡುವವರು ತಿಮ್ಮಪ್ಪ ಹೆಚ್ ಗೌಡ. ಇನ್ನು 7:20 ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಕುಮಾರಯ್ಯ ಮತ್ತು ಸಂಗಡಿಗರಿಂದ ಭಜನೆ ಪದ. 7:45 ಸಿರಿಗಂಧ. 9:15 ಎನ್ಆರ್ ವಿನಯ್ ಕುಮಾರ್ ಹಾಡಿರುವ ಭಾವಗೀತೆಗಳು. 9:30 ಕರೆಂಟ್ ಅಫೇರ್ಸ್. 10:00 ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ನಂತರ ಗೀತ ಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳು.
2: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
1: ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ. 6:30 ಚಿಂತನ ಡಾಕ್ಟರ್ ನಯೀಮ್ ಉರ್ ರೆಹಮಾನ್ ಅವರಿಂದ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. ಇನ್ನು 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ಪಿ ಕಾಳಿಂಗರಾವ್ ಹಾಡಿರುವ ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ವಿಷಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಪದ್ಧತಿ. ಭಾಗವಹಿಸುತ್ತಾರೆ ಡಾಕ್ಟರ್ ಭವ್ಯ ಹೆಚ್ ಬಿ. ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ತಜ್ಞರು ಆಯುಷ್ ಇಲಾಖೆ ಸಿದ್ದರಬೆಟ್ಟ ತುಮಕೂರು. ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. ಇನ್ನು 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ. ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಸಹಪ್ರಸಾರವಾಗುವುದು. 9:45 ಗಾನಗಂಗೆ. 10:30 ಸುನ್ಹೇರಪಲ್. 11:00 ಸವಿನೆನಪು. 11:30 ಸ್ಟಂಪ್ಡ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು ನಾಳೆ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ಕೃಷಿ ಮೇಳ ಕುರಿತು ನೇರ ಪ್ರಸಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ. ಪ್ರಾಯೋಜಕರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಧಾರವಾಡ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಇನ್ನು 1:20 ಪ್ರಗತಿಪಥ. 1:30 ಚಿತ್ರಗೀತೆಗಳು. 1:40 ಸೇವಾ ಸಂಕಲ್ಪ ಅಭಿಯಾನ್ ಸರಣಿ ಕಾರ್ಯಕ್ರಮ. ವಿಷಯ ಮೇಕ್ ಇನ್ ಇಂಡಿಯಾ. ಇನ್ನು 2:40 ಚಿಲ್ಡ್ರನ್ ಹಾರ್ ಐಡಿಯಾಸ್ ದಟ್ ಸ್ಪಾರ್ಕ್ ಯಂಗ್ ಇನೋವೇಟರ್ಸ್ ಶೋಕೇಸ್ ದಿರ್ ಸೈಂಟಿಫಿಕ್ ಐಡಿಯಾಸ್ ಅಟ್ ಆವಿಷ್ಕಾರ್ 2026 ಪ್ರೆಸೆಂಟೆಡ್ ಬೈ ಆಶಾ. 3:00 ಗುಲ್ಮೊಹರ್. ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 5:30 ಗೆರ್ಮೆಟ್. 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. ಇನ್ನು 6:30 ವಿಜ್ಞಾನದ ಮುನ್ನಡೆ ಕಾರ್ಯಕ್ರಮದಲ್ಲಿ ಡಿಜಿಟಲ್ ಟ್ರೀ ಸೆನ್ಸಸ್ ಕುರಿತು ಮಾಹಿತಿ ನೀಡುತ್ತಾರೆ ವಿಜಯ್ ನಿಶಾಂತ್. 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ. ವಿಷಯ ಆಲೂಗಡ್ಡೆ ಬಿತ್ತನೆ ಪೂರ್ವ ಸಿದ್ಧತಾ ಕ್ರಮಗಳು ಮತ್ತು ಉತ್ಪಾದನಾ ತಾಂತ್ರಿಕತೆಗಳು ಕುರಿತು ಸಸ್ಯ ಸಂರಕ್ಷಣೆ ವಿಜ್ಞಾನಿ ಡಾಕ್ಟರ್ ಪ್ರಸಾದ್ ವಿಎಸ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ಇನ್ನು 7:20 ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ. 8:00 ಸಿರಿಗಂಧ, 9:15 JS ಶ್ರೀಕಾಂತ್ ಭಟ್ ಹಾಡಿರುವ ಭಾವಗೀತೆಗಳು. ಇನ್ನು 9:30 ಯುವವಾಣಿ ಕಾರ್ಯಕ್ರಮ, ಧಾರವಾಡ ಕೇಂದ್ರದ ಕೊಡುಗೆ. ಇನ್ನು 10:00 ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ನಂತರ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಸೇಲಂ ಕೆ ಶ್ರೀನಿವಾಸನ್ ಅವರಿಂದ ಮೃದಂಗಲಯ ವಿನ್ಯಾಸ ಕಾರ್ಯಕ್ರಮ, ಆಕಾಶವಾಣಿ ತಿರುಚಿರಾಪಲ್ಲಿ ಕೇಂದ್ರದ ಕೊಡುಗೆ. ಇನ್ನು ನಂತರದಲ್ಲಿ ವಿದ್ವಾನ್ ಚಿನ್ನ ವೆಂಕಟ ಸುಬ್ಬಯ್ಯ ಅವರಿಂದ ಡೋಲುವಾದನ ಕಾರ್ಯಕ್ರಮ, ಆಕಾಶವಾಣಿ ಹೈದರಾಬಾದ್ ಕೇಂದ್ರದ ಕೊಡುಗೆ. ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಚ್ ರಾಜಾರಾವ್ ಫ್ರೆಂಚ್, ಇಂಗ್ಲಿಷ್ ಹಾಗೂ ಕನ್ನಡ ಭಾಷೆಗಳಲ್ಲಿ ವಿದ್ವಾಂಸರು, ಭಾಷಾ ವ್ಯಾಕರಣ ಮತ್ತು ಭಾಷಾ ಪ್ರಯೋಗಗಳನ್ನು ಮಾಡಿದವರು. ಭಾರತೀಯ ಧರ್ಮ, ತತ್ವ, ಕಲೆ, ಭಾಷಾಶಾಸ್ತ್ರ ಇವುಗಳನ್ನು ಇಂಗ್ಲಿಷ್ಗೆ ಕೊಂಡು ಹೋದವರು. ರಾಜಾರಾವ್ ಅವರು ಪ್ಯಾರಿಸ್ನ ಪತ್ರಿಕೆಗಳ ಸಂಪಾದಕ ಮಂಡಳಿಗಳಲ್ಲಿ ಇದ್ದರು. 1930 ವೇಳೆಗೆ ಕಥೆಗಳನ್ನು ಬರೆಯಲು ಆರಂಭಿಸಿದರು. ಕಾಂತಾಪುರ ಅವರ ಜನಪ್ರಿಯ ಇಂಗ್ಲಿಷ್ ಕಾದಂಬರಿ ಲಂಡನ್ನಲ್ಲಿ ಪ್ರಕಟವಾಯಿತು. ಚೇಂಜಿಂಗ್ ಇಂಡಿಯಾ, ವೆದರ್ ಇಂಡಿಯಾ, ಮೀನಿಂಗ್ ಆಫ್ ಇಂಡಿಯಾ, ಹೀಗೆ ಭಾರತದ ಮಹತ್ವ ಸಾರುವ ಲೇಖನಗಳನ್ನು ಅವರು ಇಂಗ್ಲಿಷ್ನಲ್ಲಿ ಬರೆದರು. ಆಂಗ್ಲ ಕಥಾ ಸಾಹಿತ್ಯದಲ್ಲಿ, ಕಾದಂಬರಿ ಸಾಹಿತ್ಯದಲ್ಲಿ ತಮ್ಮ ಛಾಪು ತೋರಿಸಿದ ಹಾಸನದ ರಾಜಾರಾಯರು ಆ ಕಾಲದಲ್ಲೇ ಅಮೆರಿಕದ ವಿಶ್ವವಿದ್ಯಾಲಯಗಳ ಪ್ರಾಧ್ಯಾಪಕರಾಗಿದ್ದರು. ಕೇಳೋಣ ಎಚ್ ರಾಜಾರಾಯರ ಧ್ವನಿ.
2: ಶಬ್ದ ಅಂತನ್ಬಿಟ್ಟು ನಾವು ಸುಮ್ಮನೆ ಅಂತೀವಿ. ಒಂದು ಪದಾರ್ಥ ಇದೆ, ಒಂದು ಗ್ಲಾಸ್ ಇದೆ ನೋಡಿ, ಈ ಗ್ಲಾಸ್ ಅರ್ಥ ಮಾಡ್ಕೋಬೇಕಾದ್ರೆ ಅದು ಏನು, ಅದು ಅದು ನೋಡೋದಕ್ಕೆ, ನೋಡಿದಾಗ ನೋಡೋದು ಅದರ ಅದರ ಫಾರ್ಮ್ ಇದೆಯಲ್ಲ, ಅದಕ್ಕೆ ಏನು, ಅದು ಎಲ್ಲಿ ಕಟ್ ಮಾಡ್ತೀರಿ ಅದನ್ನ, ಎಲ್ಲಿ ನೋಡದೆ ಇಲ್ಲದೆ ಹೋದರೆ ಗ್ಲಾಸ್ ಇಲ್ಲ, ಗ್ಲಾಸ್ ಇಲ್ಲದೆ ಹೋದ್ರೆ ನಾನು ನೋಡೋದಿಲ್ಲ, ಅದನ್ನ ಎರಡು ಒಂದೇ, ಅದು ಎಲ್ಲಿ ಕಟ್ ಮಾಡ್ತೀರಿ, ಆಗೋದಿಲ್ಲ. ಅದು ಅದಕ್ಕೆ ನಾನು ಹೇಳೋದು ಅದ್ವೈತ ವೇದಾಂತದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಎಲ್ಲರೂ ಮೋಕ್ಷ, ಎಲ್ಲರಿಗೂ ಮೋಕ್ಷ ಆಗಿದೆ, ಆಗಲಿ ಮೋಕ್ಷ ಸಿಕ್ಕಿದೆ, ಆದರೆ ಅವ್ರಿಗೆ ಗೊತ್ತಿಲ್ಲ. ಯಾಕೆಂದ್ರೆ ಸುಮ್ಮನೆ ಅದು ಏನೋ ಅನುಭವ ನೋಡಿದ್ರೆ, ಈ ಗ್ಲಾಸ್ ನೋಡಿ ನನ್ನ ಕಣ್ಣು ಮೇಲೆ ಹೋಗಿ, ತಲೆ ಮೇಲೆ ನನ್ನ ಮನಸ್ಸಿಗೆ ಹೋಗಿ, ಅಲ್ಲಿಂದ ಯಾವಾಗ ನಂಗೆ ತಿಳಿಯುತ್ತೋ ಆವಾಗ ಗ್ಲಾಸ್ ಆಗುತ್ತೆ ಅಂದರೆ ಅಲ್ಲಿಲ್ಲ, ಇಲ್ಲಿದೆ. ಯಾಕಂದರೆ ನಾನು ಒಂದು ವಿಷಯ ನೋಡಿ, ನಾವು ಈಗ ಮಾತಾಡ್ತಿದ್ವಿ, ಆ ಶಬ್ದ ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರೆ ನಮಗೆ ನಿಜವಾಗಲೂ ಆಶ್ಚರ್ಯವಾಗುತ್ತೆ. ಶಬ್ದ ಎಲ್ಲಿಂದ ಬರುತ್ತೆ, ಅದು ಪರವಾಕ್ಯ ಅಂತಂತಾರಲ್ಲ, ಪರ ಮಧ್ಯಮ ಆಮೇಲೆ ಇದು ಹೇಳ್ಬಿಟ್ಟು ಫೋರ್ ಪಾರ್ಟ್ಸ್ ಇದೆ, ಪಶ್ಯಂತಿ, ಆಮೇಲೆ ಇನ್ನೊಂದು ವೈಖಾರಿ, ಪರಾಪಶ್ಯಂತಿ, ಪರ ಮಧ್ಯಮ, ಪರ ಪಶ್ಯಂತಿ, ಮಧ್ಯಮ, ವೈಖಾರಿ ಅಂದ್ಬಿಟ್ಟು ಆ ಫೋರ್ ಲೆವೆಲ್ಸನ್ನು ನೋಡಿದ್ರೆ ಪರವಾಕ್ಯನೇ ನಿಜವಾದ ವಾಕ್ಯ. ಅದು ಎಲ್ಲಿಂದ ಬರುತ್ತೆ ಅಂತ ಯೋಚನೆ ಮಾಡಿದ್ರೆ ತಲೆ ತಿರುಗುತ್ತೆ. ಅದನ್ನು ನಾನು ಹೇಳೋದು, ನಿಮ್ಗೆ ಯಾವಾಗ ನಿಮ್ಗೆ ನಿಮ್ಮ ಶರೀರ ಇಲ್ವೋ, ನಿಮ್ಮ ಮನಸ್ಸಿಲ್ವೋ, ಅದೇ ಆವಾಗ ನಾವೊಂದು ಒಂದು ಇದೇ ಮಂಡ್ಯದ ನಮ್ಮ ಗುರುದೊಂದು ಶ್ಲೋಕ ಹೇಳ್ತೀನಿ. ಜಾತಿ ನೀತಿ ಕುರಗೋ ಕುಲಗೋತ್ರಮಿಲ್ಲಮೇ ನಾಮರೂಪ ಗುಣದೋಷ ಜಾತವು ದೇಶಕಾಲ ವಿಷಯಾದಿವರ್ತಿ ಜ್ಞಾನ್ ಏಕನ್ ಅದ್ವಯನ ನಾಮಯನ್ ಫಲನ್. ಜಾತಿ ಇಲ್ಲ, ನೀತಿ ಇಲ್ಲ, ಕುಲ ಇಲ್ಲ, ಗೋತ್ರ ಇಲ್ಲ, ಕಾಲ ಇಲ್ಲ, ದೇಶ ಇಲ್ಲ, ಒಳ್ಳೆಯದಿಲ್ಲ, ಕೆಟ್ಟದಿಲ್ಲ, ಕುಲಗೋತ್ರ ನಾಮರೂಪಗಳು ದೇಶಕಾಲ ವಿಷಯಾದಿವರ್ತಿ ಜ್ಞಾನ್ ಐ ಆಮ್ ಬಿಯಾಂಡ್ ಆಲ್ ಆಲ್ ಕ್ಯಾಟಗರೀಸ್ ಅವನ್ ಏಕನ್ ಅದ್ವಯನ್ ಅನಾಮಯನ್ ಫಲನ್. ಅದು ನನ್ನ ನಿಜವಾದ ಸತ್ಯ. ಸುಖವಾಗಿರಿ ಅಂದ್ಬಿಟ್ಟು ಅವ್ರ ಸುಖಕ್ಕೋಸ್ಕರ ಅದನ್ನು ಪಬ್ಲಿಷ್ ಮಾಡ್ತಾನೆ. ನೀವು ಯೋಚನೆ ಮಾಡ್ತಿರುವ ಕಮ್ಯುನಿಕೇಷನ್ ನಿಮ್ಮ ನಿಮ್ಮ ಜೊತೆ ನಿಮ್ಮ ಕೈಲಿ ಮಾಡಿಸ್ಕೊಂಡ್ರೆ ಅಂದರೆ

0: ಹಾಗೆ ನನಗೆ ಅವ್ರು ಹೇಳೋದು ಹೇಳ್ತಾರೆ ಬಹಳ ಕಷ್ಟಪಟ್ಟಿದ್ದೀನಿ ಅದಕ್ಕೋಸ್ಕರ, ಯಾಕೆಂದರೆ ನಾನು ಯಾವಾಗಲೂ ಸತ್ಯ ಹೇಳಬೇಕು ಅಂದ್ಬಿಟ್ಟು.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ವಿದ್ವಾಂಸದ ಎಚ್ ರಾಜಾರಾವ್ ಅವರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಆಕಾಶವಾಣಿ ಇದೀಗ ಸಮಯ 6:20 ಇನ್ನು ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
4: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿಃ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ವಿಕಸಿತ ಭಾರತಸ್ಯ ಸಂಕಲ್ಪಾಯ ಸರ್ವಜನ ಸಹಭಾಗಿತಾ ಅನತಿಕ್ರಮಣೀಯ ಇತಿ ಸೇವಾ ಸಂಕಲ್ಪಾಭಿಯಾನೆ ಸೇವಾಯಾತ್ರಿಭಿಃ ಸಹ ಸಂಭಾಷಣಾವಧೌ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಪ್ರಖ್ಯಾಪಿತಂ. ದೀನದಯಾಲ ಗ್ರಾಮೀಣ ಕೌಶಲ್ಯ ಯೋಜನೆಯ 70,000 ಯುವಕಾನಾಂ ಪ್ರಶಿಕ್ಷಣಾಯ ಪ್ರಶಾಸನೇನ ವ್ಯಧಾಯಿ ನಿರ್ಣಯ. ಐಬಿಎಸ್ಎ ಮಂಚೆ ಪಹಲಗಾಂ ಆಕ್ರಮಣಸ್ಯ ತೀವ್ರ ನಿಂದ ಆತಂಕವಾದೋನ್ಮೂಲನಾಯ ದೃಢ ಸಂಕಲ್ಪಶ್ಚ ಪ್ರಕಟಿತ. ಗಭೀರ ಅವಪಾತೇನ ಒಡಿಶಾ ಆಂಧ್ರ ತೆಲಂಗಾಣ ರಾಜ್ಯೇಷು ಅತಿವೃಷ್ಟ್ಯ ಮಹತಿ ಕ್ಷತಿ ಆಪಾದಿತ. ಋತು ವಿಜ್ಞಾನ ವಿಭಾಗಸ್ಯ ಉಚ್ಚ ಸತರ್ಕತಾ ಚ ವರ್ತತೆ. ಅಪಿ ಚ ನಾಗೋಯಾ ಏಷಿಯಾಯಿ ಕ್ರೀಡಾಸು 10 meter ಏರ್ ಪಿಸ್ತಾಲ್ ಸ್ಪರ್ಧಾಯಾಂ ಭಾರತಸ್ಯ ಕಮಲಜೀತ್ ಸುರುಚಿ ಯುಗ್ಮೇನ ಸ್ವರ್ಣ ಪದಕಂ ಪ್ರಾಸಾಧಿ. ಅಥ ವಾರ್ತಾಃ ವಿಶದೀಕೃತ್ಯ. ಸರ್ವೇಷಾಂ ಸಹಭಾಗಿತ್ವೇನ ಯೋಗದಾನೇನ ಚೈವ ವಿಕಸಿತಂ ಭಾರತಂ ಇತಿ ಸಂಕಲ್ಪಃ ಸಿದ್ಧ್ಯೇತ್. ಸೇವಾ ಸಂಕಲ್ಪ ಅಭಿಯಾನಾಂತರ್ಗತಂ ಕಾಶೀತಃ ವಡನಗರಂ ಯಾವತ್ ಪ್ರಸ್ಥಿತಾಭಿಃ ಸೇವಾಯಾತ್ರಾಭಿಃ ಸಹ ಆಭಾಸ್ಯ ಸಂವಾದೆ ಪ್ರಧಾನಮಂತ್ರಿ ಮೋದಿ ಏತದ್ ಉದಘೋಷಯತ್. ವಡನಗರಂ ಮಹ್ಯಂ ಜೀವನಸ್ಯ ಆಧಾರಭೂತಾನ್ ಸಂಸ್ಕಾರಾಣ್ ಅಯಚ್ಛತ್. ಕಾಶೀ ಚ ತೇಷು ಸಂಸ್ಕಾರೇಷು ಸೇವಾನುರಾಗಸ್ಯ ಅನಂತಾನ್ ವರ್ಣಾನ್ ಸಮವಯತ್ ಇತಿ ಶ್ರೀಮೋದಿ ಪ್ರತ್ಯಪಾದಯತ್. ಯುವಾನಃ ಅಪಿ ಅನೇಕೈಃ ಸೇವಾವರ್ಣೈಃ ಏತಾಂ ಯಾತ್ರಾಂ ಭೂಷಯಂತಿ ಇತಿ ಸಹ ಪರಂ ಸಂತೋಷಂ ಪ್ರಾಕಟಯತ್.
5: ಹಮೇ ಆತ್ಮನಿರ್ಭರ್ ಭಾರತ್ ಬನಾನಾ ಹೈ. ಚುನೌತಿಯಾ ಆಯೇಗಿ, ಚುನೌತಿಯೋ ಕೋ ಚುನೌತಿ ದೇನೆ ಕಾ ತೋ ಸಂಸ್ಕಾರ ಲೇಕರ್ ಕೆ ಹಮ್ ಚಲೇ ಹೈ. ಇಸ್ಲಿಯೇ ಹಮೇ ಹರ್ ದಿನ ಏಕ್ ನಯಿ ಊರ್ಜಾ ಲೇಕರ್ ಸೇವಾ ಭಾವ ಕೆ ಸಾಥ್ ರಾಷ್ಟ್ರ ಕಲ್ಯಾಣ ರಾಷ್ಟ್ರ ಸೇವಾ ಕಾ ಕಾಮ ಜನ ಸೇವಾ ಸೇ ರಾಷ್ಟ್ರ ಸೇವಾ ಇಸ್ ಮಂತ್ರ ಕೋ ಜೀನಾ ಹೈ. ಇಸ್ ಯಾತ್ರಾ ಮೇ ಭೀ ಜಿತನೆ ಜ್ಯಾದಾ ಲೋಗೋ ಕೋ ಸೇವಾ ಕೆ ಕಾಮ ಮೇ ಜೋಡೆಂಗೆ ಯೇ ಯಾತ್ರಾ ಉತ್ನಿ ಜ್ಯಾದಾ ಸಫಲ ಹೋಗಿ.
4: ವಿಗತೇಷು ದ್ವಾದಶ ವರ್ಷೇಷು ಭಾರತೆ ನಗರ ಗ್ರಾಮಯೋಃ ಪಾರಂಪರಿಕಂ ವೈಷಮ್ಯಂ ಭೂಯಸಾ ಹ್ರಾಸಮ ಗಚ್ಚತ್ ಇತಿ ಪ್ರಧಾನಮಂತ್ರಿಣಾ ಸಂಕೇತಿತಂ. ಅದ್ಯತ್ವೇ ಗ್ರಾಮೇಷು ಆಧಾರಭೂತ ತಂತ್ರಾಣಾಂ ಮಹತಿ ಸಮೃದ್ಧಿ ಅಭವತ್. ರಾಷ್ಟ್ರಸ್ಯ ನಾರೀಣಾಂ ಸ್ವಾವಲಂಬನಮಪಿ ಉತ್ಕರ್ಷಂ ಪ್ರಾಪ. ಸಂವಾದಾವಧೌ ಯಾತ್ರಿಣಃ ಸ್ವಕೀಯಾನ್ ಅನುಭೂತಿ ಸಂಚಯಾನ್ ಪ್ರಧಾನಮಂತ್ರಿಣಃ ಪುರತಂ ನ್ಯವೇದಯನ್. ಪ್ರಧಾನಮಂತ್ರಿ ಅಪಿ ಯಾತ್ರಿಣಃ ದೈನಂದಿನ್ಯಾಂ ಸ್ವಕೀಯಾನ್ ಯಾತ್ರಾನುಭವಾನ್ ಸಮಾಲೇಖಿತುಂ ಅಭ್ಯಪ್ರಾರ್ಥಯತ್. ದೀನದಯಾಲ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನಾಯಾಃ ಪ್ರತ್ಯಗ್ರೆ ಸಂಸ್ಕರಣೆ ಆಗಾಮಿ ಮಾಸಾದಾರಭ್ಯ ವಿವಿಧ ರಾಜ್ಯೇಷು ಕೇಂದ್ರಶಾಸಿತ ಪ್ರದೇಶೇಷು ಚ 70,000 ಗ್ರಾಮೀಣ ಯುವಾನಃ ವೃತ್ತಿ ಕೌಶಲ ಶಿಕ್ಷಣೇನ ಅನುಗ್ರಹಿಷ್ಯಂತೆ. ಕೇಂದ್ರ ಪ್ರಶಾಸನ ಪೋಷಿತ ಪ್ರಾಧಾನ್ಯ ಏಷಾ ಯೋಜನಾ ನಿರ್ಧನ ಗ್ರಾಮೀಣ ಯುವಕಾನಾಂ ಆಜೀವಿಕಾ ಸಂಬದ್ಧಂ ಕೌಶಲ ಸಂವರ್ಧನಂ ವಿಧಾತುಂ ಸನ್ನದ್ಧಾ ವರ್ತತೆ. ಪ್ರಶಿಕ್ಷಣಸ್ಯಾಸ್ಯ ಸಮಯಾವಧಿಃ 3 months ಆರಭ್ಯ 12 months ನಿರ್ಧಾರಿತ ಅಸ್ತಿ. ಗ್ರಾಮೀಣ ವಿಕಾಸ ಮಂತ್ರಾಲಯೇನ ಉದೀರಿತಂ ಯತ್ ಅಸ್ಮಿನ್ ಅಭಿಯಾನೆ ಸಂಬದ್ಧೇಭ್ಯಃ 31 ರಾಜ್ಯೇಭ್ಯಃ ಕೇಂದ್ರಶಾಸಿತ ಪ್ರದೇಶೇಭ್ಯಶ್ಚ ಆಗಾಮಿ ವರ್ಷದ್ವಯಸ್ಯ ಚಕ್ರಾಯ 9,00,000 ಯುವಕೇಭ್ಯಃ ಪ್ರಶಿಕ್ಷಣ ಸಂವರ್ಧನಸ್ಯ ಬೃಹತ್ ಲಕ್ಷ್ಯಂ ಸಮರ್ಪಿತಂ. ಮೇಕ್ ಇನ್ ಇಂಡಿಯಾ ಭಾರತವರ್ಷೇ ನಿರ್ಮಾಣಮಿತ್ಯಸ್ಯಾಃ ರಾಷ್ಟ್ರೀಯ ನೀತೇಃ 12 ವರ್ಷಪೂರ್ತಿಂ

0: भूत्वा सामान्यानां न्यूनवायुपीड सीमायां परिणश्यति इति विभागाधिकारिभिः निगदितम्। अद्य जापान देशस्य एचिनागोया नगरे एशिया प्रतिस्पर्धायां महिलानां शॉटपुट स्पर्धायां भारतीय क्रीडिका मनप्रीत कौर कांस्य पदकम् अवाप्तवती। इति वार्ताः।
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
2: ಆಕಾಶವಾಣಿ ಅವಲೋಕನ ವಿಷಯ 12 ಯಶಸ್ವಿ ವರ್ಷಗಳನ್ನು ಪೂರೈಸಿದ ಮೇಕ್ ಇನ್ ಇಂಡಿಯಾ ಉಪಕ್ರಮ. ಬರೆದವರು ಅಭಯ್ ದಾಮ್ಲೆ, ಓದುತ್ತಿರುವವರು ಶಾಂತಲಾ ಜೆ. ಭಾರತವನ್ನು ಜಾಗತಿಕ ಉತ್ಪಾದನೆ, ವಿನ್ಯಾಸ ಹಾಗೂ ನಾವೀನ್ಯತೆ ಪ್ರಮುಖ ಕೇಂದ್ರವನ್ನಾಗಿ ಮಾಡುವ ಉದ್ದೇಶದಿಂದ 2014 ಸೆಪ್ಟೆಂಬರ್ 25 ಮೇಕ್ ಇನ್ ಇಂಡಿಯಾ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಇಂದಿಗೆ ಈ ಮಹತ್ವಾಕಾಂಕ್ಷಿ ಅಭಿಯಾನ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದೆ. ಈ ಅವಧಿಯಲ್ಲಿ ದೇಶದ ಉತ್ಪಾದನಾ ಕ್ಷೇತ್ರವು ಅಭೂತಪೂರ್ವ ಪ್ರಗತಿಯನ್ನು ಕಂಡಿದ್ದು, ವಿದೇಶಿ ಹೂಡಿಕೆ, ತಾಂತ್ರಿಕ ಸಾಮರ್ಥ್ಯ ಮತ್ತು ಸ್ಥಳೀಯ ಉತ್ಪಾದನೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳು ಸಾಧ್ಯವಾಗಿವೆ. ಕನಿಷ್ಠ ಸರ್ಕಾರ, ಗರಿಷ್ಠ ಆಡಳಿತ ಎಂಬ ತತ್ವದೊಂದಿಗೆ ಸಾಗಿ ಬಂದಿರುವ ಈ ಯೋಜನೆ ಭಾರತವನ್ನು ವಿಶ್ವ ಮಟ್ಟದಲ್ಲಿ ಪ್ರಬಲ ಉತ್ಪಾದನಾ ರಾಷ್ಟವನ್ನಾಗಿ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಕಳೆದ 12 ವರ್ಷಗಳಲ್ಲಿ ವಿದೇಶಿ ನೇರ ಹೂಡಿಕೆಯನ್ನು ಆಕರ್ಷಿಸುವಲ್ಲಿ ಸರ್ಕಾರ ಯಶಸ್ವಿಯಾಗಿದೆ. ರಾಷ್ಟೀಯ ಏಕಗವಾಕ್ಷಿ ವ್ಯವಸ್ಥೆ ಮತ್ತು ಇಂಡಿಯಾ ಇಂಡಸ್ಟ್ರಿಯಲ್ ಲ್ಯಾಂಡ್ ಬ್ಯಾಂಕ್ನಂತಹ ಆಧುನಿಕ ವ್ಯವಸ್ಥೆಗಳು ಉದ್ಯಮಿಗಳಿಗೆ ನಿಯಮಗಳನ್ನು ಸರಳಗೊಳಿಸಿ ಉದ್ಯೋಗ ಮತ್ತು ವ್ಯಾಪಾರಕ್ಕೆ ಸೂಕ್ತ ವಾತಾವರಣವನ್ನು ನಿರ್ಮಿಸಿವೆ. ಇದರ ಪರಿಣಾಮವಾಗಿ ಭಾರತದ ಗ್ರಾಸ್ ವ್ಯಾಲ್ಯೂ ಆಡೆಡ್ ಜಿವಿಎ ಮತ್ತು ಕೈಗಾರಿಕಾ ಉತ್ಪಾದನಾ ಸೂಚ್ಯಾಂಕವು ಗಣನೀಯವಾಗಿ ಏರಿಕೆಯಾಗಿದೆ. ಮೇಕ್ ಇನ್ ಇಂಡಿಯಾ 2.0 ಅಡಿಯಲ್ಲಿ 15 ಉತ್ಪಾದನಾ ಮತ್ತು 12 ಸೇವಾ ಕ್ಷೇತ್ರಗಳು ಸೇರಿದಂತೆ ಒಟ್ಟು 27 ಕ್ಷೇತ್ರಗಳ ಮೇಲೆ ಹೆಚ್ಚಿನ ಗಮನ ಹರಿಸಲಾಗುತ್ತಿದೆ. ವಿವಿಧ ಪ್ರಮುಖ ಕೈಗಾರಿಕಾ ಕ್ಷೇತ್ರಗಳಲ್ಲಿ ಭಾರತವು ಸಾಧಿಸಿರುವ ಸಾಧನೆಗಳು ಗಮನಾರ್ಹವಾಗಿವೆ. ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಭಾರತವು ವಿಶ್ವದ 2 ಅತಿದೊಡ್ಡ ಮೊಬೈಲ್ ಫೋನ್ ಉತ್ಪಾದಕ ದೇಶವಾಗಿ ಹೊರಹೊಮ್ಮಿದೆ. 2014-15 ಸುಮಾರು 1.9 ಲಕ್ಷ ಕೋಟಿ ರೂಪಾಯಿಯಷ್ಟಿದ್ದ ಎಲೆಕ್ಟ್ರಾನಿಕ್ ಉತ್ಪಾದನೆಯು 2025-26 ವೇಳೆಗೆ 13.11 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ವಾಹನ ತಯಾರಿಕಾ ರಂಗದಲ್ಲೂ ದೇಶವು ಮಹತ್ವದ ಪ್ರಗತಿ ಕಂಡಿದ್ದು, ಪ್ರಯಾಣಿಕ ಮತ್ತು ವಾಣಿಜ್ಯ ವಾಹನಗಳ ಉತ್ಪಾದನೆಯು ಗಣನೀಯ ಪ್ರಮಾಣದಲ್ಲಿ ವೃದ್ಧಿಸಿದೆ. ಔಷಧ ಮತ್ತು ವೈದ್ಯಕೀಯ ಉಪಕರಣಗಳ ತಯಾರಿಕೆಯಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ 3 ಸ್ಥಾನದಲ್ಲಿದೆ. ದೇಶದಲ್ಲೇ ಪ್ರಥಮ ಬಾರಿಗೆ ಕ್ಯಾನ್ಸರ್ ಮತ್ತು ಇತರ ಸಂಕೀರ್ಣ ಕಾಯಿಲೆಗಳಿಗೆ ಅಗತ್ಯವಿರುವ ಅತ್ಯಾಧುನಿಕ ಬಂಚ್ ಔಷಧಗಳನ್ನು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾಗಿದೆ. ರಕ್ಷಣಾ ವಲಯದಲ್ಲೂ ಭಾರತವು ಸ್ವಾವಲಂಬನೆಯತ್ತ ದಟ್ಟವಾದ ಹೆಜ್ಜೆ ಇಟ್ಟಿದೆ. ಸ್ವದೇಶಿ ರಕ್ಷಣಾ ಉತ್ಪಾದನೆಯು 2014 ಮಟ್ಟಕ್ಕಿಂತ ಸುಮಾರು 4 ಪಟ್ಟು ಹೆಚ್ಚಾಗಿದ್ದು, ತೇಜಸ್ ಯುದ್ದ ವಿಮಾನಗಳಂತಹ ಆಧುನಿಕ ರಕ್ಷಣಾ ಉಪಕರಣಗಳು ಭಾರತದಲ್ಲೇ ತಯಾರಾಗುತ್ತಿದೆ. ರೈಲ್ವೆ ಕ್ಷೇತ್ರದಲ್ಲೂ ಸಹ ಭಾರಿ ಬದಲಾವಣೆಗಳಾಗಿದ್ದು, ಲಿಂಕ್ ಹಾಫ್ಮನ್ ಬುಷ್ ಸುರಕ್ಷಿತ ಹಾಗೂ ಸುಖಕರ ಕೋಚ್ ಉತ್ಪಾದನೆ ಹೆಚ್ಚಾಗಿದೆ. ಜೊತೆಗೆ ರೈಲ್ವೆ ಚಕ್ರಗಳು, ಆಕ್ಸೆಲ್ಗಳು ಮತ್ತು ಇಂಜಿನ್ಗಳ ಸ್ವದೇಶಿ ತಯಾರಿಕೆ ವೇಗ ಪಡೆದುಕೊಂಡಿದೆ. ಇಸ್ರೋ ಮತ್ತು ನೌಕಾಪಡೆಗಳಿಗೆ ಅಗತ್ಯವಿರುವ ವಿಕ್ರಮ್ 3201 ನಂತಹ ಮೈಕ್ರೋಪ್ರೊಸೆಸರ್ಗಳು ಸಂಪೂರ್ಣವಾಗಿ ಭಾರತದಲ್ಲೇ ರೂಪುಗೊಂಡಿರುವುದು ತಾಂತ್ರಿಕ ಸ್ವಾವಲಂಬನೆಗೆ ಸಾಕ್ಷಿಯಾಗಿದೆ. ಇನ್ನು ಸೌರಶಕ್ತಿ ವಲಯದಲ್ಲಿ ಸೌರ ಮಾಡ್ಯೂಲ್ ಉತ್ಪಾದನಾ ಸಾಮರ್ಥ್ಯವು 2.3 ಗಿಗಾವ್ಯಾಟ್ನಿಂದ 192 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ. ಸಣ್ಣ ಹಾಗೂ ಬೃಹತ್ ಕೈಗಾರಿಕೆಗಳಿಗೆ ಅಗತ್ಯವಿರುವ ಯಂತ್ರೋಪಕರಣಗಳ ಉತ್ಪಾದನೆಯೂ ದೇಶದಲ್ಲಿ ದುಪ್ಪಟ್ಟಾಗಿದೆ. ಗಣಿಗಾರಿಕೆ, ಮುದ್ರಣ, ಪ್ಲಾಸ್ಟಿಕ್ ಸಂಸ್ಕರಣೆ ಮತ್ತು ಆಹಾರ ಸಂಸ್ಕರಣಾ ಯಂತ್ರಗಳ ತಯಾರಿಕೆಯಲ್ಲಿ ಭಾರತವು ಸ್ವಾವಲಂಬನೆ ಸಾಧಿಸುತ್ತಿದೆ. ಉತ್ಪಾದನೆ ಆಧಾರಿತ ಪ್ರೋತ್ಸಾಹಕ ಯೋಜನೆಗಳು ಎಲೆಕ್ಟ್ರಾನಿಕ್ಸ್, ಜವಳಿ, ಔಷಧ ಮತ್ತು ವಾಹನ ವಲಯದ ಉತ್ಪಾದನೆಗೆ ಹೊಸ ಚೈತನ್ಯ ನೀಡಿವೆ. ಈ ಯೋಜನೆಗಳಿಂದಾಗಿ ಲಕ್ಷಾಂತರ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಿದ್ದು, ರಫ್ತು ಪ್ರಮಾಣದಲ್ಲೂ ಭಾರೀ ಏರಿಕೆ ಕಂಡುಬಂದಿದೆ. ಇತ್ತೀಚಿನ ಹೊಸ ಕಾರ್ಯಕ್ರಮಗಳಾದ ಸೆಮಿಕಾನ್ 2.0, ಮೊಬೈಲ್ ಫೋನ್ ಉತ್ಪಾದನಾ ಯೋಜನೆ ಹಾಗೂ ಅಭ್ಯುದಯ್ ಭಾರತ್ ವಿಕಾಸ್ ಯೋಜನೆ ಮುಂತಾದವು ದೇಶಾದ್ಯಂತ ವಿಶ್ವದರ್ಜೆಯ ಕೈಗಾರಿಕಾ ಪಾರ್ಕ್ಗಳನ್ನು ಮತ್ತು ಸೆಮಿಕಂಡಕ್ಟರ್ ವ್ಯವಸ್ಥೆಯನ್ನು ನಿರ್ಮಿಸಲು ನೆರವಾಗುತ್ತಿವೆ. ನವೋದ್ಯಮಗಳಿಗೆ ಪ್ರೋತ್ಸಾಹ ನೀಡುವ ಸ್ಟಾರ್ಟ್ಅಪ್ ಇಂಡಿಯಾ ಮೂಲಕ ಲಕ್ಷಾಂತರ ನವೋದ್ಯಮಗಳು ನೋಂದಾಯಿಸಲ್ಪಟ್ಟಿದ್ದು, ಯುವಜನರಲ್ಲಿ ಉದ್ಯಮಶೀಲತೆಯನ್ನು ಹೆಚ್ಚಿಸಿದೆ. ಮೇಕ್ ಇನ್ ಇಂಡಿಯಾ ಕೇವಲ ವಸ್ತುಗಳ ಉತ್ಪಾದಿಸುವ ಯೋಜನೆಯಾಗಿ ಉಳಿಯದೆ ದೇಶದ ತಾಂತ್ರಿಕ ಸಾಮರ್ಥ್ಯ ಹಾಗೂ ನೈಪುಣ್ಯತೆಯನ್ನು ಹೆಚ್ಚಿಸುವ ಮಹತ್ವದ ಅಭಿಯಾನವಾಗಿದೆ. ಮೂಲಸೌಕರ್ಯ, ಆಧುನಿಕ ತಂತ್ರಜ್ಞಾನ ಮತ್ತು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದೊಂದಿಗೆ ಭಾರತವು ಜಾಗತಿಕ ಮಾರುಕಟ್ಟೆಯಲ್ಲಿ ತನ್ನದೇ ಆದ ಬಲವಾದ ಅಸ್ತಿತ್ವವನ್ನು ಸ್ಥಾಪಿಸಿದೆ. ಮುಂಬರುವ ದಿನಗಳಲ್ಲಿ ಭಾರತವು ಜಾಗತಿಕ ಕೈಗಾರಿಕಾ ರಂಗವನ್ನು ಮುನ್ನಡೆಸುವ ಸಂಪೂರ್ಣ ಸಾಮರ್ಥ್ಯವನ್ನು ಹೊಂದಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಬರೆದವರು ಅಭಯ್ ಧಾಮ್ಲೆ, ಓದಿದವರು ಶಾಂತಲಾ ಜೆ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರು ಮತ್ತು ಮುಖ್ಯಸ್ಥರಾದ ಸುಹಾಸ್ ಆರ್.
1: ಆಕಾಶವಾಣಿ.
3: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೇ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ.
4: LIC ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ.
5: ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ LIC ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
4: ಹೆಡ್ LIC ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ LIC India.in ವಿಸಿಟ್ ಮಾಡಿ. LIC ಹರ್ ಪಲ್ ಆಪ್ಕೆ ಸಾಥ್.
1: ಆಕಾಶವಾಣಿ ಇದೀಗ ಕಾಣೆಯಾದವರ ಕುರಿತು ಮಾಹಿತಿ. ದಿನಾಂಕ 10/5/2026 ಚೇಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಗೊಲ್ಲಪಲ್ಲಿ ಗ್ರಾಮದಿಂದ 45 ವರ್ಷದ ಶಾಂತಮ್ಮ ಎಂಬ ಮಹಿಳೆ ಕಾಣೆಯಾಗಿದ್ದಾರೆ. ಇವರ ಚೆಹರೆ ಹೀಗಿದೆ. ಸುಮಾರು 5 ಅಡಿ ಎತ್ತರ, ದುಂಡುಮುಖ, ಕೆಂಪು ಮೈಬಣ್ಣ ಹಾಗೂ ಸಾಧಾರಣ ಮೈಕಟ್ಟು ಹೊಂದಿದ್ದಾರೆ. ಇವರು ತೆಲುಗು ಭಾಷೆಯನ್ನು ಮಾತನಾಡುತ್ತಾರೆ. ಈ ಚೆಹರೆಯುಳ್ಳ ವ್ಯಕ್ತಿ ನಿಮಗೆ ಎಲ್ಲಾದರೂ ಕಂಡುಬಂದಲ್ಲಿ ಅಥವಾ ಇವರ ಬಗ್ಗೆ ಯಾವುದೇ ಮಾಹಿತಿ ಇದ್ದಲ್ಲಿ ದಯವಿಟ್ಟು ತಕ್ಷಣವೇ ಚೇಳೂರು ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲು ಕೋರಲಾಗಿದೆ. ಇನ್ನು ದಿನಾಂಕ 14/8/2026 ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗುಂತೂರುಗಡ್ಡ ಗ್ರಾಮದಿಂದ 39 ವರ್ಷದ ವಾಣಿ ಎಂಬ ಮಹಿಳೆ ಕಾಣೆಯಾಗಿದ್ದಾರೆ. ಇವರ ಚೆಹರೆ ಹೀಗಿದೆ. ಸುಮಾರು 5 ಅಡಿ ಎತ್ತರ, ಕೋಲುಮುಖ, ಗೋಧಿ ಮೈಬಣ್ಣ ಹಾಗೂ ಸಾಧಾರಣ ಮೈಕಟ್ಟು ಹೊಂದಿದ್ದಾರೆ. ಕನ್ನಡ ಮತ್ತು ತೆಲುಗು ಭಾಷೆ ಮಾತನಾಡುವ ಇವರು ಎಲ್ಲಾದರೂ ಕಂಡುಬಂದಲ್ಲಿ ಅಥವಾ ಇವರ ಬಗ್ಗೆ ಯಾವುದೇ ಮಾಹಿತಿ ದೊರೆತಲ್ಲಿ ತಕ್ಷಣವೇ ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಮಾಹಿತಿ ನೀಡಲು ಕೋರಲಾಗಿದೆ. ಇದುವರೆಗೂ ಕಾಣೆಯಾದವರ ಕುರಿತು ಮಾಹಿತಿ ಕೇಳಿದಿರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು. ನಂತರ 6:40 ಸರಿಯಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.
1: ಕೇಳುಗರೇ, ಇದೇ ಶುಕ್ರವಾರ ಸೆಪ್ಟೆಂಬರ್ 25 ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಕೆಂಪೇಗೌಡ ಹೆಚ್ ಮತ್ತು ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ರಾಮೇಗೌಡ ಅವರು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237-0477 ಅಥವಾ 2237-0488. ಎಸ್ಟಿಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಸೆಪ್ಟೆಂಬರ್ 25 ಸಂಜೆ 6:50 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರವಾಗುವ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
4: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
5: ಏನಮ್ಮ ಆ ಅಳ್ತಾ ಇರೋ ಮಗುನ ತಾಯಿನ ಒಳಗಡೆ ಕಳಿಸಿ.
6: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗೆ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
5: ಚೆ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
7: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ ಬೇಡ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಪೌರ ಕಾರ್ಮಿಕರಿಗೆ ಸೌಲಭ್ಯ ದೊರಕಿಸಲು ಸಚಿವ ಸಂಪುಟ ಉಪ ಸಮಿತಿ ರಚನೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ. ಎಸ್ಐಆರ್ ಕರ್ತವ್ಯದಿಂದ ಶಿಕ್ಷಕರನ್ನು ಮುಕ್ತಗೊಳಿಸುವಂತೆ ಚುನಾವಣಾ ಆಯೋಗಕ್ಕೆ ಸಚಿವ ಮಧು ಬಂಗಾರಪ್ಪ ಮನವಿ. ಕರ್ನಾಟಕ ಸಿಂಗಾಪುರ ಕೈಗಾರಿಕಾ ಸಹಭಾಗಿತ್ವ ಕುರಿತಂತೆ ಸಚಿವ ಎಂಬಿ ಪಾಟೀಲ್ ಚರ್ಚೆ. ಬರಗಾಲ ಹಿನ್ನೆಲೆ ರಾಜ್ಯಕ್ಕೆ ಸಹಕಾರ ನೀಡಲು ಕೇಂದ್ರ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟನೆ. ಹಾಗೂ ನಂದಿನಿ ಹಾಲಿನ ದರ ಏರಿಕೆ ವಿಚಾರ, ನಾಳೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಕೆಎಂಎಫ್ ನಿರ್ಧಾರ. ಪೌರ ಕಾರ್ಮಿಕರ ಭತ್ಯೆ ಹೆಚ್ಚಳ ಹಾಗೂ ಉಪಹಾರ ಭತ್ಯೆಯನ್ನು 35 ರೂಪಾಯಿಯಿಂದ 70 ರೂಪಾಯಿಗೆ ಏರಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಏರ್ಪಡಿಸಿದ್ದ ರಾಜ್ಯ ಮಟ್ಟದ ಪೌರ ಕಾರ್ಮಿಕರ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪೌರ ಕಾರ್ಮಿಕರಿಗೆ ಸೌಲಭ್ಯ ದೊರಕಿಸಲು ಸಚಿವ ಸಂಪುಟ ಉಪ ಸಮಿತಿ ರಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಮಾಜ ಕಲ್ಯಾಣ ನಗರಾಭಿವೃದ್ಧಿ ಇಲಾಖೆಯ ಪ್ರಮುಖರನ್ನು ಉಪ ಸಮಿತಿಗೆ ನೇಮಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪೌರ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕಾಗಿ ಕೆಪಿಎಸ್ ಮಾದರಿಯಲ್ಲಿ ವಸತಿ ಶಾಲೆಗಳನ್ನು ನಿರ್ಮಾಣ ಮಾಡಲಾಗುವುದು, ಪ್ರತಿ ವರ್ಷ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಸರ್ಕಾರದ ವತಿಯಿಂದ ನಡೆಸಲಾಗುವುದು ಎಂದು ಘೋಷಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯಕ್ಕೆ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಶಿಕ್ಷಕರನ್ನು ನಿಯೋಜಿಸುವುದರಿಂದ ಮಕ್ಕಳ ಶಿಕ್ಷಣಕ್ಕೆ ತೀವ್ರ ತೊಂದರೆ ಉಂಟಾಗುತ್ತಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಿಕ್ಷಕರನ್ನು ಎಸ್ಐಆರ್ ಸೇರಿದಂತೆ ಇತರ ಸೇವಾ ಕಾರ್ಯಗಳಿಂದ ಹೊರಗಿಡಬೇಕು ಎಂದು ಒತ್ತಾಯಿಸಿದ್ದಾರೆ. ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ದರೂ ಯಾವುದೇ ಸ್ಪಂದನೆ ದೊರೆತಿಲ್ಲ, ಆಯೋಗ ಮಾನವೀಯತೆ ಇಲ್ಲದಂತೆ ವರ್ತಿಸುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಮಕ್ಕಳ ಫಲಿತಾಂಶದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಇದೇ ಕಾರಣಕ್ಕೆ ಜಾತಿಗಣತಿ, ವಿವಿಧ ಸಮೀಕ್ಷೆಗಳು ಹಾಗೂ ಆಡಳಿತಾತ್ಮಕ ಸರ್ವೆ ಕಾರ್ಯಗಳಿಗೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಶಿಕ್ಷಕರನ್ನು ಬಳಸಿಕೊಳ್ಳದಂತೆ ಹೊಸ ಮಸೂದೆ ರೂಪಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದ್ದಾರೆ.
1: ಟೀಚರ್ಸ್ನ ಅದರ್ ದನ್ ಟೀಚಿಂಗ್ ಯು ಶುಡಂಟ್ ಯೂಸ್, ಬೇರೆ ಕೆಲಸಕ್ಕೆ ನೀವು ಯೂಸ್ ಮಾಡಬಾರ್ದು ಅಂತ. ಏನೋ ಅನಿವಾರ್ಯವಾಗಿ ಕೆಲಸತ್ತಿ ಎಲೆಕ್ಷನ್ನಿಗೆ ಮಾತ್ರ ಅಂತ ಹೇಳಿದರೆ ಅನಿವಾರ್ಯವಾಗಿ ನಮ್ಮ ದೇಶದಲ್ಲಿ ನೀವು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ವಿಧಾನಸೌಧದಲ್ಲಿ ತೊಗೊಳ್ಳಿ, ಯಾವುದೇ ಆಫೀಸಲ್ಲಿ ತೊಗೊಳ್ಳಿ, ಅದರಲ್ಲಿ 60-70% ಎಲ್ಲ ಸರ್ಕಾರಿ ನೌಕರರು ಎಲ್ಲಿ ಕೆಲಸ ಇದ್ದೀರಾ ಅಂತ ಹೇಳಿದರೆ ಎಸ್ಐಆರ್ಅಲ್ಲಿ ಇದ್ದೀವಿ. ಸೊ ಯಾರಾದರೂ ಜನರು ಅರ್ಜಿ ತೊಗೊಂಡು ಹೋಗ್ಬೇಕಂದ್ರೂ ಆಗ್ತಾಯಿಲ್ಲ. ಅದಕ್ಕೆ ನನಗನ್ಸುತ್ತೆ ನಾವು ಶಿಕ್ಷಕರನ್ನು ಈ ಥರದ ದುರ್ಬಳಕೆ ಮಾಡಿದರೆ, ದುರ್ಬಳಕೆ ಅಂತಲೇ ಅನಿವಾರ್ಯವಾಗಿ ಹೇಳಬೇಕು, ಅದು ಬದಲಾವಣೆ ಮಾಡ್ತಕ್ಕಂಥದ್ದು ಮಾಡಬೇಕು. ಆಮೇಲೆ ಅಮೆಂಡ್ಮೆಂಟ್ ತಂದು ಮಾಡಬೇಕಾಯ್ತು, ಅಮೆಂಡ್ಮೆಂಟ್ ಆದಷ್ಟು ಬೇಗ ನಾವು ಮಾಡ್ತೀವಿ.
0: ಕರ್ನಾಟಕ ಸಿಂಗಾಪುರ ಕೈಗಾರಿಕಾ ಸಹಭಾಗಿತ್ವಕ್ಕೆ ಮತ್ತಷ್ಟು ಬಲ ಬಂದಿದೆ. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಸಿಂಗಾಪುರದಲ್ಲಿಂದು ಅಲ್ಲಿನ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವೆ ಗಾನ್ ಸಿಯೋ ಹುವಾಂಗ್ ಅವರೊಂದಿಗೆ ಮಾತುಕತೆ ನಡೆಸಿ ಏರೋಸ್ಪೇಸ್, ರಕ್ಷಣೆ, ಸೆಮಿಕಂಡಕ್ಟರ್, ವಾಯುಯಾನ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಕರ್ನಾಟಕ ಸಿಂಗಾಪುರ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಕುರಿತಂತೆ ಚರ್ಚೆ ನಡೆಸಿದರು. ಇದೇ ವೇಳೆ ಬೆಂಗಳೂರಿನಲ್ಲಿ ನಡೆಯುವ ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ಸಿಂಗಾಪುರದ ಉದ್ಯಮಿಗಳ ನಿಯೋಗ ಭಾಗವಹಿಸುವಂತೆ ಎಂಬಿ ಪಾಟೀಲ್ ಆಹ್ವಾನಿಸಿದ್ದಾರೆ. ಈ ನಡುವೆ ಸಿಂಗಾಪುರದಲ್ಲಿನ ಉದ್ಯಮಿ ರೋಹಿತ್ ಭಂಡಾರಿ ಅವರೊಂದಿಗೆ ಎಂಬಿ ಪಾಟೀಲ್ ರಾಜ್ಯದಲ್ಲಿ ಡೇಟಾ ಸೆಂಟರ್ ಹೂಡಿಕೆ ವಿಸ್ತರಣೆ ಕುರಿತು ಚರ್ಚೆ ನಡೆಸಿದ್ದಾರೆ. ಬೆಂಗಳೂರಿನ ಐಟಿಪಿಎಲ್ನಲ್ಲಿ ಈಗಾಗಲೇ 2,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡೇಟಾ ಸೆಂಟರ್ ಅಭಿವೃದ್ಧಿಪಡಿಸುತ್ತಿರುವ ಸಂಸ್ಥೆಯು ರಾಜ್ಯದಲ್ಲಿ ಮತ್ತಷ್ಟು ಪರಿಸರ ಸ್ನೇಹಿ ಮತ್ತು ಅತ್ಯಾಧುನಿಕ ಡಿಜಿಟಲ್ ಮೂಲಸೌಕರ್ಯ ವಿಸ್ತರಿಸಲು ಆಸಕ್ತಿ ತೋರಿದೆ. ಬರಗಾಲ ಕುರಿತಂತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಜೊತೆ ಇನ್ನೂ ಮಾತುಕತೆ ನಡೆಸಿಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಲವು ರಾಜೀನಾಮೆ ನೀಡಿದ ಶಾಸಕರ ಕ್ಷೇತ್ರವನ್ನು ಬರಪೀಡಿತ ಎಂದು ಘೋಷಿಸಲಾಗಿದೆ, ಬರಪೀಡಿತ ಪ್ರದೇಶಗಳನ್ನು

0: ಸಂಪೂರ್ಣವಾಗಿ ಇನ್ನೂ ಘೋಷಿಸಿಲ್ಲ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯಕ್ಕೆ ಸಹಕಾರ ನೀಡಲು ಕೇಂದ್ರ ಬದ್ಧವಾಗಿದ್ದು ತಕ್ಷಣಕ್ಕೆ ಎಸ್ಡಿಆರ್ಎಫ್ ನಿಧಿ ಬಳಸಿಕೊಳ್ಳುವಂತೆ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಕರ್ನಾಟಕದ ಜಿಐ ಭೌಗೋಳಿಕ ಸೂಚಕ ಮಾನ್ಯತೆ ಪಡೆದ ಗುಲ್ಬರ್ಗಾ ತೊಗರಿಬೇಳೆಯನ್ನು ಮಾಲ್ಡೀವ್ಸ್ಗೆ ರಫ್ತು ಮಾಡಲು ಕೇಂದ್ರ ಸರ್ಕಾರ ಅನುವು ಮಾಡಿಕೊಟ್ಟಿದೆ. ಪ್ರಸ್ತುತ ಮಾರುಕಟ್ಟೆ ದರ ಪ್ರತಿ ಕೆಜಿಗೆ 60 ರೂಪಾಯಿಗಳಷ್ಟಿದ್ದರೆ ರಫ್ತು ಆಧಾರಿತ ಮಾರ್ಗದ ಮೂಲಕ ರೈತರಿಗೆ ಪ್ರತಿ ಕೆಜಿಗೆ 82 ರೂಪಾಯಿ ಆದಾಯ ಲಭ್ಯವಾಗಲಿದೆ. ಈ ಉಪಕ್ರಮವು ರೈತ ಉತ್ಪಾದಕ ಸಂಸ್ಥೆಗಳಿಗೆ ರಫ್ತು ಆಧಾರಿತ ಮೌಲ್ಯ ಸರಪಳಿಗಳಲ್ಲಿ ಹೆಚ್ಚು ನಿಕಟವಾಗಿ ಭಾಗವಹಿಸಲು ಮತ್ತು ಉತ್ಪಾದಕರನ್ನು ಅಂತಾರಾಷ್ಟೀಯ ಮಾರುಕಟ್ಟೆಗಳೊಂದಿಗೆ ಸಂಪರ್ಕಿಸಲು ಅವಕಾಶವನ್ನು ಒದಗಿಸುತ್ತದೆ ಎಂದು ವಾಣಿಜ್ಯ ಸಚಿವಾಲಯ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಕೆಎಂಎಫ್ ಕೇಂದ್ರ ಕಚೇರಿಯಲ್ಲಿ ಇಂದು ನಡೆದ ಸಭೆಯಲ್ಲಿ ಹಾಲಿನ ದರ ಕನಿಷ್ಠ 10 ರೂಪಾಯಿ ಹೆಚ್ಚಳ ಮಾಡುವಂತೆ ಹಾಲು ಒಕ್ಕೂಟಗಳು ಮನವಿ ಮಾಡಿದೆ. ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್, ಕನಿಷ್ಠ 10 ರೂಪಾಯಿ ಹೆಚ್ಚಳ ಮಾಡುವಂತೆ ಮನವಿ ಸಲ್ಲಿಸಲಾಗಿದ್ದು ನಾಳೆ ಮುಖ್ಯಮಂತ್ರಿ ಭೇಟಿಯಾಗಿ ಪ್ರಸ್ತಾವನೆ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ರೈತರ ಹಿತ ಕಾಪಾಡುವುದು ತಮ್ಮ ಉದ್ದೇಶ ಎಂದು ಹೇಳಿದ್ದಾರೆ. ಹಾಲಿನ ದರ ಏರಿಕೆ ಸಂಬಂಧ ಹಾಲು ಒಕ್ಕೂಟಗಳ ನಿಯೋಗ ಈಗಾಗಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿತ್ತು. ಈ ವೇಳೆ ಪ್ರಸ್ತಾವನೆ ಸಲ್ಲಿಸುವಂತೆ ಕೆಎಂಎಫ್ಗೆ ಮುಖ್ಯಮಂತ್ರಿ ಸೂಚನೆ ನೀಡಿದ್ದರು. ಇದರ ಬೆನ್ನಲ್ಲೇ ಇಂದು ಒಕ್ಕೂಟಗಳು ಸಭೆ ನಡೆಸಿದ್ದು ಹಾಲಿನ ದರ ಏರಿಕೆ ಬಗ್ಗೆ ತೀರ್ಮಾನ ಕೈಗೊಂಡಿದ್ದಾರೆ. ಆರ್ಥಿಕ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಅವರು, ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲೂ ಇದೇ ತರ ಟಿಪ್ಪಣಿ ಬಂದಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ ಎಂದು ಹೇಳಿದ್ದಾರೆ. ಹಣಕಾಸಿನ ದುಸ್ಥಿತಿಯನ್ನು ಒಪ್ಪಿಕೊಂಡು ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅವರು ಆಗ್ರಹಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ವೇದಿಕೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪಿಎಂ ಗತಿಶಕ್ತಿ ಯೋಜನೆಯ ಕುರಿತು ಒಂದು ನೋಟ ಇಲ್ಲಿದೆ. ಪಿಎಂ ಗತಿಶಕ್ತಿ ಯೋಜನೆಯು 2021 ಆರಂಭವಾಗಿದ್ದು ದೇಶದ ರೈಲ್ವೆಗಳು, ಬಂದರುಗಳು, ವಿಮಾನ ನಿಲ್ದಾಣಗಳು, ಕೈಗಾರಿಕಾ ಕಾರಿಡಾರ್ಗಳು, ವಿದ್ಯುತ್ ಮಾರ್ಗಗಳು ಮತ್ತು ಲಾಜಿಸ್ಟಿಕ್ ಜಾಲದೊಂದಿಗೆ ಹೆದ್ದಾರಿಗಳನ್ನು ಜೋಡಿಸಲು ಸಹಕಾರಿಯಾಗಿದೆ. ಭಾರತೀಯ ಉತ್ಪನ್ನಗಳು ಜಾಗತಿಕವಾಗಿ ಉತ್ತಮವಾಗಿ ಸ್ಪರ್ಧಿಸುವಂತೆ ಆ ವೆಚ್ಚವನ್ನು ಕಡಿಮೆ ಮಾಡುವುದು ಈ ಯೋಜನೆಯ ಗುರಿಯಾಗಿದೆ. ಮುಂದಿನ 3 ವರ್ಷಗಳಲ್ಲಿ ಗತಿಶಕ್ತಿ ಸರಕು ಟರ್ಮಿನಲ್ಗಳನ್ನು ನಿರ್ಮಿಸಲು ಹಾಗೂ ನವೀನ ಮೆಟ್ರೋ ವ್ಯವಸ್ಥೆ ನಿರ್ಮಾಣ ವಿಧಾನಗಳನ್ನು ಅನುಷ್ಠಾನಗೊಳಿಸಲು ನಿರ್ಧರಿಸಲಾಗಿದೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ನಡೆದಿರುವ ಅಕ್ರಮಗಳ ಆರೋಪದ ಹಿನ್ನೆಲೆಯಲ್ಲಿ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ರಾಜೀನಾಮೆಗೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಾಳೆ ಪ್ರತಿಭಟನೆ ನಡೆಸಲು ಕಾಂಗ್ರೆಸ್ ನಿರ್ಧರಿಸಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಎರಡನೇ ಹಂತದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಪ್ರತಿಭಟನೆಗಳನ್ನು ನಡೆಸಲಾಗುವುದು ಎಂದು ಘೋಷಿಸಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರುವ ರಾಜಕೀಯ ಪಕ್ಷಗಳು ಹೋರಾಟದಲ್ಲಿ ಪಾಲ್ಗೊಳ್ಳುವಂತೆ ಆಹ್ವಾನ ನೀಡಿದ್ದಾರೆ. 5 ದಿನಗಳ ಕಾಲ ನಿತ್ಯ 4,000 ಕ್ಯೂಸೆಕ್ ನೀರು ಬಿಡಲು ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡಿರುವುದನ್ನು ಖಂಡಿಸಿ ಚಾಮರಾಜನಗರದಲ್ಲಿ ಕನ್ನಡ ಪರ ಹೋರಾಟಗಾರರು ಕಣ್ಣಿಗೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದರು. ಕಾವೇರಿ ನ್ಯಾಯಾಧಿಕರಣದ ತೀರ್ಪು ರಾಜ್ಯದ ರೈತರಿಗೆ ಹಾಗೂ ಜನರಿಗೆ ತೀವ್ರ ಅನ್ಯಾಯವೆಸಗಿದೆ. ನಾಡು ನುಡಿ ಹಾಗೂ ಜಲದ ಹಿತಾಸಕ್ತಿಯನ್ನು ಬಲಗೊಳ್ಳುವ ಇಂತಹ ಮಂಡಳಿಯ ಅಗತ್ಯವಿಲ್ಲ. ಕೂಡಲೇ ಅದನ್ನು ರದ್ದುಗೊಳಿಸಬೇಕು ಎಂದು ಆಗ್ರಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೌರ ಕಾರ್ಮಿಕರಿಗೆ ಸೌಲಭ್ಯ ದೊರಕಿಸಲು ಸಚಿವ ಸಂಪುಟ ಉಪಸಮಿತಿ ರಚನೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ. ಎಸ್ಐಆರ್

0: ಕರ್ತವ್ಯದಿಂದ ಶಿಕ್ಷಕರನ್ನು ಮುಕ್ತಗೊಳಿಸುವಂತೆ ಚುನಾವಣಾ ಆಯೋಗಕ್ಕೆ ಸಚಿವ ಮಧು ಬಂಗಾರಪ್ಪ ಮನವಿ. ಕರ್ನಾಟಕ ಸಿಂಗಾಪುರ ಕೈಗಾರಿಕಾ ಸಹಭಾಗಿತ್ವ ಕುರಿತಂತೆ ಸಚಿವ ಎಂಬಿ ಪಾಟೀಲ್ ಚರ್ಚೆ. ಬರಗಾಲ ಹಿನ್ನೆಲೆ ರಾಜ್ಯಕ್ಕೆ ಸಹಕಾರ ನೀಡಲು ಕೇಂದ್ರ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟನೆ. ಹಾಗೂ ನಂದಿನಿ ಹಾಲಿನ ದರ ಏರಿಕೆ ವಿಚಾರ ನಾಳೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಕೆಎಂಎಫ್ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಆಕಾಶವಾಣಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
1: ಇಂದಿನ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ಈ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಕೆಂಪೇಗೌಡ ಹೆಚ್ ಜಂಟಿ ಕೃಷಿ ನಿರ್ದೇಶಕರು ರಸಗೊಬ್ಬರ ಮತ್ತು ಸಸ್ಯ ಸಂರಕ್ಷಣೆ, ಮತ್ತು ರಾಮೇಗೌಡ ಸಹಾಯಕ ಕೃಷಿ ನಿರ್ದೇಶಕರು ಸಸ್ಯ ಸಂರಕ್ಷಣೆ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ.
3: ಹಲೋ ಆಕಾಶವಾಣಿ,
4: ನಮಸ್ಕಾರ. ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಬನ್ನಿ ಕೇಳುಗರೆ, ಇವತ್ತಿನ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಆಗಿದೆ. ನಮ್ಮ ಜೊತೆಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ 2 ಅತಿಥಿಗಳು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ರಾಜ್ಯ ಸರ್ಕಾರದ ಕೃಷಿ ಇಲಾಖೆಯ ರಸಗೊಬ್ಬರ ಮತ್ತು ಸಸ್ಯ ಸಂರಕ್ಷಣಾ ವಿಭಾಗದ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಕೆಂಪೇಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಕೆಂಪೇಗೌಡ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ, ಕೇಳುಗರ ಪರವಾಗಿ ಆಕಾಶವಾಣಿಗೆ ಸ್ವಾಗತ. ನಮಸ್ಕಾರ.
5: ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ಕೂಡ.
4: ಅದೇ ರೀತಿ ಇನ್ನೊಬ್ಬರು ಕೃಷಿ ಇಲಾಖೆಯ ಸಸ್ಯ ಸಂರಕ್ಷಣಾ ವಿಭಾಗದ ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ರಾಮೇಗೌಡ ಅವರು ಕೂಡ ಆಗಮಿಸಿದ್ದಾರೆ. ರಾಮೇಗೌಡ ಅವರೇ, ತಮಗೂ ಕೂಡ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿಗೆ ಸ್ವಾಗತ. ನಮಸ್ಕಾರ.
5: ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ.
4: ಹಾಗೆ ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಾವು ಕೂಡ ಕರೆ ಮಾಡಿ ಕರೆಯನ್ನು ಮಾಡಿ ಉತ್ತರವನ್ನು ಪ್ರಶ್ನೆಯನ್ನು ಕೇಳಿ ಉತ್ತರವನ್ನು ಪಡ್ಕೋಬಹುದು. ನಮ್ಮ ಫೋನ್ ಸಂಖ್ಯೆಗಳು 2237074777, 2237477, 2237488, 2237488 ಇನ್ನೊಂದು ಫೋನ್ ಸಂಖ್ಯೆ 2237499. ಎಸ್ಟಿಡಿ ಕೋಡ್ 0 8 0. ಹಾಗಿದ್ರೆ ಬನ್ನಿ, ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ ಆಗಿರುತ್ತೆ. ಮೊದಲೇದಾಗಿ ರಾಮೇಗೌಡ ಅವರಿಗೆ ಒಂದು ಪ್ರಶ್ನೆಯನ್ನು ನಾನೇ ಕೇಳ್ಬಿಡ್ತೇನೆ. ಸಮಗ್ರ ಪೀಡೆ ನಾಶಕ ಅಥವಾ ಸಮಗ್ರ ಪೀಡೆ ನಿರ್ವಹಣೆ IPM ಅಂತ ಏನು ಹೇಳ್ತೇವಲ್ಲ, ಇದ್ರ ಬಗ್ಗೆ ಮಾಹಿತಿ ಮಾಡಿಕೊಡಿ ಗೌಡ್ರೆ.
5: ಖಂಡಿತವಾಗಿ ಸಹ. ಈಗ ಕೆಲವು ರೈತರು ಏನು ಮಾಡ್ತಾರೆ, ಪೀಡೆ ನಿರ್ವಹಣೆ ಅಂದರೆ ಕೇವಲ ಒಂದು ರಾಸಾಯನಿಕ ಪೀಡನೆಗಳ ನಾಶಕಗಳನ್ನು ಮಾತ್ರ ಅವಲಂಬಿಸಿರ್ತಾರೆ. ಆ್ಯಕ್ಚುಲಿ ಇಲ್ಲೇನಾಗುತ್ತೆ ಅಂದರೆ ಸಮಗ್ರವಾಗಿ ಪೀಡನೆಯನ್ನು ನಾವು ನಿರ್ವಹಣೆ ಮಾಡ್ಬೋದಾಗಿರ್ತದೆ ವಿವಿಧ ವಿಧಾನಗಳ ಮೂಲಕ. ಸೊ ಇಲ್ಲಿ ಸಮಗ್ರಣೀಯ ಪೀಡೆ ನಿರ್ವಹಣೆಯಲ್ಲಿ ಹಲವಾರು ಒಂದು ಘಟಕಗಳನ್ನು ಒಳಗೊಂಡಿರ್ತದೆ. ಸೊ ಉದಾಹರಣೆಗೆ ಹೇಳೋದಾದರೆ, ಈ ಸಮಗ್ರ ಪೀಡೆ ನಿರ್ವಹಣೆಯಲ್ಲಿ ನಾವು ಮಾಗಿ ಉಳುಮೆಯಿಂದ ಹಿಡಿದು ಅಥವಾ ಬೀಜೋಪಚಾರ ಇರ್ಬೋದು, ಬೇಸಾಯ ಯಾಂತ್ರೀಕೃತ ಕ್ರಮಗಳಿರ್ಬೋದು, ಬೇಸಾಯ ಕ್ರಮಗಳಿರ್ಬೋದು, ಜೈವಿಕ ನಿಯಂತ್ರಣ ಕ್ರಮಗಳಿರ್ಬೋದು, ಹಾಗೆ ಬೆಳೆ ಪರಿವರ್ತನೆ ಇರ್ಬೋದು, ಹೀಗೆ ಹಲವಾರು ವಿಧಾನಗಳ ಮೂಲಕ ನಾವು ಒಂದು ಪೀಡೆ ನಿರ್ವಹಣೆಯನ್ನು ಮಾಡ್ಬೋದು. ಈಗ ನಾವು ಮಾಗಿ ಉಳುಮೆ ಅಂತ ಹೇಳಿದ್ವಿ. ಈಗ ಮಾಗಿ ಉಳುಮೆಯನ್ನು ಏನು ಯಾವಾಗ ಮಾಡ್ತೀವಿ, ಬಿತ್ತನೆಗೆ ಮುಂಚೆ ಏನೋ ಒಂದು ಬೇಸಿಗೆ ಸಮಯದಲ್ಲಿ ಆಳವಾಗಿ ಉಳುಮೆ ಮಾಡೋದ್ರ ಮೂಲಕ ಮಾಗಿ ಉಳುಮೆನ ಮಾಡ್ತೀವಿ. ಇದರಿಂದ ಏನಾಗುತ್ತೆ, ಮಣ್ಣಿನಲ್ಲಿರುವಂಥ ಎಲ್ಲ ಒಂದು ಕ್ರಿಮಿಕೀಟಗಳು ಸಹ ನಾಶ ಆಗೋಕ್ಕೆ ಅನುಕೂಲ ಆಗುತ್ತದೆ. ಅದೇ ರೀತಿಯಾಗಿ ನಾವು ಬೀಜೋಪಚಾರ ಅಂತ ಹೇಳ್ತೀವಿ. ಬೀಜೋಪಚಾರನ್ನು ಜೈವಿಕ ಪೀಡನಾಶಕ ಇರ್ಬೋದು ಅಥವಾ ರಾಸಾಯನಿಕ ಪೀಡನಾಶಕಗಳಿರ್ಬೋದು ಮಾಡೋದ್ರಿಂದ ನಾವು ಮಣ್ಣಿನಿಂದ ಇರ್ಬೋದು ಅಥವಾ ಬೀಜದಿಂದ ಇರ್ಬೋದು ಏನು ಒಂದು ಕೀಟ ರೋಗ ಒಂದು ಹರಡುತ್ತಲ್ಲ ಅದನ್ನು ನಾವು ತಡೆಗಟ್ಟಕ್ಕೆ ಸಹಕಾರಿಯಾಗುತ್ತದೆ. ಸೊ ಅದೇ ಅದೇ ರೀತಿ ಬೇಸಾಯ ಕ್ರಮಗಳ ಮೂಲಕ ಸಹ ನಾವು ಅನೇಕ ಒಂದು ಕೀಟ ಮತ್ತು ರೋಗಗಳನ್ನು ಸಹ ನಿಯಂತ್ರಣ ಮಾಡಬಹುದು.
4: ಯಾರೋ ಕರೆ ಮಾಡ್ದಂಗೆ ಇದೆ ರಾಮೇಗೌಡ ಅವರೇ. ಹಲೋ ಕೃಷಿರಂಗ.
6: ನಮಸ್ಕಾರ ಸರ್.
4: ನಮಸ್ಕಾರ, ಪ್ರಶ್ನೆ ಕೇಳಿ.
6: ಮೈಸೂರು ಜಿಲ್ಲೆ ಚೀನಾ ತಾಲೂಕು ಸಂಸ್ಥೆ ಮಾರ್ಗದರ್ಶಕರು ಮಾಡುವ ನಮಸ್ಕಾರಗಳು ಕಾರ್ಯಕ್ರಮಕ್ಕೆ ಹತ್ತಿರ. ನಾನು ಏನ್ ಪ್ರಶ್ನೆ ಬೇಕಂದ್ರೆ
4: ಹೇಳಿ.
6: ಒಂದನೇ ಪ್ರಶ್ನೆ, ಅಲ್ಸಂದಲ್ಲಿ ನುಜ್ಜಲು ಮತ್ತು ಬೂದಿ ರೋಗ ಬರುತ್ತಾ ಕಂಟ್ರೋಲ್ ಮಾಡೋದು ಹೆಂಗೆ ಅಂತ ಒಂದ್ ಪ್ರಶ್ನೆ. ಎರಡನೇ ಪ್ರಶ್ನೆ, ಅಲ್ಸಂದೆ ಗಿಡ ಬರಾಗ ಮೀಟಗಳು ಪೈರ್ನೇ ಕಟ್ ಮಾಡ್ಬಿಟ್ಟವಲ್ಲ, ಅದ್ರ ಸಂರಕ್ಷಣೆ ಮಾಡೋದು ಹೆಂಗೆ ಅಂತ ಎರಡನೇ ಪ್ರಶ್ನೆ.
5: ನಮಸ್ಕಾರ ಮಾದೇ ಸಮರೇ. ಈಗ ತಾವು ಅಲಸಂದೆ ಬೆಳೆ ಅಂತ ಹೇಳಿದ್ರಿ. ಅಲಸಂದೆ ಬೆಳೆಯಲ್ಲಿ ಪ್ರಮುಖವಾಗಿ ಮೊದಲ ಹಂತದಲ್ಲಿ ನಿಮಗೆ ಹೆಫಿಡ್ಸ್ ಅಥವಾ ಸಸ್ಯ ಏನು ಅಂತ ಬರುತ್ತೆ. ನೀವು ಹೇಳ್ದಂಗೆ ಒಂದು ಬುಡ ಒಂದು ಒಂದು ಕೊರೆದು ತಿನ್ನುವಂಥ ಹುಳ ಒಂದು ಬರುತ್ತೆ. ಅದು ತಾವು ಹೇಳ್ದಂಗೆ ಪೌಡರ್ ಮಿಲ್ಡಿ ಅಥವಾ ಬೂಜಿ ರೋಗ ಅಂತಲೂ ಬರ್ತದೆ. ಸೊ ಈಗ ನೀವು ಮೊದಲನೇ ಹಂತದಲ್ಲಿ ಬಂದಾಗ ಸಸ್ಯ ಏನುಗಳು ಅಂತ ಏನು ಬರುತ್ತಲ್ಲ, ಸಸ್ಯ ಏನುಗಳು ಅಂತ ಬಂದಾಗ ಏನು ಒಂದು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಅಥವಾ ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಸಿಂಪಡಣೆ ಮಾಡೋ ಮೂಲಕ ನೀವು ಅದನ್ನು ಹತೋಟಿಗೆ ತರ್ಬೋದು. ನಿಮಗೆ ಇಮಿಡಾಕ್ಲೋಪಿಡ್ ಅಂತ ಒಂದು ಕೀಟನಾಶಕ ಸಿಗುತ್ತೆ, ಅದನ್ನು ನೀವು ನೀರಿನಲ್ಲಿ ಒಂದು ಅರ್ಧ ಎಮ್ ಎಲ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಎಪಿಡನ್ನು ಕಂಟ್ರೋಲ್ ಮಾಡ್ಬೋದಾಗಿರ್ತದೆ. ಅದೇ ರೀತಿ ನಿಮಗೆ ಏನು ಒಂದು ಬುಡವನ್ನು ಕಟ್ ಮಾಡಿ ಏನು ಗಿಡ ನಾಶಪಡಿಸ್ತದಲ್ಲ, ಮಿಡತೆಗಳು ಜಾಸ್ತಿ ಇದಾವ ತಮ್ಮಲ್ಲಿ? ಮಿಡತೆಗಳಿದ್ದಲ್ಲಿ ನೀವು ಕ್ಲೋರೋ ಅಥವಾ ಲ್ಯಾಮ್ಡಾ ಸೈಲೋತ್ರಿನ್ ಅಂತ ಬರುತ್ತೆ, ಅದರಿಂದ ಸಹ ನೀವು ಅದನ್ನ ಕಂಟ್ರೋಲ್ ಮಾಡಬಹುದಾಗಿರ್ತದೆ. ಮತ್ತೊಂದು ಕೇಳಿದ್ರಿ ಬೂಜು ರೋಗ ಅಂತ, ಅದ್ರ ಪೌಡ್ರಿ ಮಿಲ್ಡಿವ್ ಅಂತೀವಿ. ಪೌಡ್ರಿ ಮಿಲ್ಡಿವ್ ಅಂತ ಕಂಡು ಬಂದಾಗ ನೀವೇನ್ ಮಾಡ್ತೀವಿ, ಎಲ್ಲ ತಕ್ಷಣವೇ ಏನ್ ಮಾಡ್ಬೇಕಂದ್ರೆ ಒಂದು ಎಕ್ಸಾಕೋನೋಜಲ್ ಅಂತ ಒಂದು ಶಿಲೀಂಧ್ರನಾಶಕ ಬರುತ್ತೆ, ಅದನ್ನ ನೀವು ಪ್ರತಿ 2-3 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಸಾಮಾನ್ಯವಾಗಿ ನೀವು ಅಲಸಂದೆ ಬೆಳೆಯಲಿರುವಂತ ಒಂದು ಬೂಜು ರೋಗವನ್ನು ನಿರ್ವಹಣೆ ಮಾಡಬಹುದಾಗಿರ್ತದೆ. ಧನ್ಯವಾದಗಳು
4: ಕರೆ ಮಾಡಿದ ಕೂಡ. ಧನ್ಯವಾದಗಳು. ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮ. ಹಲೋ, ಹೆಸರೇಳಿ, ಎಲ್ಲಿಂದ?
7: ನಾನು ಕೊಡಗಿನಿಂದ ರಘು ಸರ್.
4: ಕೇಳಿ ರಘು ಅವರು, ಪ್ರಶ್ನೆ ಕೇಳಿ.
7: ಸರ್ ಎಲ್ಲರಿಗೂ ನಮಸ್ಕಾರ.
4: ನಮಸ್ತೆ.
5: ನಮಸ್ತೆ.
7: ನಾವು ಕಾಫಿ ತೋಟದ, ಕಾಫಿಗೆ ಸಂಬಂಧಪಟ್ಟ ಕೇಳ್ಬೋದಾ?
4: ಕೇಳಿ, ಪ್ರಶ್ನೆ ಕೇಳಿ.
7: ಇದು ನಮ್ಮದು ಕಾಫಿ ಇದೆ, ಇದು ಕೊಡಗು ಫುಲ್ ಕಾಫಿ ಏರಿಯಾ, ಏಲಕ್ಕಿ ಕಾಫಿ.
5: ಹೇಳಿ.
7: ಆಯ್ತು. ಈಗ ನಾವು ಜನರು ಹೇಳ್ತಾರೆ ತುಂಬಾ ಕೆಮಿಕಲ್ಸ್ ಎಲ್ಲ ಭೂಮಿ ಹಾಕಿದ್ರೆ ಮಣ್ಣದು ಸತ್ವ ಹೋಯ್ತು ಅಂತ ಹೇಳ್ತಾರೆ, ಅದು ಅದಕ್ಕೆ ನೀವು ಉತ್ತರ ಕೊಡಿ ನೋಡು.
5: ಖಂಡಿತವಾಗಿಯೂ ಸಹ ಈಗ ಏನಾಗುತ್ತೆ, ರಾಸಾಯನಿಕಗಳನ್ನು ನಾವು ಅತಿ ಹೆಚ್ಚಾಗಿ ಬಳಸೋದ್ರಿಂದ ಏನಾಗುತ್ತೆ, ಸಾಯಿಲ್ಗೆ ಅದು ರಾಸಾಯನಿಕಗಳನ್ನು ನಾವು ಸೇರಿಸೋದ್ರಿಂದ ಈಗ ಮಣ್ಣಿನಲ್ಲಿ ಏನಾಗುತ್ತೆ, ಮಣ್ಣಿನಲ್ಲಿ ಅನೇಕ ಕೋಟ್ಯಾಂತರ ಸೂಕ್ಷ್ಮಾಣು ಜೀವಿಗಳು ಇರ್ತವೆ. ಸೊ ಒಳ್ಳೆ ಸೂಕ್ಷ್ಮಾಣು ಜೀವಿಗಳು ಇರ್ತವೆ, ರೋಗಕಾರಕಗಳು ಇರ್ತವೆ. ಸೊ ಒಳ್ಳೆ ಸೂಕ್ಷ್ಮ ಜೀವಾಣುಗಳಿಂದ ನಮ್ಮ ಸಸ್ಯ ಬೆಳವಣಿಗೆಗೆ, ಮಣ್ಣಿನಲ್ಲಿರುವಂಥ ಆರ್ಗ್ಯಾನಿಕ್ ಕಾರ್ಬನ್ನ ಕನ್ವರ್ಷನ್ಗೆ ಅಥವಾ ಪೋಷಕಾಂಶಗಳೇನಿರ್ತವೆ, ಪೋಷಕಾಂಶಗಳನ್ನು ನಾನ್ ಅವೈಲೇಬಲ್ ಫಾರ್ಮಿಂದ ಅಥವಾ ಬೇಕಾಗುವ ಒಂದು ಸ್ಥಿತಿಗೆ ಒಂದು ಏನು ಬದಲಾವಣೆ ಮಾಡಲು ಸಹ ಅನುಕೂಲ ಆಗ್ತದೆ. ಇಲ್ಲಿ ನಾವು ರಾಸಾಯನಿಕಗಳನ್ನು, ಗೊಬ್ಬರ ಇರ್ಬೋದು ಅಥವಾ ಕೀಟನಾಶಕಗಳಿರ್ಬೋದು, ಅತಿ ಹೆಚ್ಚಾಗಿ ಅಗತ್ಯಕ್ಕಿಂತ ಹೆಚ್ಚಾಗಿ ಬಳಕೆ ಮಾಡೋದ್ರಿಂದ ಇವುಗಳ ಮೇಲೆ ಮಣ್ಣಿನ ಒಂದು ಭೌತಿಕ ಗುಣಧರ್ಮಗಳಿರ್ಬೋದು ಅಥವಾ ರಾಸಾಯನಿಕ ಗುಣಧರ್ಮಗಳಿರ್ಬೋದು ಅಥವಾ ಜೈವಿಕ ಗುಣಧರ್ಮಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರೋದ್ರಿಂದ ಸೊ ಏನಾಗುತ್ತೆ, ಅದು ಖಂಡಿತವಾಗಿಯೂ ಸಹ ತೊಂದರೆ ಆಗ್ತದೆ ರೈತರಿಗೆ.
7: ಮತ್ತೆ ಸರ್ ಒಂದು, ನಮ್ಮ ತಂದೆಯವರ ಕಾಲದಲ್ಲಿ ನಾವೆಲ್ಲ ಈ ಕೆಮಿಕಲ್ ಯೂಸ್ ಮಾಡ್ತಿತ್ತಲ್ಲ, ಬೇರೆ ಸಾವಯವ ಕೃಷಿ ಮಾಡ್ತಿದ್ದು. ಆಗ ನೋಡಿ, ಎರೆಹುಳು ಭೂಮಿದು ಫಲವತ್ತ ಎರೆಹುಳು ಮಣ್ಣಿನ ಒಳ್ಳೆ ಫಲವತ್ತ ಮಾಡ್ತಿತ್ತು.
5: ಹೌದು.
7: ಈಗ ನೋಡಿ, ಈ ಕೆಮಿಕಲ್ ಹಾಕಿದ್ರೆ ನಾವು ಎರೆಹುಳು ಕಾಣದೇ ವೆರಿ ರೇರ್, ಈಗ ಕಾಣಕ್ಕೆ ಸಿಗಲ್ಲ.
4: ಎರೆಹುಳು ಕಣ್ಮರೆ ಆಗ್ಬಿಟ್ಟಿದ್ದಾವೆ.
7: ಕಣ್ಮರೆ ಆಗಿದೆ
5: ಖಂಡಿತ.
7: ಅದೊಂಥರ ಈ ಕೆಮಿಕಲ್ ನಮಗೆ ಭೂಮಿ
4: ಪ್ರಭಾವ.
7: ಮತ್ತೆ ಈಗಿನ ಹವಾಗುಣಕ್ಕೆ ಕೆಮಿಕಲ್ ಇಲ್ಲದೆ ಯಾವ ಕ್ರಾಪ್ ಈಗ ಆಗೋದಿಲ್ಲ.
5: ಖಂಡಿತವಾಗಿ ತಾವು ಹೇಳೋದು ನಿಜನೇ, ಬಟ್ ನಾವೇನು ಮಾಡ್ಬೋದು ಅಂದರೆ ಕ್ರಮೇಣವಾಗಿ ಏನು ರಾಸಾಯನಿಕಗಳ ಬಳಕೆಯನ್ನು ಕಡಿಮೆ ಮಾಡಿ ಜೈವಿಕ ಒಂದು ಏನು ಗೊಬ್ಬರಗಳಿರ್ಬೋದು, ಜೈವಿಕ ಕೀಟನಾಶಕಗಳಿರ್ಬೋದು ಅಥವಾ ಹಸಿರೆಲ್ಲ ಗೊಬ್ಬರಗಳು ಈ ಥರ ಎಲ್ಲ ನಾವು ಬೆಳೆಯೋಕ್ಕೆ ಶುರು ಮಾಡಿದ್ರೆ ಅಥವಾ ಇದನ್ನೆಲ್ಲ ನಾವು ಪ್ರೋತ್ಸಾಹ ಮಾಡೋಕ್ಕೆ ಶುರು ಮಾಡಿದ್ರೆ ಖಂಡಿತವಾಗಿ ಬೆಳೆ ಬರುತ್ತೆ.
4: ಇದು ಹಂತ ಹಂತವಾಗಿ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಕ್ರಮ ಕೈಗೊಂಡ್ಬಿಟ್ಟಿದೆ. ಆದರೆ
7: ಮತ್ತೆ ಇನ್ನೊಂದು, ನಮ್ಮ ಹತ್ರ ಜೇನು ಕೃಷಿ ಇದೆ.
4: ಹ್ಞೂ.
7: ಆಯ್ತು. ಮೊದಲು ನಾವು ಯಾವುದಕ್ಕೂ ಕೆಮಿಕಲ್ ಸ್ಪ್ರೇ ಮಾಡ್ತಾ ಇತ್ತಿಲ್ಲ.
4: ಹ್ಞೂ.
7: ಯಾವ ಕೆಮಿಕಲ್ ಸ್ಪ್ರೇ ಮಾಡುದು ಏನು ಕುಟುಂಬಗಳು ನಾಶ
4: ಆಯ್ತು.
7: ಯಾಕೆ ಗೊತ್ತಾ,
4: ಹೂ ಮೇಲೆ ಬಂದು ಕುತ್ಕೊಳ್ಳುತ್ತೆ,
7: ಹೊಟ್ಟೆ ಬಂದ ಹೊತ್ತಿಗೆ
4: ಒಳ್ಳೆ ಸತ್ತು ಬಿಡುತ್ತೆ.
7: ಅದು ಬಾರಿ ನಮಗೆ ದೊಡ್ಡ ಏಟು ಈಗ ಈ ಕೆಮಿಕಲ್.
5: ಖಂಡಿತ ಆಗು ಸಹ. ಈಗ ಏನು ಹೂವಾಡುತ್ತಲ್ಲ, ಹೂವಾಡೋ ಟೈಮಲ್ಲಿ ನಾವು ಕಡಿಮೆ ವಿಷ ಇರುವಂಥ ಒಂದು ಅಥವಾ ಜೇನಿಗೆ ಸುರಕ್ಷಿತವಾಗಿರುವಂಥ ಒಂದು ಕೀಟನಾಶಕಗಳನ್ನು ಬಳಸೋದ್ರ ಮೂಲಕ ನಾವು ಜೇನನ್ನು ಸಂರಕ್ಷಿಸಬಹುದಾಗಿರ್ತದೆ.
7: ಅದು ಯಾವ್ದು ಸರ್ ಕಡಿಮೆ ಪರ್ಸೆಂಟೇಜ್ ಇರೋ ಔಷಧಿ?
5: ಈಗ ನಾವು ಒಂದು ಯಾವುದೇ ಒಂದು ಕೀಟನಾಶಕವನ್ನು ನಾವು ಖರೀದಿ ಮಾಡ್ತೀವಿ ಅಂತ ನಾವು ಒಂದು ಅಂಗಡಿಗೆ ಹೋದಾಗ ತಾವು ಗಮನಿಸಬಹುದಿರುತ್ತೆ, ನಾಲ್ಕು ತರಹ ಚಿಹ್ನೆಗಳಿರ್ತವೆ ನಿಮಗೆ ಲೇಬಲ್ ಮೇಲೆ ಅಥವಾ ಪಟ್ಟಣದ ಮೇಲೆ ಅಥವಾ ಬಾಟಲ್ ಮೇಲೆ. ಸೊ ಅದರಲ್ಲಿ ಏನಾಗುತ್ತೆ, ತಮಗೆ ನಾಲ್ಕದಲ್ಲಿ ಕೆಂಪು, ಹಳದಿ, ನೀಲಿ ಮತ್ತೆ ಹಸಿರು ಇರುತ್ತೆ. ಹಸಿರು ಬಣ್ಣದ್ದು ಯಾವಾಗಲೂ ಸಹ ಸುರಕ್ಷಿತವಾಗಿರುತ್ತೆ. ಹಸಿರು ಮತ್ತು
4: ಅಲ್ಪ ಮಟ್ಟಿಗೆ ನೀಲಿ ಬಣ್ಣ ಅಥವಾ ಬಾಟ್ಲಿ
5: ಬಣ್ಣದ ಚಿಹ್ನೆ ಇರುತ್ತೆ, ಟ್ರಯಾಂಗಲ್ ಬಣ್ಣ ಇರುತ್ತೆ. ಅದು ವಿಷಯ ಮುಕ್ತ ವಿಷಯ ಒಂದು ವಿಷಯ
4: ಎಷ್ಟು
5: ಕಡಿಮೆ ವಿಷಯ ಇದೆ ಅಥವಾ ಜಾಸ್ತಿ ವಿಷಯ ಇದೆ
4: ಅಂತ. ಸೊ ಹಂಗಾಗಿ
5: ಅದನ್ನು ಹೇಗೆ
7: ಯೂಸ್ ಮಾಡೋದು ಅಂತ ಹೇಳ್ಬಿಡಿ.
5: ಅಲ್ಲ, ನೀವು ಯಾವುದೇ ಒಂದು ಏನೋ ಒಂದು ಕೀಟನಾಶಕವನ್ನು ಅಥವಾ ಒಂದು ಶಿಲೀಂಧ್ರನಾಶಕವನ್ನು ತಾವು ಖರೀದಿ ಮಾಡ್ತೀವಿ ಅಂದರೆ ಆ ಬಾಟಲ್ ಅಥವಾ ಪಾಕೆಟ್ ಮೇಲೆ ನಿಮಗೆ ತ್ರಿಕೋನಾಕಾರದಲ್ಲಿ ಒಂದು ಬಣ್ಣದ ಸಿಂಬಲ್ ಇರುತ್ತೆ, ನಾಲ್ಕು ಬಣ್ಣದನ್ನು ಆಗಲೇ ಹೇಳ್ದಂಗೆ, ಕೆಂಪು, ಹಳದಿ, ನೀಲಿ ಅಥವಾ ಹಸಿರು ಬಣ್ಣ. ಸೊ ತಾವು ಹಸಿರು ಬಣ್ಣ ಅಥವಾ ನೀಲಿ ಬಣ್ಣದನ್ನು ನೀವು ತಗೊಂಡ್ರು ಸ್ಪ್ರೇ ಮಾಡಿದ್ರೆ ಅಥವಾ ನೀವು ಇನ್ನೂ ಇದು ಹೋದರೆ ಹಸ್ತಪ್ರತಿ ಇರುತ್ತೆ ನಿಮಗೆ ಪಾಕೆಟ್ ಅಥವಾ ಇದರ ಜೊತೆ. ಆ ಹಸ್ತಪ್ರತಿಯಲ್ಲಿ ಎಷ್ಟು ಪ್ರಮಾಣ ಯೂಸ್ ಮಾಡಬೇಕು, ಯಾವ ಬೆಳೆಗೆ ಯಾವ ಒಂದು ರೋಗಕ್ಕೆ ಬಳಕೆ ಮಾಡಬೇಕು ಅಂತ ಒಂದು ವಿವರವಾಗಿ ಮಾಹಿತಿ ಇರುತ್ತೆ. ಅದರ ಪ್ರಕಾರ ಹೋದರೆ ಖಂಡಿತವಾಗಿ ನೀವು ಜೇನಿಗೆ ಸುರಕ್ಷಿತವಾಗಿ ನೀವು ಜೇನನ್ನು ಸಹ ಗಮನದಲ್ಲಿಟ್ಕೊಂಡು ನೀವು ಬೆಳೆಯನ್ನು ಸಹ ಸಂರಕ್ಷಿಸಬಹುದಾಗಿರ್ತದೆ.
7: ಏನಂದ್ರೆ ಜೇನು ಕುಟುಂಬ ಇದ್ರೆ ನಮಗೆ ಪಾಲಿನೇಷನ್
5: ಖಂಡಿತವಾಗಿ ಖಂಡಿತವಾಗಿ. ಅದ್ರ ಜೊತೆಗೆ ತಾವು ಏನು ಬೇವಿನ ಮೂಲದ ಕೀಟನಾಶಕ ಇರ್ಬೋದು, ಜೈವಿಕ ಕೀಟನಾಶಕಗಳು ಇರಬಹುದು, ಇವೆಲ್ಲ ಸಹ ಪರಿಸರಕ್ಕೆ ಒಂದು ಸುರಕ್ಷಿತವಾಗಿರ್ತವೆ ಮತ್ತು ಪೂರಕವಾಗಿರ್ತವೆ.
4: ಓಕೆ, ರಘು ಅವರು ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮ. ಹೆಸರು ಹೇಳಿ ಸರ್, ಎಲ್ಲಿಂದ? ಕೇಳಿ ಚಿನ್ನಣ್ಣ ಅವರೇ ಪ್ರಶ್ನೆ.
8: ಕ್ರಿಮಿ ನಾಟಕ ನಾಶ ಮಾಡೋದಕ್ಕೆ ಯಾವ ವಸ್ತು ಹೊಡಿಬೇಕು ಅಂತ ಇದೆ ಸರ್ ಬೆಳೆಗೆ?
4: ಯಾವ ಬೆಳೆಗೆ?
8: ಅದೇ ಹುಳ್ಳಿ ಹುಳ್ಳಿ ಇದಕ್ಕೆ
4: ಹುರುಳಿ
9: ಬಿಳಿ ಬಿಳಿ ಸುಳಿನ ಬಿಳಿಸುಳಿ
5: ಮೆಕ್ಕೆಜೋಳದಲ್ಲ. ತಾವು ಯಾವ ಜಿಲ್ಲೆಯಿಂದ ಮಾತಾಡ್ತಿದ್ರಿ? ಹುಣಸೂರು. ಓಕೆ. ಈಗ ಬಿಳಿ ಸುಳಿ ಅನ್ನೋದು ಡೌನಿ ಮಿಲ್ಡಿವ್ ಅಂತೀವಿ ಅಥವಾ ಬೂಜು ರೋಗ ಅಂತಾನು ಕರಿತೀವಿ. ಸೊ ಅದು ನಿಮಗೆ ಏನಾಗುತ್ತೆ, ಭೂಮಿಯಲ್ಲಿ ಅಥವಾ ಬೀಜದ ಮೂಲಕ ಹರಡ್ಕೊಂಡಂತ ಒಂದು ರೋಗ. ಎರಡನೇ ಹಂತವಾಗಿ ಅದು ಗಾಳಿ ಮೂಲಕ ಸಹ ಹರಡುತ್ತದೆ. ಈಗ ನಾವು ಏನು ಮಾಡ್ಬೋದು ಅಂದರೆ, ಈಗ ಆಲ್ರೆಡಿ ನೀವು ಕ್ರಾಪ್ ಬೆಳೆ ಇರೋದ್ರಿಂದ ಸೊ ಬೆಳೆಗೆ ನೀವು ಸಂರಕ್ಷಣೆ ಕೈಗೊಳ್ಬೇಕಾಗ್ತದೆ. ಇಲ್ಲಿ ಪ್ರಮುಖವಾಗಿ ನೀವು ಮ್ಯಾಂಕೋಜಬ್ ಅಂತ ಒಂದು ಕೆಮಿಕಲ್ ಬರ್ತದೆ, ಒಂದು ಶಿಲೀಂಧ್ರನಾಶಕ. ಅದು ಬಿಟ್ಟರೆ ನಿಮಗೆ ಅಜಾಕ್ಸಿಸ್ಟಾಬಿನ್ ಪ್ಲಸ್ ಡೈಪೆನ್ಕೊನೋಜಲ್ ಅಂತ ಒಂದು ಶಿಲೀಂಧ್ರನಾಶಕ ಇದೆ. ಎರಡರಲ್ಲಿ ಯಾವುದಾದ್ರೂ ಒಂದು ಶಿಲೀಂಧ್ರನಾಶಕವನ್ನು ಮ್ಯಾಂಕೋಜಬ್ ಆದರೆ 3 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ, ಅಜಾಕ್ಸಿಸ್ಟಾಬಿನ್ ಪ್ಲಸ್ ಡೈಪೆನ್ಕೊನೋಜಲ್ ಆದರೆ 1 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡುವ ಮೂಲಕ ನೀವು ಏನೋ ರೋಗವನ್ನು ಹತೋಟಿಗೆ ತರಬಹುದು.
4: ನಮಸ್ಕಾರ. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮ. ಹೆಸರು ಹೇಳಿ ಸರ್, ಎಲ್ಲಿಂದ?
10: ನಾವು ರಾಯಬಾಗದಿಂದ ಭೀಮರಾವ್ ಕೋಕಾಟೆ ಮಾತಾಡಿದ್ರಿ.
4: ಕೇಳಿ ಭೀಮರಾವ್ ಅವ್ರೆ,
10: ನಾವು ಗೆಜ್ಜೆ ಶೇಂಗಾ ಹಾಕಿದೀವ್ರಿ, ದೊಣ್ಣೆ ಹುಳ ಐತೈತ್ರಿ, ಅದಕ್ಕೆ ಯಾವ ಔಷಧ ಹೊಡಿಬೇಕ್ರಿ?
5: ಈಗ ಗೊಣ್ಣೆ ಹುಳ ಬಂದು ಭೂಮಿಯಲ್ಲಿ ಸೇರ್ಕೊಂಡು ಬೇರನ್ನ ಹಾಳು ಮಾಡುತ್ತೆ. ಸೊ ಅದಕ್ಕೆ ನೀವು ಏನ್ ಮಾಡ್ಬೇಕಂದ್ರೆ, ಅದು ಪ್ರತಿ ವರ್ಷನೂ ಕಾಟ ಕೊಡೋದ್ರಿಂದ, ಸೊ ನೀವು ಉಳುಮೆಗೂ ಮುಂಚೆ ಮೆಟಾರೈಸಿಯಂ ಅನೈಸೋಪಿಲೆ ಅಂತ ಜೈವಿಕ ಕೀಟನಾಶಕ ಬರ್ತದೆ. ಅದನ್ನು ನೀವು ಗೊಬ್ಬರದಲ್ಲಿ, ತಿಪ್ಪೆ ಗೊಬ್ಬರ ಇರ್ಬೋದು ಅಥವಾ ಎರೆಹುಳ ಗೊಬ್ಬರ ಇರ್ಬೋದು, ಈ ಗೊಬ್ಬರದಲ್ಲಿ ಏನೋ ಒಂದು ಮಿಶ್ರಣ ಮಾಡಿ 1 ತಿಂಗಳವರೆಗೂ ನೆರಳಿನಲ್ಲಿಟ್ಟು ಆಗಿಂದಾಗೆ ನೀರನ್ನ ಚಿಮುಕಿಸಿ ಅದನ್ನು ನೀವು ಎನ್ರಿಚ್ ಮಾಡಿ ಅಥವಾ ಅದನ್ನು ಅದ್ರ ಒಂದು ಏನೋ ಸಾವಯವ ಗೊಬ್ಬರ ಜೊತೆ ಈ ಒಂದು ಮೆಟಾರೈಸಿಯಂ ಅನೈಸೋಪಿಲೆ ಜೀವಾಣುವನ್ನು ಬೆಳೆಸಿ ನೀವು ಭೂಮಿಗೆ ಸೇರಿಸೋದ್ರಿಂದ ಮುಂದಿನ ದಿನಗಳಲ್ಲಿ ಅದನ್ನು ಕಂಟ್ರೋಲ್ನ ಎಫೆಕ್ಟಿವ್ ಆಗಿ ಮಾಡ್ಬೋದಾಗಿರ್ತದೆ. ಅದು ಬಿಟ್ಟರೆ ಈಗ ಆಲ್ರೆಡಿ ಬಂದಿದ್ದರೆ ನಿಮ್ಮ ಕ್ರಾಪ್ ಏನೋ ನಿಮ್ಮ ಒಂದು ಬೆಳೆಯಲ್ಲಿ ಅದು ಕಂಡು ಬಂದಿದ್ರೆ ಕ್ಲೋಥೈನಿಡಿನ್ ಅಂತ ಒಂದು ಕೆಮಿಕಲ್ ಬರುತ್ತೆ ಅಥವಾ ಕ್ಲೋರೋಪೈರಿಪಾಸ್ ಅಂತ ಒಂದು ಕೆಮಿಕಲ್ ಬರುತ್ತೆ, ಅದನ್ನು ನೀವು ನೀರಿನಲ್ಲಿ ಮಿಶ್ರಣ ಮಾಡಿ ನೀವು ಭೂಮಿಗೆ ಸೇರಿಸೋದ್ರಿಂದ ನೀವು ಸ್ವಲ್ಪ ಮಟ್ಟಿಗೆ ಅದನ್ನು ತೋಟಿಗೆ ತರಬಹುದಾಗಿರ್ತದೆ.
10: ನಮಸ್ಕಾರ ಸರ್.
4: ನಮಸ್ಕಾರ ರೀ. ಮುಂದಿನ ಕರೆ ಹಲೋ
11: ಹಲೋ
4: ರೆಡಿ

0: ಸೆಟ್ ಸ್ವಲ್ಪ ದೂರ ಇಟ್ಟು ಮಾತಾಡಿ. ಸರಿ ಇದೆ, ಹೆಸರು ಹೇಳಿ ಎಲ್ಲಿಂದ? ರೇಡಿಯೋ ಸೆಟ್ ದೂರ ಇಡಿ.
1: ಯಾವ್ದು ಕೆಮಿಕಲ್ ಗೊತ್ತಾಗಬೇಕಾಯ್ತು ಸರ್?
0: ನಿಮ್ಗೆ ಬೆಳೆ ಯಾವ್ದು ನಿಮ್ದು
1: ಅಂತ ಹೇಳಿ ಬ್ಯಾನ್ ಮಾಡಿದ್ರೆ ಸರ್, ಅದು ಮೆಟಾಸಿಡ್ ಯಾವ್ದೋ ಒಂದು ಕೆಮಿಕಲ್ ಅದ.
0: ಅಲ್ಲ ಈಗ ನೀವು ಏನ್ ಪ್ರಶ್ನೆ ಸರಿ
2: ಹೇಳಿರೋದು, ಪ್ರಶ್ನೆ ಅಷ್ಟು ಸ್ಪಷ್ಟವಾಗಿಲ್ಲ. ಬಟ್ ಮೆಟಾಸಿಡ್ ಅಂತ ಕೇಳಿಸ್ತ ನಮಗೆ. ಮೆಟಾಸಿಡ್ ಅನ್ನೋದು ಒಂದು ಬ್ರ್ಯಾಂಡ್ ನೇಮ್ ಆಗಿದೆ.
0: ನಿಮ್ಮ ರೇಡಿಯೋ ಸೆಟ್ ದೂರ ಇಡಿ, ರೇಡಿಯೋ ಸೆಟ್ ದೂರ ಇಡಿ. ಯಾಕೋ ಸರಿ ಕೇಳಿಸ್ತಾ ಇಲ್ಲ, ಅದಕ್ಕಾಗಿ ಕಟ್ ಮಾಡೋಣ. ಮುಂದಿನ ಕರೆ, ಹೆಸರು ಹೇಳಿ ಸರ್ ಎಲ್ಲಿಂದ?
3: ಹಲೋ ಸರ್.
0: ಹಾ ಹೇಳಿ.
3: ನಾನು ಬಂಟ್ವಾಳದಿಂದ ಬಾಬಣ್ಣ.
0: ಬಾಬಣ್ಣ ಅವರು ಪ್ರಶ್ನೆ ಕೇಳಿ.
3: ಪ್ರಶ್ನೆ ನೋಡಿ ಸರ್, ರಾಸಾಯನಿಕ ಬಳಸದೆ
0: ರಾಸಾಯನಿಕ ಕೀಟನಾಶಕ ಬಳಸದೆ
3: ಯಾವ ಇದು
0: ಬೆಳೆಯನ್ನು
3: ಸಿಗುವುದಿಲ್ಲ, ಬಳಕೆ ಆಗುದಿಲ್ಲ. ಮತ್ತೆ ರಾಸಾಯನಿಕ ಬಳಸದೆ ಯಾವ
0: ಬೆಳೆನೂ ಬರೋದಿಲ್ಲ. ಹೌದು,
3: ಬೆಳೆ ಅತ್ಯುತ್ತಮ ಬರುವುದೇ ಇಲ್ಲ.
0: ಅದು ಒಂದು ಕಾಲದಲ್ಲಿ ಇತ್ತು, ಈಗ ಮತ್ತೆ ಸಾಕಷ್ಟು ಸಂಶೋಧನೆ ಎಲ್ಲ ಕೈಗೊಂಡು ಸುರಕ್ಷಿತ ಕೀಟನಾಶಕಗಳು ಅವು ಬಳಕೆಯಲ್ಲಿ ಇದಾವೆ ಈಗ. ಹಾಗೆ ಹೇಳಿ ಪ್ರಶ್ನೆ ಕೇಳಿ ಮುಂದೆ.
3: ಪ್ರಶ್ನೆ ಏನಂದ್ರೆ, ರಾಸಾಯನಿಕ ಕ್ರಿಮಿನಾಶಕ ಮತ್ತೆ ರಾಸಾಯನಿಕ ಗೊಬ್ಬರ ಬಳಸದೆ ಯಾರು ಒಂದು ಪ್ರಶ್ನೆಗ ಉತ್ತರ ಆಗ್ಲಿ ಸಾಧ್ಯನೇ ಇಲ್ಲ, ಅದು ಹೇಗೆ ಅಂತ.
0: ಆಮೇಲೆ ರೇಡಿಯೋ ಸೆಟ್ ದೂರ ಇಡಿ. ಆಗಲೇ ನಾವು ಕೇಳಿದ್ವಿ ರಾಮೇಗೌಡ ಅವರು, ಕೀಟನಾಶಕಗಳ ಸುರಕ್ಷಿತ ಬಳಕೆ ಬಗ್ಗೆ ಇನ್ನೊಮ್ಮೆ ಹೇಳಿ
4: ಮುಂದುವರಿಸಿ. ಈಗ ನೋಡಿ
0: ಕೆಂಪೇಗೌಡ ಅವರು,
4: ಏನಾಗ್ತದೆ ಸಾಧಾರಣವಾಗಿ ನಾವು ತಿಳ್ಕೊಳ್ಬೇಕಾಗಿರೋದು ಬಹಳ ಮುಖ್ಯವಾಗಿ ಏನಂದರೆ, ಸಸ್ಯ ಸಂರಕ್ಷಣೆ ಅಂತ ಅಂದ ಕೂಡಲೇ ಸರಿಯಾದ ಸಮಯದಲ್ಲಿ ನಾವು ಸಸ್ಯ ಸಂರಕ್ಷಣೆ ಮಾಡಲಿಲ್ಲ ಅಂದರೆ ಸರಿಸುಮಾರು 30-40% ಇಳುವರಿ ನಷ್ಟ ಆಗೋ ಸಾಧ್ಯತೆ ಇರ್ತದೆ. ಅಷ್ಟೇ ಅಂತ ಅಷ್ಟಕ್ಕೆ ನಾವು ತೃಪ್ತಿ ಪಟ್ಕೊಳ್ಳೋದಲ್ಲ, ಬೆಳೆ ರಕ್ಷಣೆಗಾಗಿ ನಾವು ಎಷ್ಟು ಕೀಟನಾಶಕ ಬಳಸಬೇಕು, ಯಾವ ಸಮಯದಲ್ಲಿ ಬಳಸಬೇಕು, ಸುರಕ್ಷಿತವಾಗಿ ಬಳಸಬೇಕು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಈ ಮಣ್ಣು ಮತ್ತು ನೀರಿನ ಆರೋಗ್ಯವನ್ನು ದೃಷ್ಟಿಗೆ ಇಟ್ಕೊಂಡು ಸಸ್ಯ ಸಂರಕ್ಷಣೆ ಔಷಧಿಗಳನ್ನು ಬಳಕೆ ಮಾಡಬೇಕಾಗ್ತದೆ. ಇದು ಸಸ್ಯ ಸಂರಕ್ಷಣೆಯಲ್ಲಿ ನಾವು ಗಮನಿಸಬೇಕಿರತಕ್ಕಂಥ ಅಂಶ.
0: ಇವನ್ನು ಕರೆ ತೆಗೆದುಕೊಳ್ಳೋಣ. ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೆಸರು ಹೇಳಿ ಸರ್ ಎಲ್ಲಿಂದ?
5: ನಮಸ್ತೆ.
0: ಹಾ ನಮಸ್ಕಾರ. ಹಾ ಪ್ರಶ್ನೆ ಕೇಳಿ. ನೀವು ರೇಡಿಯೋ ಸೆಟ್ ದೂರ ಇಡಿ,
5: ನಾನು ಹೊರಗೆ ಬರ್ತೇನೆ.
0: ಮಾತಾಡಿ ಮಾತಾಡಿ.
5: ಅದು ಎರಡು ತೆಂಗಿನ ಮರದಲ್ಲಿ ಕಾಯಿ ಬಿಡಕ್ಕಿಲ್ಲಲ್ಲ, ಯಾಕೆ? ಹಲೋ
4: ಹೇಳಿ ಹೇಳಿ ಹೇಳಿ.
5: ಎರಡು ತೆಂಗಿನ ಮರ ಉಂಟು, ಒಂದು 3-4 ಆಯ್ತಾ ಉಂಟು, ಒಂದು 2 ತೆಂಗಿನ ಮರದ ಆಗೋದೇ ಇಲ್ಲ, ಯಾಕೆ?
0: ರೇಡಿಯೋ ಸೆಟ್ ದೂರ
4: ತೆಂಗಿನ ಮರ ಕಾಯಿ ಬಿಡಲಿಲ್ಲ ಅಂತಂದ್ರೆ ಹಲವಾರು ಕಾರಣಗಳಿಂದ ಇರ್ಬೋದು. ನಿಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳ ಸರಿಯಾಗಿ ನೋಡ್ಕೊಳ್ಬೇಕು, ನಿರಂತರವಾಗಿ ಅದನ್ನ
0: ಮಣ್ಣು
4: ಪರೀಕ್ಷೆ ಮಾಡಿಸಿ, ಅಥವಾ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳನ್ನ ಹೇಳ್ಕೊಂಡು. ಹಾಗೆ ಅದೇ ನಿಮ್ಮ ಭೂಮಿ ಫಲವತ್ತತೆಯನ್ನ ಪರೀಕ್ಷೆ ಮಾಡಿ ನೀವು ಅದಕ್ಕೆ ಏನು ಗೊಬ್ಬರ ಮತ್ತೆ ಜೈವಿಕ ವಿಧಾನಗಳನ್ನು ಅನುಸರಿಸಿ ಸರಿಪಡಿಸೋದಕ್ಕೆ ಸಾಧ್ಯ ಇದೆ. ಗೊತ್ತಾಯ್ತು. ನೀವು ಒಂದ್ಸಾರಿ ನಿಮ್ಮ ಮಣ್ಣಿನ ಮಾದರಿಯನ್ನು ಸಂಗ್ರಹಣೆ ಮಾಡಿಕೊಂಡು ಮಣ್ಣು ಪರೀಕ್ಷೆ ಮಾಡಿಸಿ, ನಂತರ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಏನ್ ಮಾಡಬಹುದು ಅನ್ನೋದನ್ನ ಮಾಹಿತಿ ಪಡ್ಕೊಂಡು ಬಹುಶಃ ಸುಧಾರಣೆ ಮಾಡೋದಕ್ಕೆ ಕ್ರಮ ಮಾಡಲಿಕ್ಕೆ ಅವಕಾಶ ಇದೆ. ಇದಿಷ್ಟು ಮಾತ್ರ ಈಗ ನಾವು ನಿಮಗೆ
0: ಪರ್ಯಾಯ ಮಾರ್ಗ
4: ಇದೆ. ನೀವು ಅದನ್ನ ಸರಿಪಡಿಸಲಿಕ್ಕೆ ಅವಕಾಶ ಇದೆ. ನೀವು ಮಣ್ಣು ಪರೀಕ್ಷೆ ಮಾಡಿಸಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿರುತ್ತೆ.
0: ಕರೆ ಮಾಡಿದ್ರೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮ. ಹೆಸರು ಹೇಳಿ ಸರ್ ಎಲ್ಲಿಂದ?
6: ಸರ್ ನಮ್ಮ ಮಂಡ್ಯ ತಾಲೂಕು ದುದ್ದಾವಳಿಯಿಂದ ಚಂದ್ರು ಅಂತ ಸರ್.
0: ಹಾ ಚಂದ್ರು ಕೇಳಿ ಪ್ರಶ್ನೆ.
6: ಸರ್ ಈ ಕಬ್ಬಲ್ಲಿ ಕಾಂಡ ಕೊರಿ ಹುಳ ಇರ್ತದಲ್ಲ ಸರ್, ಸುಳಿ ಕೊರಿತದಲ್ಲ, ಏನ್ ಮಾಡ್ಬೇಕು ಸರ್? ಆಮೇಲೆ ಕಬ್ಬು ಬೆಳೆದಾದ್ಮೇಲೆ ಗರಿಗಳ ಮೇಲೆ ಹುಳ ಇರ್ತವಲ್ಲ ಸರ್?
4: ಎರಡಕ್ಕೂ ಉತ್ತರ ಕೊಡ್ತೀವಿ ಹೇಳಿ.
2: ಈಗ ತಾವು ಹೇಳದಂಗೆ ಎರಡು ರೀತಿ ಆ ಒಂದು ಕೀಟವನ್ನು ನೀವು ನಿರ್ವಹಣೆ ಮಾಡ್ಬೋದು. ಮೊದಲನೇದಾಗಿ ಆ ಕೀಟ ಕಾಂಡ ಕೊರೆಯೋದಕ್ಕಿಂತ ಮುಂಚೆ

0: ಚಿಟ್ಟೆಯಾಗಿ ಕಾಣ್ತದೆ. ಆ ಚಿಟ್ಟೆಯಾಗಿ ಕಾಣಿ ಅದು ಎಲೆಗಳ ಮೇಲೆ ಮೊಟ್ಟೆ ಇಡ್ತದೆ. ಆ ಒಂದು ಸಂದರ್ಭದಲ್ಲಿ ಚಿಟ್ಟೆ ಜಾಸ್ತಿ ಚಿಟ್ಟೆ ಆಡುವ ಸಂದರ್ಭದಲ್ಲಿ ಟ್ರೈಕೋಗ್ರಾಮ ಕಿಲೋನಿಸ್ ಅಂತ ಒಂದು ಜೈವಿಕ ಪರತಂತ್ರ ಜೀವಿ ಸಿಗುತ್ತೆ. ಅದು ನಮ್ಮ ಮಂಡ್ಯ ಜೈವಿಕ ನಿಯಂತ್ರಣ ಪ್ರಯೋಗದಲ್ಲಿ ಉತ್ಪಾದನೆ ಮಾಡಿ ಕೇವಲ 6 ರೂಪಾಯಿಗೆ ಒಂದು ಕಾರ್ಡ್ ಅಂತ ಕೊಡ್ತಾರೆ. ಆ ಒಂದು ಕಾರ್ಡನ್ನು, ಒಂದು 10 ಕಾರ್ಡನ್ನು ಪ್ರತಿ ಎಕರೆಗೆ ಎಲೆಯ ಕೆಳಭಾಗದಲ್ಲಿ ಅಂಟಿಸಿಟ್ಟರೆ ಅದು ನಿಮಗೆ ನಿಯಂತ್ರಣಕ್ಕೆ ಏನೋ ಮೊಟ್ಟೆ ಮೇಲೆ, ಅದು ಮತ್ತೆ ಎಗ್ ಪ್ಯಾರಾಸೈಟ್ ಅಂತೀವಿ, ಅದನ್ನು ಏನೋ ಮೊಟ್ಟೆನ ಕೊಲ್ಲುವ ಮೂಲಕ ಅದು ನಿಯಂತ್ರಣ ಮಾಡ್ತದೆ. ಸೊ ಎರಡನೇದಾಗಿ ನಿಮಗೆ ಹುಳ ಕಂಡು ಬಂತಂದರೆ ಕಾಂಡದಲ್ಲಿ ಕ್ಲೋರಾಂಟ್ರಿನ್ ಪೋಲ್ ಅಂತ ಒಂದು ಕೀಟನಾಶಕ ಲಭ್ಯವಿದೆ ಮಾರುಕಟ್ಟೆಯಲ್ಲಿ. ಅದನ್ನು ಪ್ರತಿ ಲೀಟರ್ಗೆ 0.3 ML ಅನ್ನು ಬೆರೆಸಿ ಸಿಂಪಡಣೆ ಮಾಡುವ ಮೂಲಕ ಸಹ ನೀವು ಹತೋಟಿಗೆ ತರ್ಬೋದಾಗಿರ್ತದೆ. ಇನ್ನು ಮೂರನೇದು ತಾವು ಹೇಳಿದ್ರಿ ಎಲೆ ಮೇಲೆ ಇದು ಬರುತ್ತೆ ಅಂತ, ಹುಳ ಬರುತ್ತೆ ಅಂತ. ಸೊ ಬಹುಶಃ ಅದು ಯಾವ ಥರ ಹುಳ ಅಂತ ತಮಗೆ ಸ್ಪಷ್ಟವಾಗಿ ಹೇಳಿದ್ರೆ ನಮಗೆ. ಬಿಳಿ ಹುಳ ಅಂತಂದರೆ ಮೋಸ್ಟ್ಲಿ ಅದು ನಿಮಗೆ ಮೀಲಿ ಬಗ್ಸ್ ಇರ್ಬೋದು ಅಂತ ನಾನು ಭಾವಿಸಿದ್ದೇನೆ. ಹಾಂ, ಮೀಲಿ ಬಗ್ಸ್ ಅಂತ ಬಂದಾಗ ನೀವು ಅಂತರ್ವ್ಯಾಪಿ ಕೀಟನಾಶಕ ಯಾವುದಾದ್ರೂ ಒಂದನ್ನು ನೀವು ರೆಕಮೆಂಡ್ ಇರೋಂಥ ಒಂದು ಅಂತರ್ವ್ಯಾಪಿ ಕೀಟನಾಶಕವನ್ನು ಸಿಂಪಡಣೆ ಮಾಡುವ ಮೂಲಕ ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದಾಗಿರ್ತದೆ.
1: ಓಕೆ ಚಂದ್ರ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೆಸರಳ್ಳಿ ರೆಡಿ ಸೆಟ್ ಟು ರೆಡಿ.
2: ನಾವು ಏನ್ ಪ್ರಿಕಾಷನ್ಸ್ ತಗೋಗ್ತಾರೆ ಒಂದ್ರಿ
0: ಹೇಳ್ತೀವಿ.
2: ಎರಡನೇದು ಸಬ್ಸಿಡಿ ಸಿಗ್ತದೆ ಅಂದ್ರೆ, ಗವರ್ಮೆಂಟ್ ಸಬ್ಸಿಡಿ
3: ಸಿಗ್ತಾ ಇರ್ತಾರೆ, ಉತ್ತರ ಕೊಡ್ತೇವೆ. ಈಗ ನೋಡಿ, ಒಳ್ಳೆ ಪ್ರಶ್ನೆ ಕೇಳಿದಿರಾ ಎಲ್ಲ ರೈತರು.
1: ನಿಮ್ಮ ಹೆಸರು ಗೊತ್ತಾಗಿಲ್ಲ.
3: ಎಲ್ಲ ರೈತರಿಗೂ ಅನುಕೂಲ ಆಗೋ ನಿಟ್ಟಿನಲ್ಲಿ ನಾನು ಇದ್ರ ಬಗ್ಗೆ ಹೇಳ್ತೀನಿ.
1: ರೆಡಿ ಸೆಟ್ ಟು ರೆಡಿ.
3: ಸುರಕ್ಷಿತ ಕೀಟನಾಶಕ ಬಳಕೆ ಮಾಡಬೇಕಾದ್ರೆ ಹಲವು ಕ್ರಮಗಳನ್ನು ಮಾಡುವುದು ಬಹಳ ಒಳ್ಳೆಯದು. ಸರಿಯಾದ ಸಮಯದಲ್ಲಿ ನಾವು ಔಷಧಿಯನ್ನು ಆಯ್ಕೆ ಮಾಡಿಕೊಳ್ಬೇಕು, ಸರಿಯಾದ ಔಷಧಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು. ಸರಿಯಾದ ಔಷಧಿ ಅಂತ ಅಂದರೆ ಕಡ್ಡಾಯವಾಗಿ ಕೃಷಿ ವಿಜ್ಞಾನಿಗಳು ಅಥವಾ ಕೃಷಿ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕ ಮಾಡಿಕೊಂಡು ಯಾವ ಬೆಳೆಗೆ ಅಥವಾ ಯಾವ ಹುಳಕ್ಕೆ ಯಾವ ರೋಗಕ್ಕೆ ಏನು ಔಷಧಿ ಹೊಡಿಬೇಕು ಅನ್ನೋದು ತಿಳ್ಕೊಂಡು ಔಷಧಿಯನ್ನು ಖರೀದಿ ಮಾಡಬೇಕು. ಮತ್ತು ಲೇಬಲ್ ಸರಿ ಇದೆಯಾ ಇಲ್ವಾ ಅಂದರೆ, ಲೇಬಲ್ ಮೇಲೆ ನೀವು ಖರೀದಿ ಮಾಡಿದಂಥ ಏನು ಔಷಧಿ ಡಬ್ಬದ ಮೇಲೆ ಬಣ್ಣ ಇರುತ್ತೆ, ವಿಷಕಾರದ ಮಟ್ಟ ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದು ಕೆಂಪು ಹಳದಿ ನೀಲಿ ಹಸಿರು ಅಂತ ಅಂದರೆ ಅದು ಹಾನಿಯ ವಿಷಕಾರಿಯ ಅಂಶವನ್ನು ಸೂಚಿಸುವಂಥ ಒಂದು ಬಣ್ಣ ಇರುತ್ತೆ. ಅದನ್ನು ನೋಡಿಕೊಂಡು ಸುರಕ್ಷತೆ ಆಧಾರವಾಗಿ ಇಟ್ಕೊಂಡು ನೀಲಿ ಮತ್ತು ಹಸಿರು ಬಣ್ಣ ಇರತಕ್ಕಂಥ ಔಷಧಿಗಳಿಗೆ ಹೆಚ್ಚು ಖರೀದಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ತಾವು. ಮೂರನೇದಾಗಿ ರಕ್ಷಣಾತ್ಮಕ ಉಡುಪು ಹೇಳ್ತೀನಿ, ಅದನ್ನು ಕೊನೆ ಹೇಳ್ತೀನಿ ನಾನು ಒಂದು ಸ್ವಲ್ಪ ಇಟ್ಕೊಳ್ಳಿ. ಹಾಗೇ ನೀವು ಯಾವುದೇ ಕಾರಣಕ್ಕೂ ಔಷಧಿ ಹೊಡಿಬೇಕಾದ್ರೆ ರಕ್ಷಣಾತ್ಮಕ ಉಡುಪುಗಳನ್ನು ಕಡ್ಡಾಯವಾಗಿ ಧರಿಸಬೇಕು. ಅಂದರೆ ಮುಖಕ್ಕೆ ಮಾಸ್ಕ್ ಹಾಕ್ಕೊಳ್ಳೋದಿರ್ಬೋದು, ಗ್ಲೌಸ್ ಹಾಕ್ಕೊಳ್ಳೋದಿರ್ಬೋದು, ಕಣ್ಣನ್ನು ರಕ್ಷಣೆ ಮಾಡ್ಕೊಳ್ಳೋದಿರ್ಬೋದು, ಹಾಗೇ ಉದ್ದನೆ ಉಡುಪು ಹಾಕೊಳ್ಬೇಕು. ಹಾಗೆ ಗಾಳಿಗೆ ಎದುರಾಗಿ ನಾವು ಸಿಂಪಡಣೆ ಮಾಡಬಾರ್ದು, ಗಾಳಿಗೆ ಎದುರಾಗಿ ನಾವು ಸಿಂಪಡಣೆ ಮಾಡ್ಬೋದು, ಅದು ಬಹಳ ಮುಖ್ಯ. ಹಾಗೇನೆ ಸರಿಯಾದ ಪ್ರಮಾಣ ಮತ್ತು ಸಮಯ ಇದು ಬಹಳ ಮುಖ್ಯ ನೋಡ್ರಿ. ಕೀಟನಾಶಕವನ್ನು ಯಾವಾಗ ಯಾವಾಗ ಹೊಡೆಯೋದಲ್ಲ, ಬೆಳಗಿನ ಜಾವ ಮತ್ತು ಸಾಯಂಕಾಲದ ವೇಳೆ ಸಿಂಪಡಣೆ ಮಾಡೋದು ಬಹಳ ಸೂಕ್ತ. ಹೆಚ್ಚು ಹೆಚ್ಚು ಜೋರು ಗಾಳಿ ಇದ್ದಾಗ ನಾವು ಸಿಂಪಡಣೆ ಮಾಡ್ಬೋದು, ಮತ್ತು ಹೆಚ್ಚು ಬಿಸಿಲಿದ್ದಾಗಲೂ ಕೂಡ ಒಳ್ಳೆಯದಲ್ಲ. ಹಾಗೆ ಮಿಶ್ರಣ ಮಾಡೋದು ಕೂಡ ಬಹಳ ಮುಖ್ಯ. ಕೇವಲ ಯಾವ್ದಾರ ಒಂದು ಕೋಲು ಅಥವಾ ದೊಣ್ಣೆಯನ್ನು ಬಳಕೆ ಮಾಡಿಕೊಂಡೇ ಮಿಶ್ರಣ ಮಾಡಬೇಕು, ಕೈಯಿಂದ ಮಿಶ್ರಣೆ ಮಾಡಬಾರ್ದು. ಮತ್ತು ಆಹಾರ, ತಂಬಾಕು ಮತ್ತು ಇಂಥ ಎಲ್ಲ ಪದಾರ್ಥಗಳನ್ನು ಈ ಸಿಂಪಡಣಾ ಸಮಯದಲ್ಲಿ ಕಡ್ಡಾಯವಾಗಿ ನಿಷೇಧ ಮಾಡ್ಕೊಳ್ಬೇಕು, ನಾವು ಯಾವುದೇ ಕಾರಣಕ್ಕೂ ಸೇವನೆ ಮಾಡಬಾರ್ದು. ಹಾಗೆ ಖಾಲಿ ಡಬ್ಬಗಳನ್ನು ಸರಿಯಾದ ರೀತಿಯಲ್ಲಿ ವಿಲೇ ಮಾಡಬೇಕು. ಹಾಗೆ ಈ ವೇಟಿಂಗ್ ಪೀರಿಯಡ್ ಅಂತ ಹೇಳ್ತೀವಿ, ಕಾಯುವ ಅವಧಿ, ಅಂದರೆ ಔಷಧಿ ಸಿಂಪಡಣೆ ಮಾಡಿದ್ಮೇಲೆ ಇಂತಿಷ್ಟು ದಿನ ಇದನ್ನು ಬಳಕೆ ಮಾಡಬಾರ್ದು ಅಂತೇಳಿ ಡಬ್ಬದ ಮೇಲೆ ಬರೆದಿರ್ತಾರೆ. ಅಷ್ಟು ದಿನ ಕಾದು ಆ ನಂತರವೇ ಯಾವ ಬೆಳೆ ಅಥವಾ ಹಣ್ಣು ಅಥವಾ ತರಕಾರಿಗಳನ್ನು ಕಟಾವು ಮಾಡಬೇಕಾಗ್ತದೆ, ಆವಾಗ ಬಳಕೆಗೆ ಅದು ಯೋಗ್ಯ ಇರ್ತದೆ. ಹಾಗೆ ಕಡ್ಡಾಯವಾಗಿ ಸಾಬೂನಿನಿಂದ ಚೆನ್ನಾಗಿ ತೊಳೆದು ಈ ಸಿಂಪಡಣೆ ಎಲ್ಲ ಕೆಲಸ ಆದಮೇಲೆ ಸ್ನಾನ ಮಾಡಬೇಕು. ಇವಿಷ್ಟು ಸುರಕ್ಷತಾ ಕ್ರಮಗಳು. ಅದರ ಜೊತೆಗೆ ತಾವು ಇನ್ನೊಂದು ಮತ್ತೊಂದು ಕೇಳಿದ್ರಿ, ಸಸ್ಯ ಸಂರಕ್ಷಣ ಔಷಧಿಗಳಿಗೆ ಸಹಾಯಧನ ಇದೆಯಾ ಅಂತೇಳಿ. ಖಂಡಿತವಾಗ್ಲೂ ಕೂಡ ತಮಗೆ ಯಾವ ಔಷಧಿ ಬೇಕು ಅನ್ನೋದ್ರ ಮೇಲೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದರೆ ನಮ್ಮ ಲಭ್ಯ ಇರತಕ್ಕಂಥ ಅಂದರೆ ಆ ಜಿಲ್ಲೆಗೆ ಅಥವಾ ಭಾಗಕ್ಕೆ ಲಭ್ಯವಿರತಕ್ಕಂಥ ಔಷಧಿಗಳನ್ನು ಸಹಾಯಧನದಲ್ಲಿ ಕೂಡ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ.
1: ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರಳ್ಳಿ ಸರ್ ಎಲ್ಲಿಂದ?
4: ಹಲೋ,
1: ಕೇಳ್ತಾ ಇದೆ, ಮಾತಾಡಿ
4: ಸರ್. ನಮಸ್ತೆ.
1: ನಮಸ್ಕಾರ,
3: ಹೆಸರೇಳಿ.
4: ನಂಜನಗೂಡಿನಿಂದ ಮಹೇಶ್ ನಾಯ್ಕ ಮಾತಾಡ್ತಾ ಇದ್ದೀನಿ ಸರ್.
1: ಕೇಳಿ ಮಹೇಶ್ ಅವ್ರ ಪ್ರಶ್ನೆ ಕೇಳಿ.
4: ಸರ್ ಒಂದೇ ಪ್ರಶ್ನೆ ಅಧಿಕಾರಿಗಳಲ್ಲಿ ತಾವ್ ಹೇಳ್ದಂಗೆ ಸರ್ ವಿಷಕಾರಿಕ ಹಾನಿ ಅಂತ ಹೇಳಿದ್ರಲ್ಲ ಸರ್, ನಾವು ರೈತರು ಬೆಳೆ ನಾಶ ಆದಾಗ ಮತ್ತೆ ಜನಸಾಮಾನ್ಯರ ಜೀವನದಲ್ಲಿ ಜಿಗುಪ್ಸೆ ಆದಾಗ ಈ ಕೀಟನಾಶಕ ತಗೊಂಡು ಅನಾಹುತ ಮಾಡ್ಕೊತಿದೀವಿ. ಅದರಿಂದ ದಯವಿಟ್ಟು ಅಧಿಕಾರಿಗಳು ಮತ್ತು ವಿಜ್ಞಾನಿಗಳು ಜನಸಾಮಾನ್ಯರಿಗೆ ಏನು ಅನಾಹುತ ಆಗ್ಬಾರ್ದು ಆ ರೀತಿ ಕೀಟನಾಶಕ ತಯಾರಿಸಲಿಕ್ಕೆ ಸಾಧ್ಯ ಇದೆಯಾ ಅಂತ ಸರ್ ನಮ್ಮ ಪ್ರಶ್ನೆ.
0: ಖಂಡಿತವಾಗಿಯೂ ಸಹ ಈಗ ಕೀಟನಾಶಕಗಳೆಲ್ಲ ಆಗಲೇ ಹೇಳಿದಾಗೆ ವಿವಿಧ ಒಂದು ವಿಷಕಾರಿಯಾಗಿರುವಂಥ ಒಂದು ಕೀಟನಾಶಕಗಳು ಸಹ ಇದ್ದಾವೆ. ಸೊ ಈ ನಿಟ್ಟಿನಲ್ಲಿ ನಾವು ರೈತರಲ್ಲಿ ಸಹ ಸುಮಾರು ಹಲವಾರು ಅರಿವು ಮೂಡಿಸೋ ಕಾರ್ಯಕ್ರಮಗಳ ಮೂಲಕ ಅಥವಾ ನಮ್ಮ ಒಂದು ಇಲಾಖೆ ತರಬೇತಿ ಕಾರ್ಯಕ್ರಮಗಳ ಮೂಲಕ ಸಹ ನಾವು ಸುಮಾರು ವ್ಯಾಪಕ ಪ್ರಚಾರವನ್ನು ಸಹ ನೀಡ್ತಾ ಇದ್ದೇವೆ. ಅಂದರೆ ರೈತರು ಸುರಕ್ಷಿತವಾಗಿರುವಂಥ ಕೀಟನಾಶಕಗಳನ್ನು ಬಳಕೆ ಮಾಡಿ ಅಂತ. ಮತ್ತು ಇತ್ತೀಚಿನ ದಿನಗಳಲ್ಲಿ ಸೊ ನೀವೇನು ನೋಂದಣಿ ಆಗ್ತಿದ್ದಲ್ಲ ಕೀಟನಾಶಕಗಳು ಕೇಂದ್ರ ಸರ್ಕಾರದಿಂದ ಸುಮಾರು ಕೀಟನಾಶಕಗಳು ಸುರಕ್ಷಿತವಾಗಿರುವಂಥ ಕೀಟನಾಶಕಗಳು ನೋಂದಣಿಯಾಗಿ ಏನೋ ಒಂದು ಮುಕ್ತ ಮಾರುಕಟ್ಟೆಗೆ ಬರ್ತಾ ಇದ್ದಾವೆ. ಸೊ ಹಾಗಾಗಿ ರೈತರು ಅಷ್ಟೇ ಏನು ಕೀಟನಾಶಕಗಳು ಬಳಕೆ ಮಾಡ್ತಾರಲ್ವ, ಬಳಕೆ ಮಾಡುವಾಗ ಖರೀದಿಸುವ ಮುನ್ನ ಅಥವಾ ಏನು ಬಳಕೆ ಮಾಡುವ ಮುನ್ನ ಇದು ಸುರಕ್ಷಿತವೇ ಅಲ್ಲವೇ ಅಥವಾ ಕಡಿಮೆ ವಿಷಯುಕ್ತ ಇದೆ ಅಂತ ಪರಿಶೀಲಿಸಿ ಮಾಡುವುದು ಸೂಕ್ತವಾಗಿರ್ತದೆ. ಖಂಡಿತವಾಗಿ ಸರ್, ರೈತರು ಬಳಕೆ ಮಾಡೋದ್ರಿಂದ ಅದು ಏನೋ ಆಹಾರ ಉತ್ಪನ್ನವಾಗಿ ಮತ್ತೆ ಗ್ರಾಹಕರಿಗೆ ಹೋಗುತ್ತಲ್ವಾ. ಸೊ ಹಂಗಾಗಿ ರೈತರು ವಿಷವಾಗಿ ಬಳಕೆ ಮಾಡಿದ್ರೆ ಅದು ಆ ವಿಷ ಎಲ್ಲಾನು ಮತ್ತೆ ಗ್ರಾಹಕರ ಒಂದು ಒಂದು ಜೀವಕ್ಕೆ ಸೇರುತ್ತಲ್ವಾ.
4: ಇದು ಪರಿಹಾರ ಏನಿಲ್ಲ
0: ಸರ್, ಅದಕ್ಕೆ ನಾವು ಈಗ ನಾವು ಹೇಳಿದಂಗೆ ಪರಿಹಾರ ಕಡಿಮೆ ವಿಷಯುಕ್ತ ಇರುವಂತ ಒಂದು ಕೀಟನಾಶಕಗಳನ್ನ ಬಳಕೆ ಮಾಡೋದು ಮತ್ತೆ ಏನು ಈಗ ಇತ್ತೀಚಿನ ದಿನಗಳಲ್ಲಿ ಏನು ಕೀಟನಾಶಕಗಳು ನೋಂದಣಿ ಆಗಿದೆಲ್ವಾ, ಆ ಒಂದು ಕೀಟನಾಶಕಗಳು ಅಲ್ಪ ಪ್ರಮಾಣದಲ್ಲಿ ಹೆಚ್ಚು ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡುವಂತ ಇದಿರೋದ್ರಿಂದ ಅವು ಕಡಿಮೆ ವಿಷಯುಕ್ತ ಇರ್ತಾವು. ಇಂಥನ್ನೆಲ್ಲ ಬಳಕೆ ಮಾಡಕ್ಕೆ
4: ನನ್ನ ಪ್ರಶ್ನೆ ತಪ್ಪಿದ್ರೆ ಸಮಯ ಇರಲಿ ಸರ್,
0: ಇದು ತೊಂದರೆ ಇಲ್ಲ, ನೀವು ಸರಿಯಾಗಿ
3: ಉತ್ತಮವಾದ ಪ್ರಶ್ನೆಯನ್ನು ಕೇಳಿದರೆ ಕೇಳಿದ್ದಕ್ಕೆ ಧನ್ಯವಾದಗಳು.
1: ಧನ್ಯವಾದಗಳು ರಾಮೇಗೌಡ ಅವರೇ. ಈಗ ನಾವು ಒಂದು ಪ್ರಶ್ನೆ ಕೇಳ್ತೇವೆ, ಈ ಸಸ್ಯ ಸಂರಕ್ಷಣೆ ಕುರಿತು ರಾಜ್ಯ ಸರ್ಕಾರದ ವತಿಯಿಂದ ನಮ್ಮ ರೈತರಿಗೆ ಯಾವುದಾದ್ರು ಯೋಜನೆಗಳು ಉಂಟಾ?
0: ಖಂಡಿತವಾಗಿ ಸಹ, ಈಗ ಸುಮಾರು ರೈತರು ಕೇಳಿದ್ರು ಸುರಕ್ಷಿತವಾಗಿ ಯಾವ ಥರ ನಾವು ಕ್ರಮ ಕೈಗೊಳ್ಳಬೇಕು ಮತ್ತು ಯಾವ ಥರ ನಾವು ಕೀಟನಾಶಕಗಳನ್ನ ಬಳಸಬೇಕು, ಯಾವ ಕೀಟನಾಶಕ ಬಳಸಬಾರ್ದು ಅನ್ನೋದೊಂದು ಸುಮಾರು ಒಂದು ಕರೆಗಳಲ್ಲಿ ನಾವು ಕೇಳಿದ್ದೀವಿ. ರಾಜ್ಯ ಸರ್ಕಾರವು 2024-25 ಸಾಲಿನಿಂದ ಇಸ್ಯಾಪ್ ಯೋಜನೆ ಅಂತ ನಾವು ಒಂದು ಯೋಜನೆ ಇದೆ ಪ್ರಸ್ತುತ, ಅದನ್ನು ಸಸ್ಯ ಸಂಜೀವಿನಿ ಯೋಜನೆಯಾಗಿಯೂ ಸಹ ನಾವು ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಈಗ ರಾಜ್ಯದಲ್ಲಿ ಪ್ರಮುಖವಾಗಿ ಬೆಳೆಯುವಂಥ ಒಂದು 52 ಬೆಳೆಗಳಲ್ಲಿ ಏನು ಒಂದು ಕೀಟ ಇರ್ಬೋದು, ರೋಗ ಇರ್ಬೋದು, ಅಥವಾ ಕಳೆಗಳಿರ್ಬೋದು, ಅಥವಾ ಪೋಷಕಾಂಶಗಳ ಕೊರತೆ ಇರ್ಬೋದು, ಏನು ಕಂಡು ಬರ್ತಾವಲ್ಲ, ಈ ಒಂದು ಪೋಷಕಾಂಶಗಳ ಕೊರತೆಯನ್ನು, ಕೀಟವನ್ನು, ರೋಗವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಲು ಈಗ ನಮ್ಮ ಇಲಾಖೆಯಲ್ಲಿ ಏನು ಕಾರ್ಯನಿರ್ವಹಿಸಿದ್ದಾರೆ ತಾಂತ್ರಿಕ ಸಿಬ್ಬಂದಿ, ಈ ತಾಂತ್ರಿಕ ಸಿಬ್ಬಂದಿಗಳು ಏನೋ ಒಂದು ಬೆಳೆಗಳಲ್ಲಿ ಕಂಡುಬರುವ ಕೀಟ ರೋಗ ಬಾಧೆಗಳನ್ನು ನಿಖರವಾಗಿ ಗುರುತಿಸಿ ಅದಕ್ಕೆ ಏನು ಕ್ರಮಗಳನ್ನು, ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕಂತೇಳಿ ತೀವ್ರತೆಗನುಗುಣವಾಗಿ ಪೀಡೆಯ ತೀವ್ರತೆಗನುಗುಣವಾಗಿ ಆಗಲೇ ನಾವು ಹೇಳಿದಂಗೆ ಜೈವಿಕ ಪೀಡನಾಶಕಗಳಿಗೆ ಅಥವಾ ಕಡಿಮೆ ಒಂದು ವಿಷ ಇರುವಂಥ ಪೀಡನಾಶಕಗಳಿಗೆ ಒತ್ತು ಕೊಟ್ಟು ನಿರ್ವಹಣಾ ಕ್ರಮಗಳ ಮಾಹಿತಿಯನ್ನು ರೈತರಿಗೆ ನೇರವಾಗಿ ನಾವು ಕೊಡೋ ಒಂದು ಯೋಜನೆಯನ್ನು ನಾವು ಮಾಡ್ತಿದ್ದೀವಿ. ಇದಲ್ಲದೆ ನಾವು ರಾಜ್ಯದಲ್ಲಿ 224 ಸಂಚಾರಿ ಸಸ್ಯ ಆರೋಗ್ಯ ಚಿಕಿತ್ಸಾಲಯಗಳನ್ನು ಸಹ ನಾವು ಸ್ಥಾಪನೆ ಮಾಡಿದ್ದೇವೆ. ಆ 224 ಸಂಚಾರಿ ಸಸ್ಯ ಆರೋಗ್ಯ ಚಿಕಿತ್ಸಾಲಯಗಳನ್ನು ನೇರವಾಗಿ ರೈತರ ತಾಕೋಲುಗಳಿಗೆ ಭೇಟಿ ನೀಡಿ ನಿರ್ವಹಣಾ ಕ್ರಮಗಳ ಮಾಹಿತಿಯನ್ನು ರೈತರಿಗೆ ಸಕಾಲದಲ್ಲಿ ನೀಡುವ ಮೂಲಕ ಅನಗತ್ಯ ಪೀಡನಾಶಕಗಳ ಬಳಕೆಯನ್ನು ಅಥವಾ ಅನಗತ್ಯ ರಾಸಾಯನಿಕ ಪೀಡನಾಶಕಗಳ ಬಳಕೆಯನ್ನು ತಗ್ಗಿಸಲು ಸಹ ನಾವು ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಒಂದು ಇಲಾಖಾ ಒಂದು ಕಾರ್ಯಕ್ರಮಗಳಲ್ಲಿ ಜೈವಿಕ ಪೀಡನಾಶಕಗಳನ್ನು ಸಹ ಸಹಾಯಧನದಲ್ಲಿ ನೀಡುವ ಮೂಲಕ ಉತ್ತೇಜನ ಸಹ ನಾವು ನೀಡ್ತಾ ಇದ್ದೇವೆ.
1: ತುಂಬ ಸಂತೋಷ ರಾಮೇಗೌಡ ಅವರೇ. ಕೇಳುಗರೆ, ಇದಾಗಿತ್ತು ಇವತ್ತಿನ ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ ಇದಾಗಿತ್ತು. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಕೆಂಪೇಗೌಡ ಎಚ್ ಅವರಿಗೆ ಮತ್ತು ರಾಮೇಗೌಡ ಅವರಿಗೂ, ಸಹಾಯಕ ಕೃಷಿ ನಿರ್ದೇಶಕರು ಸಸ್ಯ ಸಂರಕ್ಷಣಾ ವಿಭಾಗ ಅವರಿಗೆ, ಎಲ್ಲ ಕೇಳುಗರ ಪರವಾಗಿ ಮತ್ತು ಕರೆ ಮಾಡಿದ ಅನೇಕ ಕೇಳುಗರಿಗೂ, ನಮ್ಮ ಕಾರ್ಯಕ್ರಮವನ್ನು ರಾಜ್ಯದಾದ್ಯಂತ ಆಲಿಸಿ ಮತ್ತು ಉತ್ಸಾಹದಿಂದ ಕೇಳಿದ ಎಲ್ಲ ಕೇಳುಗರಿಗೂ ಇನ್ನೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.
3: ಧನ್ಯವಾದಗಳು ಎಲ್ಲ ರೈತ ಬಂಧುವರಿಗೂ ಕೂಡ ಹಾಗೂ ಆಕಾಶವಾಣಿಗೂ ಕೂಡ ಧನ್ಯವಾದಗಳು.
5: ಹಲೋ ಕೃಷಿರಂಗ.
6: ನಮಸ್ಕಾರ ರೈತ ಬಾಂಧವರೇ,
5: ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತದೆ.

ಮತ್ತು ಸುಧಾರಾಣಿ ಟಿ, ತಾಂತ್ರಿಕ ನೆರವು ಶ್ರೀನಿವಾಸುಲು ಮತ್ತು ತಿಪ್ಪೇಸ್ವಾಮಿ ಎಸ್ಎ. ಹೆಲೋ ಕೃಷಿರಂಗ, ರಾಜ್ಯವ್ಯಾಪಿ ಪ್ರಸಾರವಾದ ಈ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನೀಗ ಕೇಳಿ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಕುಮಾರಯ್ಯ ಮತ್ತು ಸಂಗಡಿಗರಿಂದ ಭಜನೆ ಪದ.

ಮಾಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ ರಾಷ್ಟ್ರೀಯ ವಾರ್ತೆಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಯುವಜನರ ಸೇವಾ ಮನೋಭಾವದಿಂದ ವಿಕಸಿತ ಭಾರತದ ಸಂಕಲ್ಪಕ್ಕೆ ಮತ್ತಷ್ಟು ಬಲ, ಪ್ರಧಾನಿ ನರೇಂದ್ರ ಮೋದಿ. ಭಾರತದ ಸಮಗ್ರ ಸಾರ್ವಭೌಮತ್ವ ರಕ್ಷಿಸಲು ತಾಂತ್ರಿಕ ಸಾರ್ವಭೌಮತ್ವ ಕಾಪಾಡಿಕೊಳ್ಳುವುದು ಅತ್ಯಗತ್ಯ, ಸಚಿವ ಜಿತೇಂದ್ರ ಸಿಂಗ್. ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2.0 ಅಡಿ 70,000 ಯುವಕರಿಗೆ ತರಬೇತಿ. ಹಾಗೂ ಏಷ್ಯನ್ ಕ್ರೀಡಾಕೂಟ 2026 ಉತ್ತಮ ಪ್ರದರ್ಶನ ಮುಂದುವರಿಸಿದ ಭಾರತ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪಿಎಂ ಗತಿಶಕ್ತಿ ಯೋಜನೆಯ ಕುರಿತ ಒಂದು ನೋಟ ಇಲ್ಲಿದೆ. ಪಿಎಂ ಗತಿಶಕ್ತಿ ಯೋಜನೆಯು 2021 ಪ್ರಾರಂಭವಾಯಿತು. ಅದರ ಜಿಐಎಸ್ ಆಧಾರಿತ ರಾಷ್ಟೀಯ ಮಾಸ್ಟರ್ ಪ್ಲಾನ್, 16 ಸಚಿವಾಲಯಗಳು ಮತ್ತು ಇಲಾಖೆಗಳಿಂದ ಮೂಲಸೌಕರ್ಯ ದತ್ತಾಂಶವನ್ನು ಸಂಯೋಜಿಸುತ್ತದೆ. ರೈಲ್ವೆ, ಬಂದರು, ವಿಮಾನ ನಿಲ್ದಾಣಗಳು, ಕೈಗಾರಿಕಾ ಕಾರಿಡಾರ್ಗಳು, ವಿದ್ಯುತ್ ಮಾರ್ಗಗಳು ಮತ್ತು ಲಾಜಿಸ್ಟಿಕ್ಸ್ ಜಾಲದೊಂದಿಗೆ ಹೆದ್ದಾರಿಗಳನ್ನು ಜೋಡಿಸಲು ಈ ಯೋಜನೆ ಸಹಕಾರಿಯಾಗಿದೆ. ಕೆಲವು ವರ್ಷಗಳ ಹಿಂದೆ ಭಾರತದ ಲಾಜಿಸ್ಟಿಕ್ಸ್ ವೆಚ್ಚ ಜಿಡಿಪಿಯ ಸುಮಾರು 13%-14%. ಅಧಿಕೃತ ಅಂದಾಜಿನ ಪ್ರಕಾರ ಈಗ ಇದು 8%. ಭಾರತೀಯ ಉತ್ಪನ್ನಗಳು ಜಾಗತಿಕ ವೇದಿಕೆಯಲ್ಲಿ ಉತ್ತಮವಾಗಿ ಸ್ಪರ್ಧಿಸುವಂತೆ ಆ ವೆಚ್ಚವನ್ನು ಕಡಿಮೆ ಮಾಡುವುದು ದೊಡ್ಡ ಗುರಿಯಾಗಿದೆ. ಪಿಎಂ ಗತಿಶಕ್ತಿ ಯೋಜನೆಯು ಈ ಬದಲಾವಣೆಯ ಹಿಂದಿನ ಪ್ರಮುಖ ಶಕ್ತಿಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲರ ಕೊಡುಗೆ ಮತ್ತು ಭಾಗವಹಿಸುವಿಕೆಯಿಂದ ಮಾತ್ರ ವಿಕಸಿತ ಭಾರತದ ಕನಸನ್ನು ನನಸಾಗಿಸಲು ಸಾಧ್ಯ ಎಂದು ಹೇಳಿದ್ದಾರೆ. ಸೇವಾ ಸಂಕಲ್ಪ ಅಭಿಯಾನದಡಿ ವಾರಣಾಸಿಯಿಂದ ವಡನಗರವರೆಗೆ ನಡೆಯುತ್ತಿರುವ ಯಾತ್ರೆಯಲ್ಲಿ ಪಾಲ್ಗೊಂಡಿರುವ ಸೇವಾ ಯಾತ್ರಿಗಳೊಂದಿಗೆ ಇಂದು ನಡೆಸಿದ ವರ್ಚುವಲ್ ಸಂವಾದದ ವೇಳೆ ಅವರು ಈ ಅಭಿಪ್ರಾಯ ವ್ಯಕ್ತಪಡಿಸಿದರು. ತಮ್ಮ ಜೀವನವನ್ನು ರೂಪಿಸಿದ ಮೌಲ್ಯಗಳನ್ನು ತಮಗೆ ವಡನಗರ ನೀಡಿದರೆ ಕಾಶಿಯು ಆ ಮೌಲ್ಯಗಳಿಗೆ ಸೇವೆಯ ಅನೇಕ ಆಯಾಮಗಳನ್ನು ಸೇರಿಸಿತು ಎಂದು ಪ್ರಧಾನಿ ಮೋದಿ ತಿಳಿಸಿದರು. ಯುವಜನರು ಕೂಡ ಸೇವೆಯ ವಿವಿಧ ಆಯಾಮಗಳ ಮೂಲಕ ಈ ಯಾತ್ರೆಯನ್ನು ಇನ್ನಷ್ಟು ಅರ್ಥಪೂರ್ಣಗೊಳಿಸುತ್ತಿರುವುದಕ್ಕೆ ಅವರು ಸಂತಸ ವ್ಯಕ್ತಪಡಿಸಿದರು. ಕಳೆದ ಒಂದು ದಶಕಗಳಲ್ಲಿ ಭಾರತವು ನಾವೀನ್ಯತೆ ಮತ್ತು ಸಂಶೋಧನೆಯ ಕ್ಷೇತ್ರದಲ್ಲಿ ಗಮನಾರ್ಹ ಬೆಳವಣಿಗೆಯನ್ನು ಕಂಡಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ಸಿಎಸ್ಐಆರ್ನ 85ನೇ ಸ್ಥಾಪನಾ ದಿನದ ಸಮಾರಂಭದಲ್ಲಿ ಮಾತನಾಡಿದ ಅವರು, ಹಿಂದಿನ 5-6 ದಶಕಗಳಿಗೆ ಹೋಲಿಸಿದರೆ ಕಳೆದ 10 ವರ್ಷಗಳಲ್ಲಿ ದೇಶವು ಹೆಚ್ಚಿನ ನಾವೀನ್ಯತೆ, ಸಂಶೋಧನಾ ಚಟುವಟಿಕೆಗಳು ಮತ್ತು ಹೊಸ ಪ್ರಯೋಗಾಲಯಗಳ ಸ್ಥಾಪನೆಗೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು. ತಂತ್ರಜ್ಞಾನದ ಬಗೆಗಿನ ಪ್ರಧಾನಿ ನರೇಂದ್ರ ಮೋದಿ ಅವರ ಬದ್ಧತೆಯನ್ನು ಪ್ರಶಂಸಿಸಿದ ಅವರು, ಭಾರತದ ಸಮಗ್ರ ಸಾರ್ವಭೌಮತ್ವವನ್ನು ರಕ್ಷಿಸಲು ತಾಂತ್ರಿಕ ಸಾರ್ವಭೌಮತ್ವವನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯ ಎಂದು ಪ್ರತಿಪಾದಿಸಿದರು. 2047 ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ದೂರದೃಷ್ಟಿಯ ಅಡಿಯಲ್ಲಿ ಸಿಎಸ್ಐಆರ್ ಕೇವಲ 2047 ಗುರಿಯನ್ನು ಮೀರಿ ಯೋಚಿಸಬೇಕು ಮತ್ತು ಭವಿಷ್ಯದ ತಾಂತ್ರಿಕ ಅಗತ್ಯಗಳನ್ನು ಪೂರೈಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು ಎಂದು ಡಾ ಸಿಂಗ್ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಂಶೋಧನೆ ಮತ್ತು ನಾವೀನ್ಯತೆಯನ್ನು ಪ್ರತಿನಿಧಿಸುವ ಸಿಎಸ್ಐಆರ್ನ ಹೊಸ ಮ್ಯಾಸ್ಕಾಟ್ ಅನಾವರಣಗೊಳಿಸಿದ ಸಚಿವರು, ಇನ್ನು ಮುಂದೆ 5 ಭಾರತೀಯ ಭಾಷೆಗಳಲ್ಲಿ ಲಭ್ಯವಿರಲಿರುವ ಸಿಎಸ್ಐಆರ್ನ ವಿಜ್ಞಾನ್ ಕ್ಷಿತಿಜ್ ಎಂಬ ನಿಯತಕಾಲಿಕವನ್ನು ಬಿಡುಗಡೆ ಮಾಡಿದರು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ರಾಷ್ಟಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ 5 ರಾಷ್ಟಗಳು ಮತ್ತು ಯುರೋಪಿಯನ್ ಒಕ್ಕೂಟದ ರಾಯಭಾರಿಗಳಿಂದ ರಾಯಭಾರ ನಿಯೋಜನಾ ಪತ್ರಗಳನ್ನು ಸ್ವೀಕರಿಸಿದರು. ಈ ರಾಯಭಾರಿಗಳಲ್ಲಿ ಫಿನ್ಲ್ಯಾಂಡಿನ ಮಿಕ್ಕೋ ಕಿವಿಕೋಸ್ಕಿ, ವಿಯೆಟ್ನಾಂನ ತ್ರಿನ್ ಮಿನ್ ಮಾ, ಮೆಕ್ಸಿಕೋದ ರಾಯಭಾರಿ ಫೆಡ್ರೋ ಬ್ಲಾಂಕೋ ಪೆರೆಸ್ ಸೇರಿದಂತೆ ಎಸ್ಟೋನಿಯಾದ ಕ್ರಿಸ್ಟಿ ಕಾರಲ್ಸೋನ್, ಬೆಲ್ಜಿಯಂನ ಸೋಫಿ ಕಾರ್ಲ್ ಶೌಸೆನ್ ಹಾಗೂ ಯುರೋಪಿಯನ್ ಒಕ್ಕೂಟದ ರಾಯಭಾರಿ ಜಿನ್ ಎರಿಕ್ ಪಾಕೆಟ್ ಸೇರಿದ್ದಾರೆ. ದೀನದಯಾಳ್ ಉಪಾಧ್ಯಾಯ

0: ಗ್ರಾಮೀಣ ಕೌಶಲ್ಯ ಯೋಜನೆ 2.0 ಅಡಿಯಲ್ಲಿ ಮುಂದಿನ ತಿಂಗಳಿನಿಂದ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 70,000 ಗ್ರಾಮೀಣ ಯುವಕರಿಗೆ ಕೌಶಲ್ಯ ತರಬೇತಿಯನ್ನು ನೀಡಲಾಗುವುದು ಎಂದು ಸರ್ಕಾರ ತಿಳಿಸಿದೆ. ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆಯು ಬಡ ಗ್ರಾಮೀಣ ಯುವಕರಿಗೆ ಉದ್ಯೋಗಾವಕಾಶಗಳೊಂದಿಗೆ ಕೂಡಿದ ಕೌಶಲ್ಯ ತರಬೇತಿಯನ್ನು ಒದಗಿಸುವ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. ಈ ತರಬೇತಿಯ ಅವಧಿಯು 3 ತಿಂಗಳಿಂದ 12 ತಿಂಗಳವರೆಗೆ ಇರುತ್ತದೆ. ಈ ಯೋಜನೆಯಡಿ 2 ವರ್ಷಗಳ ಅವಧಿಗೆ ಒಟ್ಟು 9 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ತರಬೇತಿ ನೀಡುವ ಗುರಿಯನ್ನು ಇದರಲ್ಲಿ ಭಾಗವಹಿಸುತ್ತಿರುವ ಎಲ್ಲಾ 31 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನಿಗದಿಪಡಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಾಮಾನ್ಯ ಜನರು ಎದುರಿಸುತ್ತಿರುವ ನೈಜ ಜೀವನದ ಸಮಸ್ಯೆಗಳನ್ನು ಗುರುತಿಸಿ ನಾವೀನ್ಯತೆಯ ಮೂಲಕ ಪ್ರಾಯೋಗಿಕ ಮತ್ತು ಕೈಗೆಟುಕುವ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಬೇಕೆಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಯುವ ನಾವೀನ್ಯಕಾರರಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನ ಐಐಎಸ್ಸಿಯಲ್ಲಿ ಇಂದು ನಡೆದ ದಕ್ಷಿಣ ವಲಯದ ಸೇವಾ ಫಸ್ಟ್ ಇನ್ನೋವೇಷನ್ ಚಾಲೆಂಜ್ ಉದ್ಘಾಟನೆಯಲ್ಲಿ ಮಾತನಾಡಿದ ಅವರು, ಈ ಉಪಕ್ರಮವು ಶಾಲಾ ವಿದ್ಯಾರ್ಥಿಗಳು, ಐಟಿಐ ಪ್ರಶಿಕ್ಷಣಾರ್ಥಿಗಳು, ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳು, ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳನ್ನು ಒಟ್ಟುಗೂಡಿಸಿ ಸಮಸ್ಯೆಗಳನ್ನು ಗುರುತಿಸಲು ಮತ್ತು ಜನರ ದೈನಂದಿನ ಜೀವನವನ್ನು ಸುಧಾರಿಸುವ ನವೀನ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಿದರು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ದಕ್ಷಿಣ ಆಫ್ರಿಕಾದ ವಿದೇಶಾಂಗ ಸಚಿವ ಡೊನಾಲ್ಡ್ ಲಾಮೊಲೊ ಮತ್ತು ಬ್ರೆಜಿಲ್ನ ವಿದೇಶಾಂಗ ಸಚಿವ ಮೌರೋ ವಿಯೆರಾ ಅವರೊಂದಿಗೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಅಲ್ಲದೆ ಭಯೋತ್ಪಾದನೆಯ ವಿರುದ್ದ ಶೂನ್ಯ ಸಹಿಷ್ಣುತೆಯ ನಿಲುವಿಗೆ ತಮ್ಮ ಬದ್ದತೆಯನ್ನು ಪುನರುಚ್ಚರಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಿನ್ನೆ ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧಿವೇಶನದ ಸಂದರ್ಭದಲ್ಲಿ ಭಾರತ, ಬ್ರೆಜಿಲ್, ದಕ್ಷಿಣ ಆಫ್ರಿಕಾ, ಐಬಿಎಸ್ಎ ಸಂವಾದ ವೇದಿಕೆಯಡಿ ಈ 3 ಸಚಿವರು ಸಭೆ ನಡೆಸಿದರು. ವಿಶ್ವಸಂಸ್ಥೆಯ ಘೋಷಣಾ ಪತ್ರ ಅಂತಾರಾಷ್ಟೀಯ ಕಾನೂನು ಮತ್ತು ಬಲಿಷ್ಠ ಬಹುಪಕ್ಷೀಯ ವ್ಯವಸ್ಥೆಯ ಬದ್ದತೆಯನ್ನು ಅವರು ಪ್ರತಿಬಿಂಬಿಸಿದರು. ಜಪಾನ್ನ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟ 2026ರಲ್ಲಿ ಇಂದು ಭಾರತ ತನ್ನ ಉತ್ತಮ ಪ್ರದರ್ಶನ ಮುಂದುವರಿಸಿದೆ. ಭಾರತ ದೀರ್ಘ ದೂರ ಓಟಗಾರ ಗುಲ್ವೀರ್ ಸಿಂಗ್ ಕ್ರೀಡಾಕೂಟದಲ್ಲಿ ಪುರುಷರ 10,000 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಹ್ಯಾಂಗ್ಝೌನಲ್ಲಿ ನಡೆದ ಇಂದಿನ ಏಷ್ಯನ್ ಕ್ರೀಡಾಕೂಟದ ಇದೇ ಸ್ಪರ್ಧೆಯಲ್ಲಿ ಅವರು ಕಂಚಿನ ಪದಕವನ್ನು ಗೆದ್ದಿದ್ದರು. ಟೇಬಲ್ ಟೆನಿಸ್ನಲ್ಲಿ ಭಾರತಕ್ಕೆ ಕಂಚಿನ ಪದಕ ದೊರೆತಿದೆ. ವಿಶ್ವ ಶ್ರೇಯಾಂಕದಲ್ಲಿ 8ನೇ ಸ್ಥಾನದಲ್ಲಿರುವ ದಿಯಾ ಚಿಟಲೆ ಮತ್ತು ಮಾನುಷ್ ಶಾ ಅವರನ್ನೊಳಗೊಂಡ ಭಾರತೀಯ ಮಿಶ್ರ ಡಬಲ್ಸ್ ಜೋಡಿಯು ಸೆಮಿಫೈನಲ್ನಲ್ಲಿ ಚೀನಾದ ವಾಂಗ್ ಚುಕಿನ್ ಮತ್ತು ಸುನ್ ಯಿಂಗ್ಶಾ ಜೋಡಿ ವಿರುದ್ದ ಸೋಲನುಭವಿಸಿ ಕಂಚಿನ ಪದಕಕ್ಕೆ ತೃಪ್ತಿಪಟ್ಟುಕೊಂಡಿತು. ಸ್ಕ್ವಾಷ್ನಲ್ಲಿ ಭಾರತದ ಜೋಶ್ನಾ ಚಿನ್ನಪ್ಪ ಮತ್ತು ವೆಲವನ್ ಸೆಂಥಿಲ್ ಕುಮಾರ್ ಮಿಶ್ರ ಡಬಲ್ಸ್ನ ಸೆಮಿಫೈನಲ್ಗೆ ಪ್ರವೇಶಿಸಿದ್ದಾರೆ. ಸಿಂಗಲ್ಸ್ ವಿಭಾಗದಲ್ಲಿ ಅನಹತ್ ಸಿಂಗ್ ಮತ್ತು ಅಭಯ್ ಸಿಂಗ್ ಅಂತಿಮ 4ರ ಹಂತವನ್ನು ತಲುಪಿದ್ದಾರೆ. ಶಾರ್ಟ್ಫುಟ್ ಸ್ಪರ್ಧೆಯ ಮಹಿಳೆಯರ ವಿಭಾಗದಲ್ಲಿ ಭಾರತದ ಮನ್ಪ್ರೀತ್ ಕೌರ್ ಕಂಚಿನ ಪದಕ ಗೆದ್ದಿದ್ದಾರೆ. ಈ ಸಾಧನೆಯೊಂದಿಗೆ ಏಷ್ಯನ್ ಕ್ರೀಡಾಕೂಟದ ಶಾರ್ಟ್ಫುಟ್ ಸ್ಪರ್ಧೆಯಲ್ಲಿ ಪದಕ ಗೆದ್ದ 3ನೇ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ. 36 ವರ್ಷ ವಯಸ್ಸಿನ ಮನ್ಪ್ರೀತ್ 17.17 ಮೀಟರ್ಗಳ ಅತ್ಯುತ್ತಮ ಎಸೆತವನ್ನು ದಾಖಲಿಸಿದರು. ಮಹಿಳೆಯರ ಪೋಲ್ ವಾಲ್ಸ್ ಸ್ಪರ್ಧೆಯಲ್ಲಿ ಬರನಿಕಾ ಇಲಂಗೋವನ್ ಕಂಚಿನ ಪದಕ ಗೆದ್ದಿದ್ದಾರೆ. ಏಷ್ಯನ್ ಕ್ರೀಡಾಕೂಟದ ಪೋಲ್ ವಾಲ್ಸ್ ಸ್ಪರ್ಧೆಯಲ್ಲಿ ಭಾರತಕ್ಕೆ ಲಭಿಸಿದ ಮೊದಲ ಪದಕ ಇದಾಗಿದೆ. 29 ವರ್ಷದ ಈ ಕ್ರೀಡಾಪಟು 4.15 ಮೀಟರ್ಗಳ ಅತ್ಯುತ್ತಮ ಜಿಗಿತದೊಂದಿಗೆ ಪದಕವನ್ನು ತಮ್ಮದಾಗಿಸಿಕೊಂಡರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುವಜನರ ಸೇವಾ ಮನೋಭಾವದಿಂದ ವಿಕಸಿತ ಭಾರತದ ಸಂಕಲ್ಪಕ್ಕೆ ಮತ್ತಷ್ಟು ಬಲ, ಪ್ರಧಾನಿ ನರೇಂದ್ರ ಮೋದಿ. ಭಾರತದ ಸಮಗ್ರ ಸಾರ್ವಭೌಮತ್ವ ರಕ್ಷಿಸಲು ತಾಂತ್ರಿಕ ಸಾರ್ವಭೌಮತ್ವ ಕಾಪಾಡಿಕೊಳ್ಳುವುದು ಅತ್ಯಗತ್ಯ, ಸಚಿವ ಜಿತೇಂದ್ರ ಸಿಂಗ್. ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2

0: 2.0 ಅಡಿ 70,000 ಯುವಕರಿಗೆ ತರಬೇತಿ ಹಾಗೂ ಏಷ್ಯನ್ ಕ್ರೀಡಾಕೂಟ 2026 ಉತ್ತಮ ಪ್ರದರ್ಶನ ಮುಂದುವರಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 499.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್.

ಎಲ್ಲರಿಗೂ ನಮಸ್ಕಾರ. ಸಂಜೆಯ ಈ ಹೊತ್ತಲ್ಲಿ ದಿನದ ಗಡಿಬಿಡಿಯಿಂದ ಸ್ವಲ್ಪ ದೂರ ಸರಿದು ಸಂಗೀತದ ಜೊತೆ ಒಂದಷ್ಟು ಮಾತುಕತೆ ನಡೆಸೋದಕ್ಕೆ ಅಂತ ಹೇಳಿ ನಿಮ್ಮ ಮುಂದೆ ಬರ್ತಾ ಇದೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಿರಿಗಂಧ ಕಾರ್ಯಕ್ರಮ. ಸ್ನೇಹಿತರೆ, ನಮ್ಮ ಬದುಕಿನಲ್ಲಿ ಕೆಲವು ವ್ಯಕ್ತಿಗಳು ಬಹಳ ಮುಖ್ಯವಾದ ಕೆಲಸ ಮಾಡ್ತಾರೆ, ಆದರೆ ಅವರ ಕೆಲಸದ ಮಹತ್ವ ನಮಗೆ ಅಷ್ಟಾಗಿ ಕಾಣಿಸಿರೋದಿಲ್ಲ. ವೈದ್ಯರು ಅಂದರೆ ಡಾಕ್ಟರ್ಗಳು ಔಷಧಿ ಬರೆದುಕೊಡ್ತಾರೆ, ಆ ಔಷಧಿ ನಮ್ಮ ಕೈಗೆ ತಲುಪಬೇಕಾದ್ರೆ ಅದನ್ನು ಹೇಗೆ ಬಳಸಬೇಕು ಮತ್ತು ಯಾವ ಸಮಯದಲ್ಲಿ ತಗೋಬೇಕು, ಇನ್ನೊಂದು ಔಷಧಿಯ ಜೊತೆಗೆ ತೆಗೆದುಕೋಬಹುದಾ ಇಲ್ವಾ, ಯಾವ ಯಾವ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು, ಇಂತಹ ಪ್ರಶ್ನೆಗಳಿಗೆ ಉತ್ತರಿಸುವ ಆರೋಗ್ಯಪರ ವೃತ್ತಿಪರರು ಫಾರ್ಮಸಿಸ್ಟ್ಗಳಂತಾರೆ, ಅವರನ್ನೇ ಔಷಧಿಕಾರರು ಅಂತಾರೆ. ಇವತ್ತು ಸೆಪ್ಟೆಂಬರ್ 25 ವಿಶ್ವ ಔಷಧಿಕಾರರ ದಿನ, ವರ್ಲ್ಡ್ ಫಾರ್ಮಸಿಸ್ಟ್ ಡೇ. ಹಾಗಾಗಿ ಇವತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ನಮ್ಮ ಆರೋಗ್ಯದ ಜೊತೆ ನೇರವಾಗಿ ಸಂಬಂಧ ಹೊಂದಿರುವಂತಹ, ಆದರೆ ಬಹಳ ಭಾರಿ ಗಮನಕ್ಕೆ ಬಾರದ ಈ ವೃತ್ತಿಯ ಬಗ್ಗೆ ಮಾತನಾಡ್ತಾ ಹೋಗೋಣ. ನಾನು ನಿಮ್ಮ ರೇಡಿಯೋ ಗೆಳೆಯ ಕಿರಣ್ GMS. ನಾವೆಲ್ಲ ಫಾರ್ಮಸಿಗೆ ಹೋಗ್ತೀವಿ, ಕೈಯಲ್ಲಿ ಪ್ರಿಸ್ಕ್ರಿಪ್ಷನ್ ಇಟ್ಕೊಂಡು ಹೋಗ್ತೀವಿ. ಔಷಧಿ ತಗೋಬೇಕಾದ್ರೆ ಫಾರ್ಮಸಿಸ್ಟ್ ಒಂದು ಮಾತು ಹೇಳ್ತಾರೆ, ಈ ಮಾತ್ರೆನ ಊಟದ ನಂತರ ತಗೊಳ್ಳಿ. ಇನ್ನೊಂದು ಔಷಧಿ ಬಗ್ಗೆ ಏನು ಹೇಳ್ತಾರೆ ಅಂದರೆ, ಇದನ್ನು ವೈದ್ಯರು ಹೇಳಿದ ಪ್ರಮಾಣದಲ್ಲೇ ತೆಗೆದುಕೋಬೇಕು, 5 ml ಇರ್ಬೋದು ಅಥವಾ 1 ಮಾತ್ರೆ ಇರ್ಬೋದು, ಅರ್ಧ ಮಾತ್ರೆ ಇರ್ಬೋದು. ಇದು ಕೇಳೋದಕ್ಕೆ ತುಂಬ ಸಾಮಾನ್ಯವಾದಂಥ ಮಾತು ಇತ್ತೀಚೆಗೆ ಅಲ್ವಾ. ನೀವೆಲ್ಲ ಔಷಧಿ ಅಂಗಡಿಗಳಿಗೆ ಹೋದಾಗ ಅಥವಾ ಮೆಡಿಕಲ್ ಸ್ಟೋರ್ಗಳಿಗೆ ಹೋದಾಗ ಈ ಥರ ಮಾತುಗಳನ್ನು ಕೇಳ್ತೀರಾ. ಒಂದು ಸರಿಯಾದ ಮಾಹಿತಿ ಕೂಡ ಆರೋಗ್ಯದ ದೃಷ್ಟಿಯಿಂದ ಬಹಳ ದೊಡ್ಡ ವ್ಯತ್ಯಾಸವನ್ನು ಉಂಟು ಮಾಡುತ್ತಂತೆ. ಈ ಫಾರ್ಮಸಿಸ್ಟ್ಗಳಿದ್ದಾರಲ್ಲ, ಇವರ ಕೆಲಸ ಕೇವಲ ಔಷಧಿ ವಿತರಣೆ ಮಾಡೋದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಔಷಧಿಗಳು ಹೇಗೆ ಬಳಸಬೇಕು, ಡೋಸೇಜ್ ಎಷ್ಟು, ಸ್ಟೋರೇಜ್ ಎಷ್ಟು, ಡ್ರಗ್ ಇಂಟ್ರಾಕ್ಷನ್ಸ್ ಏನು, ಅಡ್ವರ್ಸ್ ಎಫೆಕ್ಟ್ ಏನು, ಮತ್ತು ಪೇಷಂಟ್ ಕೌನ್ಸಿಲಿಂಗ್ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ಇವರ ಪಾತ್ರವಿದೆಯಂತೆ. ಆಸ್ಪತ್ರೆ, ಕಮ್ಯುನಿಟಿ ಫಾರ್ಮಸಿ, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ರಿಸರ್ಚು ಮತ್ತು ಪಬ್ಲಿಕ್ ಹೆಲ್ತ್ ಕ್ಷೇತ್ರದಲ್ಲೂ ಇವರ ಕಾರ್ಯ ಬಹಳ ಮುಖ್ಯವಾದದ್ದು. ನಮ್ಮಲ್ಲಿ ಬಹಳಷ್ಟು ಜನ ಈ ಮಾತ್ರೆಗಳನ್ನು ತೆಗೆದುಕೋಬೇಕಾದ್ರೆ ಅಥವಾ ಔಷಧಿಗಳನ್ನು ತೆಗೆದುಕೋಬೇಕಾದ್ರೆ ಇದನ್ನು ಯಾವಾಗ ತಗೋಬೇಕು, ಊಟದಕ್ಕೆ ಮುಂಚೆನಾ ನಂತರನಾ, ಇದರಿಂದ ಯಾವುದಾದ್ರೂ ಸೈಡ್ ಎಫೆಕ್ಟ್ ಆಗ್ಬೋದಾ, ಈ ಥರ ಪ್ರಶ್ನೆಗಳನ್ನು ಕೇಳೋದಕ್ಕೆ ಹಿಂಜರಿತೀವಿ. ಕೇಳಿದ್ರೆ ಈ ಥರ ಪ್ರಶ್ನೆಗಳನ್ನು ಕೇಳೋದಕ್ಕೆ ಹಿಂಜರಿಕೆ ಬೇಡ, ನಮ್ಮ ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳೋದು ನಮ್ಮದೇ ಜವಾಬ್ದಾರಿ. ಈ ಆರೋಗ್ಯದ ಮಾತುಗಳ ನಡುವೆ ನಮ್ಮ ಮನಸ್ಸಿಗೆ ಇಂಪು ನೀಡುವಂತಹ ಒಂದಷ್ಟು ಹಾಡುಗಳನ್ನು ಕೇಳಿ ಬರೋಣ.

ಸ್ನೇಹಿತರೆ ಎಲ್ಲ ಹಾಡು ಕೇಳಿದ್ರಿ. ಹಾಡು ಕೇಳಿದ ಮೇಲೆ ನಿಮಗೆ ನೀವು ಒಂದು ಪ್ರಶ್ನೆ ಹಾಕ್ಕೊಳ್ಳಿ. ಈಗ ಒಂದು ಸಣ್ಣ ಮಾತ್ರೆ ನಮ್ಮ ಕೈಗೆ ಬರೋವರೆಗೆ ಅದರ ಪ್ರಯಾಣ ಹೇಗಿರುತ್ತೆ ಅಂತ, ಅದರ ಹಿಂದೆ ಇರುವಂತಹ ವಿಜ್ಞಾನ ಎಷ್ಟು ದೊಡ್ಡದು ಅಂತ. ಸ್ನೇಹಿತರೆ, ನಾವು ಸೇವಿಸ್ತಕ್ಕಂಥ ಮಾತ್ರೆ ನೋಡೋದಕ್ಕೆ ಬಹಳ ಸಣ್ಣದಿರಬಹುದು, ಆದರೆ ಅದರ ಹಿಂದೆ ಇರುವಂತಹ ಕತೆ ಬಹುಶಃ ಹಲವು ವರ್ಷಗಳಷ್ಟು ದೊಡ್ಡದು. ಒಂದು ಸಣ್ಣ ಔಷಧಿಯ ಕಲ್ಪನೆ ಸಾಮಾನ್ಯವಾಗಿ ಒಂದು ಪ್ರಶ್ನೆಯಿಂದ ಆರಂಭ ಆಗುತ್ತೆ. ಈ ಕಾಯಿಲೆಗೆ ಇನ್ನೂ ಪರಿಣಾಮಕಾರಿ ಚಿಕಿತ್ಸೆ ಕಂಡುಹಿಡಿಬಹುದೇ ಅನ್ನುವಂತಹ ಆ ಪ್ರಶ್ನೆ ಅಲ್ಲಿಂದನೇ ಶುರುವಾಗುತ್ತೆ ನೋಡಿ. ಸಂಶೋಧನೆ, ಲ್ಯಾಬೋರೇಟರಿ ರಿಸರ್ಚ್ ಅಂತೆ, ಪ್ರೀ ಕ್ಲಿನಿಕಲ್ ಸ್ಟಡೀಸ್, ಕ್ಲಿನಿಕಲ್ ಟ್ರಯಲ್ಸ್, ಕ್ವಾಲಿಟಿ ಟೆಸ್ಟಿಂಗ್ ಮತ್ತು ಹಲವು ಹಂತಗಳನ್ನು ದಾಟಿದ ಮೇಲೆ ಔಷಧಿ ಜನರಿಗೆ ತಲುಪುತ್ತೆ. ಒಂದು ಔಷಧಿಯ ಪರಿಣಾಮಕಾರಿತ್ವ ಜೊತೆಗೆ ಅದರ ಸುರಕ್ಷತೆ ಮತ್ತು ಸರಿಯಾದ ಬಳಕೆ ಕೂಡ ಅತ್ಯಂತ ಮುಖ್ಯವಾದಂಥ ವಿಚಾರ. ಅದರ ಕಾರಣಕ್ಕೆ ಪ್ರಿಸ್ಕ್ರಿಪ್ಷನ್ನು, ಡೋಸೇಜು ಮತ್ತು ಇನ್ಸ್ಟ್ರಕ್ಷನ್ಸ್ನ ಮಹತ್ವ ಪಡೆದುಕೊಳ್ತವೆ. ನಾವೆಲ್ಲರೂ ಕೆಲವೊಮ್ಮೆ ಈ ಔಷಧಿಗಳ ಪ್ಯಾಕೇಜ್ನಲ್ಲಿರ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ ಅಂದರೆ ಸೂಚನೆಗಳನ್ನು ಓದೋದಿಲ್ಲ. ಇದು ಹಿಂದೆನೂ ತಗೊಂಡಿದ್ದೀವಿ, ಈಗಲೂ ತಗೊಳ್ಳೋಣ ಬಿಡು ಅಂತ ಹೇಳಿ ತಗೋತೀವಿ. ಆದರೆ ಪ್ರತಿಯೊಂದು ಆರೋಗ್ಯದ ಪರಿಸ್ಥಿತಿಯು ಒಂದೇ ಆಗಿರೋದಿಲ್ವಲ್ಲ. ಅದಕ್ಕೆ ಸೆಲ್ಫ್ ಮೆಡಿಕೇಷನ್ ಮಾಡೋದಕ್ಕೆ ಮುಂಚೆ ಎಚ್ಚರಿಕೆ ಇರಬೇಕು. ಬನ್ನಿ, ಈ ವಿಚಾರದ ನಡುವೆ ಮತ್ತೊಂದು ಸುಂದರ ಗೀತೆಯನ್ನು ಕೇಳಿ ಬರೋಣ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ

0: ಸ್ನೇಹಿತರೆ, ಔಷಧಿ ನಮ್ಮ ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ. ಆದರೆ ಸರಿಯಾದ ಔಷಧಿ ಸರಿಯಾದ ವ್ಯಕ್ತಿಗೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ಕೊಡಬೇಕು. ಇದು ಬಹಳ ಮುಖ್ಯ. ಇದೀಗ ನಮ್ಮ ಮುಂದಿನ ಮಾತು ಆಂಟಿಬಯೋಟಿಕ್ಸ್ ಮತ್ತು ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಬಗ್ಗೆ. ಜ್ವರ ಬಂದರೆ ಆ್ಯಂಟಿಬಯೋಟಿಕ್, ಶೀತವಾದರೆ ಆ್ಯಂಟಿಬಯೋಟಿಕ್, ಕೆಮ್ಮಾದರೆ ಆ್ಯಂಟಿಬಯೋಟಿಕ್. ನಿಜಕ್ಕೂ ಹೀಗೇನೋ ತಗೊಳ್ಳೋದು ಇಲ್ಲ. ಆ್ಯಂಟಿಬಯೋಟಿಕ್ಸ್ ಮುಖ್ಯವಾಗಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ವಿರುದ್ಧ ಬಳಸ್ತಾರೆ. ವೈರಲ್ ಇನ್ಫೆಕ್ಷನ್ಗಳಿಗೆ ಆ್ಯಂಟಿಬಯೋಟಿಕ್ ಸಾಮಾನ್ಯವಾಗಿ ಬಳಸೋದಿಲ್ಲ, ಮತ್ತು ಅವು ಪರಿಣಾಮಕಾರಿಯಾಗಿ ಸಹ ಇರೋದಿಲ್ಲ. ಅಗತ್ಯವಿಲ್ಲದೆ ಆ್ಯಂಟಿಬಯೋಟಿಕ್ಸ್ ಬಳಸಿದ್ರೆ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಸಮಸ್ಯೆಗೆ ಕಾರಣವಾಗಬಹುದು. ಏನಪ್ಪ ಇದು ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ಇದ್ದಾರೆ, ಅದು ಏನು ಅಂತ ಗೊತ್ತಿಲ್ಲ ಅಂತೀರಾ? ತುಂಬ ಸರಳವಾಗಿ ಹೇಳಬೇಕಂದ್ರೆ, ಔಷಧಿಗೆ ಸೂಕ್ಷ್ಮ ಜೀವಿಗಳು, ಅಂದರೆ ರೋಗ ಉಂಟು ಮಾಡ್ತಕ್ಕಂತಹ ಸೂಕ್ಷ್ಮ ಜೀವಿಗಳು ನಾಶ ಆಗದೇ ಇರೋದನ್ನು ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ಕರೀತಾರೆ. ಹಾಗಾಗಿ ಯಾರಿಗಾದರೂ ಹಿಂದೆ ವೈದ್ಯರು ಬರೆದಂತಹ, ಅಂದರೆ ಪ್ರಿಸ್ಕ್ರಿಪ್ಷನ್ನಲ್ಲಿ ಬರೆದಂತಹ ಆ್ಯಂಟಿಬಯೋಟಿಕ್ ಉಳಿದಿದೆ ಅಂದ್ಕೊಳ್ಳಿ, ನಮಗೂ ಅದೇ ರೀತಿಯ ಲಕ್ಷಣಗಳಿದೆ ಅಂತ ಹೇಳಿಬಿಟ್ಟು ಅದೇ ಮಾತ್ರೆಗಳನ್ನು ಅಥವಾ ಔಷಧಿಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಅದನ್ನು ನಾವೇ ಸ್ವತಃ ತೆಗೆದುಕೊಳ್ಳೋದ್ರಿಂದ ಸೆಲ್ಫ್ ಮೆಡಿಕೇಷನ್ ಆಗಿ ಸರಿಯಾದ ಪ್ರಮಾಣದಲ್ಲಿ ಅಥವಾ ಸರಿಯಾದ ಔಷಧಿಯನ್ನು ತೆಗೆದುಕೊಂಡಿಲ್ಲ ಅಂತ ಹೇಳಿದರೆ ಆರೋಗ್ಯ ಮತ್ತಷ್ಟು ಹದಗೆಡುವಂತಹ ಸಾಧ್ಯತೆ ಇರುತ್ತೆ. ಅದಕ್ಕೆ ಹೇಳೋದು, ಯಾವುದೇ ಔಷಧಿ ತೆಗೆದುಕೊಳ್ಳೋದಕ್ಕೂ ಮುಂಚೆ ವೈದ್ಯರ ಸಲಹೆ ಬಹಳ ಇಂಪಾರ್ಟೆಂಟ್ ಅಂತ. ಆರೋಗ್ಯದ ಬಗ್ಗೆ ಮಾತನಾಡ್ತಾ ಇದ್ದೇವೆ, ಆದರೆ ಸಿರಿಗಂಧ ಅಂದರೆ ಸಂಗೀತವೂ ಹೌದು. ಹಾಗಾಗಿ ಇನ್ನೊಂದು ಸುಂದರವಾದ ಗೀತೆಯನ್ನು ಕೇಳಿ ಬರೋಣ, ಬನ್ನಿ.
1: ಓ ಗೆಳೆಯ, ಜೀವದ

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಟಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ.

ಸ್ನೇಹಿತರೆ, ಫಾರ್ಮಸಿಸ್ಟ್ ಅಂದರೆ ಈ ಫಾರ್ಮಸಿ ಕೌಂಟರ್ ಅಂದರೆ ಔಷಧಿಗಳ ಕೌಂಟರ್ ಹಿಂದೆ ನಿಂತಿರತಕ್ಕಂತಹ ವ್ಯಕ್ತಿ ಮಾತ್ರನಾ? ಖಂಡಿತ ಅಲ್ಲ. ಒಂದು ದೊಡ್ಡ ಆಸ್ಪತ್ರೆಯನ್ನು ಕಲ್ಪನೆ ಮಾಡಿಕೊಳ್ಳಿ. ಅಲ್ಲಿ ನೂರಾರು ರೋಗಿಗಳಿರ್ತಾರೆ, ನೂರಾರು ಪ್ರಿಸ್ಕ್ರಿಪ್ಷನ್ಗಳು, ಹಲವು ರೀತಿಯಾದಂತಹ ಔಷಧಿಗಳಿರ್ತವೆ. ಕೆಲವು ಔಷಧಿಗಳಿಗೆ ವಿಶೇಷವಾದಂತಹ ಸ್ಟೋರೇಜ್ ಇರಬೇಕು, ಇನ್ನು ಕೆಲವು ಔಷಧಿಗಳನ್ನು ನಿರ್ದಿಷ್ಟ ಪ್ರಮಾಣದಲ್ಲೇ ನೀಡಬೇಕು. ಇಂತಹ ವ್ಯವಸ್ಥೆಯಲ್ಲಿ ಫಾರ್ಮಸಿಸ್ಟ್ಗಳ ಜವಾಬ್ದಾರಿ ಬಹಳ ಮುಖ್ಯವಾಗಿರುತ್ತೆ. ಹಾಸ್ಪಿಟಲ್ ಫಾರ್ಮಸಿಸ್ಟ್ಗಳು ಔಷಧಿಗಳ ಸುರಕ್ಷತೆ ಮತ್ತು ಪರಿಣಾಮಕಾರಿ ಬಳಕೆಗೆ ಸಂಬಂಧಿಸಿದಂತೆ ವಿವಿಧ ಕಾರ್ಯಗಳಲ್ಲಿ ಭಾಗವಹಿಸ್ತಾರಂತೆ. ಅದೇ ರೀತಿ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ಔಷಧಿ ತಯಾರಿಕೆ, ಕ್ವಾಲಿಟಿ ಕಂಟ್ರೋಲ್, ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಕ್ಷೇತ್ರಗಳಲ್ಲೂ ಸಹ ಫಾರ್ಮಸಿಸ್ಟ್ಗಳ ಪಾತ್ರ ಬಹಳ ಮುಖ್ಯವಾಗಿದೆ. ಅಂದರೆ ನಾವು ಒಂದು ಔಷಧಿಯನ್ನು ಕೈಯಲ್ಲಿ ಹಿಡಿದಾಗ ಅದರ ಹಿಂದೆ ಕೇವಲ ಒಂದು ವ್ಯಕ್ತಿಯ ಕೆಲಸ ಇರೋದಿಲ್ಲ, ಅದರ ಹಿಂದೆ ಒಂದು ದೊಡ್ಡ ಆರೋಗ್ಯದ ವ್ಯವಸ್ಥೆಯ ಪರಿಶ್ರಮವಿರುತ್ತೆ. ಈಗ ಆ ಪರಿಶ್ರಮಕ್ಕೆ ಗೌರವ ಸಲ್ಲಿಸ್ತಾ ಒಂದು ಮಧುರ ಗೀತೆಯನ್ನು ಕೇಳಿ ಬರೋಣ.

ಸ್ನೇಹಿತರೆ, ಇವತ್ತು ನಾವು ಫಾರ್ಮಸಿಸ್ಟ್ಗಳ ಬಗ್ಗೆ ಮಾತನಾಡಿದ್ವಿ. ವೈದ್ಯರು ಚಿಕಿತ್ಸೆ ಕೊಡ್ತಾರೆ, ನರ್ಸ್ಗಳು ಆರೈಕೆ ಮಾಡ್ತಾರೆ, ಅದೇ ರೀತಿ ಫಾರ್ಮಸಿಸ್ಟ್ಗಳು ಔಷಧೀಯ ಜಗತ್ತಿನಲ್ಲಿ ನಮ್ಮ ಆರೋಗ್ಯಕ್ಕೆ ಮಾರ್ಗದರ್ಶನ ನೀಡ್ತಾರೆ. ಅವ್ರ ಕೆಲಸ ಕೆಲವೊಮ್ಮೆ ನಮ್ಮ ಕಣ್ಣಿಗೆ ಕಾಣಿಸದೇ ಇರಬಹುದು, ಆದರೆ ಒಂದು ಸರಿಯಾದ ಡೋಸೇಜ್, ಸರಿಯಾದ ಸೂಚನೆ, ಸರಿಯಾದ ಎಚ್ಚರಿಕೆ ಕೆಲವೊಮ್ಮೆ ಬಹಳ ಮುಖ್ಯವಾಗಬಹುದು. ಹಾಗಾಗಿಯೇ ಈ ವಿಶ್ವ ಔಷಧಿಕಾರರ ದಿನ ನಾವು ಆರೋಗ್ಯ ಸೇವೆಯ ಈ ಪ್ರಮುಖ ಕೊಂಡಿಗೆ ನಮ್ಮ ಹೃತ್ಪೂರ್ವಕವಾದಂತಹ ಗೌರವವನ್ನು ಸಲ್ಲಿಸೋಣ.

ಸಂಜೆ ನಿಧಾನವಾಗಿ ರಾತ್ರಿಯತ್ತ ಸಾಗಿದೆ. ಈ ಹೊತ್ತಿನಲ್ಲಿ ಸಿರಿಗಂಧದ ಜೊತೆ ನಾವು ಒಂದು ಗಂಟೆ ಕಳೆದಿದ್ದೀವಿ. ಇಂದಿನ ವಿಶೇಷ ವಿಷಯ ವರ್ಲ್ಡ್ ಫಾರ್ಮಸಿಸ್ಟ್ ಡೇ, ವಿಶ್ವ ಔಷಧಿಕಾರರ ದಿನ. ಔಷಧಿ ತೆಗೆದುಕೊಳ್ಳುವಾಗ ಅದರ ಬಗ್ಗೆ ತಿಳಿದುಕೊಳ್ಳಿ, ಸಂದೇಹವಿದ್ರೆ ಕೇಳಿ, ವೈದ್ಯರ ಮತ್ತು ಫಾರ್ಮಸಿಸ್ಟ್ಗಳ ಸಲಹೆಯನ್ನು ಗೌರವಿಸಿ. ಯಾಕಂದರೆ ಆರೋಗ್ಯ ಅನ್ನೋದು ಕೇವಲ ಕಾಯಿಲೆ ಇಲ್ಲದೆ ಇರೋದು ಅಲ್ಲ, ನಮ್ಮ ಆರೋಗ್ಯದ ಬಗ್ಗೆ ಸರಿಯಾದ ತಿಳುವಳಿಕೆ ಹೊಂದಿರೋದು ಸಹ ಹೌದು. ಏನಂತೀರಾ? ಇದು ನಿಮ್ಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಇವತ್ತಿನ ಸಿರಿಗಂಧ ಕಾರ್ಯಕ್ರಮ. ನಾನು ನಿಮ್ಮ ರೇಡಿಯೋ ಗೆಳೆಯ ಕಿರಣ್ ಜಿ ಎಂ ಎಸ್. ಮತ್ತೊಂದು ಸಂಜೆ, ಮತ್ತೊಂದು ವಿಷಯ, ಮತ್ತೊಂದು ಸಂಗೀತದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಆರೋಗ್ಯವಾಗಿರಿ, ಸಂತೋಷವಾಗಿರಿ. ನಮಸ್ಕಾರ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ.

0: ಆಕಾಶವಾಣಿ ಇದೀಗ ಸಮಯ 8:45 ಇನ್ನು ಮುಂದೆ ಕೇಳಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ನಮಸ್ಕಾರ, ಆಕಾಶವಾಣಿ ಸೇ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೈ ವಿಶಾಲ್ ಶರ್ಮಾ. प्रधानमंत्री नरेंद्र मोदी ने कहा, ग्रामीण क्षेत्रों में परिवर्तन और महिलाओं की आत्मनिर्भरता देश की प्रगति को दर्शाते हैं. श्री मोदी ने सामाजिक सेवा

ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಉದಿತ್ ನಾರಾಯಣ್ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಕಹೋನ್ನ ಪ್ಯಾರ್ ಹೈ ಚಿತ್ರದ ಗೀತೆ, ಇಬ್ರಾಹಿಂ ಅಶ್ಕ್ ಅವರ ಸಾಹಿತ್ಯಕ್ಕೆ ರಾಗ ಜೋಡಣೆ ಮಾಡಿರುವುದು ರಾಜೇಶ್ ರೋಷನ್.

ಇದುವರೆಗೂ ಗೀತ ಚಂದ್ರಿಕೆ ಮೆಲೋಡಿ ಟೈಮ್ಸ್ನಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. ಇದೀಗ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಡಾಕ್ಟರ್ ನಯೀಂ ಉರ್ ರೆಹಮಾನ್ ಅವರಿಂದ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. ಇನ್ನು 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿ ಕೆ ಸುಮತಿ, 6:40 ದೇಶಭಕ್ತಿ ಗೀತೆಗಳು. ಆರು 6:50 ರೈತರಿಗೆ ಸಲಹೆ, 7:15 ಪಿ ಕಾಳಿಂಗರಾವ್ ಹಾಡಿರುವ ಭಾವಗೀತೆಗಳು. 7:45 ಚಿತ್ರಗೀತೆಗಳು ಮೂಡಿಬರುವುದು, ಹಾಗೆ 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ, ವಿಷಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಪದ್ಧತಿ. ಭಾಗವಹಿಸುತ್ತಾರೆ ಡಾಕ್ಟರ್ ಭವ್ಯ ಹೆಚ್ ಬಿ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ತಜ್ಞರು, ಆಯುಷ್ ಇಲಾಖೆ ಸಿದ್ದರಬೆಟ್ಟ ತುಮಕೂರು. ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಇನ್ನು 8:35 ಚಿತ್ರಗೀತೆಗಳನ್ನು ಕೇಳುವಿರಿ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಇನ್ನು 9:05 ಗೀತ ಪಲ್ಲವ, 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ. ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಸಹ ಪ್ರಸಾರವಾಗುವುದು. 9:45 ಗಾನಗಂಗೆ, 10:30 ಸೋನ್ಹೆರೆ ಫಲ್, 11:00 ಸವಿನೆನಪು, 11:30 ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಪ್ರಸಾರವಾಗುವುದು. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ಕೃಷಿ ಮೇಳ ಕುರಿತು ನೇರ ಪ್ರಸಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ. ಪ್ರಾಯೋಜಕರು ಕೃಷಿ ವಿಜ್ಞಾನ ವಿಶ್ವವಿದ್ಯಾನಿಲಯ ಧಾರವಾಡ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಇನ್ನು 1:20 ಪ್ರಗತಿಪಥ, 1:30 ಚಿತ್ರಗೀತೆಗಳನ್ನು ಆಲಿಸುವಿರಿ. 1:40 ಸೇವಾ ಸಂಕಲ್ಪ ಅಭಿಯಾನ್ ಸರಣಿ ಕಾರ್ಯಕ್ರಮ, ವಿಷಯ ಮೇಕ್ ಇನ್ ಇಂಡಿಯಾ. ಇನ್ನು 2:40 ಚಿಲ್ಡ್ರನ್ ಹಾರ್ ಐಡಿಯಾಸ್ ದಟ್ ಸ್ಪಾರ್ಕ್ ಯಂಗ್ ಇನೋವೇಟರ್ ಶೋ ಕೇಸ್ ದಿರ್ ಸೈಂಟಿಫಿಕ್ ಐಡಿಯಾಸ್ ಅಟ್ ಆವಿಷ್ಕಾರ್ 2026 ಪ್ರೆಸೆಂಟೆಡ್ ಬೈ ಆಶಾ. 3:00 ಗುಲ್ಮೊಹರ್. ಇನ್ನು ಸಂಜೆಯ ಪ್ರಸಾರದಲ್ಲಿ ಗಿರ್ಮೆಟ್, 5:30 ಮೂಡಿ ಬರುವುದು. 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿ ಕೆ ಸುಮತಿ, 6:30 ವಿಜ್ಞಾನದ ಮುನ್ನಡೆ. ಈ ಕಾರ್ಯಕ್ರಮದಲ್ಲಿ ಡಿಜಿಟಲ್ ಟ್ರೀ ಸೆನ್ಸಸ್ ಕುರಿತು ಮಾಹಿತಿ ನೀಡುತ್ತಾರೆ ವಿಜಯ್ ನಿಶಾಂತ್. ಇನ್ನು 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ. ವಿಷಯ ಆಲೂಗಡ್ಡೆ ಬಿತ್ತನೆ ಪೂರ್ವ ಸಿದ್ಧತಾ ಕ್ರಮಗಳು ಮತ್ತು ಉತ್ಪಾದನಾ ತಾಂತ್ರಿಕತೆಗಳು ಕುರಿತು ಸಸ್ಯ ಸಂರಕ್ಷಣೆ ವಿಜ್ಞಾನಿ ಡಾಕ್ಟರ್ ಪ್ರಸಾದ್ ವಿಎಸ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ಹಾಗೆ 7:30 ತುರ್ವೇಕೆರೆ ತಾಲೂಕು ಕೋಳಲದ ತೋಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ. ಇನ್ನು 8:00 ಸಿರಿಗಂಧ, 9:15 ಜೆಎಸ್ ಶ್ರೀಕಾಂತ್ ಭಟ್ ಹಾಡಿರುವ ಭಾವಗೀತೆಗಳು. ಇನ್ನು ರಾತ್ರಿ 9:30 ಯುವವಾಣಿ ಪ್ರಸಾರವಾಗುವುದು ಧಾರವಾಡ ಕೇಂದ್ರದಿಂದ. ರಾತ್ರಿ 10:00 ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು. ಇದಾದ ನಂತರ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಸೇಲಂ ಕೆ ಶ್ರೀನಿವಾಸನ್ ಅವರಿಂದ ಮೃದಂಗ ಲಯ ವಿನ್ಯಾಸ. ಈ ಕಾರ್ಯಕ್ರಮ ಆಕಾಶವಾಣಿ ತಿರುಚಿನಪಳ್ಳಿ ಕೇಂದ್ರದ ಕೊಡುಗೆ. ಇದಾದ ನಂತರ ವಿದ್ವಾನ್ ಚಿನ್ನ ವೆಂಕಟ ಸುಬ್ಬಯ್ಯ ಅವರಿಂದ ಡೋಲು ವಾದನ. ಈ ಕಾರ್ಯಕ್ರಮ ಆಕಾಶವಾಣಿ ಹೈದರಾಬಾದ್ ಕೇಂದ್ರದ ಕೊಡುಗೆ. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.

0: ನೋಡಿದಿರ ಮಹಾಪ್ರಭು, ನಾವೀಗ ಬಂದ ಮೇವಾಡ ನಗರಿಯ ದಾರಿಯುದ್ದಕ್ಕೂ ಜನ ಮಾತನಾಡುತ್ತಿದ್ದುದು ಕೇವಲ ಮೀರಾಬಾಯಿ ಮತ್ತು ಗಿರಿಧರ ಗೋಪಾಲನ ಕುರಿತ ಮಾತುಗಳೇ.
1: ಹೌದು ತಾನ್ಸೇನ್.
0: ಅಲ್ಲಲ್ಲ, ನನ್ನ ಹೆಸರನ್ನೆತ್ತಿ ತಾವು ನನ್ನೊಂದಿಗೆ ಮಾತನಾಡುವುದು ಬೇಡ. ಇಲ್ಲಿ ತನ್ನನ್ನ ಸಾಧು ಅಂದರೆ ಸಾಕು. ನೀಚ ವಿಕ್ರಮರಾಣನ ದೂತರು ಇಲ್ಲಿ ಎಲ್ಲ ಕಡೆಗೂ ತುಂಬಿರುವ ಸಾಧ್ಯತೆ ಇದೆ. ಅವರಿಗೆ ನಮ್ಮ ವಿಷಯ ತಿಳಿದರೆ ಅನಾಹುತಕ್ಕಾದೀತು.
1: ಆಗಲಿ ಸಾಧು, ಇನ್ನು ದಕ್ಷತೆ ವಹಿಸುತ್ತೇನೆ. ನೋಡಲ್ಲಿ, ಒಂದೆಡೆ ಶ್ರೀಕೃಷ್ಣನ ಕುರಿತ ಕೀರ್ತನೆ ಸಾಗಿದೆ.
0: ಅದು ಅಲ್ಲಿ ನೋಡಿದೆ. ಎಷ್ಟೊಂದು ಭಾವನಾರ್ವಶರಾಗಿ ಭಕ್ತಾದಿಗಳು ತಾಳಕ್ಕೆ ತಕ್ಕ ಹಾಗೆ ಹೆಜ್ಜೆ ಹಾಕುತ್ತಿದ್ದಾರೆ.
1: ಇಕ್ಕು ಇಲ್ಲಿ ನೋಡು, ನಿಂತಲ್ಲಿಯೇ ನಿಂತು ತಲೆ ಮೇಲೆ ಕೈಗಳನ್ನೆತ್ತಿ ಚಪ್ಪಾಳೆ ತಟ್ಟುತ್ತ ಕುಣಿಯುತ್ತಿರುವ ಜನರೆಷ್ಟಿದ್ದಾರೆ.
0: ಅಲ್ಲೇ ಅಲ್ಲಿ ನೋಡಿದೆ. ಅದು ಮೀರಾಬಾಯಿ ಕೈಯಲ್ಲಿ ತಂಬೂರಿಯನ್ನ ಹಿಡಿದುಕೊಂಡು.
1: ಹೌದು ಹೌದು, ಅವಳು ಮೀರಾಳೆ. ಎಂಥ ಅಲೌಕಿಕ ಕಾಂತಿ! ಧೂಪ, ದೀಪ, ಅಗರಬತ್ತಿ, ಗಂಧ ಪುಷ್ಪಗಳ ಸುಗಂಧಯುಕ್ತವಾದ ಮಂದ ಧೂಮದಿಂದ ಇಡೀ ವಾತಾವರಣವೆಲ್ಲ ಸ್ವರ್ಗ ಸೀಮೆಯ ಕಲ್ಪನೆಯನ್ನು ತರುವಂತಿದೆ.
0: ಹೌದು, ಅಪೂರ್ವ ಕಲೆ. ಮೀರಾಳ ಬಗೆಗೆ ನಾವು ಬರೀ ಕೇಳಿದ್ದೆವು. ಆ ಸಾತ್ವಿಕ ಮೂರ್ತಿಯನ್ನ ನೋಡುವ ಭಾಗ್ಯ ನಮಗಿಂದು ಒದಗಿ ಬಂತು.
1: ತನ್ಮಯತೆಯಿಂದ ತನ್ನನ್ನೇ ಮರೆತು ಗಿರಿಧರನಲ್ಲಿ ಒಂದಾಗಿ ಹೋಗಿರುವ ಮೀರಾ, ಅಹುದು ಅವಳಿಗೆ ಎಚ್ಚರವೇ ಇಲ್ಲ. ಓ, ಇಡೀ ವಾತಾವರಣವೇ ಅವಳ ಅಪೂರ್ವ ಕಾಂತಿ ಪಡೆದಿದೆ. ಅವಳನ್ನೇ ನೋಡುತ್ತಾ ನಿಂತು ಬಿಡಬೇಕೆನಿಸುತ್ತದೆ ತಾನ್ಸೇನ್.
0: ಪ್ರಭು, ಎಚ್ಚೆತ್ತುಕೊಳ್ಳಿ, ನೀವೀಗ ಅಕ್ಬರ್ ಅಲ್ಲ, ನಾನು ತಾನ್ಸೇನು ಅಲ್ಲ, ಸನ್ಯಾಸಿಗಳು, ಸಾಧುಗಳು.
1: ಏ ಹೋಗಯ್ಯ, ನಿನ್ನದೊಂದು ಈ ಅಪೂರ್ವ ಕಾಂತಿಯ ಪರಿಸರದಲ್ಲಿ ನಿನ್ನ ಸಾಧು ಸನ್ಯಾಸಿ ವೇಷಗಳ ಇಲ್ಲದ ಗೊಂದಲ.
0: ಪ್ರಭು ತಾಳಿರಿ, ಸಮಾಧಾನ ಹೊಂದಿರಿ. ಇಲ್ಲದೆ ಹೋದರೆ ದೊಡ್ಡ ಗಂಡಾಂತರವೇ ಬಂದಿತು. ಆ ದುಷ್ಟ ರಾಣನ ಹದ್ದಿನ ಕಣ್ಣಿನ ಕಾವಲು ಇಲ್ಲೆಲ್ಲ ತುಂಬಿಕೊಂಡಿರುತ್ತದೆ.
1: ಆದರೆ ಆದರೆ ತಾನ್ಸೇನ್?
0: ಓ ಮತ್ತದೇ, ನಾನು ತಾನ್ಸೇನ್ ಅಲ್ಲ ಅಲ್ಲ.
1: ಓ ಆಯ್ತು ಆಯ್ತು, ನೀನೊಬ್ಬ ಹಾಳಾದ ಸನ್ಯಾಸಿ.
0: ಹಾಗಂದುಕೊಂಡ್ರು ಆಯ್ತು.
1: ಏ ಸನ್ಯಾಸಿ, ಆ ಭಕ್ತಳ ಹತ್ತಿರ ಹೋಗೋಣ ನಡೆಯೋ. ಅವಳನ್ನ ಇನ್ನೂ ಹತ್ತಿರದಿಂದ ನೋಡಬೇಕೆನಿಸುತ್ತಿದೆ. ಆ ಮೂರ್ತಿಯ ಸಾತ್ವಿಕ ಕಲೆಯಲ್ಲಿ ಮೀಯಬೇಕೆನಿಸುತ್ತಿದೆ. ನಡೆ ಹೋಗೋಣ.
0: ಏ ಸಾಧು.
1: ನಾನು ಸಾಧುವೆ. ಅರಮನೆ, ಸಿರಿ ಸಂಪತ್ತು, ವಸ್ತು, ವೈಢೂರ್ಯ, ವಿಲಾಸ, ವಿಭ್ರಮಗಳಲ್ಲಿ ದಿನ ಕಳೆಯುವ ನಾನು ಸಾಧುವಾಗುವುದಾದರೂ?
0: ಏ ಸಾಧು, ನೀನು ಬರೀ ವೇಷದಲ್ಲಿ ಸಾಧುವಪ್ಪ. ನಿನಗೆ ನಿಜವಾಗಲು ಆಗುವ ಬೈಕಿ ಅಷ್ಟೊಂದು ಉಂಟಾಯ್ತೆ. ಹಾಗೆಲ್ಲಾದರೂ ಸಾಧು ಸನ್ಯಾಸಿ ಆದರೆ ತೀಳು ಹೋಯ್ತು.
1: ಯಾಕೆ ಆ ಕುಹಕ ನಗು?
0: ನಗದೆ ಮತ್ತೇನು ಮಾಡಲಿ, ಸಿಂಹಾಸನದಲ್ಲಿ ಕುಳಿತು ಠಾಕು ಠೀಕಾಗಿ

0: ರಾಜ್ಯಭಾರ ಮಾಡುವುದನ್ನು ಬಿಟ್ಟು ಸಾಧು ಆಗುವುದೇ?
1: ಈ ಸಾಧು ಸನ್ಯಾಸಿ, ನಿನಗೆ ನಿನಗೆ ಅದೆಲ್ಲ ತಿಳಿಯದು. ಆ ಅಧಿಕಾರ, ಆ ಅಂತಸ್ತು ಈ ಸಂತಳ ಮುಂದೆ ಏನೇನೂ ಅಲ್ಲ. ನಿಜವಾಗಲು ಇವಳೇ ಸಾಮ್ರಾಜ್ಞಿ, ಜನರ ಹೃದಯವನ್ನು ಆಳುವವಳು.
0: ಅವಳು ಸಾಮ್ರಾಟಳಾಗುತ್ತಾಳೆ, ನೀವು ಸಂತರಾಗಿರಿ.
1: ನಿಲ್ಲಿಸು ನಿನ್ನ ನಗು. ಸಂತ ವ್ಯಕ್ತಿತ್ವ ನಿನಗೇನು ಗೊತ್ತು? ಅರಸುತನ ಬಂದೀತು ಹೋದೀತು, ಆದರೆ ಈ ಸಂತ ಜೀವನ ಸಾಧ್ಯವಾಗುವುದು ಅಷ್ಟು ಸುಲಭದ ಮಾತಲ್ಲ. ಅದೆಲ್ಲ ನಿನಗೆ ಹೊಳೆಯುವುದಿಲ್ಲ ಬಿಡು.
0: ನಿಜವಾದ ಮಾತು. ನನಗೆ ಆ ಸಂತಳನ್ನು ನೋಡಲು, ಇಲ್ಲಿ ಸಾಮ್ರಾಟನ ಮಾತು ಕೇಳಲು ಒಂದು ತಿಳಿಯುತ್ತಿಲ್ಲ.
1: ಮತ್ತೇನು ಪುರಾಣ ಬಿಚ್ಚ ತೊಡಗಿದೆ?
0: ಇಲ್ಲ ಸಾಧು, ಇದು ಕಣವಲ್ಲ, ವಾಸ್ತವ. ನಿಮ್ಮಂತಹ ಸಾಮ್ರಾಟರ ಆಶ್ರಯ ಸ್ನೇಹ ಸಿಕ್ಕದ್ದೇ ನನ್ನ ಭಾಗ್ಯ.
1: ಏನೇನೋ ಮಾತನಾಡುತ್ತಿರುವೆ.
0: ಹಾಗೆಯೇ ಅಂದುಕೊಳ್ಳಿರಿ, ನಿಮ್ಮ ಸಹವಾಸ ಮರುಳು ಮಾಡುವಂಥದ್ದು.
1: ಏನು ಹೇಳುತ್ತಿರುವೆ?
0: ನಿಜವನ್ನೇ ಹೇಳುತ್ತಿರುವೆ. ಅಲ್ಲಿ ತನ್ನ ಗಾಯನದಿಂದ ಭಕ್ತಿಯಿಂದ ತುಂಬಿ ಹೋದ ನೀರ, ಇಲ್ಲಿ ಸಾಮ್ರಾಟನ ಹೃದಯದಲ್ಲಿ ಅದೇ ಭಕ್ತಿಯ ಗುಂಜಾರವ.
1: ಏನೆಲ್ಲ ಹರಟುತ್ತಿರುವೆ?
0: ಹರಟೆಯಲ್ಲ ಸಾಧು, ಈ ದೇಶ ಕಂಡ ಸೊಗಸು ಇದು. ಸಿಂಹಾಸನದಲ್ಲಿ ಕುಳಿತು ಅರಸೊತ್ತಿಗೆಯನ್ನು ಅನುಭವಿಸುತ್ತಾ ಉಪ್ಪದಲ್ಲಿ ಬದುಕಿ ಹೋದವರೆಷ್ಟೋ ಜನ. ಇತಿಹಾಸ ಅಂಥವರ ಕಥೆಗಳಿಂದ ತುಂಬಿರುತ್ತದೆ. ಆದರೆ ನಿಜವಾದ ಸಾಮ್ರಾಜ್ಯವನ್ನು ಜನರ ಹೃದಯದಲ್ಲಿ ಕಾಣುವ ಸಂತ ವ್ಯಕ್ತಿಯ ಒಳಗಿಟ್ಟುಕೊಂಡವರು ಆಗೀಗ ಅವತರಿಸುತ್ತಾರೆ.
1: ಓ, ನನ್ನನ್ನು ಆಕಾಶಕ್ಕೇರಿಸಿ ಕೈಬಿಟ್ಟು ಬಿಡುತ್ತಿ. ನಾನೊಬ್ಬ ರಾಜ, ರಾಜ ಅಷ್ಟೇ, ಅಲ್ಲಲ್ಲ, ಸನ್ಯಾಸಿ, ಸಾಧು, ಸಂತ.
0: ನೀವು ನಿಜವಾಗಿಯೂ ಸಂತರೇ. ಸಾಮ್ರಾಟರಾದವರು ಹೀಗೆ ವೇಷ ಮರೆಸಿಕೊಂಡು ಏನೆಲ್ಲ ಕಷ್ಟಪಟ್ಟು ಮೀರಾಳನ್ನು ನೋಡಲು ಓಡೋಡಿ ಬಂದಿದೆ. ನಿಮ್ಮ ಹೃದಯದಲ್ಲಿ ನಡೆಯುವ ತುಡಿತವನ್ನು ಈ ಕಿವಿ ಚೆನ್ನಾಗಿ ಆಲಿಸಬಲ್ಲದು.
1: ಆಯಿತು ಆಯಿತು, ನಿನ್ನ ಕಿವಿ ಅದನ್ನು ಆಲಿಸುವುದನ್ನು ನಿಲ್ಲಿಸಲಿ. ಆ ಹಿರಿಯ ಸಂತ ಹತ್ತಿರಸವನ್ನು ಸವಿಯೋಣ ಬಾ.
0: ಆಯಿತು ಆಯಿತು. ಮೆಲ್ಲಗೆ ಬೇಹುಗಾರರು ಕಾಯುತ್ತಿರುತ್ತಾರೆ. ಆ ದುಷ್ಟ ರಾಣ ಈಗಾಗಲೇ ಮೀರಾಳಿಗೆ ಕೊಟ್ಟ ಕಷ್ಟಗಳು ಸಾಕು.
1: ಹೌದು ಹೌದು, ವಿಷವನ್ನು ಪ್ರಸಾದವೆಂದು ಕಳಿಸಿದನಂತೆ, ಹಾವನ್ನೇ ಮುಚ್ಚಿಟ್ಟು ಕಳಿಸಿದ್ದನಂತಲ್ಲ.
0: ಹುಲಿಯ ಬೋನಿನಲ್ಲಿ ಹಾಕಿದ್ದು ಆಯ್ತಲ್ಲ.
1: ಮೀರಾಳದು ಎಂಥ ವ್ಯಕ್ತಿತ್ವ! ಈ ರಾಣಿಗೆ ಏಕೆ ಅರ್ಥವಾಗುತ್ತಿಲ್ಲ?
0: ಮನೆತನ, ಮಾನ, ಮರ್ಯಾದೆ, ಅದರ ನಿಶೆ ಏರಿದವರಿಗೆ ಆಗುವುದೇ ಹೀಗೆ. ಅವರಿಗೆಲ್ಲಿ ಬರಬೇಕು ತಿಳಿವಿನ ಕಣ್ಣು?
1: ಆದರೆ ಈ ವಿಷದ ಬೆಂಕಿಯಲ್ಲಿ ಮೀರಾ ಮಾತ್ರ ಹೊಳೆಯುವ ಚಿನ್ನವಾಗಿಯೇ ಹೊರಬಂದಳು. ಹೀಗೆ ಬಾ, ಹೀಗೆ ಬಾ.
0: ಆಯ್ತು.

0: ತಾಂಸೆ, ಓ ಸಾಧು, ನಿನ್ನನ್ನು ತಡೆಯುವುದಾಗದು. ಈ ಮಹಾಸಂತಳ ಬಳಿಗೆ ಬಂದು ಹೀಗಿರುವುದು ಸಾಧ್ಯವಾಗುತ್ತಿಲ್ಲ. ನಡೆ ನಡೆ, ಬೇಗ ಹೋಗಿ ಅವಳ ಪಾದಕ್ಕೆ ನಮಿಸೋಣ, ಅವಳ ಭಕ್ತಿಯಲ್ಲಿ ಒಂದಾಗೋಣ.
1: ನಿಮ್ಮ ಭಾವನೆಗಳು ನನಗೆ ಚೆನ್ನಾಗಿ ಅರ್ಥವಾಗುತ್ತವೆ. ಆ ತಾಯಿಯ ಬಳಿಯಲ್ಲಿ ಹಾಗಾಗುವುದು ಸಹಜ, ಅದರಲ್ಲೂ ಅದು ನಿಮ್ಮಂತಹವರಿಗೆ. ಆದರೆ ನಾವು ಮೇವಾಡದ ಮನೆಯ ಆವರಣದಲ್ಲಿದ್ದೇವೆ, ಪರರ ರಾಜ್ಯದಲ್ಲಿದ್ದೇವೆ. ಹತ್ತಾರು ಹದ್ದಿನ ಕಣ್ಣುಗಳು ನಮ್ಮ ಸುತ್ತ ಕಾವಲಿವೆ ಎಂಬುದನ್ನು ಮರೆಯಲಾಗುವುದಿಲ್ಲ.
0: ತಾನ್ಸೇನ್, ಈ ಹಿರಿಯ ವ್ಯಕ್ತಿತ್ವದವರು ಈ ಮುಚ್ಚುಮರೆ ಏಕೆ? ಈ ಸುಳ್ಳು ವೇಷ ಯಾಕೆ?
1: ನೀವು ಹೇಳುವುದಕ್ಕೆ ನನ್ನದು ಇನ್ನೊಂದು ಮಾತಿಲ್ಲ, ಆದರೆ ವಾಸ್ತವದ ಬಗೆಗೆ ನಾವು ಅಷ್ಟೇ ಕಟ್ಟೆಚ್ಚರಾಗಿರಬೇಕು. ನೀವು ಸಾಮ್ರಾಟರು ಎಂಬುದನ್ನು ಮರೆಯಬೇಡಿ.
0: ಓಹ್, ಅದೆಲ್ಲ ಇಲ್ಲಿ ಈ ಸಂತಳ ಬಳಿ ಏನೂ ಅಲ್ಲ ತಾನ್ಸೇನ್. ನನಗೆ ಹೀಗೆ ಮುಚ್ಚುಮರೆ ಇನ್ನಾಗದು. ಆಗದು,
1: ಏನಾದರೂ ದುಡುಕಿ ಬಿಟ್ಟಿರಿ. ಇದು ನಮಗಷ್ಟೇ ಅಲ್ಲ, ಮೀರಾಳಿಗೂ ಅಪಾಯಕಾರಿ. ರತನ್ ರಾಣ, ವಿಕ್ರಮ್ ರಾಣ ಎಂಥ ನೀಚರು ಎಂಬುದನ್ನು ತಾವು ಬಲ್ಲಿರಿ. ಅವರು ಇದೇ ಸಂದಿಸಿ ಮೀರಾಳ ಕೊಲೆಗೈಯಲು ಹೆಸಲಿಕ್ಕಿಲ್ಲ.
0: ಅಂತೂ ನಾನು ನೀನು ಹೇಳದಂತೆ ಮಾಡಬೇಕು.
1: ಹ್ಞೂ, ಹಾಗನ್ನಿರಿ, ಬನ್ನಿ ಹೋಗೋಣ. ಹೀಗೆ ಆ ಕೃಪಾಮೂರ್ತಿಯ ಪಾದಕ್ಕೆ ನಮಿಸೋಣ.

0: ತಾವು ತಾವು ಇದನ್ನ ಏನು ಮಾಡುತ್ತಿದ್ದೀರಿ?
1: ಯಾಕೆ ಈ ಮುತ್ತಿನ ಹಾರವನ್ನು ತೆಗೆದು ಮೀರಾಳಿಗೆ ನನ್ನ ಭಕ್ತಿಯ ದ್ಯೋತಕವಾಗಿ ಅರ್ಪಿಸುತ್ತಿರುವೆ?
0: ನಿಮಗೆ ಎಷ್ಟು ಹೇಳಬೇಕು, ನೀವೀಗ ಸಾಧುಗಳು, ಎಲ್ಲವನ್ನ ತ್ಯಜಿಸಿ ಕಾವಿ ಧರಿಸಿರುವವರು. ನಿಮ್ಮ ಬಳಿ ಇಂಥ ಬೆಲೆ ಬಾಳುವ ಮುತ್ತಿನ ಹಾರ ಬರುವುದಾದ್ರಿಗೆ ಜನ ಏನು ತಿಳಿಯಲಿಕ್ಕಿಲ್ಲ. ಅಲ್ಲದೆ ಕಾವಲಿರುವವರಿಗೆ ಸಂಶಯ ಹುಟ್ಟಿಬಿಡುತ್ತದೆ, ನಾವು ವೇಷಧಾರಿಗಳು ಎನ್ನುವುದು ಬಯಲಾಗಿ ಹೋಗುತ್ತದೆ.
1: ಓ, ಎಷ್ಟು ಮುಚ್ಚುಮರೆ! ನೋಡು, ಈಗ ನೀನು ನನ್ನನ್ನು ತಡೆಯಲಾರೆ. ನಾನು ಈ ಹಾರ ಅರ್ಪಿಸಿಯೇ ಬಿಡುತ್ತೇನೆ, ಏನಾದರೂ ಆಗಲಿ.
0: ಓ, ಕಾವಂದರ ಹೃದಯದ ಭಾವನೆಗಳನ್ನು ನಾನಾದರೂ ಇದೊಂದು ಕಡಿವಾಣ ಹಾಕಿ ನಿಲ್ಲಿಸಲಾಗಿತ್ತು. ಮೂರಾಳ ಗಿರಿಧರನೇ ಕಾಯಬೇಕು.
2: ತಾಯಿ, ನಿನ್ನ ಭಗವದ್ಭಕ್ತಿ ಗಾಧವಾದುದು. ನಿನ್ನ ಭಜನೆಗಳ ನಾದ ಮಾಧುರ್ಯ ಇಡೀ ಜನತೆಯನ್ನೇ ಮಂತ್ರಮುಗ್ಧರನ್ನಾಗಿ ಮಾಡಿದೆ. ನಿನ್ನ ಭಕ್ತಿ ರಸಾಯನವು ನಾಡನ್ನೇ ಸಂತುಷ್ಟಗೊಳಿಸಿದೆ. ಎಲ್ಲೆಲ್ಲೂ ಗಿರಿಧರ ಗೋಪಾಲನ ನಾಮ ಗುಂಜನಗೊಳ್ಳುತ್ತಿದೆ. ಇದು ತಾಯಿ, ನನ್ನ ಈ ಮುತ್ತಿನ ಹಾರವನ್ನು ನಿನ್ನ ಪಾದಾರವಿಂದಗಳಿಗೆ ಅರ್ಪಿಸುತ್ತಿದ್ದೇನೆ. ದಯವಿಟ್ಟು ಸ್ವೀಕರಿಸಿ ನನ್ನ ಪುನೀತನನ್ನಾಗಿ ಮಾಡುತ್ತಾಯೆ.
3: ಮೇಲೇಳು ಸೋದರ, ಮಾನವರಾದ ನಾವೆಲ್ಲ ಒಂದೇ, ನಮ್ಮಲ್ಲಿ ಯಾರೂ ಮೇಲಲ್ಲ ಕೀಳಲ್ಲ. ನನ್ನ ಪ್ರಿಯಕರ ಗಿರಿಧರ ಗೋಪಾಲನೇ ನನ್ನ ಸರ್ವಾಲಂಕಾರ. ಹಾಗಿದ್ದ ಮೇಲೆ ನಿನ್ನ ಮುತ್ತಿನ ಹಾರವನ್ನು ನಾನೇಕೆ ಮುಟ್ಟಲಿ? ನೀನೇ ಅದನ್ನೆತ್ತಿಕೋ.
2: ಹಾಗಿದ್ದರೆ ನನ್ನನ್ನು ಮನ್ನಿಸುತ್ತಾಯೆ. ಸುರಸುಂದರ ಗೋಪಾಲನ ಕೊರಳಲ್ಲಿಯಾದರೂ ಈ ಹಾರವನ್ನು ಹಾಕುತ್ತಾಯಿ, ನೋಡಿ ಸಂತೋಷ ಪಡುತ್ತೇನೆ. ನನ್ನ ಗೆಳೆಯನಿಗೂ ಆದವಾಗುತ್ತದೆ. ನನ್ನ ಈ ಅಲ್ಪ ಕಾಣಿಕೆಯನ್ನು ಸ್ವೀಕರಿಸಿ ಉದ್ಧರಿಸುತ್ತಾಯೆ. ಇಂಥ ಸದವಕಾಶದಿಂದ ವಂಚಿತನಾದರೆ ನನ್ನ ಜನ್ಮವೇ ನಿರರ್ಥಕಗೊಳ್ಳುತ್ತದೆ.
0: ಹೌದು ತಾಯಿ, ಈ ಹಾರವು ಗೋವರ್ಧನನ ಕೊರಳನ್ನ ಅಲಂಕರಿಸುವುದನ್ನ ಕಣ್ಣಾರೆ ಕಂಡು ಧನ್ಯನಾಗಬೇಕೆಂಬುದೇ ನನ್ನ ಗೆಳೆಯನ ಮಹದಾಶೆ. ದಯವಿಟ್ಟು ಪೂರೈಸಿ ಪುನೀತನನ್ನಾಗಿ ಮಾಡು ತಾಯಿ.
3: ಸಾಧುಗಳಾದ ನೀವು ಎಲ್ಲಿಯೋ ದೂರದಿಂದ ಬಂದಂತಿದೆ. ನೀವು ಭಕ್ತಿ ಪೂರ್ವಕ ಗಿರಿಧರ ಗೋಪಾಲನಿಗೆ ಈ ಮುತ್ತಿನ ಹಾರವನ್ನ ಅರ್ಪಿಸಿ ಅದನ್ನು ಆತನು ಕೊರಳಲ್ಲಿ ಧರಿಸಿದ್ದನ್ನ ನೋಡುವ ಹಂಬಲ ಉಳ್ಳವರಾದರೆ ನಾನೇಕೆ ಅದಕ್ಕೆ ಅಡ್ಡ ಬರಲಿ? ತನ್ನಿರಿ, ಅದನ್ನು ಘನಶ್ಯಾಮನ ಕೊರಳಿಗೆ ಹಾಕುತ್ತೆ. ಭಗವಂತನ ಶ್ರೀಕಂಠವು ಇನ್ನೂ ಅಂದಗೊಂಡುದನ್ನು ನಾವೆಲ್ಲರೂ ನೋಡಿ ನಲಿಯೋಣ.
2: ಧನ್ಯನಾದೆ ತಾಯಿ, ಧನ್ಯನಾದೆ. ಇದು ನಿನಗೆ ನನ್ನ ಶತಶತ ಪ್ರಣಾಮಗಳು. ಗಿರಿಧರ ಗೋಪಾಲನ ಈ ಕೊರಳನ್ನು ಕಂಡು ಸಂತೋಷವಾಗಿದೆ. ಜೈ ಗಿರಿಧರ ಗೋಪಾಲ.
0: ಜೈ ಗಿರಿಧರ ಗೋಪಾಲ. ಜೈ.
4: ಸಂತ ಸಾಮ್ರಾಟ ಕಿರುನಾಟಕ ಕೇಳಿದಿರಿ. ರಚನೆ ಹಾಗೂ ನಿರ್ಮಾಣ ಡಾಕ್ಟರ್ ಬಸವ.

ಕತ್ತಲೆಯು ಮುತ್ತಿರಲು, ವೀರ ಕಾವಲುಗಾರ ಭೋಜನಕ್ಕೆ ನಡಿರಲು, ಸಿಹಿ ನೀರ ತರಲೆಂದು ಅವನ ಸತಿ ಬಂದಿರಲು, ಕಳ್ಳಗಂಡಿಯ ಹಿಂದೆ ಪಿಸುಮಾತ ಕೇಳಿದಳು, ಆಲಿಸಿದಳು, ಇಂಕಿದಳು, ವೈರಿಪಡೆ ಕೋಟೆಯತ್ತ ಬರುವುದನ್ನು ಕಂಡಳು.

ಧರ್ಮಪೀಠ ಚಿತ್ರಕ್ಕಾಗಿ ಆರ್ ಎನ್ ಜಯಗೋಪಾಲ್ ಅವರು ಬರೆದ ಗೀತೆ. ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಒಂದು ಸಿನಿಮಾ ಕಥೆ ಚಿತ್ರದ ಗೀತೆಯನ್ನ ನಾವೀಗ ಪ್ರಸಾರ ಮಾಡುತ್ತಿದ್ದೇವೆ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಕೊನೆಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರಕ್ಕಾಗಿ ಶಂಕರ್ ಮಹದೇವನ್, ರಾಜೇಶ್ ಕೃಷ್ಣನ್, ಹೇಮಂತ್, ನಂದಿತಾ, ಪ್ರಕಾಶ್ ಸೋಂಟಕ್ಕೆ ಹಾಗೂ ಸಂಗಡಿಗರು ಹಾಡಿರುವ ಗೀತೆ.

ನಿಲ್ಲಿಸ್ರಿ, ತಡೀರಿ ಮೇಳದವ್ರ, ಅಲ್ಲೆಷ್ಟಿಲ್ಲೆಷ್ಟು ಹಾಡಿ ಲಘೂನ ಕಥೆ ಮುಗಿಸು ಕೆಲಸ ಮಾಡಬೇಡ್ರಿ. ಕಲ್ಲನ್ಕೇರಿ ಮಲ್ಲನಗೌಡ್ರು ಅವ್ರ ಮಗ ಮತ್ತು ಸೊಸಿ ಕಥಿ ಅಷ್ಟು ಸಣ್ಣದಲ್ಲ. ನಮ್ಮ ಕಲ್ಲನ್ಕೇರಿ ಮಲ್ಲನಗೌಡ್ರು ಹತ್ತು ಹಳ್ಳ್ಯಾಗ ಸುತ್ತ ದೇಶದಾಗ ಹೆಸರಾದವರು. ಮುತ್ತಿನಂಥ ಮೂರು ಗಂಡು ಮಕ್ಕಳನ್ನ ಹಡಿದು ರತ್ನದಂಥ ಮೂರು ಸ್ವಸ್ಥರಂತಂದ ಅವ್ರನ್ನ ಊರು ಕೇರಿ ಸುತ್ತ ಹಳ್ಳ್ಯಾಗಿನ ಜನ ಎಲ್ಲ ಎಪ್ಪ ಅಂತ ಕರೀತಿತ್ತು. ಅನ್ನಿಲ್ದವರಿಗೆ ಅನ್ನ, ಅರಿಬಿರ್ದವರಿಗೆ ಅರಿಬಿ, ಮನಿ ಇರ್ದವರಿಗೆ ಮನಿ, ಹಿಂಗ ಎಲ್ಲ ಮಂದಿ ಸುಖ ದುಃಖ ನೋಡು ದೇವರಾಗಿದ್ರು ಅವರು. ಇವರು ಮೂರನೇ ಮಗ ಮಹಾದೇವ ದಂಡಿನಾಗಿದ್ದ. ಮಹಾದೇವನ ಪ್ರೀತಿ ಹೆಂಡತಿ ಭಾಗೀರಥಿ. ತುಂಬಿದ ದೊಡ್ಡ ಸಂಸಾರ, ನಕ್ಕೋತ ಕೆಲ್ಕೋತ ಇದ್ದ ಸುತ್ತ ಹಳ್ಳಿ ಜನ ನೋಡಿ ಗೌಡ ಖುಷಿಯೊಳಗೆ ಕುಣಿದಾಡ್ತಿದ್ದ. ಆದ್ರೆ ಯಾವಾಗಲೂ ಸುಖನ ಇರ್ಲಿಕ್ಕೆ ಹೆಂಗೆ ಸಾಧ್ಯ ಐತಿ? ಏರಿ ಮುಗುದಿಂದ ಇಳು ಬರಬೇಕಲ್ಲ, ಹಂಗ ಆತು. ಎರಡು ವರ್ಷ ಅಷ್ಟು ಇಷ್ಟು ಆದ ಮಳಿ ಮೂರನೇ ವರ್ಷ ಕಣ್ಣೀರು ಸುರಿಸೋಯ್ತು.

ಮುಂದೆ ಬರಲೇ ಇಲ್ಲ. ಮನುಷ್ಯರಿಗೆ ದನಕ್ಕ ಪಶು ಪಕ್ಷಿಗಳಿಗೆ ಕುಡಿಲಾಕ ಸಹಿತ ನೀರು ಸಿಗದಂಗಾತು. ಬಿತ್ತಿದ್ರೆ ಒಣಗಾಕತ್ತಿದ್ವು. ಜನ ಕಂಗಾಲಾತು, ಮುಗಲ್ ನೋಡಾಕತ್ತು, ಕೂಗಿ ಕೂಗಿ ಮಳಿರಾಯನ್ನು ಕರೀಲಾಕತ್ತು.

0: ಎಷ್ಟೆಲ್ಲ ಕಳ್ಳ ಕಿತ್ತು ಬರುವಂಗ ಅತ್ತು ಕರೆದ್ರು ಮಳೆರಾಯಿಗ ಕರುಣ ಬರಲೇ ಇಲ್ಲ. ಅನ ನೀರು ಸಿಗಲಾರ ಜನ ತಮ್ಮ ಗಂಟು ಮೂಟೆ ಕಟ್ಕೊಂಡು ದನ ಕರ ಹೊಡ್ಕೊಂಡು ಗುಳೇ ಹೊಂಟ್ರು. ಜನರ ಪರಿಸ್ಥಿತಿ ನೋಡಿದ ಮಲ್ಲನ್ಗೌಡನ ಮನಕ್ಕ ಚುರ್ ಅನಿಸ್ತು.
1: ನಿಲ್ರಿ ಮಕ್ಕಳ, ನಿಲ್ರಿ. ಹುಟ್ಟಿದ ಊರ್ ಬಿಟ್ಟು ಎಲ್ಲಿ ಹೋಗ್ತೀರಿ? ನಾನು ಬದುಕಿರೋ ತನಕ ನೀವೆಲ್ಲೂ ಹೋಗೋದು ಬೇಡ.
2: ಯಪ್ಪ ಗೌಡ್ರ, ಎಷ್ಟು ದಿನ ಅಂತ ಎಷ್ಟು ಜನ ಅಂತ ನಿಮಗೆ ತ್ರಾಸ ಕೊಡೋದ್ರಿ? ಕೂಳು ಹೋಗ್ಲಿ, ಕುಡಿಲಾಕ ನೀರು ಸಿಗದಂಗಾದಾಗ ನೀವರ ಎಲ್ಲಿಂದ ನೀರು ತರ್ತೀರಪ್ಪ? ಅದಕ್ಕೆ ಎಲ್ಲಾದರೂ ಹೋಗಿ ಬದುಕ್ತೀವ್ರಿ, ನಮ್ಗೆ ಹೋಗಿ ಅಪ್ಪಣೆ ಕೊಡ್ರಿ.
1: ಯಾರು ಊರ್ ಬಿಡೋ ಹಂಗಿಲ್ಲ. ನಿಮಗಾಗೋ ತ್ರಾಸು ನಂದಲ್ಲಿ ಏನು, ಹೊಳಿ ಬರ್ರಿ. ನನ್ನ ಮನೆ ಕಾಳು ಕಡಿ ಎಲ್ಲರಿಗೂ ಕೊಡ್ತೀನಿ. ಅದನ್ನ ಕೂಲಿ ಅಂತ ತಿಳಿದು ಊರು ಮುಂದಿನ ನನ್ನ ಹೊಲದಾಗ ಕೆರಿ ಕಡೀರಿ, ನೀರು ಬಿದ್ದ ಬೀಳ್ತೈತಿ, ನಮ್ಗೆಲ್ಲರಿಗೂ ನೀರು ಸಿಗ್ತಾವ. ಹೊಳಿ ನಡೀರಿ.
2: ಹೌದು ಹೌದು, ಗೌಡ್ರು ಹೇಳೋ ಮಾತು ವಾಜಮೈತಿ. ನಡ್ರಿ, ನಾವೆಲ್ಲ ಕೂಡಿ ಕೆರೆ ಕಡಿಯೋಣ. ನಡ್ರಿ ನಡ್ರಿ, ಅಲ್ಲ
3: ಎಲ್ಲರೂ ಕೂಡಿ ಕೆರೆ ಕಡಿಯೋಣ. ನಡ್ರಿ.

ಕೂಡಿದ ಜನ ಎಲ್ಲ ಬೆವರು ಹರಸ್ಕೋತ ಕೆರೆ ಕಡೇ ತೋಡಿದ್ರು. ಗಂಗವ್ವ ಕಾಣಲೇ ಇಲ್ಲ. ಜನ ಮತ್ತೆ ಕಂಗಾಲಾತು. ಗೌಡರಿಗೂ ಚಿಂತೆ ಆತು. ಏನ್ ಮಾಡ್ಬೇಕೋ ತಿಳಿದಂಗಾಯ್ತು. ಹಿಂಗ ವಿಚಾರ ಮಾಡ್ಕೋತ ನಿಂತಾಗ ಗೌಡರಿಗೆ ಒಮ್ಮೆಲೆ ಕೆರೆ ಸಲುವಾಗಿ ಜ್ಯೋತಿಷ್ಯನಾದ್ರೂ ತೆಗಿಸಿ ನೋಡೋನು ಅನಿಸ್ತು.

ಗೌಡ್ರು ಹೊತ್ತಿಗೆ ತೆಗೆಸಿ ಜ್ಯೋತಿಷ್ಯ ಕೇಳಿದ್ರು. ಜೋಯಿಸ್ರು ಹಿರಿಸೊಸಿ ಮಲ್ಲವನ್ನು ಕೆರೆಗೆ ಹಾರ ಕೊಡಬೇಕು ಅಂದ್ರೆ ಕೆರೆಗೆ ನೀರು ಬೀಳ್ತದ, ಹಿಡಿದ ಧರ್ಮದ ಕಾರ್ಯನೂ ಪೂರ್ಣ ಆಗ್ತದ ಅಂದ್ರು. ಗೌಡ್ರಿಗೆ ಮುಗುಲ ಹರಿದು ಮ್ಯಾಲ ಬಿದ್ದಂಗಾತು. ಅತ್ಲಾಗ ಹಿಡಿದ ಕೆಲಸ ಬಿಡು ಹಂಗೂ ಇಲ್ಲ, ಇತ್ಲಾಗ ಹಿರಿಸೊಸಿ ಮಲ್ಲವನ್ನು ಹಾರ ಕೊಡು ಹಂಗೂ ಇಲ್ಲ, ಏನ್ ಮಾಡಬೇಕು ಮತ್ತ ಗೌಡ್ರಿಗೆ ವಿಚಾರಕ್ಕಿಟ್ಕೊಂತು.

0: ಯಾಕೆ ಭಗವ ಯಾಕ? ಏ ಭಾಗಿರುತ್ತೆ, ಕನಸೇನಾದ್ರೂ ಬಿತ್ತೇನೆ?
1: ಇಲ್ಲ ದೇವ, ಕನಸಲ್ಲ. ನಾ ಎಚ್ಚರ ಇದ್ದೀನಿ. ಎಚ್ಚರಿದ್ದಾಗ ಕನಸು ಹೆಂಗ ಬರ್ತೈತ ಅತ್ಯವ್ವ? ಯಾಕೋ ಭಯ ಆದಂಗಾತು.
0: ಯಾಕವ
1: ಅತ್ಯವ್ವ?
0: ಏನು
1: ಮನ್ಸಿಗೆ ಯಾಕೋ ಹೆಂಗೆಂಗೋ ಆಗ್ಲಿಕ್ಕತ್ತೈತಿ.
0: ಯಾಕವ
1: ನಾನಂತವ್ರ ಮನೆಗೆ ಹೋಗಿ ಬರ್ತೀನವ್ವ.
0: ಯಾ ಬೇಡಂದ್ರ ಭಾಗವ, ಹೆಣ್ಣಿನ ಸಂಕಟ ಹೆಣ್ಣಿಗಲ್ದೆ ಇನ್ಯಾರಿಗೆ ತಿಳಿಬೇಕು? ಹೋಗಿ ಬಾರವ್ವ ನಿನ್ ತವ್ರ ಮನೆಗೆ. ಆ ಅಂದಂಗ ಕಿ ಪೂಜಾದ್ದೊಂದು ದೊಡ್ಡ ಕೆಲಸ ಬಂದೈತಿ, ಅದಕ್ಕೆ ಸರ್ನ ಹೋಗಿ ಭರ್ನ ಬಂದ್ಬಿಡವ.
1: ಆಗ್ಲಿತ್ತೀವ

0: ಇದೇನವ ಭಾಗೀರಥಿ, ಹಬ್ಬ ಹುಣ್ವಿ ಯಾವುದೂ ಇಲ್ಲ, ಆದರೂ ಒಮ್ಲೆ ಬಂದ್ಬಿಟ್ಟಿ.
1: ಹೂನಪ್ಪ,
0: ಮುತ್ತಿನಂಥ ಅತ್ತಿ ಮಾವ, ದೇವರಂಥ ಪತಿ, ತುಂಬದ ಮನಿ, ಇಷ್ಟೆಲ್ಲ ಒಬ್ಬಳ ಬರೋದಂದ್ರ?
1: ಅಪ್ಪ ಏನು ಹೇಳಪ್ಪ.
0: ಯಾಕವ್ವ?
1: ಅತ್ತಿ ಮಾವ ನನ್ ಮೇಲೆ ಸಿಟ್ಟಾಗ್ಯಾರ.
0: ಯಾಕಂತವ?
1: ಕುಂತಾಗ ನಿಂತಾಗ ಕೆಲಸ ಮಾಡುವಾಗ ಅನಕದ್ ಮಾತಾಡ್ತಾರಪ್ಪ.
0: ಆದದಾದ್ರೂ ಏನ್ ಭಾಗಿರತಿ?
1: ಅಪ್ಪ ಅವ್ರು ನನ್ನ ಬೇರೆ ಇಡ್ತಾರಂತಪ್ಪ, ಬೇರೆ ಇಡ್ತಾರಂತ.

ಹಿಂಗ ತಂದಿ ತಾಯಿ ಮತ್ತ ತನ್ನ ಅಕ್ಕನ ಮುಂದೆ ಸುಳ್ಳು ಹೇಳಿದ ಭಾಗೀರಥಿಗೆ ಅವರೆಲ್ಲ ಅದನ್ನ ಕೊಡ್ತೀನಿ ಇದನ್ನ ಕೊಡ್ತೀನಿ ಅಂತ ಹೇಳಿ ಸಮಾಧಾನ ಮಾಡ್ಲಕ್ಕ ಪ್ರಯತ್ನ ಮಾಡಿದ್ರು. ಹೊಟ್ಟ್ಯಾಗ ಉರಿಯೋ ಬೆಂಕಿ ಬಿದ್ದ ಆಕೆಗೆ ಅವರೆಲ್ಲ ಕೊಡ್ತೀವಿ ಅಂದಿದ್ರಿಂದ ಏನು ಸಮಾಧಾನ ಆಗಲಿಲ್ಲ. ಇನ್ನ ತನ್ನ ಎದೆಯೊಳಗಿನ ತಳಮಳ ಬಿಚ್ಚ ಹೇಳಬೇಕಂದ್ರೆ ಭಾಗೀರಥಿ ಪಾಲಿಗೆ ಉಳಿದವಳು ಆಕಿ ಪ್ರೀತಿ ಗೆಳತಿ ಒಬ್ಬಾಕಿನ ಮಾತ್ರ. ಹೊಟ್ಟ್ಯಾಗಿಂದೆಲ್ಲ ಕಕ್ಕುಲಾತಿಯಿಂದ ಕೇಳು ಗೆಳತಿಗೆ ಖರೇ ಸುದ್ದಿ ಹೇಳಬೇಕಂತ ಮನಸ್ಸು ಮಾಡಿದ ಭಾಗವ ತನ್ನ ಗೆಳತಿ ಮನೆಗೆ ಹೊಂಟ್ಲು.

0: ಭಾಗಿ, ಏ ಭಾಗಿ, ಯಾಕ ಭಾಗಿ ಎಂದಿಲ್ದ ಹಿಂದ್ಯಾಕೆ ಹೇಳು? ಯಾಕ, ಏನಾತು?
1: ಏನು ಹೇಳಿ ಗೆಳತಿ, ಹೆಂಗ ಹೇಳಿ?
0: ಅಂತೂ ಆಗ್ಬಾರ್ದು. ಏನಾದ ಭಾಗಿರ್ತಿ?
1: ಆಗ್ಬಾರ್ದು ಆಗಿತ್ತಂತ ಹೆಂಗ ಹೇಳ್ಬೇಕನ್ನೋದು ತಿಳಿವಲ್ತು ಕೇಳ್ತಮ್ಮ.
0: ಭಾಗಿರ್ತಿ, ಅಂಜ್ಬೇಡ, ಅಳಕ್ಬೇಡ. ನಡೆದಿದ್ದಾದ್ರೂ ಏನು ಹೇಳರೆ ಹೇಳಲ್ಲ.
1: ನಮ್ಮ ಮಾವ, ನಮ್ಮ ಅತ್ತಿ.

0: ಕೇಳ್ತೇವ, ಇದು ಕರೆ ನಾ ಹೆಂಗ್ ಮಾಡ್ಲಿ?
1: ಸಮಾಧಾನ ಮಾಡ್ಕೋ ಭಾಗಿ, ಸಮಾಧಾನ ಮಾಡ್ಕೋ. ಪಾಪಿ ಹೆಣ್ಣಿನ ಜನ್ಮಕ್ಕ ಎಲ್ಲಿ ಹೋದ್ರು ಸುಖ ಇಲ್ಲ, ಹಾರ ಕೊಟ್ರೆ ಕೊಡ್ಲೇಳು, ಇಟ್ಟಂಗಿರ್ಕವ್ವ, ಇಟ್ಟಂಗಿರ್ಬೇಕು, ಸಮಾಧಾನ ಮಾಡ್ಕೋವ.

ಸರ್ನ ಹೋದ ಭಾಗೀರಥಿ ತಂದಿ ತಾಯಿ ಅಕ್ಕ ಗೆಳತಿ ಎಲ್ಲಾರ್ಗೂ ಭೆಟ್ಟಿಯಾಗಿ ಹಿಂಗ ದುಃಖ ಹಂಚ್ಕೊಂಡು ಭರನ ಹೊಳ್ಳಿ ಅತ್ತಿ ಮನೆಗೆ ಬಂದ್ಲು. ಪೆರಿಗಾರ ಕೊಡು ದಿನ ಸನೇಕ್ ಬಂದಂಗ ಭಾಗವನ ದುಃಖ ಉಕ್ಕಿ ಉಕ್ಕಿ ಬರ್ತಿತ್ತು. ದಂಡಿನಾಗಿದ್ದ ಗಂಡನ ಮನಸ್ಸಿನಾಗ ನೆನೆಸಿ ತಡೀಲಾರ್ದ ಕಣ್ಣೀರ್ ಹರಿಸ್ತಿದ್ಲು. ಆ ದುಃಖ ಎಲ್ಲಾರ್ಗೂ ಗೊತ್ತಿದ್ರು ಗೊತ್ತಿಲ್ದವ್ರಂಗ ನಟನಾ ಮಾಡ್ತಿದ್ರು. ಭಾಗೀರಥಿ ಏನೇ ಕೆಲಸ ಮಾಡಿದ್ರು ಅವೆಲ್ಲ ದುಃಖದ ಕೂಡ ಸಾಕ್ತಿದ್ವು. ಆಕೆ ನೀರು ಕೋಡಿಯಾಗಿ ಹರಿತಿತ್ತು.

ದುಃಖದ ಖರೆ ಕಾರಣ ಹೇಳಾರದ ಭಾಗವ. ಸುಳ್ಳು ಸಬೂಬು ಕೊಟ್ಟು ಅವರು ಪ್ರಶ್ನೆಕ ಉತ್ತರ ಹೇಳಿದ್ಲು. ದಂಡಿನಾಗಿರೋ ಗಂಡ ಮನೆಯಾಗಿದ್ದಿದ್ರ ಆಕಿಗೆ ಇಷ್ಟು ದುಃಖ ಎಲ್ಲಿ ಬರ್ತಿತ್ತು? ಈಗ ಆಕಿ ಏನು ಮಾಡೋ ಹಂಗಿರ್ಲಿಲ್ಲ. ಜೋಯಿಸ್ ಹೇಳಿದ ಹರ ಕೊಡು ದಿನ ಭಾಗವನ್ನು ಪಾಲಿನ ಯಮ ಬಂದಂಗ ಬಂದೇ ಬಿಡ್ತು. ಮಲ್ಲನಗೌಡ್ರ ಮನೆ ತುಂಬ ಹಬ್ಬಾನ ಉಬ್ಬಿ ನಿಂತಿತ್ತು. ಆದ್ರ ಭಾಗವನ್ನು ಎದಿಯೊಳಗ ಘದ ಸಮುದ್ರದ ತೆರೆ ಉಕ್ಕಿ ಉಕ್ಕಿ ಬರ್ತಿತ್ತು. ಅಂತೂ ಎಲ್ಲ ತಯಾರಾತು. ಇನ್ನ ಗಂಗಾವನ್ನು ಪೂಜೆ ಮಾಡ್ಲಾಕ ಮುತ್ತೈದು ಮಗಳು

0: ಗೌಡ್ತಿ.
1: ಏನ್ ಗೌಡ?
0: ಕೆರೆ ಪೂಜೆ ಮಾಡಿ ಬರುವಾಗ ಬಂಗಾರದ ಬಟ್ಲ ಬಿಟ್ಟು ಬರುವಂಗ ವ್ಯವಸ್ಥೆ ಮಾಡ್ಬೇಕ ಮತ್ತ?
1: ಹಂಗ ಮಾಡೋಣಂತೆ.
0: ಮತ್ತ ವಿಷಯ ಯಾರಿಗೂ ಗೊತ್ತಾಗಬಾರ್ದ?
1: ಹಂಗಾಗ್ಲಿ.

ಕೆರಿ ಸುತ್ತಾರ್ದನು ಜನ ಜಾತ್ರೆ ಕೂಡ್ತು. ಗಂಧ ಕುಂಕುಮ ಹೂಪತ್ರಿ ಪೂಜೆ ಆತು. ಸಿವಿ ಅಡಿಗೆ ಎಡಿ ಮಾಡಿದ್ರು. ಕೂಡಿದ ಮಂದೆಲ್ಲ ಹೊಟ್ಟುತುಂಬ ಉಂಡ್ರು. ಊಟ ಮುಗುದಿಂದ ಎಲ್ಲಾರು ಮನೆ ಹೊಂಟ್ರು. ಮೊದಲ ಮಸಲತ್ ಮಾಡಿದಂಗ ಎಡಿ ಮಾಡಿದ ಬಂಗಾರ ಬಟ್ಲ ಕೆರಿ ಒಳಗೆ ಬಿಟ್ಟು ಬಂದಿದ್ರು. ಅದನ್ನ ಯಾರಾದರೂ ಒಬ್ರು ತರಬೇಕು. ಆದ್ರೆ ಹೋಗೋರು ಗಂಗವ್ವ, ಗೌರವ್ವ, ನಿಂಗವ್ವ, ನೀಲವ್ವ ಎಲ್ಲರೂ ನಾವಲ್ಲೇ ನಾವಲ್ಲೇ ಅಂತ ಕೈ ಚೆಲ್ಲಿದ್ರು. ಕೊನೆಗೂ ಅದನ್ನು ತರುಪಾಳೆ ಸಣ್ಣ ಸೊಸಿ ಗೌಗ ಬಂತು. ಪಾಪ ಅಕಿನ ಹೊಂಟ್ಲು.

ಭಾಗವ್ವ ಗರದಿ ಗಂಗವ್ವ ಊರಿನ ಜನಕ್ಕಾಗಿ ಹಿಂಗ ಕೆರೆಗೆ ಹಾರಾದ್ಲು. ಇತ್ಲಾಗ ಹಿಂಗಾದ ರಾತ್ರಿ ಅತ್ಲಾಗ ದಂಡಿನಾಗಿದ್ದ ಗಂಡ ಮಹಾದೇವಿಗ ಕೆಟ್ಟ ಕನಸೊಂದು ಬಿತ್ತು.

0: ಬಾ ನನ್ನ ಮಗನ ಮಹಾದೇವ.
1: ಬಾ ಮಹಾದೇವ, ಬಂದೀನವ್ವ.
0: ಏ ಗಂಗವ್ವ, ಗೌರವ್ವ, ಮಹಾದೇವ ಬಂದ ನೀರು ಕೊಡ್ರೆ.
1: ಯವ್ವ, ಗಂಗವ್ ಯಾಕೆ ನೀರು ಕೊಡಬೇಕು, ಗೌರವ್ ಯಾಕೆ ನೀರು ಕೊಡಬೇಕು? ನನ್ನ ಮಡದಿ ಭಾಗೀರಥಿ ಎಲ್ಲಿಗೆಳವ?
0: ನಿನ್ನ ಮಡದಿ ಭಾಗೀರಥಿ ತನ್ನ ತೋರ್ ಮನೆಗೆ ಹೋಗ್ಯಾಳ ಮಗನ.

0: ಮಾದೇವ.
1: ಬಾ ಮಾದೇವ. ಏ ನಿಂಗವ್ವ, ನೀಲವ್ವ, ನೀರ್ ಕೊಡ್ರಿ, ಹಳೇದರ್ ಬಂದಾರ.
2: ಅತ್ತೆವ್ವ, ನಿಂಗವ್ ಯಾಕೆ ನೀರ್ ಕೊಡ್ಬೇಕು, ನೀಲವ್ ಯಾಕೆ ನೀರ್ ಕೊಡ್ಬೇಕು? ನನ್ನ ಮಡದಿ ಭಾಗೀರಥಿ ಎಲ್ಲಿ ಹೋಗ್ಯಾಳ?
1: ನಿನ್ ಮಡದಿ ಭಾಗೀರಥಿ ಗೆಳತಿ ಮನೆಗೆ ಹೋಗ್ಯಾಳಪ್ಪ.

0: ನನ್ನ ಮಡದಿ ಭಾಗೀರಥಿ ಎಲ್ಲದಾಳಕ್ಕ?
1: ಏನ್ ಹೇಳಣ್ಣ, ನಿನ್ನ ಮಡದಿ ಭಾಗೀರಥಿ ಸೂರಿನ ಏನಂತ ಹೇಳಿ ಅಣ್ಣ? ನಿಮ್ಮಪ್ಪ ನಿಮ್ಮವ್ವ ಆಕಿನ ಕೆರೆಗೆ ಹರ ಕೊಟ್ರಂತ.
0: ಭಾಗೀರ

ಭಾಗಿ, ಭಾಗೀರಥಿ, ಇದನ್ನೇನ್ ಮಾಡಿದ್ರ ನಿನಗ? ನನಗೆ ಮೊದಲೇ ಗೊತ್ತಾಗಿದ್ರೆ ಎದಿ ಒಳಗೆ ನಿಮ್ಮ ರಕ್ಷಣೆ ಮಾಡೋ ಹಾಗೆ ಮಾಡ್ತಿದ್ನಲ್ಲ. ಭಾಗಿ, ಇದನ್ನೇನ್ ಮಾಡಿದ್ರ ನಿನಗ? ಭಾಗಿ, ಭಾಗಿ, ನನ್ನೊಬ್ಬನೇ ಬಿಟ್ಟು ಹೋಗ್ಬಿಟ್ಟಲ್ಲ, ಒಬ್ಬನೇ ಬಿಟ್ಟು ಹೋಗ್ಬಿಟ್ಟಲ್ಲ ಭಾಗಿ, ಭಾಗಿ, ಭಾಗಿ, ಭಾಗಿ.

ಭಾಗಿ, ಏನ್ ಮಾಡ್ಲಿ ಇವನ್ನೆಲ್ಲ? ನೀರಿಗೆ ಹಾಕ್ಲ ಮತ್ತ ನಾ ಎಲ್ಲಿ ಹೋಗ್ಲಿ? ನಾ ಒಬ್ನ ಹೆಂಗ್ ಬದುಕ್ಲಿ ನಿನ್ ಬಿಟ್ಟು? ಇಲ್ಲ ಭಾಗೀರಥಿ, ಇಲ್ಲ. ಹೌದು ಹೌದು, ನೀ ಹೋದಲ್ಲಿ ನಿನ್ ಕೂಡ ನಾನು ಬರಬೇಕು. ಹೌದು, ಅಲ್ಲೇ ಬರಬೇಕು. ಬಂದ್ಯಾ ಬಂದ್ಯಾ ಭಾಗೀರಥಿ? ನಾನು ಬಂದ್ಯಾ, ನಾನು ಬಂದ್ಯಾ.

ನಮ್ಮ ತಾಯಿ ಭಾಗವ, ಭಾಗವನ್ ಬಿಟ್ಟಿರ್ಲಾರ್ದ ಮಾದೇವ, ಇಬ್ರು ಸತ್ರು ಇನ್ನೂ ಹಾಡಗನ ಹತ್ತಿರಲ್ರಪ್ಪ. ಹಾಡ್ರಿ ಹಾಡ್ರಿ, ನಿಲ್ಲಿಸ್ಬೇಡ್ರಿ ಹಾಡ್ರಿ. ಜನರಿಗೆ ನೀರ್ ಕೊಡೋ ಸಲುವಾಗಿ ತನ್ನ ಜೀವ ಹಾರ ಕೊಟ್ಟ ಭಾಗೀರಥಿ ಖರೇನ ಗಂಗವಕಿ. ಆಕಿ ಸಲುವಾಗಿ ತನ್ನ ಜೀವ ಕೊಟ್ಟ ಮಹಾದೇವರಾಯ ಎಲ್ಲೂ ಸಿಗಲಾರದ ಪತಿ ಅವ ಸತೀವ್ರತ. ಇಂಥ ತ್ಯಾಗದ ಕಥಿ, ಇಂಥ ಪ್ರೀತಿ ಕಥಿ ಎಲ್ಲ ಜನರ ಕಿವಿಗೆ ಯಾವಾಗ್ಲೂ ಮುಟ್ತಾ ಇರಬೇಕು, ಅವ್ರ ಮನಸ್ಸಿಗೆ ತಟ್ತಾ ಇರಬೇಕು. ಅಕ್ಕ ನಿಲ್ಲಿಸ್ಬೇಡ್ರಪ್ಪ ಮೇಳದವ್ರ, ಹೇಳ್ರಿ ಹಂಗ ಹಾಡ್ರಿ, ಹಂಗ ಹಾಡ್ತಾನೆ ಇರ್ರಿ.

0: ಬಹಳ ಚಂದ ಹಾಡಿದ್ರಪ್ಪ ಅಲ್ರಿ, ಇಷ್ಟೆಲ್ಲ ಕತಿ ಹಾಡಿದಿಲ್ಲ, ಆದ್ರ ಇದು ಯಾರ ತ್ಯಾಗ, ಯಾತಕ್ಕ ತ್ಯಾಗ ಅದನ್ನ ಹೇಳಿಲ್ಲಲ್ಲ.
1: ಯಾರವ್ರಟವ್ರು ಭಾಗೀರಥಿ ತ್ಯಾಗ ಮಾಡಿದ್ಲು? ಆಕೆ ಗಂಡ ಆಕೆ ಪ್ರೀತಿಗಾಗಿ ತನ್ನ ಜೀವ ತ್ಯಾಗ ಮಾಡಿದ. ಆದ್ರ ನೀ ಯಾರು ಕೇಳಾಕ? ಎಲ್ಲಿದ್ದಿ? ಮುಂದ ಬರಬಾರ್ದ?
0: ನಾನು ಕಣ್ಮುಂದ ಬರೋ ಹಂಗಿಲ್ಲ. ನಾನ ಆ ಭಾಗೀರಥಿ. ಹೆಣ್ಣಿನ ಶೋಷಣ ಮಾಡಿ ಅದಕ್ಕೆ ತ್ಯಾಗ ಅಂತ ಹೆಸರಿಡು ನಿಮ್ಮಂತ ಸ್ವಾರ್ಥಿ ಗಂಡಸರ ಕೆಲಸ. ಧರ್ಮದ ಸಲುವಾಗಿ ದೇವರ ಹೆಸರಿನೊಳಗ ಅಂತೂ ಗಂಡಸನ ಸ್ವಾರ್ಥಕ್ಕಾಗಿ ಹೆಂಗಸಿನ ಬಲಿದಾನ ನಡೆದತೈತಿ. ರೂಪ ಕನ್ವರ್ ಮೊನ್ನೆ ಮೊನ್ನೆ ರಾಜಸ್ಥಾನದ ಸತ್ತಳಲ್ಲ, ಅಕಿ ತನಕ ಬಂದ ನಿಂತದ ಈ ಕಥಿ. ನನ್ನ ಗಂಡ ಮಾದೇವ ಹೆಣ್ಣಿನ ಶೋಷಣ ಪ್ರತಿಭಟಿಸಿ ಆತ್ಮ ಬಲಿದಾನ ಮಾಡಿಕೊಂಡ. ಅವನು ಬಲಿದಾನದಿಂದ ನಮ್ಮ ಜನ ಪಾಠ ಕಲಿಬೇಕಾಗಿತ್ತು.
1: ಆದ್ರೆ ನೀ ಹೇಳೋದಾದ್ರೂ ಏನು?
0: ಏನಂತ ಕೇಳ್ತೀಯಲ್ಲ, ಇತಿಹಾಸ ತಿರುಮುರು ಮಾಡಿ ಹೆಣ್ಣ ದೇವತ್ವಕ್ಕ ಏರ್ಸಿ ಹೊಗಳಿ ಹಾಡಿ ಆಕಿ ಶೋಷಣ ಮಾಡೋದು ನಿಮಗ್ ಯುಗ ಯುಗದಿಂದ ರೂಢಿ ಆಗ್ಬಿಟ್ಟಿದೆ. ಕೇಳು, ನೀ ಹೇಳ್ದಂಗ ಇದು ಪ್ರೀತಿ ಕಥೆನೂ ಅಲ್ಲ, ತ್ಯಾಗದ ಕಥೆನೂ ಅಲ್ಲ. ಅದ್ರ ಹೆಸರಿನಾಗ ನನ್ನ ಬಲಿ ಕೊಟ್ರಲ್ಲ, ಅದ್ರ ಕಥೆ. ಎಲ್ಲೂ ಸಿಗಲಾರದ ಸತಿ ಅಂತ ನನ್ನ ಜೀವ ನುಂಗಿದ್ರಲ್ಲ, ಅದ್ರ ಕಥೆ. ಪ್ರೀತಿ ತ್ಯಾಗದ ಹೆಸರಿನಾಗ ದೇಶದ ತುಂಬಾ ಕೆತ್ತ ನಿಂದಿರಲ್ಲ ನಾಸ್ತಿಕಲ್ಲಂತ. ಅವು ನೀವು ತಿಳ್ಕೊಂಡಂಗ ಪ್ರೀತಿ ತ್ಯಾಗದ ಕಥೆ ಹೇಳುವುದಿಲ್ಲ. ಹೆಣ್ಣಿನ ಮೇಲೆ ಕಾಲ ಕಾಲಕ್ಕ ಆದ ಗಂಡಿನ ಶೋಷಣೆಯ ಕಥೆ ಹೇಳ್ತಾವ. ಗಂಡಸಿದ್ರ ಮತ್ತು ಮನುಷ್ಯತ್ವ ಇದ್ರ ವರದಕ್ಷಿಣೆ ಹೆಸರಿನಾಗ ಧರ್ಮದ ಹೆಸರಿನಾಗ ಪ್ರೀತಿ ಎಲ್ಲಾದ್ರೂ ಕೊಲ್ಲಾಕ ಹಸ್ತೇನು, ಬಾವಿಗೆ ನೂಕಾಕ ಹಸ್ತೇನು, ಸಖಸ್ತೇನು? ಎಲ್ಲಕ್ ನಿಮ್ ಪ್ರೀತಿ, ಎಲ್ಲಕ್ ನಿಮ್ ತ್ಯಾಗ? ಇದನ್ನ ನಿಮ್ಮ ಪ್ರೀತಿ ತ್ಯಾಗದ ಕಥೆ? ಇಂಥದ್ದನ್ನ ಪ್ರತಿಭಟನೆ ಮಾಡೋರನ್ನ ನೀವು ಹಂಗ ಬಿಟ್ಟಿರಿ? ನನ್ನ ಗಂಡ ಮಾದೇವರಾಯ ಸುಮ್ಮನ ಸಾಯ್ಲಿಲ್ಲ.
2: ಹೌದು, ನಾನಾ ಮಾದೇವರಾಯ ನನ್ನ ಹೆಣ್ಣಿ ಭಾಗ್ಯರತಿನ ಹಾರ ಕೊಡೋ ಮುಂದ ಅದು ನನಗ್ ಗೊತ್ತಾಗ್ಲಿಲ್ಲ. ಈ ಸ್ವಾರ್ಥಿ ಗಂಡ ಸಮಾಜ ಅದ್ನ ನನಗೂ ತಿಳಿಸ್ಲಿಲ್ಲ. ಸುದ್ದಿ ಗೊತ್ತಾಗಿ ಬಂದು ಯಾಕೊಂದ್ ಹೆಣ್ಣಿನ ಜೀವ ಬಲಿ ಕೊಟ್ರಿ ಅಂತ ಕೇಳಿದ್ರ ಒಂದ್ ಬಲಿ ಕೊಟ್ಟೇನಾತು, ಇನ್ನೊಂದ್ ಹೆಣ್ಣು ತಂದು ಮದುವೆ ಮಾಡ್ತೀನಿ ಅಂದ್ರೆ ನನಗದ್ ಬೇಡ. ಹೆಣ್ಣಿನ ಮ್ಯಾಲಿನ ಶೋಷಣ ನಿಲ್ಬೇಕು ಅಂತ ಕೂಗಿ ಅಂದೆ. ಸಮಾಜ ಕಿವಿ ಕಲ್ಲಾಗಿತ್ತು. ಈ ನಾಡಿನಾಗ ಹಿಂಗ ಪ್ರತಿಭಟನಾ ಮಾಡುವ ಉಪಯೋಗಿಲ್ಲ ಅಂತ ನಾನು ಕೆರೆಗೆ ಹಾರ್ದೆ. ಆದ್ರ ಈ ಸಮಸ್ಯೆ ಮಾತ್ರ ಬಗೆಹರಿಲಿಲ್ಲ. ಹಿರಿಯರ್ ಗಟ್ಟಿಮುಟ್ಗಿ ಒಳಗ ಸಿಕ್ಕ ನಮ್ಮ ನೂಗ್ರು ಸ್ವತಂತ್ರ ವಿಚಾರ ಮಾಡಕ್ ಅವಕಾಶನ ಇಲ್ಲ. ಯುವಕರನ್ನ ಹೆಸರಿಗೆ ಮುಂದಿಟ್ಕೊಂಡು ವರದಕ್ಷಿಣಾದ ಹೆಸರಿನಾಗ, ಸತಿ ಹೆಸರಿನಾಗ, ಬರಗಾಲದ ಹೆಸರಿನಾಗ ಹೆಣ್ಣಿನ ಬಲಿ ತೆಗೆದುಕೊಳ್ಳೋ ಈ ಸಮಾಜದಾಗ ಯುವಕರ ಸ್ಥಾನ ಎಲ್ಲ ಇತ್ತು. ಇಂಥದ್ರಾಗ ಸ್ತ್ರೀ ಶೋಷಣ ನಿಲ್ಲೋದು ಯಾವಾಗ? ಯುವಕರು ಎಚ್ಚರಾಗೋದು ಯಾವಾಗ?
3: ಯುವಕರು ಎಚ್ಚರಾಗೋದು ಯಾವಾಗ?
2: ಯುವಕರು ಎಚ್ಚರಾಗೋದು ಯಾವಾಗ?
3: ಯುವಕರು ಎಚ್ಚರಾಗೋದು ಯಾವಾಗ?
2: ಯಾವಾಗ? ಯಾವಾಗ? ಯಾವಾಗ?

ಕೆರೆಗೆ ಹಾರ ಜನಪದ ಸಂಗೀತ ರೂಪಕ ಕೇಳುತ್ತಿದ್ದೀರಿ. ಭಾಗವಹಿಸಿದ ಕಲಾವಿದರು ಎಂ ಬಿ ಪಾಟೀಲ್, ಎಚ್ ನಾಗರಾಜಪ್ಪ, ಮಲ್ಕಣ್ಣ ಜಮಾದಾರ್, ಪುಷ್ಪಾ ಕಾರಟಗಿ, ಶೋಭಾ ವಕೀಲ್ ಹಾಗೂ ಹಿಂದೂಬಾಯಿ ಅಕ್ಕಾರ್.

ಸಂಗೀತ ಗುಲ್ಬರ್ಗಾದ ಸಂಗಮ್ ಸಂಗೀತ ಸಂಘದ ಸದಸ್ಯರು. ತಾಂತ್ರಿಕ ಸಹಾಯ ಪ್ರಭಾಕರ್ ಗುರ್ಜಾರ್, ನೆರವು ಮಂಜುಳಾ ಪಂಡಿತ್. ಈ ರೂಪಕವನ್ನು ರಚಿಸಿ ಪ್ರಸ್ತುತಪಡಿಸಿದವರು ಡಾಕ್ಟರ್ ಬಸವರಾಜ್ ಸಾದರ್.

0: ಆಕಾಶವಾಣಿ
1: ಬದುಕು ಜಟಕ ಬಂಡಿ
0: ಕಾರ್ಯಕ್ರಮ ಜೀವನವೆಂದರೆ ಹೀಗೇನೆ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದಿಂದ ಆಯ್ದ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನ ಆಧರಿಸಿದ ಸರಣಿ ಕಾರ್ಯಕ್ರಮ.
1: ಕಡೆಗೋಡು ಪದ ಕುಸಿಯಲಬಿಹುದ ಮಂಕುತಿಮ್ಮ
0: ಪ್ರಸ್ತುತಪಡಿಸುತ್ತಾರೆ ಅಶೋಕ್ ಕುಮಾರ್ ಬಿಎನ್.
2: ಆನೋ ಭದ್ರಾಹ ಕೃತವೋ ಎಂತು ವಿಶ್ವತಃ ಎಂಬಂತೆ ಜ್ಞಾನದ ಬೆಳಕು ನಮ್ಮ ಬಾಳಿನಲ್ಲಿ ಸರ್ವದಾ ಎಲ್ಲ ದಿಕ್ಕುಗಳಿಂದ ಬಂದು ನಮ್ಮ ಜೀವನವನ್ನು ಸಮೃದ್ಧಿಗೊಳಿಸಬೇಕೆಂಬುದೇ ನಮ್ಮ ಭಾರತೀಯ ಚಿಂತನೆ. ಇಂತಹ ಬೆಳಕು ನಮಗೆ ಹೇಗೆ ದೊರಕುತ್ತೆ? ಅತ್ಯಂತ ಹಿಂದೆ ಅಂದರೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿಮುನಿಗಳು, ದಾರ್ಶನಿಕರು ಮುಂತಾದವರು ನಮಗೆ ಜೀರ್ಣಿಸಿಕೊಳ್ಳಲಾರದಷ್ಟು ಪ್ರಮಾಣದಲ್ಲಿ ಇಂತಹ ಬೆಳಕನ್ನು ಕಾಪಿಟ್ಟು ರಕ್ಷಿಸಿ ಅತ್ಯಂತ ಸುವ್ಯವಸ್ಥಿತವಾಗಿ ದಯಪಾಲಿಸಿದ್ದಾರೆ. ಅವುಗಳು ಯಾವುವೆಂದರೆ ಶ್ರುತಿ, ಸ್ಮೃತಿ, ಪುರಾಣ ಮುಂತಾದವುಗಳು. ನಮ್ಮ ನಿಕಟಪೂರ್ವರು ಅವಕ್ಕೆ ಇನ್ನಿತರ ಹಲವು ಸಾಮಗ್ರಿಗಳನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ, ಕಾವ್ಯ, ಗದ್ಯ, ನಾಟಕ ಮುಂತಾದವುಗಳ ಮೂಲಕ. ಇನ್ನೂ ಕೆಲವು ಗ್ರಂಥಗಳು ಆ ಸಾಲಿಗೆ ಇತ್ತೀಚೆಗೆ ಸೇರಿಸಲ್ಪಟ್ಟಿವೆ. ಅವೆಂದರೆ ಮಹನೀಯರ ಬಾಳಿನ ಬಗೆಗಿನ ದಾಖಲೆಗಳು, ಡಿ ವಿ ಜಿಯವರ ಜ್ಞಾಪಕ ಚಿತ್ರಶಾಲೆ ಇಲ್ವೇ ಆ ಮಾದರಿಯವು, ಅವು ಇನ್ನೂ ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ. ಆದರೆ ಇವೆಲ್ಲಕ್ಕಿಂತ ಮುಖ್ಯವಾಗಿ ಕ್ಲಿಷ್ಟಕರವಾದ ವಿಷಯಗಳನ್ನು ಜನಸಾಮಾನ್ಯರಿಗೆ ತಿಳಿಸಲು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಸ್ವಾರಸ್ಯರವಾಗಿ ನಿರೂಪಿಸಲ್ಪಟ್ಟ ಸೂತ್ರ ಅಂದರೆ ಪಂಚತಂತ್ರ, ಹಿತೋಪದೇಶ, ಅದರಲ್ಲಿರುವ ಮನಮುಟ್ಟುವ, ಮನದಾಳಕ್ಕಿಳಿಯುವ ಹೃದಯಸ್ಪರ್ಶಿ ಕಥೆಗಳು. ಈ ಕಥೆಗಳು ಮಹಾದರ್ಶನವನ್ನು ಸೂತ್ರ ರೂಪವಾಗಿ ಹಿಡಿದಿಡುವ ಸಾಧನಗಳು. ಯಾವುದೇ ಒಂದು ವಿಷಯವನ್ನು ಅಥವಾ ತತ್ವವನ್ನು ಒಂದು ತಾಸಿನ ಪ್ರವಚನದಿಂದ ತಿಳಿಸಲು ಸಾಧ್ಯವೋ ಅಂತಹನು ಒಂದು ಪುಟ್ಟ ಕಥೆ ನೇರವಾಗಿ ಹೃದಯಕ್ಕೆ ತಲುಪಿಸಿಬಿಡುತ್ತೆ. ಪಂಚತಂತ್ರವನ್ನು ನಿರೂಪಿಸಿದ ವಿಷ್ಣು ಶರ್ಮನಿಗೆ ನಮೋ ನಮಃ. ಈ ಕಥೆಗಳಿಗೆ ಇನ್ನೊಂದು ಆಯಾಮವೂ ಇದೆ. ಅದೇನೆಂದರೆ ಒಂದೇ ಕಥೆಯನ್ನು ವಿಭಿನ್ನ ಕಾರಣಗಳಿಗೆ ಬಳಸಿಕೊಳ್ಳಬಹುದು. ಕಥೆಯ ಪ್ರಕಾರ ವಯಸ್ಸಿನ ಅಂತರವಿಲ್ಲದೆ ಎಲ್ಲರನ್ನೂ ಆಕರ್ಷಿಸುವಂಥದ್ದು. ಕಳೆದ ಪ್ರತಿ ಪದ್ಯವೂ ಕೂಡ ಹಾಗೆಯೇ. ಮತ್ತೆ ಮತ್ತೆ ಓದಿದಾಗ ಒಂದೇ ಪದ್ಯ ಅಥವಾ ಅದೇ ಪದ್ಯ ವಿಭಿನ್ನ ರೀತಿಯ ಮತ್ತು ಹೆಚ್ಚು ಹೆಚ್ಚು ವ್ಯಾಪ್ತಿಯುಳ್ಳ ಅರ್ಥಗಳನ್ನು ಓದುವುದರಿಂದ ಈ ಸಲದ ವ್ಯಾಖ್ಯಾನಕ್ಕೆ ಕಥೆಯನ್ನು ಏಕೆ ಬಳಸಿಕೊಳ್ಳಬಾರದು ಎಂಬ ಯೋಚನೆ ಬಂದದ್ದೇ ತಡ ಕಥೆಯ ಮೂಲಕ ಕಗ್ಗ ಪ್ರಸ್ತುತಪಡಿಸುತ್ತಿದ್ದೇನೆ. ಕಥೆ ಎಷ್ಟು ಮುಖ್ಯವೋ ಅದರಿಂದ ದೊರೆಯಬಹುದಾದ ಸಂದೇಶವೂ ಅಷ್ಟೇ ಮುಖ್ಯ. ಹಾಗಾಗಿ ಈಶಯ ಇಲ್ಲಿ ಕಗ್ಗಕ್ಕೆ, ಕಗ್ಗದ ನಿರೂಪಣೆಗೆ, ವ್ಯಾಖ್ಯಾನಕ್ಕೆ ತೀರಾ ಹತ್ತಿರವಾಗಿದೆ ಹಾಗೂ ಸೂಕ್ತವಾಗಿದೆ ಅಂತ ಅನಿಸುತ್ತೆ. ಖ್ಯಾತ ಮಕ್ಕಳ ಪದ್ಯ ನೀವೆಲ್ಲ ಕೇಳೇ ಇರ್ತೀರ, ನಾಯಿಮರಿ ನಾಯಿಮರಿ ತಿಂಡಿ ಬೇಕೆ, ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ಅದನ್ನು ನೀಡಿದ ಡಾಕ್ಟರ್ ಜಿ ಪಿ ರಾಜರತ್ನಂ ಹೇಳಿಕೊಂಡಂತೆ ನಾನೀಗ ಮಾಡ್ತಾ ಇರೋದು ಮಧುಕರ ವೃತ್ತಿ. ದುಂಬಿಯಂತೆ ಹೂವಿನಿಂದ ಹೂವಿಗೆ ಅಲೆದು ಅಲ್ಲಲ್ಲಿ ಸಿಕ್ಕ ರಸವನ್ನು ಸೇರಿಸಿ ಮಧುವನ್ನಾಗಿಸಲು ಪ್ರಯತ್ನಿಸಿದ್ದೇನೆ. ಪುರಂದರದಾಸರ ಹೇಳಲಿಲ್ವೇ, ಮಧುಕರ ವೃತ್ತಿ ಎನ್ನದು ಅದು ಬಲು ಚೆನ್ನದು ಅಂತ. ಬಲ್ಲ ಎಲ್ಲ ಮೂಲಗಳಿಂದಲೂ ಕಥೆಗಳನ್ನು ಎರವು ಪಡೆದಿದ್ದೇನೆ. ಅವನ್ನು ಒದಗಿಸಿದಂತಹ ಮಹನೀಯರುಗಳಿಗೆ, ಸಿ ಪಿ ಕೃಷ್ಣಕುಮಾರ್ ಅವರಿಗೆ, ಗುರುರಾಜ್ ಕರ್ಜಿಗಿಯವರಿಗೆ, ಸಂಧ್ಯಾ ಪೈ ಅವರಿಗೆ, ಷಡಾಕ್ಷರಿಯವರಿಗೆ, ಜಗದೀಶ್ ಪೈ ಅವರಿಗೆ, ಕಣ್ಣನ್ ಅವರಿಗೆ, ಇನ್ನೂ ಮುಂತಾದವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಸರ್ವರಿಗೂ ಚಿರಋಣಿಯಾಗಿದ್ದೇನೆ. ಮಧುಕರ ವೃತ್ತಿ ಎನ್ನದು ಅದು ಬಲು ಚೆನ್ನದು, ನಿಜವಾಗಲೂ ಬಲು ಚೆನ್ನದು. ಮಧುವನ್ನು ತಯಾರಿಸಿಟ್ಟಿದ್ದು ಯಾರೋ, ಸಂಗ್ರಹಿಸಲು ಸಾಧ್ಯವಾದದ್ದು ನನ್ನ ಪುಣ್ಯ. ಆದರೆ ಈ ಎಲ್ಲದಕ್ಕೂ ಕಾರಣೀಭೂತರಾದ ಶ್ರೀ ಡಿ ವಿ ಅವರನ್ನು ಮರೆಯಲು ಸಾಧ್ಯವೇ? ಈ ಜ್ಞಾನವೆಂಬ ಬೆಳಕು ತನ್ನ ನೈಜ ಬಣ್ಣವನ್ನು ಕಾಯ್ದುಕೊಂಡು ಶ್ರೋತೃಗಳ ಜೀವನದಲ್ಲಿ ಕ್ಷಣಕಾಲವಾದರೂ ಸಂತೋಷನೋ, ಸಂತೃಪ್ತಿಯನ್ನೋ, ಮುದವನ್ನೋ, ಆನಂದವನ್ನೋ ಕೊಟ್ಟು ಕೆಲ ಸಂದರ್ಭಗಳಲ್ಲಿ ಕಣ್ಣನ್ನು ಆರ್ದ್ರವನ್ನಾಗಿಸಿದರೆ ನನ್ನ ಶ್ರಮ ಸಾರ್ಥಕ ಎಂದುಕೊಳ್ಳುತ್ತೇನೆ. ಈಗ ನೋಡಿ ಬಂತು ಮೊದಲನೇ ಕತೆ. ಆನೆಯನ್ನು ಗುಂಡಿಟ್ಟು ಸಾಯಿಸದಿದ್ದರೆ ಅದೇ ನನ್ನ ಸಂಭಾವನೆ. ಇದೇನಪ್ಪ ಶೀರ್ಷಿಕೆ ಹೀಗಿದೆ ಅಂತ ಅನ್ಕೋತೀರಾ? ಈ ಹೃದಯಸ್ಪರ್ಶಿ ಘಟನೆ ನೆನಪಿಗೆ ಬಂದದ್ದೇಕೆ ಅಂತಂದರೆ, ಇಂದು ಎಲ್ಲೆಡೆ ಪ್ರದೇಶ ಭಾಷೆಯಾದ ಭಾಷೆಯಲ್ಲೇ ಶಿಕ್ಷಣ ಕೊಡುವುದನ್ನು ಕಡ್ಡಾಯ ಮಾಡಬೇಕೇ ಬೇಡವೇ ಅಂತ ಸುಮಾರು ಚರ್ಚೆ ನಡೆದಿದೆ, ನಡೆಯುತ್ತಾ ಇದೆ, ಇನ್ನು ಮುಂದೆ ಕೂಡ ನಡೆಯುತ್ತೆ. ಪ್ರದೇಶ ಭಾಷೆ ಎಂಥ ಪ್ರಭಾವಶಾಲಿ ಎಂಬುದನ್ನು ಈ ಘಟನೆ ನಿರೂಪಿಸುತ್ತೆ. ಬಹಳ ಹಿಂದೆ ಇಂಗ್ಲೆಂಡ್ನಲ್ಲಿ ಸರ್ಕಸ್ ಕಣಿಯೊಂದು ಇತ್ತಂತೆ. ಅದರಲ್ಲಿ ಆನೆ, ಹುಲಿ, ಸಿಂಹ ಮುಂತಾದ ಪ್ರಾಣಿಗಳಿದ್ದವು. ಕಂಪನಿಯ ಪ್ರದರ್ಶನಗಳು ಹೌಸ್ಫುಲ್ ಆಗಿರ್ತಿದ್ವು. ಆದರೆ ಸರ್ಕಸ್ ಮಾಲೀಕನಿಗೆ ಅವರಲ್ಲಿದ್ದ ಭಾರತೀಯ ಆನೆಯದ್ದೊಂದು ಸಮಸ್ಯೆ ಇತ್ತು. ಅದೇನಪ್ಪ ಅಂತಂದ್ರೆ, ಆನೆಯನ್ನು ನೋಡಿಕೊಳ್ಳುತ್ತಿದ್ದ ಭಾರತೀಯ ಮಾವುತ ಇತ್ತೀಚೆಗೆ ತೀರ್ಕೊಂಡ್ಬಿಟ್ಟಿದ್ದ. ಹೊಸ ಇಂಗ್ಲಿಷ್ ಮಾವುತ ಬಂದಿದ್ದ. ಆದರೆ ಆನೆ ಬಹಳ ಉಗ್ರವಾಗಿ ವರ್ತಿಸ್ತಾ ಇತ್ತು, ಎದುರಿಗೆ ಬಂದವರನ್ನು ಅಟ್ಟಿಸ್ಕೊಂಡು ಹೋಗ್ತಾ ಇತ್ತು. ಅದೃಷ್ಟವಶಾತ್ ಯಾರಿಗೂ ಪ್ರಾಣಹಾನಿ ಆಗಿರಲಿಲ್ಲ. ಆನೆಗೆ ಮತಿಭ್ರಮಣೆ ಆಗಿದೆ ಎನ್ನುವ ಗುಸುಗುಸು ಹೊಡೆದಿತ್ತು. ಸರ್ಕಸ್ ಕಂಪನಿಯವರಿಗೆ ಸಂದಿಗ್ಧ ಪರಿಸ್ಥಿತಿ. ಆನೆಯನ್ನು ಇಟ್ಕೊಳ್ಳೋ ಹಾಗಿಲ್ಲ, ಮಾರೋಣ ಅಂತಂದರೆ ಯಾರೂ ಕೊಳ್ಳಲು ಮುಂದೆ ಬರ್ತಾ ಇರಲಿಲ್ಲ. ಕೊನೆಗೆ ಅವರು ಆನೆಯನ್ನು ಗುಂಡಿಟ್ಟು ಕೊಲ್ಲಲು ಸರ್ಕಾರದ ಅನುಮತಿಗಾಗಿ ಅರ್ಜಿ ಹಾಕಿದರು. ಈ ಸುದ್ದಿ ಕೇಳಿ ಪ್ರತಿದಿನ ನೂರಾರು ಜನ ಬಂದು ಆನೆಯನ್ನು ನೋಡಿ ಅಯ್ಯೋ ಅಂತ ಇದ್ರು. ಒಮ್ಮೆ ಸೂಟು ಬೂಟು ಧರಿಸಿದ್ದ ಎತ್ತರದ ವ್ಯಕ್ತಿಯೊಬ್ಬರು ಬಂದರು, ಆನೆಯನ್ನು ಏಕಾಂತದಲ್ಲಿ ನೋಡಬೇಕು ಅಂತ ಅಂದರು. ಆತನನ್ನು ಆನೆಯ ಗುಡಾರದೊಳಕ್ಕೆ ಬಿಟ್ಟರು. ಒಂದು ಗಂಟೆಯ ನಂತರ ಅವರು ಸುರಕ್ಷಿತವಾಗಿ ಹೊರಗೆ ಬಂದರು. ಮಾಲೀಕರಿಗೆ ಸಂತೋಷಕ್ಕಿಂತ ಹೆಚ್ಚಾಗಿ ಆಶ್ಚರ್ಯ. ಮಾಲೀಕರು ಒಳಗೆ ಹೋಗಿ ನೋಡ್ತಾರೆ, ಆನೆ ಪ್ರಶಾಂತವಾಗಿತ್ತು ಹಾಗೂ ಸ್ನೇಹಮಯವಾಗಿತ್ತು. ಮಾಲೀಕರು ಅವರನ್ನು ಏನು ಪವಾಡ ಮಾಡಿದ್ರಿ ಸ್ವಾಮಿ ಎಂದು ಪ್ರಶ್ನಿಸಿದಾಗ ಅವರು, ಈ ಆನೆ ಭಾರತದಿಂದ ಬಂದಿದೆ, ಅದು ಹಿಂದಿ ಭಾಷೆಯಲ್ಲಿ ಮಾತಾಡಿದರೆ ಅರ್ಥ ಮಾಡಿಕೊಳ್ಳುತ್ತೆ, ಹಿಂದಿದ್ದ ಮಾವುತ ಭಾರತೀಯ, ಅದರೊಂದಿಗೆ ಹಿಂದಿ ಭಾಷೆಯಲ್ಲಿ ಮಾತಾಡ್ತಿದ್ದ, ಈಗಿನ ಮಾವುತ ಇಂಗ್ಲಿಷ್ನವನು, ಅವನಿಗೆ ಹಿಂದಿ ಗೊತ್ತಿಲ್ಲ, ಆನೆಗೆ ಇಂಗ್ಲಿಷ್ ಬರಲ್ಲ, ನಿಮ್ಮ ಮಾವುತನಿಗೆ ಹಿಂದಿ ಕಲಿಯಲು ಹೇಳಿ, ಅದರೊಂದಿಗೆ ಹಿಂದಿಯಲ್ಲೇ ಮಾತನಾಡಲು ಹೇಳಿ, ನಿಮಗೇನಾದರೂ ಸಹಾಯ ಬೇಕಾದರೆ ನನಗೆ ಹೇಳಿಕಳಿಸಿ ಎಂದರು. ಮಾಲೀಕ ನಿಮ್ಮ ಸಂಭಾವನೆ ಎಷ್ಟು ಅಂತ ಕೇಳಿದ್ದಕ್ಕೆ ಅವರು, ಆನೆಯನ್ನು ಗುಂಡಿಟ್ಟು ಕೊಲ್ಲದಿದ್ದರೆ ಅದೇ ನನ್ನ ಸಂಭಾವನೆ ಅಂತ ಹೇಳಿಬಿಟ್ಟು ನಮ್ಮ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಹೊರಟೋದ್ರು. ಅದರಲ್ಲಿ ರುಡ್ಯಾರ್ಡ್ ಕಿಪ್ಲಿಂಗ್ ಅಂತ ಬರೆದಿತ್ತು. ಮಾಲೀಕರಿಗೆ ಆಶ್ಚರ್ಯ ಆಯಿತು, ಏಕೆಂದರೆ ಕಿಪ್ಲಿಂಗ್ ಅವರಿಗೆ ಸಾಹಿತ್ಯಕ್ಕಾಗಿ 1907 ನೊಬೆಲ್ ಪ್ರಶಸ್ತಿ ಬಂದಿತ್ತು. ಜಂಗಲ್ ಬುಕ್ ಎಂಬ ಪ್ರಖ್ಯಾತ ಪುಸ್ತಕದ ಲೇಖಕರು. ಅವರು ಬ್ರಿಟಿಷ್ನವರಾದರೂ ಹುಟ್ಟಿ ಬೆಳೆದಿದ್ದು ಮುಂಬೈಯಲ್ಲಿ. ಈಗ ಗೊತ್ತಾಯ್ತಾ, ಪ್ರದೇಶ ಭಾಷೆಯ ಪ್ರಭಾವ ಪ್ರಾಣಿಗಳ ಮೇಲೂ ಆಗುತ್ತದೆ ಎನ್ನುವುದಾದರೆ ಅದು ಪುಟ್ಟ ಮಕ್ಕಳ ಮೇಲೆ ಆಗುವುದಿಲ್ಲವೇ? ಅವರಿಗೆ ಪ್ರದೇಶ ಭಾಷೆಯಲ್ಲೇ ಶಿಕ್ಷಣ ಕೊಡಬೇಕೆಂಬುದು ತಪ್ಪೇ? ನೀವು ಯೋಚಿಸಿ ನೋಡಿ. ಈ ಕಥೆಯ ವಿಚಾರಕ್ಕೆ ಒಂದು ಕಗ್ಗವನ್ನು ತಳುಕು ಹಾಕದಿದ್ದರೆ ಹೇಗೆ? ನಗುಮನದ ಲೋಗರ ವಿಕಾರಂಗಳನ್ನು ನೋಡಿ ಬಿಗಿತುಡಿಯ ದುಡಿವೊಂದು ನೋವ ಪಡುವೊಂದು ಪೊಗು ವಿಶ್ವ ಜೀವನದ ಜೀವಾಂತರಂಗದ ನಗು ನಗುತ ಬಾಳ್ತೆರಳು ಮಂಕುತಿಮ್ಮ. ನಗುಮನದಿ ಲೋಗರ ವಿಕಾರಂಗಳನ್ನು ನೋಡಿ, ಜನರ ವಿಕಾರ ಮನ ಹೇಗಾಗಿತ್ತು ನೋಡಿ, ಆನೆಗೆ ಮತಿಭ್ರಮಣೆ ಆಗಿದೆ ಅಂತನ್ಬಿಟ್ಟು ಅಂತ ಗುಂಡಿಟ್ಟು ಸಾಯಿಸಕ್ಕೆ ಅಂತ ಇದ್ರು. ಬಿಗಿ ತುಟಿಯ ದುಡಿ ಒಂದು ನೋವು ಪಡುವಂದು ಎಷ್ಟೋ ಜನ ಬಂದು ನೋಡ್ಕೊಂಡು ಹೋಗ್ತಾ ಇದ್ರು, ಅಯ್ಯೋ ಆನೆ ಸತ್ತು ಹೋಗುತ್ತಲ್ಲ ಅಂತ ನೋವು ಪಡ್ತಾ ಇದ್ರು. ಅವಾಗ ಬಂದ್ರು ನೋಡಿ ರುಡ್ಯಾರ್ಡ್ ಕಿಪ್ಲಿಂಗ್, ಪೊಗು ವಿಶ್ವ ಜೀವನದ ಜೀವಾನರಂಗದಲ್ಲಿ ಅವ್ರಿಗೇನು ಬೇಕಾಗಿರಲಿಲ್ಲ, ಆದರೂ ವಿಶ್ವ ಜೀವನ ಎಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲವೂ ನಮ್ಮಂತೆನೆ ಅಂತನ್ಬಿಟ್ಟು ಅಂತ ಜೀವಾತ್ಮ ಅಂತ ಅನ್ಕೊಂಡು ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ ಬಾಳೆರಳು ಮಂಕುತಿಮ್ಮ. ಈ ಪದ್ಯದಲ್ಲಿ ನಗು ನಗುತ ಬಾಳು ತೆರಳು ಅಂತ ಅಂದ್ರೆ ಯಮರಾಜ ಬಂದಾಗ ನಗ್ನಗ್ತಾ ಹೊರಟು ಬಿಡಪ್ಪ ಅಂತ. ಆದರೆ ಇದನ್ನು ಸ್ವಲ್ಪ ಬದಲಾವಣೆ ಮಾಡ್ಕೋಬೋದಲ್ಲ. ರುಡ್ಯಾರ್ಡ್ ಕಿಪ್ಲಿಂಗ್ ಅವರ ಪ್ರಯತ್ನದಿಂದಾಗಿ ಎಲ್ಲರೂ ನಗುವಂತಾಯ್ತು, ಆನೆ ಕೂಡ ನಗುವಂತಾಯ್ತು. ಇಂದಿನ ಶೀರ್ಷಿಕೆ ಸಕಾರಾತ್ಮಕ ದೃಷ್ಟಿಕೋನ ಇರಬೇಕು. ಸಕಾರಾತ್ಮಕ ದೃಷ್ಟಿಕೋನ ಬೆಳೆಸ್ಕೊಳ್ಳೋದು ಹೇಗೆ? ತುಂಬಾ ಕಷ್ಟ ಅಲ್ವಾ? ಇದು ಹೇಗೆ ಅಂತಂದ್ರೆ ಕತೆ ಮೂಲಕ ಪ್ರಾರಂಭ ಮಾಡ್ಬಿಡ್ತೀನಿ. ಒಬ್ಬ ಗುರುಗಳಿದ್ರು, ಅವರು ಯಶಸ್ಸಿನ ಬಗ್ಗೆ ಪಾಠ ಮಾಡ್ತಾ ಇದ್ರು. ಹೇಗೆ ಅಂದರೆ, ಬದುಕಿನಲ್ಲಿ ಯಶಸ್ವಿಯಾಗಲು ಬಳಸಬೇಕಾದಂತಹ ಭಾಷೆ, ಧರಿಸಬೇಕಾದಂತಹ ವೇಷಭೂಷಣ, ಸಮಯ ಪರಿಪಾಲನೆ, ಇಂಥವುದ್ರ ಬಗ್ಗೆ ತರಬೇತಿ ನೀಡ್ತಾ ಇದ್ರು. ಅವ್ರ ಬಳಿ ಇಬ್ರು ಶಿಷ್ಯರು ಬಂದರು, ನಮ್ಮನ್ನು ಸೇರಿಸ್ಕೊಳ್ಳಿ ಅಂದ್ಬಿಟ್ಟು ಅಂತ ಹೇಳಿದರು ತರಬೇತಿಗೋಸ್ಕರ. ಆಗ ಅವರು ಹೇಳಿದರು, ನೋಡಿ ನಿಮ್ಮನ್ನು ಸೇರಿಸ್ಕೋತೀನಿ, ಆದರೆ ಬದುಕಿನಲ್ಲಿ ಯಶಸ್ವಿಯಾಗುವುದು ಎಷ್ಟು ಮುಖ್ಯ ಅನ್ನುವಾಗ ಆ ತರಬೇತಿನೂ ಮುಖ್ಯ ಆಗುತ್ತೆ, ಅದಕ್ಕೆ ಪೂರಕವಾಗಿ ಒಂದು ಸ್ಪರ್ಧೆ ಥರದ್ದು ಅಥವಾ ಒಂದು ಕೆಲಸ ಹೇಳ್ತೀನಿ, ಅದನ್ನು ನೀವು ಮಾಡ್ಕೊಂಬನ್ನಿ ಅಂತ. ಏನು ಅಂತನ್ಬಿಟ್ಟು ಅಂತ ಇವರು ಕೇಳಿದಾಗ, ನೀವಿಬ್ರು ಬೇರ್ಬೇರೆಯಾಗಿ ಹೊರಗಡೆ ಹೋಗಿ ನಾನು ಹೇಳಿದಂಥ ಜಾಗಗಳಿಗೆಲ್ಲ ಬನ್ನಿ, ಸಂಜೆ ಒಳಗಡೆ ಬಂದ್ಬಿಟ್ಟು ನಿಮಗೆ ನಿರರ್ಥಕವಾಗಿ ನಿಷ್ಪ್ರಯೋಜಕವಾಗಿ ಕಾಣುವಂಥ ವಸ್ತುಗಳನ್ನು ತಂದು ನನಗೆ ತೋರಿಸ್ಬೇಕು ಅಂತ ಹೇಳ್ತಾರೆ. ಸರಿ ಅಂತನ್ಬಿಟ್ಟು ಅಂತ ಇವರಿಬ್ರು ಹೊರಡ್ತಾರೆ. ಹೋದವರು ಸಂಜೆ ಬಹುತ್ತಿನ ನಂತರ ಬರ್ತಾರೆ. ಮರಳಿ ಬಂದಾಗ ಇಬ್ಬರ ಕೈನಲ್ಲೂ ಯಾವುದೇ ಒಂದು ವಸ್ತು ಕೂಡ ಇರೋದಿಲ್ಲ. ಮೊದಲನೆಯವನ್ನು ಕೇಳ್ತಾರೆ ಇವರು ಗುರುಗಳು, ಏನಪ್ಪ ಎಲ್ಲೆಲ್ಲಿ ಹೋಗಿದ್ದೆ, ಏನು ತಂದೆ ಅಂತನ್ಬಿಟ್ಟು ಅಂತ ತೋರಿಸ್ಬಿಡು ಅಂತ. ಆದರೆ ನಾನೇನು ತರಲೇ ಇಲ್ವಲ್ಲ ಅಂತನ್ಬಿಟ್ಟು ಅಂತ ಇವರು ಹೇಳ್ತಾರೆ. ಆಯಿತು, ನೀನು ಏನೇನು ಕಂಡೆ ಅದನ್ನಾದರೂ ಹೇಳು ಅಂತಂದಾಗ, ನೀವು ಹೇಳಿದಾಗ ಎಲ್ಲ ಕಡೆನೂ ಹೋದೆ ನಾನು, ಹೋದಾಗ ದೊಡ್ಡ ದೊಡ್ಡ ಬಂಡೆಗಳು ಸುಮ್ಮನೆ ಬಿದ್ದಿದ್ವು, ಅದನ್ನು ಹೊತ್ತು ತರೋಣ ಅಂತಂದರೆ ತುಂಬ ಭಾರವಾಗಿತ್ತು, ನನ್ನ ಕೈಲಿ ಸಾಧ್ಯವಿಲ್ಲ ಅಂತ ಹಾಗೆ ಬಂದೆ. ಮುಂದಕ್ಕೆ ಹೋದಾಗ ಒಂದು ಗೋವು ಸತ್ತಿತ್ತು, ಅದನ್ನು ನೋಡಿದೆ, ಅಯ್ಯೋ ಇದನ್ನು ತರೋದಕ್ಕಾಗಲ್ಲ ಅಂತ ಅಂದ್ಕೊಂಡು ಬಂದ್ಬಿಟ್ಟೆ. ಇನ್ನು ಮುಂದೆ ಹೋದಾಗ ನದಿ ತೀರ ಇತ್ತು, ಬೇಕಾದಷ್ಟು ಮರಳ ರಾಶಿ ಇತ್ತು, ಅದನ್ನು ಕೂಡ ಇಷ್ಟೊಂದನ್ನು ಹೇಗೆ ಹೊತ್ಕೊಂಡ್ಬರೋದು ಅಂತ ಸುಮ್ಮನೆ ಹಾಗೆ ಬಂದ್ಬಿಟ್ಟೆ. ಆದರೆ ಎಷ್ಟೊಂದು ನಿರುಪಯುಕ್ತವಾದ ವಸ್ತುಗಳು ಬಿದ್ದಿದ್ರು ಕೂಡ ನನ್ನಿಂದ ತರಲಾಗ್ಲಿಲ್ಲ ಅಂತನ್ಬಿಟ್ಟು ಅಂತ ಅವನು ಹೇಳ್ತಾನೆ. ಮೊದಲನೇವನು ಎರಡನೇವನು ಕೇಳಿದಾಗ ಅವನು ಹೇಳ್ತಾನೆ, ನನ್ನ ಸ್ನೇಹಿತ ಹೋದ ಜಾಗಗಳನ್ನ ನಾನು ಕೂಡ ಹೋಗಿದ್ದೆ, ನಾನು ಅದೇ ಬಂಡೆನೆ ನೋಡಿದೆ. ಆದ್ರೆ ಅವಾಗ ಏನ್ ಅನ್ನಿಸ್ತು ಅಂದ್ರೆ, ಈ ಬಂಡೆನ ಚೂರ್ ಚೂರ್ ಮಾಡ್ತು ಅಂತ ಅಂದ್ರೆ ಕಟ್ಟಡ ಕಟ್ಟೋದಕ್ಕೆ ಉಪಯೋಗಿಸಬಹುದು ಅಂತ ಅನ್ಕೊಂಡೆ. ಅದರಿಂದ ಅದು ನಿಷ್ಪ್ರಯೋಜಕ ಅನ್ನಿಸ್ಲಿಲ್ಲ. ಮುಂದೆ ಹೋಗಿದ್ದಾಗ ಗೋವು ಸತ್ತು ಬಿದ್ದಿತ್ತು, ಅದನ್ನೊಬ್ಬ ಚಮ್ಮಾರಂಗ ತೋರಿಸಿದೆ. ಆತ ಹೇಳ್ದ ಇದರಲ್ಲಿ ಕನಿಷ್ಠ ಒಂದು 10 ಜೊತೆ ಚಪ್ಪಲಿ ಹೊಲಿಬಹುದು ಅಂತ. ಹಾಗಾಗಿ ಅದು ಕೂಡ ನಿಷ್ಪ್ರಯೋಜನ ಅಂತ ಅನ್ನಿಸ್ಲಿಲ್ಲ. ಮುಂದೆ ಬಂದಾಗ ಮರಳ ರಾಶಿ ನಾನು ನೋಡಿದೆ, ಆದ್ರೆ ಇದನ್ನು ತಗೊಂಡು ಹೋಗಿ ಪಟ್ಟಣಕ್ಕೆ ತಗೊಂಡು ಹೋಗಿ ಮಾರಿದ್ರೆ ಕಟ್ಟಡ ಕಟ್ಟೋಕೆ ಅನುಕೂಲವಾಗುತ್ತೆ, ದುಡ್ಡು ಸಿಗುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ಒಂದನ್ನು ತರಲಿಲ್ಲ ನಾನು, ಯಾಕೆಂದ್ರೆ ಎಲ್ಲಾದು ಪ್ರಯೋಜನಕ್ಕೆ ಬರುವಂತಹ ವಸ್ತುಗಳೇ ಆಗಿದ್ದು. ಗುರುಗಳು ಮುಗುಳ್ನ ಹೇಳ್ತಾರೆ, ಮೊದಲನೇವನ್ಗೆ ನೀನು ಪ್ರಯೋಜನವಿಲ್ಲಪ್ಪ, ನಿಂಗೆ ಸಕಾರಾತ್ಮಕವಾಗಿ ನೋಡುವಂತ ದೃಷ್ಟಿಕೋನ ಇಲ್ಲ ನಿಂಗೆ. ಆದ್ರೆ ನೋಡು ಎರಡನೇವನಿದಾನಲ್ಲ, ಅವನ್ ನೋಡು ಎಲ್ಲಾ ವಸ್ತುಗಳಲ್ಲೂ ಉಪಯೋಗ ಇದೆ ಅಂತ ಅನ್ನೋದನ್ನ ಕಂಡ್ಕೊಂಡ. ಹಾಗೆ ನಾವು ಅಷ್ಟೇ, ವಸ್ತುಗಳಲ್ಲಿ ಏನು ಉಪಯೋಗ ಇದೆ, ಯಾವ ತರ ನಾನು ಬಳಸ್ಕೋಬಹುದು, ಇದೇ ಸಕಾರಾತ್ಮಕ ದೃಷ್ಟಿ ಅಂತ ಹೇಳಿದ್ರು. ಅವನನ್ನ ತರಬೇತಿಗೆ ಸೇರಿಸ್ಕೋತಾರೆ. ಇದ್ರ ಬಗ್ಗೆ ಡಿ ವಿ ಜಿ ಏನ್ ಹೇಳ್ತಾರೆ, ವ್ಯರ್ಥವೆಂದೆನಿಪುದಲ ಸೃಷ್ಟಿಯಲ್ಲಿ ಬಹುಭಾಗ, ಅರ್ಥವೇಂ ಕ್ರಿಮಿಕೀಟ ಕೋಟಿ ರಚನೆಯಲ್ಲಿ, ಕರ್ತನಾಲೋಚಿಸದ ದುಂದಿನವೆಂಬ ನುಡಿ, ಅರ್ಧ ದೃಷ್ಟಿಯ ವಿವರ ಮಂಕುತಿಮ್ಮ. ಪದ್ಯ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ, ನಿಜವಾಗ್ಲೂ ನೀವು ಮತ್ತೆ ಅದನ್ನು ಓದ್ಬೇಕು ಅಂತ ಅನ್ಸುತ್ತೆ. ನಾವು ಆಲೋಚನೆ ಮಾಡುತ್ತಾ ಹೋದ್ರೆ ಈ ದೇವರಿಗೆ ಕೆಲ್ಸವಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ಹೇಳಿದ್ರು ಏನ್ ಪದಪುಂಜ ಹೇಗೆ ಉಪಯೋಗಿಸಿದ್ದಾರೆ ನೋಡಿ, ವ್ಯರ್ಥವೆಂದೆನಿಪುದಲ ಅಷ್ಟಿಯಲ್ಲಿ ಬಹುಭಾಗ, ಅರ್ಥವೇಂ ಕ್ರಿಮಿಕೀಟ ಕೋಟಿ ರಚನೆಯಲ್ಲಿ. ಈ ದೇವ್ರಿಗೆ ಏನು ಕೆಲಸ ಇಲ್ಲ, ಬೇಕು ಬೇಕಿಲ್ವಾದ ಎಲ್ಲಾನೂ ಸೃಷ್ಟಿಸ್ಬಿಟ್ಟಿದ್ದಾನೆ ಅಂತ ತೋರಿಸುತ್ತೆ. ಬಹುಶಃ ಬೇಕಾದದಕ್ಕ ಬೇಡವಾದ್ದೇ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ಈ ಕ್ರಿಮಿಕೀಟ ಕೋಟಿ ಕೋಟಿ ರಾಶಿಯಲ್ಲಿ ಯಾಕೆ ಬೇಕಾಗಿತ್ತು, ಯಾಕೆ ರಚಿಸ್ದ ಇದ್ನ ಅಂತ, ಇವುಗಳಿಂದ ಉಪಯೋಗ ಇಲ್ಲ ಎನ್ನುವ ಅನುಮಾನ ನಮ್ಮನ್ನು ಕಾಡುತ್ತೆ. ಆದರೆ ಇತ್ತೀಚಿನ ವೈಜ್ಞಾನಿಕ ಸಂಶೋಧನೆಗಳಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ, ಮಾನವ ಕುಲಕ್ಕೆ ಈ ಕ್ರಿಮಿಕೀಟಗಳು ಅವಶ್ಯ ಎನ್ನುವ ಅಂಶ ಆಗಾಗ್ಗೆ ಪತ್ರಿಕೆಯಲ್ಲಿ ಬರುವ ವರದಿಗಳಿಂದ ನಮಗೆಲ್ಲರಿಗೂ ತಿಳಿದಿದೆ. ಹಾಗಿದ್ದಲ್ಲಿ ಈ ಸೃಷ್ಟಿಕರ್ತ ಇವುಗಳನ್ನೆಲ್ಲ ಆಲೋಚಿಸದೆ ದುಂದುವೆಚ್ಚ ಮಾಡಿದ್ದಾನೆ ಅಂತ ಅನ್ಕೋತೀರಾ? ಈ ಮಾತು ಅರ್ಧಂಬರ್ಧ ದೃಷ್ಟಿ ಇದ್ದವ್ರಿಗೆ ಅಥವಾ ಅರ್ಧಂಬರ್ಧ ತಿಳ್ಕೊಂಡವ್ರ ಮಾತು ಅಂತ ಅನ್ಸುತ್ತೆ. ಕರ್ತನು ಆಲೋಚಿಸದ ದುಂದಿನವೆಂಬ ನುಡಿ, ಅರ್ಧ ದೃಷ್ಟಿಯ ವಿವರ ಮಂಕುತಿಮ್ಮ. ಆದರೆ ಈ ಜಿರಳೆಯನ್ನು ಏಕೆ ಸೃಷ್ಟಿಸಿದ ಅಂತ ಗೊತ್ತಾಗ್ತಾ ಇಲ್ಲ ಸ್ವಾಮಿ. ನಿಮಗೇನಾದರೂ ತಿಳಿದಿದ್ರೆ ಅದರಿಂದ ಏನು ಉಪಯೋಗ ಅಂತ ನಮಗೆ ಸ್ವಲ್ಪ ಹೇಳಿ. ಹಾಗಾದರೆ ಸೃಷ್ಟಿಯಲ್ಲಿ ವ್ಯರ್ಥವಾದದ್ದು ಉಪಯೋಗವಿಲ್ಲದ್ದು ಯಾವುದೂ ಇಲ್ಲ ಎಂದಂತಾಯಿತು. ನಾವು ಸೃಷ್ಟಿಯಲ್ಲಿ ಇರುವ ವಸ್ತುಗಳನ್ನು ನಮ್ಮ ಹಿತಕ್ಕೋಸ್ಕರ ಬಳಸಿಕೊಳ್ಳಬೇಕು ಎಂದಾಯಿತು. ಆ ನಂಬಿಕೆ ನಮಗೆ ಬಂತು. ನಂಬಿಕೆ ಎಂದಾಕ್ಷಣ ಪುರಂದರದಾಸರ ರಚನೆ ಜ್ಞಾಪಕಕ್ಕೆ ಬರುತ್ತೆ, ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೆ ಕೆಟ್ಟರೆ ಕಡಲಿ ಅಂತ. ಈ ನಂಬಿಕೆ ನಂಬಿ ಕೆಟ್ಟವರಿಲ್ಲವೋ ಅಂತಂದಾಗ ಘಟನೆ ಜ್ಞಾಪಕಕ್ಕೆ ಬರುತ್ತೆ. ನಮ್ಮ ಹಿಂದಿನ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದಂಥ ಹೆಚ್ ನರಸಿಂಹಯ್ಯನವರ ಜೀವನದಲ್ಲಿ ನಡೆದ ಘಟನೆ ಜ್ಞಾಪಕಕ್ಕೆ ಬರುತ್ತೆ. ಕ್ಲಾಸ್ನಲ್ಲಿ ಅವರು ಪಾಠ ಮಾಡುವಾಗ ಜೀವನಕ್ಕೆ ಸಂಬಂಧಿಸಿದ ಹಲವಾರು ವಿಷಯಗಳನ್ನು ಹೇಳ್ತಾ ಇದ್ರು ಪಾಠದ ಜೊತೆಗೇನೆ. ಒಂದು ದಿವಸ ಒಬ್ಬ ಹುಡುಗ ಧೈರ್ಯದಿಂದ ಎದ್ದು ನಿಂತ್ಕೊಂಡು ಕೇಳ್ದ, ಬೇರೆ ಸೆಕ್ಷನ್ನವರಿಗೆ ಪಾಠ ನಮಗಿಂತ ಮುಂದಕ್ಕೆ ಹೋಗಿದೆ, ನಿಮ್ಮ ಹರಕತೆ ನಿಲ್ಲಿಸ್ ಪಾಠ ಮಾಡಿ ಸ್ವಾಮಿ ಅಂತ ಸೂಚ್ಯವಾಗಿ ಹೇಳ್ದ. ಆಗ ಹೆಚ್ಚನ್ ಹೇಳಿದರು, ನಿನಗೆ ಪುರಂದರದಾಸರ ಕೀರ್ತನೆ ಗೊತ್ತೇನಪ್ಪ? ಆಗ ಹುಡುಗ ತಬ್ಬಿಬ್ಬಾದ, ನೋಡಪ್ಪ ನಂಬಿ ಕೆಟ್ಟವರಿ ಓ ರಂಗಯ್ಯನ ಅಂತ ಒಂದು ಕೀರ್ತನೆ ಇದೆ, ಅದರಲ್ಲಿ ರಂಗಯ್ಯನ ಬದಲಾಗಿ ನರಸಿಂಹಯ್ಯನ ಅಂತ ಹಾಕೋ, ನಾನು ನಿಮಗೆ ಅನ್ಯಾಯ ಮಾಡೋದಿಲ್ಲ, ಧೈರ್ಯವಾಗಿರಿ ಎಂದು ಅಚ್ಚುಕಟ್ಟಾಗಿ ಹೆಚ್ಚಿಗೆ ಪಾಠ ಮಾಡಿದರಂತೆ. ಈ ನಂಬಿಕೆ ಅಂತಂದಾಗ ಕಗ್ಗದ ಪದ್ಯ ಜ್ಞಾಪಕ ಬರುತ್ತೆ, ನಂಬದಿರದನ್ನು ತಂದೆ ನಂಬಿದನು ಪ್ರಹ್ಲಾದ, ನಂಬಿಯುಂ ನಂಬದಿರು ಇಬ್ಬಂದಿನಿ, ಕಂಬದಿನೋ ಬಿಂಬದಿನೋ ದರ್ಶನ ಓವರಿಂಗಾಯಿತು, ಸಿಂಬಳದಿನೊಣ ನೀನು ಮಂಕುತಿಮ್ಮ ಅಂತ ಹೇಳಿದ್ದ. ಪ್ರಹ್ಲಾದ ದೈವ ಭಕ್ತ, ದೇವರನ್ನು ಅಚಲವಾಗಿ ನಂಬಿದವನು, ಅವನ ತಂದೆ ಹಿರಣ್ಯಕಶಿಪು ದೇವರಲ್ಲಿ ನಂಬಿಕೆ ಇರಲಿಲ್ಲ. ಪ್ರಹ್ಲಾದ ಆಸ್ತಿಕ, ಹಿರಣ್ಯಕಶಿಪು ನಾಸ್ತಿಕ, ಕಂಬ ಒಡೆದು ನರಸಿಂಹ ಪ್ರತ್ಯಕ್ಷನಾದಾಗ ಪ್ರಹ್ಲಾದನಿಗೆ ಮೋಕ್ಷ ದೊರಕಿತು, ಹಾಗೆಯೇ ನರಸಿಂಹನ ಕೈಯಿಂದ ಸಾವು ಪಡೆದು ನಾಸ್ತಿಕನಾದ ಹಿರಣ್ಯಕಶಿಪುವಿಗೂ ಮೋಕ್ಷ ಪ್ರಾಪ್ತಿಯಾಯಿತು. ನಾವಾದರೆ ಅತ್ತ ಕಡೆ ಪೂರ್ತಿ ದೇವರನ್ನು ನಂಬಿಯೋ ಇತ್ತ ಕಡೆ ಅವನನ್ನು ನಂಬದೆಯೋ ಇರುವ ಎರಡು ಮನಸ್ಸುಳ್ಳವರಾಗಿದ್ದೇವೆ. ಒಂದು ಪೂರ್ತಿ ನಂಬೋ ಇಲ್ಲ ಪೂರ್ತಿ ನಂಬಬೇಡ, ಇವೆರಡರ ಮಧ್ಯಂತರದ ಸ್ಥಿತಿ ನಿನ್ನದು. ಸಿಂಬಳಲ್ಲಿ ಸಿಕ್ಕಿ ಹಾಕಿಕೊಂಡ ನೊಣದಂತೆ ಆಗತ್ತೆ, ಅದು ಸಿಂಬಳವನ್ನು ತಿನ್ನುವುದಕ್ಕೆ ಹೋಗಿ ಅದರ ಮೇಲೆ ಕುಳಿತುಕೊಂಡು ಆಗ ಅದಕ್ಕೆ ತಿನ್ನಲು ಆಗುತ್ತಿಲ್ಲ, ಹೊರಗೆ ಬರಲು ಆಗ್ತಾ ಇಲ್ಲ, ಆ ರೀತಿ ಸಿಕ್ಕಾಕಿದೆ ಅಂತ. ಎಂಥ ಉಪಮೆ ಕೊಡ್ತಾರೆ ನೋಡಿ, ನಮಗೆ ಅಸಹ್ಯ ಅನ್ಸುತ್ತೆ ಸಿಂಬಳ ನೊಣ ಅಂತಂದಾಗ. ಆದರೆ ಆ ಪರಿಸ್ಥಿತಿ ಊಹೆ ಮಾಡಿಕೊಳ್ಳಿ, ನಮ್ಮದನ್ನು ಎಷ್ಟು ಚೆನ್ನಾಗಿ ಎರಡು ಸಾಲಲ್ಲಿ ಹೇಳ್ಬಿಡ್ತಾರೆ. ಅದು ನಮ್ಮ ನಂಬಿಕೆಯೂ ಅರೆ, ಆದರೆ ಅದು ಇಬ್ಬಗೆಯ ನೀತಿ ಫಲವನ್ನು ಕೊಡುವುದಿಲ್ಲ. ನಂಬಿಯುಂ ನಂಬದಿರು ಇಬ್ಬಂದಿ ನೀನು, ಕಂಬದಿನೋ ಬಿಂಬದಿನೋ ದರ್ಶನ ಅವರಿಂಗಾಯಿತು, ಸಿಂಬಳದಿ ನೊಣ ನೀನು ಮಂಕುತಿಮ್ಮ ಅನ್ಬೋದು. ಇದೇನು ನಿಮ್ಮ ಅನುಭವ ಈ ರೀತಿ ಇದೆ ಅಂತನ್ಬಿಟ್ಟು ಅಂತ. ಅನುಭವ ಅಂತಲ್ಲ ಸ್ವಾಮಿ, ಅದೊಂದು ನೀತಿ ಇದ್ದ ಹಾಗೆ ಅದನ್ನ ಅರ್ಥ ಮಾಡ್ಕೋಬೇಕಷ್ಟೇನೆ.
1: ಬದುಕು ಜಟಕ ಬಣ್ಣ
0: ಜೀವನವೆಂದರೆ ಹೀಗೆ ಬಣ್ಣ ಕಾರ್ಯಕ್ರಮ ಕೇಳಿದಿರಿ.
1: ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು,
0: ಸಿದ್ಧಪಡಿಸಿದವರು ಅಶೋಕ್ ಕುಮಾರ್ ಬಿಎನ್.
1: ದಂತೆ ಪಯಣಿಗರು,
0: ಸಂಕಲನ ಆರ್ ಜ್ಯೋತಿಶ್ರೀ, ನಿರ್ಮಾಣ ಹೆಚ್ ಶ್ರೀನಿವಾಸ್.
1: ನೆಲವಿ ಹುದೊಮ್ಮ ಕೊತ್ತಿಮ್ಮ, ಪದ ಕುಸಿಯ ನೆಲವಿ ಹುದೊಮ್ಮಂಕೊತ್ತಿಮ್ಮ.
0: ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಕೇಳಿ ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ಪಂಚವಟಿ ನಡೆಸಿಕೊಡುತ್ತಾರೆ ಬಂಟ್ವಾಳ ತಾಲೂಕು ಮಾದಕಟ್ಟೆಯ ಯಕ್ಷಶ್ರೀ ಬಳಗದ ಸದಸ್ಯರು. ಹಿಮ್ಮೇಳದಲ್ಲಿ ಭಾಗವತರು ಮಾದಕಟ್ಟೆ ಈಶ್ವರ ಭಟ್, ಮದ್ದಳೆ ದಂಬೆ ಈಶ್ವರ ಶಾಸ್ತ್ರಿ, ಚೆಂಡೆ ಪೆರುವಾಯಿ ನಾರಾಯಣ ಭಟ್, ಶ್ರುತಿ ಎಂ ಸತ್ಯನಾರಾಯಣ ಭಟ್. ಪಾತ್ರ ಪರಿಚಯ ಶ್ರೀರಾಮ, ಗುಂಡ್ಯಾಟ್ಕ ಈಶ್ವರ ಭಟ್, ಲಕ್ಷ್ಮಣ, ಪುಷ್ಪರಾಜ ಕುಕ್ಕಾಜೆ, ಸೀತೆ ವಿಟ ಮೊಗಸಾಲೆ, ಋಷಿ ಬಳ್ಳಮಂಜ ಉಮಾಮಹೇಶ್ವರ ಶರ್ಮ, ಶೂರ್ಪನಖಿ ಗುಂಡಿಮಜಲು ಗೋಪಾಲ ಭಟ್, ಮಾಯಾ ಶೂರ್ಪನಖಿ, ಉದ್ಯಾವರ ಜಯಕುಮಾರ್, ಖರಾಸುರ ಬಳ್ಳಮಂಜ ಉಮಾಮಹೇಶ್ವರ ಶರ್ಮ.

0: ಓ ತಮ್ಮ ಲಕ್ಷ್ಮಣ,
1: ಅಣ್ಣ ಶ್ರೀರಾಮಚಂದ್ರ,
0: ಈಗ ನಾವು ಸುಖವಾಗಿದ್ದೇವೆ ಅಂದ್ರೆ ತಪ್ಪಲ್ಲ.
1: ಹಾ,
0: ಹರಿಯುತ್ತಿರುವಂತಹ ಗೋದಾವರಿ ನದಿ ತೀರ ಇದು. ಸಂತೋಷವಾಗಿ ನಾವಿಲ್ಲಿ ವಾಸ ಮಾಡುವಂತಹ ಮನಸ್ಥಿತಿಯನ್ನು ಪಡೆದಿದ್ದೇವೆ ಅಂತೇಳಿ ಆದರೆ ಬಹುಶಃ ಇದು ದೈವತ್ವವಾದಂತಹ ಒಂದು ಸಂಕಲ್ಪ ಎಂಬುದರಲ್ಲಿ ಅನುಮಾನವೇ ಇಲ್ಲ.
1: ಹೌದಣ್ಣ,
0: ಅಯೋಧ್ಯೆಯ ಸಿಂಹಾಸನವನ್ನೇರಬೇಕಾದಂತಹ ನಾನು ಅನಿವಾರ್ಯವಾಗಿ ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ಹೊರಟು ನಿಂತವನು.
1: ಸತ್ಯ,
0: ನನ್ನೊಂದಿಗೆ ಮಡದಿಯಾದಂತಹ ಸೀತೆಯೂ ಹೊರಟು ಬಂದವಳು. ಒಪ್ಪಿದೆ ನಾನು. ತಮ್ಮನಾದಂತಹ ನೀನು ನನ್ನ ನೆರಳಾಗಿ ಬಂದವನು, ನಾನು ಉತ್ತೇನಣ್ಣ ಅಂತೇಳಿ ಹೊರಟು ನಿಂತಾಗ ನಿಮ್ಮಿಬ್ಬರನ್ನೂ ಕರಕೊಂಡು ವನವಾಸಕ್ಕೆ ಅಡಿ ಇಟ್ಟವನು ನಾನು.
1: ಹೌದು,
0: ಅದೆಷ್ಟೋ ಮುನಿಗಳ ಆಶ್ರಮವನ್ನು ಕಳೆದು ಮುಂದೆ ಮುಂದೆ ಬಂದು ಪಂಚಮಿ ಪ್ರದೇಶವಾದಂತಹ ಈ ಗೋದಾವರಿ ನದಿ ತೀರದಲ್ಲಿ ಇನ್ನು ಉಳಿದಿರುವಂತಹ ವನವಾಸದ ಅವಧಿಯನ್ನು ಕಳೆಯಬೇಕು ಎಂಬಂತಹ ಆಸೆ ನಮ್ಮದಾದ್ರಿಂದ ಇಲ್ಲಿಯೇ ವಾಸ ಮಾಡುವುದಕ್ಕೆ ಅನುಕೂಲವಾಗುವಂತೆ ಒಂದು ವ್ಯವಸ್ಥೆಯಾಗಬೇಕಲ್ಲ ತಮ್ಮ.
1: ಏನಣ್ಣ?
0: ನಮಗೆ ಉಳಕೊಳ್ಳುವುದಕ್ಕೆ ಪರ್ಣಕುಟಿಗಳ ನಿರ್ಮಾಣವಾಗಬೇಕು ತಮ್ಮ.
1: ಅಣ್ಣ ರಾಮಚಂದ್ರ,
0: ತಮ್ಮ
1: ಇದೋ ನಿನ್ನ ಅಡಿದಾವರಿಗಳಿಗೆ ಎರಗಿ ನಿನ್ನ ಆಶೀರ್ವಾದವನ್ನು ಶಿರದಲ್ಲಿ ಧರಿಸುತ್ತಾ ಎರಡು ಪರ್ಣಕುಟೀರವನ್ನು ರಚಿಸಿದ್ದೇವೆ.
0: ತಮ್ಮ ಲಕ್ಷ್ಮಣ,
1: ಅಣ್ಣ
0: ಅರ್ಥವಾಗಲಿಲ್ಲ ನನಗೆ. ನಿನ್ನದ್ದೇ ಆದಂತಹ ಒಂದು ಸಮಾಧಾನ ಇರಬಹುದು, ಅದಕ್ಕಾಗಿ ಕೇಳ್ತಾ ಇದ್ದೇನೆ.
1: ಇಷ್ಟೇ ಸಾಲದಣ್ಣ?
0: ಯಾಕೆ,
1: ಇನ್ನೂ ಇದೆ ನಿನ್ನ ಸೇವೆ.
0: ಏನದು?

0: ಅಣ್ಣ ಶ್ರೀರಾಮಚಂದ್ರ
1: ತಮ್ಮ,
0: ಮಕ್ಕಳಿಲ್ಲದೆ ಕೊರಗುತ್ತಿದ್ದಂತ ದಶರಥ ಚಕ್ರವರ್ತಿಗಳಿಗೆ ಪುತ್ರಕಾಮಿಯಾಗದ ಫಲವಾಗಿ ಮೂರು ಕ್ಷೇತ್ರಗಳಲ್ಲಿ ನಮ್ಮ ನಾಲ್ವರು ಜನನವಾಯಿತು.
1: ಒಂದೇ ಪಾಯಸ ಉಂಡು ನಾವು ಹುಟ್ಟಿದವರಲ್ವೇ?
0: ಹೌದಲ್ಲ, ಹಿರಿಯಬ್ಬೆಯಾದಂತ ಕೌಸೇಲಿಯಲ್ಲಿ ನೀನು ಹುಟ್ಟಿದೆ.
1: ಹೌದು,
0: ಕೈಕೇಯಿಯಲ್ಲಿ ಭರತನು ಹುಟ್ಟಿದ, ಸುಮಿತ್ರೆಯಲ್ಲಿ ಲಕ್ಷ್ಮಣ ಶತ್ರುಘ್ನರು ನಾವು ಇರುವರು ಅವಳಿ ಮಕ್ಕಳು ಹುಟ್ಟಿಕೊಂಡದ್ದು. ಆದ್ರೂ ವಿಧಿಯ ಸಂಕಲವೋ ಏನು ಸೆಳೆತವೋ ಗೊತ್ತಿಲ್ಲ, ನಿನ್ನ ಜೊತೆಯಲ್ಲಿ ಸದಾಕಾಲ ನಾನು, ಭರತನ ಜೊತೆಯಲ್ಲಿ ಶತ್ರುಘ್ನನು, ಅವಳಿ ಮಕ್ಕಳಂತೆ ಬಾಳಿ ಬದುಕಿದೆವು. ತರಣಿ ಮಂಡಲದಲ್ಲಿದ್ದಂತ ತರಣಿ ದೇವ ತರಣಿ ಮಂಡಲಕ್ಕೆ ಬಿದ್ದು ನಾಲ್ಕು ಹೋಳಾಗಿ ಮೈತಳದು ನಿಂತ ಹಾಗೆ ಎನ್ನುವುದಾಗಿ ಕೊಂಡಾಡಿದ್ರು ನಮ್ಮ ಕುರಿತಾಗಿ. ನಿನ್ನ ಸೇವೆಯಲ್ಲಿ ಸದಾ ಸೌಭಾಗ್ಯವನ್ನು ಕಂಡಂತ ನಾನು ನಿನ್ನ ಜೊತೆ ಬಿಡಲಾರದೆ ಹೋದೆ.
1: ಅದಕ್ಕಾಗಿಯೇ ಅಲ್ವೇ ಅಯೋಧ್ಯೆ ಅರಮನೆಯಾದರೂ ರಾಮನಿಲ್ಲದ ಅಯೋಧ್ಯೆ ನನಗೆ ಸೆರೆಮನೆಯಂತೆ ಅಂತೇಳಿ ನನ್ನೊಂದಿಗೆ ಬಂದವನು ನೀನು.
0: ಆ ಕಾಲಕ್ಕೆ ಅಮ್ಮನೂ ನನಗೆ ಸಾಂತ್ವನ

0: ಮಾತನ್ನು ಹೇಳಿದವಳು.
1: ಏನು?
0: ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ. ರಾಮನನ್ನು ದಶರಥನೆಂದೇ ಕಾಣು. ಆತ ದಶರಥನೇ. ಜಾನಕಿ, ನಾನು ಸುಮಿತ್ರೆ ತಾಯಿ ಅಂತ ತಿಳ್ಕೋ. ಅವರ ಸನಿಹದಲ್ಲಿರುವಂತ ಕಾಡು ನಿನಗೆ ಅಯೋಧ್ಯೆಯಾಗುತ್ತದೆ, ಅದೇ ನಿನಗೆ ಸುಖ ಅಂತ ಹೇಳಿದ್ಲು. ನನ್ನ ಮನಸ್ಸಿನಲ್ಲಿ ಇದ್ದದ್ದು ಅದೇ ಅಣ್ಣ. ಹಾಗೆ ನಿನ್ ಜೊತೆಯಲ್ಲಿ ಬಂದವ ಅಣ್ಣ, ನೀನು ಹೇಳಿದ ಹಾಗೆ ನಿರ್ಮಲವಾದಂತಹ ಜಲ ಸಮೀಪದಲ್ಲಿ ಮತ್ತು ಎರಡು ಪರ್ಣಕುಟೀರಗಳು ಸಮೀಪದಲ್ಲೇ ಇರುವ ಹಾಗೆ ರೂಢಿ ಪಾಲಕರಾದಂತಹ ನಾವು, ರೂಢಿಯನ್ನು ಆಳುವವರು ಹೌದು, ರೂಢಿಯನ್ನು ಪಾಲಿಸುವವರು ಹೌದು. ಆದ ಕಾರಣ ಎರಡು ಪರ್ಣ ಕುಟೀರವನ್ನು ರಚಿಸಿದೆ ನಾನು.
1: ಒಳ್ಳೆ
0: ಅಣ್ಣ, ಇಷ್ಟು ಮಾತ್ರ ಅಲ್ಲ,
1: ಮತ್ತೆ
0: ಕಾಡಿನಲ್ಲಿ ನಿಮಗೆ ಇಬ್ಬರಿಗೂ ಬೇಕಾದಂತಹ ವನದ ಫಲಗಳನ್ನು ಬೀದು ಅತ್ತಿಗೆ ಬೇಕಾದ ಹೂಗಳನ್ನು ಆರಿಸಿ ತಂದು ನಿಮ್ಮ ಸೇವೆಯನ್ನು ಮಾಡಿ ನನ್ನ ಜನ್ಮ ಸಾರ್ಥಕಗೊಳಿಸಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ನೀನು ಅಪ್ಪ ಕೊಟ್ಟೆ ಅಂತಾದ್ರೆ ಇಲ್ಲೇ ಹತ್ತಿರದಲ್ಲಿರುವಂತಹ ಕಾಡಿಗೆ ಹೋಗಿ ಬೇಕಾದ ಹಣ್ಣು ಹಂಪಲು ತರುತ್ತೇನಣ್ಣ, ಆಶೀರ್ವಾದ ಮಾಡಬೇಕು.
1: ನಿನ್ನಂತಹ ಮಗನಿದ್ರೆ ತಂದೆಗೆ ಜೀವನ ಸೇವಿಸುವುದಕ್ಕೆ ಬಹಳಷ್ಟು ಸುಲಭ. ನನ್ನನ್ನು ತಂದೆಯ ಸ್ಥಾನದಲ್ಲಿ ನೀನು ನೋಡಿದ್ದೀಯಲ್ಲ, ನಿನ್ನನ್ನು ಮಗನಾಗಿ ನನ್ನ ತಮ್ಮನೆಂದು ಒಪ್ಪಿಕೊಳ್ಳುವುದಕ್ಕೂ ನನಗೂ ಸಂತಸವಾಗುತ್ತದೆ. ಇಲ್ಲದಾಗಿದೆ ಪಿತೃವಾಕ್ಯ ಪರಿಪಾಲನೆ ಎಂಬಂತಹ ಹೊಣೆ ಇರುವುದು ರಾಮನಿಗೆ ಮಾತ್ರ.
0: ಹೌದು,
1: ಆದರೂ ನೀನು ನನಗೆ ಬೇಕಾಗಿ ಅದನ್ನು ಅನುಸರಿಸಿ ಬಂದಿದ್ದಿ ಅಂತೇಳಿ ಆದ್ರೆ ಇದು ನನ್ನ ಭಾಗ್ಯವೇಷ ಅಂತೇಳಿ ನಾನು ತಿಳಿಯುತ್ತೇನೆ. ಒಳ್ಳೆಯದು ಲಕ್ಷ್ಮಣ, ಪರ್ಣಕುಟಿಯಲ್ಲಿ ನಾವು ಸುಖವಾಗಿರ್ತೇವೆ, ಸೇವೆ ಮಾಡುವುದಕ್ಕೆ ತಮ್ಮ ನೀನಿದ್ದೀಯಲ್ಲ, ಸಂತೋಷ ಸಂತೋಷ.

0: ರಾಮ ರಾಮ ರಾಮ
1: ಮುನಿಪೋತ್ತಮರು ನಮೋ ನಮಃ.
0: ಹತ್ತು ಹಲವು ಮಂದಿಗಳು ಒಟ್ಟಾಗಿ ನಿನ್ನ ಪಾದ ಕಾಣತರಾಗಿದ್ದೇವೆ.
1: ಅಷ್ಟು ಮಾತ್ರವಲ್ಲ, ಭಯಭೀತರಾಗಿದ್ದೀರಿ.
0: ಕಣ್ಣೀರ ಕೋಡಿಯನ್ನು ಹರಿಸಬೇಕಾದಂತಹ ದಯನೀಯ ಸ್ಥಿತಿ ನಮ್ಮದಾಗಿ ಹೋಯಿತು.
1: ಬೆದರಬೇಕಾದಿಲ್ಲ, ಏಕೆ ಬಂದಿರಿ?
0: ವರದಲ್ಲಿ ನಿರ್ಭಯದಿಂದಲಾಗಿ ಯಾವ ಯಾಗ ಯಜ್ಞಾದಿ ಸತ್ಕರ್ಮಗಳನ್ನು ಮಾಡಬೇಕಾದ ಕರ್ತೃತ್ವ ನಮ್ಮದು. ಆದರೆ ಅದಕ್ಕೆ ಅವಕಾಶಗಳೇ ಇಲ್ಲ ಅಂತಾಗಿ ಹೋಗಿದೆ. ರಾಕ್ಷಸರ ಭೀತಿಯಿಂದ ನೊಂದು ಬೆಂದು ಬೇದಿಗೆ ಒಳಗಾದಂತಹ ನಾವುಗಳು ಕಷ್ಟ ಪರಿಹಾರಕ್ಕೆ ಬೇಕಾಗಿ ನಿನ್ನೆಡೆಗೆ ಧಾವಿಸಿ ಬಂದಿದ್ದೇವೆ.
1: ರಾಕ್ಷಸರ ಉಪಟಳವೆ?
0: ಹೌದು ರಾಮಚಂದ್ರ.
1: ಏನದು?
0: ಬೇರೆ ಅಲ್ಲ, ಒಬ್ಬರಲ್ಲ ಇಬ್ಬರಲ್ಲ ಹತ್ತು ಹಲವಾರು ಮಂದಿಗಳು. ಒಂದೊಂದು ರೂಪವನ್ನು ಧರಿಸುವುದು ಮಾತ್ರವಲ್ಲ, ಅವರು ಯಥೇಚ್ಛವಾಗಿ ನಮಗಾದಂತಹ ನೋವಿನ ಆನಂದವನ್ನು ಹೊಂದುವವರು.
1: ಹೌದೇ,
0: ಯಾಗ ಮಾಡಬೇಕು ಅಂತಾದ್ರೆ ಯಜ್ಞ ಶಾಲೆಯನ್ನು ನಿರ್ಮಾಣ ಮಾಡಬೇಕು.
1: ಹೌದು,
0: ಅಂತಹ ಯಜ್ಞ ವೇದಿಕೆಯನ್ನೇ ಧ್ವಂಸಗೊಳಿಸುವವರಿದ್ದಾರೆ. ನರುಮಡಿಯನ್ನು ಉಟ್ಟೆವು ಅಂತಾದ್ರೆ ಅದನ್ನು ಸೆಳೆದು ಒಯ್ಯುತ್ತಾರೆ. ಅಷ್ಟೇ ಅಲ್ಲ, ಜಪಸರವನ್ನು ಕಡಿದೋಡುತ್ತಾರೆ. ಮತ್ತೆ ನಮ್ಮ ಮುಖದಲ್ಲಾಗಲಿ ಶರೀರದಲ್ಲಾಗಲಿ ಹರಿಯುತ್ತಿರುವಂತಹ ರಕ್ತ ಏನಿದ್ದರೂ ಕೂಡ ಅವರು ಎಸೆದಂತಹ ಕಲ್ಲಿನ ಗಾಯಗಳೇ ಇದಕ್ಕೆ ಕಾರಣವಾಗಿ ಹೋಗಿದೆ. ಇಂತಹ ಸ್ಥಿತಿಯಲ್ಲಿ ನಾವು ಯಾಗ ಯಜ್ಞವನ್ನು ಮಾಡುವ ಹಾಗಿಲ್ಲ.
1: ಹೌದೇ,
0: ಅದಾಗಲಿಲ್ಲ ಅಂತಾದ್ರೆ ನಾವು ನಮ್ಮ ಕರ್ತವ್ಯವನ್ನು ಮಾಡುವುದಕ್ಕೆ ಕರ್ಮ ಬಾಹಿರರಾಗಿ ಹೋಗುತ್ತೇವೆ. ಓ ದಯಾಮೂರ್ತಿಯೇ, ನೀನೇ ನಮಗೆ ರಕ್ಷಣೆಯನ್ನು ಒದಗಿಸಬೇಕು, ದೂರ್ತರನ್ನು ನಾಶ ಮಾಡಿಕೊಡಬೇಕು ಅಂತ ಕಳಕಳಿಯಿಂದ ಬೇಡಿಕೊಳ್ತಾ ಇದ್ದೀನಿ.
1: ಅಯೋಧ್ಯೆಯ ಚಕ್ರವರ್ತಿ ಪೀಠದಲ್ಲಿ ನಮ್ಮಪ್ಪ ದಶರಥ ಚಕ್ರವರ್ತಿಗಳಿದ್ದರು. ದಶ ದಿಕ್ಕುಗಳಿಗೂ ರಥವನ್ನು ಹೊಡೆಯುವಂತಹ ಶಕ್ತಿ ಸಾಮರ್ಥ್ಯ ಉಳ್ಳಂತಹ ಚಕ್ರವರ್ತಿಗಳು ಧರ್ಮ ರಕ್ಷಣೆಯಲ್ಲಿ ತೊಡಗಿಸಿಕೊಂಡವರು.
0: ಸರಿ,
1: ಅವರನ್ನು ನಾವು ಕಳೆದುಕೊಂಡಿದ್ದೇವೆ ಎಂದಾದ ಮಾತಕ್ಕೆ ಅಯೋಧ್ಯೆಯ ಸಿಂಹಾಸನ ಬರಿದಾಗಿದೆ ಎಂಬ ಅರ್ಥವಲ್ಲ. ಋಷಿ ಮುನಿಗಳಿಗೆ, ಗೋವುಗಳಿಗೆ, ಬ್ರಾಹ್ಮಣರಿಗೆ ರಕ್ಷಣೆ ಕೊಡುವಂತಹ ಹೊಣೆಗಾರಿಕೆ ಅಯೋಧ್ಯೆಯ ಅರಸುಮಾಗನಾದಂತಹ ಆಗಿದೆ. ನೀವು ಬೆದರಬೇಕಾದ್ದಿಲ್ಲ. ಯಾಗ ಯಜ್ಞಾದಿಗಳಿಗೆ ರಕ್ಕಸರ ಉಪಟಳ ಉಂಟು ಅಂತೇಳಿ ಆದ್ರೆ ಇದೋ ನನ್ನಲ್ಲಿ ಇರುವಂತಹ ಈ ಉಗ್ರ ಶರಚಾಪಗಳನ್ನೊಮ್ಮೆ ನೋಡಿ. ಅಯೋಧ್ಯೆಯ ಪರವಾಗಿ, ಅಯೋಧ್ಯೆಯ ಸಿಂಹಾಸನದ ಅಧಿಕಾರಿಯಾಗಿ ನಿಮಗೊದಗಿದಂತಹ ಸಂಕಷ್ಟಗಳನ್ನು ಕಿರಿದು ದಿನಗಳಲ್ಲಿ ದೂರೀಕರಿಸಿ ಕೊಡ್ತೇನೆ. ಬೆದರಬೇಡಿ, ಬೆದರಬೇಡಿ.
0: ಆ ಶುಭದ ನಿರೀಕ್ಷೆಯಲ್ಲಿ ನಾವಿರ್ತೇವೆ.
1: ಒಳ್ಳೆಯದು.
2: ಹಕ್ಕಸರ ದಂಡು ಬಾಯ್ ವಿಟ್ಟೋದರಂಗ್ಯ ನಿರ್ಗೋಷ ದಬ್ಬರದ ಗಮಕದ ಬಡಯ ಸಿಡಿಲೊಗ್ಗರದ ಬೊಬ್ಬೆಯಂ ಶೂರ್ಪನಕ್ಕೆ ಬಂದಳ.

0: ಅರಣ್ಯ ನಮ್ಮ ಹೆಸರನ್ನು ಕೇಳಿದ ಕೆಲವೇ ಘಟ ಘಟನೆ ನಡೆಯುತ್ತಾ ಇದೆ. ಬಂದಳು ಒಂದ ಮಾತ್ರಕ್ಕೆ ಇಲ್ಲಿರುವಂತಹ ಋಷಿ ಕಣವೆಲ್ಲವೂ ಕೂಡ ತತ್ತರಿಸಿ ಹೋಗುತ್ತದೆ. ನಮ್ಮ ರಕ್ಷಣೆಗೆ ಬೇಕಾಗಿಯೇ ನಮ್ಮಣ್ಣನಾಗಿರುವಂತಹ ರಾವಣೇಶ್ವರ ಕರದೂಷಣ ತ್ರಿಶಿರಾದಿಗಳನ್ನು ನಿಯಮಿಸಿದ್ದಾನೆ. ನೋಡಿ, ಇಲ್ಲಿಗೆ ಬರುವುದಕ್ಕೆ ಒಂದು ಹಿನ್ನೆಲೆ ಇದೆ. ಕೆಲವು ಸಮಯಗಳ ಹಿಂದೆ ನನಗೆ ಮದುವೆಯಾಯಿತು. ಕಾಲಕೇಯರ ವಂಶದಲ್ಲಿ ಹುಟ್ಟಿಕೊಂಡವ ವಿದ್ಯುಂಜುಹೊಲೆಂಬ ಆತನ ಜೊತೆಯಲ್ಲಿ ಮದುವೆಯಾಯಿತು. ಕೆಲವು ಸಮಯಗಳವರೆಗೆ ಸಂತೋಷದಿಂದಿದ್ದವರು. ಆದ್ರೆ ಏನು ಮಾಡೋಣ ಹೇಳಿ,
1: ಏನು
0: ಮಕ್ಕಳ ಆ ಸಂತೋಷವನ್ನು ಕಾಡುವಂತಹ ಭಾಗ್ಯ ನಮ್ಮವರಿಗೆಲ್ಲಾಗಿ ಹೋಯಿತು. ಸುರಾಸುರರ ಯುದ್ಧದ ಮೂಲಕವಾಗಿ ನಮ್ಮವರು ಹತರಾಗಿ ಹೋದ್ರು. ನಮ್ಮ ಕೊರಗಿರುವಿಕೆಯನ್ನು ಕಂಡತ್ತ ನಮ್ಮಣ್ಣ ರಾವಣೇಶ್ವರ ನನ್ನ ಮನಸ್ಸಿನ ಬೇಗುದಿಯನ್ನು ಅರ್ಥ ಮಾಡಿಕೊಂಡು ನನ್ನನ್ನು ನೇರವಾಗಿ ದಂಡಕಾರಣ್ಯಕ್ಕೆ ಕಳುಹಿಸಿದವನಿದ್ದಾನೆ. ಹಾಗೆಂದು ಅದೋ ನನ್ನ ಮಗನಾಗಿರುವಂತಹ ಶಂಭೂಕ ಇಲ್ಲಿಯೇ ಸಮೀಪದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾನೆ. ನಿತ್ಯದಲ್ಲಿಯೂ ಕೂಡ ಅವನಿಗೆ ಆಹಾರಾದಿಗಳನ್ನು ಕೊಂಡು ಹೋಗುವ ಸಿದ್ಧತೆಯಿಂದ ಹೊರಟು ನಿಂತವಳಿದ್ದೇನೆ. ಏನಾಸ್ತರ್ಯ, ನಮ್ಮ ಮಗನ ರುಂಡ ಮುಂಡ ಬೇರ್ಪಡಿಸಲ್ಪಟ್ಟಿದೆ. ಆ ರಾಮನ

ಮರಳಿಗಲ್ಲದೆ ಮತ್ತಾರಿಗಿಂತಹ ಕೆಲಸವನ್ನು ಮಾಡುವುದಕ್ಕೆ ಸಾಧ್ಯ? ನಮ್ಮ ಮಗನ ಕೊಲೆಯನ್ನು ಮಾಡಿದವರೆ, ಜೊತೆಯಲ್ಲಿ ನರರ ವಾಸನೆ ಮೂಗಿ ಗಪ್ಪಳಿಸ್ತಾ ಇದೆ. ಬಂದವರು ಯಾರಾದ್ರೇನು? ಅವರನ್ನು ಸುಮ್ಮನೆ ಬಿಡುವ ಹಾಲ ಕಣ್ಣ ಕಣ್ಣ.

ಆಗಿದ್ರೆ ಅವರಿಗೆ ಸರಿಯಾಗಿರುವಂತಹ ಜಾತಿ ಆಗಬೇಕು. ಅವರ ದೇಹವನ್ನು ಕಳ್ಳವಾಗಿಸ್ತೇನೆ, ಹದವಾಗಿ ಬೇಯಿಸ್ತೇನೆ. ಅದು ನಮ್ಮವರಿದ್ದಾರೆ, ನಮ್ಮವರನ್ನೆಲ್ಲ ಬಳಿಗೆ ಬರಿಸ್ತೇನೆ, ಅವರಿಗೆ ಸುಖಕರವಾಗಿರುವಂತಹ ಭೋಜನ ಎಂದು ನಾನು ಬಡಿಸ್ತೇನೆ. ಆದ್ದರಿಂದ ತಡ ಮಾಡುವುದಲ್ಲ, ಮುಂದುವರಿಯುತ್ತೆ.

0: ಪ್ರಭು
1: ಜಾನಕಿ
0: ಒಳಗಿದ್ದವಳು ನಾನು. ಅವನು ಸ್ವರವನ್ನು ಕೇಳಿದ್ರಲ್ಲ.
1: ಯಾರದ್ದು?
0: ಒಂದು ಹೆಣ್ಣು ಸ್ವರ.
1: ನಿನ್ನದಲ್ಲ?
0: ಅಲ್ಲ, ಹೆಮ್ಮಾರಿಯ ಸ್ವರವದು. ದೂರದಿಂದ ಕೇಳುತ್ತಾ ಉಂಟು. ಆದ್ರೆ ಹತ್ತಿರ ಹತ್ತಿರ ಹತ್ತಿರ ಹತ್ತಿರ ಬಂದಾಗಿ ಕಾಣ್ತಾ ಇದೆ ಅಲ್ಲ.
1: ಸ್ವರ ಹತ್ತಿರ ಹತ್ತಿರ ಬರ್ತಾ ಇದೆ.
0: ಹೌದು,
1: ಅಂದ್ರೆ ನಿನ್ನ ಕಿವಿ ಚುರುಕಾಗಿದೆ ಅಂತ ಆಯ್ತು.
0: ಹೌದು, ಒಳಮನೆಯಲ್ಲಿದ್ದಂತಹ ನಾನು ಹೊರಗಿಗೆ ಬಂದುದು ಹೆದರಿಕೆಯಿಂದ.
1: ಹೌದೇ?
0: ಹೆದರಿಕೆ ಆಗ್ತಾ ಇದೆ ಸ್ವಾಮಿ.
1: ಯಾಕೆ?
0: ಕ್ಷತ್ರಿಯ ಕುಲದಲ್ಲಿ ನಾನು ಹುಟ್ಟಿದ್ರು ಕೂಡ ಈ ತನಕ ಇಷ್ಟು ಹೆದರಿದವಳಲ್ಲ. ನಿಮ್ಮೊಡನೆ ಇಲ್ಲಿ ಬಂದಂತಹ ಋಷಿಮುನಿಗಳು ತಮ್ಮರಾದಂತಹ ಭವಣೆಯನ್ನೆಲ್ಲ ಹೇಳಿದ್ರು.
1: ಹೌದು,
0: ಅದೇ ಕಾಲಕ್ಕೆ ಅವರೊಂದಿಗಿದ್ದಂತಹ ಋಷಿಪನ್ಯರು ನಾನು ಮಾತನಾಡಿಸಿದವಳು. ಅವರು ಹೇಳಿದ್ರು, ಇಲ್ಲಿ ಒಬ್ಳು ರಾಕ್ಷಸಿ ಇದ್ದಾಳಂತೆ, ಶೂರ್ಪಣಕಿ ಎಂಬುದಾಗಿ ಅವಳ ಹೆಸರಂತೆ. ಒಂದೊಮ್ಮೆಗೆ ಅವಳ ರೂಪವನ್ನು ಕಂಡ್ರೆ ನಮ್ಮ ಎದೆ ಒಡೆದು ಹೋದಿತಂತೆ ಸ್ವಾಮಿ. ವಿಕಾರ ಸ್ವರೂಪಿಯಾದಂತಹ ಆಕೆ ನಮ್ಮನ್ನು ಹುರಿದು ಮುಕ್ಕಲು ಹೇಸಳಂತೆ. ಅಂತ ರಾಕ್ಷಸಿಯೇ ಆಗಿರ್ಬೇಕು, ಬರ್ತಾ ಇದ್ದಾಳಲ್ಲ. ನೀವೇನೋ ನನ್ನ ಹತ್ತಿರ ಇದ್ದೀರಿ, ಶರಚಾಪಗಳನ್ನು ಕೈಯಲ್ಲಿ ಹಿಡಿದಿದ್ದೀರಿ. ಆದ್ರೆ ಮೈದುನಾದಂತಹ ಸಣ್ಣವ ಲಕ್ಷ್ಮಣ ಕಾಣುವುದಿಲ್ವಲ್ಲ. ಅವ ಇನ್ನೊಂದು ಪರ್ಣಕುಟೀರದಲ್ಲಿ ಇರಬಹುದು. ಒಂದೊಮ್ಮೆಗೆ ಅವನನ್ನು ಅವಳು ಏನು ಮಾಡಿಯಾಳು? ನೀವು ಇಲ್ಲಿ ಅವಳನ್ನು ಇದಿರಿಸ್ತೇನೆ ಎಂಬುದಾಗಿ ಶರವನ್ನು ಕಲ್ಲು ಹಿಡಿದಿದ್ದೀರಿ. ಲಕ್ಷ್ಮಣನು ಏನಾಯ್ತು? ಒಂದೊಮ್ಮೆಗೆ ಬಂದ್ರೆ ನಮ್ಮನ್ನು ಅವಳು ತಿಂದ್ರೆ ಏನು ಮಾಡುದು ಸ್ವಾಮಿ? ಹೆದರಿಕೆ ಆಗ್ತಾ ಇದೆ.
1: ಕ್ಷತ್ರಿಯ ಕುಮಾರಿ ನೀನು.
0: ಹೌದು,
1: ಈಗ ಏನು ಮಾಡಬೇಕು ಅಂತೇಳಿ ಹೇಳುವುದು ನೀನು?
0: ಅಲ್ಲ,
1: ವ್ಯರ್ಥವಾಗಿ ಬಂದೆವು ಅಂತೇಳಿ ಹೇಳುವುದು?
0: ಇಲ್ಲಿಗೆ ಬಂದದು ವ್ಯರ್ಥ ಆಯ್ತು.

0: ಜಾನಕಿ.
1: ಪ್ರಭು,
0: ವನವಾಸಕ್ಕೆಂದು ಹೊರಟು ಬಂದಂತಹ ನನ್ನೊಡನೆ ಹೆಜ್ಜೆ ಹಾಕಿದವಳು ನೀನು.
1: ಅನುಕರಿಸಿದವಳು ನಾನು.
0: ಹೌದು, ಋಷಿಮುನಿಗಳು ಬಹಳಷ್ಟು ವಿಚಾರಗಳನ್ನು ತಿಳಿಸಿದ್ದ.
1: ಹೌದು,
0: ಅರಣ್ಯದಲ್ಲಿ ರಕ್ಕಸರಿರುವುದು ಸಹಜವೇ ತಾನೆ.
1: ಹೌದು,
0: ದುಷ್ಟರ ನೆಲೆಯಾದಂತಹ ಈ ಕಾಡಿನಲ್ಲಿ ಇದೆಲ್ಲವನ್ನೂ ನಿರೀಕ್ಷೆ ಇಟ್ಟುಕೊಂಡೇ ಬಂದವರು ನಾವು.
1: ಹೌದು,
0: ಅದೇ ಬೇಕಾದಂತಹ ಸಿದ್ಧತೆಯೂ ನಮ್ಮಲ್ಲಿದೆ. ನೀನು ಜನಕರಾಯನ ಮಗಳು, ನೀನು ಸಾಮಾನ್ಯ ಹೆಣ್ಣಲ್ಲ, ನೀನು ನನ್ನ ಕೈ ಹಿಡಿದಾಕೆ. ನೀನು ನೀನು ಈ ರೀತಿ ಹೆದರಬಹುದೇ ಹೇಳು?
1: ಅಲ್ಲ, ಅವಳ ರೂಪ ಭಯಂಕರದ್ದಂತೆ ಸ್ವಾಮಿ.
0: ರಕ್ಕಸಿಯರು ಭಯಂಕರವಾಗಿಯೇ ಇರ್ತಾರೆ. ಹಾಗೆಂದು ನಮ್ಮನ್ನವರು ಏನು ಮಾಡುವುದಕ್ಕೆ ಸಾಧ್ಯ? ನಾವು ಕ್ಷತ್ರಿಯರು, ಬೇಕು ಬೇಕಾದಂತಹ ಶಸ್ತ್ರವಿದ್ಯೆಗಳನ್ನೆಲ್ಲಾ ಕಲಿತವರು. ಆ ಧೈರ್ಯದಿಂದಲೇ ನನ್ನೊಂದಿಗೆ ಬಂದವಳು ನೀನು. ನಿನಗೆ ನನ್ನ ಮೇಲೆ ನಂಬಿಕೆ ಇದೆಯಲ್ಲ?
1: ನಂಬಿಕೆ ಇದೆ.
0: ಪುಂಜರ ಗಮನ ಹೇಳಿ ಹೆಣ್ಣನ್ನು ಕರೆಯುವುದು ಯಾಕೆ ಗೊತ್ತೋ?
1: ನನ್ನನ್ನು ಕೆಲವು ಸಲ ಹೇಳಿದ್ದ. ಹೌದು, ನೀನು.
0: ಹೌದಲ್ಲ, ಅದಕ್ಕೆ ಕಾರಣ ಉಂಟು. ಕ್ಷತ್ರಿಯಾಣಿಯಾದಂತಹ ನೀನು ಆನೆಯಂತಹ ಸ್ವಭಾವವುಳ್ಳ ಗಂಭೀರ ವದನೆಯಾಗಿರಬೇಕು. ಈ ಭಯದ ಚಿಹ್ನೆ ನಿನ್ನ ಮುಖದಲ್ಲಿ ಕಾಣಬಾರದು. ಒಂದು ವೇಳೆ ರಕ್ಕಸಿಯ ಸ್ವರವನ್ನು ಕೇಳಿ, ಆರ್ಭಟೆಯನ್ನು ಕೇಳಿ, ನಮಗೆ ಏನಾದರೂ ಅವಳಿಂದ ಉಪಳವಾದೀತು ಎಂಬಂತಹ
1: ಹೆದರಿಕೆ
0: ಅಂಜಿಕೆ ನಿನ್ನಲ್ಲುಂಟು ಅಂತೇಳಿ ಆದ್ರೆ
1: ನಾನು
0: ನೋಡುವುದೇ ಬೇಡ.
1: ಮತ್ತೆ
0: ಕಣ್ಣು ಮುಚ್ಚಿಕ, ನೀನು ಕಂಡರೆ ಹೆದರಿಕೆಯಾಗುತ್ತದೆ ಎಂಬಂತಹ ಆ
1: ಸಂಶಯ
0: ನಿನಗೆ ಬೇಡ.
1: ಯಾಕೆ?
0: ನೀನೇನು ಹೆದರಬೇಕಾಗಿಲ್ಲ, ನಿನ್ನೊಂದಿಗೆ ನಾನಿದ್ದೇನಲ್ಲ. ಲಕ್ಷ್ಮಣ ಎಲ್ಲಿಯೇ ಇರಲಿ, ಅವನು ನನ್ನ ತಮ್ಮನೇ. ಆದ್ರಿಂದ ಹೆದರಿಕೆಯ ಅವಶ್ಯಕತೆ ನೇನಾಗಿಲ್ಲ. ಒಂದು ವೇಳೆ ರಕ್ಕಸಿ ನಮಗೆ ತೊಂದರೆ ಕೊಡ್ತಾಳೆ, ಮುಂದೆ ಬಂದಳು ಅಂತೇಳಿ ಆದ್ರೆ ರಕ್ಕಸಿಯನ್ನು ಇತ್ತ ನಿಲುವಿನಲ್ಲಿ ಭಂಗಿಸಿ ಬಿಡುತ್ತೆ. ಹೆದರಬೇಡ.
1: ನೀವು ಅಷ್ಟೇ ಹೇಳ್ತಿದ್ರೆ ನನಗೆ ಧೈರ್ಯ ಬಂತು.
0: ಒಳ್ಳೆಯದು.

ಬಂದವಳು. ಆದ್ರೆ ಆ ಮಾನವನನ್ನು ಕಂಡಾಗ ಯಾಕೋ ಏನೋ ಹಾಗನ್ನಿಸ್ತಾ ಇಲ್ಲ, ಅವನನ್ನು ನನ್ನ ವಶ ಮಾಡಿಕೊಳ್ಬೇಕು ಅನ್ನಿಸ್ತಾ ಇದೆ. ಅದಕ್ಕಾಗಿ ಹೀಗಲ್ಲ, ಈ ಕ್ಷಣವೇ ನನ್ನ ದೇಹವನ್ನು ಮರೆಗೊಳಿಸ್ತೇನೆ.

ಅವರ ಸ್ವರೂಪವನ್ನು ಬಹುಬೇಗನೆ ಮರೆಗೊಳಿಸಿದೆ. ನೋಡುವ ಕಣ್ಮನಗಳನ್ನು ಸೂರೆಗೊಳ್ಳುವಂತಹ ಚೆಲುವೆಯಾದೆ. ಅಲಂಕಾರವನ್ನು ಮಾಡಿಕೊಂಡಿದ್ದೇನೆ. ಎಣ್ಣೆಯನ್ನು ಕೂದಲಿಗೆ ಹದವಾಗಿ ಸವರಿ ಕಣ್ಣಿಡುವ ಕಾಮುಕರನ್ನು ಕಚ್ಚುವ ಕ್ರೂರ ಸರ್ಪೋ ಎಂಬಂತೆ ಇರುವ ಜಡೆಯನ್ನು ನೈದು ಜೋಲಾಡಿಸಿಕೊಂಡೆ. ರಾಗಟೆ, ಜಡೆಗೊಂಡೆ, ಮುಂದೆಲಗಟ್ಟು ಮುಂತಾದ ಕೇಶಾಭರಣಗಳಿಂದ ಅಲಂಕೃತಳಾದೆ. ನನ್ನ ನಡಿಗೆಯನ್ನು ಕಂಡರೆ ಯಾರಾದರೂ ಬೆರಗುಗೊಳ್ಳಲೇಬೇಕು, ರತಿಯೋ ಎಂದು ಭಾವಿಸಬೇಕು. ನನ್ನ ರೂಪವನ್ನು ಕಾಣುವಾಗ ನನಗೇ ಆಶ್ಚರ್ಯವಾಗ್ತಾ ಇದೆ. ಹಾಗಂತ ಇಲ್ಲಿ ಹೆಚ್ಚು ಹೊತ್ತು ಇನ್ನೂ ಕಳೆಯುವುದು ಸರಿಯಲ್ಲ. ಆದಷ್ಟು ಬೇಗನೆ ರಾಘವನ ಬಳಿಗೆ ಹೋಗ್ತೇನೆ ಸ್ವಾಮಿ.

0: ರಘುಕುಲಾಂಬುದಿ ಪೂರ್ಣ ಚಂದ್ರನೆಂದು ಹೆಸರು ಪಡೆದ ಶ್ರೀರಾಮಚಂದ್ರ, ನಿನ್ನ ಅಡಿದಾವರಿಗಳಿಗೆ ವಂದಿಸಿಕೊಂಡಿದ್ದೇನೆ.
1: ಒಳ್ಳೆಯದು.
0: ಪ್ರಸನ್ನವಾದಂತಹ ಕಮುದ್ರೆ, ಸುನೀಳವಾಗಿ ಶೋಭಿಸುತ್ತಿರುವಂತಹ ಕಣ್ಣು, ಉಬ್ಬಿದ ಎದೆ, ಮೊಣಕಾಲುಗಳನ್ನು ಮುತ್ತಿಕ್ಕುತ್ತಿರುವಂತಹ ಆಜಾನು ಬಾಹು, ಅವಳಿಂದ ಹೊರಹೊಮ್ಮುತ್ತಿರುವಂತಹ ಕ್ಷಾತ್ರ ತೇಜಸ್ಸು ಕಣ್ಣುಗಳನ್ನೇ ಕುಕ್ಕುತ್ತಾ ಇದೆ. ಪ್ರಜಾಕೋಟಿಯನ್ನು ಮಕ್ಕಳೋಪಾದಿಯಲ್ಲಿ ಅಕ್ಕರೆಯಿಂದ ಪಾಲಿಸುವ ಯೋಗ್ಯತೆ ಉಳ್ಳವನಾದರೆ ನರಪತೆ ಎಂದು ಸಂಬೋಧಿಸುತ್ತೇನೆ. ರಾಘವ ನರಪತೆ, ಶೃಣು ಮಮ ವಚನಂ, ನನ್ನ ಮಾತುಗಳನ್ನು ದಯಮಾಡಿ ಕೇಳಿಸಬೇಕು. ಇಂದು ನಿಮ್ಮನ್ನು ಬಂದು ಸೇರಿದ್ದೇನೆ.
1: ಹೌದಾ?
0: ಹೀಗೆಲ್ಲ ಮಾತಾಡುವ ಹೆಣ್ಣು ಯಾರೋ ಏನೋ ಅಂತ ಭಾವಿಸಿಕೊಳ್ಬೇಡಿ.
1: ಅಲ್ಲ, ನಿರೀಕ್ಷೆ ಇರಲಿಲ್ಲ ನನಗೆ. ಅರಣ್ಯ ಪ್ರದೇಶ ಇದು.
0: ಹೌದು.
1: ಹೆಣ್ಣೊಬ್ಬ ಏನು ಸಂಚಾರ ಮಾಡುವುದು ಅಂದ್ರೆ ನಮ್ಮಲಕ್ಕೂ ಸಾಧ್ಯ ಆಗುತ್ತಾ ಇಲ್ಲ. ಯಾರು ನೀನು? ಎಲ್ಲಿಯವಳು ನೀನು?
0: ನಾನು ಅಂತಿಂತವಳಲ್ಲ.
1: ಮತ್ತೆ?
0: ಅತಿಕುಲಾವತಿ ನಾನು.
1: ಹೌದು, ಅತಿಕುಲ ಅಂದ್ರೆ ಹೆಚ್ಚು ಕುಲ ಅಂತ.
0: ಅಯ್ಯೋ, ಹಾಗಲ್ಲ, ಶ್ರೇಷ್ಠವಾದಂತ ಕುಲದವಳು.
1: ಶ್ರೇಷ್ಠ ಕುಲದವಳು.
0: ನಾನು ಬ್ರಾಹ್ಮಣಿ.
1: ಹೌದಾ?
0: ಬ್ರಾಹ್ಮಣ.
1: ನಮ್ಮ ವಂಶಸ್ಥೆ ನೀನು.
0: ಹೌದು.
1: ಆದ್ರೆ ಈ ಕಾಡಲ್ಲಿ ಋಷಿ ಮುನಿಗಳು ಬಿಟ್ರೆ ಬೇರೂ ಇಲ್ವಲ್ಲ?
0: ಋಷಿ ಮುನಿಗಳಿಗೆ ಮಕ್ಕಳಾಗುದಿಲ್ಲ ಅಂತ ಅಲ್ಲ.
1: ಹಾಗೇನೂ ಇಲ್ಲ.
0: ಹಾಗಂತ ಇಲ್ಲಿ ಇದ್ದವರಲ್ಲ. ನಾನು ಊರು ಕಡೆ ಎಲ್ಲ ಸುತ್ತಾಡಿಕೊಂಡೇ ಬಂದವಳು. ಏನು ಮಾಡೋಣ ಹೇಳಿ, ಎಲ್ಲಿ ನೋಡಿದರು
1: ಓಹೋ
0: ನಿನಗೆ ಒಪ್ಪುವ ವರ ಇಲ್ಲ.
1: ಈಗ ನಿನಗೆ ಒಪ್ಪುವ ಜನ ಅಂತೇಳಿ ಹೇಳಿದ್ರೆ ಯಾವುದಕ್ಕೆ?
0: ಅಲ್ಲ,
1: ನಿನಗೆ ನಿನ್ನ ತಂದೆ ತಾಯಿ, ನಿನ್ನ ಬಂಧುಗಳು, ಆಗ
0: ತಂದೆ ಇದ್ದಾರೆ.
1: ಅಲ್ಲ, ನೀನು ತಿರುಗಾಟಕ್ಕೆ ಹೊರಟದೇನು ಅಂತೇಳಿ.
0: ಹೀಗೆ ನನ್ನ ತಂದೆ ಇದ್ದಾರೆ.
1: ಓ,
0: ಆದ್ರೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ.
1: ಗೊತ್ತಿಲ್ಲ.
0: ಅಮ್ಮ ಇದ್ದಾರೆ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಅವರನ್ನು ನಾನು ಕಂಡವಳೇ ಅಲ್ಲ. ಹಾಗಂತ ನನ್ನನ್ನು ಸಾಕಿದವರು ನೆರೆ ಕರೆಯವರು, ಬಹಳ ಒಳ್ಳೆಯವರು. ಮಾತ್ರ
1: ಅವರಿಗೆ ಹೊರೆಯಾಗುವುದಕ್ಕೆ ನಿನಗೆ ಇಷ್ಟವಿಲ್ಲ.
0: ಹೊರೆಯಾಗುವುದಕ್ಕೆ ಇಲ್ಲ, ಮದುವೆ ಆಗಬೇಕು ಮತ್ತೆ ನನ್ನನ್ನು ಸಂರಕ್ಷಿಸಬೇಕು ಅಂತಾದ್ರೆ ಒಂದ ತಂದೆ ತಾಯಿಗಳು ಬೇಕು.
1: ಹೌದು.
0: ಅಲ್ಲದಿದ್ರೆ ಕೈ ಹಿಡಿದ ಗಂಡ ಬೇಕು. ನನಗೆ ಗಂಡ ಇಲ್ಲ.
1: ಮದುವೆ ಆಗಲಿಲ್ಲ ಅಂತೇಳಿ ಹೇಳಿದ ಮೇಲೆ ಗಂಡ ಇಲ್ಲ ಎಂಬುದು ಗೊತ್ತಾಗುತ್ತೆ.
0: ಅದೇ, ಗಂಡ ಇಲ್ಲ. ತಂದೆ ತಾಯಿಗಳನ್ನು ಮೊದಲೇ ಕಳೆದುಕೊಂಡಿದ್ದೇನೆ. ಆದ್ರಿಂದ ನನಗೆ ಒಪ್ಪುವ ವರ ಯಾರು ಅಂತ ಹುಡುಕಕ್ಕೆ ತೊಡಗಿದೆ.
1: ಹಾಗಾದ್ರೆ ಮದುವೆಯಾಗುವುದಕ್ಕೆ ಗಂಡನ್ನು ಹುಡುಕ ಹೊರಟವಳು ನೀನು. ಇಲ್ಲಿಗೆ ಯಾಕೆ ಬಂದೆ?
0: ಎಲ್ಲೆಲ್ಲಿ ನೋಡಿದ್ರು ನನಗೊಪ್ಪುವ ವರ ಸಿಗ್ಲಿಲ್ಲ.
1: ಹೌದಪ್ಪ.
0: ಹಾಗಂತ ಕಾಮುಕರನ್ನಿಗೆ ನಾನು ಕಾಣಿಸಿಕೊಳ್ಳಬಾರದು ಎನ್ನುವ ಕಾರಣಕ್ಕೆ ಕಾಡಿಗೆ ಬರಬೇಕಾಯ್ತು.
1: ನೀನು ಅತಿ ಕುಲವತಿ ಅಂತೇಳಿ ಹೇಳಿದಿ, ಅತಿ ಸೌಂದರ್ಯವತಿಯೂ ಹೌದು ನೀನು. ಹಾಗಾಗಿ ನಿನಗೊಪ್ಪುವಂತಹ ಗಂಡು ನೀನೇ ಹುಡುಕ ಹೊರಟದ್ದು, ಎಲ್ಲಿಯೂ ಸಿಕ್ಕಲಿಲ್ಲ.
0: ಕಾಡಿಗೆ ಬಂದಾಗ ಋಷಿ ಮುನಿಗಳು ಆಡಿಕೊಳ್ಳುವ ಮಾತನ್ನು ನನ್ನ ಕೇಳಿದೆ.
1: ಏನು?
0: ಶ್ರೀರಾಮಚಂದ್ರ ಅಯೋಧ್ಯಾಧಿಪತಿ ಇಲ್ಲಿ ಬಂದಿದ್ದಾರೆ, ವಾಸವಾಗಿದ್ದಾರೆ ಅಂತ. ಹಾಗೆ ಹುಡುಕಿಕೊಂಡು ಹುಡುಕಿಕೊಂಡು ಹುಡುಕಿಕೊಂಡು ಈ ಕಡೆಗೆ ಬರುವಾಗ ನೀವು ಕಾಣಿಸಿದ್ರಿ. ಎಂತಹ ರೂಪ!
1: ಈಗ ತಿರುಗಿ ತಿರುಗಿ ತಿರುಗಿ ತಿರುಗಿ ಬಂದದ್ದು ನನ್ನ ಕಾಲು ಬುಡಕ್ಕೆ.
0: ನಿಮ್ಮ ಕಾಲು ಬುಡಕ್ಕೆ.
1: ಈಗ ಮದುವೆ ಆಗಬೇಕು ಅಂತೇಳಿ ಬಂದವಳು.
0: ನಿಮ್ಮನ್ನು ಕಂಡ್ರೆ ನನಗನ್ನಿಸ್ತದೆ ನೀವು ಮನ್ಮಥನಿ. ಮನ್ಮಥನೇ? ಮನ್ಮಥಲ್ಲ, ಮನ್ಮಥನ ಅಪ್ಪ.
1: ಇದಕ್ಕೆ ಮೊದಲೇ ಹೇಳಿದ್ದಾರೆ, ನನ್ನನ್ನು ಮನ್ಮಥ ಅಂತೇಳಿ ಹೇಳಿದವರಿದ್ದಾರೆ.
0: ಅಲ್ಲ, ಇರ್ಬಹುದು, ನಾನು ಕೇಳಲಿಲ್ಲ. ನಾನಿದು ಪ್ರಥಮವಾಗಿ ಹೇಳ್ತಾ ಇರುವುದು. ನಾನು ಯಾಕೆ ಹೇಳಿದೆ?
1: ಯಾಕೆ?
0: ನೀವು ಮನ್ಮಥ ಆದ್ರೆ ನಾನು ರತಿ. ನನ್ನನ್ನು ಕಂಡವರೆಲ್ಲ ಹಾಗೆ ಹೇಳ್ತಾ ಇದ್ರು, ಅಕೋರತಿ ಅಕೋರತಿ ಅಕೋರತಿ ಅಂತ. ಅಕೋರತಿ ಅಂದ್ರೆ ಆಕೋರ ಅಂತ ಅಲ್ಲ.
1: ಅಲ್ಲ ಅಲ್ಲ,
0: ಅಕೋ ಅಲ್ಲಿ ನೋಡು, ರತಿ ರತಿ ಹೋಗ್ತಾ ಇದ್ದಾಳೆ ಅಂತ.
1: ರತಿ ದೇವಿಗೆ ಎಣೆ ನೀನು.
0: ಎಣೆ ನಾನು? ಆದ್ರಿಂದಲೇ ನಾನು ರತಿದೇವಿಯೇ ಆದ್ರೆ ನೀವು ಮನ್ಮಥ.
1: ಅದಕ್ಕೆ
0: ಅದಕ್ಕೆ ನೀವು ನನ್ನನ್ನು ಕೈ ಬಿಡಬಾರದು, ನನ್ನನ್ನು ವರಿಸಬೇಕು ಅಂತ ನಿಮ್ಮಲ್ಲಿ ನಾನು ಕೇಳಿ.
1: ಕೈ ಬಿಡುವುದಕ್ಕೆ ಕೈ ಹಿಡಿಯಬೇಕಲ್ಲ.
0: ಅಲ್ಲ, ಹಿಡೀರಿ ಅಂತಲೇ, ಬಿಡಬಾರದು ಅಂದ್ರೆ ಹಿಡು ನಿಂತ ಅಲ್ವಾ.
1: ಸುಂದರಿ, ಏನು ಮಾಡೋಣ, ನೀನು ಬಂದದ್ದು ತಡವಾಗಿ ಹೋಯ್ತು.
0: ಯಾಕೆ?
1: ನೀನು ನಿಜವಾಗಿಯೂ ಹೇಳಿದ್ದರಲ್ಲಿ ಉತ್ಪ್ರೇಕ್ಷೆ ಏನೂ ಇಲ್ಲ. ಪ್ರಪಂಚದಲ್ಲಿ ಮನುಮಥನ ಹೆಂಡತಿ ಬಹಳಷ್ಟು ಸೌಂದರ್ಯವತಿ ಅಂತೇಳಿ ಎಲ್ಲರೂ ಒಪ್ಪಿದಂತಹ ವಿಚಾರ. ನೀನು ಅವಳಿಗಿಂತ ಏನೂ ಕಡಿಮೆ ಇಲ್ಲ.
0: ನಾನು ಹೇಳಿದ ಹಾಗೆ ನೀವು ಮನುಮಥನಿಗಿಂತ ಏನೂ ಕಡಿಮೆ ಅಲ್ಲ.
1: ಈಗ ನಾನು ಮನ್ಮಥನಿಗಿಂತ ಕಡಿಮೆ ಇಲ್ಲ ಅಂತೇಳಿ ಆದ್ರೆ ನೀನು ಆ ಮದನನ ಪಟ್ಟದ ರಾಣಿಯೇ.
0: ಹೌದಲ್ಲ?
1: ಹೌದು ಹೌದು.
0: ಹಾಗಾದ್ರೆ ನಮಗೆ ಜೊತೆ ಆಗ್ತದೆ.
1: ಆದ್ರೆ ಈ ಮನ್ಮಥನಿಗೆ ಮದುವೆಯಾಗಿದೆ.
0: ಆಗಿದೆಯಾ?
1: ನೀನು ಮೊದಲೇ ಬರಬೇಕಿತ್ತು. ಆದ್ರಿಂದ ಹೇಳ್ತೇನೆ.
0: ಏನು?
1: ಮದನನ ಪಟ್ಟದ ರಾಣಿ ಮೊದಲೇ ಬಂದುದಿಲ್ಲ. ಕಾರಣ ಉಂಟು. ಯಾಕೆ ಗೊತ್ತ?
0: ಏನು?
1: ಇಲ್ಲಿ ನೋಡು.
0: ಓ, ಅದು ನಿಮ್ಮ
1: ಅದು ಅಂತೇಳಿ ಅಂತದ್ದು. ಅವಳು
0: ಅವಳು ನಿಮ್ಮ
1: ಚದುರೆ ಸಣ್ಣವಳು, ಇವಳನ್ನು ಮೊದಲೇ ಮದುವೆಯಾದೆನಲ್ಲ.
0: ಅವಳು ಸಣ್ಣವಳಲ್ವಾ?
1: ಹೌದಪ್ಪ.
0: ದೊಡ್ಡವಳು ನಾನಿದ್ದೇನಲ್ಲ.
1: ಅವಳನ್ನು ಮದುವೆಯಾದ ಮೇಲೆ ಮತ್ತೆ ದೊಡ್ಡವಳನ್ನು ಮದುವೆ ಆಗುವ ಪದ್ಧತಿ ಉಂಟ? ದೊಡ್ಡವಳನ್ನು ಮದುವೆ ಆದ ಮೇಲೆ ಆಮೇಲೆ ಬೇಕಾದ್ರೆ ಸಣ್ಣವಳನ್ನು ಮದುವೆ ಆಗುವ ಪದ್ಧತಿ ಉಂಟೋ ಏನೋ ಪ್ರಪಂಚದಲ್ಲಿ.
0: ಅಲ್ಲ, ಈಗ ಅವಳು ಸಣ್ಣವಳು, ನನ್ನನ್ನು ಮದುವೆ ಆದ್ರೆ ನಿಮ್ಗೆ ಜೊತೆ ಸರಿಯಾಗ್ತದೆ ಅಂತ.
1: ನಮ್ಮ ವಿವಾಹವಾಗಿ ಕೆಲವು ವರ್ಷಗಳು ಕಳೆದು ಹೋಯಿತು. ಆ ಮೊದಲೇ ನಿನ್ನನ್ನು ನಾನು ನೋಡಿದ್ರೆ, ನೀನು ತಿರುಗಾಟ ಮೊದಲೇ ಪ್ರಾರಂಭಿಸಿದ್ರೆ, ನನ್ನನ್ನು ನೋಡಿ ಮದುವೆ ಆಗಬೇಕು ಅಂತೇಳಿ ತಿಳಿಸಿದ್ರೆ ಆಗಿತ್ತೋ ಏನೋ.
0: ನಾನು ತಿರುಗಾಟ ಆರಂಭಿಸಿದ್ದಿ ಈಗಲ್ಲ, ಇಲ್ಲಿಗೆ ಕೊನೆಗೊಳಿಸಿದ್ದಷ್ಟೇ.
1: ಹೌದಾ?
0: ತಿರುಗಾಟ ಕೆಲವು ಆಯ್ತು ನಂದು.
1: ಆದ್ರೆ ನಿನ್ನ ಉದ್ದೇಶ ಈಡೇರುವುದಿಲ್ಲ.
0: ಯಾಕೆ?
1: ಯಾಕಂದ್ರೆ ಇವಳನ್ನು ಮದುವೆಯಾದಂತಹ ನಾನು ಏಕಪತ್ನಿ ವ್ರತಸ್ಥ.
0: ಓ,
1: ಹಾಗಾಗಿ ಇನ್ನೊಂದು ಮದುವೆ ಆಗುವುದಕ್ಕೆ ಸಾಧ್ಯವಿಲ್ಲ.
0: ಆಗಬಾರದು ಅಂತ ಏನಿಲ್ವಲ್ಲ.
1: ಆಗಬಾರದು ಒಂದು ತೊಂದರೆ ಆಗುತ್ತದೆ.
0: ಏನು?
1: ಒಂದು ಚೂರಿಗೆ ಎರಡೂವರೆಯು ಹೊಂದುವುದೇ
0: ಹೊಂದುತ್ತದೆ.
1: ಹೇಗಾಗುತ್ತೆ?
0: ಉಪಯೋಗಿಸುವ ಚಾಕ್ಯ ಚಕ್ಯತೆ ಬೇಕು. ಒಂದೇ ಚೂರಿ ಒರೆಯನ್ನು ಉಪಯೋಗಿಸಿದ್ರಾಯ್ತು.
1: ಹಾಗ ಆಗುವುದಿಲ್ಲ.
0: ಯಾಕಾಗುವುದಿಲ್ಲ?
1: ಯಾಕಂದ್ರೆ ಒಂದು ಚೂರಿಗೆ ಒಂದೇ ಒರೆ ಎಂಬ ನಿರ್ಣಯಕ್ಕೆ ಬದ್ಧನಾದಂತಹ ನಾನು ಮತ್ತೊಂದು ಒರೆಯನ್ನು ಪಡ್ಕೊಳ್ಳುವುದಕ್ಕೆ ಆಗುವುದಿಲ್ಲ. ಆದ್ರೆ ಒಂದು ವಿಚಾರ ಆಲೋಚನೆ ಮಾಡಬೇಕಾದ್ದು.
0: ಏನು?
1: ಹೆಣ್ಣು ನೀನು ಗೋವುಗಳನ್ನು, ಸ್ತ್ರೀಯರನ್ನು, ಬ್ರಾಹ್ಮಣರನ್ನು, ಧರ್ಮವನ್ನು ರಕ್ಷಿಸುವ ಹೊಣೆಗಾರಿಕೆ ಹೊತ್ತಂತಹ ಅರಸುಕುಮಾರ ನಾನು. ಆದ್ರಿಂದ ನೀನು ಮನೆಬಾಗಿಲಿಗೆ ಬೇಡಿ ಬಂದವಳು ನೀನು. ನಿನ್ನನ್ನು ಬರೀ ಕೈಯಲ್ಲಿ ಕಳಿಸುವುದಕ್ಕೆ ಆಗುವುದಿಲ್ಲ. ಮದುವೆ ಆಗುವುದಕ್ಕೆ ನಾನು ಸಿದ್ಧನಿಲ್ಲ, ನನ್ನ ವ್ರತ ಅಡ್ಡಿ ಬರ್ತದೆ. ಆದ್ರೆ ದೇಹಿ ಎಂದವಳಿಗೆ ಏನಾದ್ರೊಂದು ದಾರಿ ತೋರಬೇಕು. ಬೇಡಿ ಬಂದಂತಹ ನಿನ್ನನ್ನು ನಿರಾಸೆಗೊಳಿಸಿ ಕಳಿಸುವುದಕ್ಕೆ ಮನಸ್ಸಿಲ್ಲ.
0: ಹಾಗಾದ್ರೆ ಹೆಂಡತಿ ಹಾಗೆಯಾ?
1: ಹಾಗಲ್ಲ, ಹಾಗ ಆಗೋದಿಲ್ಲ. ನಿನಗೆ ಮದುವೆ ಆಗಬೇಕಾದ್ದು ತಾನೇ.
0: ಹೌದು,
1: ಸಮರ್ಥನಾದಂತಹ ವರನನ್ನೇ ನೀನು ಮದುವೆ ಆಗಬೇಕು ಎಂಬುದು ನನ್ನ ಉದ್ದೇಶ.
0: ನನ್ನ ಉದ್ದೇಶ ನೀವೇ ಸಮರ್ಥರು ಅಂತ ಭಾವಿಸಿದ್ದೇನೆ.
1: ನಿನ್ನ ಸೌಂದರ್ಯಕ್ಕೆ ಸರಿ ಸಮನಾದ, ಸರಿ ಮಿಗಿಲಾದಂತಹ

0: ಸುಂದರ ತರುಣ ನಿನ್ನನ್ನು ಮದುವೆ ಆಗುವುದಕ್ಕೆ ಬೇಕು.
1: ಹೌದು,
0: ಇದ್ದಾನೆ.
1: ಯಾರು?
0: ಇಲ್ಲೇ ಪಕ್ಕದಲ್ಲಿ.
1: ಎಲ್ಲಿ?
0: ಓ, ಅಲ್ಲಿ ಪರ್ಣಕುಟಿ ಇದೆಯಲ್ಲ, ಆ ಪರ್ಣಕುಟೀರದಲ್ಲಿ ನಮ್ಮಿಂದ 100 ಮಡಿ ಚೆಲುವ, ಬೇರಾರು ಅಲ್ಲ, ಅವ ನನ್ನ ತಮ್ಮನೇ, ಪ್ರಾಯ ನನಗಿಂತಲೂ ಸಣ್ಣದೇ.
1: ಅವರಿಗೆ ಮದುವೆ ಆಗ್ಲಿಲ್ವಾ?
0: ಅವನಿಗೆ ಮದುವೆ ಆಗಿದೆ, ಆದ್ರೆ ನಿನಗೆ ಹೊಂದಾಣಿಕೆ ಆಗುತ್ತದೆ ಅಂತ ಹೇಳಿ ನನ್ನ ಹೆಂಡತಿ ನನ್ನ ಜೊತೆಗಿದ್ದಾಳೆ, ಅವನ ಹೆಂಡತಿ ಇಲ್ಲಿ ಇಲ್ಲ. ಹಾಗಾಗಿ ಈ ಕಾಲಕ್ಕೆ ನೀನು ಅಲ್ಲಿಗೆ ವಂಚನೆ ಇಲ್ಲದೆ ಹೋಗಬೇಕು. ವಂಚನೆ ಮಾಡಬಾರದು.
1: ವಂಚನೆಗೆ ನನ್ನಲ್ಲಿ ವಂಚನೆ ಕಂಡಿದ್ದೀರ?
0: ನಾನೀಗ ನೀನು ಮಾತಾಡಿಸಿದೆ, ನಾನು ಮಾತಾಡಿದೆ, ಅವನಿಗೆ ಸ್ವಲ್ಪ ಎದುರು ಕೋಪ ಹೆಚ್ಚು. ಆದ್ರಿಂದ ಅವನ ಮನವರಿತು, ಚಂಚಲಾಕ್ಷಿಯಾದಂತಹ ನೀನು ಆದಷ್ಟು ಬೇಗ ಅಲ್ಲಿಗೆ ಹೋಗಿ ನಿನ್ನ ಮನದಾಸೆಯನ್ನು ಅವನಲ್ಲಿ ಭಿನ್ನವಿಸಿಕೊಂಡೆ ಅಂತ ಹೇಳಿದ್ರೆ ನಿನಗೆ ಮದುವೆ ಆಗುತ್ತದೆ.
1: ಹೌದಾ?
0: ಹೌದು. ತಡ ಮಾಡಬೇಡ.
1: ಆಯ್ತು, ಹೊರಟೆ.

0: ರಾಮಚಂದ್ರ ಹೇಳುವಾಗಲೇ ಹೇಳಿದ್ದಾನೆ, ನನ್ನಿಂದ ನೂರಡಿ ಚೆಲುವ. ಹಾಗಿದ್ರೆ ಅಲ್ಲಿ ಹೋಗುವಾಗ ನಾನು ಸ್ವಲ್ಪ ಜಾಗ್ರತೆಯಿಂದ ಹೋಗಬೇಕು. ನನ್ನ ಕೈಯನ್ನೇ ಕನ್ನಡಿಯಾಗಿಸಿಕೊಂಡು ಮುಖ ನೋಡಿದೆ, ಹಣೆಗೆ ತಿಲಕವನ್ನು ಒತ್ತಿ ಇಟ್ಟೆ, ಹಾಗೆ ಅಷ್ಟು ಶೃಂಗಾರವನ್ನು ಮಾಡಿಕೊಂಡೆ. ಇದಕ್ಕಿಂತ ಹೆಚ್ಚು ಬೇಕಾಗಿಲ್ಲ ಅಂತ ಕಾಣ್ತದೆ. ಸಾಕು, ಇಲ್ಲಿಯೇ ಕಾಣ್ತಾ ಇದ್ದಾನಲ್ಲ, ಹೋಗಿ ನಮಸ್ಕರಿಸ್ತೇನೆ. ಸ್ವಾಮಿ ವಂದಿಸಿಕೊಂಡಿದ್ದೆ.
1: ಯಾರು?
0: ನಾನು ನಾನು ನಾನು
1: ನಾನು ಅಂತ ಹೇಳಿದ್ರೆ?
0: ನಾನು ಅಂತ ಹೇಳಿದ್ರೆ ನಿಮ್ಮ ಅಣ್ಣನ ಬಳಿಯಿಂದ ನಾನು ಬಂದವಳು. ಅಣ್ಣನ ಬಳಿಗೆ ಹೋಗಿದ್ದೆ ಅಂದ್ರೆ ನನ್ನನ್ನ ಅವ್ರು ಕರೆದದ್ದು. ಅವರು ಸತಿಪತಿಯರು ಜೊತೆಯಾಗಿದ್ದಾರೆ, ನನ್ನ ತಮ್ಮ ಹೆಂಡತಿ ಇಲ್ಲದೆ ಒಂಟಿಯಾಗಿದ್ದಾನೆ. ಪಾಪ, ಬಹಳಷ್ಟು ಬಳಲಿಕೆ ಅವನಿಗೆ. ಅವನ ಹತ್ತಿರ ಯಾರಾದ್ರೂ ಶುಶ್ರೂಷೆ ಮಾಡುವುದಕ್ಕೆ ಇರ್ತಿದ್ರೆ ಬಹಳ ಒಳ್ಳೇದಿತ್ತು. ನೀನು ಈ ಕಾಡಿನಲ್ಲಿ ಹೀಗೆ ಸುತ್ತಾಡುವುದಕ್ಕಿಂತ ನನ್ನ ತಮ್ಮನನ್ನು ಮದುವೆಯಾಗಿ ಅಲ್ಲಿರುವುದು ಒಳ್ಳೇದು ಅಂತ ಹೇಳಿದ್ರು. ಹಾಗೆ ಇಲ್ಲಿಗೆ ಓಡಿ ಬಂದಿದ್ದೇನೆ. ಸ್ವಾಮಿ, ಯಾಕೆ ಯೋಚನೆ ಮಾಡ್ತೀರಿ ಹೇಳಿ? ಚುಂಬನ, ಬಂಧನ, ತಾಡನ, ನಕತ್ತವೇ ಮೊದಲಾದ ಷೋಡಶ ಕಲೆಗಳಿಂದ ಮನಸಾರೆ ಪ್ರೀತಿಸಿ ಅಖಂಡವು ಅನುಪಮವೂ ಅಮಿತಾನಂದವೂ ಆದ ಸೇವಾ ಭಾಗ್ಯವನ್ನು ಕರುಣಿಸಿ ಸ್ವಾಮಿ.
1: ಏನೇ ಮಂದಗ

0: ಹೌದೇನೆ, ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟು ಮಂದಾಮಿನಿಯಾಗಿ ನನ್ನ ಬಳಿ ಬಂದು ಕಾಮ ಸನ್ನಿಭ ಅಂತ ಹೇಳಿ ನಿನ್ನ ಆಶೆಯನ್ನು ವ್ಯಕ್ತಪಡಿಸಿದೆ. ನಿನ್ನನ್ನು ನೋಡಿದೆ ನಾನು.
1: ಹೌದಾ?
0: ಹೆಣ್ಣಿನ ಸೌಂದರ್ಯವನ್ನು ತಿಳಿದವರು 5 ವಿಭಾಗದಲ್ಲಿ ಗುರುತಿಸಿದ್ದಾರಂತೆ. ವರ್ಣ, ಆಕೃತಿ, ಶ್ರುತಿ, ಗತಿ, ಮತಿ. ನಿನ್ನದ್ದಾದಂತ ವರ್ಣ ಅದು ಅತ್ಯುತ್ತಮವಾದದ್ದು. ಆಕೃತಿ ಇನ್ನು ಕೆತ್ತಲಿಕ್ಕಿಲ್ಲ, ಮೆತ್ತಲಿಕ್ಕಿಲ್ಲ. ಶ್ರುತಿ ಕೋಗಿಲೆ ತಲೆ ತಗ್ಗಿಸಿತ್ತು. ಗತಿ ಮಂದ ಗಮನೆ. ಆದ್ರೆ 5ನೆಯದ್ದಾದ ಮತೀಯ ವಿಭಾಗದಲ್ಲಿ ಸ್ವಲ್ಪ ಕೊರತೆ ಉಂಟು ನಿನಗೆ.
1: ಏನಾಗಿದೆ?
0: ಯಾಕಂದೆ ನಾನು ಈ ಮಾತನ್ನು?
1: ಯಾಕೆ?
0: ಪುಂಡರೀಕ ನೇತ್ರನಾದ ಶ್ರೀರಾಮಚಂದ್ರನನ್ನು ಕಂಡಿದ್ದೇನೆ ಹೇಳ್ತಾ ಇದ್ದಿ. ನೀನು ಎಲ್ಲಿ ಕಂಡಿದ್ದಿ ಅನ್ನುವುದು ಬೇಕಲ್ವ? ಈಗ ಮದುವೆ ಆಗಬೇಕು ಅಂತ ಹೇಳ್ತಾ ಇದ್ದಿ. ನಾನು ಬ್ರಹ್ಮಚರ್ಯದ ವ್ರತದಲ್ಲಿರುವವ, ಒಂದನೆ ಬಿಡೋಣ ಅಂತ ಹೇಳೋಣ, ಇರ್ಲಿ. ಆದ್ರೆ ಅಣ್ಣನ ಆಜ್ಞೆ ಬೇಕು. ಅಣ್ಣನನ್ನು ಕಂಡಿದ್ದೇನೆ, ಅಣ್ಣನನ್ನು ಮಾತಾಡಿಸಿದ್ದೇನೆ, ಅಣ್ಣನಿಗೆ ಹೇಳಿದ್ದಾನೆ. ಆ ರೀತಿ ಮಾಡಬೇಕಾದ್ರೆ ಗುರುತ ಬೇಕು. ನೋಡ, ಗುರುತು ಉಂಟ ನಿನ್ನಲ್ಲಿ?
1: ಈಗ
0: ಇದ್ರ ಆಮೇಲೆ ಪರಿಶೀಲಿಸುವ.
1: ನೀವು ನನ್ನನ್ನು ಮದುವೆ ಆಗ್ಬೇಕಾದ್ರೆ ಅಣ್ಣನ ಗುರುತು ಬೇಕಾ? ನೀವು ಬ್ರಹ್ಮಚಾರ್ಯ
0: ಹೇಳ್ತಾ ಇದ್ದೀನಿ. ನೀನು ಇಂಥ ಸುದ್ದಿ ನನ್ನಲ್ಲಿ ಮಾತಾಡಬೇಡ, ನಡೆಯಲಿಂದ.
1: ಸರಿ, ಗುರುತು ತರ್ತೇನೆ.
2: ಏನು ಪುನಃ ಒಂದದ್ದು?
1: ಅಲ್ಲ, ನೀವು ಈ ರೀತಿ ನನ್ನನ್ನು ಕುಣಿಸ್ತೀರಿ ಅಂತ ಭಾವಿಸಿರ್ಲಿಲ್ಲ.
2: ನನಗೆ ಯಾರನ್ನು ಕುಣಿಸಿ ಅಭ್ಯಾಸ ಇಲ್ಲ.
1: ಮತ್ತೆಂತದ್ದು, ನೀವು ನನ್ನಲ್ಲಿ ಮೊದಲಿಗೆ ಹೇಳಿದ್ದೇನು, ನಾನು ಏಕ ಪತ್ನಿ ವ್ರತ.
2: ಹೌದು,
1: ತಮ್ಮನಿಗೆ ಹೆಂಡತಿ ಇಲ್ಲ, ಹೋಗು ಮದುವೆ ಆಗು ಅಂತ ಹೇಳಿದ್ರು. ಹೋದೆ. ಹೋದ್ರೆ ಅವ್ರು ಅಂತ ಹೇಳಿದ್ರು ನನಗೆ ಬ್ರಹ್ಮಚರ್ಯ. ಹಾಗಾದ್ರೆ ಬ್ರಹ್ಮಚರ್ಯ ಅವರಿಗಾಯ್ತು, ಏಕ ಪತ್ನಿ ವ್ರತಸ್ಥ ನೀವಾದ್ರೆ
2: ಏನಾಗಬೇಕು?
1: ಈಗ ಅವರಿಗೆ ಮತ್ತೆಂತದ್ದು ಬೇಡ.
2: ಮತ್ತೆ
1: ಅಣ್ಣನನ್ನು ಕಂಡದ್ದೆಲ್ಲಿ? ಅವ ಹೇಳಿದ್ದೇಗೆ, ನನಗೆ ಗುರುತಿದ್ರೆ ಮದುವೆ ಆಗ್ತೇನೆ ಅಂತ ಗುರುತ ಕೊಡಿ. ಗುರುತ
2: ನಾನು ಆಗಲೇ ಹೇಳಿದ್ದಲ್ವೋ, ವಂಚನೆ ಇಲ್ಲದೆ ಹೋಗಬೇಕು ಅಂತ ಹೇಳಿ. ಆದ್ರಿಂದಲೇ ನೀನು ಹೆದರಬೇಕಿಲ್ಲ.
1: ಬರೆದು ಕೊಡಿ.
2: ಬರೆದು ಕೊಡ್ತೇನೆ, ಆದ್ರೆ ನಿನ್ನ ಕೈಯಲ್ಲ.
1: ಬೇಡ, ಹಣೆಯಲ್ಲಿ ಬರೀ.
2: ಹಣೆಯಲ್ಲಿಯೂ ಬರೀಲಿಕ್ಕೆ ಆಗುದಿಲ್ಲ, ಅದು ಬ್ರಹ್ಮ ಬರೆಯೋದು ಹಣೆಯಲ್ಲಿ.
1: ಅಲ್ಲ, ಬ್ರಹ್ಮ ಬರೆದದ್ದು ಓದ್ಲಿಕ್ಕೆ ಆಗುದಿಲ್ಲ. ನೀವು ಬರೆದದ್ದು ಓದು ಹಾಗೆ ಬರೀ.
2: ಅಬ್ರ ಬರೆದದ್ದು ಅಳದು ಹೋಗ್ತದಲ್ಲ. ಹಾಗಲ್ಲ, ನೀನು ಬಾಗಿ ನಿಲ್ಲು, ಬಾಣದ ಮೊನೆಯಿಂದ ನಿನ್ನ ಬೆನ್ನಿನಲ್ಲಿ ಬರೆಯುತ್ತೇನೆ.
1: ಸರಿ, ನನಗೆ ಹೇಗಾದ್ರೂ ಅದು
2: ಒಳ್ಳೆಯದು. ಹೋಗಿ ಬಾ.
1: ಇನ್ನು ಮದುವೆ ಆಯ್ತು ನಮ್ಗೆ.
0: ಏನು?
1: ನಾನು ಗುರುತು ತಂದ್ರೆ ನೀವು ಮದುವೆ ಆಗ್ತೇನೆ ಅಂತ ಹೇಳಿ.
0: ಹೌದು, ಏನು ಗುರುತು?
1: ಗುರುತು ಇವಳಿ ಬರೆದು ಕಳಿಸಿದ್ದ.
0: ಎಲ್ಲಿದ್ದ
1: ಇವಳಿ? ಇಲ್ಲಿ ಬಂದು
0: ಬೆನ್ನು ನೋಡೋ. ಬಾಗು ಬಾಗು. ಅಣ್ಣ ಅಜ್ಜ.

0: ಮಾತಿಂದಲೇ ಕತ್ತರಿಸಿದ.
1: ಸರಿಯಾದ ಆಜ್ಞೆಯನ್ನೇ ಅಣ್ಣ ಕೊಟ್ಟಿದ್ದ. ಅಣ್ಣನ ಆಜ್ಞೆ ನನಗೆ ಶಿರೋಧಾರೆ. ಇದು ರಕ್ಕಸರ ಮಾಯೆ. ಇದು ಸಂಪೂರ್ಣವಾಗಿ ಪ್ರಪಂಚಕ್ಕೆ ತಿಳಿಯಬೇಕು. ಆದ ಕಾರಣ ಕೈಯಲ್ಲಿರುವ ಕಟ್ಟೆಯಿಂದ ಅಣ್ಣನ ಆಜ್ಞೆ ಅಂತ ಇವಳ ಕಿವಿಗಳನ್ನು ಕತ್ತರಿಸ್ತೇನೆ.
2: ನನ್ನ ಕರ್ಣ ಹಾಗೂ ಮೂಗನ್ನು ಕತ್ತರಿಸುವುದಕ್ಕೆ ಮುಂದಾದೆಯ. ನಿನಗೆ ತಕ್ಕ ಸರಿಯಾದ ಸಾಧ್ಯವನ್ನು ಮಾಡಿಯೇ ಮಾಡುತ್ತೇನೆ.

ಧನಸ್ಥಾನದಲ್ಲಿ ದಶಕಂಠನ ನಿರ್ದೇಶನಂತೆ ಶೂರ್ಪನಖೆಯನ್ನು ರಕ್ಷಿಸುವಲ್ಲಿ ನಮ್ಮದಾದಂತಹ ಕರ್ತವ್ಯ ಇತ್ತು. ಈವಾಗಲೇ ಬಂದು ದೂರಿದಳಲ್ಲ, ಅವಳಿಗಾದಂತಹ ಅವಮಾನವನ್ನು ಕಂಡಾಗ ಶಿವ ಶಿವ ಶಿವ ಶಿವ ಶಿವ ಶಿವ ಇಂತಹ ಘಟನೆಯು ಘಟಿಸಿ ಹೋಯ್ತಲ್ಲ. ಹಾಗಾದ್ರೆ ಅವಳ ಬೆಂಗಾವಲಿಗೆ ನಾವಿದ್ದು ಏನು ಪ್ರಯೋಜನ? ಈಗ ಯೋಚನೆ ಮಾಡಬೇಕಾದದ್ದು ಬೇರೆ ಯಾವುದು ಅಲ್ಲ, ವಿಚಾರ ಮಾಡಬೇಕಾಗಿದೆ. ನೇರವಾಗಿ ರಾಮನ ಬಳಿಗೆ ಹೇಳಿಬಿಡ್ತೇನೆ. ಯಾರ

0: ಏನು
1: ಅವಸಾನ ಎನ್ನುವುದನ್ನ ಪಾದ ಸಮೀಪದಲ್ಲಿ ಬಂದಿದೆಯೋ ಹೇಗೆ
0: ಹೇಗೆ ನನಗಾದ ಏನಾಗ
1: ನಿನಗೆ ನಿನ್ನ ಪಾಲಿನ ಯಮನಾಗಿ ನಾನು ಕಾಣಿಸಿಕೊಂಡಿದ್ದೇನೆ.
0: ಓಹೋ,
1: ನಮ್ಮ ಒಡವರ ನಾಡಿಗಳೆಲ್ಲ ಬಂದವರು ಬಹಳಷ್ಟು ಮಂದಿಗಳಿದ್ರು, ದೂಷಣನ ತ್ರಿಷಣ ಮತ್ತ್ಯಾವರು ಇನ್ನೊಬ್ಬರು, ಅವರನ್ನೆಲ್ಲರನ್ನೂ ನಾಶ ಮಾಡುತ್ತಾ ಏಕಾಏಕಿಯಾಗಿ ಯೋಗ್ಯ ಬಿಲ್ಗಾರನೆನ್ನುವ ಹಾಗೆ ಕಾಣಿಸಿಕೊಂಡೆಯಲ್ಲ. ದೂರ್ಥನೇ, ತಂಗಿಯಾದಂತಹ ಶೂರ್ಪನಕ್ಕಿ ಹೆಣ್ಣೆಂದು ತಿಳಿದುಕೊಳ್ಳದೆ ಅವಳನ್ನು ಅವಮಾನಿಸಿದೆಯಲ್ಲ. ಕೇಳುವುದಕ್ಕಾಗಿ ಬಂದವ ಯಾವನು ಅಂತ ಕೇಳಿ ಗ್ರಹಿಸಿದ್ಯಾರೇನು? ಕರೋಸಾರು ಬಾಣವನ್ನು ಪ್ರಯೋಗ ಮಾಡಿದ್ದೇನೆ ನೋಡು, ಶಕ್ತಿ ಸಾಮರ್ಥ್ಯ ಇದ್ರೆ ನೋಡೋಣ ತುಂಡರಿ.

0: ಎಲ್ಲವೋ ಖರಾಸುರನೆ.
1: ಏನ
0: ನಿನ್ನವರಾದಂತಹ ದೂಷಣ ತ್ರಿಶಿರರ ಗತಿ ಏನಾಯ್ತು ಎಂಬುದನ್ನು ಅವಲೋಕಿಸಿ ನೀನು ಮಾತಾಡಿದ್ರೆ ನಿನ್ನ ಜೀವ ಉಳಿದಿತ್ತು. ಅಣ್ಣಂದಿರಾದಂತಹ ನೀವು ಆ ತಂಗಿಯನ್ನು ಬೇಕಾಬಿಟ್ಟಿ ಕಾಡಲ್ಲಿ ಅಲೆಯುವುದಕ್ಕೆ ಬಿಟ್ಟದ್ದೇ ತಪ್ಪಾಯಿತು. ಪುರುಷಾತಿಕ್ರಮಣವನ್ನು ಮಾಡಿದಂತಹ ಆ ರಕ್ಕಸಿಗೆ ತಕ್ಕದಾದಂತಹ ಶಾಸ್ತಿಯನ್ನು ನಾನು ಮಾಡಿದ್ದೇನೆ. ಶಸ್ತ್ರಗಳು ಅಸ್ತ್ರಗಳು ಬಿಲ್ಲೋ ಬಾಣವೋ ಖಡ್ಗವೋ ಮೊದಲಾದಂತಹ ಆಯುಧಗಳು ನಿಮ್ಮಲ್ಲೇ ಇರುವುದು ಎಂಬುದೇನಲ್ಲ. ಕ್ಷತ್ರಿಯ ಕುಮಾರರಾದಂತಹ ನಾವು ಧರ್ಮೋದ್ಧಾರಕ್ಕಾಗಿ ಈ ಕಾಡಲ್ಲಿ ನೆಲೆಯಾದವರು. ಆದ್ದರಿಂದ ನೀನು ಪ್ರಯೋಗಿಸಿದಂತಹ ಆಯುಧಗಳನ್ನು ಶಸ್ತ್ರಗಳನ್ನು ಮಧ್ಯಪದಲ್ಲಿ ತುಂಡರಿಸಿದ್ದೇನೆ. ಅಷ್ಟು ಮಾತ್ರವಲ್ಲ, ಇನ್ನೂ ಶರವಿದೆ ಮತ್ತಳಿಕೆಯಲ್ಲಿ.
1: ನನ್ನ ಕೈ ಬರಿದಾಗುತ್ತಿಲ್ಲ.

0: ಮರುಜನಾದವ ಯಾವ ರೀತಿಯಲ್ಲಿ ಬಾಣವನ್ನು ಪ್ರಯೋಗ ಮಾಡಬಹುದು, ಅದಕ್ಕಿಂತಲೂ ಹೆಚ್ಚು ಯೋಗ್ಯ ಬಿಲ್ಗಾರ ನೀನು ಎನ್ನುವುದನ್ನು ನಾನು ಬಿಟ್ಟಂತಹ ಅಸ್ತ್ರ ಶಸ್ತ್ರವನ್ನು ಖಂಡಿಸುವ ದ್ವಾರ ನಿನ್ನದಂತಹ ವ್ಯಕ್ತಿತ್ವವನ್ನು ಪ್ರಪಂಚಕ್ಕೆ ತೋರ್ಪಡಿಸಿದೆಯಾ? ಆದರೆ ಏನು ಹಿಂದೆ ಹೋಗ್ತೇನೆ ಅಂತ ಗ್ರಹಿಸಿದ್ಯಾ? ಅಲ್ಲ ಬೆದರುತ್ತೇನೆ ಅಂತ ಭಾವಿಸಿದ್ಯಾ? ನಮ್ಮಲ್ಲಿ ಅಸ್ತ್ರಶಸ್ತ್ರಗಳು ಇಲ್ಲದಿದ್ರೆ ಏನಾಯಿತಂತೆ? ನಿನ್ನ ಪೇರು ಸಹಿತ ನಿರ್ನಾಮ ಮಾಡುವಂತಹ ಕಾಲ ಬೇರೊಂದು ಉಂಟು ಅಂತ ಯೋಚನೆ ಮಾಡಬೇಡ. ಕಳೆದವರು ಎಷ್ಟು ಮಂದಿ ಅಂತ ಲೆಕ್ಕ ಹಾಕಬೇಡ. ಉಳಿದವ ನಾನೊಬ್ಬನಿದ್ದರೂ ಸಾಕಾಗುತ್ತದೆ. ನಿನ್ನ ಹಸುವನ್ನು ಹೀರುವಾಗ ಯಾರು ತಡೆಯುತ್ತಾರೆ ನೋಡ್ತೇನೆ.
1: 16,000 ರಕ್ಕಸರನ್ನು ಜೊತೆಗೂಡಿ ಬಂದವನು ನೀನು. ತಮ್ಮಂದಿರನ್ನು ಕಳೆಕೊಂಡೆ. ನಿನ್ನ ಹಿಂಬಾಲಕರೆಲ್ಲ ಯಮಪಟ್ಟಣ ಸೇರಿದ್ದಾರೆ. ನೀನು ಉಳಿಯ ಕೊಡಲು ಅದಕ್ಕಾಗಿ ಬತ್ತಲಿಕೆಯಿಂದ ಮೂಲ ಶರವನ್ನು ತೆಗೆದು ಪ್ರಯೋಗಿಸ್ತೇನೆ.

0: ಜಾನಕಿ.
1: ಸ್ವಾಮಿ
0: ನೋಡಿದೀಯಾ, ಎಲ್ಲಾ ರಕ್ಕಸರನ್ನು ಕೊಂದು ಮುಗಿಸಿದ್ದೇನೆ. ದುಷ್ಟರ ಹನನವಾಗಿದೆ.
1: ಹೌದು,
0: ಶೂರ್ಪನಕ್ಕೆ ಬಂದದ್ದು ಒಳ್ಳೆಯದೇ ಆಯಿತು.
1: ದುರುಳರು ಮಾಡಿದ್ರಲ್ಲ,
0: ಋಷಿಗಳಿಗೆ ಯಾಗಯಜ್ಞಾದಿಗಳಿಗೆ ಬಂದಂತಹ ಕಂಟಕ ದೂರವಾಯಿತು. ಇನ್ನು ಚಿಂತಿಸುವಂತಹ ಅವಶ್ಯಕತೆ ಇಲ್ಲ. ಈ ಗೋದಾವರಿ ತೀರದಲ್ಲಿ ಪರ್ಣಕುಟಿಯಲ್ಲಿ ಉಳಿದಂತಹ ವನವಾಸವನ್ನು ಸುಖದಿಂದ ಕಳೆಯೋಣ.
1: ಸ್ವಾಮಿ ಆಗಲಿ.
2: ಮಂಗಳ ಜಯ ಜಯ ರಾ.

ಇದುವರೆಗೆ ಪಂಚವಟಿ ಯಕ್ಷಗಾನ ತಾಳಮದಳೆ ಕೇಳಿದಿರಿ. ನಡೆಸಿಕೊಟ್ಟವರು ಬಂಟ್ವಾಳ ತಾಲೂಕು ಮಾದಕಟ್ಟೆಯ ಯಕ್ಷಶ್ರೀ ಬಳಗದ ಸದಸ್ಯರು. ಹಿಮ್ಮೇಳದಲ್ಲಿ ಭಾಗವತರು ಮಾದಕಟ್ಟೆ ಈಶ್ವರ ಭಟ್, ಮದ್ದಳೆ ದಂಬೆ ಈಶ್ವರ ಶಾಸ್ತ್ರಿ, ಚೆಂಡೆ ಪೆರುವಾಯಿ ನಾರಾಯಣ ಭಟ್, ಶ್ರುತಿ ಎಂ ಸತ್ಯನಾರಾಯಣ ಭಟ್. ಪಾತ್ರ ಪರಿಚಯ ಶ್ರೀರಾಮ, ಗುಂಡ್ಯಾಟ್ಕ ಈಶ್ವರ ಭಟ್, ಲಕ್ಷ್ಮಣ, ಪುಷ್ಪರಾಜ ಕುಕ್ಕಾಜೆ, ಸೀತೆ, ವಿಠಲ ಮೊಗಸಾಲೆ, ಋಷಿ ಅಳ್ಳಮಂಜ ಉಮಾಮಹೇಶ್ವರ ಶರ್ಮ, ಶೂರ್ಪನಖಿ ಗುಂಡಿಮಜಲು ಗೋಪಾಲ ಭಟ್, ಮಾಯಾ ಶೂರ್ಪನಖಿ, ಉದ್ಯಾವರ ಜಯಕುಮಾರ್, ಖರಾಸುರ ಬಳ್ಳಮಂಜ ಉಮಾಮಹೇಶ್ವರ ಶರ್ಮ.

0: ಕೇಳುಗರೇ, ಸ್ವ ಉದ್ಯೋಗದಲ್ಲಿ ತೊಡಗಿರುವಂತಹ, ಕೃಷಿಯಲ್ಲಿ ತೊಡಗಿಕೊಂಡಿರುವಂತಹ ಕಾರ್ತಿಕ್ ಜಿ ಕೆದ್ಲಾಯ ಇವರೊಂದಿಗೆ ಮಾತನಾಡೋಣ. ಮಾತನಾಡ್ತಾ ಇವರ ಒಂದು ಅನುಭವಗಳನ್ನು ನಮ್ಮದಾಗಿಸ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಕಾರ್ತಿಕ್ ಅವರೇ.
1: ಥ್ಯಾಂಕ್ ಯು ಸರ್.
0: ನೀವು ನಿಮ್ಮ ಒಂದು ಕಿರು ಪರಿಚಯದೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಆರಂಭಿಸಿಬಿಡಿ.
1: ಸರ್, ನಾನು ಹುಟ್ಟಿದ್ದು ಭೀಮನಗಟ್ಟೆ ಅಂತ, ತೀರ್ಥಹಳ್ಳಿ ತಾಲೂಕು. ಎಜುಕೇಷನ್ ಮಾಡಿದ್ದೆಲ್ಲ ಭದ್ರಾವತಿಯಲ್ಲೇ. ಪೂರ್ಣ ಪ್ರಜ್ಞ ಮತ್ತು ಜವಾಹರಲಾಲ್ ನೆಹರು ಶಾಲೆಯಲ್ಲಿ ನಾನು ಓದಿದ್ದು. ಬೆಂಗಳೂರಿನ ಬಸವೇಶ್ವರ ಕಾಲೇಜ್ ರಾಜಾಜಿನಗರದಲ್ಲಿ ನಾನು ನನ್ನ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡೆ. ಅದಾದಮೇಲೆ ಭದ್ರಾವತಿಗೆ ಬಂದು ಈ ಅಗ್ರಿಕಲ್ಚರಲ್ಲಿ ತೊಡಗಿಕೊಂಡೆ. ಫಸ್ಟ್ ನಾನು ಡೈರಿ ಮಾಡಿದೆ.
0: ನೀವು ಯಾವ ಒಂದು ಸಬ್ಜೆಕ್ಟಲ್ಲಿ ನೀವು ಗ್ರ್ಯಾಜುಯೇಷನ್ ಮುಗಿಸಿದ್ದು?
1: ಬಿ ಎ ಸೈಕಾಲಜಿ, ಮನಃಶಾಸ್ತ್ರ.
0: ಮನಃಶಾಸ್ತ್ರದಲ್ಲಿ. ಹಾಂ ಹಾಂ ಹಾಂ. ಎಷ್ಟು ನಿಮ್ಮ ಒಂದು ಶೇಕಡವಾರು ಪರ್ಸೆಂಟೇಜ್ ಎಷ್ಟು ಬಂತು
1: ಅದರಲ್ಲಿ? ಒಂದು 75 ಅಷ್ಟು.
0: ನೀವು ಮತ್ತೆ ಅದರಿಂದ ಮುಂದುವರೆದು ಮುಂದಿನ ಶಿಕ್ಷಣಕ್ಕೆ ಹೋಗಿ?
1: ಇಲ್ಲ, ಹೋಗಲಿಲ್ಲ.
0: ಇಷ್ಟಪಡಲಿಲ್ಲ?
1: ನನಗೆ ಇಷ್ಟ ಇರಲಿಲ್ಲ. ನನಗೆ ಅಗ್ರಿಕಲ್ಚರಲ್ಲಿ ಬಿಸ್ನೆಸ್ಸಲ್ಲಿ ಇಂಟಿತ್ತು.
0: ಆಮೇಲೆ ಅದಾದ ನಂತರದಲ್ಲಿ ನೀವು ಅಲ್ಲಿಂದ ಮುಂದಕ್ಕೆ ಏನು ಮಾಡಿದ್ರಿ?
1: ಅಲ್ಲಿಂದ ಮುಂದೆ ನಾನು ಹೈದರಾಬಾದಲ್ಲಿ ಅಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡಿದೆ. ಒಂದೂವರೆ ವರ್ಷ
0: ಕಂಪನಿಯೊಂದರಲ್ಲಿ ಕೆಲಸ ಮಾಡಿದ್ರಿ?
1: ಕಂಪ್ನಿಯೊಂದರಲ್ಲಿ.
0: ಅದು ಯಾವ ಥರದ್ದು ಕೆಲಸ ಅದು? ಏನು ಮಾಡಬೇಕು?
1: ಅದು ಮೆಡಿಕಲ್ ಫಾರ್ಮಸಿ ಅದು ಆ್ಯಕ್ಚುಲಿ. ಅಲ್ಲಿ ಸ್ಟಾಕ್ಗಳ ಬಗ್ಗೆ ಚೆಕಿಂಗ್ ಇತ್ತು. ನಾನು ಚೆಕಿಂಗ್ ಆಗಿದ್ದೆ, ಅಲ್ಲಿ ಚೆಕ್ ಮಾಡ್ತಾ ಇದ್ದೆ ಮ್ಯಾನೇಜರ್.
0: ಕಚೇರಿ ಕೆಲಸ?
1: ಕಚೇರಿ ಕೆಲಸ.
0: ಔಷಧಿ ಕಂಪನಿ ಅಂದ್ರೆ?
1: ಔಷಧಿ ಕಂಪನಿ ಅಂದ್ರಲ್ಲಿ.
0: ಸರಿ ಸರಿ. ಇದಾದ ನಂತರದಲ್ಲಿ?
1: ಅದಾದ ನಂತರದಲ್ಲಿ ನನಗೆ ಅಲ್ಲಿ ಇಷ್ಟ ಆಗಿಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಎ ಸಿ ರೂಮಲ್ಲಿ ಕೂತ್ಕೊಂಡು ಒಂಥರ ಜೀವನದಲ್ಲಿ ಯಾವುದೇ ಒಂದು ನಮಗೆ ಚಾಲೆಂಜಸ್ ಇರಲಿಲ್ಲ ಅಲ್ಲಿ. ಒಂಥರ
0: ಸಪ್ಪೆ ಅನಿಸ್ಬಿಡ್ತು.
1: ಸಪ್ಪೆ ಅನಿಸ್ತು. ಆಮೇಲೆ ಅಗ್ರಿಕಲ್ಚರ್ ಬಗ್ಗೆ ನನಗೆ ಮೊದಲಿಂದನೂ ಇಂಟ್ರೆಸ್ಟ್ ಇತ್ತು. ನನ್ನ ತಂದೆಯವರಿಗೆ ನಾನು ಆ ವಿಚಾರ ಹೇಳಿದಾಗ ಸರಿ ನೀನು ಅದನ್ನೇ ಮಾಡು ಅಂತ ಹೇಳಿದರು. ಮನೆಯಿಂದ ನನಗೆ ತುಂಬ ಒಳ್ಳೆ ಸಪೋರ್ಟ್ ಸಿಕ್ಕು. ಮನೆಯಲ್ಲಿ ಮಾಡ್ತೀನಿ ಅಂದಾಗ ತಂದೆಯವರು ಬಂದು, ತಾಯಿನೂ ಬಂದು ಜೊತೆ ಜೊತೆಗೆ ಹೆಲ್ಪ್ ಮಾಡಿದ್ರು. ಅವ್ರು ಯಾರನ್ನು ಗದ್ದೆಗೆಲ್ಲ ಇಳಿದವರಲ್ಲ.

0: ಇವಾಗ ನಾವು ನಾಲ್ಕು ದನ ಇದೆ, ಅದರೊಳಗೆ ಮೂರು ಮಲೆನಾಡು ಗಿಡ್ಡ, ಒಂದು ಗೀರ್ ತಳಿ. ಗೀರ್ ತಳಿ ಒಂದು ಹೊತ್ತಿಗೆ 6 ಲೀಟರ್ ಹಾಲು ಕೊಡತ್ತೆ. ಟೋಟಲಿ ದಿನಕ್ಕೆ 10 ಲೀಟರ್ ಹಾಲು ಕರಿತೀನಿ ನಾನು. 1 ಲೀಟರ್, 1.5 ಲೀಟರ್, 2 ಲೀಟರ್ ತನಕ ಕರುನೆ ಕುಡ್ಕೊಳತ್ತೆ ಹಾಲನ್ನು. ಮಲೆನಾಡು ಗಿಡ್ಡದ ಹಾಲನ್ನು ನಾವು, ಅದು ಒಂದು ಪಾವು ಹಾಲು ಕೊಡತ್ತೆ ದಿನಕ್ಕೆ, ಮೂರು ಮಲೆನಾಡು ಗಿಡ್ಡ. ನಾವು ಅದನ್ನು ತೆಗೆದುಬಿಟ್ಟು ಮನೆ ಮಟ್ಟಿಗೆ ಬೆಣ್ಣೆಗೆ ಮತ್ತು ತುಪ್ಪಕ್ಕೆ ಯೂಸ್ ಮಾಡ್ತೀವಿ. ಅದರದ್ದು ತುಪ್ಪ ಮತ್ತು ಬೆಣ್ಣೆ ತುಂಬ ಔಷಧಿಯುಕ್ತವಾಗಿದೆ. ಹಾಗಾಗಿ ಅದಾದಮೇಲೆ ಇದು ನನಗೆ ಡೈಲಿ ನಮ್ಮ ಜೀವನ ನಡ್ಕೊಂಡು ಹೋಗೋದಕ್ಕೆ ಇದು ಸಹಾಯ ಮಾಡುತ್ತೆ ಡೈರಿ. ಅದ್ರ ಬಗ್ಗೆನೂ ಚಿಂತೆ ಮಾಡ್ತಾ ಇನಿ. ನಾನು ಮೊದಲು 16 ದನ ಕಟ್ಟಿದ್ದೆ, ಒಬ್ಬನೇ ವರ್ಕ್ ಮಾಡ್ತಾ ಇದ್ದೆ, ತುಂಬ ಲಾಭ ಇದೆ ಅದರಲ್ಲಿ. ದಿನಕ್ಕೆ ಅರೌಂಡ್ 500 ರೂಪಾಯಿ ತನಕ ಲಾಭ ಪಡೆದೆ ನಾನು ಅದರಲ್ಲಿ, ಎಲ್ಲ ದನದಿಂದ ಸೇರಿ ಎಲ್ಲ ತೆಗೆದು 500 ರೂಪಾಯಿ ನಾನು ನನ್ನ ಕಿಸೆಕೊಂಡಿದ್ದೀನಿ.
1: ಸರಿ.
0: ಆಮೇಲೆ ನಾಯಿಗಳನ್ನು ಸಾಕಿದ್ದೆ, ಇವಾಗಲೂ ನಾಯಿಗಳಿದ್ದಾವೆ.
1: ಅಂದ್ರೆ ಇದು ಬೇರೆ ಬೇರೆ ತಳಿಯ ನಾಯಿಗಳನ್ನ ಸಾಕೋದು ಅನ್ನೋ ಅರ್ಥದಲ್ಲೋ ಅಥವಾ?
0: ಒಂದು ತೋಟ ಅಂದಮೇಲೆ ನಾಯಿ ಬೇಕಾಗ್ತದೆ,
1: ಅದಕ್ಕೆ ಕೇಳಿದೆ ನಾನು.
0: ತೋಟದಲ್ಲಿ ಬೇರೆ ಬೇರೆ ಪ್ರಾಣಿಗಳನ್ನ ನಾವು ಸಾಕಿರ್ತೀವಿ, ಅದರಿಂದ ಬೇರೆ ಊರಿನ ನಾಯಿಗಳಿಂದ ನಮಗೆ ಯಾವುದೇ ತೊಂದರೆ ಆಗಬಾರ್ದು. ನಾವು ತಳಿಯ ನಾಯಿ ಸಾಕಿದ್ರೆ ನಮಗೆ ಅದರಿಂದನೂ ಔಟ್ಪುಟ್ ಸಿಗತ್ತೆ.
1: ಓ, ಅದರಿಂದನೂ ಲಾಭ ಮಾಡ್ಕೋಬಹುದು.
0: ಅದರಿಂದನೂ ಲಾಭ
1: ಮಾಡ್ಕೊಂಡಿದ್ದೀರಿ?
0: ಅದನ್ನು ಮಾಡಿದೀವಿ. ನಾನು ಮುಧೋಳ ತಳಿ ಮತ್ತೆ ಡಾಬರ್ಮನ್ ತಳಿಗಳನ್ನು ಸಾಕಿದ್ದೆ, ಅದರಿಂದನೂ ನಾನು ಒಂದು ಮುಧೋಳ ನಾಯಿನ 4,500 ರೂಪಾಯಿಗೆ ಮಾರಿದ್ದೆ. ಈ ತರ ಅದರಿಂದನೂ ನಾನು ದುಡ್ಡು ಮಾಡಿದೀನಿ. ಡಾಬರ್ಮನ್ ತಳಿಯಿಂದನೂ ನಾನು ದುಡ್ಡು ಮಾಡಿದೀನಿ. ಅದು ಒಂದು ಮೀನ ನಾನು 8,000 ಮತ್ತೆ 10,000ಕ್ಕೆ ಮಾರಿದೀನಿ ಒಂದೊಂದು ಮರಿನ.
1: ಈಗಲೂ ಉಂಟಾ ನಿಮ್ಮಲ್ಲಿ?
0: ಈಗ ನನ್ನ ಹತ್ರ ರಾಟ್ ವೀಲರ್ ಇದೆ, ಹಾಗೆ ಮುಧೋಳ ಇದೆ.
1: ಇದೆ
0: ಇದೆ
1: ಅಂದ್ರೆ ನೀವು ಅದನ್ನೆಲ್ಲ ಬಿಟ್ಟಿಲ್ಲ?
0: ಬಿಟ್ಟಿಲ್ಲ, ಯಾವ್ದನ್ನು ಬಿಟ್ಟಿಲ್ಲ.
1: ಮತ್ತೆ ಈಗ ಜಮೀನಿನಲ್ಲಿ ಏನೇನು ಬೆಳೆಗಳನ್ನ ಇಟ್ಟಿದ್ದೀರಿ ನೀವು?
0: ಮಂತ್ ವೈಸ್ ನಾನು ಹಾಕ್ತಾ ಇದ್ದೀನಿ. ಇವಾಗ ರೈನಿ ಸೀಸನ್, ಸೀಸನ್ ವೈಸ್ ರೈನಿ ಸೀಸನ್ ಅಲ್ಲಿ ಈಗ ನಾನು ಜೋಳ ಹಾಕಿದ್ದೀನಿ. ಆಮೇಲೆ ಭತ್ತ ಬೆಳೀತಾ ಇದ್ದೀನಿ, 2 ಎಕರೆ ಭತ್ತ ಇದೆ, ಜೋಳ 6 ಎಕರೆ ಜೋಳ ಇದೆ. ಇದಿಷ್ಟನ್ನ ಮಾಡ್ಕೊಂಡು ಹೋಗ್ತೀನಿ ಇಟ್ ಪ್ರೆಸೆಂಟ್ ಸದ್ಯಕ್ಕೆ. ಜೋಳ ತೆಗೆದಾದ್ಮೇಲೆ ರಾಗಿ ಹಾಕ್ತೀನಿ ಅದೇ ಜಾಗಕ್ಕೆ. ಅದಾದ್ಮೇಲೆ ರಾಗಿ ಬಂದಿದ ತಕ್ಷಣನೆ ರಾಗಿನೆಲ್ಲ ಕಟಾವು ಮಾಡಿದ್ಮೇಲೆ ಮತ್ತೆ ಜೋಳ ಹಾಕ್ತೀನಿ. ನಂದು ನೀರಾವರಿ ಇರೋದ್ರಿಂದ ಜೋಳ ಹಾಕ್ತೀನಿ. ಅವಾಗ ಅದನ್ನ ಜೋಳನ ಪೂರ್ತಿ ಒಣಗೋ ತನಕ ಬಿಡಲ್ಲ, ಹಾಲ್ತೆನೆಗಳನ್ನೇ ಮಾರ್ತೀನಿ. ಹಾಗೆ
1: ಅದನ್ನ ಯಾರು ಬೆಳ್ತಾರೆ ಹಾಲ್ತೆನೆಗಳನ್ನ?
0: ಹಾಲ್ತೆನೆಗಳು ತುಂಬಾ ಜನ ಇದಾರೆ ತಗೊಳ್ಳೋರು, ಮಧ್ಯವರ್ತಿಗಳು. ಇಲ್ಲ ನಾವೇ ಇಟ್ಟು ಮಾರ್ಬೋದು ಅಂದ್ರೆ ನಮ್ಮ ಮ್ಯಾನ್ ಪವರ್ ಖರ್ಚಾಗತ್ತೆ, ಬಟ್ ಮಾಡ್ಬೋದು. ಸಂತೆಗಳಿಗೆ ಹಾಕ್ಬೋದು, ಸಂತೆಗಳಲ್ಲಿ ತಗೊಳ್ಳೋರು ಇರ್ತಾರೆ, ತಗೊಂತಾರೆ.
1: ಸರಿ ಸರಿ.
0: ಮಧ್ಯವರ್ತಿಗಳಿಗೆ ಕೊಡೋದ್ರಿಂದ ನಮಗೆ 2 ರೂಪಾಯಿ ಕಮ್ಮಿ ಸಿಗತ್ತೆ, ಆದರೆ ದುಡ್ಡು ಸ್ಪಾಟಲ್ಲೇ ಕೊಟ್ಟು ತೊಗೊಂಡೋಗ್ಬಿಡ್ತಾರೆ.
1: ಅಷ್ಟರ ಮಟ್ಟಿಗೆ ಆ ರೀತಿಯಿಂದ ಒಂದು ವ್ಯಾಪಾರ ಮಾಡ್ಬೋದು.
0: ವ್ಯಾಪಾರ ಇದೆ.
1: ಈಗ ನಿಮಗೆ ಕೃಷಿ ತುಂಬ ಸೇರ್ತು ಹಿಡಿಸ್ತು, ನಿಮ್ಮ ಮನೆಯವರು ಇದಕ್ಕೆ ಎಲ್ಲ ತುಂಬ ಸಹಕಾರ ಕೊಟ್ಟು, ತಂದೆ ತಾಯಿ ಎಲ್ಲ ಅಂತ ಹೇಳಿದ್ರಿ.
0: ಹೌದು.
1: ನೀವು ಅವಾಗ ಒಂದು ಮಾತು ಹೇಳಿದ್ರಿ, ನಮ್ಮ ತಂದೆ ತಾಯಿ ಯಾವತ್ತೂ ಗದ್ದೆಗೆ ಇಳಿದವರಲ್ಲ ಅನ್ನೋ ಒಂದು ಮಾತು ಹೇಳಿದ್ರಿ. ಅಲ್ಲಿಗೆ ನಿಮ್ಮ ಹಿರೇಕರು ಈ ರೀತಿ ಜಮೀನ್ ಮಾಡಿದವರಲ್ಲ,
0: ನಮ್ಮ ಅಜ್ಜ ಮಾಡಿದ್ದಾರೆ.
1: ಮಾಡಿದ್ದಾರೆ ತಂದೆ ತಾಯಿ ಅವರು?
0: ತಂದೆ ತಾಯಿಯರು ಮಾಡಿರಲಿಲ್ಲ.
1: ಮಾಡಿಲ್ಲ. ಆದರೆ ನಿಮಗೆ ನಿಮ್ಮ ಒಂದು ಹಿನ್ನೆಲೆಯಲ್ಲಿ ಬರಲಾರದ ಜಮೀನು ನಿಮ್ಮನ್ನು ಆಕರ್ಷಿಸಿದ್ದು ಯಾಕೆ?
0: ಸರ್, ನಾನು ಚಿಕ್ಕವನಿದ್ದಾಗಿಂದನೂ ತುಂಬ ಟ್ರಾವೆಲ್ ಮಾಡ್ತಾ ಇದ್ದೆ. ಈ ಟ್ರಾವೆಲಿಂಗಲ್ಲಿ ನಾನು ಪ್ರತಿ ಸರಿ ನೋಡ್ತಾ ಇದ್ದಿದ್ದು ನನ್ನ ಅಜ್ಜಿ ಮನೆಗೆ ಹೋಗ್ಬೇಕಾರೆ ಭತ್ತದ ಗದ್ದೆಗಳನ್ನು, ಆಮೇಲೆ ಜೋಳದ ತೆನೆಗಳನ್ನು ನೋಡ್ತಾ ಇದ್ದೆ, ಕಬ್ಬಿನ ಗದ್ದೆಗಳನ್ನು ನೋಡ್ತಾ ಇದ್ದೆ. ಈಗೀಗ ಏನಾಗ್ಬಿಟ್ಟಿದೆ ಅಂದರೆ ಭತ್ತದ ಗದ್ದೆ ಎಲ್ಲಿದೆ ಅಂತ ಹುಡುಕೋವಂಥ ಪರಿಸ್ಥಿತಿ ಬಂದಿದೆ. ಮೈನ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಅದನ್ನು ತೆಗೆದು ಸೈಟ್ ಮಾಡಿಬಿಟ್ಟಿದ್ದಾರೆ, ಅಲ್ಲಿ ಅಡಿಕೆ ಬೆಳೀತಾ ಇದ್ದಾರೆ, ಪ್ಲಾಂಟೇಶನ್ ಇದ್ದಾರೆ, ಎಲ್ಲದರಲ್ಲೂ ಸೇಮ್ ರಿಸ್ಕ್ ಇದೆ. ಆದರೆ ನಮ್ಮಲ್ಲಿ ಅಕ್ಕಿಗೇನೆ ಭತ್ತ ಬೆಳೆಯೋರೆ ಇಲ್ಲದಂಗಾಗಿದೆ. ಇದರಿಂದ ಒಂದಕ್ಕೊಂದು ಕನೆಕ್ಷನ್ ಇದೆ. ಭತ್ತ ಬೆಳೆದು ಅದನ್ನು ಕೈಯಿಂದ ಕಟಾವು ಮಾಡಿ ನಮಗೆ ಹುಲ್ಲು ದನಗಳಿಗಾಗತ್ತೆ. ಇವಾಗೆಲ್ಲ ಮಿಷಿನ್ ಬಂದಿದೆ, ಆ ಮಿಷಿನಿಂದ ಎಲ್ಲ ಕಟಾವು ಮಾಡಿಸಿದ್ರೆ ಹುಲ್ಲು ಬರಲ್ಲ, ಅದರದ್ದು ಕೆಲ್ಸಕ್ಕೆ ಬರಲ್ಲ,
1: ಬರೀ ತೆನೆ ಮಾತ್ರ
0: ಸಿಗತ್ತೆ. ಅದರಲ್ಲೂ ಭತ್ತ ಒಂದು ಸರ್ಟನ್ ಕ್ವಾಂಟಿಟಿ ವೇಸ್ಟ್ ಆಗತ್ತೆ ಆ ಮಿಷಿನ್ ಕೆಳಗಡೆ ಎಲ್ಲ ಸಿಗಾಕೊಂಡು. ನಾವು ಇದನ್ನೆಲ್ಲ ನೋಡ್ತಾ ಇದ್ದೆ, ಇದೆಲ್ಲ ಅಬ್ಸರ್ವ್ ಮಾಡಿದ್ಮೇಲೆ ಅನ್ನಿಸ್ತು, ನಾವು ಯಾರೋ ಇದ್ದು ಅಕ್ಕಿನ ಅದು ಏನೇನೋ ಪ್ರೊಸೆಸಿಂಗ್ ಆಗಿರತ್ತೆ, ಅದಕ್ಕೆ ಅದನ್ನೆಲ್ಲ ನಾವು ತಿಂದು ನಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಒಂದು ಜಮೀನು ಮಾಡಿಕೊಂಡ್ರೆ ನಾವೇ ಚೆನ್ನಾಗಿರ್ಬೋದಲ್ಲ. ನಾನು ಇದಕ್ಕೆ ಫೀಲ್ಡಿಗೆ ಒಂದು ವಿಚಾರ ನನ್ನ ತಲೆಯಲ್ಲಿತ್ತು, ಜಮೀನು ಮಾಡಿದ್ರೆ ಬದುಕ್ಬೋದಷ್ಟೇ ಬಿಟ್ಟರೆ ದುಡ್ಡು ಮಾಡೋಕ್ಕಾಗಲ್ಲ ಅನ್ನೋದು. ಆದರೆ ನಾನು ಇಲ್ಲಿ ಇಳಿದ ಮೇಲೆ ನನಗೆ ಗೊತ್ತಾಯಿತು, ಜಮೀನು ಬದುಕನ್ನು ಮಾಡ್ಬೋದು, ದುಡ್ಡುನು ಮಾಡಬಹುದು ಅಂತ.
1: ಅದನ್ನ ಈಗ ಹೇಳಿದ್ರಿ ನೀವು, ನೀವು ಒಂದು ದಿನಕ್ಕೆ 500 ರೂಪಾಯಿನಷ್ಟನ್ನ ನಾನು ಎಲ್ಲ ಖರ್ಚು ವೆಚ್ಚ ತೆಗೆದು ಬರೀ ನನ್ನ ಡೈರಿಯಿಂಗ್ನಲ್ಲೇನೆ ನಾನು ಪಡೆದಿದ್ದೀನಿ ಅನ್ನೋ ಮಾತು ಹೇಳಿದ್ರಿ. ಅದಲ್ಲದೇ ಬೇರೆ ಯಾವ್ಯಾವ ಥರದಲ್ಲಿ ನೀವು ಈ ಕೃಷಿ ಕ್ಷೇತ್ರದಲ್ಲಿ ದುಡ್ಡನ್ನು ಕಾಣಬಹುದು ಅಂತ ಅರ್ಥಕೊಂಡಿದ್ದೀರಿ?
0: ಕೃಷಿ ಕ್ಷೇತ್ರದಲ್ಲಿ ಬೆಳಗ್ಗೆ 6 ಗಂಟೆಗೆ ನನ್ನ ಕೆಲಸ ಶುರು ಆಗುತ್ತೆ, ರಾತ್ರಿ 9 ಗಂಟೆಗೆ ನನ್ನ ಕೆಲಸ ಮುಗಿಯತ್ತೆ. ಈ ಮಧ್ಯೆ ಇದೆಯಲ್ಲ, ಇದರಲ್ಲಿ ನಾನು ಪೂರ್ತಿ ದುಡಿಬೇಕು ಅನ್ನೋ ಇಲ್ಲ. ಪ್ರತಿ ಒಂದು ನಿಮಿಷನೂ ನಾನು ಬಿಸಿಯಾಗಿರಲ್ಲ. ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆ ತನಕ ದನಗಳ ಕೆಲಸ ಆಗತ್ತೆ, 8 ಗಂಟೆಯಿಂದ 10 ಗಂಟೆ ತನಕ ತೋಟದ ಕೆಲಸ ಆಗತ್ತೆ, 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ಮತ್ತೆ ಫ್ರೀ ಇರ್ತೀನಿ ನಾನು. ಮತ್ತೆ 1 ಗಂಟೆಗೆ ದನಗಳಿಗೆ ನೀರು ಕುಡಿಸೋದು, ಕುರಿ ಸಾಕಿದ್ದೀನಿ, ಅದು ಈ ಜಾತ್ರೆಗಳಲ್ಲಿ ಫಿಂಗಿಗೆ ಬಿಡ್ತಾರೆ ಆ ತರ ಕುರಿಗಳು, ಟಗರು ಕಳಗ. ನಾನು ಅದನ್ನ ಆಡ್ಸಲ್ಲ, ಬಟ್ ನಾನು ಅದನ್ನ ಬೆಳೆಸ್ತೀನಿ, ಬೆಳೆಸ್ಬಿಟ್ಟು ಮಾರ್ತೀನಿ.
1: ಟಗರುಗಳನ್ನ ದೊಡ್ಡದು ಮಾಡಿ
0: ಕಟ್ ಮಸ್ತ್ ಮಾಡಿ ಅದನ್ನ ಮಾರೋದು. ಇದರಿಂದ ನನಗೇನ್ ಸಿಗತ್ತೆ ಅಂದ್ರೆ, ಒಂದು ಟಗರಿನ ಅದರದ್ದು ಆಕ್ಚುಯಲ್ ಬೆಲೆ 8,000 ರೂಪಾಯಿ ಇದ್ರೆ, ನಾವು ಅದನ್ನ ತುಂಬಾ ಕಷ್ಟಾಗಿ ಬೆಳೆಸಿ ಅದನ್ನ ಒಳ್ಳೆ ತಾಲೀಮಿಗೆ ಕೊಟ್ಟಿದ್ರೆ ಕಾಳಗಕ್ಕೆ ರೆಡಿ ಇದೆ ಅನ್ನಂತದಾದ್ರೆ 12-13 ಸಾವಿರ ರೂಪಾಯಿ ಹೋಗತ್ತೆ. ನನಗೆ ಎಕ್ಸ್ಟ್ರಾ ಖರ್ಚು ಏನು ಬೀಳಲ್ಲ. ಅದನ್ನ ಜಮೀನಲ್ಲೇ ಇರೋದು ನಮ್ಮ ಒಂದು ಫ್ರೀ ಟೈಮಲ್ಲೇ ಇದನ್ನ ಮಾಡ್ಬೋದು. ಆಮೇಲೆ ಅಸೀಲ್ ಅನ್ನೋ ಒಂದು ತಳಿ ಕೋಳಿ ಇದೆ, ಆ ಕೋಳಿಗಳನ್ನು ಸಾಕಿನಿ ಒಂದು 20. ಒಂದು ನಾಟಿ 300-400 ರೂಪಾಯಿ ಹೋದ್ರೆ ಈ ಅಸೀಲ್ ತಳಿ ಕೋಳಿ 800, 1,000, 1,200 ಈ ತರ ಹೋಗತ್ತೆ.
1: ಏನಾದರೂ ವೈಶಿಷ್ಟ್ಯತೆ?
0: ಸುಮ್ಮನೆ ಒಂದು ಖುಷಿಗೋಸ್ಕರ ಸಾಕ್ತಾರೆ
1: ಓಹೋ
0: ಅಸೀಲ್ ತಳಿಗಳನ್ನ.
1: ಸರಿ ಸರಿ ಸರಿ. ಹಾಗಾಗಿ ಅದಕ್ಕೆ ಒಳ್ಳೆ ಬೇಡಿಕೆ ಇದೆ.
0: ಬೇಡಿಕೆ ಇದೆ ಅಸೀಲ್ ತಳಿಗಳು. ಅದನ್ನ ಇನ್ನೂ ಇಂಗ್ಲಿಷ್ ಅಲ್ಲಿ ಫೈಟರ್ ಕೋಳಿಗಳು ಅಂತ ಕರೀತಾರೆ, ಫೈಟರ್ ಕೋಳಿಗಳು ಅಂತ. ಇದಕ್ಕೆ ಒಳ್ಳೆ ಬೆಲೆ ಇದೆ.
1: ಅವು ನೋಡ್ಲಿಕ್ಕೂ ಬಹಳ
0: ರಂಗರಂಗಾಗಿರುತ್ತೆ, ಚೆನ್ನಾಗಿರುತ್ತೆ, ಕಟ್ಟು ಮಸ್ತಾಗಿರುತ್ತೆ,
1: ಓಡಾಡಿಕೊಂಡು ಅಲ್ಲಿ ಎಲ್ಲ
0: ಮನೆ ಸುತ್ತಮುತ್ತ ಚೆನ್ನಾಗಿರುತ್ತೆ ಅಂತ.
1: ಹಾಗಾಗಿ ಇವಕ್ಕೆ ಅಷ್ಟೊಂದು ಬೆಲೆ.
0: ಬೆಲೆ
1: ಸರಿ ಸರಿ.
0: ಅದನ್ನು ಸಾಕಿದೀವಿ. ನಾನು ದನ ಸಾಕಿದಾಗ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾನು ದುಡಿತಾ ಇದ್ದೆ ಬಿಟ್ರೆ, ಅದು ಬ್ಯುಸಿ ಇರ್ತಿದ್ದಿದ್ದು ನಾನು ದಿನದಲ್ಲಿ 4 ಗಂಟೆ ಕಾಲ ಮಾತ್ರ. ನಾನು ದನಗಳನ್ನ ಬೆಳಗ್ಗೆ 1 ಅವರು ಸಾಯಂಕಾಲ 1 ಅವರು ಬಿಡ್ತಾ ಇದ್ದೆ ಕೈಕಾಲ ಆಡೋದಿಕ್ಕೆ. ಆಮೇಲೆ ತೊಂಬನ್ ಕಟ್ಟಾಕಿ ಕ್ಲೀನಾಗಿ ಹುಲ್ ಕಟಾವು ಮಾಡಿಬಿಟ್ಟು ಅದಕ್ಕೆಲ್ಲ ನಾನು ಫೀಡಿಂಗ್ ಕೊಡ್ತಾ ಇದ್ದೆ. ನನಗೆ ಒಂದು ದನದಿಂದ ದಿನ ಏನಿಲ್ಲ ಅಂದ್ರೂ ಒಂದು 50-60 ರೂಪಾಯಿ ಉಳಿತಾ ಇತ್ತು. ನಾನು ಒಂದು ದನಕ್ಕೆ ವಹಿಸೋ ಶ್ರಮನೆ 8 ದನಕ್ಕೂ ವಹಿಸೋದು ಸೇಮ್ ಒಂದೇ. ಹಾಗಾಗಿ 16 ದನ ಸಾಕಿದೆ ನಾನು. ಅವೆಲ್ಲದನ್ನು ನಾನೇ ವರ್ಕ್ ಮಾಡ್ತಿದ್ದೆ. ಅದರೊಳಗೆ 8 ದನ ದೊಡ್ಡವಿದ್ವು, ಇನ್ನೆಂಟು ಸಣ್ಣವಿದ್ವು ಕರುಗಳು. ಆಮೇಲೆ ಒಂದು ಮಣಕ ಇದೆಲ್ಲ ಇತ್ತು. ನಾನು ನಿಜವಾಗ್ಲೂ ಅಗ್ರಿಕಲ್ಚರ್ಗೆ ಬಂದ ಮೇಲೆ ದನದಲ್ಲಿ ನಾಯಿಯಲ್ಲಿ ಅದ್ರ ಜೊತೆ ಇದ್ದಂಥ ಕೋಳಿ ಕುರಿ ಇವೆಲ್ಲದರಲ್ಲೂ ನಾನು ಲಾಸ್ ಆಗಿಲ್ಲ, ಪ್ರಾಫಿಟ್ ಆಗಿದೆ. ಸಣ್ಣ ಪುಟ್ಟ ಹೊಡೆತಗಳು ಬಿದ್ದಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಅದು ಯಾರಿಗೇ ಆದರೂ ಯಾವುದೇ ಬಿಸ್ನೆಸ್ ಅಲ್ಲಾದರೂ ಬಿದ್ದೇ ಬೀಳತ್ತೆ. ಆದರೆ ನಾನು ಒಬ್ಬ ವರ್ಕರ್ಗಿಂತ ಕೆಲಸ ಮಾಡೋನಿಗಿಂತ ನಾನು ತುಂಬ ಸುಖವಾಗಿದ್ದೀನಿ. ರಾತ್ರಿ 9 ಗಂಟೆಗೆ ಮಲಗಿದ್ರೆ ಬೆಳಗ್ಗೆ 5 ಗಂಟೆಗೆ ನಾನು ಮತ್ತೆ ಕಣ್ಬಿಡೋದು. ಆರೋಗ್ಯ ನಂದು ತುಂಬ ಚೆನ್ನಾಗಿದೆ. ನಾನು ಇವತ್ತು ತನಕ ಯಾವತ್ತೂ ಹಾಸ್ಪಿಟ್ಲಿಗೆಲ್ಲ ಹೋಗಿಲ್ಲ, ಮಾತ್ರೆಗಳು ತೊಗೊಂಡಿಲ್ಲ. ಇನ್ನೊಂದು, ಇದನ್ನು ಮಾಡೋದ್ರಿಂದ ಮನೆ ನಾವು ನಮ್ಮ ಆರೋಗ್ಯ ಎಲ್ಲದೂ ಚೆನ್ನಾಗಿರುತ್ತೆ, ಮನಸ್ಥಿತಿ ತುಂಬ ಚೆನ್ನಾಗಿರುತ್ತೆ. ನಾವು ಪ್ರಾಣಿಗಳ ಜೊತೆ ಇರ್ತೀವಿ, ಸದಾ ಒಂದು ಒಳ್ಳೆ ಗಾಳಿನ ಉಸಿರಾಡ್ತೀವಿ. ಇದೆಲ್ಲ ಇರೋದ್ರಿಂದ ಅಗ್ರಿಕಲ್ಚರಲ್ಲಿ ದುಡಿಮೆ ಮಾಡಬಹುದು.
1: ಯುವಕರು ತಮ್ಮ ಒಂದು ಉದ್ಯೋಗವಾಗಿ ಕೃಷಿನ ಆರಿಸ್ಕೋಬಹುದು
0: 100%. ಇದನ್ನ ಆಕ್ಚುಲಿ ನನ್ನಂತವ್ರು ಸ್ವಂತ ಜಮೀನ್ ಇಲ್ಲ ನಂದು, ನಂದು ನಾನು ಲೀಸು ಮತ್ತೆ ಭೋಗ್ಯಕ್ಕೆ ತಗೊಂಡಿರೋದು ಜಮೀನ್ಗಳು. ನಾನೇ ಇಷ್ಟು ದುಡಿತಾ ಇದ್ದೀನಿ ಅಂದ್ರೆ ಇನ್ನು ಸ್ವಂತ ಜಮೀನ್ ಇದ್ದವರು ಇದರಲ್ಲಿ ಬಂಗಾರ ಬೆಳಿಬಹುದು. ಹೇಗೆ ಅಂದ್ರೆ, ಒಂದು ಸಣ್ಣ ಮನೆ 1 ಎಕರೆ ಜಾಗ ಇದೆ ಅಂದ್ರೆ ಅವರು 2 ದನ ಕುರಿ ಕೋಳಿ ಒಂದ್ 4 ಜೇನುನೊಣದ ಪೆಟ್ಟಿಗೆ ಇದಿಷ್ಟನ್ನ ಇಟ್ಕೊಂಡ್ರು ಅಂದ್ರೆ ಅವ್ರಿಗೆ ಒಳ್ಳೆ ದುಡಿಮೆ ಆಗತ್ತೆ. ಒಂದು ಕೋಳಿ 300 ರೂಪಾಯಿಗೆ ಹೋಗುತ್ತೆ ಅಂದ್ರೆ ವಾರಕ್ಕೆ ಒಂದು ಕೋಳಿ ಹೋದ್ರೆ ಸಾಕು ಅವರಿಗೆ 300 ರೂಪಾಯಿ ವಾರಕ್ಕೆ ಬರುತ್ತೆ. ಒಂದು ತಿಂಗಳಿಗೆ ಅಲ್ಲಿಗೆ 1,200 ರೂಪಾಯಿ ಆಯ್ತು ಬರೀ ಕೋಳಿಯಿಂದ. ಇನ್ನು ದನದ್ದು ದಿನಕ್ಕೆ 50 ರೂಪಾಯಿ ಅಂತಾನೆ ಲೆಕ್ಕ ಇಟ್ಕೊಂಡ್ರು 60 ರೂಪಾಯಿ ತನಕ ಬಂದೇ ಬರುತ್ತೆ. 60-70 ನಾವು ಹಿಡಿದಿಟ್ಕೊಬಹುದು. 2 ದನದಿಂದ ನನಗೆ 100 ರೂಪಾಯಿ ಬರುತ್ತೆ ದಿನಕ್ಕೆ. ಅಲ್ಲಿಗೆ ನನ್ನ ಮಂತ್ಲಿ ಇನ್ಕಮ್ 4,200 ರೂಪಾಯಿ ಆಯ್ತು. ಅದಾದ್ಮೇಲೆ ಕುರಿಗಳು ವರ್ಷ 8 ತಿಂಗಳಿಗೆ ಒಂದ್ಸತಿ ನಮ್ಕಿಂದ ಹೊರಗಡೆ ಹೋಗ್ತವೆ. 12,000 ರೂಪಾಯಿ ಬರುತ್ತೆ ಒಂದು ಕುರಿಗೆ. 12,000 ರೂಪಾಯಿ ಅಂದ್ರೆ ತಿಂಗಳ

0: ಈಗ 1,000 ರೂಪಾಯಿ ಲೆಕ್ಕ ಆಯಿತು. ಅಲ್ಲಿಗೆ ನಂದು 5,200 ರೂಪಾಯಿ ಪರ್ ಮಂತಿನ ಆದಾಯಿತು. ಇದಾದ್ಮೇಲೆ ಜೇನುಗೂಡಿಂದ ಬರುವಂತ ಜೇನು, 1 ಕೆಜಿ ಜೇನಿಗೆ 400, 500, 600, 1,000, 1,200 ರೂಪಾಯಿ ತನಕನೂ ಇದೆ.
1: ಹೌದೌದು, ಶುದ್ಧವಾದ
0: ಶುದ್ಧ ಜೇನು. ನಾವು 500 ರೂಪಾಯಿಗೆ ಮಾರಿದ್ರು 4 ಪೆಟ್ಟಿಗೆಯಿಂದ 2,000 ರೂಪಾಯಿ ಆಯಿತು. ಕೇವಲ 80,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಅಲ್ಲಿ ತಿಂಗಳಿಗೆ 5,000 ರಿಂದ 6,000 ರೂಪಾಯಿ ತನಕ ಏನೂ ಶ್ರಮ ಪಡೆದೇನೆ ಇಷ್ಟು ದುಡಿಬೋದು. ಇನ್ನು ನಾನು ಶ್ರಮ ಪಡ್ತೀನಿ ಅನ್ನೋರು ಆದರೆ ಇದರೊಳಗೆ ತುಂಬಾ ಎಲ್ಲ ಸೌಲಭ್ಯಗಳಿದೆ ನಮ್ಮ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಇಂದ. ಪರಿಶಿಷ್ಟ ಜಾತಿ ಮತ್ತು ವರ್ಗದವರಿಗೆ 50% ಸಬ್ಸಿಡಿಗಳಿದೆ. ಆಮೇಲೆ ಯಾರೇ ಒಬ್ಬ ಅಗ್ರಿಕಲ್ಚರ್ ಮಾಡ್ತಾರೆ ಅಂದರೆ ಅಗ್ರಿಕಲ್ಚರಲ್ಲಿ ಕೆಲವೊಂದು ಸಬ್ಸಿಡಿಗಳಿದೆ, ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ಬೋದು. 1 ಎಕರೆಗೆ 8 ದನ ಸಾಕ್ಬೋದು, ಅಥವಾ 40 ಕುರಿ ಸಾಕ್ಬೋದು, ಅಥವಾ 3 ಬ್ಯಾಚ್. 1 ಬ್ಯಾಲಿ 1,000 ಕೋಳಿ ಇರುತ್ತೆ, ಅದರ 3 ಬ್ಯಾಚ್ ಕೋಳಿಗಳನ್ನು ಸಾಕ್ಬೋದು, ನಾಟಿ ಕೋಳಿಗಳು. ಇವೆಲ್ಲ ನಮಗೆ ದುಡ್ಡಾಗುವಂಥದ್ದು. ಇದನ್ನು ನಮ್ಮವರು ನೋಡ್ತಾ ಇಲ್ಲ. ನಮ್ಮಲ್ಲಿ ಎಸ್ಪೆಷಲಿ ಏನಾಗಿದೆ ಅಂದರೆ, ನಾನೊಂದು ಫ್ಯಾಕ್ಟ್ರಿಗೆ ಹೋಗ್ತೀನಿ, ನಾನು ಒಂದು 8 ಅವರ್ಸ್ ವರ್ಕ್ ಮಾಡ್ತೀನಿ, ನನಗಲ್ಲಿ ಫಿಕ್ಸೆಡ್ ಸ್ಯಾಲ್ರಿ ಬರುತ್ತೆ, ನಾನು ಆ ಸ್ಯಾಲ್ರಿ ಸುಖವಾಗಿ ಇರ್ತೀನಿ ಅನ್ನೋದು ಬಂದಿದೆ. ಇವರು ಫ್ಯಾಕ್ಟ್ರಿಲಿ ಏನು ವರ್ಕ್ ಮಾಡ್ತಾ ಇದಾರ ಅದರ ಅರ್ಧದಷ್ಟು ವರ್ಕನ್ನು ನಾನು ಮಾಡ್ತಾ ಇಲ್ಲ. ಆದರೆ ಅವರು ಫ್ಯಾಕ್ಟ್ರಿಯಿಂದ ಏನು ದುಡಿಮೆ ಮಾಡ್ತಾ ಇದಾರೋ ಅದರಿಂದ 10 ಪಟ್ಟು ಜಾಸ್ತಿ ದುಡಿಮೆ ನಾನು ಮಾಡ್ತಾ ಇದ್ದೀನಿ.
1: ಜೊತೆಗೆ ಆರೋಗ್ಯ ಲಾಭ ಕೂಡ,
0: ಆರೋಗ್ಯ ಲಾಭ ಕೂಡ ಅವರಿಗೆ ESI ಸಿಗತ್ತೆ. ನಮ್ಮಲ್ಲೂ ಕೆಲವೊಬ್ಬೊಬ್ರು, ನಾನು ಹಿಂದೆ ವರ್ಕ್ ಮಾಡಿದಂತ ಒಂದು ಜಾಗದಲ್ಲಿ ಅವರು ಅಗ್ರಿಕಲ್ಚರಲ್ ವರ್ಕ್ ಮಾಡ್ತಿರೋ ಅವ್ರ ಕೆಲಸದವರಿಗೂ ESI ಕೊಟ್ಟಿದ್ರು. ಹೆಲ್ತ್ ಇನ್ಶೂರೆನ್ಸ್ ಅಂತ ಎಲ್ಲ ಫೇಲ್ ಮಾಡಿಕೊಂಡು ಇಟ್ಕೊಬಹುದು.
1: ಹಾಗೆ ಆರೋಗ್ಯದ ಕುರಿತು ನಮ್ಗೆ ಬೇರೆ ರೀತಿಯಿಂದ ಅದಕ್ಕೂ ಒಂಚೂರು ರಕ್ಷಣೆ ಎಲ್ಲ ಇರಬೇಕು ಅನ್ನೋದಾದ್ರೆ ಅದಕ್ಕೂ ಯಶಸ್ವಿನಿ ಮುಂತಾದದ್ದೆಲ್ಲ ಇದೆ,
0: ಎಲ್ಲ ಇದೆ. ಆರೋಗ್ಯ ವಿಮೆಗಳು ತುಂಬಾ ಇದಾವೆ, ನಾವು ಅವುಗಳನ್ನ
1: ಹೌದು
0: ಸೆಲೆಕ್ಟ್ ಮಾಡ್ಬೋದು,
1: ಮಾಡ್ಕೋಬಹುದು.
0: ನಮ್ಮಲ್ಲಿ ಎಜುಕೇಟೆಡ್ ಬರ್ತಾ ಇದ್ದಾರೆ ಯುವಕರು, ಈಗ ಯಾರಿಗೂ ಇಂಗ್ಲಿಷ್ ಬರಲ್ಲ ಅನ್ನೋದಿಲ್ಲ, ಇಂಟರ್ನೆಟ್ ಗೊತ್ತಿಲ್ಲ ಅನ್ನೋದಿಲ್ಲ. 90% ಜನ ಹುಡುಗರಿಗೆ ಇಂಟರ್ನೆಟ್ ಅಂದ್ರೆ ಏನು ಅನ್ನೋದು ಗೊತ್ತಿದೆ, ಇಂಗ್ಲಿಷ್ ಅಂದ್ರೆ ಅದನ್ನು ಓದಕ್ಕೆ ಬರುತ್ತೆ. ನಾವು ನಮ್ಮ ಅಗ್ರಿಕಲ್ಚರ್ಲಿ ಏನು ದುಡಿತಾ ಇದೀವೋ ಅದನ್ನ ನಾವು ಮಾರ್ಕೆಟಿಂಗ್ ಮಾಡ್ಕೊಂಡು ನಮ್ಮ ಫೇಸ್ಬುಕ್ ಅಲ್ಲಿ ನಮ್ದು ಫೋಟೋಗಳ ಜೊತೆಗೆ ಬರೀ ಫೋಟೋ ಹಾಕೊಳ್ಳೋ ಬದಲು ಒಂದು ಅಗ್ರಿಕಲ್ಚರ್ ಬಗ್ಗೆ ನಾವು ಏನ್ ಮಾಡ್ತಾ ಇದೀವೋ ಇದನ್ನ ನಾವು ಸೇಲ್ ಮಾಡ್ತೀವಿ ಅಂತ ಹಾಕೊಂಡ್ರೆ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿರೋರೇ ನಮ್ಮ ಹತ್ರ ತಗೊಂತಾರೆ. ಈ ತರದೆಲ್ಲ ಲಾಭಗಳಿದೆ. ಮುಂದೆ ಅಗ್ರಿಕಲ್ಚರ್ಗೆ ತುಂಬಾ ಬೇಡಿಕೆ ಇದೆ. ರೈತರು ಅವರ ಭತ್ತದ ಜಮೀನನ್ನ ತೆಗೆದು ಅಡಿಕೆ ಕೂರಿಸ್ಕೊಂತಾ ಇದ್ದಾರೆ, ಸೈಟ್ಗಳನ್ನು ಮಾಡ್ತಾ ಇದ್ದಾರೆ. ಅದನ್ನ ದಯವಿಟ್ಟು ಮಾಡಬಾರದು. ಭತ್ತದಲ್ಲಿ ಅರ್ಧಕ್ಕೆ ಅರ್ಧ ಲಾಭ ಇದೆ ಅದನ್ನ ಮಾಡೋ ರೀತಿ ಮಾಡಿದಾಗ.
1: ಈಗ ನೀವು ಭತ್ತ ಮಾಡ್ತಿದ್ದೀನಿ 2 ಎಕರೆಗೆ ಅಂತ ಹೇಳಿದ್ರಿ.
0: ಹೌದು.
1: ಮುಖ್ಯವಾಗಿ ನಾವು ಇವತ್ತು ನೋಡೋದೇನೆಂದ್ರೆ ಭತ್ತದಲ್ಲಿ ತುಂಬಾ ಕೆಲಸಗಾರರು ಬೇಕದಕ್ಕೆ, ಅವರೇ ಸಿಗ್ತಿಲ್ಲ ಇವಾಗ ಅನ್ನೋ ತರದಲ್ಲಿ ಒಂದು ಮಾತೆ. ಇದನ್ನ ಹೇಗೆ ನೀವು ಹೇಗೆ ಈ ಒಂದು ಸಮಸ್ಯೆನ ದಾಟ್ತೀರಿ
0: ಸರ್? ನನಗೆ ಭತ್ತ ಅಂದಿದ ತಕ್ಷಣ ಅದರಲ್ಲಿ ಬರೋದು 4 ಸ್ಟೇಜ್. ಫಸ್ಟು ಭತ್ತದ ಗದ್ದೆನ ರೆಡಿ ಮಾಡ್ಕೊಳ್ಳೋದು. ಭತ್ತದ ಗದ್ದೆ ರೆಡಿ ಮಾಡ್ಕೊಳ್ಳೋದಕ್ಕೆ 4 ಅವರ್ಸ್ ಕಷ್ಟ ನಾವೇ ಪಟ್ಟರೆ ಅದು ರೆಡಿ ಆಗತ್ತೆ. ನಾನು ಕಷ್ಟ ಪಡಲ್ಲ ಅಂದವರು ಅದನ್ನು ಬೇರೆಯವ್ರ ಹತ್ರ ಟ್ಯಾಕ್ಟರ್ ಓಡಿಸ್ತಾರೆ, ಬೇರೆ ಕೆಲಸಗಳನ್ನು ಮಾಡಿಸ್ತಾರೆ. ಇವಾಗ ಬೇರೆಯವ್ರು ಕೊಡ್ಬೇಕಾದ್ರೆ ಅದು ಮ್ಯಾನ್ ಪವರ್ ಹೋಗಿ ಹೋಗುತ್ತಲ್ಲ,
1: ಅವ್ರಿಗೆ ಕೊಡ್ಲೇಬೇಕು,
0: ಅವ್ರಿಗೆ ದುಡ್ಡು ಕೊಡ್ಲೇಬೇಕು, ಅವ್ರಿಗೆ ಹೋಗ್ಲೇಬೇಕು. ಅದನ್ನ ನಾವೇ ಮಾಡ್ಕೊಬಹುದು. ಹೇಗೆ? ಟಿಲ್ಲರ್ ಬಾಡಿಗೆಗೆ ಸಿಗತ್ತೆ, ಎತ್ತು ಬಾಡಿಗೆಗೆ ಸಿಗತ್ತೆ, ಟ್ರ್ಯಾಕ್ಟರ್ಗಳು ಬಾಡಿಗೆಗೆ ಸಿಗತ್ತೆ, ಟ್ರ್ಯಾಕ್ಟರ್ ಓಡಿಸ್ಬೋದು. ಎರಡನೇದು ಬದ ಕೊಚ್ಚು ಅಂತ ಇದೆ, ಅದೊಂದು ಪ್ರೋಸೆಸ್. ಆ ಪ್ರೋಸೆಸ್ ಅನ್ನ 2-3 ಜನ ಆಳುಗಳನ್ನು ಇಟ್ಟು ಮಾಡಿಸ್ತಾರೆ. ಒಬ್ಬನಿಗೆ 300 ರೂಪಾಯಿ ಅಂತ ಆದ್ರೂ 3 ಜನಕ್ಕೆ 900 ರೂಪಾಯಿ ಆಗತ್ತೆ. ಇದನ್ನ ಒಬ್ಬ ಮಾಡಬಹುದು. ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆ ತನಕ ಮಾಡಲಿ, ಸಾಯಂಕಾಲ 4 ಗಂಟೆಯಿಂದ 6 ಗಂಟೆ 6:30 ತನಕ ಮಾಡಲಿ, ಕೆಲಸ ಮುಗಿದೇ ಹೋಗತ್ತೆ. ಇಲ್ಲಿ ನಮ್ಮ ರೈತರುಗಳು ತಾವು ಕಷ್ಟ ಪಡ್ತಾ ಇಲ್ಲ,
1: ಸ್ವಂತಕ್ಕೆ ಕೈ ಇಟ್ಟು ಕಷ್ಟ ಪಡಲಾರದಿರೋದೇ ಈ ರೀತಿಯ ಒಂದು.
0: ಹೌದು,
1: ಲೇಬರ್.
0: ಆದ್ರೆ ಲೇಬರ್ ಗಳನ್ನ ನಾವು ಯೂಸ್ ಮಾಡ್ಕೊಂಡೇನೆ ಮಾಡಬಹುದಾಗಿರೋದು ಅಗ್ರಿಕಲ್ಚರ್ಲಿ ಸುಮಾರು ಇದಾವೆ. ಆಮೇಲೆ ನಟ್ಟಿ ಮಾಡೋದಕ್ಕೆ ಇವಾಗ ಮಿಷನ್ಗಳು ಬಂದಿದೆ. ಆ ಮಿಷನ್ಗಳು 50% ಜನ ರೈತರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಇನ್ನು 50% ಜನ ರೈತರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಅದರಲ್ಲಿ ಕರೆಕ್ಟ್ ಆಗಲ್ಲ ಅಂತ. ನಟ್ಟಿಗೆ 4 ಜನ ಸಾಕು 1 ಎಕರೆಗೆ, ನಾವು ಅವ್ರನ್ನ ಬಳಸ್ಕೊಬೋದು. ನಟ್ಟಿ ಆದ್ಮೇಲೆ ಈ ಏನು ಕಳೆ ತೆಗೆಯೋದಿದೆಯಲ್ಲ, ಈ ಕಳೆ ತೆಗೆಯೋದನ್ನ ನಾವೇ ಮಾಡ್ಕೊಬೋದು. ಒಂದು ಸರ್ಟನ್ ಪೀರಿಯಡ್ ಆದ್ಮೇಲೆ ಡೈಲಿ 4-4 ರೋ ತಕೊಂಡೋಗ್ತಾ ಹೋದ್ರೆ 3 ದಿನದಲ್ಲಿ 1 ಎಕರೆ ಕಳೆ ಖಾಲಿಯಾಗಿರುತ್ತೆ. ನಮ್ಮಲ್ಲಿ ಅದು ಮಾಡ್ತಾ ಇಲ್ಲ, ನಮ್ಮಲ್ಲಿ ಅವರು ವರ್ಕಿಗೆ ಇಳಿತಾ ಇಲ್ಲ.

0: ನನಗೆ ತಿಂಗಳಿಗೆ ಬರೋದು 10,000 ರೂಪಾಯಿ, ದಿನಕ್ಕೆ 300 ರೂಪಾಯಿ ಅಂತ ಲೆಕ್ಕ ಇಟ್ಕೊಂಡ್ರೆ ನಾನು ಖರ್ಚು ಮಾಡೋದು 350 ರೂಪಾಯಿ ಆದರೆ ನನಗೆ ಎಲ್ಲಿಂದ ಲಾಭ ಬರುತ್ತೆ? ದುಂದು ವೆಚ್ಚ ಮಾಡಬಾರ್ದಾಗತ್ತೆ. ಕೆಲವೊಂದು ಕೆಲಸಗಳು ನಮ್ಮ ಕೈಲೇ ಮಾಡ್ಕೊಬೋದು, ಅದನ್ನೆಲ್ಲ ನಾವೇ ಮಾಡಿದಾಗ ನಮಗೆ 100% ಲಾಭ ಇದೆ. ಭತ್ತದಲ್ಲಿ 1 ಎಕರೆಗೆ 18-20 ಸಾವಿರ ರೂಪಾಯಿ ತಂಗನು ಲಾಭ ಇದೆ.
1: ಈಗ್ಲೂ
0: ಈಗ್ಲೂ
1: ಅದನ್ನ ನೀವು ಪಡಿತಾ ಇದ್ದೀರಿ? ಈಗಲೇ
0: ನಾನು ಪಡಿತಾ ಇದ್ದೀನಿ. ಟಿಲ್ಲರ್ನ ತಗೊಂಡ್ಬರ್ತೀವಿ, ಟಿಲ್ಲರಿಗೆ ಬಾಡಿಗೆ ಕೊಟ್ಟು ಟಿಲ್ಲರ್ ತಗೊಂಡ್ಬಂದು ಟಿಲ್ಲರ್ನ ನಾನೇ ಹೊಡಿತೀನಿ. ಅದಾದಮೇಲೆ ನಟ್ಟಿಲಿ 3 ಜನ ಆಳನ್ನಿಟ್ಟು ಇನ್ನೊಬ್ಬನಾಗಿ ನಾನೇ ವರ್ಕ್ ಮಾಡ್ತೀನಿ. ಅಲ್ಲಿ ಒಂದಾಳಿನ ಕೆಲಸ ಉಳಿತು, ನಾನು ನಿಂತ್ಕೊಳ್ಳೋ ಬದಲು ಬಗ್ಗೆ ಕೆಲಸ ಮಾಡಿದೆ. 4ನೇದು ಕಳೆ ತೆಗೆಯೋದಕ್ಕೆ ಸಣ್ಣ ಪುಟ್ಟ ಯಂತ್ರಗಳಿದೆ, ಸೈಕಲ್ ರೋಟರು, ವೀಲ್ ರೋಟರು ಅಂತ, ಅದನ್ನು ಯೂಸ್ ಮಾಡ್ತೀವಿ. ಅದರಲ್ಲಿ ಹೋಗದಿದ್ದನ್ನು ನಾವೇ ತೆಗಿತೀವಿ. ಡೈಲಿ ವರ್ಕ್ ಮಾಡಿದಾಗ ನನಗೆ ಅದರಲ್ಲಿ ಲಾಭ ಸಿಗುತ್ತೆ, ನನಗೆ ಸಿಗ್ತಾ ಇದೆ.
1: ಸರಿ, ಆಮೇಲೆ ನೀವು ವೃತ್ತಿಯಿಂದ ಈಗ ಕೃಷಿಯನ್ನು ನಿಮ್ಮ ಪೂರ್ಣಾವಧಿ ಕೆಲಸವಾಗಿ ಅದನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ, ಅದರಲ್ಲಿ ನೀವು ಯಶಸ್ವಿನೂ ಆಗಿದ್ದೀರಿ.
0: ಹೌದು.
1: ಮತ್ತು ನಿಮ್ಮ ಯಶಸ್ಸು ಹೇಗೆ ಬರ್ತಾ ಇದೆ ಮತ್ತು ನಿಮ್ಮ ಒಂದು ಯೋಜನೆಗಳು ಏನೇನು ಇದನ್ನೆಲ್ಲ ಹೇಳಿದ್ರಿ ನೀವು ಈಗಾಗಲೇ. ಇದು ನಿಮ್ಮ ವೃತ್ತಿ ಆಯಿತು, ಪ್ರವೃತ್ತಿಯಿಂದ ನೀವು ಏನೇನು ಮಾಡ್ತಾ ಇದ್ದೀರಿ? ಈಗ ಪ್ರವೃತ್ತಿಯಿಂದ ನೀವು ಬೇರೆ, ಈಗ ನೀವು ಸಾಕಷ್ಟು ಇದರಲ್ಲಿ ನಿಮಗೆ ಸ್ಪೇರ್ ಟೈಮ್ ಇರುತ್ತೆ ಅಂತ ಹೇಳಿದ್ದೀರಿ,
0: ಈಗಾಗಲೇ
1: ಅದನ್ನೆಲ್ಲ ಹ್ಯಾಕ್ ಕಳೀತೀರಿ ನೀವು?
0: ಸರ್, ನಾನು ಚಾರಣಗಳಿಗೆ ಹೋಗ್ತೀನಿ. ಆಮೇಲೆ ಸಾಹಸ ಕ್ರೀಡೆಗಳು, ಅಡ್ವೆಂಚರ್ ಸ್ಪೋರ್ಟ್ಸು, ಕಯಾಕಿಂಗ್ ಅಂತ ಇದೆ,
1: ಅಂದರೆ ದೋಣಿ,
0: ತೊಗರೋಣಿಗಳು ಬರ್ತವೆ, ಅದರಲ್ಲಿ ರಿವರ್ ರನ್ನಿಂಗ್ ಅಂತ ಮಾಡ್ತೀವಿ. ಈಗ ನಾಡಿದ್ದು ಜುಲೈ ಅಥವಾ ಆಗಸ್ಟಲ್ಲಿ ಮಾಡ್ತೀವಿ ನಾವು ಅದನ್ನು. ಈ ಹುಟ್ಟೋ ಜಾಗದಿಂದ ಅದು ಎಂಡ್ ಆಗೋ ಜಾಗ ತಂಗನೂ ನದಿಲೇ ಹೋಗುವಂಥದ್ದು, ತುಂಬಿ ಹರಿತಿರೋಂಥ ನದಿಲಿ ಮಳೆಗಾಲದಲ್ಲಿ.
1: ಇದಕ್ಕೆ ನಿಮಗೆ ಎಲ್ಲ ಜೊತೆಗೆ ಇನ್ಯಾರ್ಯಾರು ಇರ್ತಾರೆ?
0: ಜೊತೆಗೆ ನಮ್ಮ ಸ್ನೇಹಿತರಾದಂಥ ಕಿರಣ್ ಕುಮಾರ್ ಅಂತ ಇದ್ದಾರೆ,
1: ಅವರು ಒಂದು ದೋಣಿನಲ್ಲಿ, ನೀವು ಒಂದು ದೋಣಿಯಲ್ಲಿ, ಅವರೊಂದು ಕಯಾಕ್, ನೀವೊಂದು ಕಯಾಕ್ನಲ್ಲಿ ಕೂತ್ಕೊಂಡು ನದಿನಲ್ಲಿ ಬರುವಂಥದ್ದು,
0: ನದಿನಲ್ಲಿ ಬರುವಂಥದ್ದು.
1: ಹ್ಞೂ, ಇದೊಂದು ಕ್ರೀಡೆನಲ್ಲಿ ನೀವು ತೊಡ್ಕೊಂಡಿದ್ದೀರಿ?
0: ತೊಡ್ಕೊಂಡಿದ್ದೀವಿ.
1: ಸರಿ, ಆದರೆ ನೀವು ಈ ರೀತಿಯ ಕ್ರೀಡೆಗಳಿಗೆ ನೀವು ಹೋಗಬೇಕಾದ್ರೆ ಕೃಷಿ ಇದನ್ನೆಲ್ಲ ಯಾರು ನೋಡ್ಕೋತಾ ಇರ್ತಾರೆ?
0: ನಾನು ಮಾಡಬೇಕಾದ್ರೆ ನನಗೆ ಹೆಲ್ಪರ್ ಅಂತ ಇರಲ್ಲ, ಅವರು ಇದನ್ನ ನೋಡ್ಕೊಂತಾರೆ. ಸೂಪರ್ವೈಸರ್ಗೆ ನಮ್ಮ ತಂದೆ ತಾಯಿಯರು ಇರ್ತಾರೆ ಅಲ್ಲಿ, ಹಾಗಾಗಿ ನಮ್ಮ ತಂದೆ ಹೋಗಿ ಬರ್ತಾರೆ ಡೈಲಿ. ನಮ್ಮ ತಂದೆಯಿಂದ ನನಗೆ ತುಂಬ ಸಪೋರ್ಟ್ ಸಿಗ್ತಾ ಇದೆ, ಅವ್ರು ಡೈಲಿ ಬರ್ತಾರೆ. ಅವರೇನು ಕೆಲಸ ಮಾಡೋಕ್ಕಾಗಲ್ಲ, ಅವರು ಸುಮ್ಮನೆ ಕೂತ್ಕೊಂಡಿರ್ತಾರೆ, ಬಟ್ ನಮ್ಮ ಹೆಲ್ಪರ್ ಅದನ್ನೆಲ್ಲ ನೋಡ್ಕೊಂತಾರೆ.
1: ಮೇಲುಸ್ತುವಾರಿ
0: ತಂದೆಯವರು ನೋಡ್ಕೊಂತಿರ್ತಾರೆ.
1: ಅಷ್ಟು ಮಟ್ಟಿಗೆ ನೀವು ಈ ನಿಮ್ಮ ಪ್ರವೃತ್ತಿ ಮೇಲೂ ನೀವು
0: ಗಮನ ಹರಿಸ್ಬೋದು ಸರ್.
1: ನೀವು ಇದನ್ನು ಹೇಳಿ ನನಗೆ, ನಿಮ್ಮ ಒಂದು ಈ ಕಯಾಕಿಂಗ್ ಕ್ರೀಡೆ ಅಂದ್ರೆ ತೊಗಲು ದೋಣಿ ಅಂತ ಹೇಳಿದ್ರಿ ನೀವು, ಈ ತೊಗಲು ದೋಣಿ ಅಂತಂದ್ರೆ ಸಣ್ಣ ದೋಣಿ, ಇದು
0: ಸಣ್ಣ ದೋಣಿ, ಒಬ್ಬರೇ ಕೂರೋ ಅಂತ,
1: ಸ್ವಲ್ಪ ಉದ್ದವಾಗಿ ಇರ್ತದೆ,
0: ಎರಡು
1: ಕಡೆಗೂ ಹುಟ್ಟಾಕ
0: ಎರಡು ಕಡೆ
1: ಮುಂದೆ ನಡೆಸುವಂತದ್ದು.
0: ಹೌದು ಸರ್.
1: ಇದನ್ನ ನೀವು ನದಿನಲ್ಲಿ ಹೋಗುವಂತದ್ದು?
0: ಹೌದು ಸರ್.
1: ಯಾವ ನದಿನಲ್ಲಿ ಮಾಡ್ತಾ ಇದೀರಿ ಈಗ ಇದನ್ನ?
0: ಈಗ ಭದ್ರಾ ನದಿಲಿ ಮಾಡ್ಬೇಕು ಅಂತ ಇದೀವಿ ಸರ್ ನಾವು.
1: ಓಹೋ,
0: ಲಾಸ್ಟ್ ಮೂಮೆಂಟ್ ಚೇಂಜಸ್ ಆಗೋ ಚಾನ್ಸಸ್ ಇದೆ. ನೀರ ಹರಿವು ಯಾವಾಗ ಜಾಸ್ತಿ ಇರುತ್ತೆ ಅಂತ ನೋಡ್ಬಿಟ್ಟು ಅದು ಜಾಸ್ತಿ ಇದ್ದಾಗ ನಾವು ಹೋಗೋದು ಸರ್.
1: ಈಗಾಗಲೇ ಮಾಡಿದ್ದೀರಾ ಇದನ್ನೆಲ್ಲಾದ್ರ?
0: ಇದ್ರ ಹಿಂದೆ ಒಂದ್ಸತಿ ಮಾಡಿದ್ವಿ, ಸಣ್ಣದಾಗಿ ಮಾಡಿದ್ವಿ ಅಷ್ಟೇ, ಆದ್ರೆ ಇಷ್ಟು ದೂರ ಮಾಡಿರ್ಲಿಲ್ಲ, ತುಂಬಾ ಲಾಂಗ್ ಮಾಡಿರ್ಲಿಲ್ಲ. ಇದು ತುಂಬಾ ಲಾಂಗ್ ಸರ್, 147 ಕಿಲೋಮೀಟರ್, 187 ಕಿಲೋಮೀಟರ್ ಸರ್.
1: ಒಂದು ಸ್ವಲ್ಪ ಮಟ್ಟಿಗೆ ಇದರಲ್ಲಿ ಪ್ರಾಣಾಪಾಯವೂ ಇರುವಂತಹ ಕ್ರೀಡೆ ಅಲ್ವಾ ಇದು? ನದಿನಲ್ಲಿ ಅದು ತುಂಬಾ ಹರಿತಿರೋ ನದಿನಲ್ಲಿ,
0: ತುಂಬಾ ಹರಿಯೋ ನದಿನಲ್ಲಿ ತುಂಬಾ ರಿಸ್ಕ್ ಇದೆ ಸರ್. ಹೇಗೆ ಅಂದ್ರೆ, ದೋಣಿ ಮುಗಿಸ್ಕೊಂಡು ಅಕಸ್ಮಾತ್ ಕೆಳಗಡೆ ಬಂಡೆ ಇದ್ದು ಬಂಡೆಗೆ ಹೊಡೆತ ಬೀಳೋ ಚಾನ್ಸಸ್ ಇದೆ. ಅಲ್ಲೇ ಕೆಲವೊಂದು ಜಾಗದಲ್ಲಿ ನದಿ ತುಂಬಾ ಕಿರಿದಾಗಿ ಹರಿಯತ್ತೆ, ಆ ಜಾಗಗಳಲ್ಲಿ
1: ನೀರಿನ ಸೆಳವು,
0: ನಾವು ರಭಸ ಜಾಸ್ತಿ ಇರುತ್ತೆ, ನಮ್ಮ ದೋಣಿ ನಮ್ಮ ಕೈ ತಪ್ಪಿ ನಾವು ನೀರಿಗೆ ಬಿದ್ದು ನೀರಿನ ಹರಿವಿನಲ್ಲಿ ನಾವು ಹೋಗಿ ಬೇರೆ ಕಡೆ ಹೊಡ್ಕೊಳ್ಳೋ ಚಾನ್ಸಸ್ ಇದೆ. ಆಮೇಲೆ ಎಲ್ಲರಿಗೂ ಗೊತ್ತಿರಬಹುದು, ಭದ್ರಾ ನದಿಯಲ್ಲಿ ಮೊಸಳೆಗಳ ಕಾಟ ಜಾಸ್ತಿ ಇದೆ.
1: ಹೌದು.
0: ಸೊ ಅದು ಒಂದು ಪ್ರಾಬ್ಲಮ್ ಇದೆ, ಅದಕ್ಕೆಲ್ಲ ನಾವು ಸ್ವಲ್ಪ ನೋಡ್ತಾ ಇದ್ದೀವಿ ಹೇಗೆ ಏನು ಅಂತೆಲ್ಲ ಹೇಳಿ, ಅದರ ಬಗ್ಗೆ ಸ್ಟಡಿ ಮಾಡಿದ್ದೀವಿ ಏರಿಯಾ ಬಗ್ಗೆ.
1: ಈ ಕಯಾಕ್ಗಳು ಅಂದ್ರೆ ನೀವು ಹೇಳಿದ್ರೆ ತೊಗಲು ದೋಣಿ, ಇದು ಎಲ್ಲಿ ಸಿಗ್ತದೆ, ಎಷ್ಟು ಬೀಳ್ಬೋದು ಇದಕ್ಕೆ?
0: ಇದು ಒಂದು ಕಯಾಕಿಗೆ 1 ಲಕ್ಷ ರೂಪಾಯಿ ತನಕ ಬೀಳುತ್ತೆ ಸರ್. ಅದು ಕಂಪ್ಲೀಟ್ ಆಗಬೇಕು ಅಂದ್ರೆ ಕಯಾಕು, ಅದಕ್ಕೆ ಹುಟ್ಟಿಗೆ ಪ್ಯಾಡಲ್ ಅಂತಾರೆ, ಆಮೇಲೆ ಕಯಾಕಿಗೆ ನಮ್ಮ ಬಾಡಿ ಕಯಾಕ್ ಒಳಗೆ ಕೂತಾಗ ನೀರು ಒಳಗಡೆ ಹೋಗದಿರ ಮುಚ್ಕೊಳ್ಳೋದಕ್ಕೆ ಸ್ಪ್ರೇಸ್ ಕಟ್ ಅಂತಾರೆ, ಇವೆಲ್ಲ ಹೆಲ್ಮೆಟ್ಟು ಇವೆಲ್ಲ ಸೇರಿಸಿ 120,000-125,000 ರೂಪಾಯಿ ಆಗುತ್ತೆ.
1: ಈಗ 1 ಲಕ್ಷ ರೂಪಾಯಿ ಕೊಟ್ಟು ನೀವು ಅದೆಲ್ಲ ತೊಗೊಂಡ್ಬಿಟ್ಟಿದ್ದೀರಿ?
0: ಎಲ್ಲ ಇದೆ ಸರ್ ನಮ್ಮ ಹತ್ರ ಐಟಮ್.
1: ಅಂದರೆ ಸಾಕಷ್ಟು ವೆಚ್ಚವೂ ಹೌದು ಇದರಲ್ಲಿ.
0: ಹೆಚ್ಚು ಇದೆ, ಆದ್ರೆ ಇವೆಲ್ಲ ಒನ್ ಟೈಮ್ ಅಷ್ಟೇ, ಆಮೇಲೆ ಆಮೇಲೆ ಕಮ್ಮಿ ಆಗ್ತಾ ಬರುತ್ತೆ. ಇವಾಗ ನಾವು ಇಲ್ಲಿಂದ ಆ ತೊಗಲು ದೋಣಿಗಳನ್ನ ಹಾಕೊಂಡು ಸ್ಪಾಟಿಗೆ ಹೋಗೋದು, ಅಲ್ಲಿ ಕಾರ್ ನಿಲ್ಸೋದು, ಕಾರ್ ನಮ್ಮ ಹಿಂದೆ ಬೇರೆ ಕಡೆ ಬರಬೇಕದು,
1: ಈ ರೀತಿ ಅದರಲ್ಲಿ ವೆಚ್ಚನೂ ಇದೆ.
0: ಹೌದು ಸರ್.
1: ಆದ್ರೆ ನೀವು ಈ ಕ್ರೀಡೆಯಲ್ಲಿ ತೊಡಗಿದ್ದೀರಿ?
0: ತೊಡಗಿದ್ದೀವಿ.
1: ಸರಿ ಸರಿ. ಜೊತೆಗೆ ನಿಮ್ಗೆ ಮತ್ತೆ ಬೇರೆ ಯಾವ ರೀತಿದು?
0: ನನಗೆ
1: ಒಂದು ಹೇಳಿದ್ರಿ ಈಗ
0: ಚಾರಣದು ಸರ್, ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಅಂತ ಒಂದು ಚಾರಣ ಕ್ಲಬ್ ಇದೆ ಸರ್, ಇಂಟರ್ನ್ಯಾಷನಲ್ ಕ್ಲಬ್ ಅದು. ಈ ರೋಟರಿ ಇದೇ ತರ ಒಂದು ಸಂಸ್ಥೆ ಅದು, ಆ ಸಂಸ್ಥೆಯಲ್ಲಿ ನಾವು ಮೆಂಬರ್ ಆಗಿದ್ದೀವಿ. ಅದರಿಂದ ನಾವು ಚಾರಣಕ್ಕೆಲ್ಲ ಹೋಗ್ತಿರ್ತೀವಿ. ಈಗ ಏನು ಮಾನ್ಸೂನ್ ಟ್ರೆಕ್ಕಿಂಗ್ ಅಂತ ಹೇಳ್ತಾರೆ, ಮಳೆಯಲ್ಲಿ ನಿಂತ್ಕೊಂಡು ಹೋಗುವಂಥದ್ದು, ಮಳೆಯಲ್ಲಿ ಕೆಲವೊಂದು ಜಾಗಗಳಿಗೆ ಹೋಗುವಂಥದ್ದು, ಮಳೆಗಾಲದಲ್ಲಿ ಕೆಲವೊಂದು ಜಾಗ, ಬೇಸಿಗೆಯಲ್ಲಿ ಹೋಗುವಂಥದ್ದು, ಸಮ್ಮರ್ ಟ್ರೆಕ್ಕಿಂಗ್ ಈ ಥರದ್ದೆಲ್ಲ ಇರುತ್ತೆ, ಅದಕ್ಕೆಲ್ಲ ಹೋಗ್ತಿರ್ತೀವಿ. ಭದ್ರಾವತಿಯಲ್ಲೇ ಅದನ್ನು ನಾವು ಸದ್ಯದಲ್ಲೇ ಓಪನ್ ಮಾಡ್ತಾ ಇದ್ದೀವಿ ಈ ತಿಂಗಳ ಒಳಗೆ. ಯಾಕೆ ನಮ್ಮ ಭದ್ರಾವತಿಯಲ್ಲಿ ಯಾಕೆ ಒಂದು ಇರಬಾರ್ದು ಆ ಒಂದು ಸಂಸ್ಥೆ, ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಅಂತ,
1: ಅದನ್ನ ಇಲ್ಲೇ ಮಾಡಬೇಕು,
0: YHI ಅಂತ ಇಲ್ಲೇ ಭದ್ರಾವತಿಯಲ್ಲಿ ಮಾಡಬೇಕು ಅಂತ
1: ಮಾಡಬೇಕು. ಇನ್ನು ಹೆಚ್ಚಿನ ಜನಕ್ಕೆ ಇದರಲ್ಲಿ ಆಸಕ್ತಿ ಮೂಡಿಸಬೇಕು,
0: ಆಸಕ್ತಿ ಮೂಡಿಸಬೇಕು. ಹೌದು, ಇದ್ರಿಗೆ ಟ್ರೆಕ್ಕಿಂಗ್ ಅಂದ್ರೆ ಆಕ್ಚುಲಿ ನಾವೀಗ ಬ್ಯಾಂಗ್ಳೂರು ಮತ್ತು ಬೇರೆ ಕಡೆಗಳಲ್ಲಿ ಒಬ್ಬರಿಗೆ 3,000 ರೂಪಾಯಿ, 2,500, 3,000 ರೂಪಾಯಿ ಮೇಲೇನೆ ರೇಟ್ಗಳಿದ್ದಾವೆ. ನಮ್ಮ ಯೂತ್ ಹಾಸ್ಟೆಲ್ ಕ್ಲಬ್ ಅಲ್ಲಿ ಏನಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯನು ತನ್ನ ಒಂದು ಆಸಕ್ತಿಗಳನ್ನ ಸಣ್ಣ ಪುಟ್ಟ ಖರ್ಚಿನಲ್ಲಿ ಅವನು ಆಸಕ್ತಿಗಳಲ್ಲಿ ತೊಡಗಿಸ್ಕೊಬಹುದು ಅವನನ್ನ, ಅದಕ್ಕೋಸ್ಕರ ಇದು ಹೆಲ್ಪ್ ಮಾಡುತ್ತೆ. 3,000 ರೂಪಾಯಿ ಖರ್ಚಾಗುವ ಜಾಗದಲ್ಲಿ ಇವರಿಗೆ ಪರ್ ಹೆಡ್ ಒಂದು 500 ರೂಪಾಯಿ ಬೀಳೋ ಚಾನ್ಸಸ್ ಇರುತ್ತೆ. ಇದು ಮಿಡಲ್ ಕ್ಲಾಸ್ ಮತ್ತು ಹೈ ಕ್ಲಾಸ್ ಇವರಿಬ್ರು ಕಾನ್ಸಂಟ್ರೇಟ್ ಮಾಡಿದೆ. ಕೆಲವೊಬ್ರು ಒಬ್ಬೊಬ್ರೇ ಇರ್ತಾರೆ, ಇಬ್ಬಿಬ್ರು ಇರ್ತಾರೆ, ಇಬ್ಬಿಬ್ರು ಅಲ್ಲಿ ತನಕ ಏನು ಹೋಗೋದು ಅಂತಿರತ್ತೆ. ಅವ್ರುಗಳು ನಮ್ಮ ಜೊತೆ ಸಾಗ ಅವರಿಗೆ ಒಂದು ಗ್ರೂಪ್ ಸಿಗತ್ತೆ, ಗುಂಪಿನಲ್ಲಿ ಯಾವತ್ತು ಶಕ್ತಿ ಇದ್ದೇ ಇದೆ.
1: ಹೌದು ಹೌದು.
0: ಹಾಗಾಗಿ ಅವರು ನಮ್ಮ ಜೊತೆ ಸೇರಿದಾಗ ಅವರಿಗೆ ಒಂದು ಚಾನಲ್ ಸಿಗತ್ತೆ, ಅವರ ಒಂದು ಸೆಲ್ಫ್
1: ತೊಡಗಿಸ್ಕೊಳ್ಳಿಕ್ಕೆ
0: ತೊಡಗಿಸ್ಕೊಳ್ಳೋದಕ್ಕೆ ಅವರಿಗೆ ಅನುಕೂಲ ಆಗತ್ತೆ. ಇದೊಂದು ಸ್ಟೇಜ್ ಇದ್ದ ಹಾಗೆ, ಆ ಸ್ಟೇಜ್ ಭದ್ರಾವತಿಯಲ್ಲಿ ಈಗ ಸದ್ಯದಲ್ಲೇ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ. ನಾವು ಮತ್ತೆ ನಮ್ಮ ಸ್ನೇಹಿತರಾದಂತ ಕಿರಣ್ ಕುಮಾರ್ ಅವರು
1: ಇಬ್ರು ಸೇರಿ ಇದನ್ನ
0: ಇಬ್ರು ಸೇರಿ ಮಾಡ್ಬೇಕು ಅಂತ
1: ಸದ್ಯದ ನಿಮ್ಮ ಯೋಜನೆ.
0: ಹೌದು ಸರ್.
1: ಆಯ್ತು ಕಾರ್ತಿಕ್ ಅವರೇ, ನಿಮಗೆ ನಿಮ್ಮ ಈ ಯೋಜನೆಯಲ್ಲಿ ಸಫಲತೆ ಸಿಗ್ಲಿ, ನಾವು ಮತ್ತೊಮ್ಮೆ ಮಾತಾಡುವಂತಾಗ್ಲಿ ಅಂತ ನಾನು ಆಶಿಸ್ತೀನಿ. ಮತ್ತೆ ನೀವು ಇದುವರೆಗೂ ಸಾಕಷ್ಟು ಒಳ್ಳೊಳ್ಳೆ ವಿಷಯ ಹೇಳಿದ್ರಿ, ಆದ್ರೆ ಮುಖ್ಯವಾಗಿ ನಾನು ಗಮನಿಸ್ತಾ ಇರೋದೇನು ಅಂದ್ರೆ ನಿಮ್ಮ ಒಂದು ಮಾನಸಿಕವಾಗಿನೇ ನೀವು ಸ್ವಲ್ಪ ಈ ಸಾಹಸಗಳ ಕಡೆಗೆ ತಿರುಗಿರೋ ವ್ಯಕ್ತಿ ಅಂತ ಅನ್ಸುತ್ತೆ.
0: ಹೌದು ಸರ್.
1: ನೀವು ಬದುಕಲಿಕ್ಕೂ ಸಹ ಕೃಷಿನಲ್ಲಿ ಯಾಕೆ ಮಾಡಬಾರ್ದು, ನಾನು ನನ್ನ ಶ್ರಮವನ್ನು ಹಾಕ್ತೀನಿ ನಾನು ಬದುಕ್ತೀನಿ ಅನ್ನುವಂತ ಒಂದು ಧೋರಣೆಯನ್ನು ಇಟ್ಕೊಂಡಿದ್ದೀನಿ.
0: ಹೌದು ಸರ್.
1: ಅದೇ ರೀತಿ ನೀವು ಪ್ರವೃತ್ತಿಯಿಂದಲೂ ಸಹ ಈ ಕಯಾಕಿಂಗ್ ಕ್ರೀಡೆ ಈಗ ನೀವು ಹೇಳಿ,
0: ಆಮೇಲೆ ನಾನು ಪ್ರಾಣಿಗಳನ್ನು ಹೊಡೆತ ಬಿದ್ದಂತ ಪ್ರಾಣಿಗಳು, ಹೊಡೆತ ಬಿದ್ದಂತ ಹಾವುಗಳು, ಪಕ್ಷಿಗಳು, ಇದನ್ನು ಕೂಡ ಕೆಲವೊಬ್ರು ಫೋನ್ ಮಾಡ್ತಾರೆ, ಹದ್ದು ಬಿದ್ದಿದೆ, ಹದ್ದಿ ಹೊಡೆತ ಬಿದ್ದಿದೆ ಹೇಳ್ತಿಲ್ಲ, ಅದನ್ನೆಲ್ಲ ರಿಹಾಬಿಲಿಟೇಟ್ ಮಾಡ್ತೀವಿ. ರಿಹಾಬಿಲಿಟೇಟ್ ಅಂದ್ರೆ ಅದನ್ನ ಮೆಡಿಕೇಶನ್ ಮಾಡಿ ಉಪಚಾರ ಮಾಡಿ ಇದು ಮಾಡುವಂತದ್ದು,
1: ಅದನ್ನ ಮತ್ತೆ ಪುನಃ ಅವು ಹಾರೋಗ್ಲಿಕ್ಕೆ
0: ಪುನಃ ಅದು ಹಾರಕ್ಕೆ ಅದರ ಒಂದು ನೇಚರ್ಗೆ ವಾಪಸ್ ಬರಕ್ಕೆ ಏನ್ ಬೇಕೋ ಅದನ್ನ ನಾವು ಮಾಡ್ತೀವಿ.
1: ಅಲ್ಲಿಗೆ ನನ್ನ ಊಹೆ ಸರಿಯಾಯ್ತು, ನೀವು ಈ ರೀತಿಯ ಸಾಹಸಗಳಲ್ಲಿ ಬದುಕಲಿಕ್ಕೆ ಇಷ್ಟ ಪಡುವಂತವ್ರು.
0: ಹೌದು ಸರ್.
1: ನಿಮ್ ಚಾರಣವೂ ಸಹ ಅದನ್ನೇ ಹೇಳ್ತಾ ಇದೆ.
0: ಹೌದು ಸರ್.
1: ಒಳ್ಳೇದು ಕಾರ್ತಿಕ್ ಅವರೇ, ಎಲ್ಲಾ ಉತ್ತಮವಾದ ವಿಷಯಗಳನ್ನ ನೀವು ಇವತ್ತು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಅನೇಕ ಯುವಕರು ನಿಮ್ಮಿಂದ ಸ್ಫೂರ್ತಿ ಪಡೆದು ಇದನ್ನೆಲ್ಲ ಉಪಯೋಗಿಸ್ಕೋತಾರೆ ಅನ್ನುವಂತ ಆಶಯ ನಮ್ಮದು. ಮುಂದೆ ಇದನ್ನೆಲ್ಲ ಹೇಳಿದ್ದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.

ಈ ಕಾರ್ಯಕ್ರಮದಲ್ಲಿ ಕೆಲಸಗಳನ್ನ ಮುಂದೂಡುವ ಪ್ರವೃತ್ತಿ, ಈ ಕುರಿತು ನಮಗೆ ತಿಳಿಸಿಕೊಡಲಿದ್ದಾರೆ ಡಾಕ್ಟರ್ ವಿಜಯ್ ಕುಮಾರ್ ಎಚ್. ಕೇಳಿದ್ರೆ ನಮ್ಗೆಲ್ಲ ಗೊತ್ತಿದೆ, ಕೆಲಸಗಳನ್ನ ಆದಷ್ಟು ಮುಂದೂಡುವ ಪ್ರವೃತ್ತಿಯನ್ನ ಕೆಲವರು ಇಟ್ಕೊಂಡಿರ್ತಾರೆ. ಇದರ ಪರಿಣಾಮ ಏನು? ಇದರ ಪರಿಣಾಮವಾಗಿ ಆ ಕ್ಷಣಕ್ಕೆ ನಾವು ಕೆಲಸವನ್ನ ಮುಂದೆ ದೂಡಿ ನಮ್ಮ ಸಮಯವನ್ನ ಬೇರೆ ಯಾವುದೋ ಕಾರ್ಯದಲ್ಲೋ ಅಥವಾ ಏನನ್ನೂ ಮಾಡಲಾರ್ದೇನೋ ಬಳಸಿರ್ತೇವೆ. ಆದರೆ ಇದರಿಂದ ಮುಂದೆ ಅಧಿಕವಾದ ಒತ್ತಡ ಉಂಟಾಗುತ್ತೆ ಮತ್ತು ಈ ಒತ್ತಡವನ್ನ ನಿಭಾಯಿಸಲಿಕ್ಕೆ ಆಗಲಾರದೆ ಅನೇಕ ರೀತಿಯ ಇತರ ಪರಿಣಾಮಗಳು ಸಹ ಕಾಣಿಸ್ಕೊಳ್ಳುತ್ತೆ. ಒಟ್ಟಿನಲ್ಲಿ ಕೆಲಸಗಳನ್ನ ಮುಂದೂಡುವ ಪ್ರವೃತ್ತಿ ಇದು ಮಾರಕವಾದ ಪ್ರವೃತ್ತಿ. ಈ ವಿಷಯವನ್ನ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನಾವೀಗ ಡಾಕ್ಟರ್ ವಿಜಯ್

0: ವಿಷಯ ಕೆಲಸಗಳನ್ನು ಮುಂದೂಡುವ ಪ್ರವೃತ್ತಿ. ಕೆಲಸಗಳನ್ನು ಮುಂದೂಡುವ ಪ್ರವೃತ್ತಿ ಈ ಮಾತು ಒಂದು ರೀತಿಯಲ್ಲಿ ವಿಶಿಷ್ಟವೂ ವಿಭಿನ್ನವೂ ಹಾಗೂ ಅರ್ಥಪೂರ್ಣವೂ ಆಗಿದೆ. ಇಂದು ನಾವು ಜೀವಿಸುತ್ತಿರುವ ವರ್ತುಲ ಸ್ಪರ್ಧಾಲೋಕಮಯವಾದ ಜಗತ್ತು. ಈ ಜಗತ್ತು ಪ್ರತಿ ಸೆಕೆಂಡಿನಲ್ಲೂ ಅನೇಕ ಬದಲಾವಣೆಗಳನ್ನು ತರುವುದು ದಿನನಿತ್ಯ ನಾವು ಅನುಭವಿಸುತ್ತಿದ್ದೇವೆ ಮತ್ತು ಆಹ್ವಾನಿಸಿಕೊಳ್ಳುತ್ತಿದ್ದೇವೆ. ಅಂತಹ ಪರಿಸ್ಥಿತಿ ಇರುವ ನಮಗೆ ಇಂತಹ ವಿಷಯಗಳಿಂದ ಜಾಗೃತರಾಗಿ ಈ ಲೋಕವನ್ನು ಗ್ರಹಿಸುವ, ಶ್ರಮಿಸುವ ಹಾಗೂ ಅನ್ವಯಿಸುವ ಜವಾಬ್ದಾರಿಗಳನ್ನು ತಿಳಿಯಬೇಕೆಂಬ ಆಶಾ ಮನೋಭಾವದಿಂದ ಈ ವಿಷಯವನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸುತ್ತಿದ್ದೇನೆ. ಆಲಸ್ಯಂ ಅಮೃತಂ ವಿಷಂ ಎಂಬ ನುಡಿಯನ್ನು ಕೇಳಿಲ್ಲವೇ? ಯಾವ ವಿಷಯದ ಬಗ್ಗೆಯಾದರೂ ಆಲಸ್ಯ ಅಸಡ್ಡೆ ಸಲ್ಲದು. ಇಂದು ಮಾಡಬೇಕಾದ ಕೆಲಸವನ್ನು ನಾಳೆ ಮಾಡಿದರಾಯಿತೆಂದು ಮುಂದೂಡುವುದು ಹೀಗೆ ಮಾಡುವುದರಿಂದ ಏನಾಗುತ್ತದೆ? ಇದಕ್ಕೆ ಅನೇಕ ಉದಾಹರಣೆಗಳನ್ನು ಕೊಡಬೇಕಾಗುತ್ತದೆ, ಕೊಡಬಹುದು. ಆರೋಗ್ಯದ ಬಗ್ಗೆ ಒಂದು ಉದಾಹರಣೆಯನ್ನು ಇಲ್ಲಿ ನಾನು ಉದಾಹರಿಸ್ತಾ ಇದ್ದೇನೆ. ಸಾಧಾರಣ 40-55 ವರ್ಷ ವಯಸ್ಸಾದ ನಂತರ ಕ್ರಮವಾಗಿ ನಿಮ್ಮ ಆರೋಗ್ಯದ ತಪಾಸಣೆಯನ್ನು ತಜ್ಞ ವೈದ್ಯರಿಂದ ಮಾಡಿಸಿಕೊಳ್ಳಿ ಎಂಬ ಸಲಹೆಯನ್ನು ಎಷ್ಟು ಜನ ನಮ್ಮಲ್ಲಿ ಪಾಲಿಸುತ್ತೇವೆ ಹೇಳಿ? ಮುಂದೆ ತಳ್ಳುತ್ತಾ ತಳ್ಳುತ್ತಾ ಹೋಗುತ್ತೇವೆ. ಒಮ್ಮೆಯಾದರೂ ನಾವು ಟೆಸ್ಟ್ಗೆ ಹೋದ ನಮ್ಮಲ್ಲಿಯ ಅನೇಕ ಬದಲಾವಣೆಗಳನ್ನು ಕಂಡು ತುಂಬ ಮಲ್ಮಲ ಮರುಗಿ ಅಸಡ್ಡೆ ಮಾಡಿಬಿಟ್ಟೆನಲ್ಲ ಎಂದು ಕೊರಗುತ್ತೇವೆ. ಆದರೆ ಏನು ಪ್ರಯೋಜನ? ಆಲಸ್ಯ ವಿದ್ಯಾಭ್ಯಾಸದ ಮಟ್ಟದಿಂದಲೂ ಆರಂಭವಾಗುತ್ತದೆ. ಅದು ಸಾಮಾನ್ಯವಾಗಿ ತಿಳಿಯುವುದು SSLC ಪರೀಕ್ಷೆಯಲ್ಲಿ ಫೇಲ್ ಆದಾಗಲೇ. ಪಾಸು ಮಾಡಿಕೊಂಡು ಮುಂದೆ ಹೋಗುತ್ತಿದ್ದಾರೆ, ಅದರ ಬಗ್ಗೆ ಯಾವ ತಕರಲ್ಲ. ಇಲ್ಲವಾದರೆ ವಿದ್ಯಾರ್ಥಿಗೆ ಆಸಕ್ತಿ ಇಲ್ಲ ಅಥವಾ ಸಾಮರ್ಥ್ಯ ಇಲ್ಲ ಎಂದಾಗುತ್ತದೆ. ಕೆಲವರು ತಾವು ಮಾಡಬೇಕಾದ ಯಾವುದೇ ಕೆಲಸವನ್ನು ಹೀಗೆ ಮಾಡುತ್ತಾರೆ. ಕಚೇರಿಯಲ್ಲಿ ಕೆಲಸ ಮಾಡುವುದು, ಫೈಲುಗಳನ್ನು ವಿಲೇವಾರಿ ಮಾಡದೆ ಜೋಡಿಸುತ್ತಾ ಹೋಗುವುದು, ಒತ್ತಡ ಬಂದ ಫೈಲನ್ನು ಅಟೆಂಡ್ ಮಾಡುವುದು, ಯಾರೂ ಕೇಳದಿದ್ದರೆ ಹಾಗೆ ಬಿಡುವುದು, ಇದು ಭ್ರಷ್ಟಾಚಾರಕ್ಕೂ ಎಡೆಮಾಡಿಕೊಡಬಹುದು. ಮತ್ತೆ ಇನ್ನೊಂದು ಮಾತನ್ನ ಈ ಸಂದರ್ಭಕ್ಕೆ ನಾನು ನೆನೆಸ್ಕೊಳ್ಬೇಕಾಗ್ತದೆ. ಒಂದು ಮಲ ಮತ್ತು ಆಮೆಯ ಉದಾಹರಣೆಯನ್ನು ಕೊಡುತ್ತೇನೆ. ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದಿ ರೇಸ್ ಎಂದು ಕೇಳಿಲ್ಲವೇ? ಮೊಲ ಮತ್ತು ಆಮೆ ಎರಡು ಓಡುವ ಸ್ಪರ್ಧೆಯಲ್ಲಿ ಹೀಗೆ ಆಮೆ ಆಲಸಿಯಾಗದೆ ಮೊಲಕ್ಕಿಂತ ಮೊದಲೇ ಗುರಿ ತಲುಪಿ ಜಯಶಾಲಿಯಾಗುತ್ತೆ. ಆಲಸ್ಯದಿಂದ ಶಕ್ತಿ ಸಾಮರ್ಥ್ಯವಿದ್ದಾಗ್ಯೂ ವ್ಯಕ್ತಿ ಅಪಜಯ ಹೊಂದುತ್ತಾನೆ ಎಂಬುವಂತಹ ಮಾತನ್ನ ಈ ಎರಡೂ ಪ್ರಾಣಿಗಳಿಂದ ನಾವು ತಿಳಿದುಕೊಳ್ಳಬಹುದಾಗಿದೆ. ಮತ್ತೆ SSLCಯನ್ನು ಆಧರಿಸಲಿಕ್ಕೆ ಇಲ್ಲಿ ಇಷ್ಟಪಡ್ತೇನೆ. ಒಂದು ಶಾಲೆಯಲ್ಲಿ 100-15 ಜನಗಳು ಮಾತ್ರ SSLC ಪರೀಕ್ಷೆಯಲ್ಲಿ ಪಾಸ್ ಆದವರು. ಕೆಲವರು 1, 2, 3 ವಿಷಯಗಳಲ್ಲಿ ಫೇಲ್ ಆಗಿದ್ದರು. ಅವರೆಲ್ಲ ಮುಂದೆ ಪರೀಕ್ಷೆಗಳನ್ನು ಕಟ್ಟಿ ಪಾಸು ಮಾಡಿಕೊಂಡರು. ಪಾಸಾದವರಲ್ಲಿ ಕೆಲವರು ಕೂದಲೆಳೆಯ ಅಂತರದಲ್ಲಿ ಪಾಸ್ ಆಗಿದ್ದರು, ಅಂದರೆ ಜಸ್ಟ್ ಪಾಸ್ ಆಗಿದ್ರು. ಆ ಪಾಸಾದವರನ್ನು ಕಂಡರೆ ಫೇಲಾದವರಿಗೆ ಎಲ್ಲ ತುಂಬಾ ಒಳ್ಳೆಯ ಅಭಿಪ್ರಾಯ. 16 ವರ್ಷಗಳ ನಂತರ ಫೇಲಾಗಿದ್ದವರ ಪೈಕಿ ಒಂದಿಬ್ಬರು ಮತ್ತು ಪಾಸಾದವರು ಭೇಟಿಯಾಯಿತು. ಫೇಲಾಗಿದ್ದವರಲ್ಲಿ ಅನೇಕರು ತಮ್ಮ MA, MSc, PhDಗಳನ್ನು ಮುಗಿಸಿ ಕಾಲೇಜು ಅಧ್ಯಾಪಕರುಗಳಾಗಿದ್ದರು. ಪಾಸಾಗಿದ್ದವರು ಮುಂದೆ ಹೋದದೆ ಸಣ್ಣ ಪುಟ್ಟ ಕೆಲಸಗಳಲ್ಲಿ ತೊಡಗಿ ಅದರಲ್ಲೇ ಮುಂದೆ ಬರಲು ಹೆಣಗಾಡುತ್ತಿದ್ದರು. ಅಂದರೆ ಚೆನ್ನಾಗಿ ಓದಿದವರು ಒಂದು ಕಡೆ ಎಲ್ಲ ಹೋಗಿ ನಿಂತು ತಾವು ಕೆಲಸ ಮಾಡುವುದು ಅಥವಾ ಫೇಲಾದವರು ಮುಂದೆ ಹೋಗಿ ದೊಡ್ಡಗಳನ್ನು ತೆಗೆದುಕೊಳ್ಳುವುದೆಂದ ಅರ್ಥವಲ್ಲ. ಸತತವಾದ ಪ್ರಯತ್ನಗಳಿಂದಾಗಿ ತಾವು ಮಾಡಬಹುದಾದಂತಹ ಕೆಲಸಗಳಲ್ಲಿ ನಿರ್ದಿಷ್ಟ ಕಾರ್ಯ ಪ್ರವೃತ್ತಿಯನ್ನ ಕೆಲಸಗಳನ್ನು ಮುಂದೂಡದೆ ತಾವು ಸಾಧಿಸುವ ಸಂದರ್ಭಗಳಿಗೆ ಅನ್ವಯವಾಗುವ ರೀತಿಯಲ್ಲಿ ಕೆಲಸವನ್ನು ಮಾಡಿದಾಗ, ಯಶಸ್ಸೆಂಬ ಮೆಟ್ಟಿಲುಗಳನ್ನು ಹತ್ತಿಕೊಂಡು ಹೋದಾಗ ಗುರಿಯು ನಮ್ಮದಾಗುತ್ತದೆ ಎಂಬುವ ನಿದರ್ಶನಕ್ಕೆ ಈ ಮಾತುಗಳನ್ನು ನಾನು ಇಲ್ಲಿ ಸ್ಮರಿಸ್ತಾ ಇದ್ದೇನೆ. ಅಂದರೆ ಈ ಅಕಸ್ಮಾತ್ ಪಾಸಾದವರಲ್ಲಿ ಕೆಲವರು ಆಲಸ್ಯಗಳಾಗಿ ಮುಂದೆ ಮುಂದೆ ಹೋದದೆ ತಾವು ಈಗಾಗಲೇ ಪಾಸಾದವರೆಂಬ ಅಹಮ್ಮಿನಿಂದ ತಮ್ಮ ವಿದ್ಯಾಭ್ಯಾಸವನ್ನ ಹಾಳು ಮಾಡಿಕೊಂಡರು. ಫೇಲಾದವರಿಗೆ ಛಲ ಬಂದು ಬಿಡದೆ ವಿದ್ಯಾಭ್ಯಾಸದಲ್ಲಿ ನಿರತರಾಗಿ ಯಶಸ್ವಿಯಾಗಿದ್ದರು. ಇಂತಹ ಸ್ಥಿತಿ ಸಾಮಾನ್ಯವಾಗಿ ಬುದ್ಧಿವಂತರಾದ ಮಕ್ಕಳಲ್ಲಿ ಉಂಟಾಗುವುದಿಲ್ಲ. ಈಚಿನ ದಿನಗಳಲ್ಲಂತೂ ವಿದ್ಯಾರ್ಥಿಗಳಲ್ಲಿ ಬಹಳ ಬದಲಾವಣೆಗಳಾಗಿವೆ. ಓದುವ ಅವಕಾಶಗಳು, ಉತ್ತಮ ಕಾಲೇಜುಗಳು, ಇಂಜಿನಿಯರಿಂಗ್, MBBS, MBA, MSc, CA, MCA, ಅನಿಮೇಷನ್ ಕೋರ್ಸ್, IAS, KS ನಂತಹ ಕೋರ್ಸುಗಳು, ಅಧ್ಯಯನ ಮಾಡುವವರಿಗೆ ಸಾಲ ಕೊಡುವ ಬ್ಯಾಂಕುಗಳಿವೆ, ಕೆಲವು ಸರ್ಕಾರಿ ಸಂಘ ಸಂಸ್ಥೆಗಳಿವೆ. ಅವುಗಳನ್ನು ಸದ್ಬಳಕೆ ಮಾಡಿಕೊಂಡು ಆಲಸ್ಯದಿಂದ ಹೊರಬಂದು ಕೆಲಸವನ್ನು ಮುಂದೂಡುವ ಪ್ರವೃತ್ತಿಯನ್ನು ನಿಲ್ಲಿಸಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಆಲಸ್ಯಗಳೆಂದು ಅವರನ್ನು ಬಿಟ್ಟು ಬಿಡುವಂತಿಲ್ಲ. ಅವರನ್ನು ಅದನ್ನು ಹೋಗಲಾಡಿಸುವ ಕೆಲವೊಂದು ಪ್ರಯತ್ನಗಳನ್ನು ಮಾಡಬಹುದು. ಅವುಗಳನ್ನು ನಾನು ಈ ರೀತಿಯಾಗಿ ನಿಮ್ಮ ಮುಂದೆ ಹಿಡಲು ಪ್ರಯತ್ನಿಸುತ್ತೇನೆ. ಸ್ನೇಹಿತರೆ, ಬೆಳಗಿನ ಜಾವ ಬೇಗ ಹೇಳುವ ಪ್ರಯತ್ನ ಮಾಡುವುದು. ಪ್ರಾರಂಭ ದಿನದಲ್ಲಿ ಇದು ಸ್ವಲ್ಪ ಕಷ್ಟ ಅನಿಸಿದರೂ ಕೂಡ ನಂತರ ಅದು ನಿಮ್ಮ ಅಭ್ಯಾಸವಾಗಿ ಬಿಡುತ್ತದೆ.
1: ಗೆಳೆಯ

ಸ್ನೇಹಿತರೊಡನೆ ಅರ್ಧ ಗಂಟೆ ಸಮಯವಾದರೂ ಓಡಾಡುವ ಕೆಲವೊಂದು ಆಟವಾಡುವುದರಿಂದ ಫ್ರೆಶ್ ಆಗಬಹುದೆಂದೆನಿಸುತ್ತದೆ. ಈಜುಗಾರಿಕೆಯಂಥ ಹವ್ಯಾಸ ಬೆಳೆಸಿಕೊಂಡರೆ ಅದಕ್ಕಿಂತ ಉತ್ತಮವಾದ ವ್ಯಾಯಾಮ ಇನ್ನೊಂದಿಲ್ಲ ಎಂದು ನಾನು ಭಾವಿಸಿಕೊಂಡಿದ್ದೇನೆ. ಯೋಗಾಸನ ತರಗತಿಗಳಿಗೆ ಇರಬಹುದು, ಸೈಕ್ಲಿಂಗ್ನಿಂದಲೂ ಉತ್ತಮ ವ್ಯಾಯಾಮವಾಗುತ್ತದೆ. ಬೆಳಗಾಗೆದ್ದು ನಿಮ್ಮ ಶರೀರವನ್ನು ಶುಚಿಗೊಳಿಸಿಕೊಳ್ಳಲು ಹಾಗೂ ಸ್ನಾನ ಮಾಡಿದರೆ ಉತ್ತಮವಾಗಿರುವ ನಿಮ್ಮ ವಾತಾವರಣವನ್ನ, ಸ್ವಸ್ಥ್ಯವನ್ನ, ದೇಹದ ಮನಸ್ಸನ್ನ ಸೃಷ್ಟಿಸಿಕೊಳ್ಳಬಹುದಾಗ್ತದೆ. ಬೆಳಗಿನ ಉಪಹಾರ ತುಂಬಾ ಮುಖ್ಯ. ಮಧ್ಯಾಹ್ನದ ತನಕ ನಿಮ್ಮ ಶರೀರಕ್ಕೆ ಚೈತನ್ಯವನ್ನು ಒದಗಿಸಿ ಕೆಲಸ ಮಾಡಲು ಅನುವು ಮಾಡಿಕೊಡುತ್ತದೆ. ಆ ಕಾರಣದಿಂದಾಗಿ ಬೆಳಗಿನ ಉಪಹಾರವನ್ನು ನಾವು ಮುಂದೂಡುವಂತಿಲ್ಲ. ಸಂಜೆಯ ವೇಳೆ ವಾಕಿಂಗ್ ಅನ್ನು ಅಭ್ಯಾಸ ಮಾಡಿಕೊಳ್ಳಬಹುದು. ಸಂಗೀತ, ನಾಟಕ, ನೃತ್ಯ ಆಸಕ್ತಿ ತುಂಬಾ ಒಳ್ಳೆಯದು. ನಿಮಗೆ ಇಷ್ಟವಾದ ಕಾರ್ಯಕ್ರಮಗಳನ್ನು ಆಗಾಗ ಹೋಗಿ ಬರುವುದರಿಂದ ಮನಸ್ಸಿಗೆ ರಿಲ್ಯಾಕ್ಸೇಷನ್ ಸಿಗಬಹುದೆಂದು ನನಗೆ ಅನಿಸುತ್ತದೆ. ಏನಾದರೂ ಓದುವ ಅಭ್ಯಾಸ ಇಟ್ಟುಕೊಂಡರೆ ಒಳ್ಳೆಯದು. ಪ್ರತಿದಿನ ಓದುತ್ತಿದ್ದರೆ ಆಸಕ್ತಿಯು ಮುಂದುವರಿಯುತ್ತದೆ. ಬಿಡುವಿನ ವೇಳೆ ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು. ಉದಾಹರಣೆಗೆ ಗಾರ್ಡಿಂಗ್ ಮಾಡುವುದು, ಡ್ರಾಯಿಂಗ್. ಒಮ್ಮೆ ನಮ್ಮ ಮನೆಯ ಪರಿಸರದ ಶುಚಿತ್ವವನ್ನು ನಾವೇ ಶುಚಿಗೊಳಿಸುವುದರಿಂದ ನಮ್ಮ ಮನಸ್ಸು ಕೂಡ ಅಷ್ಟೇ ಮಟ್ಟಿಗೆ ವಾತಾವರಣದ ಶುಚಿತ್ವಕ್ಕೆ ಕಾರಣವಾಗುತ್ತದೆ. ಪತ್ರಿಕೆಗಳನ್ನು ಓದಬಹುದು. ಅದರಲ್ಲಿ ಬರುವ ಪದಬಂಧ, ಸುಡುಕುಗಳನ್ನು ಬಿಡಿಸುವುದು ನಿಮ್ಮ ಬುದ್ಧಿಯ ಚುರುಕುಗೊಳಿಸುವಿಕೆಗೆ ಉತ್ತಮವಾದಂಥ ಸಾಧನೆ ಎಂದು ಕೂಡ ನಾನು ಭಾವಿಸಿಕೊಳ್ಳುತ್ತೇನೆ. ವಯಸ್ಸು ಮತ್ತು ಆರೋಗ್ಯದ ಸ್ಥಿತಿಗಳನ್ನು ಗಮನದಲ್ಲಿರಿಸಿಕೊಂಡು ಎಲ್ಲರೂ ಇಂತಹ ಪ್ರಯತ್ನಗಳನ್ನು ಮಾಡಿ ತಮ್ಮ ದೇಹದ ಜಡತ್ವವನ್ನು ದೂರ ಮಾಡಿಕೊಳ್ಳಬೇಕು. ಆಲಸ್ಯ ದೇಹ ಮನಸ್ಸನ್ನು ಆವರಿಸಿದರೆ ಸೋಮಾರಿತನ ಯಾವ ಕೆಲಸವನ್ನು ಮಾಡಲು ಬಿಡುವುದಿಲ್ಲ. ಒಂದು ಕಡೆ ಸ್ವಾಮಿ ವಿವೇಕಾನಂದವರು ಈ ರೀತಿಯಾಗಿ ಕರೆ ಕೊಡುತ್ತಾರೆ, ಹೇಳಿ ಎದ್ದೇಳಿ ಜಾಗೃತರಾಗಿ ನಿಮ್ಮ ಕರ್ತವ್ಯದ ಕಡೆಗೆ ಗಮನ ಕೊಡಿ ಎಂದು ಆಗಾಗ ಜನರನ್ನು ಎಚ್ಚರಿಸಬೇಕಾಗುತ್ತದೆ. ದೇವರನ್ನೂ ಸಹ ಏಳಯ್ಯ ಬೆಳಗಾಗಿತು ಎಂದು ನಾವು ಪ್ರಾರ್ಥಿಸುತ್ತೇವೆ. ದೇವರನ್ನೇ ನಾವು ಪ್ರಾರ್ಥಿಸುತ್ತಿರಬೇಕಾದರೆ ನಮ್ಮ ಮನಸ್ಸಿನ ಅಂತರಾಳದೊಳಗಿರುವ ಮನಸ್ಸುಗಳನ್ನು ನಾವೇಕೆ ಎಚ್ಚರಗೊಳಿಸಿಕೊಳ್ಳಬಾರದು? ಉತ್ತಿಷ್ಟೋತ್ತಿಷ್ಟ ಗೋವಿಂದ, ಉತ್ತಿಷ್ಟ ಗರುಡಧ್ವಜ, ಉತ್ತಿಷ್ಟ ಕಮಲಾಕಾಂತಲ ತ್ರೈಲೋಕ್ಯಂ ಮಂಗಳಂ ಕುರು, ಲೋಕ ಕಲ್ಯಾಣಾರ್ಥವಾಗಿ ಭಗವಂತ ಎಂದು ದೇವರಲ್ಲಿ ಮೊರೆಯಿಡುತ್ತೇವೆ, ದೇವರನ್ನ ಎಚ್ಚರಿಸುತ್ತೇವೆ. ಆದರೆ ನಾವುಗಳೇ ಎಚ್ಚರಗೊಂಡಿರುವುದಿಲ್ಲ, ನಮ್ಮ ಕೆಲಸಗಳನ್ನ ಹಾಗೆಯೇ ಮುಂದೂಡುತ್ತಿರುತ್ತೇವೆ. ಇದರ ಪ್ರತಿಫಲವನ್ನ ಅನುಭವಿಸುವುದು ಕಷ್ಟದ ಹಾದಿಗಳಲ್ಲಿ ಎಂದು ನಿಭಾವಿಸಿಕೊಂಡಿದ್ದೇನೆ. ಸಾಕಷ್ಟು ನಿದ್ರೆ ಆದ ನಂತರ ಹಾಸಿಗೆಯಿಂದ ಎದ್ದೇಳುವುದು ಅತ್ಯವಶ್ಯಕವಾಗಿರುವಂಥದ್ದು. 7-8 ಗಂಟೆಯಾದರೂ ಕೂಡ ಮಲಗಿ ನಿದ್ರಿಸುವುದು ಸೋಮಾರಿತನವೇ ಸರಿ. ಅದರಲ್ಲೂ ಯುವಕರು, ಮಧ್ಯ ವಯಸ್ಸಿನವರು ತಮ್ಮ ಅಮೂಲ್ಯ ಸಮಯವನ್ನ ಅನೇಕ ವೇಳೆ ನಿದ್ರೆಯಲ್ಲಿ ಕಳೆಯುತ್ತಿರುತ್ತಾರೆ. ಬರಿಯ ನಿದ್ರೆಯಿಂದಲೇ ಅಲ್ಲದೆ ತಮ್ಮ ಬೇರೆಲ್ಲ ರೀತಿಯ ಜಡ ಸ್ವಭಾವದಿಂದಲೂ ನಾವು ಹೇಳಬೇಕು, ಜಾಗೃತರಾಗಬೇಕು, ಕೆಲಸವನ್ನು ಮುಂದೂಡುವ ಪ್ರವೃತ್ತಿಯನ್ನು ಬಿಡಬೇಕು. ಇಲ್ಲದಿದ್ದರೆ ಅನೇಕ ವೇಳೆ ಇಂಥವರು ತಮ್ಮ ಆಲಸ್ಯದಿಂದಾಗಿ ಅನೇಕ ಅವಕಾಶಗಳಿಂದ ವಂಚಿತರಾಗುವುದು ಉಂಟು. ಇನ್ನು ಕೆಲವು ಮುನ್ನುಗ್ಗದ ಅಥವಾ ಜಾಗೃತರಾಗದವರು ಇರುತ್ತಾರೆ. 3-4 ನಿವೇಶನಗಳನ್ನು ಇಟ್ಟುಕೊಂಡು ಸಹ ಬಾಡಿಗೆ ಮನೆಯಲ್ಲಿಯೇ ವಾಸಿಸುತ್ತಾರೆ. ನಿವೇಶನಗಳ ಬೆಲೆ ಹೇರುವುದನ್ನೇ ಇವರು ಗಮನಿಸುತ್ತಿರುತ್ತಾರೆ. ಈಗ ನನ್ನ ನಿವೇಶನದ ಬೆಲೆ 80 ಲಕ್ಷ, 1 ಕೋಟಿ ಎಂದುಕೊಂಡೇ ಓಡಾಡುತ್ತಿರುತ್ತಾರೆ. ಅನೇಕ ವೇಳೆ ಇಂಥವರಲ್ಲಿ ಕೆಲವರು ಜೀವಮಾನವಿಡೀ ಒಂದು ಸಣ್ಣ ಮನೆಯನ್ನೂ ಕೂಡ ಕಟ್ಟಿಕೊಳ್ಳಲಾಗದೆ ನಿವೇಶನಗಳ ಬೆಲೆ ಬಿದ್ದು ಹೋಗಬಹುದು, ಅಥವಾ ಅಲ್ಲಿಂದ ಕೆಲವು ಅಂಶಗಳನ್ನು ನಿಶ್ಚಿತರಾಗಬಹುದು. ಹೀಗೆ ಅವು ಇಲ್ಲವಾದ ಸಂದರ್ಭಗಳಲ್ಲಿ ತಾವು ಬಳಸಿಕೊಳ್ಳಬಹುದಾದಂತಹ ನಿವೇಶನಗಳನ್ನು ಮುಂದೂಡುತ್ತಾ ಮುಂದೂಡುತ್ತಾ ಮನೆ ಕಟ್ಟಲಾರದೆ ಹತಾಶರಾಗಿ ಬಿಡುತ್ತಾರೆ. ಆದ್ದರಿಂದ ಅನವಶ್ಯಕವಾಗಿ ಕೆಲಸವನ್ನ ಮುಂದೂಡುವ ಪ್ರವೃತ್ತಿ ಬೆಳೆಸಿಕೊಳ್ಳದೆ ಅಥವಾ ನಿಧಾನ ಮಾಡದೆ ಒಂದು ನಿರ್ದಿಷ್ಟ ಗುರಿಯನ್ನ ಇರಿಸಿಕೊಂಡು ಆ ಗುರಿಯನ್ನು ತಲುಪುವ ಪ್ರಯತ್ನವನ್ನು ಈಗಲೇ ಮಾಡಿ ಎಂಬ ನನ್ನ ಸದಾಶಯವನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೇನೆ. ಕಾಸು, ಕಾಲ, ಕಾಯಕ ಒಮ್ಮೆ ಕಳೆದು ಹೋದ ಮೇಲೆ ಮತ್ತೆ ಎಂದು ಮರಳಿ ಬರಲಾರವು. ಆದ್ದರಿಂದ ಕೆಲಸವನ್ನ ಯಾವುದೇ ಕಾರಣಕ್ಕೂ ಮುಂದೂಡುವ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಬಾರದು. ಒಂದೊಮ್ಮೆ ಆಕಸ್ಮಿಕವಾಗಿ ತಮ್ಮ ಕೆಲಸ ಕಾರ್ಯವನ್ನ ಮುಂದೂಡುತ್ತಾ ಹೋದರೆ ನಮ್ಮ ಶಾರೀರಿಕ, ಮಾನಸಿಕ, ಭಾವನಾತ್ಮಕ ಹಾಗೂ ವರ್ತನೆಗಳ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರುತ್ತದೆ. ಅವುಗಳನ್ನು ಈ ಕೆಳಗಿನಂತೆ ಪಟ್ಟಿ ಮಾಡಬಹುದು ಎಂಬುದಾಗಿ ನಾನು ಅಂದುಕೊಂಡಿದ್ದೇನೆ. ನಾವು ಕೆಲಸವನ್ನು ಮುಂದೂಡುವುದರಿಂದ ಒತ್ತಡ ಹೆಚ್ಚಾಗಿ ಆ ಒತ್ತಡದಿಂದ ನಮ್ಮ ದೇಹದ ಮೇಲೆ ಅಥವಾ ದೈಹಿಕ ಪರಿಣಾಮಗಳನ್ನು ನಾವು ಗಮನಿಸಿಕೊಂಡಾಗ ನಮಗೆ ಹೆಚ್ಚು ಆಯಾಸವಾಗುತ್ತದೆ, ಶರೀರದ ಆಕಾರದಲ್ಲಿ ವ್ಯತ್ಯಯವಾಗುತ್ತದೆ, ಆಗಾಗ ಅಥವಾ ಒಂದೇ ಸಮನೆ ಕಾಯಿಲೆ ಬೀಳುವುದು, ಕೆಟ್ಟ ಹವ್ಯಾಸಗಳನ್ನು ರೂಢಿಸಿಕೊಳ್ಳುವುದು, ತಲೆನೋವು, ಜೀರ್ಣಾಂಗದ ಸಮಸ್ಯೆ, ರಕ್ತದ ಅತಿ ಒತ್ತಡ, ಮಾಂಸಖಂಡಗಳ ಬಿಗಿತ ಮತ್ತು ಶಕ್ತಿಹೀನತೆ, ಬೆವರುವಿಕೆ, ಎದೆನೋವು ಮತ್ತು ಹೃದಯ ಬಡಿತದ ಹೇರುಪೇರು, ತೂಕ ಹೆಚ್ಚಾಗುವುದು ಅಥವಾ ಕಡಿಮೆಯಾಗುವುದು, ಅಸ್ತಮ, ಚರ್ಮದ ಸಮಸ್ಯೆಗಳು, ದಂತ ಸಮಸ್ಯೆಗಳು, ಗರ್ಭಧಾರಣೆಯಲ್ಲಿ ಸಮಸ್ಯೆಗಳು, ರೋಗ ಪ್ರತಿಬಂಧಕ ವ್ಯವಸ್ಥೆಯಲ್ಲಿ ಏರುಪೇರು,

0: ಕಣ್ಣು ಮಂಜಾಗುವುದು ಅಥವಾ ತಲೆ ತಿರುಗುವುದು, ನಿಶಕ್ತಿ, ಜ್ವರ, ಕೆಳಗೆ ಬಿದ್ದುಬಿಡುವುದು ಅಥವಾ ಬೀಳುವಂತಾಗುವುದು, ಹೀಗೆ ಅನೇಕ ಸಮಸ್ಯೆಗಳು ದೈಹಿಕ ಒತ್ತಡದಿಂದ ನಮಗೆ ವೃದ್ಧಿಸಬಹುದು ಎಂಬುದು ನನಗೆ ತಿಳಿಯುತ್ತದೆ. ಅದೇ ನಾವು ಕೆಲಸಗಳನ್ನು ಮುಂದೂಡುವುದರಿಂದ ಮಾನಸಿಕವಾದಂತಹ ಒತ್ತಡಗಳು ಹೇಗೆ ನಮ್ಮ ಮೇಲೆ ಪರಿಣಾಮವನ್ನು ಬೀರುತ್ತವೆ ಎಂದರೆ, ಉತ್ಪ್ರೇಕ್ಷಿತ ಸ್ವಪ್ರಾಮುಖ್ಯತೆ, ನಕಾರಾತ್ಮಕವಾದ ಆಲೋಚನೆಗಳು, ನೆನಪಿನ ತೊಂದರೆ, ನಿರ್ಧಾರ ತೆಗೆದುಕೊಳ್ಳುವಲ್ಲಿ ತೊಂದರೆ, ಗಮನವಿರಿಸಲು ಕಷ್ಟವಾಗುವುದು, ಹೆಚ್ಚು ಕಾಲ ಏಕಾಗ್ರತೆಯ ಕೊರತೆ, ಗೊಂದಲ, ಆಲೋಚನೆಗಳ ಪುನರಾವರ್ತನೆ, ಇತರರ ಸಂವಹನವನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವುದು, ನಿರ್ಧಾರ ಮಾಡುವಲ್ಲಿ ಕೊರತೆ, ಆಲೋಚನಾ ಲಹರಿಯಲ್ಲಿ ಕೊರತೆ, ಯಾವ ವಿಷಯದಲ್ಲೂ ಆಸಕ್ತಿ ಇಲ್ಲದೆ ಇರುವುದು ಮಾನಸಿಕವಾದ ತೊಂದರೆಗಳಿಗೆ ನಾವು ಒಳಗಾಗುತ್ತೀವಿ. ಅದೇ ರೀತಿ ಕೆಲಸಗಳನ್ನು ಮುಂದೂಡುವ ಪ್ರವೃತ್ತಿಯಿಂದ ಭಾವನಾತ್ಮಕವಾದ ವಿವೇಚನೆಯಲ್ಲಿ ಒತ್ತಡಗಳು ಬಂದಾಗ ಯಾವ ಪರಿಣಾಮಗಳನ್ನು ಬೀರುತ್ತವೆ ಎಂಬುದಕ್ಕೆ ಕೆಲವು ವಿಷಯಗಳನ್ನು ಇಲ್ಲಿ ತಿಳಿಸಬಹುದಾಗ್ತದೆ. ಇದ್ದಕ್ಕಿದ್ದಂತೆ ಮೂಡ್ ಬದಲಾವಣೆಯಾಗುವುದು, ಹತಾಶೆಗೊಳ್ಳುವುದು, ಕೋಪ, ಹಾಸ್ಯ ಮತ್ತು ಹವ್ಯಾಸ ಮುಂತಾದವುಗಳಲ್ಲಿ ಆಸಕ್ತಿ ಕಡಿಮೆಯಾಗುವುದು, ಅನವಶ್ಯಕವಾದ ಮತ್ಸರ ಮುಂತಾದವುಗಳನ್ನು ನಾವು ಭಾವನಾತ್ಮಕವಾದ ಸೂಚನೆಗಳಾಗಿ ಕಾಣುತ್ತೀವಿ. ಇನ್ನು ವರ್ತನೆಗೆ ಸಂಬಂಧಿಸಿದಂತೆ ಕೆಲವು ಸೂಚನೆಗಳನ್ನು ನಮ್ಮ ಒತ್ತಡದ ಮೇಲೆ ಯಾವ ಪರಿಣಾಮವನ್ನು ಇರುತ್ತದೆ ಎಂದು ನೋಡಿದಾಗ, ಹೆಚ್ಚಾಗಿ ಅಥವಾ ಕಡಿಮೆ ಆಹಾರ ಸೇವನೆ ಮಾಡುವಂಥದ್ದು, ಅತಿಯಾದ ಅಥವಾ ತುಂಬಾ ಕಡಿಮೆ ನಿದ್ರೆ ಮಾಡುವಂತಹದ್ದು, ಯಾರೊಡನೆ ಸೇರದೆ ಒಂಟಿಯಾಗಿರುವುದು, ಕೆಲಸದಿಂದ ದೂರ ಉಳಿಯುವುದು, ಕೆಲಸದ ಸ್ಥಳದಲ್ಲಿ ಬಹಳ ಸಮಯ ಉಳಿಯುವುದು, ಇವು ನಮ್ಮ ವರ್ತನೆ ಮೇಲಾಗುವಂತಹ ಸಮಸ್ಯೆಗಳು. ಅಂದರೆ ಕೆಲಸವನ್ನು ನಾವು ಮುಂದೂಡುವ ಪ್ರವೃತ್ತಿಯಿಂದಾಗಬಹುದಂತ ದೈಹಿಕ, ಮಾನಸಿಕ, ಭಾವನಾತ್ಮಕ ಹಾಗೂ ವರ್ತನೆಯಲ್ಲಾಗುವ ಬದಲಾವಣೆಗಳನ್ನು ಈ ರೀತಿಯಾಗಿ ನಾವು ಕಟ್ಟಿಕೊಡಬಹುದಾಗುತ್ತದೆ. ಜೀವನಾನುಭವಗಳ ಪುಸ್ತಕ ಭಂಡಾರ, ವಾಸ್ತವಿಕ ಜಗತ್ತು, ಪರಿಚಯ, ಸ್ನೇಹ ಪರಿಚಯವಾದಂತಹ ಜನರ ಸ್ತೋಮದೊಂದಿಗೆ ನಾವು ಬದಲಾಗಬಹುದು. ಅನಂತರ ಈ ದಾರಿಗಳನ್ನು ಕಂಡುಕೊಳ್ಳುವ ನಮಗೆ ಇವೆಲ್ಲರ ಅವಶ್ಯಕತೆ ತುಂಬಾ ಜಾಗೃತವಾಗಿ ಬೇಕೆಂದೆನಿಸುತ್ತದೆ. ಒಂದು ಕಡೆ ದಾಸರು ಈ ರೀತಿಯಾಗಿ ಉಲ್ಲೇಖಿಸುತ್ತಾರೆ, ನಿಂದಕರಿರಬೇಕು ಎಂದು ದಾಸರು ಹಾಡಿದ್ದಾರೆ, ನಮ್ಮನ್ನು ಟೀಕೆ ಮಾಡುವವರು ಇಲ್ಲದಿದ್ದರೆ ನಮ್ಮ ತಪ್ಪುಗಳಿಗೆ ನಮಗೆ ತಿಳಿಯುವುದೇ ಇಲ್ಲ, ನಾವು ಮಾಡುತ್ತಿರುವುದೆಲ್ಲ ಸರಿ ಎಂದುಕೊಳ್ಳುತ್ತೇವೆ. ತಪ್ಪು ತೋರಿಸಿದಾಗ ತೋರಿಸಿದವರೊಡನೆ ಕೋಪ ಮಾಡಿಕೊಳ್ಳುವುದಕ್ಕಿಂತ ಆ ತಪ್ಪು ತಿದ್ದಿಕೊಂಡರೆ ನಾವು ಇಂಪ್ರೂವ್ ಆದಂತೆ ಆಗುವುದಿಲ್ಲವೇ? ಅವಮಾನವಾಯಿತೆಂದು ಅದೇ ಕೊರಗಿನಲ್ಲಿ ಇರುವುದಕ್ಕಿಂತ ತಾನು ಮುಂದೆ ಸಾಗಬೇಕಾದ ದಾರಿ ಮುಂದೆ ಅದೇ ಅವಮಾನದ ಬದಲಾಗಿ ನನಗೆ ಬಹುಮಾನ ದೊರೆಯುವಂತೆ ಹೇಗೆ ಪ್ರಯತ್ನಿಸಬೇಕೆಂದು ಆಲೋಚಿಸಿ ಕಾರ್ಯಪ್ರವೃತ್ತರಾಗಬೇಕಲ್ಲವೇ? ಇಂಥ ಪ್ರಯತ್ನ ನಿಮ್ಮದಾಗಲಿ. ಆಗ ಯಶಸ್ಸು ನಿಮ್ಮ ಹಿಂದೆ ಹೇಗೆ ಬರುತ್ತದೆ ಎಂಬುದನ್ನು ನೋಡಿ. ವಂದನೆಗಳು.
1: ಇದುವರೆಗೂ ಕೆಲಸಗಳನ್ನು ಮುಂದೂಡುವ ಪ್ರವೃತ್ತಿ ಈ ಕುರಿತು ಡಾಕ್ಟರ್ ವಿಜಯ್ ಕುಮಾರ್ ಎಚ್ ಇವರು ಮಾತನಾಡಿದ್ದನ್ನ ಕೇಳಿದ್ರಲ್ಲ. ಈಗ ಚಿತ್ರಗೀತೆಗಳನ್ನ ಕೇಳುವಂತಹ ಸಮಯ. ಮೊದಲಿಗೆ ಚೆಲುವಿನ ಚಿತ್ತಾರ ಈ ಚಿತ್ರದ ಗೀತೆಯನ್ನ ಕೇಳಿ. ಕೇಳಿ ಬರುವ ಸ್ವರ ಶ್ರೇಯಾ ಘೋಷಾಲ್, ಸಂಗೀತ ಮನೋಮೂರ್ತಿ, ಸಾಹಿತ್ಯ ಎಸ್ ನಾರಾಯಣ್.

ಈಗ ಭಜರಂಗಿ ಚಿತ್ರದ ಈ ಗೀತೆಯನ್ನು ಕೇಳಿ. ಗಾಯಕರು ಅನುರಾಧ ಭಟ್, ಸಂಗೀತ ಅರ್ಜುನ್ ಜನ್ಯ, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್.

ಸಗ ದನೆ ದನೆ ದನೆ ದನೆ ದನೆ ದಮ ಗಮ ದಮ ಗಮ ಗದ ಸಮಗ ಸಮಗ ಗದಮ ಮನೆದ ದದನೆ ನೆಗದ ಸುಂದರವದನಕ್ಕೆ ಸಗ ದನೆ ದಾಸನೆ ದಮ ಗಮ ದನೆ ದಾಸ ಗಮ ದನೆ ದ ಸುಂದರವದನ ಸಮಗ ಗದಮ ಮನೆದ ದದನೆ ನೆಗದ ಸಗನೆ ನೆಗದ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂ ವೆಂಕಟೇಶ್ ಕುಮಾರ್ ಅವರ ಗಾಯನ ಕೇಳಿದಿರಿ. ಈಗ ನಮ್ಮ ಆರೋಗ್ಯ ಕಾರ್ಯಕ್ರಮ ಪಂಚಕರ್ಮ, ಈ ಕುರಿತು ಡಾಕ್ಟರ್ ಸುಖೇಶ್ ಅವರೊಂದಿಗೆ ಸಂದರ್ಶನ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಪಂಚಕರ್ಮ ಚಿಕಿತ್ಸೆ ಪ್ರಾಮುಖ್ಯತೆ, ಈ ಕುರಿತು ಮೈಸೂರಿನ ಸರ್ಕಾರಿ ಹೈಟೆಕ್ ಪಂಚಕರ್ಮ ಆಸ್ಪತ್ರೆಯ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಎಂ ಕೆ ಸುಖೇಶ್ ಅವರೊಂದಿಗೆ ಮಾತುಕತೆ, ಮತ್ತು ಫ್ಲವರ್ ಥೆರಪಿ ಅಥವಾ ಪುಷ್ಪ ಚಿಕಿತ್ಸೆ, ಈ ಕುರಿತು ಫ್ಲವರ್ ಥೆರಪಿಸ್ಟ್ ಡಾಕ್ಟರ್ ಎಂ ವಿ ಜಗನ್ನಾಥ್ ಅವರೊಂದಿಗೆ ಮಾತುಕತೆ ಸಹ ಪ್ರಸಾರವಾಗಲಿದೆ. ಮೊದಲಿಗೆ ಪಂಚಕರ್ಮ ಚಿಕಿತ್ಸೆ ಪ್ರಾಮುಖ್ಯತೆ, ಈ ಕುರಿತು ಮೈಸೂರಿನ ಸರ್ಕಾರಿ ಹೈಟೆಕ್ ಪಂಚಕರ್ಮ ಆಸ್ಪತ್ರೆಯ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಎಂ ಕೆ ಸುಖೇಶ್ ಅವರೊಂದಿಗೆ ಮಾತುಕತೆ.
1: ಕೇಳುವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಿತ್ಯ ಜೀವನದಲ್ಲಿ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು ಅಂದ್ರೆ ಆಹಾರ ವಿಹಾರ ಎಲ್ಲ ಸಮ ಪ್ರಮಾಣದಲ್ಲಿ ಚೆನ್ನಾಗಿಟ್ಕೊಂಡಿರ್ಬೇಕಾಗತ್ತೆ. ಅಕಸ್ಮಾತ್ ಏನಾದರೂ ಕಾಯಿಲೆ ಬಂದರೆ ಅಥವಾ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಕಂಡು ಬಂದರೆ ಚಿಕಿತ್ಸೆಗಾಗಿ ವೈದ್ಯರ ಹತ್ರ ಹೋಗ್ತೇವೆ. ಆಯುಷ್ ಚಿಕಿತ್ಸೆ ನಮಗೆ ಇತ್ತೀಚೆಗೆ ಏಟಕ್ತಾ ಇದೆ. ಎಲ್ಲ ಕಡೆ ಆಯುರ್ವೇದದ ಬಗ್ಗೆ ಅರಿವು ಮೂಡ್ತಾ ಇದೆ. ಆಯುರ್ವೇದ ಚಿಕಿತ್ಸೆ ಅಂದ ತಕ್ಷಣ ಸ್ವಲ್ಪ ದೀರ್ಘಕಾಲೀನ ಅನ್ನೋ ಒಂದು ಭಾವನೆ ಇದ್ರೂ ಇಲ್ಲಿ ಖಂಡಿತವಾಗಿಯೂ ಒಂದು ಪರಿಹಾರ ಇದೆ ಅನ್ನುವ ಭಾವನೆ ಇದೆ. ಮೈಸೂರಿನ ಬೃಂದಾವನ ಬಡಾವಣೆಯಲ್ಲಿ ಸರ್ಕಾರಿ ಹೈಟೆಕ್ ಪಂಚಕರ್ಮ ಆಸ್ಪತ್ರೆ ಕೂಡ ಇದೆ. ಏನೆಲ್ಲ ಸೌಲಭ್ಯಗಳು ಇಲ್ಲಿ ಸಿಗ್ತವೆ, ಹಾಗೆ ಈ ಹೈಟೆಕ್ ಅನ್ನುವ ಪದ ಪಂಚಕರ್ಮದಲ್ಲಿ ಹೇಗೆ ಬಳಕೆ ಆಗ್ತಾ ಇದೆ, ಈ ಎಲ್ಲ ವಿಷಯಗಳನ್ನ ತಿಳಿಸಿಕೊಡ್ಲಿಕ್ಕಾಗಿ ಇವತ್ತು ಮೈಸೂರಿನ ಸರ್ಕಾರಿ ಹೈಟೆಕ್ ಪಂಚಕರ್ಮ ಆಸ್ಪತ್ರೆಯ ಆಯುಷ್ ವೈದ್ಯಾಧಿಕಾರಿಯಾಗಿರುವ ಡಾಕ್ಟರ್ ಎಂ ಕೆ ಸುಖೇಶ್ ಅವರನ್ನ ಇಲ್ಲಿ ಆಹ್ವಾನಿಸಿದ್ದೇವೆ. ಡಾಕ್ಟರ್ ಸುಖೇಶ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಡಾಕ್ಟರ್ ಸುಖೇಶ್ ಅವರೇ, ಬಹಳಷ್ಟು ಜನಕ್ಕೆ ಈ ಆಯುಷ್ ಚಿಕಿತ್ಸೆಯ ಒಂದು ಫಲ ತಲುಪ್ತಾ ಇದೆ. ಈ ಹೈಟೆಕ್ ಪಂಚಕರ್ಮ ಅಂತಿದ್ದಾಗೆ ಸ್ವಲ್ಪ ಕಿವಿ ನಿಟ್ಟಿಗಾಗುತ್ತೆ. ಮೊದಲನೇದು ಪಂಚಕರ್ಮ, ಎರಡನೇದು ಈ ಹೈಟೆಕ್, ಇವೆಲ್ಲ ಮೈಸೂರಲ್ಲಿ ಲಭ್ಯ ಇದೆ, ಬಹುಶಃ ಇಡೀ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಇಲ್ಲಿ ಸಿಗ್ತಾ ಇದೆ. ಬೇರೆ ಬೇರೆ ಕಡೆಗಳಲ್ಲಿ ಆಯುಷ್ ಆಸ್ಪತ್ರೆಗಳು ಅಥವಾ ಆಯುಷ್ ವೈದ್ಯ ಸೇವೆ ಲಭ್ಯ ಇದ್ರೂ ಹೈಟೆಕ್ ಅನ್ನುವ

0: ಇಲ್ಲಿ ವಿಭಾಗಗಳಿಗಿಂತ ಹೆಚ್ಚು ಪಂಚಕರ್ಮದಲ್ಲಿ ಹೇಳಿದಂತಹ, ಪಂಚಕರ್ಮ ಎಂದರೆ ಒಟ್ಟು 5 ವಿಧವಾದಂತಹ ಚಿಕಿತ್ಸೆಗಳನ್ನು ನಾವು ಇಲ್ಲಿ ಕೊಡ್ತೇವೆ.
1: ಯಾವ್ಯಾವುದು?
0: ಅದು ವಮನ ಅಂತ ಮೊದಲನೇದಿದೆ. ವಮನ ಅಂತಂದ್ರೆ ಆಯುರ್ವೇದದಲ್ಲಿ ದೋಷಗಳ ಒಂದು ಸಿದ್ಧಾಂತ ಇದೆ ನಮ್ಮಲ್ಲಿ. ಈ ದೋಷಗಳಲ್ಲಿ ಆಗುವಂತಹ ವ್ಯತ್ಯಾಸಗಳಿಂದ ಕಾಯಿಲೆಗಳು ಬರ್ತವೆ. ಅದರಲ್ಲಿ ಮೊದಲನೆಯದು ವಮನ ಅಂತ ಕರಿತೇವೆ, ಅಂದ್ರೆ ಬಾಯಿಯಿಂದ ದೋಷಗಳನ್ನು ಹೊರಹಾಕುವಂತಹ ಒಂದು ಚಿಕಿತ್ಸೆ. ವಾಂತಿ ಅಂತ ನೀವೇನೋ ಸಾಮಾನ್ಯವಾಗಿ ಕರೀತೀರಿ. ಹೌದು ಹೌದು, ಅಂದ್ರೆ ಇದು ಥೆರಪೆಟಿಕ್ ವಾಮಿಟಿಂಗ್, ಎಮಿಷನ್ ಅಂತ
1: ಕರೀತೀವಿ ಮಾಡಿಸ್ತಕ್ಕಂಥದ್ದು.
0: ಹೌದು, ಅದರ ಮುಖಾಂತರ ನಾವು ದೋಷಗಳನ್ನ ಹೊರಗಾಕ್ತೇವೆ. ಮುಖ್ಯವಾಗಿ ಕಫದೋಷದ ಸಂಬಂಧಿತ ವ್ಯಾಧಿಗಳನ್ನ ಅಥವಾ ಕಾಯಿಲೆಗಳಲ್ಲಿ ಏನೋ ನಾವು ಚಿಕಿತ್ಸೆ ತಗೋಬೇಕು, ಅಂತಹ ಚಿಕಿತ್ಸೆಗಳಲ್ಲಿ ನಾವು ವಮನವನ್ನ ಪ್ರಯೋಗ ಮಾಡ್ತೇವೆ. ಎರಡನೆಯದು ಈ ಒಂದು ಪಂಚಕರ್ಮದಲ್ಲಿ ವಿರೇಚನ ಅಂತ ಕರಿತೇವೆ ನಾವು. ವಿರೇಚನ ಅಂದ್ರೆ ಅತಿಸಾರ ಅಥವಾ ಭೇದಿ ರೂಪದಲ್ಲಿ ಇದೇ ದೋಷಗಳನ್ನು, ಮುಖ್ಯವಾಗಿ ಅದರಲ್ಲೂ ಪಿತ್ತದೋಷವನ್ನು ನಾವು ಹೊರಗೆ ಹಾಕುವಂತಹ ಒಂದು ಏನು ಕ್ರಿಯೆ ಇದೆ, ಆ ಚಿಕಿತ್ಸೆಗೆ ವಿರೇಚನ ಕರ್ಮ ಅಂತ ಕರಿತೇವೆ. ಮೂರನೆಯದು ಬಸ್ತಿ ಚಿಕಿತ್ಸೆ ಅಂತ ಕರಿತೇವೆ. ಇಲ್ಲೇನಂದ್ರೆ ಗುದದ್ವಾರದ ಮುಖಾಂತರ ನಾವು ಔಷಧಿಗಳನ್ನು ಪ್ರಯೋಗ ಮಾಡ್ತೇವೆ. ಅದು ತೈಲ ಇರಬಹುದು, ಘೃತ ಅಥವಾ ತುಪ್ಪ ಇರಬಹುದು, ಅಥವಾ ಕಷಾಯಗಳನ್ನು ಪ್ರಯೋಗ ಮಾಡಬಹುದು, ಅಥವಾ ಕ್ಷೀರದಲ್ಲಿ ಮಾಡ್ತೇವೆ. ಸೊ ಈ ತರಹ ಸುಮಾರು ದ್ರವ ಪದಾರ್ಥಗಳನ್ನು ನಾವು ಗುದದ್ವಾರದ ಮುಖಾಂತರ ಪ್ರಯೋಗ ಮಾಡ್ತೇವೆ. ಇದರಿಂದ ಮುಖ್ಯವಾಗಿ ವಾತದೋಷದ ನಿವಾರಣೆ ಆಗ್ತದೆ. ನಮ್ಮಲ್ಲಿ ಹೇಳುವ ಹಾಗೆ ವಾತ ಪ್ರಧಾನ ದೋಷ, ಆದ್ದರಿಂದ ವಾತದಿಂದ ಬಂದಿರುವ ಕಾಯಿಲೆಗಳೇ ಸುಮಾರು. ಇವತ್ತಿನ ದಿನಗಳಲ್ಲಿ ನಾವು ಅದನ್ನ ಸಮೀಕರಿಸೋದಾದ್ರೆ ಹಲವಾರು ನ್ಯೂರೋಮಸ್ಕ್ಯುಲರ್ ಕಂಡೀಷನ್ ಇರಬಹುದು, ಜಾಯಿಂಟ್ ಡಿಸಾರ್ಡರ್ಸ್ಗಳಿರಬಹುದು, ಇಂತಹ ಕಾಯಿಲೆಗಳೆಲ್ಲ ಈ ವಾತ ಸಂಬಂಧಿ ರೋಗಗಳಲ್ಲಿ ಬರ್ತದೆ. ಹಾಗಾಗಿ ವಾತ ಸಂಬಂಧಿ ರೋಗಗಳಲ್ಲಿ ನಾವು ಬಸ್ತಿ ಚಿಕಿತ್ಸೆಯನ್ನು ಮಾಡೋದ್ರಿಂದ ನಮಗೆ ಬಹಳಷ್ಟು ಅನುಕೂಲಗಳಾಗ್ತವೆ. ಹಾಗಾಗಿ ಇದನ್ನ ಆಯುರ್ವೇದದಲ್ಲಿ ಅರ್ಧ ಚಿಕಿತ್ಸೆ ಅಂತಲೂ ಕರೆದಿದ್ದಾರೆ. ಅಂದ್ರೆ ಬೇರೆ ಎಲ್ಲ ಚಿಕಿತ್ಸೆಗಳು ಒಂದು ಪಕ್ಕಕ್ಕಿಟ್ರೆ ಬಸ್ತಿ ಚಿಕಿತ್ಸೆ ಇನ್ನರ್ಧಕ್ಕೆ ಪ್ರಧಾನ ಕರ್ಮವಾಗಿ ಮಾಡ್ತೇವೆ. ಈ ವಮನ ಹಾಗೂ ಬಸ್ತಿ ಚಿಕಿತ್ಸೆಯನ್ನ ಹೆಚ್ಚಿನ ವೈದ್ಯರು ಮಾಡೋದಿಲ್ಲ, ಯಾಕೆಂದ್ರೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ಒಂದು ಪ್ರೊಸೀಜರ್ ಆಗಿರ್ತದೆ. ಹಾಗಾಗಿ ಅದನ್ನು ತುಂಬಾ ಹೆಚ್ಚಿನ ರೀತಿಯಲ್ಲಿ ನಾವಿಲ್ಲಿ ಮಾಡ್ತಾ ಇದ್ದೇವೆ ನಾವು. ಹಾಗೆ ನಸ್ಯ ಅಂತ ಒಂದು ನಾಲ್ಕನೇ ಚಿಕಿತ್ಸೆ ಇದೆ. ಅಂದ್ರೆ ಮೂಗಿನಿಂದ ನಾವು ಔಷಧಗಳ ಪ್ರಯೋಗವನ್ನು ಮಾಡ್ತೇವೆ. ಅದು ದ್ರವ ರೂಪದಲ್ಲಿರಬಹುದು ಅಥವಾ ತೈಲ ಘೃತ ರೂಪದಲ್ಲಿ ತುಪ್ಪದ ರೂಪದಲ್ಲಿರಬಹುದು, ಅದನ್ನು ನಾವು ಮೂಗಿನ ಮುಖಾಂತರ ಪ್ರಯೋಗ ಮಾಡ್ತೇವೆ. ನಮ್ಮಲ್ಲಿ ಒಂದು ಮಾತಿದೆ, ನಾಸಾಹಿ ಶಿರಸೋದ್ವಾರಂ ಅಂತ ಒಂದು ನಮ್ಮಲ್ಲಿ ಸಿದ್ಧಾಂತ ಇದೆ. ಅಂದ್ರೆ ಮೂಗಿನಿಂದ ಹಾಕಲ್ಪಟ್ಟ ಔಷಧಿಗಳು ಶಿರಸ್ಸನ್ನು ತಲುಪ್ತವೆ ಅನ್ನೋ
1: ನೇರವಾಗಿ.
0: ಹೌದು, ಹಾಗಾಗಿ ನಾವು ಕುತ್ತಿಗೆಯಿಂದ ಮೇಲ್ಭಾಗ ಅಂದ್ರೆ ಜತ್ರೋರ್ಧ್ವ ಅಂತ ನಮ್ಮಲ್ಲಿ ಅದನ್ನು ವಿಂಗಡಣೆ ಮಾಡ್ತಾರೆ. ಸೊ ಅದು ಕಣ್ಣಿರಬಹುದು, ಕಿವಿ ಇರಬಹುದು, ಮೆದುಳಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಿರಬಹುದು, ಅಥವಾ ಬಾಯಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಿರಬಹುದು, ಕುತ್ತಿಗೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಿರಬಹುದು. ಇಂತಹ ಕಾಯಿಲೆಗಳಲ್ಲಿ ನಸ್ಯ ಚಿಕಿತ್ಸೆಯನ್ನು ನಾವಿಲ್ಲಿ ಬಳಸ್ತೇವೆ. ಹಾಗೂ ಕಡೆಯದಾಗಿ ಇದರಲ್ಲಿ ಈ ಪಂಚಕರ್ಮದಲ್ಲಿ ರಕ್ತಮೋಕ್ಷಣ ಅಂತ ಒಂದು ಚಿಕಿತ್ಸೆ ಇದೆ. ಅಂದ್ರೆ ರಕ್ತಸ್ರಾವವನ್ನು ಮಾಡಿಸುವಂತಹ ಒಂದು ಕ್ರಿಯೆ. ಸಾಮಾನ್ಯವಾಗಿ ರಕ್ತ ನಮ್ಮಲ್ಲಿ ಒಂದು ಏನು ಧಾತು ಅಂತ ನಾವು ಕರಿತೇವೆ. ಆ ರಕ್ತದಾತು ಈ ತ್ರಿದೋಷಗಳಿಂದ ಅಂದ್ರೆ ವಾತ ಇರಬಹುದು, ಪಿತ್ತ ಇರಬಹುದು, ಕಫ ಇರಬಹುದು, ಈ ದೋಷಗಳಿಂದ ರಕ್ತವು ದೂಷಿತ ಆಗ್ತದೆ, ಅಂದ್ರೆ ಕೆಡ್ತವೆ ಅಂತ ನೀವು ಸಾಮಾನ್ಯವಾಗಿ ಹೇಳೋದಿದ್ರೆ ಅವುಗಳಿಂದ ಕೆಲವೊಂದು ರಕ್ತ ಸಂಬಂಧಿ ಕಾಯಿಲೆಗಳು ಬರ್ತವೆ. ಮುಖ್ಯವಾಗಿ ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳಿರಬಹುದು, ಅಥವಾ ರಕ್ತ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿ ಕೆಲವೊಂದು ಕಾಯಿಲೆಗಳು ಬರ್ತದೆ. ಸೊ ಇಂತಹ ರಕ್ತ ಸಂಬಂಧಿ ಕಾಯಿಲೆಗಳನ್ನು ರಕ್ತಮೋಕ್ಷಣ ಚಿಕಿತ್ಸೆಯಲ್ಲಿ ಮಾಡ್ತೇವೆ. ಹಾಗೂ ಕೆಲವೊಮ್ಮೆ ನಾನ್ ಹೀಲಿಂಗ್ ಅಲ್ಸರ್ಸ್, ತುಂಬಾ ದಿನಗಳಿಂದ ಕೆಲವು ವ್ರಣಗಳು ಗುಣ ಆಗುದಿಲ್ಲ, ಅಂತಹ ವ್ರಣಗಳನ್ನ ಗಾಯಗಳನ್ನ ಈ ರಕ್ತಮೋಕ್ಷಣ ಚಿಕಿತ್ಸೆ ಮಾಡೋದ್ರಿಂದ ಗುಣಪಡಿಸ್ಲಿಕ್ಕೆ ಸಾಧ್ಯ. ಅಂದ್ರೆ ಆ ಜಾಗದಲ್ಲಿ ನಾವು ಸಾಮಾನ್ಯವಾಗಿ ಈ ರಕ್ತಮೋಕ್ಷಣ ಚಿಕಿತ್ಸೆಯನ್ನ ಮಾಡ್ಲಿಕ್ಕೆ ಜಿಗಳೆ ಅಥವಾ ಲೀಚ್ ಅಂತ ಏನ್ ಕರೀತೀರಲ್ವಾ, ಅವುಗಳನ್ನ ಬಳಸ್ತೇವೆ. ಈ ಲೀಚ್ ನಲ್ಲಿ ಒಂದು ವಿಶೇಷತೆ ಏನು ಅಂತಂದ್ರೆ ಅದು ಆ ಜಾಗದ ರಕ್ತ ಸಂಚಾರವನ್ನ ಸುಗಮ ಮಾಡಿಸ್ಕೊಳ್ಳುವಂತಹ ಒಂದು ಕ್ರಿಯೆ ಅದರಲ್ಲಿ ನಡೀತದೆ. ಅದರಲ್ಲಿ ಹಿರುಡಿನ್ ಅಂತ ಒಂದು ಮುಖ್ಯವಾದ ಒಂದು ಅಂಗ ಇದೆ. ಈ ಹಿರುಡಿನ್ ರಕ್ತವನ್ನು ಹೆಪ್ಪುಗಟ್ಟಲಿಕ್ಕೆ ಬಿಡುವುದಿಲ್ಲ. ಯಾವಾಗ ಈ ರಕ್ತ ಸಂಚಾರ ಸುಗಮವಾದ ಅಲ್ಲಿ ನಾವು ಮೈಕ್ರೋ ಸರ್ಕ್ಯುಲೇಷನ್ ಅಂತ ಕರಿತೇವೆ ನಾವು. ಸೊ ಆ ಜಾಗಕ್ಕೆ ಉತ್ತಮವಾದಂತಹ ರಕ್ತ ಸಂಚಾರ ಪ್ರಾರಂಭ ಆಗುತ್ತೆ. ಯಾವಾಗ ರಕ್ತ ಸಂಚಾರ ಆ ಜಾಗದಲ್ಲಿ ಉತ್ತಮವಾಗಿ ಆಗ್ತದೆ ಆಗ ಅಲ್ಲಿ ಗಾಯಗಳು ಅಥವಾ ಒಂದು ಟಿಶ್ಯೂ ಗ್ರೋತ್ ಇರ್ತದಲ್ವ, ಅಂದ್ರೆ ಅವುಗಳು ಆಗ್ಲಿಕ್ಕೆ ಅದು ಸಹಕಾರಿ ಆಗ್ತದೆ. ಹಾಗಾಗಿ ಎಷ್ಟೋ ಸಲ ತುಂಬಾ ದಿನಗಳಿಂದ ಮಾಯದೇ ಇರುವಂತಹ ಗಾಯಗಳನ್ನ ಈ ಚಿಕಿತ್ಸೆ ಮಾಡೋದ್ರ ಮುಖಾಂತರ ಗುಣಪಡಿಸಬಹುದು. ಇತ್ತೀಚಿನ ದಿನಗಳಲ್ಲಿ ತುಂಬಾ ನೋವು ಇರುವಂತಹ ಕಾಯಿಲೆಗಳು, ಉದಾಹರಣೆಗೆ ಈ ಸಯಾಟಿಕಾ ಅಂತ ನೀವು ಕರಿತೀರಿ, ಸೊ ಇಂತಹ ಸಂದರ್ಭಗಳಲ್ಲಿ ತುಂಬಾ ನೋವು ಆ ತಕ್ಷಣಕ್ಕೆ ಪ್ರಶಮನ ಮಾಡ್ಲಿಕ್ಕೆ ನಾವು ಇಲ್ಲಿ ಬ್ಲಡ್ ಲೆಟಿಂಗ್ ಅಂತ ಮಾಡ್ತೇವೆ. ಅದು ಒಂದು ರಕ್ತಮೋಕ್ಷಣ ವಿಧಾನವೇ. ಇದನ್ನು ಮಾಡೋದ್ರಿಂದ ಶೀಘ್ರವಾಗಿ ಆ ನೋವು ನಿವಾರಕವಾಗಿ ಅದು ಸಹ ಕೆಲಸ ಮಾಡ್ತದೆ.
1: ಸರ್, ಇಲ್ಲಿ ಜನ ಬರ್ತಾರೆ, ಯಾವ ಅವಧಿಯಿಂದ ಯಾವ ಅವಧಿಗೆ ಈ ಸೇವೆ ಲಭ್ಯ ಇದೆ ಇಲ್ಲಿಂದ?
0: ನಮ್ಮಲ್ಲಿ ಹೊರರೋಗಿಗಳ ವಿಭಾಗ ಹಾಗೂ ಒಳರೋಗಿಗಳ ವಿಭಾಗ ಎರಡೂ ಸಹ ಕಾರ್ಯನಿರ್ವಹಿಸ್ತಾ ಇದೆ. ಬೆಳಗ್ಗೆ 9:00 to 4:00 ಈ ಅವಧಿಯಲ್ಲಿ ಹೊರರೋಗಿಗಳ ವಿಭಾಗ ಕರ್ತವ್ಯ ನಿರ್ವಹಿಸುತ್ತದೆ. ಹಾಗೂ ಒಳರೋಗಿ ವಿಭಾಗ ನಮ್ಮದು 100 ಹಾಸಿಗೆಗಳ ಸಾಮರ್ಥ್ಯವುಳ್ಳ ಆಸ್ಪತ್ರೆ. ಈಗ ಪ್ರಸ್ತುತ 80 ಹಾಸಿಗೆಗಳನ್ನು ನಾವು ಅಲ್ಲಿ ಒಳರೋಗಿಗಳಾಗಿ ಸೇರ್ಕೊಳ್ಳಿಕ್ಕೆ ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ. ಸರಿಸುಮಾರು 50-60 ಪ್ರತಿನಿತ್ಯ ರೋಗಿಗಳು, ಒಳ ರೋಗಿಗಳು ಅಲ್ಲಿ ದಾಖಲಾಗ್ತಾರೆ.

0: ಹಾಗೂ ಒಂದು 200 ಹತ್ರ ಆಸ್ಪತ್ರೆಯಲ್ಲಿ ಹೊರ ರೋಗಿಗಳು ಚಿಕಿತ್ಸೆ ತೆಗೆದುಕೊಳ್ತಿದ್ದಾರೆ.
1: ಇಷ್ಟೆಲ್ಲ ಜನ ಬರ್ತಾರೆ ಸೇರ್ಕೊಳ್ತಾರೆ, ಈಗ ಒಳ ರೋಗಿಗಳಾಗಿ ದಾಖಲಾದವರಿಗೆ 24 hours ಅಬ್ಸರ್ವೇಷನ್
0: ಇದೆ ಇರ್ತದೆ. ಸೊ ದಿನದ 24 ಗಂಟೆ ದಾದಿಯರ ಸೇವೆ ಇರ್ತದೆ, ಹಾಗೂ ವೈದ್ಯರು ಸಹ 24 ಗಂಟೆ ಕೆಲಸ ಮಾಡುವಂತ ವ್ಯವಸ್ಥೆ ನಮ್ಮಲ್ಲಿ ಇದೆ.
1: ಇಲ್ಲಿ ಮುಖ್ಯವಾಗಿ ನೀವು ಪಥ್ಯವನ್ನ ಅವರಿಗೆ ಹೇಳಿದ್ರಿ, ಮತ್ತೆ ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ರೀತಿಯ ಚಿಕಿತ್ಸಾ ವಿಧಾನ ಇರೋದ್ರಿಂದ ಆಯಾಯ ಸಂದರ್ಭಕ್ಕೆ ಆಯಾಯ ಪೇಷಂಟ್ಗೆ ಅಡ್ಮಿನಿಸ್ಟರ್ ಮಾಡ್ತಾ ಇರ್ತೀರಿ. ಬಟ್ ಬಹಳಷ್ಟು ಜನ ಒಂದು ಕಾನ್ಸೆಪ್ಟ್ ಡೆವಲಪ್ ಮಾಡ್ಕೊಂಡಿದ್ದಾರೆ, ಆಸ್ಪತ್ರೆಗೆ ಹೋಗ್ಬಿಟ್ಟು ಪಂಚಕರ್ಮ ಚಿಕಿತ್ಸೆಗೆ ಸೇರಿಬಿಟ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಮಾಲಿನ್ಯ ಹೋಗುತ್ತೆ, ನಾವು ಸ್ವಚ್ಛ ಆಗಿ ಬರ್ತೇವೆ, ಇಷ್ಟು ದಿವಸದ ಏನೋ ಚಿಕಿತ್ಸೆ ಅಂತೇಳಿ ಪ್ರಚಲಿತ ಮಾತುಕತೆ ಇದೆ. ಏನಿದು, ಎಷ್ಟು ದಿವಸ ಸೇರಬೇಕು, ಆ ಥರ ಏನಾದ್ರು ಜನರಲ್ ಕ್ಲೆನ್ಸಿಂಗ್ ಇದೆಯಾ ಅಂತ?
0: ಹೌದು, ಇಲ್ಲಿ ನಾವು ಪಂಚಕರ್ಮ ಚಿಕಿತ್ಸೆ ಅಂದರೆ ಎರಡು ವಿಧವಾಗಿ ತೆಗೆದುಕೊಳ್ತೇವೆ. ಯಾಕೆಂದರೆ ಆಯುರ್ವೇದದಲ್ಲಿ ಹೇಳುವಂಥದ್ದು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ,
1: ಅಂದರೆ ಸ್ವಸ್ಥವಾಗಿರೋ
0: ಆರೋಗ್ಯವಂತ ಕಾಪಾಡಿಕೊಳ್ಳಬಹುದು, ಆತುರ ರೋಗ ಪ್ರಶಮನತಂತೆ. ಸೊ ಅಂದರೆ ಕಾಯಿಲೆ ಬಂದವರಿಗೆ ರೋಗವನ್ನು ಗುಣಪಡಿಸುವಂಥದ್ದು. ಸೊ ಎರಡೂ ವಿಧವಾದಂತಹ ಚಿಕಿತ್ಸೆ ಆಯುರ್ವೇದದಲ್ಲಿ ಲಭ್ಯವಿದೆ. ಈ ಪಂಚಕರ್ಮದಲ್ಲಿಯೂ ಸಹ ಎರಡು ವಿಧವಾಗಿ ನಾವು ಚಿಕಿತ್ಸೆಯನ್ನು ನೀಡ್ತೇವೆ. ಒಂದು ಸ್ವಸ್ಥರಿಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ಚಿಕಿತ್ಸೆ, ಹಾಗೂ ರೋಗಿಗಳಿಗೆ ಕಾಯಿಲೆಯನ್ನು ಗುಣಪಡಿಸಿಕೊಳ್ಳುವಂತಹ ಚಿಕಿತ್ಸೆ. ಉದಾಹರಣೆಗೆ ನಮ್ಮಲ್ಲಿ ಋತು ಅನುಸಾರ ಪಂಚಕರ್ಮ ಚಿಕಿತ್ಸೆ ಪ್ರಚಲಿತವಾಗಿ ಇದೆ. ಹೇಗೆ ಅಂದರೆ, ನಾವು ವಸಂತ ಋತುವಿನಲ್ಲಿ ಅಂದರೆ ಬರುವಂತಹ ಏಪ್ರಿಲ್, ಹೌದು, ಚೈತ್ರ, ವೈಶಾಖ, ಈ ಎರಡು ತಿಂಗಳುಗಳಲ್ಲಿ ಕಫದೋಷಕ್ಕೆ ಸಂಬಂಧಪಟ್ಟಂತಹ ಚಿಕಿತ್ಸೆಯನ್ನು ವಮನ ರೂಪದಲ್ಲಿ ಪಂಚಕರ್ಮವನ್ನು ಕೊಡ್ತೇವೆ. ಇದು ಹೇಗೆ ಅಂದರೆ, ಕಫದಿಂದ ಆಗಬಹುದಾದಂತಹ ರೋಗಗಳನ್ನು ತಡೆಗಟ್ಟಲಿಕ್ಕೆ ನೀಡುವಂತಹ ಚಿಕಿತ್ಸೆ, ಇದನ್ನು ನಾವು ಈ ವಸಂತ ಋತುವಿನಲ್ಲಿ ನಾವು ನೀಡ್ತೇವೆ. ಹಾಗೆಯೇ ಪಿತ್ತ ಸಂಬಂಧಿ ಕಾಯಿಲೆಗಳು, ಮುಖ್ಯವಾಗಿ ತುಂಬ ಹಳೆಯದಾದಂಥ ಕ್ರಾನಿಕ್ ಅಂತ ಏನು ಕರಿತೀವಿ, ಚರ್ಮದ ಸಮಸ್ಯೆಗಳು ಸಹಜವಾಗಿ ಚಳಿಗಾಲದಲ್ಲಿ ಉಲ್ಬಣಗೊಳ್ತವೆ. ಹಾಗಾಗಿ ಇದಕ್ಕೆ ಮುಂಚಿನ ಋತು ಅಂದರೆ ಶರದ್ ಋತುವಿನಲ್ಲಿ, ಅಂದಾಜು ಸೆಪ್ಟೆಂಬರ್, ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳುಗಳಲ್ಲಿ ನಾವು ವಿರೇಚನವನ್ನು ಪ್ರಯೋಗ ಮಾಡ್ತೇವೆ. ಹಾಗೆಯೇ ವಾತದೋಷ ಚಿಕಿತ್ಸೆ ನೀಡಬಹುದಾದಂಥ ಬಸ್ತಿ ಚಿಕಿತ್ಸೆಯನ್ನು ವರ್ಷಾಕಾಲದಲ್ಲಿ ಅಂದರೆ ಮಳೆಗಾಲದಲ್ಲಿ ಜುಲೈ ಆಗಸ್ಟ್ ತಿಂಗಳಲ್ಲಿ ನಾವು ಕೊಟ್ಟಾಗ ಈ ಮೂರು ದೋಷಗಳಿಗೆ ಚಿಕಿತ್ಸೆ, ಅಂದರೆ ಕಫಕ್ಕೆ ವಸಂತವಿನಲ್ಲಿ, ವಾತಕ್ಕೆ ವರ್ಷ ಋತುವಿನಲ್ಲಿ, ಹಾಗೂ ಪಿತ್ತಕ್ಕೆ ಶರದ್ ಋತುವಿನಲ್ಲಿ ನಾವು ಚಿಕಿತ್ಸೆಯನ್ನು ನೀಡುವುದರಿಂದ ಆ ಸಂಬಂಧಿ ಕಾಯಿಲೆಗಳು ಬರುವುದನ್ನು ನಾವು ತಡೆಗಟ್ಟಬಹುದು. ಇದನ್ನೇ ನಾವು ಸ್ವರಕ್ಷಣೆಗೋಸ್ಕರ ನಾವು ಇದನ್ನು ನಾವು ಅವರಿಗೆ ಹೇಳ್ತೇವೆ. ಇದನ್ನೇ ಇವತ್ತಿನ ದಿನಗಳಲ್ಲಿ ನಾವು ಡಿಟಾಕ್ಸಿಫಿಕೇಷನ್ ಅಂತ ಕರಿಬಹುದು, ಅಥವಾ ಕ್ಲೆನ್ಸಿಂಗ್ ಪ್ರೊಸೀಜರ್ ಅಂತ ನಾವು ಕರಿಬಹುದು.
1: ಈಗ ನೀವು ಹೇಳಿದ್ರೆ ಮೂರು ತರದ್ದು ವಾತ, ಪಿತ್ತ, ಕಫ, ಇದಕ್ಕೆ ಸಂಬಂಧಪಟ್ಟಂತ ಟ್ರೀಟ್ಮೆಂಟ್ ಅನ್ನ ಆಯಾಯ ಕಾಲಮಾನಕ್ಕೆ ಕೊಡ್ತೀರಿ ಅಂತ, ಅದು ಡ್ಯೂರೇಷನ್ ಎಷ್ಟೆಷ್ಟಿರುತ್ತೆ?
0: ವಮನ ಚಿಕಿತ್ಸೆಗೆ ಅಲ್ಲಿ ಮೂರು ಹಂತಗಳಾಗಿ ನಾವು ವಿಂಗಡಿಸ್ತೇವೆ ವಮನ ಚಿಕಿತ್ಸೆಯನ್ನು. ಒಂದು ಪೂರ್ವಕರ್ಮ ಅಂತ ಕರೀತೇವೆ, ಒಂದು ಪ್ರಧಾನ ಕರ್ಮ ಅಂತ ಕರೀತೇವೆ, ಒಂದು ಪಶ್ಚಾತ್ ಕರ್ಮ ಅಂತ, ಈ ಮೂರು ಹಂತಗಳಲ್ಲಿ ಇರ್ತದೆ. ಸೊ ಪೂರ್ವಕರ್ಮಗಳನ್ನು ನಾವು ಹೇಳಬೇಕಾದ್ರೆ ಇದರಲ್ಲಿ ಸ್ನೇಹಪಾನ ಅಂತ ಒಂದು ಬಹಳ ಮುಖ್ಯವಾದ ಒಂದು ಅಂಗ ಇರ್ತದೆ. ಅಂದರೆ ಸ್ನೇಹಪಾನ ಅಂತಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಔಷಧಿಯುಕ್ತ ತೈಲಗಳಿರ್ಬೋದು, ಔಷಧಿ ಘೃತಗಳನ್ನು ನಾವು ಒಂದು ಉತ್ತಮ ಪ್ರಮಾಣದಲ್ಲಿ ನಾವು ರೋಗಿಗೆ ಎಷ್ಟು ಬೇಕೋ ಅಷ್ಟು, ನಾವು ಕೆಲವೊಂದು ನಿರ್ದಿಷ್ಟವಾದ ಲಕ್ಷಣಗಳನ್ನು ದೇಹದಲ್ಲಿ ನಾವು ಗುರುತಿಸ್ತೇವೆ, ಆ ಲಕ್ಷಣಗಳು ಬರುವವರೆಗೆ ನಾವು ಉತ್ತಮ ಪ್ರಮಾಣದಲ್ಲಿ ಈ ತುಪ್ಪ ಅಥವಾ ತೈಲವನ್ನು ನಾವು ಕುಡಿಸ್ತೇವೆ. ಸೊ ಈ ಸ್ನೇಹಪಾನದ ಅವಧಿ ಕನಿಷ್ಠ 3 ದಿವಸ ಇರ್ತದೆ, ಗರಿಷ್ಠ 7 ದಿವಸ ಇರ್ತದೆ. ರೋಗಿಯಿಂದ ರೋಗಿಗೆ ಅದು ವ್ಯತ್ಯಾಸ ಆಗ್ತಾ ಹೋಗ್ತದೆ.
1: ಅವರು
0: ಒಳರೋಗಿಯಾಗಿ ಈ ಚಿಕಿತ್ಸೆ ತಗೊಂಡ್ರೆ ಬಹಳ ಉತ್ತಮ. ಯಾಕೆಂತಂದ್ರೆ ಹೊರಗಿನ ಪ್ರಕೃತಿಯ ಏನು ಗಾಳಿ ಇರಬಹುದು, ಮಳೆ ಇರಬಹುದು, ಇಂತಹ ಒಂದು ವೈಪರೀತ್ಯಗಳು ಆ ಸಂದರ್ಭದಲ್ಲಿ ರೋಗ ಮೇಲೆ ಪರಿಣಾಮವನ್ನು ಬೀರುವಂತಹ ಸಾಧ್ಯತೆಗಳು ಇರ್ತದೆ. ಹಾಗಾಗಿ ಈ ಶೋಧನ ಚಿಕಿತ್ಸೆ ಅಥವಾ ಈ ವಮನ ವಿರೇಚನ ಚಿಕಿತ್ಸೆಗಳನ್ನು ಒಳರೋಗಿಯಾಗಿ ತೆಗೆದುಕೊಳ್ಳುವಂಥದ್ದು ಬಹಳ ಸೂಕ್ತ. ಏಕೆಂದರೆ ಆ ಸಂದರ್ಭದಲ್ಲಿ ಪಥ್ಯಾಹಾರಗಳು ಬಹಳ ಮುಖ್ಯವಾಗಿರ್ತದೆ, ಹಾಗೆ ರೋಗಿಗೆ ಒಂದು ವಿಶ್ರಾಂತಿಯ ಅಗತ್ಯವೂ ಇರ್ತದೆ. ಹಾಗಾಗಿ ಈ ಚಿಕಿತ್ಸೆಯನ್ನು ಒಳರೋಗಿಗಳಾಗಿ ಮಾಡಿಕೊಳ್ಳೋದನ್ನ ಸೂಕ್ತ ಅಂತ ನಾವು ಸಜೆಸ್ಟ್.
1: ಹಾಗಾಗಿ 3-7 ದಿವಸ
0: ಅದಾದ ನಂತರ ವಮನ ಕ್ರಿಯೆಯಲ್ಲಿ ವಿಶ್ರಾಮ ಕಾಲ ಅಂತ 1 ದಿವಸ ಇರ್ತದೆ. ಆ ದಿನ ನಾವು ರೋಗಿಗೆ ಅಭ್ಯಂಗವನ್ನು ಮಾಡ್ತೇವೆ, ಅಂದರೆ ಇಡೀ ದೇಹಕ್ಕೆ ತೈಲವನ್ನು ಅಭ್ಯಂಗ ಮಾಡಿ ನಂತರ ಶರೀರಕ್ಕೆ ಸ್ವೇದವನ್ನು ಕೊಡುವಂತಹ ಒಂದು ಕ್ರಿಯೆಯನ್ನು ಮಾಡ್ತೇವೆ, ಅಂದರೆ ಬೆವರು ಬರೆಸುವಂತಹ ಒಂದು ಕ್ರಿಯೆಯನ್ನು ಮಾಡ್ತೇವೆ. ಇದು ವಮನದಲ್ಲಿ 1 ದಿವಸ ವಿಶ್ರಾಮ ಕಾಲವನ್ನು ಕೊಡ್ತೇವೆ, ಅದರ ಮರು ದಿವಸ ನಾವು ವಮನವನ್ನು ಕೊಡ್ತೇವೆ. ನಾವು 7 ದಿವಸ ಸ್ನೇಹಪಾನ ಮಾಡಿದ್ದಾದರೆ 1 ದಿನ ವಿಶ್ರಾಮ ಹಾಗೂ 1 ದಿನ ವಮನ, ಒಟ್ಟು ಈ ಕ್ರಿಯೆ 9 ದಿನಗಳು ನಡೀತದೆ. ಪಶ್ಚಾತ್ ಕರ್ಮ ಅಂದರೆ ವಮನ ನಂತರ ಮತ್ತೆ ಪುನಃ ನಾವು ಆ ದೇಹವನ್ನು ಮತ್ತೆ ಮುಂದಿನ ಸ್ಥಿತಿಗೆ ತರಲಿಕ್ಕೆ ನಾವು ಔಷಧ ಕ್ರಮಗಳನ್ನು ಯೋಜಿಸ್ತೇವೆ, ಅದಕ್ಕೆ ಪಶ್ಚಾತ್ ಕರ್ಮ ಅಂತ ಕರಿತೇವೆ. ಒಟ್ಟಿನಲ್ಲಿ ಪ್ರಧಾನವಾಗಿ ನಮಗೆ ಚಿಕಿತ್ಸೆ ವಮನದಲ್ಲಿ ಆದರೆ 9 ದಿನಗಳು ಇರ್ತದೆ. ಅದೇ ವಿರೇಚನವನ್ನು ತೆಗೆದುಕೊಂಡಾಗ 3-7 ದಿನಗಳ ಕಾಲ ಸ್ನೇಹಪಾನ, ಮಧ್ಯದಲ್ಲಿ ಶರೀರದ ಅಭ್ಯಂಗ ಹಾಗೂ ಸ್ವೇದ ಅಂದ್ರೆ ಬೆವರು ಬರೆಸುವಂತಹ ಏನು ಕ್ರಿಯೆ ಇದೆಯಲ್ಲ, ಇದು 3 ದಿವಸ ಇರ್ತದೆ ವಿರೇಚನದಲ್ಲಿ. ಒಂದು ದಿನ ನಾವು ಪ್ರಧಾನ ಕ್ರಮ ವಿರೇಚನ ಅಂದ್ರೆ ನಾವು ದ್ರವಮಲ ಪ್ರವೃತ್ತಿ ಅಥವಾ ಅತಿಸಾರ ಭೇದಿ ಆಗ್ಲಿಕ್ಕೆ ನಾವು ಔಷಧವನ್ನು ಕೊಡ್ತೇವೆ. ಹಾಗೆ ಇಲ್ಲಿ 7 ರಿಂದ 11 ದಿನಗಳ ಕಾಲ ಈ ಚಿಕಿತ್ಸೆ ವಿರೇಚನ ಚಿಕಿತ್ಸೆ ನಡೀತದೆ. ಇನ್ನು ಬಸ್ತಿಯ ವಿಷಯಕ್ಕೆ ಬರೋದಾದ್ರೆ ಬಸ್ತಿಯಲ್ಲಿ ಈ ಕಾಲ ಅಂದ್ರೆ ಬಸ್ತಿ ಎಷ್ಟು ದಿವಸ ಕೊಡಬೇಕು ಅನ್ನೋದಕ್ಕೆ ಒಂದು 3 ವಿಧವಾದಂತಹ ನಿಯಮಗಳಿದಾವೆ. ಇದರಲ್ಲಿ ಯೋಗ ಬಸ್ತಿ ಅಂತ ಕರಿತೇವೆ, ಅದು 8 ದಿನಗಳ ಕಾಲ ಆಗ್ತದೆ. ಕಾಲಬಸ್ತಿ ಅಂತ ಕರಿತೇವೆ, ಇದು ಕೆಲವೊಂದು ಶಾಸ್ತ್ರದ ಪ್ರಕಾರ 15 ದಿನಗಳು ಅಂತ ಹೇಳ್ತಾರೆ, ಕೆಲವೊಂದರಲ್ಲಿ 16 ಅಂತ ಹೇಳ್ತಾರೆ. ಸೊ ಇದು ನಡೀತದೆ. ಇನ್ನು ಕರ್ಮಬಸ್ತಿ ಅಂತ ಕರಿತೇವೆ, ಇದನ್ನ 30 ದಿನಗಳ ಕಾಲ ಕೊಡ್ತೇವೆ. ನಸ್ಯ ಚಿಕಿತ್ಸೆಯನ್ನ ಅದು 7 ದಿವಸ ಕೊಡ್ತೇವೆ.
1: ಸೊ ಹೀಗಾಗಿ ಅವರು ಒಳರೋಗಿಯಾಗಿದ್ರೆ ಅವ್ರಿಗೆ ಇಫೆಕ್ಟ್ ಜಾಸ್ತಿ, ಮತ್ತೆ ಅವರಿಗೆ ಒಂದು ಸಂಪೂರ್ಣ ಚಿಕಿತ್ಸೆ ಕೊಟ್ಟ ಸಮಾಧಾನ
0: ಪಡ್ಕೊಂಡು ಅದಕ್ಕಿಂತ ನಮಗೆ ಫಲಿತಾಂಶ ಅಷ್ಟೇ ಉತ್ತಮವಾಗಿರ್ತದೆ.
1: ಇಲ್ಲಿ ಬರ್ತಕ್ಕಂಥ ರೋಗಿಗಳಿಗೆ ಅಡ್ಮಿಷನ್ ವ್ಯವಸ್ಥೆ ಹೇಗೆ, ಅಲ್ಲಿ ಹೆಸರು ಹೇಗೆ ಬರೆಸಬೇಕು, ಮತ್ತೆ ಅಲ್ಲಿ ಕೊಡ್ತಕ್ಕಂಥ ಔಷಧಿಗಳನ್ನು ಹೇಗೆ ಪಡ್ಕೋಬೇಕು, ಏನಾದ್ರು ಪ್ರೊಸೀಜರ್ ಇದೆಯಾ?
0: ಇಲ್ಲಿ ಸಾಮಾನ್ಯವಾಗಿ ಎಲ್ಲ ಆಸ್ಪತ್ರೆಗಳಲ್ಲಿರುವ ರೀತಿಯಲ್ಲೇ ಇಲ್ಲಿ ಒಂದು ನಮ್ಮಲ್ಲಿ ಮೊದಲಿಗೆ ಒಂದು ರಿಜಿಸ್ಟ್ರೇಷನ್ ಆಗಬೇಕಾಗ್ತದೆ. ರಿಜಿಸ್ಟ್ರೇಷನ್ ಆದ ನಂತರ ಅಲ್ಲಿ ವೈದ್ಯರಿರ್ತಾರೆ. ಆ ವೈದ್ಯರು ಬಂದಂತಹ ವ್ಯಕ್ತಿಗೆ ಕಾಯಿಲೆಯನ್ನು ಗುರುತಿಸಿ ಇಂತಹ ಕಾಯಿಲೆಯ ಚಿಕಿತ್ಸೆ ಪಡಿಬೇಕು ಅಂತ ಹೇಳಿ ಅವರಿಗೆ ಅವರೇ ಸಜೆಸ್ಟ್ ಮಾಡ್ತಾರೆ.
1: ಒಬ್ಬ ವ್ಯಕ್ತಿ ಮೈಸೂರಿನ ಹೈಟೆಕ್ ಪಂಚಕರ್ಮ ಸರ್ಕಾರಿ ಆಸ್ಪತ್ರೆಗೆ ಬಂದು ಸೇರಿದರೆ ಅವರಿಗೆ ಈ ಎಲ್ಲ ಸೌಲಭ್ಯಗಳು ಉಚಿತವಾಗಿ ಲಭ್ಯ ಇದ್ದಾವೆ. ಅವರು ಅಲ್ಲಿ ಎಲ್ಲ ಸೇವೆಗಳು ಪಡ್ಕೊಂಡು ಆರೋಗ್ಯವಂತರಾಗಿ ಹೋಗ್ಬೋದು.
0: ಖಂಡಿತ.
1: ಬಹಳಷ್ಟು ಜನಕ್ಕೆ ಒಂದು ಅನುಮಾನ ಅಂದ್ರೆ ನಮಗೆ ಪುರ್ಸೊತ್ತಿಲ್ಲ, ನೀವು ಹೇಳಿದ್ರೆ 7 ದಿವಸ 11 ದಿವಸ 16 ದಿವಸ 30 ದಿವಸ ಡಾಕ್ಟರ್ ಅಷ್ಟು ದಿವಸ ನಮಗೆ ಕಾಯಕ್ಕಾಗತ್ತಾ, ಕಾಯಬೇಕಾ? ಎರಡೂ ಪ್ರಶ್ನೆಗಳಿದ್ದವು.
0: ಹೌದು, ಮನುಷ್ಯನಿಗೆ ಆರೋಗ್ಯ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಅಂತ ಸಂದರ್ಭದಲ್ಲಿ ಕೆಲವೊಮ್ಮೆ ಬಿಡುವನ್ನು ನಾವು ತೆಗೆದುಕೊಳ್ಳಲೇಬೇಕು,
1: ಹೊಂದಿಸಿಕೊಳ್ಳಬೇಕಾಗ್ತದೆ. ಹಾಗಾಗಿ ಅವರು ಬರಲೇಬೇಕು. ಇದು ವೈದ್ಯಕೀಯ ಚಿಕಿತ್ಸೆ ಪ್ರಮಾಣ ಪತ್ರ ಕೊಟ್ಟರೆ ಅವರಿಗೆ ರಜೆ ಗಿಜೆ ಕೊಡ್ತಾರಾ ಹೇಗೆ? ಯಾಕಂದ್ರೆ ಕೆಲವೊಂದ್ ಕಡೆ ನೀವು ಹೋಗಿದ್ದೀ ಇದಕ್ಕೆ ರಜೆಯ ಸೌಲಭ್ಯ ಇಲ್ಲ ಅಂತ ಹೇಳಿ ಡಿನೈ ಮಾಡೋ ಚಾನ್ಸಸ್ ಇರಬಹುದು.
0: ಇಲ್ಲ, ನಮ್ದು ಸರ್ಕಾರಿ ಸಂಸ್ಥೆ ಆದ್ರಿಂದ ನಾವು ಚಿಕಿತ್ಸೆ ಪಡ್ಕೊಂಡಂತಹ ರೋಗಿಗಳಿಗೆ ಪ್ರಮಾಣ ಪತ್ರವನ್ನು ನೀಡುವಂತ ವ್ಯವಸ್ಥೆ ಇದೆ, ಕೊಟ್ಟೇ ಕೊಡ್ತೇವೆ. ಹಾಗಾಗಿ ಅದರಿಂದ ಏನು ಸಮಸ್ಯೆ ಆಗುವುದಿಲ್ಲ.
1: ಒಟ್ಟು ನಮ್ಮ ಸರ್ಕಾರಿ ಹೈಟೆಕ್ ಪಂಚಕರ್ಮ ಆಸ್ಪತ್ರೆಯಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಮತ್ತು ರೋಗ ನಿಧಾನಕ್ಕೆ ಎರಡಕ್ಕೂ ಸೂಕ್ತ ಸೇವೆ ಲಭ್ಯ ಇದೆ. ಸಾರ್ವಜನಿಕರು ಪಡ್ಕೊಳ್ಬಹುದು.
0: ಖಂಡಿತ.
1: ಬಹುಶಃ ನಮ್ಮ ಸಾರ್ವಜನಿಕರು ಈ ಪಂಚಕರ್ಮ ಆಸ್ಪತ್ರೆಯ ಸೌಲಭ್ಯಗಳನ್ನು ಪಡ್ಕೊಳ್ತಾರೆ ಅಂತ ಹೇಳಿ ನಾವು ಕೂಡ ಭಾವಿಸ್ತೇವೆ. ಡಾಕ್ಟರ್ ಸುಖೇಶ್ ಅವರು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ತುಂಬಿರುವ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಪಂಚಕರ್ಮ ಚಿಕಿತ್ಸೆ ಪ್ರಾಮುಖ್ಯತೆ ಈ ಕುರಿತು ಮೈಸೂರಿನ ಸರ್ಕಾರಿ ಹೈಟೆಕ್ ಪಂಚಕರ್ಮ ಆಸ್ಪತ್ರೆಯ ಆಯುಷ್ ವೈದ್ಯಾಧಿಕಾರಿ ಡಾ ಎಂಕೆ ಸುಖೇಶ್ ಅವರಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಬೇದ್ರೆ ಮಂಜುನಾಥ್. ಇನ್ನು ಮುಂದೆ ಫ್ಲವರ್ ಥೆರಪಿ ಅಥವಾ ಪುಷ್ಪ ಚಿಕಿತ್ಸೆ ಈ ಕುರಿತು ಫ್ಲವರ್ ಥೆರಪಿಸ್ಟ್ ಡಾ ಎಂವಿ ಜಗನ್ನಾಥ್ ಅವರೊಂದಿಗೆ ಮಾತುಕತೆ.
1: ನಮಸ್ಕಾರ. ಭಾರತದಲ್ಲಿ ಅನೇಕ ರೀತಿಯ ಆರೋಗ್ಯ ಸೇವೆಗಳು ಲಭ್ಯ ಇದ್ದಾವೆ. ಹೊಸ ಹೊಸ ರೀತಿಯ ಆರೋಗ್ಯ ಸೇವೆಗಳ ಕಡೆಗೆ ಈಗಾಗಲೇ ಜನ ಆಲ್ಟರ್ನೇಟಿವ್ ಮೆಡಿಸಿನ್ ಅಂತ ಹೇಳಿ ಏನ್ ಕರಿತೀವಿ ಆ ಕಡೆಗೆ ಒಲವು ತೋರಿಸ್ತಿದ್ದಾರೆ. ಅನೇಕ ರೀತಿಯ ಕಾಯಿಲೆಗಳಿಗೆ ಕೇವಲ ಔಷಧಿಯೇ ಬೇಕು ಅಂತ ಏನಿಲ್ಲ, ಇತರೆ ರೀತಿಯ ಚಿಕಿತ್ಸಾ ಸೌಲಭ್ಯಗಳ ಕಡೆಗೂ ಕೂಡ ಅವರು ಗಮನ ಹರಿಸೋದಕ್ಕೆ ನೋಡ್ತಾ ಇರ್ತಾರೆ. ಅಂತಹ ಹಲವಾರು ಚಿಕಿತ್ಸೆಗಳಲ್ಲಿ ಬಹಳ ವಿಶೇಷವಾಗಿ ಅದರಲ್ಲೂ ಮನಸ್ಸಿಗೆ ಸಂಬಂಧಿಸಿದ ಹಾಗೆ ಒಂದು ರಿಲೀಫ್ ಅನ್ನು ನೀಡ್ತಾ ಇರತಕ್ಕಂತ ಚಿಕಿತ್ಸೆ ಫ್ಲವರ್ ರೆಮಿಡಿ ಅಥವಾ ಫರ್ ಥೆರಪಿ. ಏನಿದು, ಯಾಕೆ ಈ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸ್ತಾ ಇದ್ದಾರೆ, ಎಲ್ಲಿಂದ ಶುರು ಆಯಿತು, ಎಲ್ಲ ರೀತಿಯ ಚಿಕಿತ್ಸೆಗಳಿಗೂ ಯಾವುದೋ ಒಂದು ಆರಂಭ ಇದ್ದೇ ಇರುತ್ತೆ, ಎಲ್ಲ ವಿಚಾರಗಳನ್ನು ತಿಳಿಸಿಕೊಡ್ಲಿಕ್ಕಾಗಿ ಇವತ್ತು ನಮ್ಮ ಜೊತೆಗೆ ಮೈಸೂರಿನ ಹಿರಿಯ ಅರಿವಳಿಕೆ ತಜ್ಞರು ಹಾಗೂ ಫ್ಲವರ್ ರೆಮಿಡಿ ಥೆರಪಿಸ್ಟ್ ಆಗಿರುವ ಡಾಕ್ಟರ್ ಎಂ ವಿ ಜಗನ್ನಾಥ್ ಅವರಿದ್ದಾರೆ. ಡಾಕ್ಟರ್ ಜಗನ್ನಾಥ್ ಅವರಿಗೆ ನಮ್ಮ ಕಾರ್ಯಕ್ರಮ ಸ್ವಾಗತ.
3: ನಮಸ್ಕಾರ.
1: ಡಾಕ್ಟರ್ ಜಗನ್ನಾಥ್ ಅವರೇ, ಅನೇಕ ರೀತಿಯ ಥೆರಪಿಗಳ ಮಧ್ಯೆ ಈ ಫ್ಲವರ್ ರೆಮಿಡಿ ಥೆರಪಿ ಅನ್ನೋದು ಬಹಳ ಪ್ರಚಾರಕ್ಕೆ ಬರ್ತಾ ಇರತಕ್ಕಂಥದ್ದು, ಅನೇಕ ಜನರಿಗೆ ಒಂದು ಕನ್ಫ್ಯೂಷನ್ ಇದೆ, ಫ್ಲವರ್ ರೆಮಿಡಿಯೋ ಅಥವಾ ಸುವಾಸನಾ ಚಿಕಿತ್ಸೆಯೋ ಅಂದ್ರೆ ಆರೋಮಾ ಥೆರಪಿಯೋ? ಡಾಕ್ಟರ್, ಈ ತರದ ಕನ್ಫ್ಯೂಷನ್ಗಳಿಗೆ ಅವಕಾಶ ಇರಬಾರದು, ಎಲ್ಲರೂ ತಿಳುವಳಿಕೆ ಸರಳವಾಗಿ ಮೂಡಬೇಕು ಅನ್ನೋ ದೃಷ್ಟಿಯಿಂದ ಈ ಫ್ಲವರ್ ರೆಮಿಡಿ ಅಂದ್ರೆ ಏನು ಮತ್ತೆ ಈ ಆರೋಮಾ ಥೆರಪಿ ಅಂದ್ರೆ ಏನು ವಿವರಿಸ್ತೀರಾ?
3: ಆರೋಮಾ ಥೆರಪಿ ಅಂದ್ರೆ ದ ಎಸೆನ್ಷಿಯಲ್ ಆಯಿಲ್ಸ್ ಎಕ್ಸ್ಟ್ರಾಕ್ಟ್ ಫ್ರಮ್ ದ ಫ್ಲವರ್ಸ್. ದಟ್ ಇಸ್ ಇನ್ ದ ಫಾರ್ಮ್ ಆಫ್ ಆಯಿಲ್ಸ್. ಕುಡಿಲಬಹುದು ಅಥವಾ ಮೈಗೆ ಹಚ್ಚಿಕೊಳ್ಳಬಹುದು, ಮಸಾಜ್ ಮಾಡಬಹುದು, ಯಾವುದೇ ರೀತಿ ತಂತ್ರಗಳು ತುಂಬಾ ಹೆಲ್ಪ್ಫುಲ್ ಇದೆ. ಅದೇ ರೀತಿ ಫ್ಲವರ್ ರೆಮಿಡೀಸ್ ಥೆರಪಿ ಅಂತಾರೆ, ಡಾಕ್ಟರ್ ಎಡ್ವರ್ಡ್ಸ್ ಬ್ಯಾಚ್, ದ ಫೇಮಸ್ ಪೆಥಾಲಜಿಸ್ಟ್, ಬ್ಯಾಟರಲಿಸ್ಟ್, ಇಮ್ಯುನಾಲಿಸ್ಟ್ ಇನ್ ಲಂಡನ್.

0: 1900 ಮೂವತ್ತನೇ ಇಸವಿನಲ್ಲೇ ಫ್ಲಾರಮಿಸ್ತರ್ ಕಂಡಿಡಿದ್ರು. ಯಾಕಂದ್ರೆ ಅವಾಗ ಲಂಡನ್ ತುಂಬಾ ಅರ್ಬನೈಸೇಷನ್ ಆಗಿತ್ತು. ಎಲ್ಲಿ ಅರ್ಬನೈಸೇಷನ್ ಇರ್ತೋ ಅಲ್ಲಿ ಟೆನ್ಷನ್, ಆಂಗ್ಸೈಟಿ, ಎಮೋಷನಲ್ ಜಾಸ್ತಿ ಇರ್ತದೆ. ಎಲ್ಲಿ ಅರ್ಬನೈಸೇಷನ್ ಇರೋದಿಲ್ಲ, ಹಳ್ಳಿ ಗಾಡಿಗಳಲ್ಲಿ ಇರೋದಿಲ್ಲ. ಅದಕ್ಕೆ ಕಂಡಿಡಕ್ಕೋಸ್ಕರ ಅವರು ದ ಗ್ರೇಟ್ ಫಿಸಿಷಿಯನ್ ಆಫ್ ಲಂಡನ್ ಹ್ಯಾಸ್ ಕನ್ವರ್ಟೆಡ್ ಇಂಟು ಹೋಲಿಸ್ಟಿಕ್ ಅಪ್ರೋಚ್ ಆಫ್ ಮೆಡಿಸಿನ್. ಅವ್ರು ಕಂಡು ಸಾವಿರಾರು ಕಾಯಿಲೆಗಳಿಗೆ ವಾಸಿ ಮಾಡಿದ್ರು. ಕೊನೆಗೆ 1950 ಸಾಲಲ್ಲಿ ಅವರು ಕ್ಯಾನ್ಸರ್ ಇಂದ ಬಳದಿ ಮರಣ ಹೊಂದಿದ್ರು.
1: ಈಗ ಇವರು ಏನು ಕಂಡುಹಿಡಿದ್ರಲ್ಲ, ಇದು ಅರ್ಬನೈಸೇಷನ್ ಇಂದ ಮನುಷ್ಯನ ಮೆದುಳಿಗೆ ಮತ್ತೆ ಮನುಷ್ಯನ ಭಾವನೆಗಳಿಗೆ ತೊಂದರೆ ಆದಾಗ ಆತನಿಗೆ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ, ಅದನ್ನ ಫ್ಲವರ್ ರೆಮಿಡಿಯಿಂದ ಅವರು ಬಗೆಹರಿಸ್ಲಿಕ್ಕೆ ಸಾಧ್ಯ ಅಂತ ಕಂಡುಹಿಡಿದ್ರು. ಆದರೆ ಭಾರತಕ್ಕೆ ಬಂದ ನಂತರ ಅದು ಇಲ್ಲಿ ಕಾಲೂರ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತು. ಏನೆಲ್ಲ ಅಡೆತಡೆಗಳಾಯ್ತು ಅದಕ್ಕೆ, ಅಥವಾ ಈಗ ಇದು ಮತ್ತೆ ಪ್ರಚಾರಕ್ಕೆ ಬರಲಿಕ್ಕೆ ಏನು ಸುಲಭ ಆಗ್ತಾ ಇದೆ ಅಂತ?
0: ಡಾಕ್ಟರ್ ಎಡ್ವರ್ಡ್ ಬ್ಯಾಚ್ ಬೇಸಿಕಲಿ ಇನ್ ಅಲೋಪತಿಕ್ ಡಾಕ್ಟರ್. ಆದ್ರೆ ಎಲ್ಲಾ ಕಾಯಿಲೆಗಳು ಅಲೋಪತಿ ಮೆಡಿಸಿನ್ ಟ್ರೀಟ್ಮೆಂಟ್ ಇಲ್ಲ. ಕೆಲವು ಮಾನಸಿಕ ಕಾಯಿಲೆಗಳಿಗೆ ಮತ್ತೆ ಕ್ಯಾನ್ಸರ್ ಸಂಬಂಧಪಟ್ಟ ಕಾಯಿಲೆಗಳಿಗೆ ಇನ್ಯಾವರ್ತಿ ವಗೈರೆ ವಗೈರೆ ಏನ್ ಕಾಯಿಲೆಗಳಿರ್ತವೆ ಅದಕ್ಕೆ ಅಲೋಪತಿ ಸಿಸ್ಟಮ್ ಅಲ್ಲಿ ಕಾಯಿಲೆ ಇರೋ ಅದನ್ನ ಮನೆಗಂಡು ಅವರು ಇದಕ್ಕೆ ನಮ್ಮ ನೇಚರಲ್ಲಿ ಪ್ರಕೃತಿಯಲ್ಲೇ ಎಲ್ಲ ಚಿಕಿತ್ಸೆ ಅಂತ ಹೇಳಿ ಈ ಫೌಂಡ್ ದ ಫ್ಲವರ್ ರೆಮಿಡೀಸ್.
1: ಯಾವ ತರಹದ ಹೂಗಳನ್ನು ಅವರು ಬಳಸ್ತಾರೆ?
0: ಹೂಗಳು ಸಿಟಿಲ್ ಬೆಳೆಯುವಂತ ಹೂಗಳಲ್ಲ, ಜಂಗಲ್ ಅಲ್ಲಿ ಬೆಳೆಯುವ ಹೂಗಳು. ಸರಿಸುಮಾರು 38 ತರದ ಹೂಗಳನ್ನ ಕಂಡಿಡಿದ್ರು ಅವರು, ಎಕ್ಸ್ಟ್ರಾಕ್ಟ್ ಗಳನ್ನ. ಆ ಹೂಗಳನ್ನ ಒಂದೊಂದೇ ಪೇಷಂಟ್ ಮೇಲೆ ಫ್ರೀಯಾಗಿ ಪ್ರಯೋಗಿಸ್ಬಿಟ್ಟಾಗ ಅವ್ರಿಗೆ ಗೊತ್ತಾಯ್ತು ಈ ಹೂಗಳಲ್ಲಿ ಏನೋ ಹೀಲಿಂಗ್ ಕಾನ್ಸೆಪ್ಟ್ ಇದೆ ಅಂತ. ಈಗ ನಾವು ಉದಾಹರಣೆ ತಗೊಂಡ್ರೆ ಮೇಲೆ ಒಂದು ನೀವು ಸಂಪಿಗೆ ಹೂ ವಾಸನೆ ನೋಡಿದಾಗ ಅಥವಾ ಮಲ್ಲಿಗೆ ಹೂ ವಾಸನೆ ನೋಡಿದಾಗ ಅಥವಾ ಪಾರಿಜಾತ ಹೂಗಳು ವಾಸನೆ ನೋಡಿದಾಗ ನಿಮ್ಮ ಮನಸ್ಸು ಏನೋ ಒಂದು ಉಲ್ಲಾಸ ಆಗುತ್ತೆ. ಈ ಫ್ಲವರೇ ಫ್ಲವರ್ ರೆಮಿಡಿಸ್
1: ಅಂದ್ರೆ ಈ ಸುವಾಸನೆ ನ್ಯಾಚುರಲ್ ಸೋರ್ಸ್ ಇಂದ ಬರಬೇಕು,
0: ನ್ಯಾಚುರಲ್ ಸೋರ್ಸ್ ಇಂದ ಬರಬೇಕು. ಇಟ್ ಕಾಂಟ್ ಬೈ ಲ್ಯಾಬ್ ಬೇಡ್, ಪ್ರಕೃತಿಯಿಂದ ಎಲ್ಲ ಚಿಕಿತ್ಸೆ ಸಾಧ್ಯ.
1: ಸೊ ಈ ತರಹ ಒಂದು ಚಿಕಿತ್ಸೆ ಆರಂಭ ಮಾಡಿದ್ರು. ಆದ್ರೆ ಅವರು ಲಂಡನ್ನಲ್ಲಿದ್ದವರು ಅಲ್ಲಿನ ಕಾಡುಗಳಲ್ಲಿ ನಮ್ಮ ಸಂಪಿಗೆ ಆಗ್ಲಿ ಮಲ್ಲಿಗೆ ಆಗ್ಲಿ ಬೆಳೆಯಲ್ಲ, ಅಲ್ಲಿನ ಚಿಕಿತ್ಸೆಯ ವಿಧಾನಕ್ಕೆ ಅಲ್ಲಿನ ಹೂಗಳು ಬಳಸುವರು.
0: ಹೌದು, ಅಲ್ಲಿ ಪರಿಸರ, ಅಲ್ಲಿ ಎನ್ವೈರನ್ಮೆಂಟ್, ಅಲ್ಲಿ ಸೀಸನ್, ಅಲ್ಲಿ ಕ್ಲೈಮೇಟ್ ಗಳಲ್ಲಿ ಮಾತ್ರ ಬರೋ ಹೂಗಳು ಮಾತ್ರ. ಇದೇ ಹೂಗಳನ್ನ ಅಮೆರಿಕಾದಲ್ಲೂ ಬೆಳೆಸೋರು, ಆಸ್ಟ್ರೇಲಿಯಲ್ಲಿ ಬೆಳೆಸೋರು, ಡೆಲ್ಲಿಲೂ ಬೆಳೆಸೋರು. ಆದ್ರೆ ಈ ಕ್ಲೈಮೇಟ್ ಗೆ ಅದು ಅಡ್ಜಸ್ಟ್ ಆಗಲಿಲ್ಲ, ಆಗ ಈ ಹೂಗಳು ಬೆಳೆದ್ರು ಅದು ಎಸ್ ಬರಲಿಲ್ಲ. ಹೂಗಳನ್ನ ಬೆಳೆದ್ರು ಇಂಡಿಯಾದಲ್ಲಿ ಬೆಳೆದ್ರು ಫ್ಲವರ್ ಮೆಡಿಸಿನ್, ಆದ್ರೆ ಆ ಎಸೆನ್ಸ್ ಅಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಉದಾಹರಣೆಗೆ ನಮ್ಮ ಶ್ರೀಗಂಧ ಮರ ತಗೊಂಡೋಗಿ ಅಥವಾ ನಮ್ಮ ತೆಂಗಿನ ಮರ ತಗೊಂಡೋಗಿ ಲಂಡನ್ ಬೆಳೆಯಕ್ಕಾಗಲ್ಲ, ಲಂಡನ್ ಬೆಳೆಯ ಗಿಡ ಇಲ್ಲಿ ಬರಲ್ಲ. ಯಾಕಂದ್ರೆ ಆ ಕ್ಲೈಮೇಟೇ ಬೇರೆ, ಆ ಟೆಂಪರೇಚರ್ ಬೇರೆ, ಆ ಮಾಯಿಶ್ಚರ್ ಬೇರೆ, ಆ ಎಸೆನ್ಸ್ ಬೇರೆ, ಆ ಮಣ್ಣಿನ ಮಹತ್ವನೇ ಬೇರೆ. ಇಲ್ಲೇ ಉದಾಹರಣೆಗೆ ಇಲ್ಲಿ ಬೆಳೆಯುವ ಗಂಧದ ಮರ ಬಿಜಾಪುರದಲ್ಲಿ ಬೆಳೆಯಕ್ಕಾಗಲ್ಲ, ಒಂದು ಮಣ್ಣನ್ನು ಎಸೆನ್ಸ್ ಗಳು ಬೇರೆ ಬೇರೆ ಇರ್ತದೆ.
1: ಸೊ ಹೀಗಾಗಿ ಆ ಮಣ್ಣಿನ ಗುಣ ಆ ಹೂವು ಅಥವಾ ಮರದಲ್ಲಿ ಅಥವಾ ಅದರ ಇತರೆ ಉಪ ಪದಾರ್ಥಗಳಲ್ಲಿ ಸೇರಿ ಅದರ ಒಂದು ಪ್ರಭಾವ ಮನುಷ್ಯನಿಗೆ ಉಂಟಾಗುತ್ತೆ, ಅದು ಅವನಿಗೆ ಮೆಡಿಸಿನ್
0: ಆಗುತ್ತೆ.
1: ಮೂಲತಃ ಅದು ಔಷಧಿನೇ ಅಲ್ಲ, ಆದರೆ ಇರುವ ನ್ಯಾಚುರಲ್ ಸಬ್ಸ್ಟೆನ್ಸ್ ಏನಿದೆ ಅದನ್ನೇ ಅವರು ಔಷಧಿಯುಕ್ತವಾಗಿ
0: ಬಳಸಿಕೊಂಡಿದ್ದಾರೆ.
1: ಡಾಕ್ಟರ್ ಬಾಕ್ ಅವರು ಹೇಳಿದ್ದ ಅದಷ್ಟು.
0: ಹೌದು,
1: ಈಗ ಭಾರತದಲ್ಲಿ ಇದು ಶುರುವಾಗಿ ಎಷ್ಟು ವರ್ಷ ಆಯ್ತು?
0: ಭಾರತದಲ್ಲಿ ಸರಿಸುಮಾರು ಈಗ ಒಂದು 8-10 ವರ್ಷಗಳು ಶುರುವಾಗಿದ್ದು ಮುಂಬೈನಿಂದ. ಮುಂಬೈನಲ್ಲಿ ಕೆಲವೇ 2 ಜನ ಅವರು ಲಂಡನ್ ಹೋಗಿ ಕಲ್ತ್ಕೊಂಡು ಬಂದು ದೇ ಸ್ಟಾರ್ಟೆಡ್ ದೇ ಆರ್ ಗೆಟಿಂಗ್ ದರ್ಮಿಟಿ ಫ್ರಮ್ ದ ಲಂಡನ್ ಓನ್ಲಿ.
1: ಸೊ ಅಲ್ಲಿಂದಾನೆ
0: ತರಿಸ್ಕೊಳ್ತೀವಿ.
1: ಆದ್ರೆ ಅಲ್ಲಿನ ಎಸೆನ್ಸ್ ಇಲ್ಲಿನವರಿಗೆ ಅಭ್ಯಾಸ ಆಗ್ಬೇಕಲ್ಲ.
0: ನಮ್ ಮೆಂಟೇಶನ್ ಲಂಡನ್ ದಾಗ್ಲಿ ಅಲ್ಲಾಗ್ಲಿ ದ ಮೆಂಟಲ್ ಬಿಹೇವಿಯರ್ ವರ್ಲ್ಡ್ ಅಲ್ಲಿ ಎಲ್ಲರೂ ಒಂದಿರುತ್ತೆ ಮನುಷ್ಯನಗಳಿಗೆ. ಆದ್ರೆ ಪರಿಸರದಲ್ಲಿ ಬೆಳೆಯುವ ಗಿಡ ಮರಗಳು ಮಾತ್ರ ಡಿಫ್ರೆಂಟ್ ಇರ್ತದೆ. ಮನುಷ್ಯ ಮೆಂಟೇಷನ್ ಎಲ್ಲಿ ಒಂದಿರುತ್ತೆ, ವೆನ್ ವಿ ಗಾಟ್ ಅವರ್ ಅರ್ಬನೈಸೇಷನ್ ನಮ್ಮ ಮೆಂಟೇಷನ್ ಚೇಂಜ್ ಆಗ್ತಾ ಹೋಗ್ತದೆ. ಯಾರಿಗೂ ಸುಖ ಶಾಂತಿ ನೆಮ್ಮದಿ ಇರೋದಿಲ್ಲ. ಈ ಸುಖ ಶಾಂತಿ ನೆಮ್ಮದಿಯನ್ನು ಕಂಡಿಡಕ್ಕೆ ಅವರು ಬ್ಯಾಕ್ ಫ್ಲವರ್ ಮಾಡಿ ಕಂಡಿಡಿದ್ರು.
1: ಇದರ ಮೂರು ಸಿದ್ಧಾಂತ ಒಂದಿದೆ ಫ್ಲವರ್ ರೆಮಿಡಿ ಏನದು?
0: ದ ಫ್ಲವರ್ ಎಸೆನ್ಸ್ ಕ್ಯಾನ್ ಕ್ಯೂರ್ ದ ಕ್ಯಾನ್ ಆಲ್ಟರ್ ದ ಬ್ರೈನ್ ಟಿಶ್ಯೂ. ಎಲ್ಲಾ ಕಾಯಿಲೆಗಳ ಮೂಲ ಕಾರಣ ಎಮೋಷನ್ಸ್. ಎಮೋಷನ್ಸ್ ಅಂತಂದ್ರೆ ಕೋಪ, ನಿಮ್ಮ ಕೋಪ ನಿಮ್ಗೆ ಒಂದಾಗತ್ತೆ, ಬಾಕಿಯವ್ರಿಗೆ ಒಂದಾಗತ್ತೆ. ಆ 2 ನಿಮಿಷ ಮಾಡೋ ಮಿಸ್ಟೇಕ್ಗಳು ನೀವು ಮೂನೆ ಕೂಡ ಕಟ್ಕೊಳಕ್ ಹೋಗ್ತಾರೆ ಅಂತ ಕೋಪದಲ್ಲಿ, ಅಥವಾ ಯಾರಿಗೂ ಹೊಡೆದು ಬಿಡ್ತೀರಾ, ಏನ್ ಇನ್ಸಲ್ಟ್ ಮಾಡ್ತೀರಾ. ಇನ್ನಷ್ಟು ಮೋಸ್ಟ್ ಡೇಂಜರಸ್ ಎಮೋಷನ್ಸ್ ಲವ್. ಲವ್ ಕ್ಯಾನ್ ಎಫೆಕ್ಟ್ ಇನ್ ಎನಿ ಅದರ್ ಫಾರ್ಮ್ಸ್. ಲವ್ ಕ್ಯಾನ್ ಕಿಲ್, ಲವ್ ಕ್ಯಾನ್ ಅಫೇರ್, ಏನ್ ಬೇಕಾದ್ರೆ ಆಗ್ಬೋದು ಲವ್ ಅಲ್ಲಿ.
1: ಈ ಭಾವನೆಗಳನ್ನ ಕಂಟ್ರೋಲ್ ಮಾಡಬೇಕು ಅಂತ
0: ಹೇಳಿದ್ರು.
1: ಬರೀ ಲವ್ ಅಥವಾ ಒಂದು ಎಮೋಷನ್ ಅಷ್ಟೇ ಅಲ್ಲ, ಬೇರೆ ರೀತಿನೂ ಇದೆ.
0: ಡಿಪ್ರೆಷನ್, ಆಂಗ್ಸೈಟಿ, ಫಿಯರ್ಸ್, ನರ್ವಸ್ನೆಸ್, ನ್ಯೂರೋಸ್. ಈಗ ನರ್ವಸ್ನೆಸ್, ನ್ಯೂರೋಸಿಸ್ ಹೇಳ್ತೀವಿ. ನಿಮ್ಮ ಡಿಪಾರ್ಟ್ಮೆಂಟ್ ನನ್ನ ಇಂಟರ್ವ್ಯೂ ಕರೆದ್ರು, ಡಾಕ್ಟರ್ ಜಗನ್ನಾಥ್ ಬನ್ನಿ ಇಂಟರ್ವ್ಯೂ ಮಾಡೋಣ ಅಂತ. ಡಾಕ್ಟರ್ ಜಗನ್ನಾಥ್ ಯಾವತ್ತು ಇಂಟರ್ವ್ಯೂ ಫೇಸ್ ಮಾಡೋ ಅಭ್ಯಾಸ ಇಲ್ಲ, ಬರುವಲ್ಲಿ ಇಸ್ ಬಿಕಮ್ ಟೆನ್ಸೆಡ್, ನರ್ವಸ್. ಏನ್ ಕೊಡ್ತಾರೆ ಅದಕ್ಕೆ? ಅಲೋಪತಿ ಮೆಡಿಸಿನ್ ಇಲ್ವೇ ಇಲ್ಲ. ದೇರ್ ಇಸ್ ನೋ ಮೆಡಿಸಿನ್ ಎಕ್ಸಿಸ್ಟ್.
1: ಸಮಾಧಾನ ಮಾಡಬಹುದು
0: ಅಷ್ಟೇ. ಹೆಂಗ್ ಸಮಾಧಾನ ಮಾಡ್ತೀವಿ? ಸಮಾಧಾನ ಪಟ್ಟಗಳಪ್ಪ, ಈಗಿನ್ನೊಂದು ವಿಷಯ ಹೇಳ್ತೀನಿ. ಈಗ ನಿಮ್ಮಲ್ಲಿ ಯಾರಿಗಾದ್ರೂ ಡಯಾಬಿಟಿಸ್ ಬಿ ಪಿ ಇರ್ತದೆ, ನೀವು ಫಿಷನ್ ಹತ್ರ ಹೋಗ್ತೀರಾ, ಫಿಷನ್ ಹೇಳ್ತಾರೆ ನೀವೇನ್ ಕೆಲಸ ಮಾಡ್ತೀರಾ, ನಾವು ಸಿ ಹೋಗಿದ್ದೀನಿ ಸರ್ 24 ಬಿಸಿ ಬಿಸಿ 24 ಗಂಟೆ ಕಾಲ ಅಲ್ಲಿಗೆ. ಅವಾಗ ನೀವು ಬಿ ಪಿ ರೇಸ್ ಆಗ್ತಿರ್ತದೆ, ಡಯಾಬಿಟಿಸ್ ಶುಗರ್ ಲೆವೆಲ್ ರೇಸ್ ಆಗ್ತಿರ್ತದೆ, ಅವ್ರು ಹೇಳ್ತಾರೆ ಡಾಕ್ಟರ್ ವೈದ್ಯರು ಹೇಳ್ತಾರೆ, ಅನ್ಲೆಸ್ ಯು ರೆಡ್ಯೂಸ್ ಯುವರ್ ಟೆನ್ಷನ್ ವಿ ಆರ್ ನಾಟ್ ಏಬಲ್ ಟು ಕಂಟ್ರೋಲ್ ಯುವರ್ ಶುಗರ್. ಹೌ ವಿಲ್ ಕಂಟ್ರೋಲ್ ದ ಟೆನ್ಷನ್? ಇಲ್ಲಿ ಕ್ವಶನ್ ಬರೀ. ಅದಕ್ಕೋಸ್ಕರ ಈ ಫ್ಲವರ್ ರೆಮಿಡಿ ಅವ್ರು ಕಂಡಿಡಿದ್ರು.
1: ಸರಿ ಆಯ್ತು. ಅದಕ್ಕಾಗಿ ಒಂದು ಡಿಸಿಪ್ಲಿನ್ ಕಳೆದ ಕೆಲವು ವರ್ಷಗಳಿಂದ ಭಾರತಕ್ಕೂ ಬಂತು. ಅದಕ್ಕಾಗಿ ಶಾಸ್ತ್ರೀಯವಾಗಿ ತರಬೇತಿ ನೀಡತಕ್ಕಂಥ ಸಂಸ್ಥೆಗಳು ಹುಟ್ಕೊಂಡಿದಾವ?
0: ತರಬೇತಿ ಸಂಸ್ಥೆಗಳು ಹುಟ್ಕೊಂಡಿವೆ, ಆದ್ರೆ ಇಂಪ್ರಾಪರ್. 4-5 ದಿನದಲ್ಲಿ ಕಲಿಯೋ ಯಾವುದೇ ಮೆಡಿಸಿನ್ ಆಗಲಿ, ಯಾವುದೇ ವಿದ್ಯಾಭ್ಯಾಸ ಆಗಲಿ, ಗುರುಗಳಿದೆ ಆನ್ಲೈನ್ ಕಲಿಸ ಕಲಿಯಕ್ಕಾಗಲ್ಲ. ಗುರುಗಳು ಬೇಕೇ ಬೇಕು. ಹಂಗಾಗಿ ಒಳ್ಳೆ ಗುರುಗಳನ್ನ ಕರೆಸ್ಕೊಂಡ್ರೆ, ನಾವೆಲ್ಲ ಗುರುಗಳನ್ನ ಲಂಡನ್ ಇಂದ ಕರೆಸ್ಕೊಂಡ್ವಿ, ಹಾಗೆ ನಾವು ಕಲ್ತೀವಿ. 10 ದಿವಸ ನಾವು ಮುಂಬೈಲಿ ಕರ್ಸ್ಕೊಂಡು ಮೂಲಕ 10 ದಿವಸ ನಾವು ಎಲ್ಲ ಕಲ್ತ್ಕೊಂಡು 2 ಇಯರ್ಸ್ ವಿ ಸ್ಟಡಿ. ಅವ್ರು ಹೇಳಿದ್ರು 2 ವರ್ಷ ಕಲಿಯಿರಿ, ಆಮೇಲೆ ನಾನು ಆನ್ಲೈನ್ ಎಕ್ಸಾಮಿನೇಷನ್ ಕೊಡ್ತೀನಿ, ವೆನ್ ಐ ಸ್ಯಾಟಿಸ್ಫೈಡ್ ಐ ವಿಲ್ ಗಿವ್ ಸರ್ಟಿಫಿಕೇಟ್ ಅಂತ. ಅಯ್ಯೇ.
1: ಸೊ ಹಾಗಾಗಿ ಒಂದು ತರಬೇತಿ ಆಯಿತು, ಅಲ್ಲಿಂದ ಅನೇಕ ಮೆಡಿಸಿನ್ಗಳು ಬಂದು ನೀವೊಂದಷ್ಟು ಜನ ಎಲ್ಲ ಕಲ್ತ್ರಿ. ಸೊ ಇದೊಂದು ಹೊಸ ರೀತಿಯ ಚಿಕಿತ್ಸಾ ವಿಧಾನ ಈಗ ಲಭ್ಯ ಇದೆ ಅಂತ ಹೇಳಿ. ಎಷ್ಟು ತರಹ ಕಾಯಿಲೆಗಳು ಅಂತ ಜನ ಹುಡುಕೊಂಡು ಬರ್ತಾರೆ ಇದಕ್ಕೆ ಅಂತ?
0: ಇದು ಬೇಸಿಕಲಿ ಇನ್ನು ಜನಗಳಿಗೆ ಯಾರು ಗೊತ್ತಿಲ್ಲ, ಬಿಕಾಸ್ ಇಸ್ ಎ ಎಂಟರ್ ನ್ಯೂ ಕಾನ್ಸೆಪ್ಟ್ ಇನ್ ಕರ್ನಾಟಕ ಆರ್ ಮೈಸೂರು. ಕಾಮನೆಸ್ಟ್ ಕಾಸಸ್ ಹೆಂಗಿದೆ, ನಿಮಗೆ ಮಕ್ಕಳಿಗೆ ಸ್ಟಬ್ಬನ್ ಮುಗಿರ್ತಾನೆ, ಡಾಕ್ಟರ್ 5 ವರ್ಷ ನನ್ನ ಮಗು ಏನು ಹಠ ಮಾಡ್ತಾನೆ, ಏನು ಮಾತ್ರ ಕೇಳೋದಲ್ಲ ಡಾಕ್ಟರ್, ಸಿಕ್ಕಿದ್ರೆ ಹೊಡಿತಾನೆ, ತಲೆ ಹೊಡಿತಾನೆ, ಇದು ಮಾಡ್ತಾನೆ, ಹಠ ಅಂದ್ರೆ ಹಠ ಅಂತಾರೆ. ದಟ್ಸ್ ಕಾಲ್ಡ್ ಸ್ಟಬರ್ನ್. ದಟ್ ಕಾಲ್ಡ್ ಒನ್ ಟೈಪ್ ಆಫ್ ಎಮೋಷನ್ ಡಿಸಾರ್ಡರ್,
1: ಸ್ಟಬರ್ನೆಸ್.
0: ಅಥವಾ ಫಿಯರ್. ನೀವು ನಾಳೆ ಎಕ್ಸಾಮ್ ಇದೆ, ಎಕ್ಸಾಮ್ಗೆಲ್ಲ ರೆಡಿ ಆಗಬೇಕು ಅಂತ ಹೇಳ್ತಿರ್ತಾರ. ನೆಕ್ಸ್ಟ್ ವೀಕ್ ಎಕ್ಸಾಮ್ ಇದೆ, ನಾ ರೆಡಿ, ಎಲ್ಲ ಓದಿರ್ತಾನೆ, ಎಲ್ಲ ಓದಿ ಮೂಮೆಂಟ್ ವೆನ್ ಯು ಫೇಸ್ ದ ಎಕ್ಸಾಮಿನೇಷನ್ ಯು ಬಿಕಮ್ ಟ್ರಮರ್. ಬ್ರೇಕ್ ಬರಲ್ಲ, ಸ್ವೆಟಿಂಗ್ ಆಗ್ತಾನೆ, ಮೈಯಲ್ಲಿ ಸ್ವೆಟಿಂಗ್ ಆಗ್ತದೆ, ಅವ್ನ ಕಾನ್ಸಂಟ್ರೇಷನ್ ಪೇಪರ್ ಮೇಲೆ ಇರೋದಿಲ್ಲ, ಎರಡ್ಲೈನ್ ಬರೀತಾನೆ, ತಿರುಗ ಉಚ್ಚೆ ಹೋಗ್ತಾನೆ, ಬರ್ತಾನೆ ಎಕ್ಸಾಮ್ ಹಾಲಲ್ಲಿ. ಇ ಡಸ್ ಆಲ್ ಅದರ್ ಆಕ್ಟಿವಿಟೀಸ್. ದೀಸ್ ಆರ್ ಕಾಲ್ಡ್ ಎಮೋಷನ್ಸ್. ಈ ನರ್ವಸ್ನೆಸ್, ಟೆನ್ಷನ್. ಈಗ ನೀವೇ ಒಂದು ಅಧಿಕಾರಿ ಆಗಿದ್ರ, ನೀವು ಕಂಡಕ್ಟ್ ಮಾಡಬೇಕು ಅಂತ ಹೇಳಿ, ನಿಮ್ಗೆ ಯಾವ್ದು ಸ್ಟ್ರೆಸ್ ಇಲ್ಲ, ಮಾಡ್ಲಿಲ್ಲ ಅಂದ್ರೆ ನಿಮ್ದೇ ಬೇರೆ ಅಥಾರಿಟಿಗೆ ಒಂದು ಬೇರೆ ಬೇರೆ ಒಂದು
1: ಕ್ರಮ.
0: ಅವಾಗ ನಿಮ್ಗೆ ಒಂದು ಎದುರಿಕೆ ಬರ್ತದೆ, ನೋಡಪ್ಪ ನಾ ಸೀನಿಯರ್ ಆಗಿದ್ರೆ ನಮ್ಮ ಕ್ರಮ ತಗೊಳ್ತಾರೆ ಅಂದಾಗ ಯು ಆರ್ ಎಕ್ಸ್ಪೋಸ್ಡ್ ಟು ಟೆನ್ಷನ್, ವರಿ. ಆ ವರಿ ಟೆನ್ಷನ್ ಕಡಿಮೆ ಮಾಡಕ್ಕೆ ನಮ್ಮಲ್ಲಿ ಅಲೋಪತಿ ಸಿಸ್ಟಮ್ ಅಲ್ಲಿ ಮೆಡಿಸಿನ್ ಇಲ್ಲ, ಯಾಕಂದ್ರೆ ನಾನು ಈ ಅಲೋಪತಿ ಸಿಸ್ಟಮ್ ಅಲ್ಲಿ ಫಾರ್ ದ ಪಾಸ್ಟ್ 35 ಇಯರ್ಸ್ ಅಂತ ಇದ್ದೀನಿ.
1: ಹೌದು, ನೀವು ಬೇಸಿಕಲಿ ಅನಸ್ಥೆಶಿಯಾಲಜಿಸ್ಟ್. ಮುಖ್ಯವಾಗಿ ನೀವೇನು ಅರಿವಳಿಕೆ ಕೊಡ್ತೀರಿ ಆರಂಭದಲ್ಲಿ, ಅದು ಕೂಡ ಒಂದು ಮೂಸುವ ಔಷಧವನ್ನು ಕೊಟ್ಟು ಮಾಡ್ತಾ ಇದ್ರು, ಆಮೇಲೆ ಇಂಜೆಕ್ಷನ್ ಗಳಿಗೆ ಬಂದದ್ದು.
0: ಈಗ
1: ಹಾಗಾಗಿ ನೀವು ಈ ಅರಿವಳಿಕೆ ಕೊಡುವ ಸಂದರ್ಭದಲ್ಲಿ ಅಲೋಪತಿಕ್ ಮೆಡಿಸಿನ್
0: ಸರ್ಜರಿ ಅಂತ ಅಂದ್ರೆ ಫುಲ್ ಗಾಬರಿ ಆಗ್ಬಿಡ್ತಾನೆ, ಇದಕ್ಕೆ ಬಿಡ್ತಾನೆ, ಓವರ್ ನೈಟ್ ನಿದ್ರೆ ಮಾಡಿದ್ರೆ. ನನ್ನ ಪ್ರಕಾರ ಹಾರ್ಟ್ ರೇಟು ಬಿಫೋರ್ 80 ಇರಬೇಕು, ಅವ್ನ ಯಂಗ್ಸಿಟಿಯಿಂದ 100 ಹೊಡಕ್ತದೆ. ಆ ಹೆಂಗ್ ಕಡಿಮೆ ಮಾಡ್ತಾರೆ, ನಿದ್ರೆ ಮಾತ್ರ ಕೊಟ್ಟರು ಕಡಿಮೆ ಆಗಲ್ಲ, ಇಟ್ ವಾಸ್ ಆರ್ಲಿ ಫ್ಯೂ ಅವರ್ಸ್ ಅಷ್ಟೇ, ಮತ್ತೆ ಅಗೇನ್ ಅದೇ ಬರ್ತದೆ. ಅದಕ್ಕೋಸ್ಕರ ಈ ಫ್ಲವರ್ ಮೆಡಿಸಿನ್ ಬೇಕಾಗಿತ್ತು,
1: ಇಂಟ್ರೊಡ್ಯೂಸ್
0: ಮಾಡಿದ್ರೆ.
1: ಸೊ ಹಾಗಾಗಿ ನಿಮ್ಗೆ ಅದರ ಅಗತ್ಯ ಕಾಣ್ತು
0: ಕಾಣ್ತು.
1: ಸೊ ಇದು ಎಲ್ಲಾ ರೀತಿಯ ಕಾಯಿಲೆಗಳಿಗೂ ಮತ್ತೆ ಆಂಗ್ಸೈಟಿಲಿ ಮುಖ್ಯವಾಗಿ ಇದು ಪರಿಹಾರ.
0: ಫಿಯರ್, ಟೆನ್ಷನ್, ವರಿ,
1: ಯಾವುದೇ ರೀತಿಯ ಒಂದು ಭಯ ಅಥವಾ ಕಳೆದುಕೊಳ್ಳುವಿಕೆ ಅಂತ ಹಂಗ ಹೇಳಿ
0: ಆಗುತ್ತೆ. ಯಾವುದೇ ರೀತಿ ಭಯ ಅಥವಾ ಕಳೆದುಕೊಳ್ಳಲಿಕ್ಕೆ ಅಥವಾ ಜೀವನದಲ್ಲಿ ನಿರುತ್ಸಾಹ, ಜೀವನದಲ್ಲಿ ಬೇಸರ, ನಂದು ಇಷ್ಟಪ್ಪ ಸಾಕು, ನಲ್ಲಿ ಆಗೋಯ್ತು, 60 ವರ್ಷ ಆಯ್ತು ಮಾಡಕಾಲದು, ಆ ಬೇಸರ, ಹತಾಶೆ ಮನೋಭಾವಗಳು,
1: ಇವಕ್ಕೆಲ್ಲ ಒಂದು ಕ್ಯೂರ್ ಇದೆ. ಇವಾಗ
0: ಕ್ಯೂರ್ ಇದೆ,
1: ಇದು ಬೇರೆ ರೀತಿಯ ಮೆಡಿಸಿನ್ ಹೋಗೋದಕ್ಕಿಂತ ಈ ತರದ ಆಲ್ಟರ್ನೇಟಿವ್ ಮೆಡಿಸಿನ್ ಅಲ್ಲಿ ಬಹಳ ಸರಳವಾಗಿ
0: ಎಫೆಕ್ಟ್ ಅಂದ್ರೆ ಇಲ್ವೇ ಇಲ್ಲ.
1: ಏನ್ ಕೊಡ್ತೀರಿ ನೀವು ಇವರಿಗೆ?
0: ನಾವು ಇದನ್ನ ಒಂದು ಫ್ಲವರ್ ಮೆಡಿಸಿನ್ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಬರ್ತದೆ ಲಂಡನ್ ಇಂದ, ಅದ್ ಮದರ್ ಟಿಂಚರ್ ಇರ್ತೀವಿ, ಇಟ್ ಕಮ್ಸ್ ಇನ್ 20 ml ಬಾಟಲ್. ಅದನ್ನ ನಾವಿಲ್ಲಿ ಒರಿಜಿನ್ ಬಾಟಲ್ ಏನ್ ಮಿಕ್ಸ್ ಮಾಡೋದಲ್ಲ. ಈ ಫ್ಲವರ್ ರೆಮಿಡಿಸ್ ಹೆಂಗ್ ರೆಡಿ ಮಾಡ್ತಾರೆ ಅಂತಂದ್ರೆ, ಫ್ಲವರ್ಸ್ ನ ಅರ್ಲಿ ಮಾರ್ನಿಂಗ್ ಓವರ್ ನೈಟ್ ಹನಿ ಡ್ಯೂ ಬಿದ್ದಿರುತ್ತೆ ಹೂಗಳ ಮೇಲೆ. ಆ ಹನಿ ಡ್ಯೂ ನ ಕಟ್ ಮಾಡಿ ಆ ಗ್ಲಾಸ್ ವೇಸ್ ಆಗ್ಬಿಟ್ಟು ಆ ಫ್ಲವರ್ಸ್ ನ ಇಮರ್ಸ್ ಮಾಡಿ, ದ ಕಾಸ್ಮಿಕ್ ಎನರ್ಜಿ ಹಿಟ್ಸ್ ಆನ್ ದ ಫ್ಲವರ್ಸ್, ಕಾಸ್ಮಿಕ್ ಎನರ್ಜಿ ಫ್ರಮ್ ದ ಸನ್ ಹಿಟ್ಸ್ ದ ಫ್ಲವರ್ ಅಂಡ್ ರಿಲೀಸ್ ದ ಎಸೆನ್ಸ್. ಸೊ ದೇರ್ ಬೈ ದ ಆಲ್ ದ ಫ್ಲವರ್ ಎಸೆನ್ಸ್ ನ ಎಲ್ಲಿ ಇಡ್ತಾರೆ ಅಂತಂದ್ರೆ, ದ ಅನ್ಟಚಬಲ್ ವಾಟರ್, ಪರಿಶುದ್ಧ ನೀರು ಇಲ್ಲಿ ಸಿಗುತ್ತಂದ್ರೆ ಬೆಟ್ಟದ ಮೇಲೆ ಎಲ್ಲ ಹ್ಯೂಮನ್ ಜಲಚರಗಳು ಹೋಮ್ ಹ್ಯೂಮನ್ಸ್ ಮುಟ್ಟಿರಬಾರದು. ಎಸ್ಪೆಷಲಿ ಹ್ಯೂಮನ್ಸ್ ಶುಡ್ ನಾಟ್ ಟಚ್
1: ಸ್ಪ್ರಿಂಗ್ ವಾಟರ್.
0: ಸ್ಪ್ರಿಂಗ್ ವಾಟರ್ ಅಂತ ಹೇಳ್ತೀವಿ ಸ್ಪ್ರಿಂಗ್ ವಾಟರ್ 6-8 ಅವರ್ಸ್ ಸನ್ ರೈಸ್ ಎಕ್ಸ್ಪೋಸ್ ಆದಾಗ ಕಾಸ್ಮಿಕ್ ಎನರ್ಜಿ ಫ್ರಮ್ ದ ಸನ್ ರೈಸ್ ಹಿಟ್ಸ್ ಆನ್ ದ ಫ್ಲವರ್ಸ್, ಇಟ್ ಇಸ್ ದ ಎಸೆನ್ಸ್, ದಟ್ಸ್ ಆಲ್ ದ ಮೆಕಾನಿಸಮ್. ಈ ಫ್ಲವರ್ ಗಳನ್ನ ಲಂಡನ್ ಲೇ ಮಾಡಿದ್ರಿಂದ ಉತ್ಪತ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ, ಲಂಡನ್ ಇಂದ ತರಿಸಬೇಕು, ಪರಿಶುದ್ಧವಾದ ಔಷಧಿ ಅಲ್ಲಿ ಸಿಗೋದು ಮಾತ್ರ.
1: ಅಲ್ಲಿಂದ ತರಿಸಿ ಇಲ್ಲಿ ಯಾವ ರೀತಿಯಲ್ಲಿ ಕೊಡ್ತೀರಿ?
0: ಇಲ್ಲಿ ಅದನ್ನ ಗ್ಲೋಬಲ್ಸ್ ಎಲ್ಲ ಮಾಡ್ಕೊಡ್ತೀವಿ, ಹೋಮಿಯೋಪತಿಕ್ ಟ್ಯಾಬ್ಲೆಟ್ ಗ್ಲೋಬಲ್ಸ್ ಗಳಿವೆ, ಗ್ಲೋಬಲ್ಸ್ ಮಾಡ್ಕೊಡ್ತೀವಿ. ಯು ಕ್ಯಾನ್ ಪುಟ್ ದ ರೆಮಿಡೀಸ್ ಟು ದ ಡೈರೆಕ್ಟ್ಲಿ ವಾಟರ್.
1: ಸೊ ಡ್ರಾಪ್ ಗಳ ಮೂಲಕ ನೀರಲ್ಲಿ
0: ತಗೊಳ್ಬಹುದು
1: ಅಥವಾ ಹೋಮಿಯೋಪತಿ ಮೆಡಿಸಿನ್ ಅಲ್ಲಿ ಏನು
0: ಸಣ್ಣ
1: ಸ್ವೀಟ್ ಗುಳಿಗೆಗಳು ಕೊಟ್ಟಿರ್ತಾರೆ
0: ವಿತಿನ್ ಫ್ಯೂ ಮಿನಿಟ್ಸ್ ಕರಗತ್ತದೆ.
1: ಆ ತರದ ರೆಮಿಡಿ ಕೊಟ್ರೆ ಅವ್ರ ಮನಸ್ಸು ಶಾಂತ ಆಗುತ್ತೆ.
0: ಅಂದ್ರೆ ಮಿನಿಮಮ್ ಆಕ್ಷನ್ ಶುರು ಆಗಿ 4-5 days ಬೇಕು, ಇಮಿಡಿಯೇಟ್ ಆಗಿ ಯಾವ್ದು ವರ್ಕ್ ಆಗಲ್ಲ. ವಾಟ್ ಎವರ್ ಯಾವುದೇ ಮೆಡಿಸಿನ್ ತಗೊಂಡ್ರು ಇದು ಮಾತ್ರ ಆಗದೆ ನಿಮಗೆ ಶುರು ಆಗದೆ ಒಂದು 48 hours ಮೇಲೆ ಎಫೆಕ್ಟ್. ನಾವು ಅದಕ್ಕೆ ಏನ್ ಮಾಡ್ತೀವಿ, ಇಂಥ ಇದ್ರಿಗೆ ಮೊದಲು ಸೆಲೆಕ್ಟ್ ಮಾಡೋಣ ಪೇಷಂಟ್ ಹೇಳ್ತೀನಿ, ಶುರು ಮಾಡ್ಕೊಟ್ರಪ್ಪ ಅಂತೇಳಿ. ಯಾವಾಗ ನಿಮ್ಗೆ ಎಕ್ಸಾಮ್ ಹತ್ರ ಬಂದಾಗ ಹುಡುಗರಿಗೆ ಮಾನಸಿಕವಾಗಿ ಸ್ಟ್ರೆಸ್ ಆಗ್ತದೆ. ಪಿ ಸಿ ಹುಡುಗರು ಅಥವಾ SSC ವಿದ್ಯಾರ್ಥಿಗಳು, SSC ವಿದ್ಯಾರ್ಥಿಗಳು ನನ್ನ ಪಾಸ್ ಆದ್ರೆ ಒಳ್ಳೆ ಕಾಲೇಜ್ ಸಿಗುತ್ತೆ ಅಂತ ಅವನೇ. ಪಿ ಸಿ ಹುಡುಗ ಅವನು ನೀಟ್ ಅಲ್ಲಿ ಕ್ವಾಲಿಫೈ ಆದ್ರೆ ಮೆಡಿಕಲ್ ಹೋಗ್ಬೇಕು, ಇಂಜಿನಿಯರ್ ಟೆನ್ಷನ್ ಇದ್ದೇ ಇರುತ್ತೆ.

0: ಅದಕ್ಕೆ ಅಂತವ್ರೆಲ್ಲ ಒಂದ್ ವೀಕ್ ಮುಂಚೆ ಶುರು ಮಾಡ್ಕೊಳ್ತೀವಿ.
1: ಸೊ ಶಾಂತವಾಗಿರಿ, ಡಾಕ್ಟರ್ ಜಗನ್ನಾಥ್ ಅವರು ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಕೊಡಬಹುದು. ಆದ್ರೆ ಇವತ್ತಿನ ಈ ಸಂದರ್ಶನದಲ್ಲಿ ಫ್ಲವರ್ ರೆಮಿಡಿ ಅಂದ್ರೆ ಏನು, ಯಾರು ಕಂಡು ಹಿಡಿದ್ರು, ಯಾವ ರೀತಿ ಕೊಡ್ತೀರಿ, ಮತ್ತೆ ಯಾವ ತರಹದ ಭಾವನಾತ್ಮಕ ಏನ್ ಡಿಸಾರ್ಡರ್ಸ್ ಇದೆ ಅದಕ್ಕೆ ಥೆರಪಿಯಾಗಿ ಇದು ಕೆಲಸ ಮಾಡುತ್ತೆ ಅನ್ನೋದನ್ನ ಹೇಳಿದ್ದೀರಿ. ಇದಕ್ಕಾಗಿ ನಮ್ಮೆಲ್ಲ ಕೇಳುವರ ಪರವಾಗಿ ತುಂಬರುದೇ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಫ್ಲವರ್ ಥೆರಪಿ ಅಥವಾ ಪುಷ್ಪ ಚಿಕಿತ್ಸೆ ಈ ಕುರಿತು ಫ್ಲವರ್ ಥೆರಪಿಸ್ಟ್ ಡಾಕ್ಟರ್ ಎಂ ವಿ ಜಗನ್ನಾಥ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್.

ಮಧುರ ಮುಂಜಾವು ಭಕ್ತಿಗೀತೆ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ. ಮಧುರ ಮುಂಜಾವು ಕಾರ್ಯಕ್ರಮಕ್ಕೆ ಸ್ವಾಗತ. ಆರಂಭದಲ್ಲಿ ಪುರಂದರದಾಸರ ಕೀರ್ತನೆ, ಹಾಡಿದ್ದಾರೆ ಬಾಂಬೆ ಸಹೋದರಿಯರು. ನಿನ್ನ ನೋಡಿ ಧನ್ಯನಾದೆನು ಹೇ ಶ್ರೀನಿವಾಸ.

ಈಗ ಕೇಳೋಣ, ನಾ ಗರತಿ ಎದುರಾಗ ನಿಮಗಾಯ್ತು ಕೊರತಿ. ಬಿ ಕೆ ಸುಮಿತ್ರವರ ಧ್ವನಿಯಲ್ಲಿ ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರ ಗೀತೆ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಭಾವಯಾನ, ಭಾವಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಪ್ರಸ್ತುತಿ ಶ್ರೀಮತಿ ಗೀತಾ ಗಿರೀಶ್. ಕೇಳಿ ಭಾವಯಾನ.
2: ಮತ್ತೊಮ್ಮೆ ನಿಮಗೆಲ್ಲರಿಗೂ ಭಾವಯಾನ ಕಾರ್ಯಕ್ರಮಕ್ಕೆ ಸ್ವಾಗತ. ಗಂಡ ಹೆಂಡತಿ, ಕವಿ ಕೆಎಸ್ ನರಸಿಂಹಸ್ವಾಮಿ, ಧ್ವನಿ ಸುರುಳಿ ಭಾವಸಂಗಮ, ಗಾಯಕರು ಮೈಸೂರು ಅನಂತಸ್ವಾಮಿ, ಹಾಗೆ ಸಂಗೀತ ಮೈಸೂರು ಅನಂತಸ್ವಾಮಿ. ಈ ಕವನ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೇ ಕೋಟಿ ರೂಪಾಯಿ. ಸುಗಮ ಸಂಗೀತದಲ್ಲಿ ಪ್ರೇಮಕವಿಯೆಂದೇ ಪ್ರಸಿದ್ಧರಾದ ಮತ್ತು ಮೈಸೂರಲ್ಲಿಗೆ ಖ್ಯಾತಿಯ ಕೆಎಸ್ ನರಸಿಂಹಸ್ವಾಮಿ ಎಲ್ಲರಿಗೂ ಪ್ರಿಯರು. ಪ್ರೇಮಿಗಳಿಗೆಲ್ಲ ಇವರ ಕವನಗಳು ಪ್ರೇಮಲೋಕವನ್ನೇ ಸೃಷ್ಟಿಸುತ್ತದೆ. ಇವರ ಕವನದ ಸಾಲುಗಳನ್ನೇ ಬಳಸಿ ಪ್ರೇಮ ಸಾಲ್ಯ ಪಡೆದವರು ಕರ್ನಾಟಕದಲ್ಲಿ ಅನೇಕರು. ಹೆಣ್ಣು ತಾಯಿಯಾಗಿ, ಮಗಳಾಗಿ, ಸ್ನೇಹಿತೆಯಾಗಿ ಹೇಗೆಲ್ಲ ಇರುತ್ತಾಳೆ ಎಂಬುದು ಇವರ ಕವನಗಳಲ್ಲಿ ಬಹಳ ಗೌರವಯುತವಾಗಿ ಚಿತ್ರಿತವಾಗಿದೆ. ಪ್ರಸ್ತುತ ಕವನದಲ್ಲಿ ಹೆಂಡತಿ ಇದ್ದರೆ ಎಲ್ಲಾ ಇದ್ದಂತೆ ಎಂದು ಹೇಳುತ್ತಾರೆ ಕವಿ. ಇದನ್ನೇ ಸರ್ವಜ್ಞ ಇಚ್ಛೆಯರಿತು ನಡೆವ ಸೈ ಇದ್ದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚು ಅಂತ ಹೇಳಿರುವುದು. ಪತಿಪತ್ನಿಯರ ಸಂಬಂಧದಲ್ಲಿ ಯಾವುದೇ ಬಡತನ ಸಿರಿತನ ಎಂಬುದಿರುವುದಿಲ್ಲ. ಅಲ್ಲಿ ಕಾಣುವುದೇ ನಲ್ಮೆಯ ರೂಪಮಾರ. ಪ್ರೀತಿ ಇದ್ದಾಗ ಪತಿಗೆ ಏನೇ ತಪ್ಪು ಮಾಡಿದರೂ ಅದು ಸರಿಯಂತಾನೇ ಕಾಣುತ್ತೆ. ಅಡಿಗೆಯಲ್ಲಿ ಕೂಡ ರುಚಿ ಕಡಿಮೆ ಇದ್ದರೂ ಅವಳ ಅಡಿಗೆಯೇ ಮೃಷ್ಟನ ಭೋಜನ ಎಂದೆನಿಸುತ್ತದೆ. ಹೆಂಡತಿಯ ಪ್ರೀತಿಯಿಂದ ವಂಚಿತರಾಗದಿರಿ ಎಂಬ ಕಿವಿಮಾತನ್ನೂ ಕವಿ ತನ್ನ ಕವನದಲ್ಲಿ ಈ ರೀತಿ, ಅಂದರೆ ಹೆಂಡತಿಯೊಲುಮೆಯ ಭಾಗ್ಯವನರಿಯದ ಗಂಡಿಗೆ ಜಯವಿಲ್ಲ, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೇ ಕೋಟಿ ರೂಪಾಯಿ, ಕೇಳಿ.